ಶುಭೋದಯ ಕೇಳುಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಆಶ್ವಯುಜ ಮಾಸದ 21ನೇ ದಿನ, ಅಂದರೆ 2026ನೇ ಇಸ್ವಿ ಅಕ್ಟೋಬರ್ ತಿಂಗಳು 13ನೇ ತಾರೀಖು ಮಂಗಳವಾರ. ಈಗ ಸಮಯ 5:58 ಸೆಕೆಂಡುಗಳು. ಆತ್ಮೀಯ ಕೇಳುಗರಿಗೆಲ್ಲ ಅರುಣಾ ಪ್ರಕಾಶ್ನ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ದಸರಾ ಗೀತಾರಾಧನಾ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಗೀತ ಶಿಶು ಶಿಕ್ಷಣ ಸಂಘ ಮೈಸೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:30 ದಸರಾ ಚಿಂತನ ಡಾ ಪ್ರದೀಪ್ ಕುಮಾರ್ ಹೆಬ್ರಾ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. ಈ ಬೆಳಗ್ಗೆ 6:40 ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ ಇಂದು. ಪ್ರಾಯೋಜಿಸುವವರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಮೈಸೂರು. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:50 ರೈತರಿಗೆ ಸಲಹೆ. 7:15 ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಭಾವಗೀತೆಗಳು. 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳುವರಿ. 8:50 ಕಕ್ಕತ್ತ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಈ ಬೆಳಗ್ಗೆ 9:00 ಮೈಸೂರು ವೃತ್ತಾಂತರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸರ್ಕಾರದ ಸಾರ್ವಜನಿಕ ಸೇವೆಯಲ್ಲಿ 25 ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಗಾನಗಂಗೆ. ಈ ಬೆಳಗ್ಗೆ 10:00 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ. ರಚನೆ ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾ ಎನ್ ರಘು. ಸಂಕಲನ ಹಾಗೂ ಧ್ವನಿ ಮುದ್ರಣ ಪುಷ್ಪಲತಾಜಿ, ನಿರ್ಮಾಣ ಕೆಎಲ್ ರಾಜೇಶ್ವರಿ. 10:30 ಸುನೀರೆಪಲ್ ಹಿಂದಿ ಚಿತ್ರಗೀತೆಗಳು. 11:00 ಸವಿನೆನಪು. ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಮೈಸೂರಿನ ನಾದೋಪಾಸಿನ ಸಂಗೀತ ಶಾಲೆ ಅವರಿಂದ ದಸರಾ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಸಂಧಿವಾತ ಅಲೆಕ್ಷ ಬೇಡ ಡಾ ಪ್ರಮೋದ್ ಛಬ್ಬಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಉಷಾ ಕುಲಕರ್ಣಿ, ಪ್ರಸ್ತುತಿ ಮಾಲಾ ಸಾಮ್ರಾಣಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ. ಪಿಎಂ ಜನಧನ್ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಯಮನ ಮರಡಿ ಅವರಿಂದ ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಚಿತ್ರಗೀತೆಗಳು. 2:40 ಹಿಂದಿ ಪಾಠ ಪ್ರಸಾರವಾಗುವುದು. ಇನ್ನು ಸಂಜೆಯ ಕಾರ್ಯಕ್ರಮಗಳಲ್ಲಿ 5:30 ಯುಪಿಐ ಕುರಿತ ಹೊಸ ಮಾರ್ಗದರ್ಶಿ ಸೂತ್ರಗಳ ಕುರಿತಾದ ಚರ್ಚೆ. ಇದು ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 6:30 ಅವಲೋಕನ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಮರಗೆಣಸಿನ ಬೇಸಾಯ ಕ್ರಮಗಳ ಕುರಿತು ಡಾ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ 7:20 ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟಿ ನಗಾರಿ ವಾದನ. ರಾತ್ರಿ 7:45 ಸಿರಿಗಂಧ. 9:15 ಎನ್ಜೆ ರವಿಶೇಖರ್ ಅವರು ಹಾಡಿರುವ ಭಾವಗೀತೆಗಳು. 9:30 ಮನಿ ಟಾಕ್ ನಂತರ ಮಂಥನ್ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೂಪಕುಲ ಎಂಎಸ್ಜಿಎನ್ ಲಾವಣ್ಯ ಅವರ ಹಾಡುಗಾರಿಕೆ. ಇವರಿಗೆ ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ಕೃತಿಕ್ ಕೌಶಿಕ್, ಮೃದಂಗ ಸಹಕಾರ ಆರ್ ನರಸಿಂಹನ್. ರಾತ್ರಿ 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ಸ್. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಮಸ್ತಕದಲ್ಲಿ ಗಂಟೆಯ ಆಕಾರದ ಅರ್ಧ ಚಂದ್ರನಿರುವ ಕಾರಣ ನವರಾತ್ರಿಯ ಮೂರನೆಯ ದಿನದ ದೇವಿಯು ಚಂದ್ರಘಂಟಾದೇವಿ ಎಂಬ ಹೆಸರು ಪಡೆದಿದ್ದಾಳೆ. ಹತ್ತು ಕೈಯಲ್ಲಿ ಖಡ್ಗ ಬಾಣಗಳನ್ನು ಹಿಡಿದುಕೊಂಡು ಸಿಂಹದ ಮೇಲೆ ಕುಳಿತ ಇವಳ ಮುದ್ರೆಯು ಯುದ್ಧಕ್ಕೆ ಹೊರಟಂತಿದೆ.
1: ಇಂಥ ದೇವಿಯ ಸ್ತುತಿಯನ್ನು ಹರಿಕೇಶನಲ್ಲೂರು ಮುತ್ತಯ್ಯ ಭಾಗವತರವರು ಅಂಬಾವಾಣಿ ನನ್ನು ಆಧರಿಂಬವೇ ಎನ್ನುವ ಕೃತಿಯಲ್ಲಿ ಈ ರೀತಿಯಾಗಿ ವರ್ಣಿಸಿದ್ದಾರೆ. ಇದನ್ನೀಗ MD ಸುಮತಿ ಮುರಾರಿಯವರ ಧ್ವನಿಯಲ್ಲಿ ಕೇಳೋಣ.

0: ನವರಾತ್ರಿಯ ಈ ಮೂರನೆಯ ದಿನದಂದು ಸಾಧಕನ ಮನಸ್ಸು ಮಣಿಪುರ ಚಕ್ರದಲ್ಲಿ ಪ್ರವೇಶಿಸುತ್ತದೆ. ಆತನಿಗೆ ತಾಯಿಯ ಕೃಪೆಯಿಂದ ಅಲೌಕಿಕ ವಸ್ತುಗಳ ದರ್ಶನವಾಗುತ್ತದೆ, ಸಮಸ್ತ ಪಾಪನಾಶವಾಗುತ್ತದೆ, ದಿವ್ಯ ಧ್ವನಿಗಳು ಕೇಳಿಸುತ್ತವೆ, ಸುಗಂಧ ದ್ರವ್ಯಗಳ ಅನುಭವವಾಗುತ್ತದೆ.
1: ದೇವಿಯ ಆರಾಧಕ ಸಾಧಕ ಶ್ಯಾಮಶಾಸ್ತ್ರಿಗಳ ಕೃತಿ ನನ್ನು ಬ್ರೋವು ಲಲಿತಾ, ತಾಯಿಯನ್ನು ಅನುಗ್ರಹಿಸೆಂದು ಬೇಡಿಕೊಳ್ಳುವ ಕೃತಿ. ಹಾಡಿದ್ದಾರೆ ಪಿ ಸುರಭಿ.

0: ದುಷ್ಟರ ದಮನ ಮತ್ತು ವಿನಾಶದಲ್ಲಿ ತೊಡಗಿರುವ ಈ ದೇವಿಯ ಸ್ವರೂಪ ದರ್ಶನೀಯವೂ ಉಪಾಸಕರಿಗೆ ಶಾಂತಿ ಮತ್ತು ಸೌಖ್ಯವನ್ನು ನೀಡುವಂತದ್ದು ಆಗಿದೆ.
1: ಶ್ರೀ ಗರ್ಭಪುರಿ ಶ್ರೀನಿವಾಸ ಅವರ ರಚನೆ ಕಮಲಾಂಬಾ ನಾ ಚಿಂತಾ. ಹಾಡಿದ್ದಾರೆ ಆರ್ ಎನ್ ಸಂಪತ್ ಕುಮಾರ್ ಹಾಗೂ ಬಿ ಆರ್ ಶ್ರೀಖರ್.

0: ಭಾರತೀಯ ತತ್ವಚಿಂತನೆಯಲ್ಲಿ ಶಕ್ತಿ ಎಂಬ ಪರಿಕಲ್ಪನೆಯು ಅತ್ಯಂತ ಮೂಲಭೂತವಾದುದು. ಶಕ್ತಿ ಎಂದರೆ ಕೇವಲ ಬಲ ಅಥವಾ ಸಾಮರ್ಥ್ಯವಲ್ಲ, ಅದು ಇಡೀ ವಿಶ್ವವನ್ನು ಚಲಿಸುವ ದೈವಿಕ ಚೈತನ್ಯ. ಸೃಷ್ಟಿ, ಸ್ಥಿತಿ ಮತ್ತು ಲಯ ಎಂಬ ವಿಶ್ವವ್ಯಾಪಿ ಕ್ರಿಯೆಗಳ ಹಿಂದಿರುವ ಜೀವಂತ ಶಕ್ತಿಯೇ ಆದಿಶಕ್ತಿ. ಈ ವಿಶ್ವದಲ್ಲಿರುವ ಪ್ರತಿಯೊಂದು ಚಲನೆ, ಪ್ರತಿಯೊಂದು ಜೀವ, ಪ್ರತಿಯೊಂದು ಸೃಜನಶೀಲತೆ ಮತ್ತು ಪ್ರತಿಯೊಂದು ಪರಿವರ್ತನೆಯ ಹಿಂದೆಯೂ ಈ ದೈವಿಕ ಶಕ್ತಿಯೇ ಕಾರ್ಯನಿರ್ವಹಿಸುತ್ತಿದೆ ಎಂದು ಭಾರತೀಯ ದರ್ಶನಗಳು ತಿಳಿಸುತ್ತವೆ.
1: ಪಂಡಿತ್ ಯಶವಂತ ಮಹಾಲೆಯವರು ಮಂಗಳಮಯವಾದ ದುರ್ಗೆಯನ್ನು ತಮ್ಮ ರಚನೆಯಲ್ಲಿ ಹೀಗೆ ಕೊಂಡಾಡಿದ್ದಾರೆ. ಜಯದೇವಿ ಮಾತಾ ಕೇಳಿ, ಹಾಡಿದ್ದಾರೆ ಶ್ರೀಮತಿ ದೇವಿ.

0: ದೇವಿ ವೈಭವ. ದಸರಾ ವಿಶೇಷ ಗೀತಾರಾಧನಾ ಕೇಳಿದಿರಿ. ರಚನೆ ಹಾಗೂ ನಿರೂಪಣೆ ಪಿ ಶ್ರೀಮತಿ ದೇವಿ. ವಾದ್ಯ ಸಹಕಾರ ಕೊಳಲು ಸ್ಮಿತಾ ಶ್ರೀಕಿರಣ್ ಹಾಗೂ ಬಾಲಸುಬ್ರಹ್ಮಣ್ಯ ಭಾರದ್ವಾಜ್. ವಯೋಲಿನ್ ಪೃಥ್ವಿ ಭಾಸ್ಕರ್ ಹಾಗೂ ಎಸ್ಎ ದಿವ್ಯಶ್ರೀ. ವೀಣೆ ಪಿ ಸುರಭಿ. ಹಾರ್ಮೋನಿಯಂ ವೀರಭದ್ರಯ್ಯ ಹಿರೇಮಠ್. ಮೃದಂಗ ತುಮಕೂರು ಬಿ ರವಿಶಂಕರ್, ಎಚ್ಎಲ್ ಶಿವಶಂಕರ ಸ್ವಾಮಿ ಹಾಗೂ ನಂದನ್ ಕಶ್ಯಪ್. ತಬಲ ಭೀಮಾಶಂಕರ್ ಬಿದನೂರ್. ಘಟ ಎಸ್ ಮಂಜುನಾಥ್ ಹಾಗೂ ಎಂಆರ್ ಮಂಜುನಾಥ್. ಸಹ ನಿರೂಪಣೆ ಹಾಗೂ ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಜಿ ಶಾಂತಕುಮಾರ್. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು,
1: ಜಿ ತ್ರಿಬಲ ಸಿಂಹ ಸುಬ್ಬಮಹಾಲಕ್ಷ್ಮಿ ಪ್ರಥಮ ದರ್ಜೆ ಕಾಲೇಜು.
2: ಕಾಮರ್ಸ್ ಮತ್ತು ಐಟಿ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಉದ್ಯೋಗ ಸಜ್ಜಿತ ವೃತ್ತಿಪರರನ್ನು ರೂಪಿಸಲು ಬದ್ಧವಾಗಿದೆ.
1: ಸಿಎ ಸಿಎಂಎ ಯುಎಸ್ ತರಬೇತಿಯೊಂದಿಗೆ ಬಿಸಿಎ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ತರಬೇತಿ ನೀಡಲಾಗುತ್ತಿದೆ.
2: ಇಲ್ಲಿನ ಬಿಸಿಎ ವಿದ್ಯಾರ್ಥಿಗಳಿಗೆ ಐಟಿ ಉದ್ಯಮದ ಅತ್ಯುತ್ತಮ ಪ್ಯಾಕೇಜ್ಗಳು ದೊರೆಯುತ್ತಿವೆ.
1: ಎಂಟರ್ಪ್ರಿನರ್ಶಿಪ್ ಟ್ರೈನಿಂಗ್ ಹಾಗೂ ಅವಕಾಶಗಳನ್ನು ನೀಡಲಾಗುತ್ತಿದೆ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
4: ಆಕಾಶವಾಣಿ ದಸರಾ ಚಿಂತನ, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಂದ.
5: ದಸರಾ ನವರಾತ್ರಿಯ ಮೂರನೇ ದಿನದ ಪೂಜೆ ಶ್ರೀ ಚಂದ್ರಘಂಟಾ ದೇವಿಯ ಆರಾಧನೆ. ಈ ದೇವಿಯ ಆರಾಧನೆಯಲ್ಲಿ ಬೇಕಾಗಿರುವಂಥದ್ದು ಶ್ರದ್ಧೆ ಮತ್ತು ಶುದ್ಧ ಮನಸ್ಸು. ಇವಳು ಬಹಳ ವಿಭಿನ್ನ ಸ್ವರೂಪಳು. ದೇವಿಯ ಹಣೆಯ ಮೇಲೆ ಇರುವ ಅರ್ಧಚಂದ್ರವು ಘಂಟೆಯ ಆಕಾರದಲ್ಲಿದೆ. ಹಾಗಾಗಿ ಚಂದ್ರಘಂಟಾದೇವಿ ಹೆಸರು. ಚಂದ್ರಘಂಟಾದೇವಿ ಶೌರ್ಯ ಹಾಗೂ ರಕ್ಷಣಾ ಶಕ್ತಿಯ ಪ್ರತೀಕ. ಚಂದ್ರಘಂಟ ಎಂದರೆ ಪಾರ್ವತೀ ದೇವಿಯ ರಕ್ಷಣಾ ಶಕ್ತಿಯ ಪ್ರತೀಕ. ಚಂದ್ರಘಂಟ ಪಾರ್ವತಿದೇವಿಯ ವಿವಾಹದ ನಂತರ ಯೋಧ ಸ್ವರೂಪ. ಶಿವನು ಮದುವೆಗೆ ಬಂದಾಗ ಪಾರ್ವತಿಯು ದಿವ್ಯ ಯೋಧ ರೂಪದಲ್ಲಿ ಕಾಣಿಸಿಕೊಂಡಳು. ಅವಳ ಹಣೆಯ ಚಂದ್ರಕಲೆಯು ಘಂಟೆಯಂತೆ ಕಾಣಿಸಿದ್ದರಿಂದ ಚಂದ್ರಘಂಟ ಹೆಸರು ಪಡೆದಳು. ಈ ಚಂದ್ರಘಂಟಾದೇವಿ ಸಿಂಹದ ಮೇಲೆ ಆರೂಢೆ, ಅನೇಕ ಕೈಗಳಲ್ಲಿ ವಿವಿಧ ಆಯುಧಗಳು, ತ್ರಿನೇತ್ರಧಾರಿ, ಯೋಧಸ್ವರೂಪಿ. ಈಕೆ ಸಿಂಹ ಆಸನಿ,

0: ಸಿಂಹ ಎಂದರೆ ಧೈರ್ಯ, ರಾಜಶಕ್ತಿ, ನಿರ್ಭಯತೆಯ ಸಂಕೇತ. ವೃಷಭವು ಸ್ಥಿರವಾಗಿರು ಎಂಬುದಕ್ಕೆ ಸಂಕೇತ. ಘಂಟಾನಾದವು ನಕಾರಾತ್ಮಕತೆಯನ್ನು ದೂರ ಮಾಡುವ ಸಂಕೇತ. ಇದರಿಂದ ಮನೋ ಏಕಾಗ್ರತೆ ಹಾಗೂ ಜಾಗೃತಿ. ಇದು ಜಾಗೃತವಾಗಿರು, ಭಯದಿಂದ ಮಲಗಿರಬೇಡ ಎಂದು ಸೂಚಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಚಂದ್ರಘಂಟಾದೇವಿಯ ಆರಾಧನೆಯನ್ನು ಶಕ್ತಿ, ನಿರ್ಭಯತೆ, ಮನೋಬಲ, ಆತ್ಮವಿಶ್ವಾಸ, ರಕ್ಷಣೆಯನ್ನು ಆವಾಹಿಸಿಕೊಂಡು ನಕಾರಾತ್ಮಕತೆಯ ವಿರುದ್ಧ ಹೋರಾಡುವ ಶಕ್ತಿಯೊಂದಿಗೆ ಹೋಲಿಸಬಹುದು. ತಾಯಿಯ ಸಂದೇಶವೇ ಭಯಪಡದೆ ನಿನ್ನ ದಾರಿಗೆ ಅಡ್ಡ ಬರುವುದನ್ನು ಎದುರಿಸು ಎಂದು. ಹಾಗಾಗಿ ನಾವು ನವರಾತ್ರಿಯ ಮುಂದಿನ ದಿನಗಳಲ್ಲಿ ಸೃಷ್ಟಿ, ಮಾತೃತ್ವ, ಅಂಧಕಾರದ ಪಾಶ, ಅಂಧಕಾರದ ನಾಶ, ಶುದ್ಧತೆ ಮತ್ತು ಸಿದ್ಧಿಯನ್ನು ನಮ್ಮದಾಗಿಸಿಕೊಳ್ಳಬಹುದು. ಚಂದ್ರಘಂಟಾದೇವಿ ದಶಹಸ್ತೆ, ತ್ರಿಶೂಲ, ಗದೆ, ಬಿಲ್ಲು, ಬಾಣ, ಖಡ್ಗ, ಕಮಲ, ಕಮಂಡಲ, ಜಪಮಾಲೆಯಾದಿ ಧರಿಸಿದವಳು. ಅಭಯ ವರದ ಮುದ್ರೆಗಳ ಹೊಂದಿದವಳು. ಈಕೆ ಧೈರ್ಯ ಮತ್ತು ಶಾಂತಿಯ ಪ್ರತೀಕ. ಚಂದ್ರಘಂಟಾದೇವಿಯ ಆರಾಧನೆ ಭಕ್ತರಿಗೆ ಧೈರ್ಯ, ನೆಮ್ಮದಿ ಹಾಗೂ ಆಧ್ಯಾತ್ಮಿಕ ಶಕ್ತಿಯನ್ನು ಕರುಣಿಸುತ್ತದೆ. ಈಕೆ ಸದಾ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಿದ್ಧಳಾಗಿರುತ್ತಾಳೆ. ಇವಳ ಆರಾಧನೆಯನ್ನು ಮನೋನಿಯಂತ್ರಣ, ಆಂತರಿಕ ಶಕ್ತಿ ಹಾಗೂ ಸ್ಥಿರತೆಯ ಅದ್ಭುತ ಚಿಂತನೆಯಾಗಿ ಪರಿಗಣಿಸಬಹುದು. ಚಂದ್ರಘಂಟಾದೇವಿಯ ಹೆಸರಿನಲ್ಲಿರುವ ಚಂದ್ರನು ಚಂಚಲತೆಯನ್ನು ಸೂಚಿಸುತ್ತಾನೆ. ಘಂಟೆ ಶಬ್ದ ನಮ್ಮ ಗಮನವನ್ನು ಒಂದು ಕಡೆ ಕೇಂದ್ರೀಕರಿಸುವುದನ್ನು ಪ್ರತಿನಿಧಿಸುತ್ತದೆ. ಈಕೆ ತನ್ನ ಯೋಗ ಹಾಗೂ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾಭಿಯ ಭಾಗದಲ್ಲಿರುವ ಮಣಿಪೂರ ಚಕ್ರವನ್ನು ನಿಯಂತ್ರಿಸುತ್ತಾಳೆ. ಇದರಿಂದ ಮಾನವರಲ್ಲಿ ಆತ್ಮವಿಶ್ವಾಸ, ಧೈರ್ಯ, ತೇಜೋವೃದ್ಧಿ. ಚಂದ್ರಘಂಟಾದೇವಿ ಎರಡು ರೂಪಗಳನ್ನು ಹೊಂದಿರುವವಳು. ಇದು ವಿರೋಧಾಭಾಸಗಳ ಸಮನ್ವಯತೆಯ ಸೂಚಕ. ಒಂದು ರೂಪವು ಪರಮಶಾಂತ ಹಾಗೂ ಸೌಮ್ಯ, ಇನ್ನೊಂದು ರೂಪವು ದುಷ್ಟ ನಿಗ್ರಹದ ಉಗ್ರರೂಪ. ಇದು ನಮಗೆ ಅರಹುವುದು ನಮ್ಮ ಬದುಕಿನ ಉದ್ದಕ್ಕೆ ಸೌಮ್ಯತೆ ಅಂದರೆ ಪ್ರೀತಿ, ಕರುಣೆ, ಉಗ್ರತೆ ಅಂದರೆ ಅನ್ಯಾಯದ ವಿರುದ್ಧದ ಧಾವಂತ, ಇವುಗಳನ್ನು ಸಮತೋಲನದಲ್ಲಿ ಎಂತು ಇಡಬೇಕು ಎಂಬುದನ್ನು. ನಮಗಿದು ಕಠಿಣ ಪರಿಸ್ಥಿತಿಗಳಲ್ಲೂ ಆಂತರಿಕ ಶಾಂತಿ, ನೆಮ್ಮದಿಯನ್ನು ಕಳೆದುಕೊಳ್ಳದೆ ದೃಢತೆಯಿಂದ ಬದುಕುವ ದಿವ್ಯ ಮಾರ್ಗವನ್ನು ತೋರಿದೆ. ದೇವಿಯನ್ನು ನೆನೆಯುವಾಗ ಮನ ಗುನುಗುತ್ತದೆ. ತಾಯಿ, ನಿನ್ನ ಹಣೆಯಲ್ಲಿದೆ ಹೊಳೆವ ಚಂದಿರನ ಪ್ರಭೆ, ಕರದಲ್ಲಿದೆ ಮೊಳಗು ಗಂಟೆಯ ಸ್ವರ, ಸಿಂಹವನ್ನೇರಿ ಬಂದಿರುವ ಮಹಾದೇವಿ, ತೋರಿ ಕರುಣೆಯ ಹರಸೆಮ್ಮ ಮುದದಿ.
1: ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಂದ ದಸರಾ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಹೆಣ್ಣು ಮಕ್ಕಳು ಮನೆಯಿಂದ ಹೊರಗೆ ಬರೋದೇ ತಪ್ಪು ಅನ್ನುವ ಆವತ್ತಿನ ಆ ಕಾಲದಲ್ಲಿ ನಾಟಕ ರಂಗಕ್ಕೆ ಬಂದು ಹಾಡಿದವರು ಪಾತ್ರವಹಿಸಿದವರು ಜುಬೇದಾಬಾಯಿ ಸವಣೂರ್. ಎಲ್ಲವನ್ನೂ ಸಹಿಸಿಕೊಂಡು ಕಲಾ ಸೇವೆ ಮಾಡಿದೆ, ನನಗೆ ಬೇರೇನೂ ಗೊತ್ತಿಲ್ಲ ಅಂತಾರೆ ಜುಬೇದಾಬಾಯಿ. ಅವರ ಧ್ವನಿ, ಅವರ ಹಾಡು, ಅವರ ಮಾತು.

0: ನೋಡಿ, ನಾನು 8 ವರ್ಷದ ಹುಡುಗಿಯಾಗಿದ್ದಾಗಿನಿಂದಲೇ ರಂಗಭೂಮಿಗೆ ಬಂದಿದ್ದೇನೆ. ನನ್ನ ರಂಗಭೂಮಿಯ ಮೊದಲನೇ ಪಾತ್ರ ರೋಹಿತಾಶ್ವ, ಹರಿಶ್ಚಂದ್ರ ನಾಟಕದ. ಆ ನಂತರ ನಮ್ಮ ತಾಯಿ ತಂದೆಗಳು ನನ್ನನ್ನು ವಾಪಸ್ ಮನೆಗೆ ಕರ್ಕೊಂಡು ಬಂದರು. ಯಾಕೆ ಅಂತ ಕೇಳಿರುವಾಗ, ಸಾಂಪ್ರದಾಯಸ್ಥರ ಮನೆತನದಲ್ಲಿ ಹುಟ್ಟಿದ ಮಕ್ಕಳು ನಾಟಕ ಕಂಪನಿಗೆ ಹೋಗಬಾರ್ದು, ಸಂಗೀತ ಕಲಿಬಾರ್ದು ಅನ್ನುವಂಥದ್ದು ನಮ್ಮ ತಂದೆ ತಾಯಿಗಳ ಇಷ್ಟ. ಮೇಲಾಗಿ ನಮ್ಮ ತಾಯಿಗೆ ನನ್ನನ್ನು ಓದಿಸಿ ಚೆನ್ನಾಗಿ ಯಾವುದಾದ್ರೂ ಒಂದು ನೌಕರಿ ಹಿಡೀಲಿ, ಒಬ್ಬ ಒಳ್ಳೆ ಗಂಡನನ್ನು ಮಾಡಿಕೊಳ್ಳಿ ಅನ್ನುವಂಥ ಅಭಿಲಾಷೆ ಇತ್ತು. ಆದರೆ ನಮ್ಮ ದೈವದಲ್ಲಿತ್ತು ಕಲಾದೇವಿ ಸೇವೆ ಮಾಡಬೇಕು ಅಂತ. ಕನಿಷ್ಠ ಒಂದು 50 ಕಂಪ್ನಿಗಳಾಗಿರ್ಬೇಕು ನನ್ನ ಪಾಲಿಗೆ. ಯಾಕಂದರೆ ಸರ್ವಿಸ್ ಕಂಪ್ನಿಗಳಲ್ಲಿ ಹಲಗೇರಿ ಜಟಪ್ಪನವ್ರ ಕಂಪ್ನಿ, ಆನಂತರ ನ್ಯಾಮತಿ ಶಾಂತಪ್ಪನವರು, ಚಿತ್ತರಿಗೆಯವರು, ಗುಡಿಗೇರಿ ಕಂಪ್ನಿ, ಇವತ್ತು ಕರ್ನಾಟಕದಲ್ಲಿ ಎಷ್ಟು ಪ್ರಸಿದ್ಧ ಕಂಪ್ನಿಗಳಿವೆಯೋ ಎಲ್ಲ ಕಂಪ್ನಿಯಲ್ಲಿಯೂ ನನ್ನ ಸೇವೆ ಸಲ್ಲಿದೆ. ಹವ್ಯಾಸಿ ಕಲಾವಿದರಿಗೂ ನನ್ನ ಸೇವೆ ಮುಟ್ಟಿದೆ. ನಾನು ನನ್ನ ವಯಸ್ಸಿನ 8ನೇ ವರ್ಷದಿಂದ ರಂಗಭೂಮಿಯಲ್ಲಿ ಕಾಲಿರಿಸಿದಾಗ ನನಗೆ 1 ವಾರಕ್ಕೆ 1 ರೂಪಾಯಿ ಸಂಬಳ ಕೊಡ್ತಾ ಇದ್ರು. ಆಗಿನ ಕಾಲದಲ್ಲಿ ರಂಗಭೂಮಿಯ ಮೇಲೆ ಒಳ್ಳೆ ನಟರಿದ್ದರು. ಮುರುಡ್ದೇವ್ ಗವಾಯಿಗಳು, ನರೇಗಲ್ ಚನ್ನಬಸಯ್ಯನವರು, ದೊಡ್ಡವಾಡ ಸಿದ್ದಯ್ಯನವರು, ದೊಡ್ಡವಾಡ ಚನ್ನಬಸಯ್ಯನವರು, ಬ್ಯಾಡಗಿ ಸಾವಿತ್ರಮ್ಮ, ಹೀಗೆ ಅನೇಕ ಕಲಾವಿದರು ರಂಗಭೂಮಿ ಮೇಲೆ ಬಂದು ಪಾತ್ರ ಮಾಡ್ತಿದ್ರು. ನಾವು ಇವ್ರ ಹಾಗೆ ಎಂದಾದರೂ ಪಾತ್ರ ಮಾಡಲು ಸಾಧ್ಯವಿದೆಯೇ ಅಂತ ಯೋಚನೆ ಆಗ್ತದೆ. ಆದರೆ ನಮಗೆ ಅವರಷ್ಟು ವಯಸ್ಸಾಗಲಿಲ್ಲಲ್ಲ ಪಾರ್ಟ್ ಮಾಡಲಿಕ್ಕೆ ಅಂತ ಯೋಚನೆ ಆಗ್ತಿತ್ತು ನಮಗೆ. ಆಗ ನನ್ನ ವಯಸ್ಸು 10-11 ವರ್ಷ ಇರಬೇಕು. ಇವತ್ತಿನ ರಂಗಭೂಮಿಯಲ್ಲಿ ಎಲ್ಲರೂ ವಿದ್ಯಾವಂತರಿದ್ದಾರೆ, ಆದರೆ ಮಮತೆ ಇಲ್ಲ. ಅಷ್ಟೇ, ಮುಖ ಕಂಡ ತಕ್ಷಣ ನಮಸ್ಕಾರ ನಮಸ್ಕಾರ ಅಂತಾರೆ, ಹೊರಟು ಹೋಗೋಬ್ರು. ಆಗಿನ ಕಲಾವಿದರು ಹಾಗಿರಲಿಲ್ಲ. ಯಾರಾದರೂ ಒಬ್ಬ ಕಲಾವಿದ ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ ಅಂತ ಅಂದರೆ ಹೆಣ್ಣೇ ಬರಲಿ ಗಂಡೇ ಬರಲಿ, ಅಯ್ಯೋಪ್ಪ ಅವರು ದೊಡ್ಡ ಕಲಾವಿದರು, ಅವರನ್ನು ಮನೆಗೆ ಕರ್ಕೊಂಡು ಬರಬೇಕು, ಒಳ್ಳೆ ಸ್ವಾಗತ ಮಾಡಬೇಕು, ನಮ್ಮಲ್ಲಿ ಊಟ ಮಾಡಿಸ್ಬೇಕು, ನಮ್ಮಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಸದ್ಭಾವನೆ ಇತ್ತು. ಸರಿ ಅಪ್ಪ ಅಪ್ಪ, ಕಾಲ್ಮಾನ್ ಪರಿಸ್ಥಿತಿನೂ ಹಾಗೇ ಇದೆ. ಯಾಕಂದರೆ ಜಗತ್ತು ಮುಂದೆ ಓಡ್ತಾ ಇದೆ, ಅದರಂತೆ ಜನನೂ ಓಡ್ತಾ ಇದ್ದಾರೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಜುಬೇದಾಬಾಯಿ ಸವಣೂರು ಅವರ ಧ್ವನಿ ಮತ್ತು ಹಾಡನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಈಗ ಸಮಯ 6:40. ಇನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ. ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
2: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
3: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
2: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು, ಆರ್ ವಿಸಿಟ್ vvce.ac.in.
4: ಜಗತ್ ಪ್ರಸಿದ್ಧ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ದಸರೆಯನ್ನು ಕಣ್ತುಂಬಿಕೊಳ್ಳಲು ಬರುವ ಜನರ ಹೃನ್ಮನ ತಣಿಸಲು ಹತ್ತು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ನಗರಿ ಮೈಸೂರಿನ ವಿವಿಧ ಸ್ಥಳಗಳಲ್ಲಿ ನಡೆಯಲಿವೆ. ಅದರ ಪಕ್ಷಿನೋಟ ನಿಮಗಾಗಿ.
5: ದಿನಾಂಕ 13 ಮಂಗಳವಾರ ಬೆಳಗ್ಗೆ 6:30 ಮೈಸೂರು ಅರಮನೆ ಆವರಣದಲ್ಲಿ ರಂಗೋಲಿ ಸ್ಪರ್ಧೆ ಉದ್ಘಾಟನೆಗೊಳ್ಳಲಿದೆ.
4: ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಬಹುರೂಪಿ ಕವಿಗೋಷ್ಠಿ 2026 ಉದ್ಘಾಟನಾ ಸಮಾರಂಭ.

0: ರಾತ್ರಿ 7 ಗಂಟೆಗೆ ಅಜಯ್ ವಾರಿಯರ್ ಮತ್ತು ಅನುರಾಧ ಭಟ್ ಮತ್ತು ತಂಡದವರಿಂದ ಸ್ವರಯಾನ ಕಾರ್ಯಕ್ರಮವನ್ನು ಮೈಸೂರು ಅರಮನೆ ವೇದಿಕೆಯಲ್ಲಿ ಆಯೋಜಿಸಲಾಗಿದೆ. ಮೈಸೂರು ದಸರಾ ಮಹೋತ್ಸವ 2026 ಅಂಗವಾಗಿ ಆಯೋಜಿತವಾಗಿರುವ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಸಾಹಿತಿಗಳೊಂದಿಗೆ ಸೆಲ್ಫಿ ಕಾರ್ಯಕ್ರಮದಲ್ಲಿ ಇಂದು ಪಾಲ್ಗೊಳ್ಳುವ ಸಾಹಿತಿ ಮುಖ್ಯಮಂತ್ರಿ ಚಂದ್ರು ಹಾಗೂ ವೈದೇಹಿ. ಪ್ರತಿದಿನ ಬೆಳಿಗ್ಗೆ 11:30 ವಿವಿಧ ಪುಸ್ತಕಗಳ ಬಿಡುಗಡೆ, ಸಂಜೆ 4:30 ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕವಿತೆ ವಾಚಿಸಿ ಗಿಡ ಗಿಟ್ಟಿಸಿ ಎಂಬ ನೂತನ ಕಾರ್ಯಕ್ರಮ ಕೂಡ ಆಯೋಜಿತವಾಗಿದೆ. ಸ್ಥಳ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ, ಹಳೆ ಡಿಸಿ ಕಚೇರಿ ಎದುರು, ಮೈಸೂರು.
1: ಮೈಸೂರು ಬೊಂಬೆ ರಂಗಮಂದಿರದ ವತಿಯಿಂದ ಮೈಸೂರು ದಸರಾ ವಿಶೇಷ ಬೊಂಬೆಯಾಟ 2026 ಅಂಗವಾಗಿ ಸಂಜೆ 6 ಗಂಟೆಗೆ ಶ್ರೀ ರಾಮೇಶ್ವರ ಕೃಪಾಪೋಷಿತ ಸೂತ್ರದ ಬೊಂಬೆ ಮೇಳ ಹಲ್ಲರೆ ನಂಜನಗೂಡು ತಾಲೂಕು ಇವರ ವತಿಯಿಂದ ಸತ್ಯ ಹರಿಶ್ಚಂದ್ರ ಪ್ರಸಂಗ ಆಯೋಜಿತವಾಗಿದೆ. ನಿರ್ದೇಶನ ಶ್ರೀ ಶಿವಬುದ್ಧಿ.
0: ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಇಲ್ಲಿ ನಡೆಯುತ್ತಿರುವ ದಸರಾ ಸಾಂಸ್ಕೃತಿಕ ಮಹೋತ್ಸವ 2026 ಅಂಗವಾಗಿ ದಿನಾಂಕ 13 ಮಂಗಳವಾರ ಸಂಜೆ 5:30 ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಂದ ಸಂಗೀತ ಸೌರಭ ಕರ್ನಾಟಕ ಶಾಸ್ತ್ರೀಯ ಗಾಯನ ಆಯೋಜಿತವಾಗಿದೆ. ಸಂಜೆ 6 ಗಂಟೆಗೆ ವಿದ್ವಾನ್ ಗೋಪಾಲ್ ಕೆ ರಾಯಚೂರು ಹಾಗೂ ಡಾಕ್ಟರ್ ಪಾರ್ವತಿ ಜೋಶಿಯವರ ಹಿಂದೂಸ್ತಾನಿ ಸಂಗೀತ ಗಾಯನ ರಾಗರಂಜನಿ ಆಯೋಜಿತವಾಗಿದೆ. ಸಂಜೆ 6:45 ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಮಹಿಷಮರ್ದಿನಿ ನೃತ್ಯ ವೈವಿಧ್ಯ. ನಿರ್ದೇಶನ ಡಾಕ್ಟರ್ ಭುವನೇಶ್ವರಿ.
1: ನವರಾತ್ರಿ ರಂಗೋತ್ಸವದ ಅಂಗವಾಗಿ ಮೈಸೂರಿನ ರಂಗಾಯಣದ ಭೂಮಿಗೀತದಲ್ಲಿ ಸಂಜೆ 6:30 ಸಿದ್ದೇಶ್ ಎಂಆರ್ ಅವರ ರಚನೆಯ ಮಾಲ್ಗುಡಿ ಕಥಾಕಾವ್ಯ ನಾಟಕ ಪ್ರದರ್ಶನಗೊಳ್ಳಲಿದೆ.
0: ಅರಮನೆ ವೇದಿಕೆಯಲ್ಲಿ ನಡೆಯುವ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೇಗಿವೆ? 3:00 ಹಾಸನ ಜಿಲ್ಲೆಯ ಲಕ್ಷ್ಮೀಪ್ರಸಾದ್ ಮತ್ತು ಲಿಖಿತ್ ತಂಡದವರಿಂದ ನಾಗಸ್ವರವಾದನ, 3:30 ದಿವ್ಯಾ ಮತ್ತು ತಂಡದವರಿಂದ ಭಾವಗೀತೋತ್ಸವ, ಸಂಜೆ 4:30 ಕಾವಾಡಿಗರ ಹಾಗೂ ಮಾವುತರ ಮಕ್ಕಳಿಂದ ನೃತ್ಯ ನಂವಾಲೆ ನೃತ್ಯ ಪ್ರದರ್ಶನ ಆಯೋಜಿತವಾಗಿದೆ. ಸಂಜೆ 5:00 ಮೈಸೂರಿನ ಪ್ರೇರಣಾ ಯಶವಂತ್ ಮತ್ತು ತಂಡದವರಿಂದ ಸುಗಮ ಸಂಗೀತ, ಸಂಜೆ 6:00 ಭಾಗ್ಯಶ್ರೀ ಗೌಡ ಮತ್ತು ತಂಡದವರಿಂದ ಗಾನ ಸೌರಭ ಕನ್ನಡ ಗೀತೆಗಳ ಗಾನಯಾನವಿದೆ. ರಾತ್ರಿ 8:30 ಪಂಜಾಬ್ನ ಕುಮಾರಿ ಗಿನ್ನಿ ಮಾಹಿ ಮತ್ತು ತಂಡದವರಿಂದ ಅಂಬೇಡ್ಕರ್ ಯಾನ. ಜಗನ್ಮೋಹನ ಅರಮನೆಯ ವೇದಿಕೆಯಲ್ಲಿ ಇಂದು ಸಂಜೆ 5:00 ಮೈಸೂರಿನ ಮಲೆ ಮಹದೇಶ್ವರ ಕಂಸಾಳೆ ಜನಪದ ಕಲಾ ಸಂಘದ ಮಹದೇವ ಎಂ ಮತ್ತು ತಂಡದವರಿಂದ ಬೀಸು ಕಂಸಾಳೆ, ಸಂಜೆ 5:15 ರಾಮನಗರದ ಗಂಗಾಧರ್ ಎ ಮತ್ತು ತಂಡದವರಿಂದ ಡೊಳ್ಳು ಕುಣಿತ, ಸಂಜೆ 5:30 ಕೊಪ್ಪಳದ ಶ್ರುತಿ ಹ್ಯಾಟಿ ಹುಲಿಗಿ ಮತ್ತು ತಂಡದವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವಿದೆ, ಸಂಜೆ 6:30 ಬೆಂಗಳೂರಿನ ನೃತ್ಯ ಸ್ಕೂಲ್ ಆಫ್ ಆರ್ಟ್ನ ಡಾ ಗಾಯತ್ರಿ ಚಂದ್ರಶೇಖರ್ ಮತ್ತು ತಂಡದವರಿಂದ ಭರತನಾಟ್ಯವಿದೆ, ರಾತ್ರಿ 7:30 ವಿಜಯನಗರದ ವರ್ಣಿಕಾ ಶಾನುಭೋಗರ ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ, ರಾತ್ರಿ 8:30 ಮೈಸೂರಿನ ಸಂಸ್ಕೃತಿ ಟ್ರಸ್ಟ್ನ ಡಾ ಭುವನೇಶ್ವರಿ ಎಸ್ ಮತ್ತು ತಂಡದವರಿಂದ ನೃತ್ಯ ರೂಪಕ ಸಪ್ತ ಸೌಗಂಧಿಕ. ಕರ್ನಾಟಕ ಕಲಾಮಂದಿರ ವೇದಿಕೆಯಲ್ಲಿ ಇಂದು ಸಂಜೆ 5:00 ಶಿವಮೊಗ್ಗದ ಶ್ರೀ ಕನಕ ಡೊಳ್ಳಿನ ಸಂಘ ಇಲ್ಲಿನ ಕರ್ಣ ಮತ್ತು ತಂಡದವರಿಂದ ಡೊಳ್ಳು ಕುಣಿತ, ಸಂಜೆ 5:30 ಬಸವರಾಜಚ್ಚ ಸಿಂದಗಿ ಮಠ ಮತ್ತು ತಂಡದವರಿಂದ ತತ್ವಪದ, ಸಂಜೆ 6:30 ಬೆಂಗಳೂರಿನ ವಿದ್ಯಾನಮೃತ ಮತ್ತು ತಂಡದವರಿಂದ ಸುಗಮ ಸಂಗೀತ, 7:30 ದಮ್ಮನಿಂಗಳದ ರಾಜು ಮತ್ತು ತಂಡದವರಿಂದ ಮೂಲದಾಟಿ ಜನಪದ ಗೀತೆಗಳು, ರಾತ್ರಿ 8:30 ಬೆಂಗಳೂರಿನ ವಿಭಾ ಶ್ರೀನಿವಾಸ್ ನಾಯಕ್ ಮತ್ತು ತಂಡದವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಗಾನಭಾರತಿ ವೇದಿಕೆಯಲ್ಲಿ ಇಂದು ಸಂಜೆ 5:00 ಹುಣಸೂರಿನ ಶ್ರೀನಿವಾಸ್ ಮತ್ತು ತಂಡದವರಿಂದ ಕರ್ನಾಟಕ ಶಾಸ್ತ್ರೀಯ ಡೋಲು ವಾದನ, 5:30 ಬೆಳಗಾವಿಯ ಮಲ್ಲಿಕಾರ್ಜುನ ಸ್ವಾಮಿ ಭಜನಾ ಜಾನಪದ ಕಲಾ ಸಂಘದವರಿಂದ ಭಜನೆ ಕಾರ್ಯಕ್ರಮ, 6:30 ವಿದ್ವಾನ್ ಮಹಾಬಲೇಶ್ವರ ಹೆಗಡೆ ಮತ್ತು ತಂಡದವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ರಾತ್ರಿ 7:30 ಜ್ಯೋತಿ ಭಟ್ ಮತ್ತು ತಂಡದವರಿಂದ ಸುಗಮ ಸಂಗೀತವಿದೆ, 8:30 ಅನಿಕೇತನ ಕಲಾ ಬಳಗ ಮೈಸೂರು ಇಲ್ಲಿನ ಸಲ್ಮಾ ಎ ಮತ್ತು ತಂಡದವರಿಂದ ಜನಪದ ಗೀತೆಗಳ ಕಾರ್ಯಕ್ರಮ. ನಾದಬ್ರಹ್ಮ ಸಂಗೀತ ಸಭಾದಲ್ಲಿ ಇಂದು ಸಂಜೆ 5:00 ಪುತ್ತೂರಿನ ಎಂ ವೇಣುಗೋಪಾಲ್ ಮತ್ತು ತಂಡದವರಿಂದ ಸ್ಯಾಕ್ಸೋಫೋನ್ ವಾದನ, ಸಂಜೆ 5:30 ಮೂನ್ ವಾಕರ್ ಸಾಂಸ್ಕೃತಿಕ ಕಲಾ ಸಂಘ ಬಳ್ಳಾರಿ ಜಯಣ್ಣ ಮತ್ತು ತಂಡದವರಿಂದ ಸಮೂಹ ನೃತ್ಯ, ಸಂಜೆ 6:30 ಚಿಕ್ಕಮಗಳೂರಿನ ಗೀತಗಾಯನ ಕಲಾ ತಂಡದವರಿಂದ ಗೀತಗಾಯನ, ರಾತ್ರಿ 7:30 ಮೈಸೂರಿನ ರೀತು ಡಿ ಮತ್ತು ತಂಡದವರಿಂದ ಭರತನಾಟ್ಯ, ರಾತ್ರಿ 8:30 ಬೆಂಗಳೂರಿನ ದರ್ಶನ್ ಕುಮಾರ್ ಮತ್ತು ತಂಡದವರಿಂದ ಸುಗಮ ಸಂಗೀತವಿದೆ. ಚಿಕ್ಕಗಡಿಯಾರ ವೇದಿಕೆಯಲ್ಲಿ ಇಂದು ಸಂಜೆ 5:00 ಚಾಮರಾಜನಗರದ ಸಂಜು ಸಿ ಮತ್ತು ತಂಡದವರಿಂದ ಚಿಲಿಪಿಲಿ ಗೊಂಬೆ, 5:30 ಮಂಡ್ಯ ಜಿಲ್ಲೆಯ ಮಾಧುರ್ಯ ಸಾಂಸ್ಕೃತಿಕ ಕಲಾವೇದಿಕೆಯವರಿಂದ ತತ್ವಪದಗಳು. 6:30 ಬಾಗಲಕೋಟೆಯ ಶ್ರೀ ಸಂಗಮೇಶ್ವರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯವರಿಂದ ಜನಪದ ಗೀತೆಗಳು. ರಾತ್ರಿ 7:30 ಶಿವಮೊಗ್ಗದ ಎಸ್ವಿ ಲಲಿತಾ ಮತ್ತು ತಂಡದವರಿಂದ ಲಾವಣಿ ಪದಗಳು. ರಾತ್ರಿ 8:30 ಮೈಸೂರಿನ ಕಲಾ ಟ್ರಸ್ಟ್ನ ಸೌಮ್ಯ ಶ್ರೀರಾಮ್ ಅವರಿಂದ ಶ್ರೀ ಮಲೆ ಮಹದೇಶ್ವರ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದ ವೇದಿಕೆಯಲ್ಲಿ 5:00 ಹಾಸನದ ಗಣಪತಿ ಚಿಟ್ಟಿಮೇಳ

0: ಭಾರತದ ಕಲಾ ಸಂಘದವರಿಂದ ಚಿಟ್ಟಿ ಮೇಳ, 5:30 ಬೆಂಗಳೂರಿನ ವಿವೇಕ್ ಪ್ರಭು ಮತ್ತು ತಂಡದವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, 6:30 ಕೋಲಾರದ ಹಳ್ಳಿಹಾಡು ಸಾಂಸ್ಕೃತಿಕ ಜಾನಪದ ಕಲಾ ಸಂಘದವರಿಂದ ಸುಗಮ ಸಂಗೀತ, ರಾತ್ರಿ 7:30 ಧರ್ಮಸ್ಥಳದ ಮಹಿಮಾ ಎನ್ ಮರಾಠೆ ಮತ್ತು ತಂಡದವರಿಂದ ಶಾಸ್ತ್ರೀಯ ಸಮೂಹ ನೃತ್ಯ, ರಾತ್ರಿ 8:30 ಮೈಸೂರಿನ ಶ್ರೀಕುಮಾರಿ ಮತ್ತು ತಂಡದವರಿಂದ ಸುಗಮ ಸಂಗೀತ. ಪುರಭವನ ವೇದಿಕೆಯಲ್ಲಿ ಇಂದು 10:30 ಪೌರಾಣಿಕ ನಾಟಕ ಸೀತಾಪಹರಣ ಪ್ರಸ್ತುತಪಡಿಸಲಿದ್ದಾರೆ ಮೈಸೂರಿನ ಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯ ಬಸವರಾಜು ಮತ್ತು ತಂಡದವರು. 3:00 ಮಂಡ್ಯದ ಅಮರ ಸಾಧಕಿಯರ ಸಮಾಜ ಸೇವಾ ಸಂಘದ ಸದಸ್ಯರಿಂದ ಸಾಮಾಜಿಕ ನಾಟಕ ಬಾಳಿನ ದಾರಿ. 6:00 ಬೆಂಗಳೂರಿನ ಕಲಾ ರಂಗಲೋಕ ಇಲ್ಲಿನ ಕೆಎಸ್ ವೇಣುಗೋಪಾಲ್ ಮತ್ತು ತಂಡದವರಿಂದ ಪೌರಾಣಿಕ ನಾಟಕ ಅನಕೃ ವಿರಚಿತ ಸ್ವರ್ಣಮೂರ್ತಿ. ಕಿರುರಂಗಮಂದಿರ ವೇದಿಕೆಯಲ್ಲಿ ಇಂದು 5:00 ಬೆಂಗಳೂರಿನ ನಿಶಾ ಮತ್ತು ತಂಡದವರಿಂದ ರಂಗಗೀತೆಗಳು. 6:30 ಹುಬ್ಬಳ್ಳಿಯ ಕರ್ನಾಟಕ ನಾಟಕ ಜನಪದ ಕಲಾವಿದರ ಅಭಿವೃದ್ಧಿ ಸಂಘದ ವತಿಯಿಂದ ನಾಟಕ ಅಮೀರ್ಬಾಯಿ ಕರ್ನಾಟಕಿ. ರಮಾ ಗೋವಿಂದ ವೇದಿಕೆಯಲ್ಲಿ ಇಂದು 5:00 ಮೈಸೂರಿನ ಡಾಕ್ಟರ್ ಕೃಪಾ ಮಂಜುನಾಥ್ ಮತ್ತು ತಂಡದವರಿಂದ ಗಮಕ ವಾಚನವಿದೆ. 5:30 ಕಿರ್ಗಸೂರ್ ರಾಜಪ್ಪ ಮತ್ತು ತಂಡದವರಿಂದ ರಂಗಗೀತೆಗಳು. 6:30 ಮೈಸೂರಿನ ಕಲಾಕುಟೀರದ ಜಿಬಿ ನಿಶ್ಚಿತ ಕೃಷ್ಣ ಮತ್ತು ತಂಡದವರಿಂದ ಭರತನಾಟ್ಯ. ರಾತ್ರಿ 7:30 ಬೆಂಗಳೂರಿನ ದೃಶ್ಯ ಕಲಾವಿದರಾದ ದಾಕ್ಷಾಯಣಿ ಭಟ್ ಮತ್ತು ತಂಡದವರಿಂದ ನಾಟಕ ಮೃಚ್ಛಕಟಿಕ. ನಟನ ರಂಗಮಂದಿರದಲ್ಲಿ 6:30 ಮೈಸೂರಿನ ಬಿದಿರು ಥಿಯೇಟರ್ನ ಮಂಜುನಾಥ್ ಬ್ಯಾಟಿ ಮತ್ತು ತಂಡದವರಿಂದ ನಾಟಕ ಮಹಾಮಾಯಿ.
1: ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಆರ್ ಲೋಕೇಶ್ವರಿ. ನಿರ್ಮಾಣ ಬಿ ದಿಗ್ವಿಜಯ್. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
2: ನಿಮ್ಮ ಕರಿಯರ್ ಜರ್ನಿ ಸ್ಟಾರ್ಟ್ ಮಾಡೋಕೆ ರೆಡಿ ಇದ್ದೀರಾ?
3: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಿನ ಗೋಕುಲಂ ಥರ್ಡ್ ಸ್ಟೇಜ್ ನಲ್ಲಿ ಎಂಟೆಕ್ ಅಡ್ಮಿಷನ್ಸ್ ಓಪನ್.
2: ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಎಂಟೆಕ್ ಕೋರ್ಸಸ್ ಗೆ ಅಡ್ಮಿಷನ್ಸ್ ಓಪನ್ ಇದೆ.
3: ಇನ್ನಷ್ಟು ಮಾಹಿತಿಗಾಗಿ ವಿವಿಸಿಇ ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರಿಗೆ ಭೇಟಿ ನೀಡಿ ಅಥವಾ vvce.ac.in ವಿಸಿಟ್ ಮಾಡಿ.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 6:50. ಈಗ ರೈತರಿಗೆ ಸಲಹೆ.
1: ಭಾರತದಲ್ಲಿ ಒಣಭೂಮಿಯ ಕೃಷಿಯ ಅಗತ್ಯತೆ ಏನಂದ್ರೆ, ಶುಷ್ಕ, ಅರೆ ಆರ್ದ್ರ ಮತ್ತು ಆರ್ದ್ರ ಎಂಬ ಮೂರು ಪ್ರಮುಖ ಹವಾಮಾನ ವಲಯಗಳಿವೆ. ಆದ್ದರಿಂದ ಒಣಭೂಮಿ ಕೃಷಿಯು ನೀರಾವರಿ ಕೃಷಿಗಿಂತ ಹೆಚ್ಚಿನ ಪ್ರದೇಶವನ್ನು ಆವರಿಸಿಕೊಂಡಿದೆ. ಒಣಭೂಮಿ ಕೃಷಿಯು ದೇಶದ ಸುಮಾರು 66% ಭೂಪ್ರದೇಶವನ್ನು ಆವರಿಸಿದ್ದು, ಸುಮಾರು 40% ಕಾರ್ಮಿಕರಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಈ ಪ್ರದೇಶಗಳ ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ಈ ಸಮತೋಲನವನ್ನು ಸುಧಾರಿಸಿಕೊಳ್ಳಬಹುದಾಗಿದೆ. ದೇಶದ ಸಮತೋಲಿತ ಆರ್ಥಿಕ ಮತ್ತು ಕೃಷಿ ಬೆಳವಣಿಗೆಗೆ ಒಣಭೂಮಿ ಕೃಷಿ ಹೆಚ್ಚಿನ ಆದ್ಯತೆ ನೀಡುವುದು ಅಗತ್ಯವಾಗಿದೆ. ಒಣಭೂಮಿ ಕೃಷಿ ವ್ಯವಸ್ಥೆಯಲ್ಲಿ ತಂಬಾಕು, ಎಣ್ಣೆಕಾಳು, ಬೇಳೆಕಾಳು, ಹತ್ತಿ ಮತ್ತು ಶೇಂಗಾ ಮೊದಲಾದ ವಾಣಿಜ್ಯ ಬೆಳೆಗಳನ್ನು ಬೆಳೆಯಬಹುದಾಗಿದೆ. ಭಾರತೀಯ ಕೃಷಿಯನ್ನು ರಫ್ತುಮುಖಿಯಾಗಿಸಲು ಮತ್ತು ಕೃಷಿ ಆಧಾರಿತ ಸಂಸ್ಕರಣಾ ಕೈಗಾರಿಕೆಗಳ ಬೆಳವಣಿಗೆಗೆ ಬೆಂಬಲ ನೀಡಲು ಒಣಭೂಮಿ ಕೃಷಿಗೆ ಹೆಚ್ಚಿನ ಒತ್ತು ನೀಡುವುದು ಅವಶ್ಯಕವಾಗಿದೆ. ಒಣಭೂಮಿ ಕೃಷಿಯಲ್ಲಿ ಸಾಮಾನ್ಯವಾಗಿ ಹತ್ತಿ ಬೀಜ, ಸೂರ್ಯಕಾಂತಿ, ಕುಸುಬೆ, ಎಣ್ಣೆಕಾಳು, ಸಜ್ಜೆ, ರಾಗಿ ಮತ್ತು ಬೇಳೆಕಾಳುಗಳಂತಹ ಪೌಷ್ಟಿಕ ಮತ್ತು ಬರವನ್ನು ತಡೆದುಕೊಳ್ಳುವ ಬೆಳೆಗಳನ್ನು ಬೆಳೆಯಲಾಗುತ್ತೆ. ಅಭಿವೃದ್ಧಿಶೀಲ ಪ್ರದೇಶಗಳಲ್ಲಿ ಕಂಡುಬರುವ ಅಪೌಷ್ಟಿಕತೆ ಮತ್ತು ಪೌಷ್ಟಿಕಾಂಶದ ಕೊರತೆಯ ಸಮಸ್ಯೆಗಳಿಗೆ ಒಣಭೂಮಿ ಕೃಷಿಯು ಪರಿಣಾಮಕಾರಿಯಾಗಿ ಪರಿಹಾರವಾಗಿರುತ್ತೆ. ವಾಣಿಜ್ಯ ಬೆಳೆಗಳು ಕೂಡ ಒಣಭೂಮಿ ಕೃಷಿಯ ಭಾಗವಾಗಿರುತ್ತವೆ. ಇದು ಜಾನುವಾರುಗಳ ಆಹಾರ ಮತ್ತು ಮೇವು ಒದಗಿಸುವ ಸಾಮರ್ಥ್ಯ ಹೊಂದಿರುತ್ತವೆ. ಉದಾಹರಣೆಗೆ, ಜತ್ರೂಪ ಬೆಳೆಯೋದ್ರಿಂದ ದೊರೆಯುವ ದ್ರವವನ್ನು ಪೆಟ್ರೋಲಿಯಂ ಉತ್ಪನ್ನಗಳೊಂದಿಗೆ ಮಿಶ್ರಣ ಮಾಡಿ ಬಳಸಬಹುದಾಗಿದೆ. ಇದರಿಂದ ಇಂಧನದ ಸಮಸ್ಯೆ

0: ಯನ್ನು ಕಡಿಮೆ ಮಾಡಲು ಸಹಾಯವಾಗುತ್ತದೆ. ಒಣಭೂಮಿ ಕೃಷಿ ತಂತ್ರಜ್ಞಾನ ಮುಖ್ಯವಾಗಿ ತ್ವರಿತ ಭೂಮಿ ಸಿದ್ಧತೆ ಮತ್ತು ಬಿತ್ತನೆ ವಿಧಾನಗಳಾಗಿವೆ. ಮಣ್ಣಿನ ತೇವಾಂಶವನ್ನು ಸಂರಕ್ಷಿಸುವ ಕ್ರಮಗಳೊಂದಿಗೆ ಬೇಗನೆ ಭೂಮಿ ಸಿದ್ಧಪಡಿಸಿ ಬಿತ್ತನೆ ಮಾಡಿಕೊಳ್ಬೇಕು. ಸುಧಾರಿತ ಬೆಳೆ ತಳಿಗಳ ಬಳಕೆಯನ್ನು ಮಾಡಿಕೊಳ್ಬೇಕು. ಅಂದರೆ ಬರ, ಉಷ್ಣತೆ ಮುಂತಾದ ಒತ್ತಡಗಳನ್ನು ತಡೆದುಕೊಳ್ಳುವ ಉತ್ತಮ ತಳಿಗಳನ್ನು ಬೆಳೆಗಳನ್ನು ಬಳಸಬೇಕಾಗುತ್ತೆ. ಮಣ್ಣಿನ ತೇವಾಂಶ ಉಳಿಸಲು ಆಳ ಉಳುಮೆ, ಮೇಲ್ಮೈ ಕೃಷಿ ಮತ್ತು ಬೆಳೆ ಅವಶೇಷ ಮುಚ್ಚುವಿಕೆ ಮುಖ್ಯ ತಂತ್ರಗಳಾಗಿರುತ್ತವೆ. ಇನ್ನೊಂದೇನೆಂದರೆ ನೀರಿನ ಸಮರ್ಪಕ ಬಳಕೆ. ಮೇಲ್ಮೈ ನೀರು, ಅಂತರ್ಜಲ ಮತ್ತು ಮಳೆ ನೀರನ್ನು ಸಮನ್ವಯವಾಗಿ ಬಳಸಬೇಕು. ನೀರು ಸಂಗ್ರಹಣೆ, ವಾಟರ್ ಹಾರ್ವೆಸ್ಟಿಂಗ್, ಇದು ಬರಗಾಲದ ಸಮಯದಲ್ಲಿ ಬಳಸಲು ಮಳೆ ನೀರನ್ನು ಸಂಗ್ರಹಿಸಬೇಕು. ಜಲಾನಯನ ಪ್ರದೇಶವು ನೀರು ಸಂಗ್ರಹಣೆಗೆ ಸಹಾಯಕವಾದ ನೈಸರ್ಗಿಕ ಘಟಕವಾಗಿದೆ. ಪರಿಣಾಮಕಾರಿ ಜಲಾನಯನ ನಿರ್ವಹಣೆಯಿಂದ ಹಾಳಾದ ಭೂಮಿಯನ್ನು ಪುನಃ ಸ್ಥಾಪಿಸಬಹುದು ಮತ್ತು ಪರಿಸರ ಹಾನಿಯನ್ನು ತಡೆಗಟ್ಟಬಹುದಾಗಿದೆ. ಮಣ್ಣಿನ ಸಂರಕ್ಷಣಾ ಕ್ರಮಗಳು, ಕಾಂಟೂರ್ ಬಂಡಿಂಗ್, ಮೆಟ್ಟಿಲು ಕೃಷಿ, ಭೂಮಿ ಸಮತಟ್ಟು ಮಾಡುವುದು, ಇಳಿಜಾರು ನಿರ್ವಹಣೆ ಮತ್ತು ಸಂರಕ್ಷಣಾ ಉಳುಮೆ ಮುಂತಾದ ವಿಧಾನಗಳನ್ನು ನಾವು ಬಳಸಬೇಕಾಗುತ್ತೆ. ಹನಿ ನೀರಾವರಿ, ನೀರನ್ನು ಉಳಿಸುವ ಪರಿಣಾಮಕಾರಿ ನೀರಾವರಿ ವಿಧಾನ ಇದಾಗಿರುತ್ತೆ. ಕಾಲುವೆಗಳಲ್ಲಿ ನೀರಿನ ನಷ್ಟ ಕಡಿಮೆ ಮಾಡಿಕೊಳ್ಳೋದು, ಕಾಲುವೆಗಳಿಗೆ ಲೈನಿಂಗ್ ಮಾಡೋದ್ರಿಂದ ನೀರಿನ ಸೋರಿಕೆ ಕಡಿಮೆಯಾಗುತ್ತೆ. ಕೃಷಿ ಪದ್ಧತಿಗಳ ಬಳಕೆ, ಬೆಳೆ ಪರಿವರ್ತನೆ, ಮಿಶ್ರ ಬೆಳೆ ಪದ್ಧತಿ ಬಳಸೋದರಿಂದ ಬೆಳೆ ಇಳುವರಿ ಹೆಚ್ಚುತ್ತೆ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಜೈವಿಕ ಗೊಬ್ಬರಗಳು ಮತ್ತು ಇತರ ಪರಿಸರ ಸ್ನೇಹಿ ಪೋಷಕಾಂಶಗಳ ಬಳಕೆಗೆ ಹೆಚ್ಚಿನ ಒತ್ತನ್ನು ನೀಡಬೇಕಾಗುತ್ತೆ. ಇನ್ನೊಂದು, ಒಣ ಬೇಸಾಯದಲ್ಲಿ ಬರ ನಿರೋಧಕ ಬೆಳೆಗಳ ಅಭಿವೃದ್ಧಿಪಡಿಸೋದು. ಕಡಿಮೆ ನೀರಿನಲ್ಲಿಯೂ ಬೆಳೆ ಬೆಳಿಬಲ್ಲ ಮತ್ತು ಬರವನ್ನು ತಡೆದುಕೊಳ್ಳುವ ಬೆಳೆ ತಳಿಗಳನ್ನು ಅಭಿವೃದ್ಧಿಪಡಿಸಬೇಕಾಗುತ್ತೆ. ಮಣ್ಣಿನ ಸವೆತ ನಿಯಂತ್ರಣ ಕೂಡ ಸೇರಿರುತ್ತೆ. ಒಣಭೂಮಿ ಪ್ರದೇಶದಲ್ಲಿ ಮಣ್ಣಿನ ಸವೆತವು ಪ್ರಮುಖ ಸಮಸ್ಯೆಯಾಗಿದೆ. ಅರಣ್ಯೀಕರಣ, ಹುಲ್ಲುಗಾವಲು ಅಭಿವೃದ್ಧಿ ಮತ್ತು ನಿಯಂತ್ರಿತ ಮೇಯಿಸುವಿಕೆ ಮೂಲಕ ಮಣ್ಣನ್ನು ಸ್ಥಿರಗೊಳಿಸಿ ಈ ಸಮಸ್ಯೆಯನ್ನು ತಡಿಬಹುದಾಗಿದೆ. ಒಣಭೂಮಿ ಪ್ರದೇಶದಲ್ಲಿ ಇನ್ನೊಂದು, ಹೊಸ ತಂತ್ರಾಂಶಗಳ ಅಳವಡಿಕೆ. ಭಾರತದ ಹೆಚ್ಚಿನ ಪ್ರೋಟೀನ್ ಅಗತ್ಯಗಳನ್ನು ಒಣಭೂಮಿ ಕೃಷಿಯು ಪೂರೈಸುತ್ತೆ. ಆದ್ದರಿಂದ ಒಣಭೂಮಿ ಕೃಷಿಯಲ್ಲಿ ಅನುಭವ ಹೊಂದಿರುವ ಇಸ್ರೇಲ್ನಂತಹ ದೇಶಗಳ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ತುಂಬ ಅಗತ್ಯವಾಗಿದೆ. ಸುಧಾರಿತ ಕೃಷಿ ವಿಧಾನಗಳ ಬಳಕೆ ಕೂಡ ಈ ಒಣಭೂಮಿ ಒಣ ಬೇಸಾಯದಲ್ಲಿ ಸೇರಿರುತ್ತೆ.
1: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು, ಇನ್ನು ಮುಂದೆ 6:55 ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಿಕಾ ನಿಧಿ ಝಾ. ಅಥ ವಾರ್ತಾ. ಭಾರತ ನಿರ್ವಾಚನಾಯೋಗೇನ ಮಹಾರಾಷ್ಟ್ರ ರಾಜ್ಯಸ್ಯ ಪ್ರಾರೂಪ ಮತದಾತ್ರಿ ಸೂಚೀಷು ಆಪತ್ಯಭಿಯಾನಸ್ಯ ಅಂತಿಮಾವಧಿಃ ಅಕ್ಟೋಬರ್ ಮಾಸಸ್ಯ 26 ತಿಥಿ ಪರ್ಯಂತಂ ಪ್ರಸಾರಿತಾ. ಸಂಶೋಧನಾನುಸಾರಂ ಆಕ್ಷೇಪಾಣಾಂ ನಿಸ್ತಾರಣಂ ನವೆಂಬರ್ ಮಾಸಸ್ಯ 10 ದಿನಾಂಕ ಪರ್ಯಂತಂ ಸಂಪಾದ್ಯ ಅಂತಿಮ ನಿರ್ವಾಚನ ನಾಮಾವಲ್ಯಾಃ ಪ್ರಕಾಶನಂ ಅವಧಾರಿತ ಕ್ರಮೇಣ ನವೆಂಬರ್ ಮಾಸಸ್ಯ 16 ದಿನಾಂಕೇ ವಿಧಾಸ್ಯತೆ. ಭಾರತಸ್ಯ ಆತಿಥ್ಯೆ ಬಿಮ್ಸ್ಟೆಕ್ ಗೃಹಮಂತ್ರಿಣಾಂ ಐತಿಹಾಸಿಕೆ ಸಮ್ಮೇಳನೆ ಆತಂಕವಾದ ಮಾದಕ ದ್ರವ್ಯ ಅವೈಧ ವಿತ್ತೀಯ ಪ್ರವಾಹಾದೀನಾಂ ನಿವಾರಣಾಯ ಗಭೀರ ವಿಚಾರಣಾ ಸಮಾಚರಿತ. ಸುರಕ್ಷಿತ ಸಶಕ್ತ ಕ್ಷೇತ್ರ ನಿರ್ಮಾಣಾತ್ ಸಾಮೂಹಿಕ ಸುರಕ್ಷಾ ದೃಢ ಸಂಕಲ್ಪ ಅಮಿತ ಶಾಹೇನ ಪುನರುಚ್ಚಾರಿತ. ಕೇಂದ್ರ ಪ್ರಶಾಸನೇನ ಮಹಾರಾಷ್ಟ್ರ ಕರ್ನಾಟಕಯೋಃ ಇಕ್ಷು ಸಂಬದ್ಧ ಕೃಷಕಾಣಾಂ ಸಮಸ್ಯಾಃ ಸಮಾಧಾತುಂ ಸಪ್ತಾಹಾಭ್ಯಂತರೆ ಉಚ್ಚಸ್ತರೀಯ ಸಮಿತೇಃ ನಿರ್ಮಾಣಸ್ಯ ಘೋಷಣಾ ವಿಹಿತಾ. ಕೃಷಿ ಕೃಷಕ ಕಲ್ಯಾಣ ಮಂತ್ರಿ ಶಿವರಾಜ ಸಿಂಹ ಚೌಹಾನಃ ತಥಾ ಉಪಭೋಕ್ತೃ ಕಾರ್ಯ ಖಾದ್ಯ ಸಾರ್ವಜನಿಕ ವಿತರಣ ಮಂತ್ರಿ ಪ್ರಹ್ಲಾದ ಜೋಶಿ ಹ್ಯಃ ನವದಿಲ್ಲ್ಯಾಂ ಮಹಾರಾಷ್ಟ್ರ ಕರ್ನಾಟಕಯೋಃ ಇಕ್ಷು ಸಂಬದ್ಧ ಕೃಷಕಾಣಾಂ ಪ್ರತಿನಿಧಿ ಮಂಡಲೈಃ ಸಹ ಮಂತ್ರಣಾಂ ಅಕುರುತಾಂ. ಉಪವೇಶನಾನಂತರಂ ಏಷಃ ನಿರ್ಣಯಃ ಚ ಸ್ವೀಕೃತಃ. ಅಸ್ಯಾಂ ಸಮಿತೌ ಕೇಂದ್ರ ಪ್ರಶಾಸನಸ್ಯ ಕರ್ನಾಟಕ

0: ಕರ್ನಾಟಕ ಮಹಾರಾಷ್ಟ್ರಯೋಃ ರಾಜ್ಯ ಪ್ರಶಾಸನಯೋಃ ಕೃಷಕ ಸಂಘಟನಾನಾಂ ಶರ್ಕರಾ ಉತ್ಪಾದನ ಸ್ಥಳಾನಾಂ ಚ ಪ್ರತಿನಿಧಯಃ ತಥಾ ಸಂಬದ್ಧ ವಿಷಯಾನಾಂ ವಿಶೇಷಜ್ಞಾಃ ವೈಜ್ಞಾನಿಕಾಃ ಅಪಿ ಸಮಾವಿಷ್ಟಾಃ ಭವಿಷ್ಯಂತಿ. ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಆಕಾಶವಾಣಿತಃ ಪ್ರಸಾರ್ಯತೆ.
1: ಯಾತ್ರಾರತಾಃ ಅಪಿ ಜಗದ್ ವೃತ್ತಾಂತೇನ ಸಹ ಏಕೀಭೂತಾಃ ತಿಷ್ಠಂತು. ಎಕ್ಸ್ ಪಟಲೆ HAIR ನ್ಯೂಸ್ ಅಲರ್ಟ್ಸ್ ಇತ್ಯನು ಗಚ್ಛಂತು. PB ಶಬ್ದ ಮಾಧ್ಯಮೇನ ಚ ಆಕಾಶವಾಣಿ ವಾರ್ತಾಃ ಶೃಣ್ವಂತು.
0: ಕೇಂದ್ರ ಪ್ರಶಾಸನೇನ ಸರ್ವೇಭ್ಯಃ ರಾಜ್ಯೇಭ್ಯಃ ಕೇಂದ್ರ ಶಾಸಿತ ಪ್ರದೇಶೇಭ್ಯಶ್ಚ ನೈದಾನಿಕ ಸಂಸ್ಥಾಭಿಃ ಪ್ರದತ್ತಾನಾಂ ಸೇವಾನಾಂ ಸೌವಿಧ್ಯಾನಾಂ ಚ ಶುಲ್ಕಂ ಪ್ರಮುಖತಯಾ ಪ್ರದರ್ಶನಂ ಸುನಿಶ್ಚೇತುಂ ಆಗ್ರಹಃ ಕೃತಃ. ಅಸ್ಯ ಉಪಕ್ರಮಸ್ಯ ಉದ್ದೇಶ್ಯಂ ರೋಗಿಭ್ಯಃ ಸ್ವಾಸ್ಥ್ಯ ಸೇವಾ ಸಂಬದ್ಧ ನಿರ್ಣಯೇಷು ಸಮ್ಯಗ್ ಅವಬೋಧನಾಯ ಸಹಾಯಂ ಪ್ರದಾನಂ ಶುಲ್ಕ ಸಂಬದ್ಧ ವಿವಾದಾನಾಂ ನಿವಾರಣಂ ತಥಾ ಚಿಕಿತ್ಸಾ ಸೇವಾಸು ವಿಶ್ವಾಸಂ ವರ್ಧನಂ ಚ ಅಸ್ತಿ. ಕೇಂದ್ರೀಯ ಸ್ವಾಸ್ಥ್ಯ ಸಚಿವಯ ಪುಣ್ಯಸಲೀಲಾ ಶ್ರೀವಾಸ್ತವ್ ಇತ್ಯನಯ ಅಸ್ಮಿನ್ ವಿಷಯೆ ಸರ್ವೇಷಾಂ ರಾಜ್ಯಾನಾಂ ಕೇಂದ್ರಶಾಸಿತ ಪ್ರದೇಶಾನಾಂ ಚ ಮುಖ್ಯ ಸಚಿವೇಭ್ಯಃ ಪತ್ರಂ ಲಿಖಿತಂ. ಕೇಂದ್ರೀಯ ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ ಗೋಯಲಃ ತ್ರಿಂಶದುತ್ತರ ದ್ವಿಸಹಸ್ರತಮಸ್ಯ ವರ್ಷಸ್ಯ ಸೀಮಾವಧಿ ಪರ್ಯಂತಂ ಭಾರತ್ ಬ್ರಿಟೇನ್ ದ್ವಿಪಕ್ಷೀಯ ವ್ಯಾಪಾರಂ ದ್ವಿಗುಣೀಕರ್ತುಂ ಆಹ್ವಾನಂ ಕೃತವಾನ್. ಮಂತ್ರಿ ಗೋಯಲಃ ನವದೆಹಲ್ಯಾಂ ಭಾರತ್ ಬ್ರಿಟೇನ್ ಸಂಯುಕ್ತ ಆರ್ಥಿಕ ವ್ಯಾಪಾರ ಸಮಿತ್ಯಾಃ ಷೋಡಶ ಸತ್ರೆ ಜೆಟ್ಕೋ ವ್ಯಾಪಾರಿಕ ಪೂರ್ಣ ಅಧಿವೇಶನಂ ಸಂಬೋಧ್ಯ ಇದಂ ಪ್ರತಿಪಾದಿತವಾನ್. ಸತತ ಸಂವಾದೇನ ಸಂಸ್ಥಾಗತ ತಂತ್ರೈಃ ಪ್ರವರ್ಧಿತ ಸಹಕಾರಿತ್ವೇನ ಚ ಭಾರತ್ ಬ್ರಿಟೇನ್ ದೇಶಯೋಃ ಆರ್ಥಿಕ ಸಾನ್ನಿಧ್ಯಂ ದೃಢೀಕರಣಾಯ ಭಾರತಸ್ಯ ದೃಢ ಸಂಕಲ್ಪಃ ವಾಣಿಜ್ಯ ಮಂತ್ರಿಣಾ ಸಮಾಹೂತಃ. ತೇನ ಅಭಿಹಿತಂ ಯತ್ ಏತೇನ ಉಪಕ್ರಮೇಣ ಉಭಯೋಃ ದೇಶಯೋಃ ಉದ್ಯಮೇಭ್ಯಃ ನೂತನಾಃ ಅವಸರಾಃ ಅನಾವೃತಾಃ ಭವಿಷ್ಯಂತಿ. ಭಾರತರ್ತು ವಿಜ್ಞಾನ ವಿಭಾಗೇನ ಸೂಚಿತಂ ಯತ್ ದಿಲ್ಲಿ ಹರಿಯಾಣ ಚಂಡೀಗಢ ಪಂಜಾಬ್ ರಾಜ್ಯಾನಾಂ ಕೇಷುಚಿತ್ ಕ್ಷೇತ್ರೇಷು ಮೇಘಗರ್ಜನ ಪುರಸ್ಸರಂ ವಿದ್ಯುತ್ಪಾತಸ್ಯ ಸಂಭಾವನಾ ಅಸ್ತಿ. ಅದ್ಯ ಆಂಧ್ರಪ್ರದೇಶ ಜಮ್ಮು ಕಾಶ್ಮೀರ ಲದ್ದಾಖ್ ಗಿಲ್ಗಿತ್ ಬಾಲಿಸ್ತಾನ್ ಮುಜಫರಾಬಾದ್ ರಾಜಸ್ಥಾನೇಷು ಅಪಿ ಏತಾದೃಶ್ಯಃ ಋತು ಪರಿಸ್ಥಿತ್ಯಃ ಸಂಭಾವ್ಯಂತೆ. ಇದದತಿರಿಕ್ತಂ ಪೂರ್ವೋತ್ತರ ಭಾರತೆ ಹಿಮಾಚಲ ಪ್ರದೇಶ ಕೇರಳಂ ತಮಿಳುನಾಡು ಪುದುಚೇರಿ ಏತೇಷು ರಾಜ್ಯೇಷು ಅಪಿ ಮೇಘಗರ್ಜನೇನ ಸಹ ಝಂಝಾವಾತಸ್ಯ ಸಂಭಾವನಾ ಅಸ್ತಿ ಇತಿ ವಾರ್ತಾಃ.
2: ಆಕಾಶವಾಣಿ ಬೆಂಗಳೂರು ಈಗ ಜಾಹೀರಾತು.
3: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
5: ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು ತರಕಾರಿ ಸೊಪ್ಪು ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
7: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
8: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
9: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
8: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
9: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
8: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
10: ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ ಪ್ರೇಮದ ಸಂಬಂಧ.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ ಏಳು

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿಯಿದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
2: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
2: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
2: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಕರ್ನಾಟಕದ ನೂತನ ರಾಜ್ಯಪಾಲರಾಗಿ ಡಾ ಸುಧಾ ಯಾದವ್ ನೇಮಕ. ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ. ರಾಜ್ಯದ 14 ಜಿಲ್ಲೆಗಳಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣಕ್ಕೆ ಕ್ರಮ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದ ರೈಲ್ವೆ ಕ್ಷೇತ್ರದ ವಿಕಾಸಕ್ಕಾಗಿ ಕೇಂದ್ರ ಸರ್ಕಾರದ ಐತಿಹಾಸಿಕ ನಿರ್ಣಯ. ಕೇಂದ್ರ ಸಚಿವ ವಿ ಸೋಮಣ್ಣ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ. ಬಡ ಕುಟುಂಬಗಳ ಮಹಿಳೆಯರ ಘನತೆ, ಆರೋಗ್ಯ ಮತ್ತು ಸಮಾನ ಅವಕಾಶಗಳ ಗುರಿ ಸಾಧನೆ. ಕಬ್ಬು ಬೆಳೆಗಾರರ ಸಮಸ್ಯೆ ನಿವಾರಣೆಗೆ ಉನ್ನತ ಮಟ್ಟದ ಜಂಟಿ ಸಮಿತಿ ರಚನೆಗೆ ನಿರ್ಧಾರ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು 6 ರಾಜ್ಯಗಳಿಗೆ ಹೊಸ ರಾಜ್ಯಪಾಲರ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಕರ್ನಾಟಕದ ನೂತನ ರಾಜ್ಯಪಾಲರಾಗಿ ಡಾ ಸುಧಾ ಯಾದವ್ ನೇಮಕಗೊಂಡಿದ್ದಾರೆ. ಹರಿಯಾಣ ಮೂಲದವರಾಗಿರುವ ಸುಧಾ ಯಾದವ್ 1999 ಲೋಕಸಭಾ ಸಂಸದರಾಗಿ ಸೇವೆ ಸಲ್ಲಿಸಿದ್ದರು. ಕಾರ್ಗಿಲ್ ಹುತಾತ್ಮ ಸೇನಾಧಿಕಾರಿ ಪತ್ನಿಯಾಗಿರುವ ಅವರು ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯರು. ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವ ಡಾ ಸುಧಾ ಯಾದವ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ರಾಜ್ಯದ ಕ್ರೀಡಾಪಟುಗಳಿಗೆ ಗುಣಮಟ್ಟದ ತರಬೇತಿ ಸೌಲಭ್ಯಗಳನ್ನು ಒದಗಿಸಿ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡಲು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಎಂದು ಕ್ರೀಡಾ ಖಾತೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ರಾಜ್ಯದ 14 ಜಿಲ್ಲೆಗಳಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಇದರಿಂದ

0: ಕ್ರೀಡಾಪಟುಗಳಿಗೆ ತಮ್ಮದೇ ಜಿಲ್ಲೆಗಳಲ್ಲಿ ಉತ್ತಮ ತರಬೇತಿ ಪಡೆಯಲು ಹಾಗೂ ಕ್ರೀಡಾ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಅವಕಾಶ ದೊರೆಯಲಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಕ್ರೀಡಾ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆ, ಗುಣಮಟ್ಟದ ಮೂಲಸೌಕರ್ಯ ಮತ್ತು ತರಬೇತಿ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ರಾಜ್ಯದ ಕ್ರೀಡಾ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ನಮ್ಮ ಸರ್ಕಾರ ಬದ್ದವಾಗಿದೆ ಎಂದು ಅವರು ಹೇಳಿದ್ದಾರೆ. ಕೊಂಕಣ ರೈಲ್ವೆಯ ಮುಂದುವರಿದ ಅಭಿವೃದ್ದಿ ಕಾಮಗಾರಿಗಳಿಗೆ 900 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡುವುದರೊಂದಿಗೆ ಹಲವು ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಹಲವು ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ರಾಜ್ಯದ ರೈಲ್ವೆ ಕ್ಷೇತ್ರದ ವಿಕಾಸಕ್ಕಾಗಿ ಕೇಂದ್ರ ಸರ್ಕಾರವು ಐತಿಹಾಸಿಕ ನಿರ್ಣಯ ಕೈಗೊಂಡಿದೆ ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೊಳಪಡುವ ರೈಲ್ವೆ ಅಭಿವೃದ್ದಿ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ 52,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹಲವು ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಮುಂದಿನ 25-30 ವರ್ಷಗಳ ಅವಧಿಯ ದೂರದೃಷ್ಟಿಯನ್ನಿಟ್ಟುಕೊಂಡು ರೈಲ್ವೆ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ ಎಂದರು. ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ರೈಲ್ವೆ ಯೋಜನೆಯ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಲಾಗುವುದು, ಶಿವಮೊಗ್ಗ ಬೀರೂರು ರೈಲ್ವೆ ಮಾರ್ಗದ ಡಬ್ಲಿಂಗ್ಗೆ ಈಗಾಗಲೇ ಸಮೀಕ್ಷೆ ನಡೆಯುತ್ತಿದೆ, ಶೃಂಗೇರಿ ಶಿವಮೊಗ್ಗ ಹೊಸ ರೈಲು ಮಾರ್ಗದ ಪ್ರಸ್ತಾವನೆಯು ಪ್ರಗತಿಯಲ್ಲಿದೆ ಎಂದರು. ಮಾನವ ಹಕ್ಕು ರಕ್ಷಣೆ ಬಲಗೊಳಿಸುವ ಕಾರ್ಯದಲ್ಲಿ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಎನ್ಎಚ್ಆರ್ಸಿ ಮುನ್ನಡೆಯುತ್ತಿದ್ದು ನಾಗರಿಕರ ನ್ಯಾಯ ಮತ್ತು ಘನತೆಯ ರಕ್ಷಣೆ ಖಾತ್ರಿಪಡಿಸುತ್ತಿದೆ ಎಂದು ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ದೆಹಲಿಯಲ್ಲಿ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮದಲ್ಲಿ ಅವರು, ಕಳೆದ 33 ವರ್ಷಗಳಲ್ಲಿ ಎನ್ಎಚ್ಆರ್ಸಿಯಲ್ಲಿ 24 ಲಕ್ಷ ಪ್ರಕರಣಗಳು ದಾಖಲಾಗಿದ್ದು ಈ ಪೈಕಿ 23 ಲಕ್ಷ ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಈ ಮೂಲಕ ಪ್ರಕರಣ ವಿಲೇವಾರಿಯಲ್ಲಿ 98%ರಷ್ಟು ಪ್ರಗತಿ ಸಾಧಿಸಲಾಗಿದೆ ಎಂದರು. ಆಯೋಗದ ಮೊಬೈಲ್ ಆಪ್ನಿಂದ ನಾಗರಿಕರು ಸುಲಭವಾಗಿ ದೂರುಗಳನ್ನು ದಾಖಲಿಸಬಹುದಾಗಿದ್ದು ದೂರುಗಳು ಪ್ರಗತಿಯ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಕಸ್ಟಡಿ, ದೌರ್ಜನ್ಯ, ಕೈಗಾರಿಕಾ ಶೋಷಣೆ, ಜೀತ ಕಾರ್ಮಿಕ ಪದ್ದತಿ ಒಳಗೊಂಡ ಪ್ರಕರಣಗಳಲ್ಲಿ ಆಯೋಗವು ಮಧ್ಯಪ್ರವೇಶಿಸಿ ನ್ಯಾಯ ಒದಗಿಸುತ್ತಿದೆ ಎಂದರು. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಹೆಚ್ಚಿಸಲಾಗಿದ್ದ ಮೀಸಲಾತಿ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು 15%-17%ಕ್ಕೆ ಹಾಗೂ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು 3%-7%ಕ್ಕೆ ಹೆಚ್ಚಿಸಿದ್ದ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಅಧಿನಿಯಮ 2022ನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ರಾಜ್ಯ ಸರ್ಕಾರಿ ಸೇವೆಗಳಲ್ಲಿ ಮೀಸಲಾತಿ ಹೆಚ್ಚಳವನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ವಿಭೂ ಭಕ್ರು ಹಾಗೂ ನ್ಯಾಯಮೂರ್ತಿ ಕೆಎಸ್ ಹೇಮಲೇಖಾ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ಆದೇಶ ನೀಡಿದೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. 2016ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ವಿಶೇಷವಾಗಿ ಬಡ ಕುಟುಂಬಗಳ ಮಹಿಳೆಯರಿಗೆ ಸ್ವಚ್ಛ ಅಡುಗೆ ಇಂಧನವನ್ನು ಘನತೆ, ಆರೋಗ್ಯ ಮತ್ತು ಸಮಾನ ಅವಕಾಶದ ವಿಷಯವನ್ನಾಗಿ ಮಾಡುವ ಗುರಿಯನ್ನು ಹೊಂದಿತ್ತು. ಎಲ್ಪಿಜಿಯನ್ನು ಕೇವಲ ಮಧ್ಯಮ ವರ್ಗದವರ ಅನುಕೂಲದ ಸಾಧನವೆಂದು ಪರಿಗಣಿಸುವ ಬದಲು ಈ ಯೋಜನೆಯು ಸಾಮಾನ್ಯ ಮಹಿಳೆಯರ ಹೆಸರಿನಲ್ಲಿಯೇ ಸಂಪರ್ಕವನ್ನು ಒದಗಿಸಿತ್ತು. ಇದು ಲಕ್ಷಾಂತರ ಕುಟುಂಬಗಳನ್ನು ಸೌದೆ, ಸಗಣಿ ಉಂಡೆಗಳು ಮತ್ತು ಇತರ ಮಾಲಿನ್ಯಕಾರಕ ಇಂಧನಗಳಿಂದ ದೂರವಿರಿಸಲು ಸಹಾಯ ಮಾಡುವುದರೊಂದಿಗೆ ಮನೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಮಹಿಳೆಯರಿಗೆ ಸ್ಥಾನವನ್ನು ಕಲ್ಪಿಸಿತು. ಮೇ 2026 ವೇಳೆಗೆ ಬಡ ಕುಟುಂಬಗಳ ಮಹಿಳೆಯರಿಗೆ 1.5 ಕೋಟಿಗೂ ಹೆಚ್ಚು ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿತ್ತು. ಈ ಯೋಜನೆಯು ನಿರಂತರ ಬಳಕೆಯನ್ನು ಉತ್ತೇಜಿಸುವ ನಿಟ್ಟನಲ್ಲೂ ವಿಸ್ತರಣೆಗೊಂಡಿತು. ಪ್ರತಿ ಫಲಾನುಭವಿಗೆ ಸಿಲಿಂಡರ್ ಮರುಭರ್ತಿ ಬಳಕೆಯು 2021-22 ಆರ್ಥಿಕ ವರ್ಷದಲ್ಲಿ ಸುಮಾರು 3ರಷ್ಟಿದ್ದು 2025-26 ಆರ್ಥಿಕ ವರ್ಷದಲ್ಲಿ ಸುಮಾರು 5ಕ್ಕೆ ಏರಿತು. 2025-26 ಆರ್ಥಿಕ ವರ್ಷದಲ್ಲಿ 49 ಕೋಟಿಗೂ ಹೆಚ್ಚು ಪಿಎಂಯುವೈ ಸಿಲಿಂಡರ್ಗಳನ್ನು ವಿತರಿಸಲಾಯಿತು. ಪ್ರಧಾನಮಂತ್ರಿ ಉಜ್ವಲ ಯೋಜನೆ ವೈಶಿಷ್ಟ್ಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಎಚ್ಪಿ ಗ್ಯಾಸ್ ಏಜೆನ್ಸಿ ಗಣೇಶ್ ಟ್ರೇಡರ್ಸ್ ಪ್ರವರ್ತಕರಾದ ರವಿಕಿರಣ್ ಭಟ್.
4: ಉಜ್ವಲ ಯೋಜನೆ ಮಹಿಳೆಯರ ಸಲುವಾಗಿ ಇದು ಮಾಡಿದ್ದು, ಆಮೇಲೆ ಮಹಿಳೆಯರಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ಹೆಣ್ಮಕ್ಳು ಏನೈತಿ, ಮೊದಲೇ ಕಾರ್ಡ್ ಒಳಗೆ ಹೋಗಿ ಹುಡುಕಿ ಕಟಗಿ ತಗೊಂಡು ಬಂದು ಇಲ್ಲಿ ಒಲೆ ಹತ್ತಿಸಿ ಮಾಡ್ಬೇಕಂತಂದ್ರೆ ಸಿಕ್ಕಾಪಟ್ಟೆ ಟೈಮ್ ತಗೋತಿತ್ತು, ಪರಿಸರಕ್ಕೂ ಬಹಳ ಹಾನಿ ಆಗ್ತಿತ್ತು. ಇದು ಅದರ ಸಲುವಾಗಿ ಏನ್ ಮಾಡಿದಾರೆ ಅಂತಂದ್ರೆ, ಪ್ರಧಾನ ಮಂತ್ರಿಯವರು ಬಿಪಿಎಲ್ ಇದ್ದವರಿಗೆ ಎಲ್ಲರಿಗೂ ಕನೆಕ್ಷನ್ ರಿಲೀಸ್ ಮಾಡಿಸಿದ್ದಾರೆ. ಇದರಲ್ಲಿ ಡೆಪಾಸಿಟ್ ಕೊಡಬೇಕಾಗಿಲ್ಲ. ಸದ್ಯ ಡೆಪಾಸಿಟ್ ಇರುವುದೇ 1 ಸಿಲಿಂಡರ್ಗೆ 2,200 ಹಾಗೂ ರೆಗ್ಯುಲೇಟರ್ ಡೆಪಾಸಿಟ್ 250 ರೂಪಾಯಿ. ಇದನ್ನ ಗೌರ್ಮೆಂಟ್ ಬೇರ್ ಮಾಡ್ತಾರೆ, ಅವರಿಗೆ ಬಹಳ ಬೆನಿಫಿಷಿಯಲ್ ಆಗೈತ್ರಿ. ಅದು ರೆಗ್ಯುಲೇಟರ್ ಏನಿದೆ ಅಲ್ಲ, ನಿಮಗೆ ಉಪಯೋಗಿಸ್ಲಿಕ್ಕೆ ಅಂತ ಹೇಳಿ ಕೊಟ್ಟಿರ್ತಾರೆ ಗೌರ್ಮೆಂಟ್. ನೀವು ಏನು ಖರೀದಿ ಮಾಡಿರಂಗಿಲ್ಲ, ಇದರಲ್ಲಿ ಹಾಳು ಮಾಡೋದು ಡ್ಯಾಮೇಜ್ ಮಾಡೋದು ಮಾಡಿದರೆ ಪೆನಾಲ್ಟಿ ಕೊಡಬೇಕಾಗತ್ತೆ ಅದಕ್ಕೆ.
0: ಕರ್ನಾಟಕ ಹಾಗೂ ಮಹಾರಾಷ್ಟದ ರೈತ ಮುಖಂಡರು ಹಾಗೂ ವಿವಿಧ ರೈತ ಸಂಘಟನೆಗಳ ಪ್ರತಿನಿಧಿಗಳ ನೇತೃತ್ವದಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಉಪಸ್ಥಿತಿಯಲ್ಲಿ ಕಬ್ಬು ಹಾಗೂ ಸಕ್ಕರೆಗೆ ಸಂಬಂಧಿಸಿದ ಸಭೆ ನಡೆಸಲಾಯಿತು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಭೆಯಲ್ಲಿ ಕಬ್ಬು ಬೆಳೆಗಾರರಿಗೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಗಳನ್ನು ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಅವರು ತಿಳಿಸಿದ್ದಾರೆ. ಕಬ್ಬು ಬೆಳೆಗಾರರಿಗೆ ವೇಸ್ಟೇಜ್ನಲ್ಲಿ ಮೋಸ, ತೂಕದಲ್ಲಿ ಆಗುತ್ತಿರುವ ಮೋಸ, ಸಕ್ಕರೆ ಇಳುವರಿಯಲ್ಲಿ ಮೋಸವಾಗುತ್ತಿದ್ದು, ಈ ವಿಷಯಗಳಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯದ ಕುರಿತು ಹಾಗೂ ಎಫ್ಆರ್ಪಿ, ಎಸ್ಎಪಿ, ಎಥನಾಲ್ ಹಾಗೂ ಇನ್ನೂ ಹಲವು ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಹೇಳಿದ್ದಾರೆ. ರೈತ ಮುಖಂಡರು ಪ್ರಸ್ತಾಪಿಸಿದ ಬೇಡಿಕೆಗಳು ಮತ್ತು ಸಲಹೆಗಳನ್ನು ಪರಿಗಣಿಸಿ ರೈತರ ಹಿತದೃಷ್ಟಿಯಿಂದ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲು ಹಾಗೂ ಅವರ ಆಶೋತ್ತರಗಳಿಗೆ ಸ್ಪಂದಿಸಲು 1 ವಾರದೊಳಗೆ ಕೇಂದ್ರ ಕೃಷಿ ಸಚಿವಾಲಯ ಅಧಿಕಾರಿಗಳು, ರಾಜ್ಯ ಸರ್ಕಾರದ ಅಧಿಕಾರಿಗಳು, ಸಕ್ಕರೆ ಕಾರ್ಖಾನೆಗಳ ಪ್ರತಿನಿಧಿಗಳು ಹಾಗೂ ರೈತ ಮುಖಂಡರನ್ನು ಒಳಗೊಂಡ ಒಂದು ಉನ್ನತ ಮಟ್ಟದ ಜಂಟಿ ಸಮಿತಿಯನ್ನು ರಚಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಎಲೆನಾವದಗಿ ಗ್ರಾಮದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಾಯಿತರಾಗಿರುವ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ಶಾಲೆ ನಿರ್ಮಿಸಲು 10 ಎಕರೆ ಜಮೀನು ಮಂಜೂರಾಗಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದ ನೂತನ ರಾಜ್ಯಪಾಲರಾಗಿ ಡಾ ಸುಧಾ ಯಾದವ್ ನೇಮಕ. ಕ್ರೀಡಾ ಮೂಲಸೌಕರ್ಯ ಅಭಿವೃದ್ದಿಗೆ ಆದ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದ ರೈಲ್ವೆ ಕ್ಷೇತ್ರದ ವಿಕಾಸಕ್ಕಾಗಿ ಕೇಂದ್ರ ಸರ್ಕಾರದ ಐತಿಹಾಸಿಕ ನಿರ್ಣಯ, ಕೇಂದ್ರ ಸಚಿವ ವಿ ಸೋಮಣ್ಣ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಬಡ ಕುಟುಂಬಗಳ ಮಹಿಳೆಯರ ಘನತೆ, ಆರೋಗ್ಯ ಮತ್ತು ಸಮಾನ ಅವಕಾಶಗಳ ಗುರಿ ಸಾಧನೆ. ಕಬ್ಬು ಬೆಳೆಗಾರರ ಸಮಸ್ಯೆ ನಿವಾರಣೆಗೆ ಉನ್ನತ ಮಟ್ಟದ ಜಂಟಿ ಸಮಿತಿ ರಚನೆಗೆ ನಿರ್ಧಾರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
5: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವಂತಹ ಭಾವಗೀತೆಗಳು. ಪ್ರಾರಂಭದಲ್ಲಿ ರುದ್ರಮೂರ್ತಿ ಶಾಸ್ತ್ರಿ ವಿರಚಿತ ಭಾವಗೀತೆ ಈ ಹಾಡು ನಿನಗಾಗಿ.

ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೆಸಿ ಶಿವಪ್ಪ ವಿರಚಿತ ಭಾವಗೀತೆ ಪರನಿಂದ ಹೊರಹೊತ್ತು.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: తెలుగు కార్యక్రమాలు వినాలని ఉందా? మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
3: నా స్వరము నీ స్వరము సంగమమై మన స్వరంగా అవతరించి
4: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
3: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
0: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളും ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ. ನವಯುಗದ ಹೊಸ ಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ. ಕೇಳಿ ಆನಂದಿಸಿ ಆಕಾಶವಾಣಿ.

0: ಶ್ರೇಯ. ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವರ್ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಪಾದದಲ್ಲಿ ನವಿರಾದ ಕಾವ್ಯ, ಮನದಾಳವನ್ನು ತಟ್ಟುವ ಸಂಗೀತ, ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ. ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ ಸುನ್ಹೆರೆ ಪಲ್, ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
1: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ.
2: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
0: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಜಾಹೀರಾತು, ನಂತರ 7:35 ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಕರ್ನಾಟಕ ಸೇರಿದಂತೆ 6 ರಾಜ್ಯಗಳಿಗೆ ನೂತನ ರಾಜ್ಯಪಾಲರ ನೇಮಕ. ನವದೆಹಲಿಯಲ್ಲಿ ಇಂದು ಬಿಮ್ಸ್ಟೆಕ್ ರಾಷ್ಟ್ರಗಳ ಮೊದಲ ಗೃಹ ಸಚಿವರ ಸಭೆಗೆ ಭಾರತ ಆತಿಥ್ಯ. ಕರ್ನಾಟಕ ಮಹಾರಾಷ್ಟ ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹಾರಕ್ಕೆ ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸರ್ಕಾರ ನಿರ್ಧಾರ. ರಾಷ್ಟೀಯ ಉಕ್ಕು ನೀತಿ ವಿಷನ್ 2047 ಕರಡು ಪ್ರಕಟಿಸಿದ ಕೇಂದ್ರ ಸರ್ಕಾರ. ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್, ಇಂದು ಭಾರತದ ಪಿವಿ ಸಿಂಧು, ಲಕ್ಷ್ಯ ಸೇನ್ ಕಣದಲ್ಲಿ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 6 ರಾಜ್ಯಗಳಿಗೆ ನೂತನ ರಾಜ್ಯಪಾಲರನ್ನು ನೇಮಕ ಮಾಡಿದ್ದಾರೆ. ಪ್ರಸ್ತುತ ಸಿಕ್ಕಿಂ ರಾಜ್ಯಪಾಲರಾಗಿರುವಂತಹ ಓಂ ಪ್ರಕಾಶ್ ಮಾಥುರ್ ಅವರು ಕೇರಳದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಾರೆ. ಕೇರಳದ ಹಾಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ತಮಿಳುನಾಡಿನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ದುಷ್ಯಂತ್ ಗೌತಮ್ ಅವರನ್ನು ಸಿಕ್ಕಿಂ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ಇದರ ಜೊತೆಗೆ ಬ್ರಜ್ಮೋಹನ್ ರಾಮ್ ಅವರನ್ನು ಒಡಿಶಾ ರಾಜ್ಯಪಾಲರನ್ನಾಗಿ, ಡಾ ಸುಧಾ ಯಾದವ್ ಅವರನ್ನು ಕರ್ನಾಟಕ ರಾಜ್ಯಪಾಲರನ್ನಾಗಿ ಮತ್ತು ಡಾ ಧಲ್ ಸಿಂಗ್ ಬಿಸೇನ್ ಅವರನ್ನು ಉತ್ತರಾಖಂಡ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ಸಂಬಂಧಪಟ್ಟ ರಾಜ್ಯಗಳಲ್ಲಿ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಈ ನೇಮಕಾತಿಗಳು ಜಾರಿಗೆ ಬರಲಿವೆ. ಭಾರತದ ಆತಿಥ್ಯದಲ್ಲಿ ಬಿಮ್ಸ್ಟೆಕ್ ರಾಷ್ಟ್ರಗಳ ಮೊದಲ ಗೃಹ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ಜರುಗಲಿದೆ. ಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಎಲ್ಲ ರಾಷ್ಟ್ರಗಳ ಗೃಹ ಸಚಿವರು ಹಾಗೂ ಪ್ರತಿನಿಧಿಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ವಾಗತಿಸಲಿದ್ದಾರೆ. ಭಯೋತ್ಪಾದನೆ, ಗಡಿಯಾಚೆಗಿನ ಸಂಘಟಿತ ಅಪರಾಧ, ಮಾದಕ ವಸ್ತು ಕಳ್ಳ ಸಾಗಣೆ, ಮೂಲಭೂತವಾದ ಮಾನವ ಕಳ್ಳ ಸಾಗಣೆ, ಅಕ್ರಮ ಹಣಕಾಸು ಹರಿವು ಮತ್ತು ಸೈಬರ್ ಬೆದರಿಕೆಗಳನ್ನು ಎದುರಿಸುವಲ್ಲಿ ಬಿಮ್ಸ್ಟೆಕ್ ರಾಷ್ಟ್ರಗಳ ಸಾಮೂಹಿಕ ಬದ್ದತೆಯನ್ನು ಈ ಸಭೆ ಪ್ರತಿಬಿಂಬಿಸಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಪರಸ್ಪರ ಸಮನ್ವಯದ ಮೂಲಕ ಸುರಕ್ಷಿತ ಮತ್ತು ಬಲಿಷ್ಠ ಬಿಮ್ಸ್ಟೆಕ್ ಪ್ರದೇಶ ನಿರ್ಮಿಸುವ ಸಂಕಲ್ಪವನ್ನು ಅವರು ಪುನರುಚ್ಚರಿಸಿದ್ದಾರೆ. ಭಾರತ, ಬಾಂಗ್ಲಾದೇಶ, ಭೂತಾನ್, ಮ್ಯಾನ್ಮಾರ್, ನೇಪಾಳ, ಶ್ರೀಲಂಕಾ ಮತ್ತು ಥಾಯ್ಲೆಂಡ್ ದೇಶಗಳನ್ನು ಒಳಗೊಂಡಿರುವ ಬಂಗಾಳ ಕೊಲ್ಲಿ ವಲಯದಲ್ಲಿ ಬಹುವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಉಪಕ್ರಮ ಬಿಮ್ಸ್ಟೆಕ್ ಒಕ್ಕೂಟ ಬಂಗಾಳ ಕೊಲ್ಲಿಯ ತೀರದಲ್ಲಿರುವ ಮತ್ತು ಅದರ ನೆರೆಹೊರೆಯ ರಾಷ್ಟ್ರಗಳ ನಡುವೆ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರವನ್ನು ಉತ್ತೇಜಿಸುವ ಪ್ರಮುಖ ಗುರಿಯನ್ನು ಹೊಂದಿದೆ. ಕರ್ನಾಟಕ ಮತ್ತು ಮಹಾರಾಷ್ಟದ ಕಬ್ಬು ಬೆಳೆಗಾರರು ಎದುರಿಸುತ್ತಿರುವಂತಹ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದು ವಾರದ ಒಳಗೆ ವಿಶೇಷ ಉನ್ನತ ಮಟ್ಟದ ಜಂಟಿ ಸಮಿತಿಯನ್ನು ರಚಿಸುವುದಾಗಿ ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹಾಗೂ ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಅವರು ನವದೆಹಲಿಯಲ್ಲಿ ಎರಡೂ ರಾಜ್ಯಗಳ ಕಬ್ಬು ಬೆಳೆಗಾರರ ನಿಯೋಗಗಳ ಜೊತೆ ನಡೆಸಿದಂತಹ ಮಹತ್ವದ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸಭೆಯಲ್ಲಿ ಕಬ್ಬು ಬೆಳೆಗಾರರು ಎದುರಿಸುತ್ತಿರುವಂತಹ ಕ್ಷೇತ್ರ ಮಟ್ಟದ ಸವಾಲು, ಸಕ್ಕರೆ ಕಾರ್ಖಾನೆ ವರದಿ ಮಾಡುವ ಕಬ್ಬಿನ ಇಳುವರಿ ಪ್ರಮಾಣದಲ್ಲಿನ ವ್ಯತ್ಯಾಸ, ತೂಕದ ಪ್ರಕ್ರಿಯೆ, ಪ್ರಯೋಗಾಲಯ ಪರೀಕ್ಷೆ ಹಾಗೂ ಬೆಳೆ ವಿಮೆ ಸೇರಿದಂತೆ ಹಲವು ಪ್ರಮುಖ ವಿಚಾರಗಳ ಕುರಿತು ವಿಸ್ತೃತವಾಗಿ ಚರ್ಚೆ ನಡೆಸಲಾಯಿತು. ರೈತರಿಗೆ ತಕ್ಷಣದ ಪರಿಹಾರ ಒದಗಿಸುವ ಉದ್ದೇಶದಿಂದ ಈ ಸಮಿತಿಯನ್ನು ರೂಪಿಸಲಾಗುತ್ತಿದ್ದು, ಇದರಲ್ಲಿ ಕೇಂದ್ರ ಸರ್ಕಾರ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯ ಸರ್ಕಾರಗಳು, ರೈತ ಸಂಘಟನೆ, ಸಕ್ಕರೆ ಕಾರ್ಖಾನೆಗಳ ಪ್ರತಿನಿಧಿಗಳು ಹಾಗೂ ವಿಷಯ ತಜ್ಞರು ಸದಸ್ಯರಾಗಿರಲಿದ್ದಾರೆ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಹಾಗೂ ಪರಿಸರ ಸ್ನೇಹಿ ಉಕ್ಕು ವಲಯವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಷ್ಟೀಯ ಉಕ್ಕು ನೀತಿ ವಿಷನ್ 2047 ಕರಡನ್ನು ಸಿದ್ದಪಡಿಸಿದೆ. ದೇಶದ ಬೆಳೆಯುತ್ತಿರುವ ಅಗತ್ಯಗಳನ್ನು ಪೂರೈಸುವಂತಹ ಈ ನೀತಿ ತಲಾ ಉಕ್ಕಿನ ಬಳಕೆಯನ್ನು ಪ್ರಸ್ತುತ 116 ಕೆಜಿಯಿಂದ 302 ಕೆಜಿಗೆ ಹಾಗೂ ರಫ್ತನ್ನು 45 ಮಿಲಿಯನ್ ಟನ್ಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಭಾರತದ ಕಚ್ಚಾ ಉಕ್ಕು ಉತ್ಪಾದನೆಯು 2014-15 89 ದಶಲಕ್ಷ ಟನ್ಗಳಿಂದ 2025-26 170 ದಶಲಕ್ಷ ಟನ್ಗಳಿಗೆ ಏರಿಕೆಯಾಗಿದ್ದು, 2047 ವೇಳೆಗೆ ಕಚ್ಚಾ ಉಕ್ಕು ಉತ್ಪಾದನಾ ಸಾಮರ್ಥ್ಯವನ್ನು 604 ದಶಲಕ್ಷ ಟನ್ಗಳಿಗೆ ವಿಸ್ತರಿಸಲು ಮತ್ತು ಸಿದ್ಧ ಉಕ್ಕಿನ ಬೇಡಿಕೆಯನ್ನು 505 ದಶಲಕ್ಷ ಟನ್ಗಳಿಗೆ ತಲುಪಿಸಲು ಯೋಜಿಸಲಾಗಿದೆ. ಮೂಲಸೌಕರ್ಯ, ವಸತಿ, ಸಾರಿಗೆ ಮತ್ತು ನವೀಕರಿಸಬಹುದಾದಂತಹ ಇಂಧನ ವಲಯಗಳಲ್ಲಿ ಉಕ್ಕಿನ ಬಳಕೆಯನ್ನು ಉತ್ತೇಜಿಸುವುದು ಈ ನೀತಿಯ ಮುಖ್ಯ ಉದ್ದೇಶವಾಗಿದೆ. ಇದರೊಂದಿಗೆ ಹಸಿರು ಉಕ್ಕು ಉತ್ಪಾದನೆಗೆ ಒತ್ತು ನೀಡಲಾಗಿದ್ದು ಇಂಧನ ದಕ್ಷತೆ ಮತ್ತು ಹೈಡ್ರೋಜನ್ ಆಧಾರಿತ ತಯಾರಿಕಾ ವಿಧಾನಗಳ ಮೂಲಕ ಇಂಗಾಲದ ಹೊರಸೂಸುವಿಕೆಯನ್ನು ಪ್ರತಿ ಟನ್ಗೆ 2.54 ಟನ್ಗಳಿಂದ 2047 ವೇಳೆಗೆ 1.54 ಟನ್ಗಳಿಗೆ ತಗ್ಗಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. 2015 ಪ್ರಾರಂಭವಾದಂತಹ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಮತ್ತು ಜನಜೀವನದ ಜೊತೆಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಮತ್ತು ಒಳನಾಡಿನ ಜಲಸಾಗಣೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.06 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ

0: 2026ಕ್ಕೆ 1728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ಕ್ಯಾನ್ಸರ್ ನಿರೋಧಕ ಔಷಧಗಳ ಮೇಲಿನ ವ್ಯಾಪಾರ ಲಾಭಾಂಶವನ್ನು ಗರಿಷ್ಠ ಚಿಲ್ಲರೆ ಬೆಲೆಯ 30%ಕ್ಕೆ ಮಿತಿಗೊಳಿಸುವ ಮೂಲಕ ನಿಯಂತ್ರಿಸಲು ನಿರ್ಧರಿಸಿರುವುದಾಗಿ ಕೇಂದ್ರ ಸರ್ಕಾರ ಸುಪ್ರೀಂಕೋರ್ಟ್ಗೆ ತಿಳಿಸಿದೆ. ಈ ನಿಯಮ ಅನ್ವಯವಾಗುವ ಔಷಧಗಳ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಹಾಗೂ ಮಾರುಕಟ್ಟೆಯ ಬೆಳವಣಿಗೆ ಮತ್ತು ಸಾರ್ವಜನಿಕ ಆರೋಗ್ಯದ ಅಗತ್ಯಕ್ಕೆ ಅನುಗುಣವಾಗಿ ಅದನ್ನು ಪರಿಷ್ಕರಣೆ ಮಾಡಲಾಗುವುದು ಎಂದು ಕೇಂದ್ರದ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತಿಳಿಸಿದ್ದಾರೆ. ಔಷಧಗಳ ಖರೀದಿಯ ಮೇಲೆ ಮತ್ತು ಗರಿಷ್ಠ ಚಿಲ್ಲರೆ ಬೆಲೆಯ ನಡುವಿನ ಭಾರೀ ವ್ಯತ್ಯಾಸದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಸುಪ್ರೀಂಕೋರ್ಟ್ ಕ್ಯಾನ್ಸರ್ ಔಷಧಗಳಷ್ಟಲ್ಲದೆ ಇತರ ಔಷಧ ಮತ್ತು ವೈದ್ಯಕೀಯ ಉಪಕರಣಗಳ ಬೆಲೆಗಳ ನಿಯಂತ್ರಣದ ಬಗ್ಗೆಯೂ ಪರಿಶೀಲನೆ ನಡೆಸುವ ಅಗತ್ಯವನ್ನು ಒತ್ತಿ ಹೇಳಿದೆ. ಸುಮಾರು 5,000 ರೂಪಾಯಿಗೆ ಪೂರೈಕೆಯಾಗುವ ಹೃದಯದ ಸ್ಟಂಟ್ಗೆ 25,000 ರೂಪಾಯಿ ಗರಿಷ್ಠ ಚಿಲ್ಲರೆ ಬೆಲೆ ನಿಗದಿಪಡಿಸಿರುವುದನ್ನು ನ್ಯಾಯಾಲಯ ಉದಾಹರಣೆಯಾಗಿ ತೆಗೆದುಕೊಂಡಿದೆ. ಪ್ರಕರಣದ ಮುಂದಿನ ವಿಚಾರಣೆಯನ್ನು ಇದೇ 27ಕ್ಕೆ ನಿಗದಿಪಡಿಸಲಾಗಿದೆ. ಡೆನ್ಮಾರ್ಕ್ನ ಒಡೆನ್ಸೆಯಲ್ಲಿ ಇಂದಿನಿಂದ ಪ್ರತಿಷ್ಠಿತ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಗೆ ಚಾಲನೆ ದೊರೆಯಲಿದ್ದು ಮಹಿಳಾ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನ ಪಂದ್ಯದಲ್ಲಿ ಇಂದು 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಜರ್ಮನಿಯ ಎವಾನ್ ಲೀ ಅವರನ್ನ ಎದುರಿಸಲಿದ್ದಾರೆ. ಇದೇ ವಿಭಾಗದ ಮತ್ತೊಂದು ಪಂದ್ಯದಲ್ಲಿ ಭಾರತದ ಉದಯೋನ್ಮುಖ ಆಟಗಾರ್ತಿ ತನ್ವಿ ಶರ್ಮಾ ಜಪಾನ್ನ ನತ್ಸುಕಿ ನೆದಾಯ್ರಾ ಅವರೊಂದಿಗೆ ಸೆಣಸಾಟ ನಡೆಸಲಿದ್ದಾರೆ. ಭಾರತದ ಅಶ್ಮಿತಾ ಚಲಿಹಾ, ದೇವಿಕಾ ಸಿಹಾಗ್ ಮತ್ತು ಉನ್ನತಿ ಹುಡಾ ನಾಳೆ ನಡೆಯಲಿರುವ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಕಣಕ್ಕೆ ಇಳಿಯಲಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನ ಪಂದ್ಯಗಳಲ್ಲಿ ಇಂದು ಭಾರತದ ಲಕ್ಷ್ಯ ಸೇನ್ ಮತ್ತು ಮಾಜಿ ವಿಶ್ವ ಅಗ್ರಶ್ರೇಯಾಂಕಿತ ಕಿಡಂಬಿ ಶ್ರೀಕಾಂತ್ ಸ್ಪರ್ಧಿಸಲಿದ್ದಾರೆ. ಆಯುಷ್ ಶೆಟ್ಟಿ ಅವರ ಪಂದ್ಯ ನಾಳೆ ನಿಗದಿಯಾಗಿದೆ. ಇನ್ನು ಪುರುಷರ ಡಬಲ್ಸ್ ವಿಭಾಗದ ಆರಂಭಿಕ ಸುತ್ತಿನಲ್ಲಿ ಭಾರತದ ಅಗ್ರ ಜೋಡಿ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ನಾಳೆ ಕಣಕ್ಕೆ ಇಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಕರ್ನಾಟಕ ಸೇರಿದಂತೆ 6 ರಾಜ್ಯಗಳಿಗೆ ನೂತನ ರಾಜ್ಯಪಾಲರ ನೇಮಕ. ನವದೆಹಲಿಯಲ್ಲಿಂದು ಬಿಮ್ಸ್ಟೆಕ್ ರಾಷ್ಟ್ರಗಳ ಮೊದಲ ಗೃಹ ಸಚಿವರ ಸಭೆಗೆ ಭಾರತ ಆತಿಥ್ಯ. ಕರ್ನಾಟಕ ಮಹಾರಾಷ್ಟ್ರ ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹಾರಕ್ಕೆ ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸರ್ಕಾರ ನಿರ್ಧಾರ. ರಾಷ್ಟ್ರೀಯ ಉಕ್ಕು ನೀತಿ ವಿಷನ್ 2047ರ ಕರಡು ಪ್ರಕಟಿಸಿದ ಕೇಂದ್ರ ಸರ್ಕಾರ. ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್, ಇಂದು ಭಾರತದ ಪಿವಿ ಸಿಂಧು, ಲಕ್ಷ್ಯ ಸೇನ್ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹೆರ್ಟ್ಸ್. ಈಗ ಕೆಲವು ಜಾಹೀರಾತುಗಳು, ನಂತರ ಚಿತ್ರಗೀತೆಗಳು.

0: ಎಲ್ಐಸಿ ನ್ಯೂ ಜೀವನ್ ಸಾಥಿ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್. ನಿಮಗೆ ನಿಮ್ಮ ಜೀವನ ಸಂಗಾತಿಗೆ ಜಾಯಿಂಟ್ ಲೈಫ್ ಕವರ್. ಲಿಮಿಟೆಡ್ ಪೀರಿಯಡ್ಗೆ ಮಾತ್ರ ಪ್ರೀಮಿಯಂ ಪೇ ಮಾಡಿ. ಪೇ ಮಾಡಿದ ಒಟ್ಟು ಪ್ರೀಮಿಯಂ ಮೊತ್ತದ ಮೇಲೆ ಪ್ರತಿ ವರ್ಷ 7% ಗ್ಯಾರಂಟೀಡ್ ಅಡಿಷನ್ಸ್ ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪಡ್ಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ.
0: ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಮರೆಯದ ಹಾಡು ಚಿತ್ರಕ್ಕೆಂದು ಎಸ್ ಜಾನಕಿ ಅವರು ಹಾಡಿರುವ ಗೀತೆ, ಮುತ್ತಯ್ಯ ಭಾಗವತರವರ ಕೃತಿಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ರಥಂಗಳ ಚಕ್ರ ವೇಗದಿನೆ, ತನ್ನ ಮಣಿಹಾರಗಳ ಸಿಕ್ಕು ಬಿಗಿತದಿನೆ. ತನ್ನಯ ಮನೋರಥಂಗಳ ಚಕ್ರ ವೇಗದಿನೆ, ತನ್ನ ಮಣಿಹಾರಗಳ ಸಿಕ್ಕು ಬಿಗಿತದಿನೆ. ತನ್ನ ಸಂಕಲ್ಪ ವಿಪರೀತದಿನೆ, ಮಾನವನ ಬೆನ್ನು ಮುರಿದೀತೇನೋ ಮಂಕುತಿಮ್ಮ. ತನ್ನ ಸಂಕಲ್ಪ ವಿಪರೀತದಿನೆ, ಮಾನವನ ಬೆನ್ನು ಮುರಿದೀತೇನೋ ಮಂಕುತಿಮ್ಮ.

ಕೆಲವು ಲೋಕೋದ್ಧಾರಕರ ಆದರ್ಶಗಳು ಮನುಷ್ಯನ ಮಿತಿಗಳನ್ನು ಅರಿತವಾಗಿರುವುದಿಲ್ಲ. ಮನೋರಥದ ವೇಗದ ಚಕ್ರವು ಇಳಿಜಾರಿನಲ್ಲಿ ತಡೆ ಒಡ್ಡಲಾರದಷ್ಟು ವೇಗವಾಗಿ ಹೋದರೆ ಅಪಘಾತವಾಗುತ್ತದೆ. ನಮ್ಮ ಆರ್ಥಿಕ ವ್ಯವಸ್ಥೆ ಎತ್ತಿನ ಬಂಡಿಯ ವೇಗದಲ್ಲಿದೆ. ಅದಕ್ಕೆ ನಾವು ಎಂಜಿನ್ ಅನ್ನು ಹಚ್ಚಿದರೆ ಆ ವೇಗಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಅದಕ್ಕೆ ವಿನೋಬಾ ಭಾವೆ ಹೇಳ್ತಾರೆ, ಭಾರತ ಕೃಷಿ ಪ್ರಧಾನವಾದ ಒಂದು ದೇಶ, ಹಳ್ಳಿಯ ಗುಡಿ

ಕಾರಿಕೆ ಅಂದ್ರೆ ನೈಗಾರಿಕೆ, ಕುಂಬಾರ, ಕಮ್ಮಾರ, ಹೀಗೆ ಅವರೆಲ್ಲರ ಒಂದು ಅಭಿವೃದ್ಧಿಗೆ ಒತ್ತು ಕೊಟ್ಟರೆ ಹಳ್ಳಿಯ ಮನೆ ಮನೆಯೂ ಪುಟ್ಟ ಕೈಗಾರಿಕಾ ಕೇಂದ್ರವಾಗತ್ತೆ ಅಂತ. ನಿರುದ್ಯೋಗದ ಸಮಸ್ಯೆಯೇ ಇರುವುದಿಲ್ಲ, ಮನೆಯವರೆಲ್ಲರಿಗೂ ಕೈ ತುಂಬ ಕೆಲಸ. ಆದರೆ ಆ ರೀತಿಯಲ್ಲಿ ಯೋಚನೆಯನ್ನ ಮಾಡದೆ ಆ ಒಂದು ನವೀಕರಣಕ್ಕೆ ಒತ್ತು ಕೊಟ್ರೆ, ಸಂಕಲ್ಪ ವಿಪರೀತವಾದರೆ ಏನಾಗುತ್ತೆ ಅಂದರೆ, ಡಿ ವಿ ಜಿ ಅವರು ಸೊಗಸಾದ ಉದಾಹರಣೆಯನ್ನು ಕೊಡುತ್ತಾರೆ. ತನ್ನ ಮಣಿಹಾರಗಳ ಸಿಕ್ಕು ಬಿಗುತದಿನೇ ಬೆನ್ನು ಮುರಿದೀತೋ ಮಂಕುತಿಮ್ಮ ಅಂತ. ಅಂದರೆ ಒಂದು ರೇಷ್ಮೆ ದಾರದಲ್ಲಿ ಪೋಣಿಸಿರುವ ಒಂದು ಮಣಿಯ ಹಾರ, ಆ ರೇಷ್ಮೆ ದಾರವನ್ನು ಕೊರಳಿಗೆ ಹಾಕಿಕೊಳ್ಳುವಾಗ ಸರಿಯಾಗಿ ಹಾಕಿಕೊಂಡ್ರೆ ಅದು ಕೊರಳಿಗೆ ಶೃಂಗಾರವಾಗತ್ತೆ, ಅದೇ ಗೋಜು ಗೋಜಲಾಗ್ಬಿಟ್ರೆ ಅದು ಬ್ರಹ್ಮ ಗಂಟಾಗ್ಬಿಡತ್ತೆ. ಬ್ರಹ್ಮ ಗಂಟಾದಾಗ ಏನು ಮಾಡಿದ್ರೂ ಆ ಗೋಜನ್ನ, ಆ ಸಿಕ್ಕನ್ನ ಬಿಡಿಸೋದಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮನುಷ್ಯನ ಆದರ್ಶ ಅನ್ನೋದು ವಿಪರೀತವಾದರೆ, ತನ್ನ ಒಂದು ಮಿತಿಯ ಒಂದು ಅರಿವನ್ನ, ತನ್ನ ದೇಶದ ಒಂದು ಆರ್ಥಿಕ ನಿಲುವನ್ನ, ಜನರ ಒಂದು ಸಂಸ್ಕಾರವನ್ನ, ಜನ ಜೀವನದ ಒಂದು ವೇಗವನ್ನ ತಿಳಿಯದೆ ಒಂದು ಸುಧಾರಣೆಯನ್ನ ತರೋದಿಕ್ಕೆ ಹೋದ್ರೆ, ಬೆನ್ನು ಮುರಿದೀತೇನೋ ಮಂಕುತಿಮ್ಮ, ನಿನ್ನ ಬೆನ್ನನ್ನ ನೀನೇ ಮುರುಕೋತಿ ಹೊರತು ಬೇರೆ ಇನ್ನೇನೂ ಆಗೋದಿಲ್ಲ ಅಂತ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾರೆ.

ಮಿತಿಯನರಿತಾಶೆ ಸಮುಚಿತವ ಮರೆಯದ ಯತ್ನ ತೈತೀಕ್ಷ ಕಷ್ಟಾಂಶದ ಪರಿಹಾರ್ಯತೆಗೆ ಮಿತಿಯನರಿತಾಶೆ ಸಮುಚಿತವ ಮರೆಯದ ಯತ್ನ ತೈತೀಕ್ಷ ಕಷ್ಟಾಂಶದ ಪರಿಹಾರ್ಯತೆಗೆ ಮೃತಿಯ ಜೀವನ ಕಥೆಯ ಕೊನೆಯಲ್ಲವೆಂಬರಿವು ಹಿತಗಳಿವು ನರಕುಲಕ್ಕೆ ಮಂಕುತಿಮ್ಮ. ಮೃತಿಯ ಜೀವನ ಕಥೆಯ ಕೊನೆಯಲ್ಲವೆಂಬರಿವು ಹಿತಗಳಿವು ನರಕುಲಕ್ಕೆ ಮಂಕುತಿಮ್ಮ.

ಮಿತಿಯನರಿತಾಶೆ ಅಂದ್ರೆ ಆದರ್ಶವನ್ನ ಇಲ್ಲಿ ಡಿ ವಿ ಜಿ ಅವರು ಬೇಡ ಅಂತ ಹೇಳ್ತಿಲ್ಲ, ಬದಲಾವಣೆಯನ್ನು ಬೇಡ ಅಂತ ಹೇಳ್ತಾ ಇಲ್ಲ, ಉತ್ತಮಗತಿಯ ಆಸೆ ಕೂಡ ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಮಿತಿಯ ನರಿತಾಶೆ, ಆ ಒಂದು ಮಿತಿ ಇರಬೇಕು ಆಸೆಯಲ್ಲಿ. ನಾವು ಮಾಡೋ ಒಂದು ಬದಲಾವಣೆಯಿಂದ ಉಪಯೋಗಕ್ಕಿಂತ ಅಪಕಾರವೇ ಜಾಸ್ತಿ ಆದರೆ ಏನು ಪ್ರಯೋಜನ ಆಗತ್ತೆ? ಹಳೆಯ ರೀತಿ ನೀತಿಯನ್ನು ಬದಲಾಯಿಸೋದು ಬಹಳ ಸುಲಭ ಅಲ್ಲ, ಅನೇಕ ಕಷ್ಟಗಳು ಬರುತ್ತೆ, ಬೇಕಾದಷ್ಟು ನಿಷ್ಠೂರ ಬರುತ್ತೆ, ಜನರು ಅಪವಾದದ ಒಂದು ಹೊರೆಯನ್ನ ಇವನ ಮೇಲೆ ಹಾಕಿಬಿಡ್ತಾರೆ. ಅವಾಗೆಲ್ಲಾನು ಅದನ್ನ ತಡೆದು ಮುಂದುವರಿಯೋದು ಬಹಳ ಕಷ್ಟ ಆಗತ್ತೆ. ಅದಕ್ಕೆ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಿದ್ದಾರೆ, ವೇದಾಂತ ಅಭ್ಯಾಸಿಗಳು ಆತ್ಮ ಶಿಕ್ಷಣಕ್ಕಾಗಿ ತಿತೀಕ್ಷೆಯನ್ನು ಹೊಂದುತ್ತಾರೆ ಅಂತ. ಇಲ್ಲಿ ತಿತೀಕ್ಷೆ ಅಂದ್ರೆ ಸೈರಣೆ, ಕಷ್ಟವನ್ನ ಸಹಿಸಿಕೊಳ್ಳೋದು, ಎದೆ ಗುಂದದಿರುವುದು ಆ ರೀತಿಯಲ್ಲಿ. ಮತ್ತೆ ನಾನು ಏನು ಇವತ್ತು ಕಷ್ಟಪಡ್ತಿದ್ದೀನೋ ಅದಕ್ಕೆ ಫಲವನ್ನ ನಾನೇ ಪಡಿಬೇಕು ಅನ್ನೋ ಒಂದು ಸ್ವಾರ್ಥ ಇಲ್ಲದೆ ಇರೋದು. ತೆಂಗಿನ ಮರವನ್ನ ನೆಡುವವರು ಮುಂದಿನ ಪೀಳಿಗೆಗಾಗಿ ಅದನ್ನ ನೆಡೀತಾರೆ. ಹಾಗೆ ನಾವು ಹುಟ್ಟು ಹಾಕಿದ ಒಳ್ಳೆಯ ಕಾರ್ಯ ನಮ್ಮ

0: ಸಾವಿಂದ ಅದು ಕೊನೆಗೊಳ್ಳುವುದಿಲ್ಲ, ಮೃತಿಯೇ ಜೀವನ ಕಥೆಯ ಕೊನೆಯಲ್ಲ ಅಂತ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ. ಇವತ್ತು ನೀನು ಮಾಡಿದ ಕಾರ್ಯ ಒಳ್ಳೆಯದಾಗಿದ್ದರೆ ನಿನ್ನ ಒಂದು ಮರಣದ ನಂತರ ಇನ್ನೊಂದು ಪೀಳಿಗೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಹೋಗತ್ತೆ. ಅದರಿಂದ ಒಂದು ಆಸೆಯಲ್ಲಿ ಒಂದು ಮಿತಿಯನ್ನ ಇಟ್ಕೋ, ಮತ್ತೆ ನನ್ನ ಜೀವನ ಇರೋದ್ರೊಳಗೆ ಇದು ಮುಗಿದು ಹೋಗ್ಬೇಕು ಅನ್ನೋ ಒಂದು ಹಂಬಲವನ್ನ ಇಟ್ಕೋಬೇಡ. ನಿನ್ನ ಕೆಲಸವನ್ನ ನೀನು ಸೈರಣೆಯಿಂದ ನಿಧಾನಕ್ಕೆ ಎಲ್ಲ ಕಷ್ಟಗಳನ್ನ ಸಹಿಸ್ತಾ ಮಾಡಿಕೊಂಡು ಹೋಗು, ಅದು ಹಿತಗಳಿವು ನರಕುಲಕ್ಕೆ. ಈ ರೀತಿಯಲ್ಲಿ ನೀನು ಮಾಡಿದಾಗ ಮನುಷ್ಯ ಜನ್ಮ ಮನುಷ್ಯ ಕೋಟಿಗೆ ನೀನು ನಿಜವಾದ ಒಂದು ಬೆಲೆ ಉಳ್ಳ ಕೆಲಸ ಮಾಡಿದೀಯಾ ಅಂತ ಹೇಳಿ ಹೊಗಳುವ ರೀತಿಯಲ್ಲಿ ನೀನು ಬದುಕೋ ಹಾಗಾಗತ್ತೆ ಮಂಕುತಿಮ್ಮ ಅಂತ ಇಲ್ಲಿ ಹೇಳಿದ್ದಾರೆ.
1: ಕಗ್ಗದ ಸಿರಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ರಂಜನಿ ವೆಂಕಟೇಶ್, ವ್ಯಾಖ್ಯಾನ ಸುನಂದ ಗುರುರಾಜ್, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ
2: ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮೈಸೂರು ವೃತ್ತಾಂತರಂಗ. ಮೈಸೂರು ವೃತ್ತಾಂತರಂಗ ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ. ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ ಎನ್ಎಸ್ ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್.
4: ಮೈಸೂರಿನಲ್ಲಿ ಇರುವ ವೃತ್ತಗಳಲ್ಲಿ ಬಹಳ ವಿಶಾಲವಾದ 6 ರಸ್ತೆಗಳನ್ನು ಕೂಡುವಂತಹ ಒಂದು ವೃತ್ತ ಅಂತಂದರೆ ನಾವು ಸಾಮಾನ್ಯವಾಗಿ ಕರೀತಕ್ಕಂಥ ಆರ್ ಗೇಟ್. ಇದರ ಹೆಸರು ಹಾರ್ಡಿಂಗ್ ವೃತ್ತ ಅಂತ. ಹಾರ್ಡಿಂಗ್ ವೃತ್ತ ಅಂತಂದರೆ 1913 ವೈಸ್ರಾಯಿ ಮೈಸೂರಿಗೆ ಭೇಟಿಯಾದಾಗ ಅವರ ನೆನಪಿಗೆ ಈ ವೃತ್ತವನ್ನು ನಿರ್ಮಿಸಿದರು ಮತ್ತು ರಸ್ತೆಗಳನ್ನು ಮಾಡಿದರು. ವಿಶೇಷವಾಗಿ ಏನಪ್ಪ ಅಂತಂದರೆ ಇದೊಂದು ಎತ್ತರವಾಗಿ ಕಾಣ್ತಕ್ಕಂತಹ ಪ್ರದೇಶ. ಇದರ ಸುತ್ತಲಿನ 6 ರಸ್ತೆಗಳನ್ನು ಜಿಯೋಮೆಟ್ರಿಕಲ್ ರೀಜನಲ್ಲಿ ಅಥವಾ ಬಳಸಿ ಕಟ್ಟದಂತೆ ಕಾಣ್ತಕ್ಕಂಥ ರಸ್ತೆಗಳಿವು. ಒಂದು ರಸ್ತೆಯಲ್ಲಿ ನಾವು ಬಂದು ನಿಂತ್ಕೊಂಡ್ರೆ ಉಳಿದ 5 ರಸ್ತೆಯಲ್ಲಿ ಬರ್ತಕ್ಕಂಥ ಎಲ್ಲ ವಾಹನಗಳು ಚಲನೆಗಳೆಲ್ಲವನ್ನು ನಾವು ಕೂತು ತಿಳಿದುಕೊಳ್ಬಹುದು. ಅಷ್ಟು ವಿಶಾಲವಾಗಿರ್ತಕ್ಕಂಥ ವೃತ್ತ ಇದು. ಮೊದಲು ಕಟ್ಟಿದಾಗ ಇದರಲ್ಲಿ 1924 ಒಂದು ಫೋಟೋ ಪ್ರಕಾರ ಇದರ ಒಳಗೆ ಒಂದು ಫೈಲೆಟ್ಸ್ ಇತ್ತು. ಈಗ ಹೇಗೆ ರಾಮಸ್ವಾಮಿ ಸರ್ಕಲ್ಲು, ಮಹಾರಾಜಸ್ ಕಾಲೇಜ್ ಮುಂದೆ ಮತ್ತು ನೀಲಗಿರಿ ರಸ್ತೆಯಲ್ಲಿ ಇರ್ತಕ್ಕಂಥ ಪೈಲೆಟ್ಸ್ ರೀತಿ, ಇದರಲ್ಲೂ ಸಹ ಅಂಥದ್ದೇ ಒಂದು ಅಚ್ಚು ಮುಗಿದ ಕಂಬದ ಮೇಲೆ 5 ಲೈಟ್ ಇದ್ದವು. ಈಗ ಅದು ಕಾಣ್ತಾ ಇಲ್ಲ, ತೆಗೆದು ಆಮೇಲೆ ವೃತ್ತ ಮಾಡಿದ್ದಾರೆ ಅಂತ ಕಾಣುತ್ತೆ. ಈ ವೃತ್ತ ಎಲ್ಲಪ್ಪ ಇದೆ ಅಂತಂದರೆ ಇದಕ್ಕೆ ನಿಷತ್ ಭಾಗ್ ಅಂತ ಗಾರ್ಡನ್ ಇದೆ ಪಕ್ಕದಲ್ಲಿ. ಅಲ್ಲಿ ಬಹಳ ಸುಂದರವಾದ ಗಿಡ ಮರಗಳನ್ನು ಬೆಳ್ಕೊಂಡು ತೋಟವನ್ನು ಮಾಡಿದ್ದಾರೆ. ಅದು ಸಹ ಇದಕ್ಕೆ ಸೇರಿದಂತೆಯೇ ಇರತಕ್ಕಂಥದ್ದು. ಸಿದ್ದರಾಮಯ್ಯ ಅವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ವೃತ್ತದಲ್ಲಿ ಕೊನೆಯ ರಾಜ ಅಂದರೆ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ರವರ ಶಿಲ್ಪವನ್ನು ಈ ವೃತ್ತದಲ್ಲಿ ಸೇರಿಸಿದ್ರು. ಶಿಲ್ಪ ಮಾಡಿದವರು ಅರುಣ್ ಯೋಗಿರಾಜ್. ಇದನ್ನು ಬಹಳ ಸುಂದರವಾಗಿ ಚೆನ್ನಾಗಿ ಕೆತ್ತಿದ್ದಾರೆ. ಇದು ಇಟಾಲಿಯನ್ ಮಾರ್ಬಲಲ್ಲಿ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಕೆಳಭಾಗದಿಂದ ಸ್ವಲ್ಪ ಮೇಲಕ್ಕೆ ಎತ್ಕೊಂಡ ಹಾಗೆ ಒಂದು ವೃತ್ತ ಮಾಡಿ ಅದರಲ್ಲಿ ನಮ್ಮ ಜಯಚಾಮರಾಜ ಒಡೆಯರ್ರವರ ಶಿಲ್ಪವನ್ನು ಸೇರಿಸಿದ್ದಾರೆ. ಅಂದರೆ ಇವರು ಕೊನೆಯ ರಾಜ, ನಮಗೆ ಸ್ವತಂತ್ರ ಬಂದಾಗ ಇವರು ರಾಜ ಆಗಿರ್ತಾರೆ. ಇವರ ಒಂದು ಸಾಲಿನಲ್ಲಿ 3 ಶಿಲ್ಪಗಳು ಬರ್ತವೆ. ಮಧ್ಯದಲ್ಲಿ ಬರ್ತಕ್ಕಂಥದ್ದು 10

0: ಚಾಮರಾಜ ಒಡೆಯರ್, ಅಂದರೆ ಜಯಚಾಮರಾಜೇಂದ್ರ ಒಡೆಯರ್ರವರ ತಾತ. ಆಮೇಲೆ ಈ ಕಡೆ ಕೆ ಆರ್ ಸರ್ಕಲ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ವೃತ್ತ. ಕೊನೆಯದಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ತಮ್ಮನ ಮಗ, ಕೊನೆಯ ರಾಜ, ಅಂದರೆ 25ನೇ ರಾಜ. ಇವರನ್ನು ಬಹಳ ಪ್ರೀತಿಯಿಂದ ಸಾಕಿ ಎಲ್ಲವನ್ನೂ ಹೇಳಿಕೊಟ್ಟು ಇವ್ರನ್ನ ಬೆಳೆಸಿರ್ತಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಅವರ ತಮ್ಮ. ಕೊನೆಯಲ್ಲಿ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟಂತಹ ರಾಜ ಇವರು. ಇದನ್ನು ಕೆತ್ತಿದಾಗ ನಮಗೆ ಮೈಸೂರಿನಲ್ಲಿ ಬಿ ಬೆಟ್ಸೂರ್ ಮಠರವರು ಮೈಸೂರು ಕಾರ್ಪೊರೇಷನಿನ ಕಮಿಷನರ್ ಆಗಿದ್ದರು. ಅದೇ ಸಂದರ್ಭದಲ್ಲಿ ರಂಗಾಚಾರ್ಲು ಪುರಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ಶಿಲ್ಪವನ್ನು ಸಹ ಮಾಡಿದ್ದಾರೆ. ಇದೇ ಇಟಾಲಿಯನ್ ಮಾರ್ಬಲ್ನಲ್ಲಿ, ಇದೇ ಯೋಗಿರಾಜ್ ಕೈನಲ್ಲೇ ಮಾಡಿಸಿ ಅಲ್ಲೊಂದು ಮಂಟಪ ಮಾಡಿ ಆ ಮಂಟಪದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ಶಿಲ್ಪವನ್ನು ಹಾಕಿದ್ದಾರೆ. ಇದಕ್ಕೆ ಮೊದಲು ಅಲ್ಲೇ ಒಂದು ಕಪ್ಪು ಕಲ್ಲಿನಿಂದ ಮಾಡಿದ ಶಿಲ್ಪ ಇತ್ತು, ಸ್ವಲ್ಪ ರಸ್ತೆ ಕಡೆಗೆ ಇತ್ತು, ಆಲ್ಬರ್ಟ್ ವಿಕ್ಟರ್ ರೋಡ್ ಕಡೆಗೆ ಇತ್ತು. ಅದನ್ನು ತೆಗೆದು ಒಳಗಡೆ ಟೌನ್ಹಾಲಿನ ಮುಂಭಾಗದಲ್ಲಿ ಸ್ವಲ್ಪ ಬಲಭಾಗಕ್ಕೆ ಬರುವಂತೆ ಇದನ್ನು ಸಹ ಮಾಡಿ ಆ ಮಂಟಪವನ್ನು ಕಟ್ಟಿದ್ದಾರೆ. ಇದು ಸಹ ಇಟಾಲಿಯನ್ ಮಾರ್ಬಲ್ನಲ್ಲೇ ಮಾಡಿರ್ತಕ್ಕಂಥದ್ದು. ಹೀಗೆ ಈ ಎರಡೂ ಶಿಲ್ಪಗಳು ಒಟ್ಟೊಟ್ಟಿಗೆ ಮಾಡಿದಂತಹದ್ದು ಬಹಳ ಅಪರೂಪದ ಒಂದು ಕಾರ್ಯ ಅಂತಲೇ ಹೇಳ್ಬೋದು. ಇದಕ್ಕೆ ಕಾರಣ ಇಲ್ಲಿನ ಮುಖ್ಯಮಂತ್ರಿ ಆಗಿದ್ದ ಮೈಸೂರಿನವರೇ ಆದ ಸಿದ್ದರಾಮಯ್ಯನವರು ಇನ್ನೂ ಒಂದು ಕೆಲಸ ಮಾಡಿದ್ರು. ಅವರು ರಾಮಸ್ವಾಮಿ ಸರ್ಕಲ್ನಿಂದ ಹಿಡಿದು, ಅಂದರೆ ಮೊದಲಿನ 100 ಫೀಟ್ ರೋಡ್ ಅಂತ ಏನು ಕರಿತಿದ್ವಿ, ಚಾಮರಾಜ ಡಬಲ್ ರೋಡಿಂದ ಹಿಡಿದು ಹಾರ್ಗೇಟ್ ಸರ್ಕಲ್ಲು ದಾಟಿ ಕೆ ಆರ್ ವೃತ್ತ, ಕೆ ಆರ್ ವೃತ್ತದಿಂದ ಬನ್ನಿ ಮಂಟಪದವರೆಗೂ ಹೋಗುವ ರಸ್ತೆಯನ್ನು ವೈಟ್ ಟ್ಯಾಪಿಂಗ್ ಮಾಡಿ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸುಮಾರು 10 ವರ್ಷ ಆಗಿದ್ದರೂ ಇವತ್ತು ಆ ರೋಡಿನಲ್ಲಿ ಎಲ್ಲಿಯೂ ಒಂದು ಸಣ್ಣ ಗುಂಡಿ ಬಿದ್ದಿರ್ತಕ್ಕಂಥದ್ದು ಕಾಣೋದಿಲ್ಲ. ಅಂದಮೇಲೆ ಈ ಸರ್ಕಲ್ಲು ಇವಾಗ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಸಿಗ್ನಲ್ ಲೈಟ್ಗಳನ್ನ ಅಳವಡಿಕೆಗೆ 6 ರಸ್ತೆ ಬರ್ತಾರಂದ್ರೆ ಸ್ವಲ್ಪ ಕಷ್ಟ ಆಗಬಹುದು ಅಂತ ಕಾಣುತ್ತೆ, ಆದರೂ ಮಾಡ್ತಾಯಿದ್ದಾರೆ. ನೋಡಿ, ಇವ್ರಿಗೂ ಸಹ ಬೆನ್ನಿನ ಹಿಂಭಾಗದಲ್ಲಿ ಗೌನ್ ಇದೆ, GCSI ಅಂತ ಈ ಗೌನಿನ ಹೆಸರು. GCSI ಅನ್ನೋದು ಒಂದು ಬ್ರಿಟಿಷರು ಕೊಟ್ಟಂತಹ ಒಂದು ಬಿರುದುಗಳು. ಇದು 4 ಜನ ರಾಜರುಗಳಿಗೆ ಕೊಟ್ಟಿದ್ದಾರೆ. ಪ್ರಥಮವಾಗಿ ಕೊಟ್ಟಿರತಕ್ಕಂಥದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ, ಅನಂತರ ಅವರ ಸಾಕು ಮಗ ಅಥವಾ ದತ್ತುಪುತ್ರ 10ನೇ ಚಾಮರಾಜ ಒಡೆಯರ್ಗೂ ಸಹ ಇದನ್ನು ಕೊಟ್ಟಿದ್ದಾರೆ. ಇದಾದಮೇಲೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರಿಗೂ ಈ GCSIಯನ್ನು ಕೊಟ್ಟಿದ್ದಾರೆ. ಹಾಗೆ ಕೊನೆಯ ರಾಜ ಜಯಚಾಮರಾಜೇಂದ್ರ ಒಡೆಯರ್ಗೂ ಸಹ ಇದನ್ನು ಕೊಟ್ಟಿದ್ದು. ಇದು ಗ್ರ್ಯಾಂಡ್ ಕಮಾಂಡರ್ ಸ್ಟಾರ್ಸ್ ಆಫ್ ಇಂಡಿಯಾ ಅಂತ ಇದಕ್ಕೆ ಇರತಕ್ಕಂಥದ್ದು. ಈ ಬಿರುದಕ್ಕೆ 3-4 ಬಿರುದುಗಳನ್ನು ಕೊಟ್ಟಿದ್ದಾರೆ. ಮುಂದೆ ರಾಜರ್ ಕೋಟಿನಲ್ಲಿ ಮೇಲ್ದ ಗಂಟು ಹಾಕ್ಕೊಳ್ತಾರೆ ಮುಂಭಾಗದಲ್ಲಿ, ಅದು ಸಹ ಒಂದು ಬಿರುದು. ಪ್ರಮುಖವಾದ ಬಿರುದು ಅಂತಂದರೆ ಈ GCSI. 4 ಶಿಲ್ಪಗಳು ಅಂದರೆ 3 ಜನ ರಾಜರು, ಅಂಬೇಡ್ಕರ್ ಅವರ ಶಿಲ್ಪಗಳು ಎಲ್ಲವೂ ಅಮೃತಶಿಲೆಯಲ್ಲಿ ಮಾಡಿರ್ತಕ್ಕಂಥದ್ದು. ನಾನು ಯಾಕೆ ಅರುಣ್ ಯೋಗಿರಾಜನ್ನು ನೆನೆಸ್ಕೋತೀನಿ ಇಲ್ಲಿ ಅಂತಂದರೆ, ಈ 2 ಶಿಲ್ಪಗಳನ್ನು ಕೇಳಿದ ಸಮಯಕ್ಕೆ ಕಾರ್ಪೊರೇಷನ್ನವರಿಗೆ ಮಾಡಿಕೊಟ್ಟಂತಹವರು ಅರುಣ್ ಯೋಗಿರಾಜ್. ರಸ್ತೆಗಳನ್ನು ವಿಶಾಲವಾಗಿ ಮಾಡಿದಂಥವರು, ಪ್ಲ್ಯಾನ್ ಮಾಡಿದಂಥವರು 10ನೇ ಚಾಮರಾಜ ಒಡೆಯರ್. ಅವರು ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿಯ ವರದಿಯನ್ನು ತಗೊಂಡು ಮೈಸೂರು ಯಾವ ರೀತಿ ವಿಶಾಲವಾದ ರಸ್ತೆಗಳಿರಬೇಕು ಅನ್ನೋದನ್ನು ಅವರು ತೀರ್ಮಾನ ಮಾಡಿದರು. ಅದರಂತೆ ಈ ನಮ್ಮ ಆರ್ಗೇಟಿಂದ ಹಿಡಿದು ಮೈಸೂರಿನ ಬನ್ನಿ ಮಂಟಪದವರೆಗೂ, JLB ರೋಡ್ ಇರಬಹುದು ಅಥವಾ ನಾರಾಯಣ ಶಾಸ್ತ್ರಿ ರೋಡ್ ಇರಬಹುದು, ಇವೆಲ್ಲವೂ ವಿಶಾಲವಾಗಿ ನೇರವಾಗಿ ಇರುವಂತೆ ರಸ್ತೆಗಳ ನಿರ್ಮಾಣ ನಡೆದಿದೆ. ಆದ್ದರಿಂದ ಮೈಸೂರಿನ ವೃತ್ತಗಳಲ್ಲಿ ನನ್ನ ಪ್ರಕಾರ ಅತ್ಯಂತ ಆಕರ್ಷಕವಾದ ವಿಶಾಲವಾದ 6 ರಸ್ತೆಗಳನ್ನು ಹೊಂದಿರತಕ್ಕಂತಹ ವೃತ್ತ ಬಹಳ ಪ್ರಮುಖವಾದದ್ದು ಮೈಸೂರು ನಗರದಲ್ಲಿ.
1: ಮೈಸೂರು ವೃತ್ತಾಂತರಂಗ, ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ ಕೇಳಿದಿರಿ. ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ NS ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
2: ಆಕಾಶವಾಣಿ ಇನ್ನು ಮುಂದೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸರ್ಕಾರದ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು. ದೆಹಲಿ ಕೇಂದ್ರದ ಸಹ

0: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 9:45. ಕಾರ್ಯಕ್ರಮ ಗಾನಗಂಗೆ.
1: ಅಜ್ಜ, ಇದು ಯಾವ ಗಿಡ?
2: ಟ್ಯಾಂಜರೀನ್, ತುಂಬಾ ಸಿಹಿಯಾಗಿರುತ್ತೆ, ಕೇಳಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
1: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
2: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
2: ಓ ಥ್ಯಾಂಕ್ಸ್ ಗಪ್ಪು, ಬಚಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಯುಗ ಚಿತ್ರಕೇಂದು ಟಿಪ್ಪು ಅವರು ಹಾಡಿರುವಂತಹ ಗೀತೆ, ಎಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಅವರ ಸಂಗೀತ.

0: ಆಕಾಶವಾಣಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ರಚನೆ ನಿರೂಪಣೆ ಮತ್ತು ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು ನಿರ್ಮಾಣ ಕೆಎಲ್ ರಾಜೇಶ್ವರಿ ಕೇಳಿ ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ.
1: ಕೇಳುಗರಿಗೆಲ್ಲ ನವರಾತ್ರಿ ಪರ್ವದ ಈ ಶುಭ ಸಂದರ್ಭದಲ್ಲಿ ದೇವಿಯ ದಶಮಹಾವಿದ್ಯಾ ಸ್ವರೂಪದ ಅನುಸಂಧಾನದ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೂರು ಲೋಕಗಳ ಸೌಂದರ್ಯವನ್ನೂ ಮೀರಿದವಳು ತ್ರಿಪುರ ಸುಂದರಿ.

ಷೋಡಶಿ ಎಂದು ಕರೆಯಲ್ಪಡುವ ಈ ದೇವಿ 16 ಕಲೆಗಳ ಪೂರ್ಣತೆಯ ಸಂಕೇತ. ಶ್ರೀಚಕ್ರದ ಅಧಿದೇವತೆಯಾದ ಈಕೆ ಕೇವಲ ಬಾಹ್ಯ ಸೌಂದರ್ಯವಲ್ಲ, ಸೃಷ್ಟಿಯ ಪ್ರತಿ ಕಣದಲ್ಲೂ ಅಡಗಿರುವ ಸಾಮರಸ್ಯ ಮತ್ತು ಲಾವಣ್ಯದ ಪ್ರತೀಕ.

ದೈನಂದಿನ ಬದುಕಿನಲ್ಲಿ ನಾವು ಕಲೆ, ಸಂಗೀತ, ಪ್ರಕೃತಿಯಲ್ಲಿ ಸೌಂದರ್ಯವನ್ನು ಗ್ರಹಿಸುವ ಸೂಕ್ಷ್ಮತೆಯನ್ನು ಕಳೆದುಕೊಂಡಾಗ ಜೀವನ ಯಾಂತ್ರಿಕವಾಗುತ್ತದೆ. ತ್ರಿಪುರ ಸುಂದರಿಯ ಆರಾಧನೆ ನಮಗೆ ಆ ಸೌಂದರ್ಯ ದೃಷ್ಟಿಯನ್ನು ಮರಳಿ ನೀಡುತ್ತದೆ. ಇಂದಿನ ಕಾರ್ಯಕ್ರಮದಲ್ಲಿ ಆ ಲಲಿತಾ ಪರಾಭಟ್ಟಾರಿಕೆಯ ಮಧುರ ಲೋಕವನ್ನು ಪ್ರವೇಶಿಸೋಣ.

ಮೂರು ಲೋಕಗಳ ಸೌಂದರ್ಯವನ್ನೂ ಮೀರಿದ, 16 ಕಲೆಗಳಿಂದ ಪರಿಪೂರ್ಣಳಾದ ಆ ಮಹಾಶಕ್ತಿಯ ಹೆಸರೇ ತ್ರಿಪುರ ಸುಂದರಿ. ದಶ ಮಹಾವಿದ್ಯೆಗಳಲ್ಲಿ ಈಕೆಗೆ ಒಂದು ವಿಶಿಷ್ಟ ಸ್ಥಾನವಿದೆ. ಶ್ರೀವಿದ್ಯಾ ಪರಂಪರೆಯ ಅಧಿದೇವತೆಯಾಗಿ ಲಲಿತಾ ಎನ್ನುವ ಹೆಸರಿನಲ್ಲೂ ಪೂಜಿಸಲ್ಪಡುವ ಈಕೆ ಸೌಂದರ್ಯ ಮತ್ತು ಆಧ್ಯಾತ್ಮಿಕತೆಯ ಸಂಗಮ. ಇಂದಿನ ಕಾರ್ಯಕ್ರಮದಲ್ಲಿ ಆ ಲಲಿತಾ ಪರಾಭಟ್ಟಾರಿಕೆ

ತ್ರಿಪುರ ಎಂದರೆ ಮೂರು ಪುರಗಳು ಅಥವಾ ಮೂರು ಲೋಕಗಳು. ಸುಂದರಿ ಎಂದರೆ ಸೌಂದರ್ಯವತಿ. ಆದರೆ ಇಲ್ಲಿನ ಸೌಂದರ್ಯ ಕೇವಲ ಬಾಹ್ಯ ರೂಪದ್ದಲ್ಲ. ಇದು ಸೃಷ್ಟಿ, ಸ್ಥಿತಿ, ಲಯ ಎಂಬ ಮೂರೂ ಹಂತಗಳಲ್ಲಿ ಹರಡಿರುವ ಆಂತರಿಕ ಸಾಮರಸ್ಯದ ಸೌಂದರ್ಯ. ಷೋಡಶಿ ಎಂದರೆ 16 ವರ್ಷದ ಬಾಲೆ ಎಂಬ ಅರ್ಥವೂ ಇದೆ ಮತ್ತು 16 ಕಲೆಗಳ ಪೂರ್ಣ ಪ್ರಕಾಶ ಎಂಬ ಅರ್ಥವೂ ಇದೆ. ಚಂದ್ರನ 16 ಕಲೆಗಳಂತೆ ಷೋಡಶಿ ಪರಿಪೂರ್ಣತೆಯ ಸಂಕೇತ. ಶ್ರೀಚಕ್ರದ ಬಿಂದುವಿನಲ್ಲಿ ನೆಲೆಸಿರುವ ಈಕೆ ಶಿವಶಕ್ತಿಯರ ಐಕ್ಯ ಸ್ವರೂಪ. ಕಾಮೇಶ್ವರನ ಮಡಿಲಲ್ಲಿ ಕುಳಿತ, ಕಬ್ಬಿನ ಬಿಲ್ಲು, ಪುಷ್ಪಬಾಣ, ಪಾಶ ಮತ್ತು ಅಂಕುಶ ಹಿಡಿದ ಈಕೆಯ ರೂಪ ಸೌಮ್ಯ ಮತ್ತು ಶಾಂತ. ಕಾಳಿ ಮತ್ತು ತಾರೆಯರ ಉಗ್ರತೆಗಿಂತ ಭಿನ್ನವಾದ ಆದರೆ ಅಷ್ಟೇ ಪ್ರಬಲವಾದ ಸೌಮ್ಯ ಶಕ್ತಿಯ ಪ್ರತೀಕ.

ಲಲಿತೋಪಾಖ್ಯಾನದ ಪ್ರಕಾರ ಶಿವನ ನೇತ್ರಾಗ್ನಿಯಿಂದ ಸತ್ತ ಮನ್ಮಥನ ಬೂದಿಯಿಂದ ಜನಿಸಿದ ಭಂಡಾಸುರ ಎಂಬ ರಾಕ್ಷಸ ದೇವತೆಗಳನ್ನು ಪೀಡಿಸುತ್ತಿದ್ದಾಗ ದೇವತೆಗಳು ಶಿವನ ಬಳಿ ಮೊರೆ ಹೋದರು. ಆಗ ಶಿವ ಸೂಚಿಸಿದಂತೆ ಎಲ್ಲ ದೇವತೆಗಳೂ ಒಟ್ಟಾಗಿ ತಮ್ಮ ಚಿದಗ್ನಿ ಕುಂಡದ ಯಜ್ಞಾಗ್ನಿಯಿಂದ ಒಂದು ಮಹಾಶಕ್ತಿಯನ್ನು ಆವಾಹಿಸಿದರು. ಆ ಶಕ್ತಿಯೇ ಲಲಿತಾ ತ್ರಿಪುರ ಸುಂದರಿ. ಚಂಡಿ ಕಾಳಿಗಿಂತಲೂ ಸೌಮ್ಯ, ಆದರೆ ಅಷ್ಟೇ ಪ್ರಚಂಡಳಾದ ಈಕೆ ಭಂಡಾಸುರನ ನಗರವಾದ ಶೋಣಿತಪುರವನ್ನು ಸುಟ್ಟು ಹಾಕಿ ಆತನನ್ನು ಸಂಹರಿಸಿದಳು.

ಇನ್ನೊಂದು ಕಥೆಯಲ್ಲಿ ಕಾಮದೇವನನ್ನು ಸುಟ್ಟ ಶಿವನ ಮೂರನೇ ಕಣ್ಣಿನ ಕೋಪವನ್ನು ಶಾಂತಗೊಳಿಸಿದ್ದು ಈಕೆಯೇ ಎಂದು ಹೇಳಲಾಗುತ್ತದೆ. ಕ್ರೋಧವನ್ನು ಸೌಂದರ್ಯ ಮತ್ತು ಪ್ರೀತಿಯಿಂದ ಗೆಲ್ಲುವ ಶಕ್ತಿ ತ್ರಿಪುರ ಸುಂದರಿಗೆ ಇದೆ ಎನ್ನುವುದನ್ನು ಇದು ಸೂಚಿಸುತ್ತದೆ. ಭಗವಾನ್ ಆದಿಶಂಕರಾಚಾರ್ಯರು ರಚಿಸಿದ ಸೌಂದರ್ಯ ಲಹರಿ ಎಂಬ ಅಪ್ರತಿಮ ಸ್ತೋತ್ರ ಕಾವ್ಯ ಈ ದೇವಿಯ ಸ್ತುತಿಗಾಗಿಯೇ ಮೀಸಲಾಗಿದೆ. ಶ್ರೀ ಸೂಕ್ತ ಮತ್ತು ದೇವಿ ಸೂಕ್ತಗಳಲ್ಲಿ ಬರುವ ಸೌಂದರ್ಯ, ಸಮೃದ್ಧಿ ಮತ್ತು ಶ್ರೀ ಎಂಬ ಪರಿಕಲ್ಪನೆಗಳು ತ್ರಿಪುರ ಸುಂದರಿ ತತ್ವದ ಮೂಲ ಬೀಜಗಳಾಗಿವೆ. ಋಗ್ವೇದದ ಪ್ರಸಿದ್ಧ ದೇವಿ ಸೂಕ್ತದಲ್ಲಿ ವಾಕ್ ಋಷಿಕೆ ಅಹಂ ರಾಷ್ಟ್ರೀ ಸಂಗಮನೀ ವಸೂನಾಂ ಎಂದು ತಾನೇ ಸೃಷ್ಟಿಯ ಸಮಸ್ತ ಶಕ್ತಿಗಳ ಒಡತಿ ಎಂದು ಘೋಷಿಸುತ್ತಾಳೆ. ಇದು ತ್ರಿಪುರ ಸುಂದರಿಯ ಸಾರ್ವಭೌಮ ಸ್ವರೂಪವನ್ನೇ ಪ್ರತಿಬಿಂಬಿಸುತ್ತದೆ. ತೈತ್ತಿರೀಯ ಉಪನಿಷತ್ತಿನ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬ ವಾಕ್ಯದಲ್ಲಿ ಬರುವ ಆನಂದ ಮತ್ತು ಪೂರ್ಣತೆಯ ಪರಿಕಲ್ಪನೆಯನ್ನೇ ಶ್ರೀ ವಿದ್ಯಾಪರಂಪರೆ ತ್ರಿಪುರ ಸುಂದರಿಯ ಆನಂದ ಸ್ವರೂಪವಾಗಿ ವಿವರಿಸುತ್ತದೆ.

ಮತ್ತೊಂದು ಕಥೆಯಲ್ಲಿ ಇಂದ್ರಾದಿ ದೇವತೆಗಳು ತ್ರಿಪುರ ಸುಂದರಿಯ ದರ್ಶನ ಪಡೆಯಲು ಬಯಸಿದಾಗ ಆಕೆಯ ತೇಜಸ್ಸನ್ನು ಸಹಿಸಲಾರದೆ ಕಣ್ಣು ಮುಚ್ಚಿಕೊಂಡರೆಂದು, ಆಗ ದೇವಿ ತನ್ನ ತೇಜಸ್ಸನ್ನು ತಗ್ಗಿಸಿ ಸೌಮ್ಯ ಷೋಡಶಿ ರೂಪದಲ್ಲಿ ಪ್ರಕಟಗೊಂಡಳೆಂದು ಹೇಳಲಾಗುತ್ತದೆ. ಪರಮ ಸತ್ಯ ಮತ್ತು ಸೌಂದರ್ಯ ನಮ್ಮ ಗ್ರಹಿಕೆಗೆ ಸುಲಭವಾಗುವಂತೆ ಸೌಮ್ಯ ರೂಪ ತಾಳುತ್ತದೆ ಎನ್ನುವ ಸಂಕೇತ ಇಲ್ಲಿದೆ. ಇನ್ನು

ತತ್ವವನ್ನು ಗ್ರಹಿಸಿದರೆ ತ್ರಿಪುರ ಎನ್ನುವುದು ಮೂರರ ಗುಂಪು. ಭೂರ್ಭುವ ಸ್ವರ್ಲೋಕಗಳೆಂಬ ಮೂರು ಲೋಕಗಳು, ಜಾಗೃತ್ ಸ್ವಪ್ನ ಸುಷುಪ್ತಿ ಎಂಬ ಮೂರು ಅವಸ್ಥೆಗಳು, ಸತ್ವ ರಾಜಸ ಮತ್ತು ತಮೋಗುಣಗಳೆಂಬ ಮೂರು ಗುಣಗಳು, ಇಚ್ಛಾ ಜ್ಞಾನ ಮತ್ತು ಕ್ರಿಯಾಶಕ್ತಿಗಳೆಂಬ ಶಕ್ತಿತ್ರಯಗಳು, ಹೀಗೆ ಇನ್ನೂ ಹಲವಾರು. ಈ ಎಲ್ಲ ಮೂರರ ಗುಂಪುಗಳೂ ಆ ದೇವಿಯ ಅಧೀನಗಳೇ. ಆದ್ದರಿಂದ ಆಕೆಯನ್ನು ತ್ರಿಪುರ ಅಥವಾ ತ್ರಿಪುರ ಸುಂದರಿ ಎಂದು ಭಾವಿಸಲಾಗುತ್ತದೆ. ಹೀಗೆ ತ್ರಿಪುರ ಸುಂದರಿ ದೇವಿಯದ್ದು ಬಹಳ ಗಹನವಾದ ತತ್ವ. ಇದು ಗುರೂಪದೇಶದಿಂದ ಪಡೆಯಬೇಕಾದ, ಸಾಧನೆ ಮಾಡಬೇಕಾದ ರಹಸ್ಯ ವಿದ್ಯೆಯೂ ಹೌದು. ಇಂದಿನ ಧಾವಂತದ ಬದುಕಿನಲ್ಲಿ ನಾವು ಸೌಂದರ್ಯವನ್ನು ಗಮನಿಸುವ ವ್ಯವಧಾನವನ್ನೇ ಕಳೆದುಕೊಂಡಿದ್ದೇವೆ. ಬೆಳಗಿನ ಸೂರ್ಯೋದಯ, ಮಗುವಿನ ನಗು, ಒಂದು ಹೂವಿನ ಪರಿಮಳ, ಇವೆಲ್ಲವನ್ನೂ ನೋಡುತ್ತೇವೆ ಆದರೆ ಅನುಭವಿಸುವುದಿಲ್ಲ. ತ್ರಿಪುರ ಸುಂದರಿ ತತ್ವ ನಮಗೆ ಕಲಿಸುವುದೇ ಈ ಸೂಕ್ಷ್ಮ ಸೌಂದರ್ಯ ದೃಷ್ಟಿಯನ್ನು ಮರಳಿ ಪಡೆಯುವ ರೀತಿ ಮತ್ತು ಅಗತ್ಯಗಳನ್ನು. ಜೀವನವನ್ನು ಕೇವಲ ಕರ್ತವ್ಯಗಳ ಸಂಕೋಲೆಯಾಗಿ ನೋಡದೆ ಅದರಲ್ಲಿ ಅಡಗಿರುವ ಆನಂದ ಮತ್ತು ಸೌಂದರ್ಯವನ್ನು ಗುರುತಿಸುವ ಮನೋಭಾವ ಬೆಳೆಸಿಕೊಳ್ಳುವುದೇ ತ್ರಿಪುರ ಸುಂದರಿ ದೇವಿಗೆ ಸಲ್ಲಿಸುವ ನಿಜವಾದ ಪೂಜೆ. ಮನೆಯನ್ನು ಅಂದವಾಗಿ ಜೋಡಿಸುವುದು, ಒಳ್ಳೆಯ ಸಂಗೀತವನ್ನು ಆಲಿಸುವುದು, ಕಲೆಯನ್ನು ಪ್ರೋತ್ಸಾಹಿಸುವುದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿನ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದು. ಕೇಳುಗರೆ, ಇಂದಿನ ಧಾವಂತದ ಬದುಕಿನಲ್ಲಿ ನಾವು ಸೌಂದರ್ಯವನ್ನು ಗಮನಿಸುವ ವ್ಯವಧಾನವನ್ನೇ ಕಳೆದುಕೊಂಡಿದ್ದೇವೆ. ಬೆಳಗಿನ ಸೂರ್ಯೋದಯ, ಮಗುವಿನ ನಗು, ಒಂದು ಹೂವಿನ ಪರಿಮಳ, ಇವೆಲ್ಲವನ್ನೂ ನೋಡುತ್ತೇವೆ ಆದರೆ ಅನುಭವಿಸುವುದಿಲ್ಲ. ತ್ರಿಪುರ ಸುಂದರಿ ತತ್ವ ನಮಗೆ ಕಲಿಸುವುದೇ ಈ ಸೂಕ್ಷ್ಮ ಸೌಂದರ್ಯ ದೃಷ್ಟಿಯನ್ನು ಮರಳಿ ಪಡೆಯುವ ರೀತಿ ಮತ್ತು ಅಗತ್ಯಗಳನ್ನು. ಜೀವನವನ್ನು ಕೇವಲ ಕರ್ತವ್ಯಗಳ ಸಂಕೋಲೆಯಾಗಿ ನೋಡದೆ ಅದರಲ್ಲಿ ಅಡಗಿರುವ ಆನಂದ ಮತ್ತು ಸೌಂದರ್ಯವನ್ನು ಗುರುತಿಸುವ ಮನೋಭಾವ ಬೆಳೆಸಿಕೊಳ್ಳುವುದೇ ತ್ರಿಪುರ ಸುಂದರಿ ದೇವಿಗೆ ಸಲ್ಲಿಸುವ ನಿಜವಾದ ಪೂಜೆ. ಮನೆಯನ್ನು ಅಂದವಾಗಿ ಜೋಡಿಸುವುದು, ಒಳ್ಳೆಯ ಸಂಗೀತವನ್ನು ಆಲಿಸುವುದು, ಕಲೆಯನ್ನು ಪ್ರೋತ್ಸಾಹಿಸುವುದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿನ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದು, ಇವೆಲ್ಲವೂ ತ್ರಿಪುರ ಸುಂದರಿಯ ಆರಾಧನೆಯ ಭಾಗಗಳೇ. ಸಂಬಂಧಗಳಲ್ಲಿ ಸೌಂದರ್ಯ ಎಂದರೆ ಪರಸ್ಪರ ಗೌರವ ಮತ್ತು ಪ್ರೀತಿ. ಕೆಲಸದಲ್ಲಿ ಸೌಂದರ್ಯ ಎಂದರೆ ಶ್ರದ್ಧೆಯಿಂದ ಮಾಡುವ ಪರಿಪೂರ್ಣತೆ, ಮಾತನಾಡುವಾಗ ಮೃದುತ್ವ, ವರ್ತನೆಯಲ್ಲಿ ಸೌಜನ್ಯ, ಉಡುಗೆ ತೊಡುಗೆಯಲ್ಲಿ ಶುಚಿತ್ವ, ಇವೆಲ್ಲವೂ ತ್ರಿಪುರ ಸುಂದರಿ ತತ್ವದ ಸಣ್ಣ ಸಣ್ಣ ಪ್ರತಿಫಲನಗಳು. ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಸುತ್ತಲಿನ ಪ್ರಕೃತಿಯ ಕಲೆಯ ಸೌಂದರ್ಯವನ್ನು ಗುರುತಿಸುವ ಅಭ್ಯಾಸ ಮಾಡಿಸುವುದು ಅವರ ಭಾವನಾತ್ಮಕ ಬೆಳವಣಿಗೆಗೆ ಸಹಕಾರಿ. ಪ್ರತಿಯೊಂದು ಕಾರ್ಯವನ್ನು ಪ್ರೀತಿ ಮತ್ತು ಸೌಂದರ್ಯ ಪ್ರಜ್ಞೆಯಿಂದ ಮಾಡಿದಾಗ ಬದುಕೇ ಒಂದು ಶ್ರೀಚಕ್ರ ಪೂಜೆಯಾಗುತ್ತದೆ ಎಂಬುದು ಈ ಪರಂಪರೆಯ ಸಂದೇಶ.

0: ಪ್ರೀತಿಯ ಕೇಳುಗರೆ, ಮುಂದಿನ ಕಂತಿನಲ್ಲಿ ವಿಶ್ವಮಾತೆ ಭುವನೇಶ್ವರಿ ದೇವಿಯ ವಿಶಾಲ ಚೈತನ್ಯದ ಅನುಸಂಧಾನಕ್ಕಾಗಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ ಕೇಳಿದಿರಿ. ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ಗಾಯಕರು ಅಪೇಕ್ಷಾ ಎ, ಎಸ್ ಜೈ ಭವ್ಯ, ಅನುರಾಧ ಪ್ರಸನ್ನ, ಸೌಮ್ಯ ಎಸ್, ಪ್ರಮಥ್ ಬಿಕೆ ಹಾಗೂ ನಿರಂಜನ್ ಬಿ ಎಸ್.

ವಾದ್ಯ ಸಹಕಾರ ವಯಲಿನ್ ಕೃತಿಕ್ ಕೌಶಿಕ್ ಎಂಪಿ, ವೀಣೆ ಡಾಕ್ಟರ್ MR ಮಂಜುಳಾ, ಕೀಬೋರ್ಡ್ BR ಪ್ರಕಾಶ್ ಹಾಗೂ ಸಂಜಯ್ RS, ತಬಲಾ ಕಾರ್ತಿಕ್ ಡಿ, ರಿದಮ್ ಪ್ಯಾಡ್ ವಿ ಯಶೋಧರ್. ಸಂಕಲನ ಹಾಗೂ ಧ್ವನಿ ಮುದ್ರಣ ಜಿ ಪುಷ್ಪಲತಾ, ನಿರ್ಮಾಣ KL ರಾಜೇಶ್ವರಿ. ಮಾಮವ ಮಹಾವಿದ್ಯೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು, ಈಗ ಸಮಯ 10:30. ಈಗ ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಆಪ್ಕಿ ಕಸಂ ಚಿತ್ರದ ಗೀತೆ, ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತ. ಇದಾದ ನಂತರ ವಾರೆಂಟ್ ಚಿತ್ರಕ್ಕೆಂದು ಲತಾ ಮಂಗೇಶ್ಕರ್ ಅವರು ಹಾಡಿರುವ ಗೀತೆ ಪ್ರಸಾರವಾಗುತ್ತದೆ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತ.

ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್ ಹಾಗೂ ಆನಂದ್ ಬಕ್ಷಿ ಅವರು ಹಾಡಿರುವಂತಹ ಚರಸ್ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ.

ಇದುವರೆಗೆ ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು, ಈಗ ಸಮಯ ಸರಿಯಾಗಿ 11 ಗಂಟೆ. ಈಗ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಪಿವಿ ಶ್ರೀನಿವಾಸ್ ಹಾಗೂ ಎಚ್ಪಿ ಗೀತಾ ಅವರು ಹಾಡಿರುವ ಆತ್ಮಸಾಕ್ಷಿ ಚಿತ್ರದ ಗೀತೆ, ತೆಕ್ಕಟ್ಟೆ ನಾಗರಾಜ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ. ಇದಾದ ನಂತರ ಸುಳಿ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಗೀತೆಯನ್ನು ಹಾಡಿದ್ದಾರೆ ಕಸ್ತೂರಿ ಶಂಕರ್. ಪುರಂದರದಾಸರ ದೇವರ ನಾಮ ಇದು, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಎಸ್ ಜಾನಕಿಯವರು ಹಾಡಿರುವ ಬಾಳ ಪಂಜರ ಚಿತ್ರದ ಗೀತೆ, ವಿಜಯ್ ನರಸಿಂಹ ಅವರ ಸಾಹಿತ್ಯವಿದೆ, ವಿಜಯ ಭಾಸ್ಕರ್ ಅವರ ಸಂಗೀತ. ಇದಾದ ನಂತರ ನಾಗಕಾಳ ಭೈರವ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಕೆಜಿ ಜಯಸುದಾಸ್ ಹಾಗೂ ಪಿ ಸುಶೀಲ ಅವರು ಗೀತೆಯನ್ನು ಹಾಡಿದ್ದಾರೆ. ವಿಜಯ ನರಸಿಂಹ ಅವರ ಸಾಹಿತ್ಯ, ಕೆ ಎಂ ರಂಗರಾವ್ ಅವರ ಸಂಗೀತ.

ನಾರಿ ಮುನಿದರೆ ಮಾರಿ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಲ್ಆರ್ ಈಶ್ವರಿ ಅವರು ಹಾಡಿರುವ ಗೀತೆ. ಗೀತಪ್ರಿಯ ಅವರ ಸಾಹಿತ್ಯವಿದೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ಇದಾದ ನಂತರ ಎಲ್ಆರ್ ಈಶ್ವರಿ ಅವರು ಹಾಡಿರುವಂತಹ ಒಂದು ಹೆಣ್ಣಿನ ಕಥೆ ಚಿತ್ರದ ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯ, ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತ.

ಮಂಕಾಗಿ ಮಂಕಾಗಿ ಹರಿಸ್ತಾಳೆ ಕಣ್ಣೀರ ಕೋಡಿ ಕಣ್ಣೀರ ಕೋಡಿ

0: ಕೆಜೆ ಯೇಸುದಾಸ್ ಹಾಗೂ ಬೆಂಗಳೂರು ಲತಾ ಅವರ ಕಂಠದಲ್ಲಿ ನಾಗಕಾಳ ಭೈರವ ಚಿತ್ರದಿಂದ ಇದ ಗೀತೆಯನ್ನ ಆಲಿಸಿದ್ರಿ. ವಿಜಯ ನರಸಿಂಹ ಅವರ ಗೀತ ರಚನೆ ಇದು, ಎಂ ರಂಗರಾವ್ ಅವರ ಸಂಗೀತ.
1: ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು,

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸವಿ ನೆನಪು ಕೇಳ್ತಾ ಇದ್ದೀರಾ. ಬಿಕೆ ಸುಮಿತ್ರ ಹಾಗೂ ಸಂಗಡಿಗರ ಕಂಠದಲ್ಲಿ ನಾ ಮೆಚ್ಚಿದ ಹುಡುಗ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಪಿ.ವಿ. ಶ್ರೀನಿವಾಸ್ ಹಾಡಿರುವ ನಾಗರಹಾವು ಚಿತ್ರದ ಗೀತೆ ವಿಜಯ ನಾರಸಿಂಹ ಅವರ ಸಾಹಿತ್ಯವಿದೆ. ಸಂಗೀತ ವಿಜಯ ಭಾಸ್ಕರ್.

ಮೈಯನ್ನು ಕುಣಿಸು ಕುಣಿಸು, ಕಣ್ಣನ್ನು ತಣಿಸು ತಣಿಸು, ಅತ್ತ ಇತ್ತ ಸುತ್ತಾಡು ಬೇಗ ಬೇಗ ಬೇಗ.

ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದ ಯಾವ ಜನ್ಮದ ಮೈತ್ರಿ ಈ ಚಿತ್ರದ ಗೀತೆಯನ್ನ ಆಲಿಸಿದಿರಿ. ಗೀತಪ್ರಿಯ ಅವರ ಸಾಹಿತ್ಯವಿದ್ದು, ವಿಜಯ ಭಾಸ್ಕರ್ ಅವರ ಸಂಗೀತವಿದ್ದು.

0: ಪಿ ವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಹಾಡಿದ ಭಾರತದ ರತ್ನ ಚಿತ್ರದ ಗೀತೆಯನ್ನ ಕೇಳಿದ್ರಿ.
1: ಯಾರು ನೀನಾರು, ಯಾವೂರು, ಏನ್ ಹೆಸರು?
0: ಎಲ್ಲಾರೀಶ್ವರಿ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಭಲೆ ಹುಚ್ಚ ಚಿತ್ರದ ಹಾಡು. ಸಂಗೀತ ರಾಜನ್ ನಾಗೇಂದ್ರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಸಿಗುವಂತೆ ಖಚಿತಪಡಿಸಿಕೊಂಡು ರೈತರು ವ್ಯಕ್ತಪಡಿಸಿರುವ ಆತಂಕಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಚರ್ಚೆ ನಡೆಸಿರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯದ ರೈತ ಮುಖಂಡರ ಅಭಿಪ್ರಾಯಗಳನ್ನು ಪರಿಗಣಿಸುವಂತೆ ಹಾಗೂ ಕಬ್ಬು ಬೆಳೆಗಾರರ ಹಿತಾಸಕ್ತಿಗಳನ್ನು ರಕ್ಷಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಿರುವುದಾಗಿ ಅವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವ ಹರಿಯಾಣ ಮೂಲದ ಸ್ನಾತಕೋತ್ತರ ಪದವೀಧರರಾದ ಹಾಗೂ ಐಐಟಿ ರೂರ್ಕಿಯಿಂದ ಪಿಎಚ್ಡಿ ಪಡೆದಿರುವ ಡಾ ಸುಧಾ ಯಾದವ್ ಅವರಿಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಸೇರಿದಂತೆ ಗಣ್ಯರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ನಾಡಿನ ಸಮಸ್ತ ಜನತೆಯ ಪರವಾಗಿ ಆತ್ಮೀಯ ಸ್ವಾಗತ ಕೋರಿದ್ದಾರೆ. ವಿಕಸಿತ ಭಾರತ ಜಿ ರಾಮ್ಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ರಾಯಚೂರು ಜಿಲ್ಲೆಯ 179 ಗ್ರಾಮ ಪಂಚಾಯಿತಿಗಳಲ್ಲಿ ಜುಲೈ 1 ವಿಕಸಿತ ಗ್ರಾಮ ಪಂಚಾಯಿತಿಯಿಂದ ವಿಕಸಿತ ಭಾರತದೆಡೆಗೆ ಎಂಬ ಅಭಿಯಾನವನ್ನು ಅನುಷ್ಠಾನಗೊಳಿಸಲಾಗಿದೆ. ಇದುವರೆಗೆ 21,61,000 ಮಾನವ ದಿನಗಳನ್ನು ಸೃಜಿಸಲಾಗಿದ್ದು ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಈ ಯೋಜನೆಯು ಗ್ರಾಮೀಣ ಪ್ರದೇಶದ ಕುಟುಂಬಗಳಿಗೆ ಸ್ಥಳೀಯವಾಗಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿ ಅವರ ಜೀವನೋಪಾಯವನ್ನು ಸುಧಾರಿಸುವ ಹಾಗೂ ಉದ್ಯೋಗ ಅರಸಿ ವಲಸೆ ಹೋಗುವುದನ್ನು ತಡೆಯುವ ಉದ್ದೇಶ ಹೊಂದಿದೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಭದ್ರಾವತಿ ರೈಲು ನಿಲ್ದಾಣವನ್ನು ಸೇರ್ಪಡೆಗೊಳಿಸಿ ಮೂಲಸೌಕರ್ಯ ಕಲ್ಪಿಸಬೇಕು, ಪ್ರಸ್ತಾವಿತ ತಾಳಗುಪ್ಪ ಸಿದ್ದಾಪುರ ಶಿರಸಿ ಹೊಸ ರೈಲು ಮಾರ್ಗ ಯೋಜನೆಯಡಿ ಸೊರಬವನ್ನು ಸೇರಿಸುವಂತೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಶಿವಮೊಗ್ಗದಲ್ಲಿ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವರು ಪಾಲ್ಗೊಂಡಿದ್ದರು. ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಅರಮನೆ ಆವರಣದಲ್ಲಿ ಆಯೋಜಿತ ರಂಗೋಲಿ ಸ್ಪರ್ಧೆಯಲ್ಲಿ 63 ವರ್ಷ ವಯಸ್ಸಿನ ಮೈಸೂರು ಮೂಲದ ಸರಸಮ್ಮ ಪ್ರಥಮ ಬಹುಮಾನ ಪಡೆದರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಗಾಮಿನಹಳ್ಳಿಯ ಸಾವಿತ್ರಿ ದ್ವಿತೀಯ ಸ್ಥಾನಕ್ಕೆ ಭಾಜನರಾದರು. ಇಂದು ಬೆಳಗ್ಗೆ ಶಾಸಕ ಟಿಎಸ್ ಶ್ರೀವತ್ಸ ರಂಗೋಲಿ ಸ್ಪರ್ಧೆಗೆ ಚಾಲನೆ ನೀಡಿದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ 265 ಹೆಚ್ಚು ಸ್ಪರ್ಧಿಗಳು ಪಾಲ್ಗೊಂಡಿದ್ದರು. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತ ಒಂದು ವರದಿ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ 2016 ಪ್ರಾರಂಭವಾಯಿತು. ಬಡ ಕುಟುಂಬಗಳ ಮಹಿಳೆಯರಿಗೆ ಸ್ವಚ್ಛ ಅಡುಗೆ ಇಂಧನವನ್ನು ಪೂರೈಸುವ ಮೂಲಕ ಘನತೆ, ಆರೋಗ್ಯ ಮತ್ತು ಸಮಾನ ಅವಕಾಶ ಕಲ್ಪಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ. 2026 ಮೇ ತಿಂಗಳ ವೇಳೆಗೆ ಬಡ ಕುಟುಂಬಗಳ ಮಹಿಳೆಯರಿಗೆ 10,05,00,000 ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. 2025-26 ಆರ್ಥಿಕ ವರ್ಷದಲ್ಲಿ ಮರುಭರ್ತಿ ಸಿಲಿಂಡರ್ ಬಳಕೆ ಸುಮಾರು 5 ಏರಿಕೆಯಾಗಿದೆ. 49 crore ಹೆಚ್ಚು ಪಿಎಂಯುವೈ ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ. ಯುವಜನತೆ ಎಚ್ಐವಿ ಮತ್ತು ಏಡ್ಸ್ ಕುರಿತು ಜಾಗೃತರಾಗಬೇಕು. ಸೋಂಕಿಗೆ ಒಳಗಾಗದಂತೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಆರೋಗ್ಯವಂತ ಜೀವನ ರೂಪಿಸಿಕೊಳ್ಳಬೇಕು ಎಂದು ಚಿತ್ರದುರ್ಗ ಅಪರ ಜಿಲ್ಲಾಧಿಕಾರಿ ಪಿಟಿ ಕುಮಾರಸ್ವಾಮಿ ಕರೆ ನೀಡಿದ್ದಾರೆ. ನಗರದ ಹೊಳಲ್ಕೆರೆ ರಸ್ತೆಯ ಕನಕ ವೃತ್ತದಲ್ಲಿ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆ ಘಟಕ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿತ ಜಾಗೃತಿ ಮ್ಯಾರಥಾನ್ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು. ಇಂದು ಚಿತ್ರದುರ್ಗದ ಕೊನೆಯ ಪಾಳೆಗಾರ ವೀರ ಮದಕರಿ ನಾಯಕರ ಜಯಂತಿ. ತಾಯ್ನಾಡಿನ ರಕ್ಷಣೆಗಾಗಿ ಶತ್ರುಗಳ ವಿರುದ್ದ ಅಂಜದೆ ಹೋರಾಡಿದ ವೀರ ಮದಕರಿ ನಾಯಕರ ಅಪ್ರತಿಮ ಸಾಹಸ, ದೇಶಪ್ರೇಮ ಹಾಗೂ ಸಾಮಾಜಿಕ ಕಾಳಜಿ ಎಂದೆಂದಿಗೂ ಅಮರ ಎಂದಿರುವ ಮುಖ್ಯಮಂತ್ರಿ

0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಶೌರ್ಯ, ಸಾಹಸ ಮತ್ತು ದೇಶಪ್ರೇಮದ ಸಂದೇಶವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಆಯೋಜಿಸಿರುವ ವಿಜಯ ಜ್ಯೋತಿ ಯಾತ್ರೆಗೆ ವಿಧಾನಸೌಧದ ಪೂರ್ವದ್ವಾರದ ಭವ್ಯ ಮೆಟ್ಟಿಲುಗಳ ಮುಂಭಾಗ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
2: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೈಸೂರಿನ ನಾದೋಪಾಸನ ಸಂಗೀತ ಶಾಲೆಯವರಿಂದ ದಸರಾ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ.
3: ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಾದೋಪಾಸನ ತಂಡದಿಂದ ನಮ್ಮ ನಾಡ ಹಬ್ಬವಾದ ದಸರಾ ಹಬ್ಬದ ಶುಭಾಶಯಗಳು.
4: ನಾನು ಅಶ್ವಿನಿ.
5: ನಾನು ಅಪರ್ಣ.
4: ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ. ಮೈಸೂರಿನ ಆಸ್ಥಾನದ ವಿದ್ವಾಂಸರಾದ ಶ್ರೀ ಬಸಪ್ಪ ಶಾಸ್ತ್ರಿ ವಿರಚಿತ ಕಾಯು ಶ್ರೀ ಗೌರಿ ಸ್ತುತಿಯೊಂದಿಗೆ ಪ್ರಾರಂಭಿಸೋಣವೇ.
6: ಆಗಬಹುದು.

0: ಶ್ರೀ ಗೌರಿ ಸ್ತುತಿಯನ್ನು ಕೇಳಿದ್ವಿ. ಈಗ ಅಪರ್ಣಾರವರು ದಸರಾ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ತಾರೆ, ಬನ್ನಿ ಕೇಳೋಣ.
1: ವಿಜಯನಗರ ಅರಸರ ಕಾಲದಲ್ಲಿ ಇದು ಪ್ರಾರಂಭವಾಯಿತು. ಈ ಪದ್ಧತಿ ತದನಂತರದಲ್ಲಿ ಒಡೆಯರ್ಗಳ ಮೂಲಕ ಮೈಸೂರು ದಸರಾ ಎಂದು ಪ್ರಖ್ಯಾತಿ ಪಡೆದುಕೊಂಡಿದೆ. ಕ್ರಿಸ್ತಶಕ ಸುಮಾರು 1610 ಶ್ರೀರಂಗಪಟ್ಟಣದಲ್ಲಿ ನಡೆದ ದಸರಾವನ್ನು ನಾವು ಇತಿಹಾಸದಲ್ಲಿ ನೋಡಬಹುದು ಅಲ್ವಾ ಅಶ್ವಿನಿ ಅವರೇ?
0: ಹೌದೌದು,
1: ಖಂಡಿತ ಅದು ದಾಖಲಿಸಲಾಗಿದೆ. ಮತ್ತೆ 1799 ನಂತರ ಮೈಸೂರಿನಲ್ಲಿ ದಸರಾ ಆಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲು ಪ್ರಾರಂಭಿಸಿದ್ದಾರೆ, ಎಲ್ಲರಿಗೂ ಗೊತ್ತೇ ಇದೆ.
0: ಹೌದೌದು, ಇತಿಹಾಸದ ಬಗ್ಗೆ ತಿಳ್ಕೊಂಡ್ವಿ, ದಸರಾ ಆಚರಣೆ ಬಗ್ಗೆ ತಿಳ್ಕೊಳ್ಳೋಣ. ಅದನ್ನು ನಾಗಲಕ್ಷ್ಮಿಯವರು ತಿಳಿಸ್ಕೊಡ್ತಾರೆ, ತಿಳಿಸ್ಕೊಡ್ಬೋದಾ?
2: ಖಂಡಿತವಾಗಿ. ಕರ್ನಾಟಕದ ಹಳೆಯ ಮೈಸೂರು ಭಾಗದಲ್ಲಿ ದಸರಾ ಸಮಯದಲ್ಲಿ ಬೊಂಬೆಗಳನ್ನು ಕೂಡಿಸುವ ಮತ್ತು ಪೂಜಿಸುವಂತಹ ಪದ್ಧತಿ ಇದೆ. ಇದಕ್ಕೆ ಬೊಂಬೆಗಳ ಹಬ್ಬ ಅಂತ ಕರಿತೀವಿ, ನಿಮ್ಗೆಲ್ಲ ಗೊತ್ತಲ್ವಾ?
3: ಖಂಡಿತ ಗೊತ್ತು.
2: ಮಣ್ಣಿನಿಂದ ಮಾಡಿದಂತಹ ಬೊಂಬೆಗಳನ್ನು ಇಟ್ಟು ಪೂಜೆಯನ್ನ ಮಾಡ್ತಾರೆ. ಈ ಹಬ್ಬವನ್ನ 10 ದಿನಗಳ ಕಾಲ ಬಹಳ ಶ್ರದ್ಧಾ ಭಕ್ತಿ ಮತ್ತು ಗೌರವದಿಂದ ವಿಜೃಂಭಣೆಯಿಂದ ಪೂಜೆಯನ್ನ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮನೆಗಳಲ್ಲಿ ಎಷ್ಟು ಚಂದವಾಗಿ ಬೊಂಬೆಗಳನ್ನು ಕೂಡಿಸ್ತಾರೋ ಅಂತಹವರನ್ನ ಕಂಡುಹಿಡಿದು ಅವರಿಗೆ ಬಹುಮಾನಗಳನ್ನು ಸಹ ಕೊಡಲಾಗುತ್ತದೆ. ಇದೆಲ್ಲ ನಿಮಗೆ ಗೊತ್ತಲ್ವಾ?
3: ಹೌದು, ಎಲ್ಲರೂ ಬಹುಮಾನಗಳನ್ನ ಕೊಡ್ತಾ ಇದ್ರು, ನಮಗೂ ತುಂಬಾ ಚೆನ್ನಾಗಿ ಗೊತ್ತಿದೆ.
0: ಇತಿಹಾಸ ಆಚರಣೆ ಬಗ್ಗೆ ತಿಳ್ಕೊಂಡ್ವಿ, ಈಗ ಒಂದು ಸುಮಧುರವಾದ ಸರಸ್ವತಿ ಸ್ತುತಿಯನ್ನು ಕೇಳೋಣ, ಬನ್ನಿ.

0: ಸ್ತುತಿಯೊಂದಿಗೆ ಕಾರ್ಯಕ್ರಮ ಮುಂದುವರೆಸುತ್ತಾ ಮೈಸೂರು ದಸರಾ ವಿಶೇಷತೆಗಳ ಬಗ್ಗೆ ಕಲ್ಪನಾ ಮತ್ತು ವೀಣಾ ಅವರಿಂದ ತಿಳ್ಕೊಳ್ಳೋಣ, ಬನ್ನಿ.
1: ಖಂಡಿತ ತಿಳಿಸ್ಕೊಡ್ತೀನಿ. ದಸರಾದಲ್ಲಿ ಪ್ರಮುಖ ಆಕರ್ಷಣೆ ಎಂದರೆ ಅಲಂಕೃತವಾದ ಆನೆಗಳೊಂದಿಗೆ ನಡೆಯುವ ಭವ್ಯ ದಸರಾ ಮೆರವಣಿಗೆ. ನೋಡಲು ಜನರೆಲ್ಲ ಎಷ್ಟು ಉತ್ಸಾಹದಿಂದ ಕಾಯ್ತಾ ಇರ್ತಾರೆ ಅಲ್ವಾ ವೀಣಾ?
2: ಹೌದು ಕಲ್ಪನಾ. ಹಾಗೆ ಮೈಸೂರು ಅರಮನೆ ವಿದ್ಯುತ್ ದೀಪಾಲಂಕಾರ ದಸರಾ ಸಮಯದಲ್ಲಿ ಅರಮನೆ ಸೌಂದರ್ಯವನ್ನೇ ಹೆಚ್ಚಿಸುತ್ತಿದೆ.
1: ಹಾಗೆ ಕೆಲವು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಎಲ್ಲಾ ಕಡೆ ಸಂಗೀತ, ನೃತ್ಯ, ನಾಟಕ, ಜಾನಪದ ಕಾರ್ಯಕ್ರಮಗಳು, ಹಾಗೂ ಮುಖ್ಯ ಆಕರ್ಷಣೆ ಎಂದರೆ ಯುವ ದಸರಾ ನಡೆಯುವುದು ಕೂಡ ಒಂದು ವಿಶೇಷ. ಮೈಸೂರು ಸಾಂಸ್ಕೃತಿಕ ನಗರಿ ಎಂಬ ಬಿರುದಿಗೆ ತಕ್ಕಂತೆ ಕಲಾವಿದರ ಕಲರವವನ್ನು ನಾವು ಕೇಳಿ ಸಂಭ್ರಮಿಸುತ್ತೇವೆ ಅಲ್ವಾ ತನುಜಾ ಅವರೇ?
3: ಹೌದು ಖಂಡಿತ.
2: ದಸರಾ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು, ಅಲಂಕೃತ ವಾಹನಗಳು ಮತ್ತು ಸ್ತಬ್ಧ ಚಿತ್ರಗಳು ಪ್ರಮುಖ ಆಕರ್ಷಣೆಯಾಗಿದೆ ಅಲ್ವಾ ಸುಮಾ ಅವರೇ?
3: ಖಂಡಿತ ಹೌದು.
1: ಸಾಂಪ್ರದಾಯಿಕ ಸಿಹಿ ತಿಂಡಿಗಳು ಹಾಗೂ ಗೊಂಬೆ ಕೂರಿಸುವವರ ಮನೆಗಳಲ್ಲಿ ಮಕ್ಕಳಿಗೆ ಬೊಂಬೆ ಬಾಗಿನ ಕೊಡ್ತಾರೆ, ಗೊತ್ತಾ ನಿಮ್ಗೆ ಸೌಮ್ಯ?
3: ಖಂಡಿತ ಹೌದು, ನಾವು ತಗೊಂಡ್ಬರ್ತಿದ್ವಿ, ನಾವು ಬಾಗಿನ ಕೊಡ್ತಾ ಇದ್ವಿ.
2: ಹೌದು ಹೌದು. ಇನ್ನು ದಸರಾ ವಸ್ತು ಪ್ರದರ್ಶನ, ವಿವಿಧ ವಸ್ತುಗಳು ಹಾಗೂ ಆಹಾರ ಮತ್ತು ಮನೋರಂಜನೆಯ ಮಳಿಗೆಗಳು ಅರಮನೆ ಮುಂಭಾಗದಲ್ಲಿ ದೊಡ್ಡಕೆರೆ ಮೈದಾನದಲ್ಲಿ ಆಯೋಜಿಸಿರ್ತಾರೆ. ಅಲ್ಲೂ ಕೂಡ ವಿಪರೀತ ಜನ ಭಾಗವಹಿಸಿರ್ತಾರೆ. ವಿಜೃಂಭಣೆಯಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಲ್ವಾ ಸೌಮ್ಯ ಅವರೇ?
3: ಹೌದು, ನಾವು ಹೋಗಿದ್ವಿ ಕಲ್ಪನಾ, ತುಂಬಾ ಚೆನ್ನಾಗಿತ್ತು.
1: ಹೌದು, ಎಲ್ಲರೂ ಸಾಮಾನ್ಯ ಇದನ್ನ ನೋಡೇ ಇರ್ತಾರೆ. ಹಾಗೂ ನಮ್ಮಲ್ಲಿ ದಸರಾ ಹಬ್ಬಗಳು ನಾಡ ಹಬ್ಬವಾಗಿ ಪ್ರಸಿದ್ಧಿಯಾಗಿದೆ. 9 ದಿನಗಳ ಮಿಂದೇಳುವ ಜನರು 10ನೇ ದಿನ ವಿಜಯದಶಮಿಯ ದಿನದಂದು ತಾಯಿ ಚಾಮುಂಡೇಶ್ವರಿಯನ್ನು ಅಂಬಾರಿಯಲ್ಲಿಟ್ಟು ಸಂಭ್ರಮಿಸುತ್ತಾ ಜಂಬೂ ಸವಾರಿಯೊಂದಿಗೆ ಈ ನಾಡ ಹಬ್ಬವನ್ನು ಸಂಪನ್ನಗೊಳಿಸುತ್ತಾರೆ. ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ?
2: ಹೌದು ಗೊತ್ತಿದೆ ನಮಗೆಲ್ಲ.
0: ತುಂಬಾ ಸೊಗಸಾಗಿ ತಿಳಿಸ್ಕೊಟ್ರಿ. ವಿಶೇಷತೆ ತಿಳ್ಕೊಂಡ್ಮೇಲೆ ಗೊಂಬೆ ಕೂರಿಸುವ ಪದ್ಧತಿಯನ್ನು ತಿಳ್ಕೊಬೇಕಲ್ವಾ? ಅದನ್ನ ತನುಜಾ ಮತ್ತು ಸೌಮ್ಯ ಅವರಿಂದ ತಿಳ್ಕೊಳ್ಳೋಣ, ಬನ್ನಿ.
3: ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ನಮ್ಮ ಮನೆಯಲ್ಲಿ ಗೊಂಬೆ ಕೂರಿಸೋ ಪದ್ಧತಿಯು ನನ್ನ ಅತ್ತೆಯವರ ಕಾಲದಿಂದನೂ ಇದೆ. ನನ್ನ ತವರು ಮನೆಯಲ್ಲಿದ್ದ ಆಚರಣೆಯು ಅತ್ತೆ ಮನೆಯಲ್ಲೂ ಇದ್ದಿದ್ದರಿಂದ ನನ್ನ ಆಸಕ್ತಿ ಹೆಚ್ಚಾಗಿ ನನ್ನ ಕ್ರಿಯೇಟಿವಿಟಿನ ಬೆಳೆಸ್ಕೊಳ್ಳೋಕ್ಕೆ ಹೆಲ್ಪ್ ಆಯಿತು ನನಗೆ. ಕಳೆದ 32 ವರ್ಷಗಳಿಂದ ಪ್ರತಿ ವರ್ಷವೂ ನಾನು ನನ್ನ ಕಲ್ಪನೆಯಿಂದ ಬೊಂಬೆಗಳನ್ನ ಜೋಡಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಗೊಂಬೆಗಳನ್ನ ಕೂರಿಸ್ತೀವಿ. ಈ ವಿಷಯದಲ್ಲಿ ನಾನಂತೂ ತುಂಬ ಪುಣ್ಯವಂತೆಪ್ಪ. ಪ್ರತಿ ವರ್ಷವೂ ಒಂದೊಂದು ವಿಶೇಷತೆಯಿಂದ ಬೊಂಬೆ ಕೂರಿಸ್ತೀವಿ. ಬೊಂಬೆ ಕೂರಿಸೋದು ಒಂದು ಟೀಮ್ ವರ್ಕು. ಗೊಂಬೆಗಳಲ್ಲಿ ಪಟ್ಟದ ಬೊಂಬೆಗಳಿಗೆ ವಿಶೇಷ ಆದ್ಯತೆ ಇದೆ, ಹೌದಲ್ವಾ?
1: ಖಂಡಿತ ಹೌದು.
4: ಖಂಡಿತ ಕಲ್ಪನಾ, ಈ ದಸರಾ ಗೊಂಬೆ ಇಡೋ ಸಂಪ್ರದಾಯ ನಾವು ನಮ್ಮ ಮುಂದಿನ ಪೀಳಿಗೆಗೂ ಹೇಳ್ಕೊಡ್ಬೇಕು. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಹಸ್ತಾಂತರಿಸುವಲ್ಲಿ ಇದು ಸಹಕಾರ ಮಾಡುತ್ತೆ. ಮನೆ ಮನೆಗಳಲ್ಲಿ ಗೊಂಬೆ ಕೂರಿಸುವ ಸಂಪ್ರದಾಯ ಮಕ್ಕಳಲ್ಲಿ ಒಂದು ಹುರುಪನ್ನು ಕೊಡುತ್ತೆ, ಮಹಿಳೆಯರಿಗೆ ಒಂದು ಚೇತನವನ್ನು ಕೊಡುತ್ತೆ, ಅಲ್ವಾ ವೀಣಾ?
2: ಹೌದು ಖಂಡಿತ.
4: ಹೆಸರೇ ಸೂಚಿಸುವಂತೆ ನವರಾತ್ರಿ ಅಂದರೆ 9 ರಾತ್ರಿಗಳು. ಈ ದಿನ ನವದುರ್ಗೆಯರನ್ನು ನಾವು ಪೂಜಿಸುತ್ತೇವೆ. ಈ 9 ದಿನದ ಒಂದೊಂದು ದಿನಾನು ಒಂದೊಂದು ದೇವರನ್ನು ಅವತಾರಗಳಲ್ಲಿ ಪೂಜೆ ಮಾಡ್ತೀವಿ, ಅಲ್ವಾ ವೀಣಾ?
2: ಹೌದು.
0: ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಗೌರಮ್ಮನ ಬರ ಮಾಡ್ಕೊಳ್ಳಿ.

0: ಪುರಂದರದಾಸರ ವಿರಚಿತ ಲಕ್ಷ್ಮೀ ಬಾರಮ್ಮ ಸ್ತುತಿಯನ್ನು ಕೇಳಿದ್ವಿ. ಈಗ ಇನ್ನೂ ಕೆಲವು ವಿಷಯಗಳನ್ನ ರಸಪ್ರಶ್ನೆಯ ಮೂಲಕ ತಿಳ್ಕೊಳ್ಳೋಣ. ಎಲ್ಲ ಸಿದ್ಧವಾಗಿದ್ದೀರಾ ಅಲ್ವಾ?
1: ಖಂಡಿತ ಸಿದ್ಧವಾಗಿದ್ದೀವಿ.
2: ಆಗಬಹುದು. ಈಗ ನಾನು ವೀಣಾ ಅವರಿಂದ ರಸಪ್ರಶ್ನೆ ಕಾರ್ಯಕ್ರಮನ ಶುರು ಮಾಡಬಹುದಾ?
3: ಓ ಖಂಡಿತ.
2: ಹಾ, ಮೈಸೂರು ದಸರಾವನ್ನು ಕರ್ನಾಟಕ ಸರ್ಕಾರ ಮತ್ತು ಜನತೆ ಅಧಿಕೃತವಾಗಿ ಯಾವ ಹೆಸರಿನಿಂದ ಆಚರಿಸ್ತಾರೆ?
3: ಓ, ನಾಡ ಹಬ್ಬ ಎಂದು ಆಚರಿಸ್ತಾರೆ ಅಲ್ವಾ?
2: ಸರಿಯಾದ ಉತ್ತರನ?
4: ಹೌದು,
2: ಖಂಡಿತ
3: ಉತ್ತರ.
2: ಮುಂದಿನ ಪ್ರಶ್ನೆ ಲಕ್ಷ್ಮೀ ಅಮ್ಮ ಅವ್ರನ್ನ ಕೇಳ್ಬೋದಾ? ದಸರಾ ಜಂಬೂ ಸವಾರಿಯು ಆಕರ್ಷಣೆಯಾದ ಚಿನ್ನದ ಅಂಬಾರಿಯ ತೂಕ ಎಷ್ಟು?
5: 750 ಕೆಜಿ.
2: ಸರಿಯಾದ ಉತ್ತರನ? ಖಂಡಿತ. ಮುಂದಿನ ಪ್ರಶ್ನೆ ಗಾಯತ್ರಿ ಅವರಿಗೆ. ಮೈಸೂರು ರಾಜ್ಯದಲ್ಲಿ ಮೊದಲ ಬಾರಿಗೆ ದಸರಾ ಹಬ್ಬ ಎಲ್ಲಿ ನಡೆಯಿತು?
6: ಶ್ರೀರಂಗಪಟ್ಟಣದಲ್ಲಿ.
2: ಸರಿಯಾದ ಉತ್ತರ. ಈಗ ಮುಂದಿನ ಪ್ರಶ್ನೆ ನಾಗಲಕ್ಷ್ಮಿ ಅವರಿಗೆ. ನವರಾತ್ರಿಯ ಯಾವ ಪವಿತ್ರ ದಿನದಂದು ಮೈಸೂರಿನಲ್ಲಿ ಪ್ರಸಿದ್ಧ ಜಂಬೂ ಸವಾರಿ ಮೆರವಣಿಗೆ ಜರುಗುತ್ತದೆ?
5: ವಿಜಯದಶಮಿಯ ದಿನದಂದು.
3: ಹೌದು, ಸರಿಯಾದ ಉತ್ತರ ಹೇಳಿದ್ದಾರೆ.
0: ತನುಜ ಅವರೇ, ನೆಕ್ಸ್ಟ್ ನಿಮ್ ಕೇಳ್ಬೋದಾ?
5: ಖಂಡಿತವಾಗಿ ಕೇಳಿ.
0: ಮೈಸೂರಿನಲ್ಲಿ ದಸರಾ ಉತ್ಸವವನ್ನು ಪ್ರಾರಂಭಿಸಿದ ಮೈಸೂರಿನ ಒಡೆಯರು ಯಾರು?
5: ರಾಜ ಒಡೆಯರವರು.
3: ಸರಿಯಾದ ಉತ್ತರ.
0: ಸೌಮ್ಯ ಅವರೇ, ಮುಂದಿನ ಪ್ರಶ್ನೆ ನಿಮಗೆ.
1: ಖಂಡಿತ ಕೇಳಿ.
0: ಆಧುನಿಕ ಮೈಸೂರಿನ ಶಿಲ್ಪಿ ಎಂದು ಯಾರನ್ನು ಕರೀತಾರೆ?
1: ಡಾಕ್ಟರ್ ಸರ್ಎಂ ವಿಶ್ವೇಶ್ವರಯ್ಯ.
0: ಸರಿಯಾದ ಉತ್ತರ. ರೇವತಿ ಅವರೇ, ನಿಮ್ಗೆ ಮುಂದಿನ ಪ್ರಶ್ನೆ.
7: ನಾನು ಸಿದ್ಧ.
0: ಮೈಸೂರು ಒಡೆಯರ್ ರಾಜಲಾಂಛನ ಯಾವುದು?
7: ಗಂಡಬೇರುಂಡ.
0: ಸರಿಯಾದ ಉತ್ತರ. ಕಲ್ಪನಾ ಅವರೇ, ಕೇಳ್ಬೋದಾ?
8: ಖಂಡಿತ ಕೇಳಿಪ್ಪ, ನಾನು ರೆಡಿಯಾಗಿದ್ದೀನಿ.
0: ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಮತ್ತು ಕೇಂದ್ರ ಆರಾಧ್ಯ ದೈವ ಯಾವುದು?
8: ನಮ್ಮ ಮೈಸೂರನ್ನು ಕಾಯುತ್ತಿರುವಂತಹ ಚಾಮುಂಡೇಶ್ವರಿ ದೇವಿ.
0: ರಸಪ್ರಶ್ನೆ ಮೂಲಕ ಸುಮಾರು ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಕಾರ್ಯಕ್ರಮ ಮುಂದುವರಿಸುತ್ತಾ ನವದುರ್ಗೆಯರ ನವವರ್ಣನೆ ಬಗ್ಗೆ ರೇವತಿ ಅವರಿಂದ ತಿಳ್ಕೊಳ್ಳೋಣ ಬನ್ನಿ.
1: ಖಂಡಿತ ತಿಳ್ಕೊಳ್ಳೋಣ.
7: ದಸರಾ ಹಬ್ಬವು ದುರ್ಗಾದೇವಿಯ 9 ಅವತಾರಗಳನ್ನ ಪ್ರತಿನಿಧಿಸುತ್ತೆ. ಪ್ರತಿದಿನವೂ ಒಂದೊಂದು ನಿರ್ದಿಷ್ಟ ಬಣ್ಣದ ಉಡುಗೆಯನ್ನ ಧರಿಸಿ ದೇವಿಗೆ ಪೂಜೆಯನ್ನ ಮಾಡಲಾಗುತ್ತೆ. ವರ್ಷವರ್ಷನೂ

0: ಹಬ್ಬವು ಪ್ರಾರಂಭ ಆಗುವ ದಿನದ ಮೇಲೆ ಬಣ್ಣಗಳನ್ನು ಅವಲಂಬಿಸಲಾಗುತ್ತೆ. ಈ ವರ್ಷ ಭಾನುವಾರ ಬಂದಿರೋದ್ರಿಂದ ದಸರಾ ಪ್ರಾರಂಭವಾಗುವುದು ಆ ದಿನ ಆದ್ದರಿಂದ ಮಾತಾ ಶೈಲಾಪುತ್ರಿಗೆ ಕೇಸರಿ ಬಣ್ಣದೊಂದಿಗೆ ಅಲಂಕಾರ ಮಾಡಲಾಗುತ್ತೆ. ಎರಡನೇ ದಿನದಂದು ಮಾತಾ ಬ್ರಹ್ಮಚಾರಿಣಿ ಬಿಳಿಯ ಬಣ್ಣ, ಮೂರನೇ ದಿನದಂದು ಮಾತಾ ಚಂದ್ರಘಂಟ ಕೆಂಪು ಬಣ್ಣ, ನಾಲ್ಕನೇ ದಿನ ಮಾತಾ ಕೂಷ್ಮಾಂಡ ನೀಲಿ ಬಣ್ಣ, ಐದನೇ ದಿನ ಮಾತಾ ಸ್ಕಂದ ಮಾತಾ ಹಳದಿ ಬಣ್ಣ, ಆರನೇ ದಿನ ಮಾತಾ ಕಾತ್ಯಾಯಿನಿ ಹಸಿರು ಬಣ್ಣ, ಏಳನೇ ದಿನ ಮಾತಾ ಕಾಳರಾತ್ರಿ ಬೂದು ಬಣ್ಣ, ಎಂಟನೇ ದಿನ ಮಾತಾ ಮಹಾಗೌರಿ ನೇರಳೆ ಬಣ್ಣ, ಒಂಬತ್ತನೇ ದಿನ ಮಾತಾ ಸಿದ್ಧದಾತ್ರಿ ಹಸಿರು ಬಣ್ಣ.
1: ನವವರ್ಣನೆ ಬಗ್ಗೆ ತುಂಬ ಸೊಗಸಾಗಿ ತಿಳಿಸ್ಕೊಡ್ರಿ. ಈಗ ದಸರಾ ಉದ್ದೇಶದ ಬಗ್ಗೆ ತಿಳ್ಕೊಳ್ಳೋಣ. ಗಾಯತ್ರಿ ಅವರಿಂದ ತಿಳ್ಕೊಳ್ಳೋಣ.
2: ಖಂಡಿತ ಹೇಳ್ತೀನಿ. ದಸರಾ ಬಗ್ಗೆ ಹೇಳುವುದಾದರೆ ಕೇವಲ ಒಂದು ಹಬ್ಬವಲ್ಲ, ಅದು ನಮ್ಮ ನಂಬಿಕೆ, ಸಂಸ್ಕೃತಿ, ಪರಂಪರೆ ಮತ್ತು ಜೀವನ ಮೌಲ್ಯಗಳ ಪ್ರತೀಕವಾಗಿದೆ. ಧರ್ಮದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ. ಗೊಂಬೆ ಹಬ್ಬವು ನಮ್ಮ ಸಂಸ್ಕೃತಿಯನ್ನು ಕಣ್ಣಿಗೆ ಕಾಣುವ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೊಂಡಿಯಾಗಿದೆ.
1: ಉದ್ದೇಶ ತಿಳ್ಕೊಂಡ್ವಿ. ಈಗ ಕಾರ್ಯಕ್ರಮ ಮುಂದುವರಿಸುತ್ತಾ ಆದಿಶಂಕರಾಚಾರ್ಯರಿಂದ ರಚಿತವಾದ ದುರ್ಗಾದೇವಿಯ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಸಿದ್ಧ ಸ್ತುತಿಯನ್ನು ಕೇಳೋಣ ಬನ್ನಿ.

0: ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಸಿದ್ಧ ಸ್ತುತಿಯನ್ನು ಕೇಳಿದ್ವಿ. ಈಗ ಕೊನೆಯ ಹಂತವಾದ ದಸರಾ ಹಬ್ಬದ ಸಂಕ್ಷಿಪ್ತ ವಿವರಣೆಯನ್ನು ಲಕ್ಷ್ಮೀ ಅಮ್ಮ ಅವರಿಂದ ತಿಳ್ಕೊಳ್ಳೋಣ, ಬನ್ನಿ.
1: ಖಂಡಿತ ತಿಳ್ಕೊಳ್ಳೋಣ.
2: ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಸಮಯವು ಎಷ್ಟೇ ಬದಲಾದರೂ ನಮ್ಮ ಬೇರುಗಳನ್ನು ಮರೆಯದೆ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಟ್ಟು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ವಿಜೃಂಭಣೆಯಿಂದ ಆಚರಿಸುವ ಮೂಲಕ ನಮಗೆಲ್ಲ ದಸರಾ ಹಬ್ಬವು ನೀಡುವ ಸಂದೇಶ ಎಂದರೆ,
3: ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ, ನಮ್ಮ ಪರಂಪರೆ, ನಮ್ಮ ಗುರುತು.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ರೇವತಿ, ಕಲ್ಪನಾ, ವೀಣಾ, ಸೌಮ್ಯ, ನಾಗಲಕ್ಷ್ಮಿ, ಗಾಯತ್ರಿ, ಲಕ್ಷ್ಮಿಯಮ್ಮ, ಅಪರ್ಣಾ, ತನುಜ, ಅಶ್ವಿನಿ.
4: ಇದುವರೆಗೂ ಮೈಸೂರಿನ ನಾದೋಪಾಸನ ಸಂಗೀತ ಶಾಲೆಯವರಿಂದ ದಸರಾ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 1:30 ಅಂತಾರಾಷ್ಟ್ರೀಯ ವಿಪತ್ತು ನಿರ್ವಹಣೆ ದಿನಾಚರಣೆ ಕುರಿತಾಗಿ ವಿಪತ್ತು ಪರಿಣಿತರಾದ ರಘು ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಗಮನಿಸಿ, ಸಮಯ ಈ ಮಧ್ಯಾಹ್ನ 1:30.
2: ಹೊಸ ಕಾರ್ ಗೆಲ್ಲುವ ಅವಕಾಶ.
3: ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ.
2: ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
3: ನಿಂತ್ಕೋಬೇಕು.
2: ವಾಟ್?
4: ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
5: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
2: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
4: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
6: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಈ ಸಂಜೆ 5:30 ಯುಪಿಐ ಕುರಿತ ಹೊಸ ಮಾರ್ಗದರ್ಶಿ ಸೂತ್ರಗಳ ಕುರಿತಾದ ಚರ್ಚೆ ಪ್ರಸಾರವಾಗ್ತಾ ಇದೆ. ಗಮನಿಸಿ, ಸಂಜೆ 5:30 ಯುಪಿಐ ಕುರಿತ ಹೊಸ ಮಾರ್ಗದರ್ಶಿ ಸೂತ್ರಗಳ ಕುರಿತಾದ ಚರ್ಚೆ ಪ್ರಸಾರವಾಗ್ತಾ ಇದೆ.
2: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
3: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
2: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
3: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
2: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
3: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
2: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನೂ ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ

0: ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇಂದು ಸಂಧಿವಾತ ಕುರಿತಂತೆ ಸಂದರ್ಶನ ಕೇಳುತ್ತೀರಿ. ಭಾಗವಹಿಸುತ್ತಾರೆ ಕೀಲು ನೋವು ತಜ್ಞ ವೈದ್ಯರಾದ ಡಾಕ್ಟರ್ ಪ್ರಮೋದ್ ಛಬ್ಬಿ. ಇವರನ್ನು ಸಂದರ್ಶಿಸುತ್ತಾರೆ ಉಷಾ ಕುಲಕರ್ಣಿ.
1: ಕೇಳುಗರೆ ನಮಸ್ಕಾರ. ಅಕ್ಟೋಬರ್ 12 ವಿಶ್ವ ಸಂಧಿವಾತ ದಿನ, ಅಂದರೆ ವರ್ಲ್ಡ್ ಅರ್ಥ್ರೈಟಿಸ್ ಡೇ. ಏನಿದು ಸಂಧಿವಾತ, ಯಾಕೆ ಈ ಕಾಯಿಲೆಗೆ ಅವೇರ್ನೆಸ್ ಬೇಕು, ಇದರ ಲಕ್ಷಣಗಳೇನು ಎಂಬುದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಈ ವಿಷಯ ಕುರಿತಂತೆ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಧಾರವಾಡದ ಖ್ಯಾತ ಕೀಲು ರೋಗ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಪ್ರಮೋದ್ ಛಬ್ಬಿ ಅವರು. ಬನ್ನಿ, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ಸ್ವಾಗತವನ್ನ ಕೋರೋಣ. ಡಾಕ್ಟರ್ ಪ್ರಮೋದ್ ಛಬ್ಬಿ ಅವರೇ ನಮಸ್ಕಾರ ಮತ್ತು ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದಗಳು.
1: ಡಾಕ್ಟರ್, ಇತ್ತೀಚಿನ ದಿನದೊಳಗೆ ನಾವು ನೋಡ್ತೀವಿ, ವಯಸ್ಸಾದವರಲ್ಲಿ ಅಷ್ಟೇ ಅಲ್ಲ, ಸಣ್ಣ ವಯಸ್ಸಿನವರಲ್ಲೂ ಸಹ ಈ ಸಂಧಿವಾತ ಕೀಲು ನೋವು ಕಾಣ್ತಾ ಇದೆ. ಈ ಕೀಲು ನೋವು ಸಂದು ನೋವುಗಳು ಕಾಣಿಸ್ಕೊಳ್ತಾ ಇವೆ ಅಂತಂದ ತಕ್ಷಣ ವೈದ್ಯರ ಹತ್ರ ಹೋಗ್ತೀವಿ, ವೈದ್ಯರ ಹತ್ರ ನಿಮಗೆ ಸಂಧಿವಾತ ಶುರು ಆಗಿದೆ ಅಂತ ಹೇಳಿ. ಹಂಗಾದ್ರೆ ಈ ಸಂಧಿವಾತ ಅಂದ್ರೇನು ಮತ್ತೆ ಇದರ ಲಕ್ಷಣಗಳೇನು, ಎಷ್ಟು ವಿಧದ ಸಂಧಿವಾತಗಳು ಇವೆ ಅಂತ ಹೇಳಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಿ?
2: ಇದು ಇಂದಿನ ಕಾಲದಲ್ಲಿ ತುಂಬಾ ಮುಖ್ಯವಾದ ಕಾಯಿಲೆ ಅನ್ಬಹುದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ಕಾಯಿಲೆಗಳ ಪರಿಣಾಮ ಸಾಕಷ್ಟು ಜನರಲ್ಲಿ ಹೆಚ್ಚಿನ ರೀತಿಯಿಂದ ಕಂಡು ಬರ್ತಾ ಇದೆ. ಸೊ ಆದ್ದರಿಂದ ಈ ಸಂಧಿವಾತ ಅಂದರೆ ಏನಪ್ಪಾ, ಇದು ಒಂದೇ ಕಾಯಿಲೆ ಅಲ್ಲ, ಇದು ಅನೇಕ ಕಾಯಿಲೆಗಳ ಒಂದು ಮಿಶ್ರಣ ಅನ್ಬೋದು. ಸೊ ಇದರಲ್ಲಿ ಸುಮಾರು ಒಂದು 200 ಪ್ರಕಾರ ಬೇರೆ ಬೇರೆ ಬೇರೆ ಕಾಯಿಲೆಗಳನ್ನು ನಾವು ಕಂಡುಹಿಡ್ಕೋಬಹುದು. ಸೊ ಇದರಲ್ಲ ಮುಖ್ಯವಾದ ಅಂಶ ಕೀಲು ನೋವು, ಆದ್ದರಿಂದ ಇದಕ್ಕೆ ಸಂಧಿವಾತ ಅಂತ ಕಾಮನ್ ಆಗಿ ನಾವು ಹೆಸರಿಟ್ಬಿಟ್ಟಿವಿ.
1: ಡಾಕ್ಟ್ರೆ, 200 ತರದ್ದು ಅಂತ ಹೇಳಿದ್ರಿ ಸಂಧಿವಾತಗಳು, 200 ತರಹದ ಸಂಧಿವಾತಗಳು ಒಮ್ಮೆಲೆ ಬರಬಹುದಾ ಅಥವಾ ಕೆಲವಷ್ಟೇ ಸಾಮಾನ್ಯವಾಗಿ ಸಂಧಿವಾತಗಳು ಜನರಲ್ಲಿ ಕಂಡು ಬರ್ತಾವು ಅಂತ ಹೇಳ್ತೀರೋ?
2: ನಿಜ, ಎಲ್ಲಾನು ಅಷ್ಟು ಕಾಮನ್ ಅಲ್ಲ, ಕೆಲವೊಂದು ಮಾತ್ರ ಕಾಮನ್ ಆಗಿ ಕಂಡು ಬರ್ತೀವಿ. ಅದರಲ್ಲಿ ಮುಖ್ಯವಾದದ್ದು ಅಂದ್ರೆ ಆಸ್ಟಿಯೋ ಆರ್ಥರೈಟಿಸ್, ಅಂದ್ರೆ ವಯಸ್ಕರಲ್ಲಿ ಕಂಡು ಬರುವ ಮೊಣಕಾಲು ನೋವುಗಳು, ಅದು ಭಾರಿ ಕಾಮನ್, ಆಲ್ಮೋಸ್ಟ್ ಎಲ್ಲರಿಗೂ ಒಂದು ವಯಸ್ಸಾದ್ಮೇಲೆ ಕಂಡೇ ಕಾಣಿಸ್ತೀವಿ. ಬಟ್ ಅದಲ್ಲದೆ ಇನ್ನೊಂದಿಷ್ಟು ವಾತಗಳಿವೆ ಈ ಸಂಧಿವಾತಗಳಲ್ಲಿ, ಅದು ಲೈಕ್ ರುಮಟಾಯ್ಡ್ ಆರ್ಥರೈಟಿಸ್, SLE ರಿಲೇಟೆಡ್ ಆರ್ಥರೈಟಿಸ್, ಆಂಕಲೋಜಿಂಗ್ ಸ್ಪಾಂಡಲೈಟಿಸ್ ರಿಲೇಟೆಡ್ ಆರ್ಥರೈಟಿಸ್, ಈ ತರದ್ದೇನ ಕಾಯಿಲೆಗಳವಲ್ಲ ಅವು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಾಗಿವೆ. ಅದಕ್ಕೆ ಕಾರಣ ಅನೇಕಗಳಿವೆ. ಬಟ್ ಈ ಕಾಯಿಲೆಗಳು ಎಲ್ಲದರದ್ದು ಕಾಮನ್ ಅಂಶಗಳೇನಪ್ಪಾ ಅಂತಂದ್ರೆ ಕೀಲುಗಳಲ್ಲಿ ಕಂಡು ಬರುವಂತ ನೋವು ಮತ್ತು ಊತ.
1: ಈ ಸಂಧಿವಾತ ಮತ್ತು ಕೀಲು ನೋವು, ಆರ್ಥರೈಟಿಸ್, ರುಮಟಾಲಜಿ ಒಂದೇ ಅಂತಿರೇನು?
2: ಸಂಧಿವಾತ ಅಂದರೆ ಕೈ ಕಾಲು ಕತ್ತು ಹಾಗೂ ಬೆನ್ನಿನಲ್ಲಿರುವ ಕೀಲುಗಳ ನೋವು ಹಾಗೂ ಊತದ ಕಾಯಿಲೆ. ಈ ಸಂಧಿವಾತದ ಅಧ್ಯಯನವೇ ರುಮಟಾಲಜಿ ಎಂಬ ಶಾಸ್ತ್ರ. ಈ ಶಾಸ್ತ್ರವು ದೇಹದ ಅನೇಕ ಆಂತರಿಕ ಕಾಯಿಲೆಗಳ ಸಂಧುಗಳಲ್ಲಿ ಅಭಿವ್ಯಕ್ತವಾಗುವ ಲಕ್ಷಣಗಳ ಗಹನವಾದ ಅಧ್ಯಯನವಾಗಿದೆ. ಇದು ಇತ್ತೀಚೆಗೆ ಬಂದಿರುವ ಶಾಸ್ತ್ರ. ಇದು ಆಂತರಿಕ ಕಾಯಿಲೆ ಅಂದರೆ ಜನರಲ್ ಮೆಡಿಸಿನ್ 3 ವರ್ಷಗಳ ಅಧ್ಯಯನ ಮಾಡಿದ ನಂತರ ಹೆಚ್ಚಿನ ಅಧ್ಯಯನದ ಸೂಪರ್ ಸ್ಪೆಷಾಲಿಟಿ ಶಾಸ್ತ್ರವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಂದು ನೋವಿನಿಂದ ಬಳಲುತ್ತಿರುವ ಸಂಖ್ಯೆ ಹೆಚ್ಚಾಗಿದೆ. ಒಂದು ಸಮೀಕ್ಷೆ ಪ್ರಕಾರ 40% ಜನ ಈ ತೊಂದರೆಗಾಗಿ ತಜ್ಞ ವೈದ್ಯರನ್ನು ಕಾಣುತ್ತಾರೆ. ಆ ಕಾರಣಗಳಿಂದಲೇ ಈ ಹೊಸ ಶಾಸ್ತ್ರ. ನಮ್ಮ ಶರೀರದ ಅನೇಕ ಕಾಯಿಲೆಗಳು ಸಂದು ನೋವುಗಳ ರೀತಿಯಲ್ಲಿ ರೋಗಿಯ ಗಮನಕ್ಕೆ ಬರುತ್ತವೆ. ಇವುಗಳು ರೋಗದ ಪ್ರಾಥಮಿಕ, ಮಧ್ಯ ಅಥವಾ ಕೊನೆಯ ಹಂತದಲ್ಲಿ ಕಾಣಿಸಿಕೊಳ್ಳಬಹುದು. ಇವುಗಳ ಸೂಕ್ಷ್ಮವಾದ ಅಧ್ಯಯನದಿಂದ ಆಂತರಿಕ ರೋಗಗಳನ್ನು ಬೇಗನೆ ಪತ್ತೆ ಹಚ್ಚಿ ಚಿಕಿತ್ಸೆಯನ್ನು ಪರಿಣಾಮಕಾರಿಯಾಗಿ ಮಾಡಬಹುದು. ಎಲ್ಲಾ ಸಂಧಿವಾತಗಳು ಒಂದೇ ಅಲ್ಲ, ಸಂಧಿವಾತದಲ್ಲಿ ಅನೇಕ ಪ್ರಕಾರಗಳಿರುತ್ತವೆ. ಸಣ್ಣ ವಯಸ್ಸಿನಲ್ಲೇ ಕಂಡುಬರುವ ಸಂಧಿವಾತಗಳಲ್ಲಿ ಮುಖ್ಯವಾದದ್ದು ಅಂದರೆ ರುಮಟಾಯ್ಡ್ ಸಂಧಿವಾತ, ಅಂದರೆ ರುಮಟಾಯ್ಡ್ ಆರ್ಥರೈಟಿಸ್. ಇದು ಕೈ ಬೆರಳು ಹಾಗೂ ಮಣಿಕಟ್ಟಿನ ಕೀಲಿನಗಳಲ್ಲಿ ಮುಖ್ಯವಾಗಿ ಕಂಡುಬರುತ್ತದೆ. ನಂತರ ವೈರಾಣುಗಳಿಂದ ಉಂಟಾಗುವ ಸಂಧಿವಾತ, ಅಂದರೆ ವೈರಲ್ ಆರ್ಥರೈಟಿಸ್, ಇದರಲ್ಲಿ ಚಿಕನ್ಗುನ್ಯ ಆರ್ಥರೈಟಿಸ್ ಒಂದಾಗಿದೆ. ಬೆನ್ನು ನೋವಿನಂತೆ ಕಂಡು ಬರುವಂತಹ ಸಂಧಿವಾತ, ಅಂದರೆ ಸ್ಪಾಂಡೈಲೋ ಆರ್ಥರೈಟಿಸ್. ನಂತರ ಗೌಟ್ ಸಂಧಿವಾತ, ಅಂದರೆ ಕೆಲವು ಆಹಾರ ಹಾಗೂ ದ್ರವ್ಯಗಳನ್ನು ಸೇವಿಸುವುದರಿಂದ ಹೆಚ್ಚಾಗುವ ವಾತ. ನಂತರ ಕನೆಕ್ಟಿವ್ ಟಿಶ್ಯೂ ಡಿಸೀಸ್ ಸಂಧಿವಾತ, ಅಂದರೆ ಶರೀರದ ಅವಯವಗಳಿಗೆ ಧಕ್ಕೆ ತರುವ ಕಾಯಿಲೆ ಜೊತೆಗೆ ಬರುವಂತಹ ಸಂಧಿವಾತ, ಇದರಲ್ಲಿ SLE, ಶೋಗ್ರನ್ ಸಿಂಡ್ರೋಮ್, ವ್ಯಾಸ್ಕ್ಯುಲೈಟಿಸ್, ಮಯೋಸೈಟಿಸ್, ಸ್ಕ್ಲಿರೋಡರ್ಮಾ, ಇತ್ಯಾದಿ ಅನೇಕ ಕಾಯಿಲೆಗಳು ಬರುತ್ತವೆ. ಉದಾಹರಣೆಗೆ SLE, ಈ ಕಾಯಿಲೆ ಮೊದಲನೆಯ ಹಂತದಲ್ಲಿ ಕೇವಲ ಜ್ವರ ಹಾಗೂ ಸಂದು ನೋವು ಅಂತೆ ಕಂಡು ಬರಬಹುದು. ಆದರೆ ಇದೇ ಕಾಯಿಲೆ ನರಗಳ ತೊಂದರೆ, ಬಿಳಿ ರಕ್ತಗಳ ಕಡಿಮೆಯಾಗುವಿಕೆ, ಚರ್ಮದ ತೊಂದರೆ,

0: ಕಣ್ಣು ಹಾಗೂ ಕೂದಲ ಮೇಲೆ ಪ್ರಭಾವವನ್ನೂ ತೋರಿಸುವ ಸಾಧ್ಯತೆ ಇರುತ್ತದೆ. ತೀವ್ರ ಪ್ರಮಾಣದಲ್ಲಿ ಕಿಡ್ನಿ, ಪುಪ್ಪುಸ ಹಾಗೂ ಹೃದಯಗಳಿಗೂ ಧಕ್ಕೆ ಉಂಟುಮಾಡುವ ಸಾಧ್ಯತೆ ಕೂಡ ಇರುತ್ತದೆ. ಆದ್ದರಿಂದಲೇ ಈ ಶಾಸ್ತ್ರಕ್ಕೆ ಸಂಧಿವಾತ ಮತ್ತು ಪ್ರತಿರಕ್ಷಾ ಶಾಸ್ತ್ರ ಅಂದರೆ ರುಮಟಾಲಜಿ ಅಂಡ್ ಕ್ಲಿನಿಕಲ್ ಇಮ್ಯುನಾಲಜಿ ಎಂದು ಕರೆಯುತ್ತಾರೆ. ಅದೇ ರೀತಿ ಚಿಕ್ಕ ಮಕ್ಕಳಲ್ಲಿಯೂ ಕೂಡ ಸಂಧಿವಾತ ಕಂಡುಬರುವ ಸಾಧ್ಯತೆ ಇರುತ್ತದೆ. ಅದಕ್ಕೆ ಜುವೆನೈಲ್ ಇಡಿಯೋಪಥಿಕ್ ಆರ್ಥರೈಟಿಸ್ ಅಂತ ಹೇಳುತ್ತಾರೆ. ಈ ರೀತಿ ಸಂಧಿವಾತಗಳಲ್ಲಿ ಅನೇಕ ಪ್ರಕಾರಗಳಿವೆ. ಇಷ್ಟೊಂದು ಪ್ರಕಾರಗಳಿರುವ ಸಂಧಿವಾತಗಳಲ್ಲಿ ನಿಮಗೆ ಬಂದಿರುವಂತಹ ನೋವು ಅಥವಾ ಊತಗಳ ಕಾರಣಗಳನ್ನು ತಿಳಿದುಕೊಳ್ಳಲು ಅನೇಕ ವಿಧಾನಗಳಿವೆ. ಮೊದಲನೆಯದಾಗಿ ರೋಗದ ಲಕ್ಷಣ ಮತ್ತು ರೋಗಿಯ ವಿವರವಾದ ಅಧ್ಯಯನ, ಸುಲಭವಾದ ರಕ್ತ ಮೂತ್ರ ತಪಾಸಣೆ ಮತ್ತು ಎಕ್ಸ್ರೇ. ಅದಾದಮೇಲೆ ವಿಕಿರಣಗಳಿಂದ ಹೆಚ್ಚಿನ ಅಧ್ಯಯನಗಳನ್ನು ಕೂಡ ಮಾಡಬಹುದು, ಅಂದರೆ MRI ಮತ್ತು CT ಸ್ಕ್ಯಾನ್ಗಳ ಮೂಲಕ. ಸಂಧುಗಳ ಆಂತರಿಕ ದ್ರವ್ಯದ ಅವಲೋಕನೆ ಹಾಗೂ ಲಾವಾಗ್ರಂಥಿಗಳ ಪರೀಕ್ಷೆ ಅಂದರೆ ಸಲೈವರಿ ಗ್ಲ್ಯಾಂಡ್ ಬಯೋಪ್ಸಿ ಹಾಗೂ ರಕ್ತದಲ್ಲಿ ಹೆಚ್ಚಿನ ಗುಣಮಟ್ಟದ ಪರೀಕ್ಷೆ ಅಂದರೆ ರುಮಟಾಯ್ಡ್ ಫ್ಯಾಕ್ಟರ್, NTCCP, ANA, HLA-B27 ಇತ್ಯಾದಿಗಳು. ಇಂತಹ ಸಂಕೀರ್ಣ ಕಾಯಿಲೆಗಳಿಗೆ ಅನೇಕ ಮಾತ್ರೆಗಳು ಹಾಗೂ ಇಂಜೆಕ್ಷನ್ಗಳು ಲಭ್ಯವಾಗಿವೆ. ಇತ್ತೀಚೆಗೆ ಬಂದಿರುವ ಬಯೋಲಾಜಿಕಲ್ ಔಷಧಿಗಳು ಉತ್ತಮ ಫಲಿತಾಂಶಗಳನ್ನು ತರಲು ಸಹಾಯಕವಾಗಿವೆ. ಅಲ್ಲದೆ ಕಾಯಿಲೆಗಳ ತಕ್ಕ ವ್ಯಾಯಾಮಗಳು ಹಾಗೂ ಫಿಸಿಯೋಥೆರಪಿ ಚಿಕಿತ್ಸೆಗಳು ಲಭ್ಯವಾಗಿರುತ್ತವೆ. ಇಂತಹ ಕಾಯಿಲೆಗಳಲ್ಲಿ ಎಷ್ಟರ ಮಟ್ಟಿಗೆ ಚಿಕಿತ್ಸೆ ಫಲಕಾರಿಯಾಗುವುದು ಎಂದು ನಾವು ಯೋಚಿಸಿದರೆ 100% ಕಾಯಿಲೆಯ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಕಾಯಿಲೆಯನ್ನು ಬೇಗನೆ ಗುರುತಿಸಿ ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳುವ ಮೂಲಕ ಅದು ಅತಿ ಮುಖ್ಯ ಹಾಗೂ ಗುಣಮುಖವಾಗಿ ಮಾಡಲು ಪ್ರಯತ್ನಿಸ ಮಾಡಬಹುದು. ಆದ್ದರಿಂದ ಸಂದು ನೋವುಗಳನ್ನು ಹಗುರವಾಗಿ ಪರಿಗಣಿಸದೆ ಪ್ರಾರಂಭದ ಹಂತದಲ್ಲಿಯೇ ಸಂಧಿವಾತ ತಜ್ಞರ ಸಲಹೆ ಪಡೆದು ಗುಣಮುಖರಾಗಬೇಕು.
1: ಈಗ ನಾವು ಸಂಧಿವಾತ ದಿನ ಅಂತ ಹೇಳಿ ಆಚರಿಸ್ತೀವಲ್ರಿ, ಪ್ರತಿ ವರ್ಷ ಒಂದು ಘೋಷವಾಕ್ಯವನ್ನ WHO ಹೇಳಿರ್ತಾರೆ. ಈ ವರ್ಷದ ಘೋಷವಾಕ್ಯ ಏನು?
0: ಈ ವರ್ಷ WHO ವರ್ಲ್ಡ್ ಆರ್ಥರೈಟಿಸ್ ಡೇ ಥೀಮ್ ಕೊಟ್ಟದ್ದಂತಂದ್ರೆ ಅಚೀವ್ ಯುವರ್ ಡ್ರೀಮ್ಸ್, ಅಂದರೆ ನೀವು ಇಟ್ಟಿರೋ ಕನಸುಗಳನ್ನು ನೀವು ಅದನ್ನು ಸರಿಯಾಗಿ ಒಂದು ರೀತಿಯಲ್ಲಿ ಅಳವಡಿಸಿಕೊಂಡು ಅದನ್ನು ಅಚೀವ್ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆ. ಸೊ ನೀವು ಕಂಡ ಕನಸುಗಳನ್ನು ನೀವು ನಿಜವಾಗಿ ಪಡೆಯಬಹುದು. ಸೊ ನಿಮಗೆ ಆರ್ಥರೈಟಿಸ್ ಇದೆ ಅಂತ ನೀವು ಯಾವ ಕಾರಣಗಳಿಂದನೂ ನಿಮ್ಮ ಜೀವನ ಶೈಲಿ ಆಯಿತು ಅಥವಾ ನಿಮ್ಮ ಗುರಿ ಆಯಿತು ನೀವು ಕಾಂಪ್ರಮೈಸ್ ಮಾಡೋದು ಬೇಕಾಗಿಲ್ಲ. ಯು ಕ್ಯಾನ್ ಈಸಿಲಿ ಅಚೀವ್ ಇಟ್. ಇದು ಒಂದು ಅತಿ ಮುಖ್ಯವಾದ ಅಂಶ. ನಿಮ್ಮ ವೈದ್ಯರ ಜೊತೆಗೆ ನೀವು ಗುರಿಗಳನ್ನು ಹೇಳಿಕೊಟ್ಟು ಯಾವ ಥರ ನೀವು ನಿಮ್ಮ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಕೋಬೇಕು ಅಂತ ಡಿಸ್ಕಸ್ ಮಾಡ್ಕೊಂಡ್ರೆ ಅದನ್ನು ಅಚೀವ್ ಮಾಡೋದು ಸಹಜ.
1: ಸರ್, ಈಗ ಈ ಡಯಾಬಿಟಿಸ್ ಆಗಲಿ BP ಆಗಲಿ ಇದು ಆನುವಂಶಿಕತೆ ಅಥವಾ ಹೆರಿಡಿಟಿ ಅಂತ ಹೇಳ್ತಾರೆ. ಈ ಸಂಧಿವಾತ ಸಹ ಹೆರಿಡಿಟಿನ
0: ಅನುವಂಶಕತೆ ಅಂತ ಡೈರೆಕ್ಟ್ ಆಗಿ ಹೇಳೋದು ಕಷ್ಟ, ಬಟ್ ಇದು ಕೆಲವೊಂದು ಜೆನೆಟಿಕ್ ಕಾರಣಗಳು ಇವೆ ಒಳಗಡೆ. ಕೆಲವೊಂದು ಜೀನ್ಸ್ ಅಂತ ಹೇಳ್ತೀವಿ, ಈಗ ಸುಮಾರು ಫಾರ್ ಎಕ್ಸಾಂಪಲ್ ನಾವು ಆಂಕಲೈಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಒಂದು ಕಾಯಿಲೆಯನ್ನು ಹಿಡ್ಕೊಂಡ್ರೆ ಅದರಲ್ಲಿ ಒಂದು ಜೀನ್ ಇರುತ್ತೆ HLA-B27 ಅಂತ. ಇದು ವಂಶದಿಂದ ನೆಕ್ಸ್ಟ್ ಜನರೇಷನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ. ಬಟ್ ಅದರ ಅರ್ಥ ಇವು ಎಲ್ಲಾ ಜನರೇಷನ್ಗೂ ಬರುತ್ತಾ? ಇಲ್ಲ. ಈಗ ತಂದೆಗಿದೆ, ನೆಕ್ಸ್ಟ್ ಮಕ್ಕಳಿಗೆ ಬಂದೇ ಬರುತ್ತಾ? ಇಲ್ಲ, ಹೆಚ್ಚಾನ್ ಹೆಚ್ಚು ಬರೋದಿಲ್ಲ. ಅದು ಒಳ್ಳೆ ಸುದ್ದಿನೇ.
1: ಮೊಮ್ಮಕ್ಕಳಿಗೆ
0: ಬರೋ ಅಂಶಗಳಾದ ಮುಂದೆ ಎಂದಾದರೂ ಬರಬಹುದು, ಬಟ್ ಅದಕ್ಕೆ ಕೆಲವೊಂದು ಅನೇಕ ಉಳಿದ ಕಾರಣಗಳು ಇರ್ತಾವ.
1: ಅಂದ್ರೆ ನಿಖರವಾದ ಕಾರಣಗಳು ಏನಂತೀರಿ?
0: ಒಂದೇ ಕಾರಣ ಅಂತ ಹೇಳೋದು ಕಷ್ಟ, ಸಾಕಷ್ಟು ಅನೇಕ ಕಾರಣಗಳಿವೆ. ಕೆಲವೊಂದು ಮುಖ್ಯವಾದ ಕಾರಣಗಳು ಅಂತಂದ್ರೆ ಈಗ ಟೊಬ್ಯಾಕೋ, ಪೊಲ್ಯೂಷನ್ಗಳು. ಸೊ ಇವು ಎಕ್ಸ್ಟರ್ನಲ್ ಕೆಮಿಕಲ್ಸ್ ಅಂತ ಏನ್ ಹೇಳ್ತೇವಲ್ಲ, ಇವು ನಮ್ಮ ಶರೀರಕ್ಕೆ ಹೋಗಿ ಧಕ್ಕೆ ಕೊಟ್ಟಾಗ ನಮ್ದೇ ಇಮ್ಯೂನ್ ಸಿಸ್ಟಮ್ ತನ್ನ ಕೆಲಸ ಹೆಚ್ಚು ಕಡಿಮೆ ಮಾಡಿ ತಪ್ಪ ಕೆಲಸ ಮಾಡ್ಲಿಕ್ಕೆ ಬಿಡುತ್ತೆ. ನಮ್ದು ಇಮ್ಯೂನ್ ಸಿಸ್ಟಮ್ ಅಂದ್ರೆ ರೋಗ ನಿರೋಧಕ ಶಕ್ತಿ, ಅದ್ರ ಕೆಲಸ ಏನೋ ಹೊರಗಡೆ ದೇನೆ ಬಂದು ತೆಗೆದುಹಾಕಿ ಹೊರಗೆ ಹಾಕ್ಬಿಡ್ಬೇಕು. ಬಟ್ ಈ ತರದ ಅಂಶಗಳು ಶರೀರಕ್ಕೆ ಬಂದಾಗ ಅದು ಹೆಚ್ಚಾಗಿ ಆಕ್ಟಿವ್ ಆಗಿ ಈ ಅಂಶಗಳನ್ನು ಹೊರಗೆ ಹಾಕೋದಲ್ದೇನೆ ತಿರುಗಿ ನಮ್ದೇ ಶರೀರಕ್ಕೆ ಹೊಡಿತಾ ಹೋಗ್ಬಿಡುದು. ಆ ಕಾರಣದಿಂದ ಈ ತರದ ಒಂದು ನಾವು ಕಾಯಿಲೆಗಳ ಉದ್ಭವವನ್ನು ಕಂಡು ಬರ್ತೀವಿ.
1: ಈಗ ಈ ಅರ್ಥರೈಟಿಸ್ ಅನ್ನೋದು ವಯಸ್ಸರಲ್ಲಿ ಅಷ್ಟೇ ಹೆಚ್ಚಾಗಿ ಕಂಡು ಬರ್ತದೋ ಅಥವಾ ಸಾಮಾನ್ಯವಾಗಿ ಎಲ್ಲರಲ್ಲೂ ಬರಬಹುದು ಅಂತೀರ?
0: ಮುಖ್ಯವಾಗಿ ಸಂಧಿವಾತ ಅಥವಾ ಆಸ್ಟಿಯೋ ಆರ್ಥರೈಟಿಸ್ ನಲ್ಲಿ ಇದ ಪ್ರಕಾರ ಏನಿದೆ ಅಲ್ಲ, ಅದು ವಯಸ್ಸಿನಲ್ಲಿ ಆದವರಿಗೆ ಮಾತ್ರ ಕಂಡು ಬರುತ್ತೆ. ಬಟ್ ಇದು ಚಿಕ್ಕವರಲ್ಲಿ ಕಂಡು ಬರುವಂತಹ ಸಂಧಿವಾತಗಳು ಇವೆ. ಸೊ ನಾವೀಗ ಸಣ್ಣ ಹುಡುಗರಲ್ಲಿ ಕೂಡ ಕಂಡು ಬರ್ತೀವಿ ಈ ಸಂಧಿವಾತ, ಅದಕ್ಕೆ ಜುವೆನೈಲ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅದು ಸಣ್ಣ ಮಗು ಹುಟ್ಟಿದ ಸುಮಾರು ವರ್ಷಗಳಲ್ಲೇನೆ ಕಂಡು ಬರಬಹುದು.
1: ಅದಕ್ಕೆ ಕಾರಣ ಏನಂತೀರಿ?
0: ಸೊ ಇದರಲ್ಲಿನೂ ಮತ್ತೆ ಎರಡು ಮೂರು ತರ ಪ್ರಕಾರಗಳು. ಒಂದು ಅನುವಂಶಿಕ ಕಾರಣ, ಈಗ ನಾ ಹೇಳಿದಂಗೆ HLA-B27 ಆ ತರ ಅಂಶಗಳು ಇದ್ದರೆ ಅದರಲ್ಲಿ ಅವ್ರಿಗೆ ಬರೋ ಅಂಶಗಳು ಜಾಸ್ತಿ. ಅದಲ್ಲದೆ ಕೆಲವೊಂದು ವಾತಾವರಣದ ಇಫೆಕ್ಟು ಇರುತ್ತೆ. ಸೊ ಅವು ತಾಯಿಯಿಂದ ಮಗುಗೆ ಬಂದಿರ್ತವೆ, ಪ್ಲಸ್ ವಾತಾವರಣ ಅಂಶಗಳಿಂದ ನೀರು ಅಥವಾ ಈವನ್ ಕಲುಷಿತ ಫುಡ್ಡು ಆಮೇಲೆ ಆಹಾರಗಳಿಂದನೂ ಬಾಡಿ ಒಳಗಡೆ ಹೋಗಿ ಇದು ಇಮ್ಯೂನ್ ಸಿಸ್ಟಮ್ ಹೈಪರ್ ಆಕ್ಟಿವೇಟ್ ಆಗಿರುತ್ತೆ. ಕೆಲವೊಮ್ಮೆ

0: ಅಂತ ಇದೆ. ಸೊ ಇದರಲ್ಲಿ ಮುಖ್ಯವಾದ ಅಂಶಗಳು ಅಂತಂದ್ರೆ ಸಣ್ಣ ಬೆರಳುಗಳು, ಕೈ ಬೆರಳಾತು ಕಾಲ್ ಬೆರಳುಗಳಾತು, ಅಲ್ಲಿ ಬರುವಂತ ನೋವು ಊತ, ಬೆಳಿಗ್ಗೆ ಎದ್ದ ತಕ್ಷಣ ಸುಸ್ತು, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಕೆಲಸಗಳನ್ನು ನೀವು ಬೇಗ ಬೇಗ ಮಾಡ್ಲಿಕ್ಕೆ ಆಗಲ್ಲ, ಸುಮಾರು ಒಂದು 10 ಗಂಟೆ ಆದ್ಮೇಲೆ ಅಥವಾ 1-2-3 ತಾಸು ಆದ್ಮೇಲೆ ನಿಮಗೆ ಸ್ವಲ್ಪ ಹೆಚ್ಚಿಂದು ಅನುಕೂಲತೆ
1: ಅನ್ಸ್ಕೊಳ್ಳೋದು.
0: ಆಮೇಲೆ ಕೆಲವೊಂದು ವಾತ್ಗಳ ಜೊತೆಗೆ ಕಂಡು ಬರುವ ಅಂಶಗಳು ಅಂದ್ರೆ ಚರ್ಮದ ಅಲರ್ಜಿ ತರ ಕೆಂಪು ರ್ಯಾಶ್ಗಳು, ಹೆಚ್ಚಾಗಿ ಸಡನ್ ಆಗಿ ಕೂದಲ ಉದುರುವಿಕೆ, ಬಾಯಲ್ಲಿ ಅಲ್ಸರ್ ಹೀಟಿನ ಗುಳ್ಳಿಗಳು, ಆಮೇಲೆ ಕೆಲವೊಮ್ಮೆ ಕಣ್ಣು ಮತ್ತು ಬಾಯಲ್ಲಿ ನೀರಿನ ಅಂಶ ಕಡಿಮೆ ಆಗೋದು ಅಂದ್ರೆ ಕಣ್ಣು ಉಜ್ಜಬೇಕು, ಕಣ್ಣು ರೆಡ್ ಆಗೋದು, ಕೆಂಪಾಗೋದು, ಪದೇ ಪದೇ ನೀರು ಕುಡಿಬೇಕು,
1: ಇದು ಸಹ ಸಂಧಿವಾತದ ಲಕ್ಷಣ,
0: ಸಂಧಿವಾತಗಳ ಲಕ್ಷಣಗಳು. ಸೊ ಇವು ಏನಿರ್ತಾವ, ಈ ಜನರಿಗೆ ಸಂಧಿವಾತಗಳು ಕೆಲವೊಮ್ಮೆ ಮೈಲ್ಡ್ ಆಗಿರುತ್ತೆ, ಅದ್ರ ಜೊತೆಗೆ ಇವು ಸೇರ್ಕೊಂಡ್ಬಿಟ್ಟಿರ್ತಾವ. ಸೊ ಇವನ್ನೆಲ್ಲಾ ಕೂಡಿ ನೋಡಿದಾಗ ನಮಗ ಒಳಗಡೆ ಇದ್ರ ಕೆಲವೊಂದು ಸಂಧಿವಾತ ಕಾಯಿಲೆಗಳು ಕಂಡು ಬರ್ತಾವ. ಎಕ್ಸಾಂಪಲ್ ಈಗ ಎಸ್ ಎಲ್ ಇ ಅಂತಂದ್ರೆ ಇದು ಕೀಲು ಕಾಲುಗಳಲ್ಲಿ ಬರೋ ನೋವು ಅಲ್ಲದೆ ಚರ್ಮಕ್ಕೆ ಹಿಡಿಯುತ್ತದೆ, ಒಳಗಡೆ ಅಂಗಾಂಗಗಳು ಕಿಡ್ನಿ ಲಿವರ್ ತನಕನೂ ಹೋಗಬಹುದು, ಆಮೇಲೆ ಬಾಯಲ್ಲಿ ಅಲ್ಸರ್ಸ್ಗಳಾಗಬಹುದು. ಇನ್ನೊಂದು ಶೋಗ್ರನ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಇದರಲ್ಲಿ ಬಾಯಲ್ಲಿ ಮತ್ತು ಕಣ್ಣಿನಲ್ಲಿ ನೀರಿನ ಅಂಶ ಬಹಳ ಕಡಿಮೆ ಆಗ್ಬಿಡ್ತಾವ. ಸೊ ಅದರಿಂದ ಕಣ್ಣು ಉಜ್ಜಬೇಕಾಗ್ಬಹುದು, ಕಣ್ಣು ರೆಡ್ ಆಗಬೇಕಾಗ್ಬಹುದು, ಬಾಯಲ್ಲಿ ನೀರು ಕಡಿಮೆ ಆಗೋದ್ರಿಂದ ಹಲ್ಲು ಪದೇ ಪದೇ ಕೆಡೋದು, ಹಲ್ಲಿನ ಹುಳುಕಾಗೋದು ಸಮಸ್ಯೆಗಳು ಉಂಟಾಗ್ತಾವ. ಸೊ ಈ ತರದ್ದು ವಾದ ನೋವುಗಳ ಜೊತೆಗೆ ಕಂಡು ಬರೋ ಅಂಶಗಳನ್ನು ನಾವು ಸ್ವಲ್ಪ ಹೆಚ್ಚಿನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಈ ಸಂಧಿವಾತಗಳನ್ನ ನಾವು ಬೇಗ ಕಂಡು ಹಿಡ್ಕೋಬಹುದು. ಕೀಲು ನೋವು ಅಂತಂದ್ರೆ ಬ್ರಾಡ್ ಆಗಿ ಜಾಯಿಂಟ್ ನಲ್ಲಿ ಬರೋ ನೋವಿಗೆ ಅಂತೀವಿ. ಸಂಧಿವಾತ ಅಂದ್ರೆ ಪರ್ಟಿಕ್ಯುಲರ್ ಕಾಯಿಲೆಗಳಿಗೆ ನಾವು ಒಂದು ಗ್ರೂಪ್ ಆಫ್ ಡಿಸೀಸಸ್ಗೆ ಹೆಸರಿಟ್ಟಂಗೆ. ಸೊ ಅದರಲ್ಲಿ ರುಮಟಾಯ್ಡ್ ಆರ್ಥರೈಟಿಸ್, SLE, ಶೋಗ್ರನ್ಸ್, ಈ ತರ ಅನೇಕ ಕಾಯಿಲೆಗಳಿವೆ.
1: ಈಗ ಒಬ್ಬ ವ್ಯಕ್ತಿ ತಮ್ಮಲ್ಲಿ ತಪಾಸಣೆಗಾಗಿ ಬಂದ್ರು, ನನ್ಗೆ ಹಿಂಗ ಕಾಲು ನೋವು, ಸಂಧಿ ನೋವು, ಆಮೇಲೆ ಸಂದು ನೋವು ಇವೆಲ್ಲ ಬಂದಾಗ ಯಾವ್ಯಾವ ಪರೀಕ್ಷೆಗಳನ್ನ ತಾವು ಹೇಳ್ತೀರಿ?
0: ಮುಖ್ಯವಾಗಿ ನಾವು ಫಸ್ಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂಡ್ ಹಿಸ್ಟ್ರಿ ಅಂಡ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಸೊ ನಾ ಈಗಾಗಲೇ ಹೇಳಿದಂತೆ ಅವರು ಯಾವ ತರದ ನೋವುಗಳನ್ನು ಅನುಭವಿಸುತ್ತಿದ್ದಾರೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಸೊ ಈಗ ಮುಂಜಾನೆ ಎದ್ದ ತಕ್ಷಣ ನೋವು ಜಾಸ್ತಿ, ಆಮೇಲೆ ಸ್ವಲ್ಪ ಅವ್ರ ಆಕ್ಟಿವಿಟಿ ಕೆಲಸ ಮಾಡ್ಕೋತ ಹೋದಂಗೆ ಸ್ವಲ್ಪ ಆರಾಮಾಗ್ತಾರೆ, ರಾತ್ರಿ ಮಲಿದ ತಕ್ಷಣ ನೋವುಗಳು ಜಾಸ್ತಿ, ಬೆಳಿಗ್ಗೆ ಎದ್ದಾಗ ನೋವು ಜೊತೆಗೆ ಕೈಕಾಲು ಬಾವುಗಳು, ಆಮೇಲೆ ರಾತ್ರಿ ಮಲಗಿದಾಗ ಟರ್ನ್ ಆಗಲಿಕ್ಕೆ ಕಷ್ಟ, ಒಮ್ಮಿಂದೊಮ್ಮೆ ಸಡನ್ ಆಗಿ ಪೇನ್ ಬಂದು ಎಚ್ಚರ ಆಗೋದು, ಈ ತರದ ಅಂಶಗಳು ನಮಗೆ ಫಸ್ಟ್ ಐಡಿಯಾ ಕೊಡ್ತಾವ ಇವು ಸಂಧಿವಾತದ ಹತ್ರ ತೋರಿಸ್ತಾ ಇವೆ ಲಕ್ಷಣಗಳು. ಅದಲ್ಲದೆ ನೆಕ್ಸ್ಟ್ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ನೋಡ್ತೀವಿ, ಅದರಲ್ಲಿ ನಾವು ಎಲ್ಲ ಜಾಯಿಂಟ್ಗಳ ಎಕ್ಸಾಮಿನೇಷನ್ ನೋಡ್ಬೇಕು. ಎಲ್ಲ ಬಾಡಿ ಸಣ್ಣ ಸಣ್ಣ ಕೀಲುಗಳ ಹಿಡ್ಕೊಂಡು ದೊಡ್ಡ ಕೀಲುಗಳಲ್ಲಿ ಏನಾದರೂ ಟೆಂಡರ್ನೆಸ್ ಅಂದ್ರೆ ಪೇನ್, ಅವನ್ನಗಳನ್ನ ಪ್ರೆಸ್ ಮಾಡಿದಾಗ ನೋವುಗಳಿವೆನಾ, ಆಮೇಲೆ ಅಲ್ಲಿ ಬಾವು ಸ್ವೆಲಿಂಗ್ ಬಾವುಗಳಿವೆನಾ, ಇಲ್ಲಿ ನೆಗ್ಲೆಕ್ಟ್ ಆಗಿ ಮುಂದೆ ಹೋಗ್ಬಿಟ್ಟಾಗ ಕೆಲವೊಂದು ಡಿಫಾರ್ಮಿಟಿ ಅಂತ ಹೇಳ್ತೀವಿ, ಅವು ಕೆಲವೊಂದು ಬೆರಳ ಸೊಟ್ಟಾಗಿರೋದು ಅಥವಾ ಕಾಲು ಕೈಗಳನ್ನ ತಮ್ಮ ನಾರ್ಮಲ್ ಪೊಸಿಷನ್ಗಳಿಂದ
1: ವಕ್ರ
0: ಆಗಿರೋದು ಅಂಶಗಳು. ಸೊ ಈ ತರಗಳ ಕಂಡು ಬಂದಾಗ ನಾವು ಇದು ನಮಗೆ ಕ್ಲಿನಿಕಲಿ ಒಂದು ಡಯಾಗ್ನೋಸಿಸ್ಗೆ ನಾವು ಹತ್ರ ಬಂದ್ಬಿಡ್ತೀವಿ. ನೆಕ್ಸ್ಟ್ ಇದನ್ನ ಕನ್ಫರ್ಮೇಶನ್ ಅಂತ ಹೇಳ್ತೀವಿ. ಕನ್ಫರ್ಮೇಶನ್ ಎರಡು ಮೂರು ತರದ ವಿಧಾನದ, ಒಂದು ರಕ್ತ ಟೆಸ್ಟ್ಗಳು, ನೆಕ್ಸ್ಟ್ ಎಕ್ಸ್ರೇ ಮತ್ತು ಇಮೇಜಿಂಗ್ ಅಂತ ಹೇಳ್ತೀವಿ. ಇವು ಮೇನ್ ಅಂಶಗಳು. ರಕ್ತ ಟೆಸ್ಟ್ ಒಳಗೆ ಕೆಲವೊಂದು ಸಿಂಪಲ್ ಬ್ಲಡ್ ಕೌಂಟ್ಸ್ CBC ಹೇಳ್ತೀವಿ, ಆಮೇಲೆ ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂತ ಹೇಳ್ತೀವಿ ESR CRP ಅಂತ, ಆಮೇಲೆ ಆಂಟಿಬಾಡೀಸ್ ಅಂತ ಹೇಳ್ತೀವಿ, ಈಗ ರುಮಟಾಯ್ಡ್ ಫ್ಯಾಕ್ಟರ್, ಆಂಟಿ CCP, ಈ ಥರದ್ದು ಟೆಸ್ಟ್ಗಳ ಮೂಲಕ ನಾವು ಕಾಯಿಲೆ ಯಾವುದು ಅಂತ ದೃಢಪಡಿಸ್ತೀವಿ. ಅದು ಎಷ್ಟು ಆಲ್ರೆಡಿ ಒಳಗಡೆ ಎಲುಬಿಗೆ ಡ್ಯಾಮೇಜ್ ಆಗಿದೆ, ಎಷ್ಟು ತೀವ್ರ ಮುಂದುವರೆದಿದೆ ಅಂತ ನೋಡ್ಲಿಕ್ಕೆ ನಮಗೆ ಎಕ್ಸ್ರೇ, ಅಲ್ಟ್ರಾಸೌಂಡ್, MRI ಈ ತರದ ಅಂಶಗಳು ಹೆಲ್ಪ್ ಮಾಡ್ತಾವ.
1: ಈಗ ಡಾಕ್ಟರ್, ಈ ಸಂಧಿವಾತ ಅಂತೂ ಬಂದಾತು, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ಸಂಪೂರ್ಣವಾಗಿ ಗುಣಪಡಿಸುವಂತ ಚಿಕಿತ್ಸೆ ಅದನೋ ಅಥವಾ ಅದನ್ನ ನಿರ್ವಹಣೆ ಮಾಡುವಂತ ಚಿಕಿತ್ಸೆ ಅದನೋ?
0: ಸೊ ಈಗ ಸಂಧಿವಾತಗಳಲ್ಲಿ ನಾ ಹೇಳಿದಂಗೆ ಅನೇಕ ಪ್ರಕಾರಗಳಿವೆ. ಈಗ ಕೆಲವೊಂದು ವೈರಾಣುಗಳಿಂದ ಬಂದಿರೋ ಸಂಧಿವಾತ, ಪೋಸ್ಟ್ ವೈರಲ್ ಆರ್ಥೈಟಿಸ್ ಅಂತ ಹೇಳ್ತೀವಿ, ಈ ತರದ್ದು ಆರ್ಥೈಟಿಸ್ಗಳನ್ನ ಪೂರ್ಣ ಗುಣಮುಖವಾಗಿ ನಾರ್ಮಲ್ ಮಾಡಬಹುದು. ಅವು ಮುಂದುವರಿಲಾರ್ದಂಗೆ, ಸಮಸ್ಯೆ ಇರಲಾರ್ದಂಗೆ ಮೊದಲಿನ ತರ ನಾರ್ಮಲ್ ಆಗ್ತಾರೆ. ಅವಕ್ಕೆ ಈ ಟೆಸ್ಟ್ ಮೂಲಕ ನಾವು ಒಮ್ಮೆ ಕಂಡು ಹಿಡ್ಕೊಂಡಾದ್ಮೇಲೆ ಅದರ ತಕ್ಕಂಗೆ ಆಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಸೊ ಕೆಲವೊಮ್ಮೆ ನೋವು ಶಮನ ಮಾಡುವಂತ ಮೆಡಿಸಿನ್ಸ್ ಅಲ್ದೇನೆ ಬಾವು ಊತನು ಕಡಿಮೆ ಮಾಡಿ ಸಂಧಿವಾತವನ್ನೇ ಕಡಿಮೆ ಮಾಡೋ ತರ ಮೆಡಿಸಿನ್ಸ್ ಇರ್ತಾವ. ಸೊ ಅವುಗಳನ್ನ ಉಪಯೋಗಿಸಿ ಮಾಡಿದಾಗ ಈ ತರ ಪೋಸ್ಟ್ ವೈರಲ್ ಅಥವಾ ಟ್ರಾನ್ಸಿಯಂಟ್ ಆರ್ಥರೈಟಿಸ್, ಅರ್ಲಿ ಆರ್ಥರೈಟಿಸ್ ಇವನ್ನ ನಾವು ಪೂರ್ತಿ ಶಮನ ಮಾಡಬಹುದು. ಬಟ್ ಈಗ ರುಮಟಾಯ್ಡ್ ಆರ್ಥರೈಟಿಸ್ ಆಯ್ತು, ಶೋಗ್ರನ್ಸ್, SLE ಈ ತರದ ಕಾಯಿಲೆಗಳು, ಇವು ಸ್ವಲ್ಪ ಲಾಂಗ್ ಆರ್ಥರೈಟಿಸ್ ಅಂದ್ರೆ ಇವು ಬೇಗನೆ ನಾವು ಪೂರ್ತಿ ಸಂಪೂರ್ಣ ಗುಣಮುಖ ಮಾಡಿ ಎಲ್ಲಾ ಮಾತುಗಳನ್ನು ನಿಲ್ಲಿಸಿಬಿಡೋದು ಸ್ವಲ್ಪ ಕಷ್ಟ. ಬಟ್ ಇವಕ್ಕೆ ಮೆಡಿಸಿನ್ಸ್ ಮಾತುಗಳನ್ನು ಕೊಟ್ಟು ಕಂಪ್ಲೀಟ್ ಆಗಿ

0: ನಾರ್ಮಲ್ ಜೀವನವನ್ನು ಸಾಧಿಸ್ಲಿಕ್ಕೆ ಹೆಲ್ಪ್ ಮಾಡ್ಬೋದು. ಸೊ ಯಾವುದೇ ವ್ಯಕ್ತಿಗೆ ನೋವು ಬಾವು ಅದರಿಂದ ಯಾವುದೇ ವಿರಳತೆ ಅಥವಾ ಯಾವುದೇ ಸಮಸ್ಯೆಗಳು ಅಂಗಾಂಗಗಳಿಗೆ ಏನು ಧಕ್ಕೆ ಆಗಲಾರ್ದಂಗೆ ಪೂರ್ತಿ ನಾರ್ಮಲ್ ಅವ್ರನ್ನ ಮೇಂಟೈನ್ ಮಾಡ್ಬೋದು. ಸೊ ಇಟ್ ಈಸ್ ಆಸ್ ಗುಡ್ ಆಸ್ ಕಂಪ್ಲೀಟ್ ಕ್ಯೂರ್ ಇದ್ದಂಗೆ. ಬಟ್ ಅವ್ರು ಎಷ್ಟು ಮೆಡಿಸಿನ್ಸ್ ಬೇಕಾಗುತ್ತೆ, ಯಾವ ತರ ಚೆಕಪ್ಸ್ ಬೇಕಾಗುತ್ತೆ, ಅವನ್ನ
1: ಅವ್ರು ಸರಿಯಾಗಿ
0: ಪಾಲಿಸುತ್ತಾ ಹೋಗ್ಬೇಕು.
1: ಡಾಕ್ಟರ್ ಈಗ ಹೇಳ್ತಾರೆ ನೋಡ್ರಿ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ. ಈ ಒಂದು ಸಂಧಿವಾತ ಆಗಲಿ ಅಥವಾ ರುಮಟಾಯ್ಡ್ ಆರ್ಥರೈಟಿಸ್ ಆಗಲಿ ಬರಬಾರ್ದು ಅಂದಾಗ ನಮ್ಮ ಜೀವನ ಶೈಲಿಯನ್ನ ಮತ್ತು ಆಹಾರ ಪದ್ಧತಿಯನ್ನ ಹೆಂಗೆ ನಿರ್ವಹಿಸಬೇಕು ಅಂತ ಹೇಳ್ತೀರಿ?
0: ಇದು ಭಾರಿ ಮುಖ್ಯ, ಯಾಕಂದ್ರೆ ಇವೆಲ್ಲ ಲಾಂಗ್ ಟರ್ಮ್ ಡಿಸೀಸ್ ಇದ್ದದಕ್ಕೆ ಬರಲಾರ್ದಂಗೆ ನೋಡ್ಕೊಳ್ಳೋದೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಪಡೆಯಬೇಕು. ಸೊ ಆ ಕಾರಣದಲ್ಲಿ ನಾವು ಹೆಲ್ದಿ ಲೈಫ್ ಸ್ಟೈಲ್, ಇದು ಕೀವರ್ಡ್. ಮೋಸ್ಟ್ ಆಫ್ ದ ಡಿಸೀಸಸ್ಗೆ ಇದು ಇಟ್ ವರ್ಕ್ಸ್ ಔಟ್. ಆರ್ಥರೈಟಿಸ್ಗೂ ಇದೇ ನಾವು ಹೇಳ್ತೀವಿ, ಸಂಧಿವಾತಗಳಿಗೂ ನಾವು ಹೆಲ್ದಿ ಲೈಫ್ ಸ್ಟೈಲ್ ಅಂದ್ರೆ ನಿಮ್ಮ ಜೀವನ ಶೈಲಿಯಲ್ಲಿ ಸಮತೋಲನದ ಆಹಾರ
1: ಮೂಲ ಮಂತ್ರ ಅಂತಾನೆ ಹೇಳ್ಬೋದು ನಾವು ಇದಕ್ಕೆ.
0: ಹೌದು, ಅಗದಿ ಫಸ್ಟ್ ಇದೆ. ಸೊ ಆಹಾರದಲ್ಲಿ ಶುದ್ಧವಾದ ಆಹಾರ, ಎಲ್ಲ ಇವು ಕ್ಯಾನ್ಡ್ ಫುಡ್, ಸ್ಟೋರ್ಡ್ ಫುಡ್, ಪ್ರಿಸರ್ವೇಟಿವ್ ಫುಡ್ ಅವಾಯ್ಡ್ ಮಾಡಬೇಕು. ಕಲುಷಿತ ಆಹಾರಗಳನ್ನ ತ್ಯಜಿಸಬೇಕು ಆದಷ್ಟು. ಈಗ ಸಾಕಷ್ಟು ಆರ್ಗ್ಯಾನಿಕ್ ಫುಡ್ ಎಲ್ಲ ಬಂದೇ ಬಿಟ್ಟವ,
1: ಒಳ್ಳೆ ಅದೇ ಅಭಿಯಾನ ಶುರು
0: ಆಗಿದೆ,
1: ನಾವು ಸಾವಯವ ಆಹಾರವನ್ನೇ ಸೇವಿಸಬೇಕು ಅಂತ.
0: ಎಕ್ಸಾಕ್ಟ್ಲಿ. ಸೊ ಇವೆಲ್ಲ ಹೆಲ್ಪ್ ಮಾಡೋ ಚಾನ್ಸಸ್ ಜಾಸ್ತಿ, ಯಾಕಂದ್ರೆ ನಾವು ನಮಗೆ ತಿಳಿದಪಟ್ಟಂಗೆ ಇವೆಲ್ಲ ಸಂಧಿವಾತಗಳಿಗೆ ಈ ವಾತಾವರಣಗಳಿಂದ ಸಮ್ ಟ್ರಿಗರ್ಸ್ ಬಂದಾವ, ಆ ಕಾರಣದಿಂದ ಶರೀರದಿಂದ ಸಂಧಿವಾತ ಹೊರಗೆ ಬರ್ತಾ ಇದೆ.
1: ಹಿಂಗಾಗಿ ಅಂತ ಆಹಾರಗಳನ್ನು ನಾವು ಅವಾಯ್ಡ್ ಮಾಡಬೇಕು.
0: ಸೊ ಅದು ಮುಖ್ಯವಾದದ್ದು. ನೆಕ್ಸ್ಟ್ ವ್ಯಾಯಾಮಗಳು, ಇದು ಭಾರಿ ಮುಖ್ಯ ಪ್ರಾಮುಖ್ಯತೆ ಪಡೆಯುತ್ತದೆ ಸಂಧಿವಾತಗಳಲ್ಲಿ. ಸಂಧಿವಾತ ಬಂದವರಿಗೂ ಕೂಡ ನಾವೆಂದು ರೆಸ್ಟ್ ಅಂತ ಹೇಳಂಗಿಲ್ಲ. ಯಾವಾಗ ಸಂಧಿವಾತ ಇರುತ್ತೋ ಅವ್ರು ಆಕ್ಚುಲಿ ಹೆಚ್ಚಿನ ವ್ಯಾಯಾಮಗಳನ್ನೇ ನಾವು ಹೇಳ್ಕೊಡ್ತೀವಿ. ಅವ್ರಿ ಎಷ್ಟು ಆಕ್ಟಿವ್ ಇಟ್ಕೋತಾರ ಅವ್ರು ತಮ್ಮ ಜಾಯಿಂಟ್ಸ್, ಅಷ್ಟು ಕಾಯಿಲೆ ಕಡಿಮೆ
1: ಕಡಿಮೆ ಆಗ್ತವೆ.
0: ಸೊ ಮುಂಚೆಯಿಂದನೇ ಒಂದು ಒಳ್ಳೆ ವ್ಯಾಯಾಮ ಯೋಗ ಅಭ್ಯಾಸ ಇಟ್ಕೊಂಡ್ ಬಿಟ್ರೆ ಈ ತರದ ಸಂಧಿವಾತಗಳನ್ನು ಬರುವುದನ್ನೇ ತಪ್ಪಿಸಬಹುದು.
1: ಸರ್, ಈಗ ಹಳ್ಳಿಯೊಳಗಾಯ್ತು, ಆಮೇಲೆ ನಮ್ಮ ಪಟ್ಟಣಗಳಲ್ಲಿ ಆಯ್ತು, ಅಥವಾ ಸಾಮಾನ್ಯ ಜನರಲ್ಲಿ ಕೆಲವೊಂದಿಷ್ಟು ತಪ್ಪು ಅಭಿಪ್ರಾಯಗಳು ಅವ ಅಂತ, ಅವು ತಪ್ಪು ಸರಿಯೋ ಅದನ್ನ ತಜ್ಞ ವೈದ್ಯರಾದ ನೀವೇ ಹೇಳ್ಬೇಕು. ನಾನು ಒಂದಷ್ಟು ಈ ಸಂಧಿವಾತ ಆಗ್ಲಿ ಕೀಲು ನೋವುಗಳ ಕುರಿತಾಗಿ ಒಂದಷ್ಟು ಪ್ರಶ್ನೆ ಹೇಳ್ತೇನೆ, ಅದು ನೀವು ಸರಿ ಅಥವಾ ತಪ್ಪು ಅದಕ್ಕೆ ಒಂದು ಸಣ್ಣ ವಿಶ್ಲೇಷಣೆ ಕೊಟ್ರು ಸಾಕು. ಮೊದಲೇ ಪ್ರಶ್ನೆ, ಸಂಧಿವಾತ ಅನ್ನೋದು ವಯಸ್ಸಾದ್ಮೇಲೆ ಬರುವಂತ ಕಾಯಿಲೆ?
0: ತಪ್ಪು. ಇದು ಯಾವುದಾದರೂ ವಯಸ್ಸಿನಲ್ಲಿ ಬರಬಹುದು. ಈಗಾಗಲೇ ಹೇಳಿದಂತೆ ಸಣ್ಣ ವಯಸ್ಸಿನಲ್ಲಿ ಬರುವಂತಹ ಸಂಧಿವಾತ ಜುವೆನೈಲ್ ಆರ್ಥರೈಟಿಸ್ ಅಂತ ಹೇಳ್ಕೊಂಡು, ವಯಸ್ಕರಲ್ಲಿ ಬರೋ ಆಸ್ಟಿಯೋ ಆರ್ಥರೈಟಿಸ್, ಎಲ್ಲ ಏಜ್ ನಲ್ಲಿನೂ ಬೇರೆ ಬೇರೆ ತರದ ವಾತಗಳು ಬರಬಹುದು.
1: ಕೀಲು ನೋವು ಸಂದ ನೋವು ಬಂತ್ರಿ, ಒಂದು ಮೆಡಿಕಲ್ ಶಾಪಿಗೆ ಹೋದೆ, ಒಂದು ಪೇನ್ ಕಿಲ್ಲರ್ ತಗೊಂಡೆ, ಸಾಕು ನನಗಿನ್ನ.
0: ತಪ್ಪು. ಇಲ್ಲಿಗೆ ನಿಲ್ಸಬಾರದು. ಕೀಲು ನೋವು ಯಾವುದು, ಯಾವ ಪ್ರಕಾರ, ಇದು ಮುಂದೆ ಬೆಳೆಯುತ್ತಾ ಅಥವಾ ಇದು ಬೇರೆ ಕಡೆನೂ ಸಮಸ್ಯೆ ಮಾಡುತ್ತಾ ಅಂತ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಪಡೆಯುವುದು ಅವಶ್ಯಕತೆ.
1: ಈಗ ಅರ್ಥರೈಟಿಸ್ ಆಗಲಿ ಅಥವಾ ಸಂಧಿವಾತ ಆಗಲಿ ಬಂದ್ಬಿಡ್ತೇವೆ, ನಾ ತೋರಿಸಲಿಕ್ಕೆ ಹೋದರೆ ಆಪರೇಷನ್ ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಡಾಕ್ಟರ್?
0: ತಪ್ಪು. ಆಪರೇಷನ್ ಅಥವಾ ಇದು ಸಾಕಷ್ಟು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಕೇಳ್ತಿರಲ್ಲ, ಅದು ಕೊನೆಯ ವಿಧಾನ. ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ಅದು ಎಂದೂ ಯಾರು ಅಳವಡಿಸುವುದಿಲ್ಲ.
1: ಔಷಧಿಗಳಿಂದನೇ
0: ಗುಣಪಡಿಸಬಹುದು.
1: ಈಗ ನನಗೆ ಕಾಲು ನೋವು, ಮೊಣಕಾಲು ನೋವು, ಪಾದ ನೋವು ಎಲ್ಲ ಬಂದವ್ರಿ, ನಾವು ವಾಕಿಂಗ್ ಅಂತೂ ಮಾಡೋದಿಲ್ಲ, ಯಾಕಂದ್ರೆ ಅದು ಜಾಸ್ತಿ ಆಗ್ತದೆ.
0: ಅದು ತಪ್ಪು. ಸೊ ವಾಕಿಂಗ್ ಮಾಡೋ ಮುಂಚೆ ನಿಮಗೆ ಆ ಜಾಯಿಂಟ್ಗಳಲ್ಲಿ ಯಾವುದು ಡ್ಯಾಮೇಜ್ ಆಗಿಲ್ಲ ಅಂತ ಅನ್ನೋದನ್ನ ನಾವು ಖಚಿತಪಡಿಸಿ ಬೇರೆ ಕೆಲವೊಂದು ವ್ಯಾಯಾಮಗಳ ಮೂಲಕ ಆ ಸಂದು ಅಥವಾ ಆ ಜಾಯಿಂಟ್ ಸುತ್ತಮುತ್ತಲ ಇರುವ ಮಾಂಸಖಂಡಗಳನ್ನು ಸ್ವಲ್ಪ ಬಲಿಷ್ಠಪಡಿಸಿಕೊಂಡು ನೀವು ಅದರ ತಕ್ಕಂತೆ ಮುಂದೆ ವ್ಯಾಯಾಮ ವಾಕಿಂಗ್ಗಳನ್ನು ಶುರು ಮಾಡ್ಕೋಬಹುದು.
1: ಪೇನ್ ಕಿಲ್ಲರ್ ಅಂತ ಹೇಳಿ ತಗೋಬೇಡ್ರಿ ತಗೋಬೇಡ್ರಿ ಅಂತ ಹೇಳ್ತಾರೆ ಕೆಲವೊಬ್ಬರು ಡಾಕ್ಟರು, ಅದ್ರ ಅಲ್ಲೇ ತೋರಿಸ್ಲಿಕ್ಕೆ ಹೋದಾಗ ಪೇನ್ ಕಿಲ್ಲರ್ ಕೊಡ್ತಾರೆ, ಅದನ್ನ ತಗೊಂಡ್ರೆ ಕಿಡ್ನಿ ಹಾಳಾಗ್ತಾವ ಅಂತ ಹೇಳ್ತಾರೆ, ಅಥವಾ ಡಾಕ್ಟರ್ ಹೇಳಿದ ಗುಳಿಗೆ ನಾ ತಗೊಳ್ತಿಲ್ಲ.
0: ಅದು ತಪ್ಪು. ಕೆಲವೊಂದು ಕಾಯಿಲೆಗಳಿಗೆ ಅದರದೇ ಸಂಬಂಧಪಟ್ಟಂಗ ಮೆಡಿಸಿನ್ಸ್ಗಳು ಇರ್ತಾವೆ, ಅದನ್ನ ಸರಿಯಾದ ಪ್ರಮಾಣದಲ್ಲಿ ನಿಮ್ಮ ಶರೀರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಪ್ರಮಾಣದಲ್ಲಿ ತಗೊಂಡಾಗ ಮತ್ತು ಅಷ್ಟೇ ಡ್ಯೂರೇಷನ್ ಅಷ್ಟೇ ಸಮಯದಲ್ಲಿ ತಗೊಂಡಾಗ ಯಾವ ತರದ್ದು ಸೈಡ್ ಇಫೆಕ್ಟ್ ಆಗ್ಲಾರ್ದಂಗೆ ಮ್ಯಾನೇಜ್ ಮಾಡಬಹುದು.
1: ಈಗ ಒಂದ್ಸರಿ ಡಾಕ್ಟರ್ ಪೇನ್ ಕಿಲ್ಲರ್ ಬರೆದು ಕೊಟ್ರ ಅಂದ್ರೆ ತಗೊಳಿಕ್ಕೆ ಶುರು ಮಾಡಿದ್ರೆ ನಾವು ಸಾಯೋ ತನಕ ತಗೋಬೇಕಂತಾರಿ, ಎಷ್ಟಂತ ತಗೋತೀರಿ ಅವನ ಗುಳಿಗೆ?
0: ಆ ತರನೂ ಇರುವುದಿಲ್ಲ. ನಿಮ್ಮ ಕಾಯಿಲೆ ತುಂಬಾ ಜಾಸ್ತಿ ಇದ್ದಾಗ ಪೇನ್ ಕಿಲ್ಲರ್ ಗಳನ್ನ ಕೊಟ್ಟು ನೋವನ್ನು ಶಮನ ಮಾಡಬಹುದು. ಮುಂದೆ ಅವುಗಳ ನೋ ಪೇನ್ ಕಿಲ್ಲರ್ ಇಲ್ದನೆ ನೋವು ಬರಲಾರ್ದಂತ ಮಾತ್ರೆಗಳು ಉಂಟು, ಅವನ್ನ ಉಪಯೋಗಿಸೋದ್ರಿಂದ ಪೇನ್ ಕಿಲ್ಲರ್ ಯೂಸೇಜ್ ಕಡಿಮೆ ಆಗುತ್ತೆ, ಪ್ಲಸ್ ಸೈಡ್ ಇಫೆಕ್ಟ್ ಗಳನ್ನು ಅವಾಯ್ಡ್ ಮಾಡಬಹುದು.
1: ಅಂದ್ರೆ ಜೀವನ ಪೂರ್ತಿ ತಗೋದು ಅವಶ್ಯಕತೆ ಇಲ್ಲ,
0: ಎಲ್ಲಾ ಪೇನ್ ಕಿಲ್ಲರ್ ಅಷ್ಟೇ ತಗೋದು ಅವಶ್ಯಕತೆ ಇಲ್ಲ.
1: ಡಾಕ್ಟರ್, ಕೊನೆಯದಾಗಿ ಸಂಧಿವಾತ ಅಥವಾ ಈ ಕೀಲು ನೋವನ್ನು ಕುರಿತಂತೆ ಯಾರಿಗೆಲ್ಲ ಮುಂಜಾಗ್ರತೆಗಳನ್ನ ಹೇಳ್ತೀರಿ?
0: ಎಲ್ಲಾ ವಯಸ್ಸದವರಿಗೂ ಇದ್ರ ಬಗ್ಗೆ ಮಾಹಿತಿ ಇಟ್ಕೋಬೇಕು. ಯಾವುದೇ ತರಹದ ನಿಮಗೆ ಕೀಲುಗಳಲ್ಲಿ

0: ನೋವು ಕಂಡು ಬಂದಾಗ ಆದಷ್ಟು ಬೇಗ ನೀವು ಅದರ ಬಗ್ಗೆ ಒಂದು ಖಚಿತ ಡಯಾಗ್ನೋಸಿಸ್, ಅಂದ್ರೆ ಇದು ಮೇಜರ್ ಆರ್ಥರೈಟಿಸ್ ಇದೆನಾ ಅಥವಾ ಸಣ್ಣ ಪುಟ್ಟ ನೋವುಗಳು ಹೋಗುವ ತರ ಇವೆನಾ ಅನ್ನೋದನ್ನ ಖಚಿತಪಡಿಸೋದು ಮುಖ್ಯ. ಯಾಕಂದ್ರೆ ಮೇಜರ್ ಆರ್ಥರೈಟಿಸ್, ಎಕ್ಸಾಂಪಲ್ ರುಮಟಾಯ್ಡ್ ಆರ್ಥರೈಟಿಸ್ ಈ ತರದ್ ಯಾವ್ದಾದ್ರು ಇತ್ತಂದ್ರೆ ನಾವು ಅದನ್ನ ಎಷ್ಟು ಬೇಗ ಕಂಡು ಹಿಡಿತೀವಲ್ಲ ಅದಕ್ಕೆ ಅಷ್ಟು ಒಳ್ಳೆಯ ಮುಂದೆ ಮಾತ್ರೆ ಮತ್ತೆ ನಿಮ್ಮ ಜೀವನ ಶೈಲಿಯನ್ನು ನಾರ್ಮಲ್ ಮೇಂಟೈನ್ ಮಾಡ್ಲಿಕ್ಕೆ ಸಹಜ ಮೇಂಟೈನ್ ಮಾಡಬಹುದು.
1: ನೀವು ಹೇಳಿದಂತ ಲಕ್ಷಣಗಳು ಕಂಡಾಗ ತಕ್ಷಣನೇ ವೈದ್ಯರನ್ನು ಭೇಟಿ ಆಗಬೇಕು.
0: ನೀವು ವೈದ್ಯರ ಸಲಹೆ ಪಡೆದು ಇದನ್ನ ಇನ್ನೂ ಹೆಚ್ಚಿನ ಟೆಸ್ಟ್ ಮೂಲಕ ಕಂಡುಹಿಡಿದು ಅದರ ತಕ್ಕಂಗೆ ಮಾತ್ರೆ ತಗೊಳ್ಳೋದು ಅವಶ್ಯಕತೆ ಇದೆನಾ ಅಥವಾ ಇದು ಸಾಮಾನ್ಯ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಪಡಿಸಿಕೊಂಡು ಶಮನ ಮಾಡಿಕೊಳ್ಳೋ ತರ ಅಂಶಗಳಿವೆನಾ ಇದನ್ನ ನೀವು ಖಚಿತಪಡಿಸಿಕೊಂಡ್ರೆ ಮುಂದಿನ ಜೀವನದಲ್ಲಿನೂ ಅದ್ರ ಸಂಬಂಧಪಟ್ಟಂಗೆ ಯಾವುದು ತೊಂದರೆಗಳಾಗಿಲ್ಲ,
1: ಆರಾಮಾಗಿ ಇರಬಹುದು,
0: ನಾರ್ಮಲ್ ಆಗಿ ಇಟ್ಕೋಬಹುದು.
1: ಡಾಕ್ಟರ್ ಪ್ರಮೋದ್ ಚಬ್ಬಿ ಅವರೇ, ಇದುವರೆಗೂ ಈ ಸಂಧಿವಾತ ಕುರಿತಂತೆ ಸಾಕಷ್ಟು ಮಾಹಿತಿ ನೀಡಿದ್ರಿ, ಜನಸಾಮಾನ್ಯರ ತಪ್ಪು ತಿಳುವಳಿಕೆ ಗೊಂದಲಗಳಿಗೆ ಪರಿಹಾರ ನೀಡಿದ್ರಿ. ತಾವು ನೀಡಿದ ಈ ಮಹತ್ವದ ವಿಷಯಗಳನ್ನ ಪಾಲಿಸಿ ಅರ್ಥರೈಟಿಸ್ ಮತ್ತು ರುಮಟೈಡ್ ಅರ್ಥರೈಟಿಸ್ ಬರದಂತೆ ಜೀವನ ಶೈಲಿಯನ್ನ ಬದಲಿಸಿಕೊಂಡು ಎಲ್ಲರೂ ತಮ್ಮ ಕನಸುಗಳನ್ನು ಸಾಧಿಸಲಿ ಅಂತ ಹಾರೈಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು.
2: ಇದುವರೆಗೆ ಸಂಧಿವಾತ ಕುರಿತಂತೆ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದ್ದವರು ಕೀಲು ನೋವು ತಜ್ಞ ವೈದ್ಯರಾದ ಡಾಕ್ಟರ್ ಪ್ರಮೋದ್ ಛಬ್ಬಿ, ಸಂದರ್ಶಿಸಿದವರು ಉಷಾ ಕುಲಕರ್ಣಿ. ಕೇಳುಗರೆ, ಇದು ಇಂದಿನ ಆರೋಗ್ಯ ಸಂಚಿಕೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಆಕಾಶವಾಣಿ
1: ಪ್ರಗತಿ ಪಥ. ಪ್ರಧಾನಮಂತ್ರಿ ಜನ್ಧನ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಯಮಕನ ಮರಡಿ ಅವರಿಂದ ಮಾಹಿತಿ.
2: ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು 2014 ಆಗಸ್ಟ್ 28ರಂದು ಪ್ರಾರಂಭಿಸಿದರು. ಈ ಯೋಜನೆಯ ಘೋಷವಾಕ್ಯ ಮೇರಾ ಖಾತಾ ಭಾಗ್ಯವಿಧಾತ. ಇದು ವಿಶ್ವದ ಅತಿದೊಡ್ಡ ಆರ್ಥಿಕ ಸೇರ್ಪಡೆ ಯೋಜನೆಯಾಗಿದೆ. ಆರ್ಥಿಕವಾಗಿ ಹಿಂದುಳಿದವರು ಸೇರಿದಂತೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಬ್ಯಾಂಕ್ ಖಾತೆಯ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಜಾರಿಗೊಳಿಸಿದ ಜನ್ಧನ್ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಸಾಕ್ಷರತೆ ಒದಗಿಸುವುದು ಹಾಗೂ ಮಹಿಳೆಯರು ಕಡುಬಡವರನ್ನು ಕೂಡ ಬ್ಯಾಂಕಿನೊಂದಿಗೆ ಜೋಡಿಸುವ ಮಹತ್ವದ ಗುರಿ ಹೊಂದಿದೆ. ಈ ಯೋಜನೆ

ಮೊದಲು ಹಳ್ಳಿಯ ಬಹುತೇಕ ಜನರು ಬ್ಯಾಂಕ್ ಖಾತೆ ಹೊಂದಿರಲಿಲ್ಲ. ಬಡ ಕೂಲಿ ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿಗಳ ಹೆಸರಿನಲ್ಲಿ ಖಾತೆಯೇ ಇರಲಿಲ್ಲ. ಜನರು ಗಳಿಸಿದ ಅಲ್ಪ ಸ್ವಲ್ಪ ದುಡ್ಡನ್ನು ಮನೆಯಲ್ಲಿ ಸಂಗ್ರಹಿಸಿ ಇಡುತ್ತಿದ್ದರು. ಹಣದ ಅವಶ್ಯಕತೆ ಬಿದ್ದಾಗ ಲೇವಾದೇವಿಗಾರರ ಬಳಿ ಹೆಚ್ಚಿನ ಬಡ್ಡಿ ನೀಡಿ ಸಾಲ ಪಡೆಯುತ್ತಿದ್ದರು. ಸರ್ಕಾರದಿಂದ ಫಲಾನುಭವಿಗಳಿಗೆ ಬರುವ ನರೇಗಾ, ಇತರೆ ಸ್ಕೀಮ್ ಹಣವು ಬ್ರೋಕರ್ಸ್, ಏಜೆಂಟರು ಹೀಗೆ ಮಧ್ಯವರ್ತಿಗಳ ಪಾಲಾಗಿ ಹಣವು ಸೋರಿಕೆಯಾಗಿ ಅರ್ಧದಷ್ಟು ಮಾತ್ರ ಅವರ ಕೈ ಸೇರುತ್ತಿತ್ತು. ಇದನ್ನು ತಡೆಗಟ್ಟಲು ಹಾಗೂ ನಿಜವಾದ ಫಲಾನುಭವಿಗೆ ಅವರ ಹಣವು ದಕ್ಕುವಂತೆ ಮಾಡುವ ಉದ್ದೇಶದಿಂದಲೇ ಜನ್ಧನ್ ಯೋಜನೆ ಅಸ್ತಿತ್ವಕ್ಕೆ ಬಂದಿದೆ. ಜನರಿಗೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮತ್ತಿತರ ಬ್ಯಾಂಕಿಂಗ್ ಸೌಲಭ್ಯ ಕಲ್ಪಿಸುವುದು, ಬ್ಯಾಂಕ್ ಖಾತೆ ಇಲ್ಲದವರನ್ನು ಗುರುತಿಸುವುದು, ಬ್ಯಾಂಕ್ ಶಾಖೆಯ ಮೂಲಕ ದೇಶದ ಎಲ್ಲಾ ಕುಟುಂಬಗಳಿಗೆ ಬ್ಯಾಂಕಿಂಗ್ ಸೌಕರ್ಯ ಹಾಗೂ ವಿವಿಧ ಸರ್ಕಾರಿ ಯೋಜನೆಗಳ ನೇರ ಲಾಭವನ್ನು ವರ್ಗಾವಣೆ ಹಾಗೂ ವಿಸ್ತರಣೆ ಮಾಡುವುದು ಮೂಲ ಉದ್ದೇಶವಾಗಿದೆ. ಎಲ್ಲರಿಗೂ ಉಚಿತವಾಗಿ ಬ್ಯಾಂಕಿನಲ್ಲಿ ಖಾತೆ ತೆರೆಯಲು ಕೇಂದ್ರ ಸರ್ಕಾರವು ಈ ಒಂದು ಅವಕಾಶ ಕಲ್ಪಿಸಿದ್ದು, ಇದನ್ನು ಆರ್ಥಿಕ ಸೇರ್ಪಡೆ ಎಂದೇ ವ್ಯಾಖ್ಯಾನಿಸಲಾಗುತ್ತದೆ. ಆಧಾರ್ ಕಾರ್ಡ್ ಲಿಂಕ್ನೊಂದಿಗೆ ಮೊಬೈಲ್ ಮೂಲಕ ಕೈಯಲ್ಲೇ ಬ್ಯಾಂಕಿನ ಸೌಲಭ್ಯ ಒದಗಿಸಿ ದೇಶಾದ್ಯಂತ ಸಂಪರ್ಕ ನೀಡಲಾಗಿದೆ. ಹೀಗಾಗಿ ಜನಸಾಮಾನ್ಯರನ್ನು ಬ್ಯಾಂಕಿಂಗ್ ವ್ಯವಸ್ಥೆಯೊಂದಿಗೆ ಬೆಸೆಯುವಲ್ಲಿ ಜನ್ಧನ್ ಮಹತ್ವದ ಪಾತ್ರ ವಹಿಸಿದೆ. ಸರ್ಕಾರಗಳ ನೂರಾರು ಸ್ಕೀಮ್ಗಳ ಹಣವು ಇಂದು ಅವರ ಅಕೌಂಟ್ಗೆ ಸೇರುತ್ತದೆ. ಹಾಗಾದರೆ ಈ ಜನ್ಧನ್ ಯೋಜನೆಯ ವಿಶೇಷತೆ ಏನು? ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ. PMJD ಯೋಜನೆಯಿಂದ ಸಾಕಷ್ಟು ಲಾಭಗಳಿವೆ. ಸಾಮಾನ್ಯ ಬಡವರು, ಹಿಂದುಳಿದವರು ಎಲ್ಲರೂ ಬ್ಯಾಂಕ್ ಖಾತೆಯನ್ನು ತೆರೆಯಬಹುದು. ಅವರ ಸಣ್ಣ ಉಳಿತಾಯವನ್ನು ಮನೆಯಲ್ಲಿ ಇಡುವ ಬದಲು ಬ್ಯಾಂಕಿನಲ್ಲಿ ಜಮಾ ಮಾಡುವುದರಿಂದ ಬಡ್ಡಿ ಮೊತ್ತ ಕೂಡ ದೊರೆಯುವುದಲ್ಲದೆ ಕಳ್ಳತನದ ಭಯ ಇರುವುದಿಲ್ಲ. ಅಲ್ಲದೆ ಸರ್ಕಾರದ ಯಾವುದೇ ಯೋಜನೆಯ ಹಣವು ನೇರವಾಗಿ ಫಲಾನುಭವಿಗಳಿಗೆ ಸಿಗುತ್ತದೆ. ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ಸಬ್ಸಿಡಿ ಹಣ, ಸಾಲ, ವಿಮೆ, ಪಿಂಚಣಿ ಹಣ, ಸಿಲಿಂಡರ್, ಗ್ಯಾಸ್ ಇತರೆ ದುಡ್ಡು ನೇರವಾಗಿ ಅವರವರ ಖಾತೆಗೆ ಜಮಾ ಆಗುತ್ತದೆ. ಜೀವನ ಜ್ಯೋತಿ ವಿಮೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಅಟಲ್ ಪಿಂಚಣಿ ಯೋಜನೆ, ಮುದ್ರಾ ಸಾಲವನ್ನು ಹೀಗೆ ನೂರಾರು ಯೋಜನೆಗಳ ಹಣವನ್ನು DBT ಮೂಲಕ ಈ ಖಾತೆಗೆ ಸೇರುತ್ತದೆ. ಇದು ನಿರಂತರ ಪ್ರಕ್ರಿಯೆಯಾಗಿದ್ದು, ಭಾರತದ ಯಾವುದೇ ನಾಗರಿಕರು ತಮ್ಮ ವಾಸಸ್ಥಳದ ಸಮೀಪದಲ್ಲಿರುವ ಯಾವುದೇ ಬ್ಯಾಂಕ್ ಶಾಖೆಗೆ ಹೋಗಿ ಖಾತೆ ತೆರೆಯಬಹುದು. 10 ವರ್ಷದ ಮೇಲ್ಪಟ್ಟ ವಯೋಮಾನದ ಯಾವುದೇ ವ್ಯಕ್ತಿಯು ಈ ಯೋಜನೆಗೆ ಸೇರಬಹುದು. ಆದರೆ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಜನ್ಧನ್ ಖಾತೆ ತೆರೆಯುವಂತಿಲ್ಲ. ಜನ್ಧನ್ ಖಾತೆ ತೆರೆಯುವುದರಿಂದ ಕೆಲವು ಪ್ರಮುಖ ವಿಶೇಷತೆ ಮತ್ತು ಸೌಲಭ್ಯಗಳು ಸಿಗಲಿವೆ. ಜನ್ಧನ್ ಉಳಿತಾಯ ಖಾತೆಯನ್ನು ತೆರೆಯಲು ಇತರೆ ಬ್ಯಾಂಕುಗಳ ರೀತಿ ಯಾವುದೇ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಅಗತ್ಯವಿಲ್ಲ. ಇಲ್ಲಿ ಹಣ ಖರ್ಚು ಮಾಡಬೇಕಾಗಿಲ್ಲ. ಖಾತೆಯಲ್ಲಿ ಒಂದು ರೂಪಾಯಿ ಇಲ್ಲದಿದ್ದರೂ ಕೂಡ ಬ್ಯಾಂಕಿನವರು ದಂಡ ವಿಧಿಸುವಂತಿಲ್ಲ. ನಿಮ್ಮ ಖಾತೆಯನ್ನು ಅವರು ಮುಚ್ಚುವಂತಿಲ್ಲ. ಮುಖ್ಯವಾಗಿ ನೀವು ಸಾಮಾನ್ಯ ಉಳಿತಾಯ ಖಾತೆಯಂತೆ ಇಲ್ಲಿಯೂ ಕೂಡ ಎಷ್ಟು ಬೇಕಾದರೂ ದುಡ್ಡು ಇಡಬಹುದು ಮತ್ತು ತೆಗೆಯಬಹುದು. ಬಡ್ಡಿಯು ಕೂಡ ಬ್ಯಾಂಕ್ ನಿಯಮಾನುಸಾರ ಸಾಮಾನ್ಯ ಖಾತೆಯಂತೆಯೇ ಸಿಗುತ್ತದೆ. ಆದರೆ ಸಣ್ಣ ಖಾತೆ ತೆರೆದಿದ್ದರೆ ಕೆಲವು ನಿರ್ದಿಷ್ಟ ಮಿತಿಗಳನ್ನು ಹೇರಲಾಗಿದೆ. ಯಾವುದೇ ಸಮಯದಲ್ಲಿ ಖಾತೆಯಲ್ಲಿ ಇರುವ ಮೊತ್ತವು 50,000 ಮೀರಬಾರದು ಮತ್ತು 1 ವರ್ಷದಲ್ಲಿ ಜಮೆಯು 1,00,000 ಮೀರಿರಬಾರದು. ಹಣದ ವಾಪಸಾತಿ ಕೂಡ 10,000 ರೂಪಾಯಿ ಮೀರಬಾರದು. 50,000ಕ್ಕಿಂತ ಹೆಚ್ಚು ಹಣ ಒಂದೇ ಬಾರಿಗೆ ಜಮಾ ಮಾಡುವುದಾದರೆ ಪ್ಯಾನ್ ಕಾರ್ಡ್ ಸಲ್ಲಿಸಬೇಕಾಗುತ್ತದೆ. ಒಂದು ವೇಳೆ ಆಧಾರ್ ಸಲ್ಲಿಸಿ ಪೂರ್ಣ KYC ಮಾಡಿಸಿದರೆ ಈ ಮಿತಿ ಅನ್ವಯಿಸುವುದಿಲ್ಲ. 1,00,000 ಮೀರಿ ಹಣವನ್ನು ಜಮಾ ಮಾಡಬಹುದು ಹಾಗೂ ಪಡೆಯಲು ಗರಿಷ್ಠ ಮಿತಿ ಇರುವುದಿಲ್ಲ. ಆದರೆ ಇಲ್ಲಿಯೂ ಕೂಡ ಬ್ಯಾಂಕಿನ ವಹಿವಾಟಿನ ನಿಯಮಗಳ ಪ್ರಕಾರವೇ ವ್ಯವಹರಿಸಬೇಕಾಗುವುದು. ದೊಡ್ಡ ಮೊತ್ತದ ಹಣ ಜಮಾ ಮಾಡುವಾಗ ಅದರ ಮೂಲದ ಬಗ್ಗೆ ಬ್ಯಾಂಕ್ ಮಾಹಿತಿ, ದಾಖಲೆಗಳನ್ನು ಕೇಳುವುದು ಸಹಜ. ಆದ್ದರಿಂದ ಎಲ್ಲ ವ್ಯವಹಾರವು ಬ್ಯಾಂಕಿನ ನಿಯಮಕ್ಕೆ ಒಳಪಟ್ಟಿರುತ್ತದೆ. ಈ ಜನ್ಧನ್ ಖಾತೆ ಹೇಗೆ ತೆರೆಯುವುದು, ಅರ್ಜಿ ಸಲ್ಲಿಸುವುದು ಹೇಗೆ, ಯಾವ ಬ್ಯಾಂಕುಗಳಿವೆ ಎಂಬುದನ್ನು ನೋಡೋಣ. ನೀವು ಎಲ್ಲಿಯೂ ಈಗಾಗಲೇ ಖಾತೆ ಹೊಂದಿರದಿದ್ದರೆ ಹತ್ತಿರದ ಯಾವುದೇ ಸರ್ಕಾರಿ ಬ್ಯಾಂಕ್, ಗ್ರಾಮೀಣ ಬ್ಯಾಂಕ್, SBI, ಕೆನರಾ, HDFC, ಕರ್ನಾಟಕ ಬ್ಯಾಂಕ್, ICICI, ಪೋಸ್ಟ್ ಆಫೀಸ್ ಬ್ಯಾಂಕ್ ಅಥವಾ ಬ್ಯಾಂಕ್ ಮಿತ್ರ ಬಳಿ ಹೋಗಿ ಜನ್ಧನ್ ಯೋಜನೆಯ ಫಾರ್ಮ್ ಪಡೆದು ಭರ್ತಿ ಮಾಡಬೇಕು. ಒಂದು ವೇಳೆ ಈಗಾಗಲೇ ಒಂದು ಬ್ಯಾಂಕಿನಲ್ಲಿ ನೀವು ಖಾತೆಯನ್ನು ತೆರೆದಿದ್ದರೆ ಅದೇ ಬ್ಯಾಂಕಿನಲ್ಲಿ ಜನ್ಧನ್ ಖಾತೆಯನ್ನು ಕೂಡ ನೀವು ತೆರೆಯಬಹುದು. ಚಿಕ್ಕ ಹಳ್ಳಿಗಳಲ್ಲಿ ಬ್ಯಾಂಕ್ ಇಲ್ಲದಿದ್ದರೆ ಬ್ಯಾಂಕ್ ಮಿತ್ರ ಎಂದರೆ ಬ್ಯಾಂಕಿನಂತೆ ಕೆಲಸ ಮಾಡುವ ವ್ಯಕ್ತಿ ಇರುತ್ತಾರೆ. ಅವರೇ ಜನ್ಧನ್ ಖಾತೆ ತೆರೆದುಕೊಡುತ್ತಾರೆ ಹಾಗೂ ಹಣ ಜಮಾ ಮಾಡುವುದು, ತೆಗೆದುಕೊಡುವುದು, ಸರ್ಕಾರದ ಹಣ ಬಂದಿರುವ ಬಗ್ಗೆ ಮಾಹಿತಿ ನೀಡುವುದು, ವಿಮೆ ಪಿಂಚಣಿ ಯೋಜನೆಗೆ ಸೇರಿಸುವುದನ್ನು ಕೂಡ ಉಚಿತವಾಗಿಯೇ ಅವರು ಮಾಡುತ್ತಾರೆ. ಇನ್ನು ಈ ಬ್ಯಾಂಕ್ ಮಿತ್ರ ಗ್ರಾಮ ಪಂಚಾಯಿತಿ, ಪೋಸ್ಟ್ ಆಫೀಸ್ ಇಲ್ಲವೇ ಕಿರಾಣಿ ಅಂಗಡಿಯಲ್ಲಿ ಬ್ಯಾಂಕ್ ಮಿತ್ರ ಎಂಬ ಇಲ್ಲವೇ ಕಸ್ಟಮರ್ ಸರ್ವಿಸ್ ಪಾಯಿಂಟ್ ಎಂಬ ಬೋರ್ಡ್ ಲಗತ್ತಿಸಿ ಕೆಲಸ ಮಾಡುತ್ತಾರೆ. ವಿಳಾಸ ಮಾಹಿತಿಗಾಗಿ ಆಧಾರ್ ಕಾರ್ಡ್ ಇಲ್ಲವೇ ವೋಟರ್ ID, ನರೇಗಾ ಜಾಬ್ ಕಾರ್ಡ್, ಪ್ಯಾನ್ ಕಾರ್ಡ್ ಯಾವುದಾದರೂ ಒಂದನ್ನು ದಾಖಲಿಸಿ ಮತ್ತು ಭಾವಚಿತ್ರಗಳು

0: ಸಲ್ಲಿಸಿ ಖಾತೆಯನ್ನು ತೆರೆಯಬಹುದು. ಆಗ ಅದೇ ದಿನ ಖಾತೆ ನಂಬರ್ ಮತ್ತು ರೂಪೇ ಕಾರ್ಡ್ ನೀಡಲಾಗುತ್ತದೆ. ಪಾಸ್ಬುಕ್ ಕೂಡ ಪಡೆಯಬಹುದು. ತಾವು ಖಾತೆ ತೆರೆಯಬೇಕಾದರೆ ಯಾವುದೇ ಏಜೆಂಟ್ಗೆ ಹಣ ಕೊಡುವ ಅಗತ್ಯವಿಲ್ಲ. ಇದು ಸಂಪೂರ್ಣ ಉಚಿತವಾಗಿದೆ. ಖಾತೆದಾರರಿಗೆ ಉಚಿತವಾಗಿ ರೂಪೇ ಡೆಬಿಟ್ ಕಾರ್ಡ್ ಸೌಲಭ್ಯ ಒದಗಿಸಿರುವುದು ತುಂಬಾ ಪ್ರಯೋಜನಕಾರಿಯಾಗಿದೆ. ಇದರಿಂದ ಎಟಿಎಂ, ಮೊಬೈಲ್ ಬ್ಯಾಂಕಿಂಗ್, ಗೂಗಲ್ ಪೇ, ಫೋನ್ ಪೇ, ಇಂಟರ್ನೆಟ್ ಬ್ಯಾಂಕಿಂಗ್ಗೆ ಬಳಸಬಹುದು. ಡೆಬಿಟ್ ಕಾರ್ಡ್ನಿಂದ ಹಿಡಿದು ಅಪಘಾತ ವಿಮೆವರೆಗಿನ ಎಲ್ಲ ಬಗೆಯ ಬ್ಯಾಂಕಿಂಗ್ ಕ್ಷೇತ್ರದ ಮೂಲ ಸೌಲಭ್ಯಗಳು ಜನ್ಧನ್ ಖಾತೆಯಿಂದ ಸಿಗಲಿವೆ. ಈ ಯೋಜನೆಗೆ ಸಂಬಂಧಿಸಿದಂತೆ ಜನ್ಧನ್ ಖಾತೆದಾರರಿಗೆ ನೀಡಲಾದ ರೂಪೇ ಕಾರ್ಡ್ನೊಂದಿಗೆ 1 ಲಕ್ಷ ರೂಪಾಯಿಗಳ ಅಪಘಾತ ವಿಮಾ ರಕ್ಷಣೆ ನೀಡಲಾಗುತ್ತದೆ. ಇದು ಆಗಸ್ಟ್ 2018 ಯೋಜನೆ ಸೇರಿದ ಖಾತೆದಾರರಿಗೆ ಅನ್ವಯಿಸುತ್ತದೆ. ಹಾಗೂ 2018 ನಂತರ ಖಾತೆ ತೆರೆದವರಿಗೆ ರೂಪೇ ಕಾರ್ಡ್ ಜೊತೆ 2 ಲಕ್ಷ ರೂಪಾಯಿ ಹೆಚ್ಚಿನ ವಿಮೆ ಹಣ ಸಿಗುತ್ತದೆ. ಅಪಘಾತದಲ್ಲಿ ಮರಣ ಹೊಂದಿದರೆ ಇಲ್ಲವೇ ಅಂಗವಿಕಲರಾದರೆ 2 ಲಕ್ಷ ವಿಮೆ ಕುಟುಂಬಕ್ಕೆ ಲಭಿಸುತ್ತದೆ. ಆದರೆ ಫಲಾನುಭವಿಯು ರೂಪೇ ಕಾರ್ಡ್ನಿಂದ 90 ದಿನಗಳಲ್ಲಿ 1 ಬಾರಿಯಾದರೂ ಹಣ ತೆಗೆದಿರಬೇಕು. ಆಗಲೇ ವಿಮೆ ಹಣ ಪಡೆಯಲು ಅವರಿಗೆ ಸಾಧ್ಯವಾಗುತ್ತದೆ. ಈ ಯೋಜನೆಯಡಿ ಖಾತೆ ಮಾಡಿಸಿಕೊಂಡ ವ್ಯಕ್ತಿ 6 ತಿಂಗಳ ನಂತರ 2,500 ರೂಪಾಯಿ ಓವರ್ ಡ್ರಾಫ್ಟ್ಗೆ ಭಾಜನನಾಗುತ್ತಾನೆ. ಆಧಾರ್ ಲಿಂಕ್ ಆಗಿದ್ದರೆ ಖಾತೆಯ 6 ತಿಂಗಳ ವಹಿವಾಟಿನ ಬಳಿಕ 18-65 ವಯಸ್ಸಿನ ಖಾತೆದಾರರಿಗೆ ಖಾತೆಯಲ್ಲಿ ದುಡ್ಡು ಇಲ್ಲದಿದ್ದರೂ 10,000 ರೂಪಾಯಿಗಳವರೆಗೆ ಓವರ್ ಡ್ರಾಫ್ಟ್ ಸೌಲಭ್ಯ ಸಿಗುತ್ತದೆ. ಆಗ ಅವರು ತಮ್ಮ ಖಾತೆಯಿಂದ 10,000 ಹಣ ತೆಗೆಯಬಹುದು. ಇದರಲ್ಲಿ 2,000 ರೂಪಾಯಿ ಯಾವುದೇ ಷರತ್ತಿಲ್ಲದೆ ಸಿಗುತ್ತದೆ. ಇದು ಒಂದು ಮನೆಯಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶವಿದ್ದು ಅದರಲ್ಲೂ ಮಹಿಳೆಯರಿಗೆ ಆದ್ಯತೆ ಇದೆ. ಇನ್ನು ಸರ್ಕಾರಿ ಯೋಜನೆಗಳ ಸಬ್ಸಿಡಿ ಮತ್ತು ಪಿಂಚಣಿ ವಿಮೆ, ಸ್ಕಾಲರ್ಶಿಪ್ ಹಣ ಎಲ್ಲವೂ ಡಿಬಿಟಿ ಮೂಲಕ, ಎಂದರೆ ನೇರವಾಗಿ ನಗದು ಈ ಖಾತೆಗೆ ಜಮೆಯಾಗುತ್ತದೆ. ಒಂದು ವೇಳೆ ಈಗಾಗಲೇ ತಾವು ಯಾವುದೇ ಬ್ಯಾಂಕಿನಲ್ಲಿ ಸಾಮಾನ್ಯ ಖಾತೆಯನ್ನು ತೆಗೆದಿದ್ದರೆ ಅದನ್ನು ಜನ್ಧನ್ ಖಾತೆಯನ್ನಾಗಿ ಮಾರ್ಪಾಡು ಮಾಡಿಕೊಳ್ಳಬಹುದು. ಅದಕ್ಕೆ ಬೇಕಾದ ದಾಖಲಾತಿಗಳನ್ನು ಅದೇ ಬ್ಯಾಂಕಿನಲ್ಲಿ ಸಲ್ಲಿಸಿ ಬದಲಾಯಿಸಿಕೊಳ್ಳಬಹುದು. ಇತ್ತೀಚಿನ ಅಂಕಿಅಂಶಗಳನ್ನು ಗಮನಿಸಿದರೆ 2026 ಆಗಸ್ಟ್ವರೆಗೆ ದೇಶದಲ್ಲಿ ಒಟ್ಟು 59.9 ಕೋಟಿ ಜನ್ಧನ್ ಖಾತೆಗಳನ್ನು ತೆರೆಯಲಾಗಿದೆ. ಮಹಿಳೆಯರ ಖಾತೆಗಳು 32.92 ಕೋಟಿ. ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶಗಳ ಖಾತೆಗಳು 46 ಕೋಟಿ ಎಂದು ವರದಿಯಾಗಿದೆ. 12 ವರ್ಷಗಳಲ್ಲಿ ಕೋಟ್ಯಂತರ ಜನರು ಈ ಯೋಜನೆಯ ಲಾಭ ಪಡೆದಿದ್ದು ಖಾತೆಯಲ್ಲಿ ಒಟ್ಟು ಠೇವಣಿ ಸುಮಾರು 3,17,000 ಕೋಟಿ ಸಂಗ್ರಹವಾಗಿದೆ. ಇಂದು ದೇಶದಲ್ಲಿ 100 ಯೋಜನೆಗಳು ಜಾರಿಗೊಂಡಿದ್ದು ಆಯಾ ಯೋಜನೆಯ ವ್ಯಾಪ್ತಿಯಲ್ಲಿ ಬರುವ ಫಲಾನುಭವಿಗಳು ಮಾತ್ರ ಅದರ ಲಾಭ ಪಡೆದಿರುತ್ತಾರೆ. ಆದರೆ ದೇಶದಲ್ಲಿ ನಿರೀಕ್ಷೆಗೂ ಮೀರಿ ಸಾಕಾರಗೊಂಡ ಈ ಜನ್ಧನ್ ಯೋಜನೆಯಡಿ ಕೋಟ್ಯಂತರ ಜನರು ಖಾತೆ ತೆರೆದಿದ್ದಾರೆ. ಇದು ಕೇವಲ ನಿರ್ದಿಷ್ಟವಾದ ಸೀಮಿತ ಯೋಜನೆಯಲ್ಲ, ಕೆಳ ಹಂತದಿಂದ ಎಲ್ಲ ವರ್ಗದವರಿಗೂ ಅನ್ವಯವಾಗುವಂತಹ ಯೋಜನೆಯಾಗಿದ್ದರಿಂದ ಸಮರೋಪಾದಿ ಇಂದು ಯಶಸ್ಸು ಕಂಡಿದೆ. ಒಟ್ಟಿನಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯು ಕೇವಲ ಬ್ಯಾಂಕ್ ಖಾತೆ ತೆರೆಯಲು ಸೀಮಿತವಲ್ಲ, ಬದಲಾಗಿ ಅದು ಬಡವನ ಆರ್ಥಿಕ ಸ್ವಾತಂತ್ರ್ಯದ ಮೊದಲ ಹೆಜ್ಜೆಯಾಗಿದೆ. ಜನಸಾಮಾನ್ಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿಸುವ ಮತ್ತು ಬ್ಯಾಂಕಿನ ಸೌಲಭ್ಯಗಳನ್ನು ಎಲ್ಲರಿಗೂ ತಲುಪಿಸುವ ಮಹತ್ವದ ಯೋಜನೆಯಾಗಿದೆ. ಪ್ರತಿ ನಾಗರಿಕನು ಬ್ಯಾಂಕಿನ ಸೌಲಭ್ಯಗಳ ಅರಿವು ಪಡೆದುಕೊಳ್ಳಬೇಕಿದೆ. ಆರ್ಥಿಕ ಒಳಗೊಳ್ಳುವಿಕೆಯ ಮೂಲಕ ಸಬಲ ಭಾರತ ನಿರ್ಮಾಣವಾಗಲಿ ಎಂಬ ಸದಾಶಯದೊಂದಿಗೆ ಇಂದಿನ ಮಾಹಿತಿಯ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವೆ.
1: ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಯಮಕನಮರಡಿ ಅವರಿಂದ ಮಾಹಿತಿ ಕೇಳಿದಿರಿ. ಇದುವರೆಗೆ ಪ್ರಸಾರವಾದ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಸಾಮೂಹಿಕ ಬೆಳವಣಿಗೆ ಮತ್ತು ಸಮಾಧಾನ ಅವಕಾಶವೇ ಭಾರತದ ಪ್ರಗತಿಗೆ ಆಧಾರ, ಪ್ರಧಾನಿ ನರೇಂದ್ರ ಮೋದಿ. ಬಿಮ್ಸ್ಟೆಕ್ ರಾಷ್ಟ್ರಗಳ ಮೊದಲ ಗೃಹ ಸಚಿವರ ಸಭೆ ನವದೆಹಲಿಯಲ್ಲಿ ಆರಂಭ. ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಇಂದಿನಿಂದ 2 ದಿನಗಳ ಭಾರತ ಪ್ರವಾಸ. ಹಾಗೂ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್, ವಿವಿಧ ವಿಭಾಗಗಳಲ್ಲಿಂದು ಭಾರತದ ಶಟ್ಲರ್ಗಳು ಕಣದಲ್ಲಿ. ವಾರ್ತೆಗಳ ವಿವರ. ಭಾರತದ ಪ್ರಗತಿಯು ಸಾಮೂಹಿಕ ಬೆಳವಣಿಗೆ ಮತ್ತು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸುವುದರ ಮೇಲೆ ಆಧಾರಿತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ.

0: ನವದೆಹಲಿಯಲ್ಲಿ ನಡೆದ ಬ್ಲೂಂಬರ್ಗ್ ನೂತನ ಆರ್ಥಿಕತೆ ವೇದಿಕೆಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಆಡಳಿತ ವಿಧಾನ ಮತ್ತು ಕಾರ್ಯ ಸಂಸ್ಕೃತಿಯಲ್ಲಿ ಸಬಲೀಕರಣಕ್ಕಾಗಿ ಅಧಿಕಾರ ಎಂಬ ತತ್ವವನ್ನು ಅಳವಡಿಸಿಕೊಂಡಿದೆ ಎಂದರು. ಅಧಿಕಾರ ಎಂದರೆ ಮುಂದೆ ಸಾಗುವ ಸಾಮರ್ಥ್ಯ ಮಾತ್ರವಲ್ಲ, ಇತರರನ್ನು ಸಬಲಗೊಳಿಸುವ ಶಕ್ತಿಯಾಗಿದೆ. ಇಂದಿನ ಯುಗದಲ್ಲಿ ಡಿಜಿಟಲ್ ಶಕ್ತಿಯು ಈ ಪರಿವರ್ತನೆಯ ಪ್ರಮುಖ ಚಾಲಕ ಶಕ್ತಿಗಳಲ್ಲಿ ಒಂದಾಗಿದ್ದು ಭಾರತಕ್ಕೆ ಹೆಚ್ಚಿನ ಅವಕಾಶಗಳನ್ನು ತೆರೆದಿದೆ ಎಂದು ಪ್ರಧಾನಿ ಹೇಳಿದರು. ತಂತ್ರಜ್ಞಾನ, ದತ್ತಾಂಶ, ಜ್ಞಾನ ಮತ್ತು ನಾವೀನ್ಯತೆಗಳು 21ನೇ ಶತಮಾನದಲ್ಲಿ ಶಕ್ತಿಯ ಪ್ರಮುಖ ಮೂಲಗಳಾಗಿವೆ. ಭಾರತದ ಸಾಮರ್ಥ್ಯಗಳು ಇತರ ದೇಶಗಳಿಗೂ ಹೊಸ ಅವಕಾಶಗಳ ಬಾಗಿಲು ತೆರೆಯುವಂತೆ ಮಾಡುವುದು ಸರ್ಕಾರದ ನಿರಂತರ ಪ್ರಯತ್ನವಾಗಿದೆ ಎಂದರು. ಕಳೆದ ಒಂದು ದಶಕದಲ್ಲಿ 25 ಕೋಟಿ ಜನರನ್ನು ಬಡತನದಿಂದ ಹೊರತರಲಾಗಿದೆ. 2014ರಿಂದ ದೇಶದ ನವೋದ್ಯಮ ವಲಯ ಗಣನೀಯವಾಗಿ ವಿಸ್ತರಿಸಿದ್ದು ನವೋದ್ಯಮಗಳ ಸಂಖ್ಯೆ 2.5 ಲಕ್ಷ ದಾಟಿದೆ. ಇವುಗಳಲ್ಲಿ 45%ಕ್ಕೂ ಅಧಿಕ ನವೋದ್ಯಮಗಳಲ್ಲಿ ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿ ಅಥವಾ ಪಾಲುದಾರರು ಇದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತದ ಆತಿಥ್ಯದಲ್ಲಿ ಬಿಮ್ಸ್ಟೆಕ್ ರಾಷ್ಟ್ರಗಳ ಮೊದಲ ಗೃಹ ಸಚಿವರ ಸಭೆ ನವದೆಹಲಿಯಲ್ಲಿ ಆರಂಭಗೊಂಡಿದೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಭಯೋತ್ಪಾದನೆ, ಗಡಿಯಾಚೆಗಿನ ಸಂಘಟಿತ ಅಪರಾಧಗಳು, ಮಾದಕ ವಸ್ತು ಕಳ್ಳಸಾಗಣೆ, ಮೂಲಭೂತವಾದ ಅಕ್ರಮ ಹಣಕಾಸು ಹರಿವು ಹಾಗೂ ಸೈಬರ್ ಬೆದರಿಕೆಗಳನ್ನು ಜಂಟಿಯಾಗಿ ಎದುರಿಸಲು ಈ ಸಭೆಯು ಎಲ್ಲಾ ರಾಷ್ಟ್ರಗಳ ದೃಢ ಸಂಕಲ್ಪವನ್ನು ಬಿಂಬಿಸುತ್ತದೆ ಎಂದು ತಿಳಿಸಿದರು. ದೃಢವಾದ ಸಮನ್ವಯತೆಯ ಮೂಲಕ ಹೆಚ್ಚು ಸುರಕ್ಷಿತ ಮತ್ತು ಬಲವಾದ ಬಿಮ್ಸ್ಟೆಕ್ ಪ್ರದೇಶವನ್ನು ನಿರ್ಮಿಸಲು ಎಲ್ಲಾ ಸದಸ್ಯ ರಾಷ್ಟ್ರಗಳು ಬದ್ಧವಾಗಿದೆ ಎಂದು ಅವರು ಪ್ರತಿಪಾದಿಸಿದರು. 1997ರಲ್ಲಿ ಸ್ಥಾಪನೆಯಾದ ಬಿಮ್ಸ್ಟೆಕ್ ಸಂಘಟನೆಯಲ್ಲಿ ಭಾರತ, ಬಾಂಗ್ಲಾದೇಶ, ಭೂತಾನ್, ಮ್ಯಾನ್ಮಾರ್, ನೇಪಾಳ, ಶ್ರೀಲಂಕಾ ಮತ್ತು ಥಾಯ್ಲೆಂಡ್ ಸೇರಿದಂತೆ 7 ರಾಷ್ಟ್ರಗಳು ಸದಸ್ಯರಾಗಿವೆ. ಬಂಗಾಳಕೊಲ್ಲಿ ಪ್ರದೇಶದ ರಾಷ್ಟ್ರಗಳ ನಡುವೆ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರವನ್ನು ಉತ್ತೇಜಿಸುವುದು ಸಂಘಟನೆಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಇಂದಿನಿಂದ 2 ದಿನಗಳ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಅವರ ಭೇಟಿಯ ಸಮಯದಲ್ಲಿ ನಾಳೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯಮಶೀಲತೆ ಸಚಿವ ಜಯಂತ್ ಚೌಧರಿ ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತದಲ್ಲಿನ ಕೆನಡಾ ಹೈಕಮಿಷನರ್ ಕ್ರಿಸ್ಟೋಫರ್ ಕೂಟರ್ ಮಾತನಾಡಿ, ಪ್ರಸ್ತಾವಿತ ಮುಕ್ತ ವ್ಯಾಪಾರ ಒಪ್ಪಂದ, ಹೆಚ್ಚಿನ ಹೂಡಿಕೆ ಮತ್ತು ಉಭಯ ದೇಶಗಳ ನಡುವೆ ಜನರ ಸಂಚಾರ ಹೆಚ್ಚಿಸುವ ಮೂಲಕ ದ್ವಿಪಕ್ಷೀಯ ವ್ಯಾಪಾರವನ್ನು ಬಲಪಡಿಸಲು ಕೆನಡಾ ಎದುರು ನೋಡುತ್ತಿದೆ ಎಂದು ತಿಳಿಸಿದ್ದಾರೆ. ಭಾರತ ಮತ್ತು ಕೆನಡಾ ನಡುವಿನ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿಯೂ ಬೆಳವಣಿಗೆಗೆ ಹೆಚ್ಚಿನ ಅವಕಾಶಗಳಿವೆ ಎಂದು ಅವರು ಹೇಳಿದ್ದಾರೆ. ಅರ್ಹ ಪ್ರತಿಯೊಬ್ಬ ನಾಗರಿಕರ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವ ಉದ್ದೇಶದಿಂದ ಭಾರತ ಚುನಾವಣಾ ಆಯೋಗ ಹಲವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ಶಿಬಿರಗಳು ಹಾಗೂ ಮತದಾರರ ನೆರವು ಅಭಿಯಾನಗಳನ್ನು ತೀವ್ರಗೊಳಿಸಿದೆ. ಮುಖ್ಯ ಚುನಾವಣಾಧಿಕಾರಿಗಳು ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳು ಮತದಾರರ ಹೆಸರು, ನೋಂದಣಿ, ವೈಯಕ್ತಿಕ ವಿವರಗಳ ತಿದ್ದುಪಡಿ ಹಾಗೂ ಮತದಾರರ ಪಟ್ಟಿಯಲ್ಲಿನ ಲೋಪದೋಷಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಮತಗಟ್ಟೆಗಳಲ್ಲಿ ವಿಶೇಷ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದ್ದು ಮತದಾರರು ಬೂತ್ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳನ್ನು ಸಂಪರ್ಕಿಸಿ ನೆರವು ಪಡೆಯಬಹುದು. ಮತದಾರರ ನೋಂದಣಿ, ವಿಚಾರಣೆ ಪ್ರಕ್ರಿಯೆ ಹಾಗೂ ದಾಖಲೆಗಳಲ್ಲಿನ ವ್ಯತ್ಯಾಸಗಳಿಗೆ ಸಂಬಂಧಿಸಿದ ದೂರುಗಳ ಪರಿಹಾರಕ್ಕೂ ಈ ಅಭಿಯಾನ ಆದ್ಯತೆ ನೀಡಲಿದೆ. ದೇಶದಲ್ಲಿ ಅಂತರ್ಜಾಲ ಬಳಕೆದಾರರ ಸಂಖ್ಯೆ 2026ರ ಮಾರ್ಚ್ ಅಂತ್ಯದಿಂದ 109.28 ಕೋಟಿ ಜೂನ್ ಅಂತ್ಯಕ್ಕೆ 111.41 ಕೋಟಿಗೂ ಅಧಿಕವಾಗಿ ಏರಿಕೆಯಾಗಿದೆ. ತ್ರೈಮಾಸಿಕ ಅವಧಿಯಲ್ಲಿ 1.96% ಬೆಳವಣಿಗೆ ದಾಖಲಾಗಿದೆ. ಒಟ್ಟು ಅಂತರ್ಜಾಲ ಬಳಕೆದಾರರಲ್ಲಿ 4.77 ಕೋಟಿಗೂ ಮಂದಿ ವೈರ್ಡ್ ಸಂಪರ್ಕ ಹೊಂದಿದ್ದರೆ ಸುಮಾರು 106.64 ಕೋಟಿ ಮಂದಿ ವೈರ್ಲೆಸ್ ಸಂಪರ್ಕ ಹೊಂದಿದ್ದಾರೆ. ಜೂನ್ ಅಂತ್ಯಕ್ಕೆ ಬ್ರಾಡ್ಬ್ಯಾಂಡ್ ಬಳಕೆದಾರರ ಸಂಖ್ಯೆ 2.3% ಹೆಚ್ಚಿದರೆ ನ್ಯಾರೋ ಬ್ಯಾಂಡ್ ಬಳಕೆದಾರರ ಸಂಖ್ಯೆ 0.89% ಇಳಿಕೆಯಾಗಿದೆ ಎಂದು ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. 2015 ಪ್ರಾರಂಭವಾದ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಹಾಗೂ ಜನಜೀವನದೊಂದಿಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಹಾಗೂ ಒಳನಾಡಿನ ಜಲಸಾಗಾಣಿಕೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.6 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ನಿಲುಗಡೆ ಅವಧಿಯು 2014 96 ಗಂಟೆಗಳಿಂದ 225 ವೇಳೆಗೆ ಸುಮಾರು 49 ಗಂಟೆಗಳಿಗೆ ಇಳಿಕೆಯಾಗಿದೆ. ಇಂದು ವಿಶ್ವದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನ ಪಡೆದಿವೆ. ದೇಶದ ಶೇಕಡ 95% ವ್ಯಾಪಾರ ಕಡಲ ಮಾರ್ಗದ ಮೂಲಕವೇ ನಡೆಯುತ್ತಿದ್ದು 2014 873 ದಶಲಕ್ಷ ಟನ್ಗಳಷ್ಟಿದ್ದು ಪ್ರಮುಖ ಬಂದರುಗಳ ಸಾಮರ್ಥ್ಯ 2026 1728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ರಕ್ಷಣಾ ವಲಯದ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ದೇಶೀಯ ನಾವೀನ್ಯತೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಮದ್ರಾಸ್ನ ತಂತ್ರಜ್ಞಾನ ನಾವೀನ್ಯತಾ ಕೇಂದ್ರವಾದ ಪ್ರವರ್ತಕ್ ಟೆಕ್ನಾಲಜೀಸ್ ಫೌಂಡೇಶನ್ ಹೈದರಾಬಾದ್ ಮೂಲದ ರಕ್ಷಣಾ ಕೃತಕ ಬುದ್ಧಿಮತ್ತೆ ಕಂಪನಿಯಾದ ಮೇಧಾಸ್ತ್ರ ಟೆಕ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಐಐಟಿ ಮದ್ರಾಸ್ನ ನಿರ್ದೇಶಕ ಪ್ರೊಫೆಸರ್ ವಿ ಕಾಮಕೋಟಿ ಮತ್ತು ಪ್ರವರ್ತಕ್ನ ಸಿಇಒ ಡಾಕ್ಟರ್ ಎಂಜೆ ಶಂಕರ್ ರಾಮನ್ ಅವರ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಡೆನ್ಮಾರ್ಕ್ನ ಒಡೆನ್ಸ್ನಲ್ಲಿ ಇಂದಿನಿಂದ ಪ್ರತಿಷ್ಠಿತ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಗೆ ಚಾಲನೆ ದೊರೆಯಲಿದ್ದು, ಮಹಿಳಾ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನ ಪಂದ್ಯದಲ್ಲಿಂದು 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಜರ್ಮನಿಯ ಏವಾನ್ ಲಿ ಅವರನ್ನು ಎದುರಿಸಲಿದ್ದಾರೆ. ಇದೇ ವಿಭಾಗದ ಮತ್ತೊಂದು ಪಂದ್ಯದಲ್ಲಿ ಭಾರತದ ಉದಯೋನ್ಮುಖ ಆಟಗಾರ್ತಿ ತನ್ವಿ ಶರ್ಮಾ ಜಪಾನ್ನ ನತ್ಸುಕಿ ನಿದಾಯಿರಾ ಅವರೊಂದಿಗೆ ಸೆಣಸಲಿದ್ದಾರೆ. ಭಾರತದ ಅಶ್ಮಿತಾ ಚಲಿಹಾ, ದೇವಿಕಾ ಸಿಹಾಗ್ ಹಾಗೂ ಉನ್ನತಿ ಹೂಡಾ ನಾಳೆ ನಡೆಯಲಿರುವ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಕಣಕ್ಕಿಳಿಯಲಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನ ಪಂದ್ಯಗಳಲ್ಲಿ ಇಂದು ಭಾರತದ ಲಕ್ಷ್ಯ ಸೇನ್ ಹಾಗೂ ಮಾಜಿ ವಿಶ್ವ ಅಗ್ರಶ್ರೇಯಾಂಕಿತ ಕಿಡಂಬಿ ಶ್ರೀಕಾಂತ್ ಸ್ಪರ್ಧಿಸುತ್ತಿದ್ದಾರೆ. ಆಯುಷ್ ಶೆಟ್ಟಿಯವರ ಪಂದ್ಯ ನಾಳೆ ನಿಗದಿಯಾಗಿದೆ. ಇನ್ನು ಪುರುಷರ ಡಬಲ್ಸ್ ವಿಭಾಗದ ಆರಂಭಿಕ ಸುತ್ತಿನಲ್ಲಿ ಭಾರತದ ಅಗ್ರಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ನಾಳೆ ಕಣಕ್ಕಿಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮೂಹಿಕ ಬೆಳವಣಿಗೆ ಮತ್ತು ಸಮಾನ ಅವಕಾಶವೇ ಭಾರತದ ಪ್ರಗತಿಗೆ ಆಧಾರ, ಪ್ರಧಾನಿ ನರೇಂದ್ರ ಮೋದಿ. ಬಿಮ್ಸ್ಟೆಕ್ ರಾಷ್ಟ್ರಗಳ ಮೊದಲ ಗೃಹ ಸಚಿವರ ಸಭೆ ನವದೆಹಲಿಯಲ್ಲಿ ಆರಂಭ. ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಇಂದಿನಿಂದ 2 ದಿನಗಳ ಭಾರತ ಪ್ರವಾಸ. ಹಾಗೂ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್, ವಿವಿಧ ವಿಭಾಗಗಳಲ್ಲಿಂದು ಭಾರತದ ಶಟ್ಲರ್ಗಳು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
3: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ರಾಜೇಶ್ ಕೃಷ್ಣನ್ ಮತ್ತು ಶ್ರೀರಕ್ಷಾ ಅರವಿಂದ್ ಅವರ ಕಂಠದಲ್ಲಿ ಮೂಡಿಬರ್ತಾ ಇದೆ ಶುಕ್ರ ಚಿತ್ರದ ಹಾಡು. ಗೋಟೋರಿಯವರ ಸಾಹಿತ್ಯವಿದೆ, ಗೌತಮ್ ಅವರ ಸಂಗೀತ ಇದೆ.

0: ಚಿತ್ರಗೀತೆಗಳನ್ನ ಇದುವರೆಗೂ ಕೇಳಿದ್ರೆ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇಂದು ಅಂತಾರಾಷ್ಟ್ರೀಯ ವಿಪತ್ತು ನಿರ್ವಹಣೆ ದಿನ. ಈ ಸಂದರ್ಭದಲ್ಲಿ ವಿಪತ್ತು ಪರಿಣಿತರಾದ ರಘು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ಅಂತಾರಾಷ್ಟ್ರೀಯ ವಿಪತ್ತು ನಿರ್ವಹಣೆ ದಿನಾಚರಣೆ. ನಮ್ಮ ಜೊತೆಗಿದ್ದಾರೆ ವಿಪತ್ತು ನಿರ್ವಹಣೆ ಪರಿಣಿತರಾದಂತಹ ರಘು ಅವರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ಇವತ್ತು ಅಂತಾರಾಷ್ಟ್ರೀಯ ವಿಪತ್ತು ನಿರ್ವಹಣೆ ದಿನ, ಯಾವಾಗಲಿಂದ ಇದರ ಆಚರಣೆ ಶುರುವಾಗಿದೆ ಸರ್? ಇದರ ಏನು ಮಹತ್ವ?
2: ಇದು ಯುಎನ್ ಡಿಪಿ

0: ಸ್ಟಾರ್ಟ್ ಆದಾಗ್ಲಿಂದನೂ ವಿಪತ್ತು ನಿರ್ವಹಣೆ ಬಗ್ಗೆ ಒಂದು ದಿನ ಆಚರಿಸಬೇಕು, ಅದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಜನರುಗಳಿಗೆ ತಿಳಿಸ್ಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಇದು ಇಂಟರ್ನ್ಯಾಷನಲ್ ಡೇ ಫಾರ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಅಂದ್ಬಿಟ್ಟು ಈ ವರ್ಷನೂ ಈ ಇವತ್ತು ದಿನ 13th October 2026 ಮಾಡ್ತಾ ಇದ್ದಾರೆ. ಎಲ್ಲಾ ವರ್ಷದಲ್ಲಿ ಆಚರಣೆಗೆ ಒಂದು ಮಹತ್ವ ಕೊಡ್ತಾರೆ, ಈ ಸತಿ ಥೀಮ್ ಕೊಡ್ತಾರೆ. ಈ ಸತಿ ಥೀಮ್ ಬಂದ್ಬಿಟ್ಟು ಇದು ರೆಸಿಲಿಯನ್ಸ್ ಸ್ಟಾರ್ಟ್ಸ್ ಅಟ್ ಹೋಮ್ ಅಂದ್ಬಿಟ್ಟು, ಯಾವುದೇ ಒಂದು ಡಿಸಾಸ್ಟರ್ ಆದಾಗ ಅದರದ್ದು ಪ್ರಿಪೇರ್ಡ್ನೆಸ್ ಅದು ಮುನ್ನೆಚ್ಚರಿಕೆ ಕ್ರಮಗಳು ಮನೆಯಿಂದನೇ ಶುರುವಾಗುತ್ತೆ ಅಂದ್ಬಿಟ್ಟು ಅದನ್ನ ಈಗ ಈ ಸತಿ ಈ ವರ್ಷ ಏನ್ ಮಾಡಿದ್ದಾರೆ, ರೆಸಿಲಿಯನ್ಸ್ ಸ್ಟಾರ್ಟ್ಸ್ ಅಟ್ ಹೋಮ್ ಅಂತ ಥೀಮ್ ಇಟ್ಕೊಂಡು ಇವತ್ತಿನ ದಿನ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ.
1: ಅಂದ್ರೆ ಈಗ ಮನೆ ಅಂತ ಅನ್ನೋದ್ರ ಏನು ಮಹತ್ವ ಇದರಲ್ಲಿ? ಈಗ ಮನೆಯಿಂದನೇ ಶುರುವಾಗುತ್ತೆ ಅಂತ, ಅಫ್ಕೋರ್ಸ್ ಮನೆಯಲ್ಲಿದ್ದಾಗ ಮನುಷ್ಯ ಸುರಕ್ಷಿತವಾಗಿರ್ತಾನೆ ಅಂತ ಅನ್ನೋದು ಬಂದಿದೆ.
0: ಹೌದು,
1: ಹೇಗೆ ಅದು, ಇದರ ಅರ್ಥ ಏನು?
0: ಈಗ ಈಗ ಇದು ರೆಸಿಲಿಯನ್ಸ್ ಸ್ಟಾರ್ಟ್ಸ್ ಅಟ್ ಹೋಮ್ ಅಂತ ಈ ಥೀಮ್ ಇಟ್ಕೊಂಡು ಈಗ ಎಕ್ಸಾಂಪಲ್ ಈಗ ಮನೆ, ಅದು ಮನೆ ನೀವು ಕಟ್ಟಬೇಕಾದ್ರೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಿರ್ಬೇಕು, ಕರೆಕ್ಟ್ ಆಗಿ ಇದು ಮೆಟೀರಿಯಲ್ಸ್ ಯೂಸ್ ಮಾಡಿರ್ಬೇಕು, ಆಮೇಲೆ ಅದಕ್ಕೆ ಫೌಂಡೇಶನ್ ಕರೆಕ್ಟ್ ಆಗಿರ್ಬೇಕು. ವಿಪತ್ತು ಆದಾಗ ಅದು ಭೂಕಂಪದಿಂದ ಆದರೂ ಆಗ್ಬಹುದು, ಮಳೆಯಿಂದ ಆದರೂ ಆಗ್ಬೋದು, ಅಥವಾ
1: ಪ್ರವಾಹದಿಂದನೂ
0: ಆಗ್ಬೋದು. ಸೊ ನಿಮ್ಮ ಇರೋ ಅಂತ ಜಾಗ ಅದನ್ನು ಸುರಕ್ಷಿತವಾಗಿ ನೀವು ಪ್ಲಾನ್ ಮಾಡಿ ಕಟ್ಟಿದ್ದೀರಾ, ಅದು ಈ ವರ್ಷದ ಥೀಮ್ ಅದೊಂದು. ಆಮೇಲೆ ಆ ಮೆಟೀರಿಯಲ್ ಯೂಸ್ ಮಾಡಬೇಕಾದ್ರೆ ನೀವು ಅದು ನಮ್ಮ ಬಿಲ್ಡಿಂಗ್ ಕೋಡ್ ಪ್ರಕಾರ ನೀವು ಬಿಲ್ಡಿಂಗ್ ಮೆಟೀರಿಯಲ್ ಯೂಸ್ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ಮೆಟೀರಿಯಲ್ ಯೂಸ್ ಮಾಡಿ ಮನೆ ಕಟ್ಟಿದ್ದೀರಾ ಒಂದು. ಆಮೇಲೆ ಅದ್ರ ಬಗ್ಗೆನೂ ಮೇಂಟೆನೆನ್ಸ್ ಯಾವ ತರ ಮಾಡಿದಿರಾ, ಆಮೇಲೆ ನಿಮ್ಮ ಇರೋಂತ ಮನೆ ಯಾವುದಕ್ಕೆ ಪ್ರೋನ್ ಆಗಿದೆ, ವೆದರ್ ಯುವರ್ ಏನು ನದಿ ಪಕ್ಕದಲ್ಲಿ ದಡದಲ್ಲಿ ಇದ್ದೀರಾ, ನಿಮ್ದು ಆ ಮನೆ ಮುನ್ನೆಚ್ಚರಿಕೆ ಕ್ರಮಗಳು ತಗೋಬೇಕು, ಅಥವಾ ಯಾವುದೋ ಒಂದು ಫಾರೆಸ್ಟ್ ಏರಿಯಾದಲ್ಲಿ ನಿಮ್ಮ ಮನೆ ಇದೆಯಾ, ಅದು ಮುನ್ನೆಚ್ಚರಿಕೆ ಕ್ರಮ ತೊಳ್ಕೋಬೇಕು, ಅಥವಾ ನೀವು ಯಾವ್ದಾದ್ರೂ ಅರ್ಥ್ಕ್ವೇಕ್ ಝೋನ್ ಅಲ್ಲಿ ನೀವು ಇದಾಗಿದ್ದೀರಾ. ಇವಾಗ ಹಿಮಾಲಯದಲ್ಲಿ ಕಟ್ಟುವಂತ ಮನೆನೇ ಬೇರೆ, ನಮ್ಮ ಬೆಂಗಳೂರು ಸಿಟಿಯಲ್ಲಿ ಕಟ್ಟುವಂತ ಮನೆಗಳೇ ಬೇರೆ, ಅಥವಾ ಈ ನದಿ ತೀರದಲ್ಲಿ ಕಟ್ಟುವಂತ ಮನೆಗಳೇ ಬೇರೆ. ಅದ್ರದ್ದು ಒಂದು ವಿಶೇಷ.
1: ಓ, ಅಂದ್ರೆ ಈಗ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ನೋಡ್ಲಿಕ್ಕೆ ತುಂಬಾ ಚಂದವಾಗಿ ಕಾಣಿಸುತ್ತೆ ನಮಗೆ ಕಣ್ಣಿಗೆ, ಬಹಳ ಎಂಥ ಸುಂದರ ಪ್ರದೇಶ ಅಂತ ಹೇಳ್ತೀವಿ, ಅದರಲ್ಲಿ ಯಾವ್ಯಾವ ಕಾರಣಗಳಿಂದ ಮನೆಗಳಿಗೆ ಧಕ್ಕೆ ಆಗೋ ಸಾಧ್ಯತೆ ಇದೆ ಅಂತ ಅನ್ನೋದ್ರ ಬಗ್ಗೆ ಪ್ರಜ್ಞೆ ಇರಬೇಕು. ಅದನ್ನ ನೋಡಿಕೊಂಡೇ ಮನೆಯನ್ನ ಎಷ್ಟು ಗಟ್ಟಿಯಾಗಿ ಕಟ್ಟಲಿಕ್ಕೆ ಸಾಧ್ಯ ಅಂತ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಇತ್ತೀಚೆಗೆ ಆದಂತಹ ಪ್ರವಾಹದಲ್ಲಿ ನಾವು ಒಂದು ಮನೆ ಅದು ಉಳಿದಿತ್ತು, ಅದರ ಒಂದು ಕನ್ಸ್ಟ್ರಕ್ಷನ್ ತುಂಬಾ ಚೆನ್ನಾಗಿತ್ತು ಅಂತ ಅನ್ನೋದನ್ನ ಬಹಳ ನಾವು ಕೊಂಡಾಡಿದ್ವಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಅದರ ಬಗ್ಗೆ ತುಂಬಾನೇ ಚರ್ಚೆ ಆಗಿತ್ತು. ಅಂದ್ರೆ ಒಬ್ಬ ಇಂಜಿನಿಯರ್ನ ನಾವು ಹೇಗೆ ನೇಮಿಸ್ತೀವಿ, ಆಮೇಲೆ ಕಟ್ಟಡ ಕಟ್ಟುವಾಗ ಬಳಸುವಂತಹ ಸಾಮಗ್ರಿಗಳ ಬಗ್ಗೆ ತಾವು ಹೇಳಿದ್ವಿ, ಆಮೇಲೆ ಯಾವ ರೀತಿ ಮನೆ ಕಟ್ಟಿದ್ರೆ ನಮಗೆ ಇನ್ನೊಂದರಿಂದ ಏನು ಧಕ್ಕೆ ಆಗಲ್ಲ ಅಂತ ಅನ್ನೋದ್ರ ಕಡೆ ಗಮನ ಇರಬೇಕಾಗತ್ತೆ. ಆಮೇಲೆ ಈಗ ಸಮತಟ್ಟಾದ ಪ್ರದೇಶ ಅಂತಂದಾಗ ಅಲ್ಲಿ ಭೂಕಂಪ ಅದಕ್ಕೆ ಆ ಪ್ರದೇಶ ಆಗಿರ್ಬೋದು, ಭೂಕಂಪ ಮುಂದೆ ಬರುವಂತಹ ಪ್ರದೇಶ ಆಗಿರ್ಬೋದು, ನದಿ ಪ್ರದೇಶಗಳಲ್ಲಿ ನಾವು ದಂಡೆನಲ್ಲಿ ಅದಕ್ಕೆ ನೋಡಿ ನೀರು ಬಿಡೋ ಟೈಮ್ನಲ್ಲಿ ನದಿ ದಡದಲ್ಲಿ ವಾಸಿಸುವ ನಾಗರಿಕರಿಗೆ ನಾವು ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿ ಸರ್ಕಾರ
0: ಅರ್ಲಿ ವಾರ್ನಿಂಗ್ ಕೊಡ್ತಾ ಇದೆ. ಅರ್ಲಿ ವಾರ್ನಿಂಗ್ ಡ್ಯಾಮ್ ಸೈರನ್ ಆಗುತ್ತೆ, ಅರ್ಲಿ ವಾರ್ನಿಂಗ್ ಬರುತ್ತೆ, ಅದಕ್ಕೆ ತಕ್ಕಂಗೆ ನಿಮ್ಮ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿ ಅನೌನ್ಸ್ ಮಾಡಿರ್ತಾರೆ, ಈ ತರ ಡೇಂಜರ್ ಝೋನ್ ಬಂದಿದೆ, ನೀರು ತುಂಬಾ ಇದು ಡ್ಯಾಮ್ ಇಂದ ನೀರು ಬಿಡ್ತಾ ಇದೀವಿ ಅಂತ.
1: ಹೌದು,
0: ಅವಾಗ ನೀವು ಸೇಫರ್ ಸೈಡ್ ಗೆ ಸ್ಥಳಾಂತರ ಮಾಡಬೇಕು.
1: ಸರ್, ಈಗ ನೈಸರ್ಗಿಕ ವಿಪತ್ತುಗಳು ಅಂತ ಏನು ಮಾತಾಡ್ತೀವಲ್ಲ, ಅದರಲ್ಲಿ ಈಗ ಬಹಳ ಒಂಥರ ಅನಿರೀಕ್ಷಿತವಾಗಿ ಇದಕ್ಕಿದ್ದಂಗೆ ಏನೇನೋ ಆಗ್ಬಿಡುತ್ತೆ, ಅದರ ಮುನ್ನೆಚ್ಚರಿಕೆಯನ್ನ ನಾವು ಕೊಡ್ಲಿಕ್ಕೆ ಶಕ್ತರಾಗಿದ್ದೇವೆ, ಸರ್ಕಾರಗಳು ಆ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದಾವ ಅಂತ
0: ಇದೇ ಆಗಿದೆ. ಈಗ ಈಗ ಕಾಮನ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತ ಮಾಡಿದ್ರು ಸರ್. ಈಗ ನೀವು ಯಾವ್ದೇ ಒಂದು ದುರಂತ ಆದಾಗ ನೀವು ಒಂದ್ ಸಿಂಗಲ್ ನಂಬರ್ ಗೆ ಫೋನ್ ಮಾಡಿದ್ರೆ ಸಾಕು,
1: ಏನು
0: 112 ಅಂತ. ನಾನು ಎಲ್ಲ ಆಕಾಶವಾಣಿ ಕೇಳಿದ್ರೆ ನಾನು ದಯವಿಟ್ಟು ಇದು ನನ್ನ ಮನವಿ, ಇವತ್ತು ಈ ಮಹತ್ವ ದಿನ ಆಗಿರೋದ್ರಿಂದ ದಯವಿಟ್ಟು ಯಾವ್ದೇ ಒಂದು ತೊಂದರೆ ಆದ್ರೆ ನೀವು 112 ಇಡೀ ಇಂಡಿಯಾದಲ್ಲಿ ನೀವು ಎಲ್ಲೇ ಇರಿ ಎಲ್ಲೇ ಜಾಗದಲ್ಲಿ ಹೋಗಿ ಅದು 112 ದಯವಿಟ್ಟು ಫೋನ್ ಮಾಡಿ. ಇದು ಡೈರೆಕ್ಟ್ ಪೊಲೀಸ್ ಸೆಂಟ್ರಲೈಸ್ಡ್ ಕಂಟ್ರೋಲ್ ರೂಮ್ ಹೋಗುತ್ತೆ, ಅಲ್ಲಿ ಒಬ್ರು ಆಪರೇಟರ್ ಪಿಕ್ ಮಾಡ್ತಾರೆ, ಅವ್ರು ನಿಮ್ಮನ್ನು ಕೇಳ್ತಾರೆ ಏನಾಗಿದೆ ನಿಮಗೆ ತೊಂದರೆ, ಪೊಲೀಸ್ ರಿಲೇಟೆಡ್ ತೊಂದರೆನಾ, ಆಂಬುಲೆನ್ಸ್ ಬೇಕಾ ನಿಮ್ಗೆ, ಅಥವಾ ಅಗ್ನಿಶಾಮಕ ದಳದವ್ರು ಬೇಕಾ, ಬೆಂಕಿ ಆಗಿದೆಯಾ, ನೀವು ಅದನ್ನ ನೀವು ಅವ್ರಿಗೆ ಕರೆಕ್ಟ್ ಆಗಿ ವಿವರಿಸಿದ್ರೆ ಅದೇ ನಿಮ್ಮ ಇಂಟರ್ನೆಟ್ ಇಂದ ನೀವು ಫೋನ್ ಇಂದ ನೀವು ಮಾಡಿದ್ರೆ ಅದ್ರಲ್ಲಿ ಇಂಟರ್ನೆಟ್ ಆಗಿದ್ರೆ ಆ ಲೊಕೇಶನ್ ಅವ್ರಿಗೆ ಶೇರ್ ಆಗುತ್ತೆ, ಆಮೇಲೆ ರೆಸ್ಪಾನ್ಸ್ ಟೈಮ್ ಕಮ್ಮಿ ಆಗುತ್ತೆ. ಸೊ 5-3 ನಿಮಿಷದಲ್ಲಿ ಅವ್ರಿಗೆ ಆಕ್ಚುಲಿ ಟೈಮ್ 3-5-6 ನಿಮಿಷದಲ್ಲಿ ಅವ್ರು ರೀಚ್ ಆಗ್ಬೇಕು.
1: ಹೌದು, ರಕ್ಷಣಾ ಕಾರ್ಯಗಳನ್ನ ಕೈಗೊಳ್ಳಬೇಕಂತಂದಾಗ ನಾವು ಕೂಡ ಸನ್ನದ್ಧರಾಗಿರ್ಬೇಕು, ಮತ್ತೆ ಆ ಸರ್ಕಾರಕ್ಕೂ ಕೂಡ ಅವಕಾಶ ಕೊಡಬೇಕು. ಒಂದು, ಮತ್ತೆ ನೀವು ಇನ್ಫಾರ್ಮೇಶನ್ ಮಾಡಿದ್ರೆ ತಾನೇ ಅವ್ರು ಬರಕ್ ಸಾಧ್ಯ.
0: ಕರೆಕ್ಟ್,
1: ಎಷ್ಟು ಬೇಗ ಇನ್ಫಾರ್ಮೇಶನ್ ಕೊಡ್ತೀವಿ ಅಷ್ಟು ಬೇಗ ಅವರು ಆ ಸ್ಥಳಕ್ಕೆ ತಲುಪಿಸಿ ಮುಗಿಸಿ ರಕ್ಷಣಾ ಕಾರ್ಯದಲ್ಲಿ ಅವರು ಸನ್ನದ್ಧರಾಗಿರ್ತಾರೆ ಅಂತ ಹೇಳಬಹುದು. ಈಗ ಪೊಲೀಸ್ 112ಗೆ ನಾವು
0: ಗವರ್ಮೆಂಟ್ ಆಫ್ ಇಂಡಿಯಾ ಲೆವೆಲ್ ಅಲ್ಲಿ 112 ಅಂತ ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ ಅಂತ ಮಾಡಿಬಿಟ್ಟಿದ್ದಾರೆ.
1: ಹೌದೌದು, 112
0: 112 ನಿಮ್ಮ ಮೊಬೈಲ್

0: ಅಲ್ಲಿ ಕರೆನ್ಸಿ ಇಲ್ಲಾಂದ್ರೂ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ನೀವು ಅಲ್ಲಿ ಕರೆನ್ಸಿ ಬೇಕು, ಅದಕ್ಕೆ ಚಾರ್ಜ್ ಆಗುತ್ತೆ, ಚಾರ್ಜು ಆಗಲ್ಲ, ಏನಾಗಲ್ಲ. ಅದು ಇಮಿಡಿಯೇಟ್ ಆಗಿ ನೀವು ಎಲ್ಲಿಂದ ಮಾಡಿದ್ರೆ ಆ ಕರೆ ನೀವು ಮಾಡಿದಾಗ ಅದಕ್ಕೊಂದು ಸ್ಪಷ್ಟವಾಗಿ ಹೇಳ್ಬೇಕು ನಿಮ್ಗೆ, ನಮ್ಗೆ ಇಲ್ಲಿ ಏನೋ ಒಂದು ಒಬ್ಬರಿಗೆ ಏನೋ ಒಬ್ಬರಿಗೆ ತೊಂದರೆ ಆಗಿದೆ ಅಥವಾ ಇಲ್ಲಿ ಏನೋ ಬೆಂಕಿ ಹಚ್ಕೊಂಡಿದೆ, ಅದನ್ನ ಹೇಳಿದಾಗ ಇಮಿಡಿಯೇಟ್ ಆಗಿ ಅವರ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮ್ ಮಾಡಿ ರೆಸ್ಪಾನ್ಸ್ ಟೈಮು ನಿಮ್ಗೆ ರೆಡ್ಯೂಸ್ ಆಗುತ್ತೆ.
1: ಹೌದೌದು ಸರ್. ಈಗ ಭೂಕಂಪ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು ಅಥವಾ ಚಂಡಮಾರುತ ಆಗಿರ್ಬೋದು, ಕೆಲವು ಭೂಕುಸಿತ ಆಗಿರ್ಬೋದು, ಮತ್ತೆ ಸುನಾಮಿ ಇವೆಲ್ಲ ಕೂಡ ಆಗಿರ್ಬೋದು. ಈ ರೀತಿಯಾದ ವಿಪತ್ತುಗಳು ಈಗ ಬರ ಆಗತ್ತೆ ನೋಡಿ, ಮಳೆ ಬರಲ್ಲ, ಇದು ಎದರಲ್ಲಿ ಬರುತ್ತೆ?
0: ಇದು ಬರ ಆಕ್ಚುಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬರುತ್ತೆ. ಆಮೇಲೆ ಕ್ಲೈಮೇಟ್ ಡಿಪಾರ್ಟ್ಮೆಂಟ್ ಅವರು ನಿಮ್ಗೆ ಆಲ್ರೆಡಿ ಅರ್ಲಿ ವಾರ್ನಿಂಗ್ ಕೊಟ್ಟಿರ್ತಾರೆ, ಈ ಸತಿ ಬೆಳೆಗೆ ತೊಂದರೆ ಆಗ್ಬೋದು, ನೀವು ಮುನ್ನೆಚ್ಚರಿಕೆ ವಹಿಸ್ಕೊಂಡು ಬೇರೆ ಯಾವ್ದಾದ್ರು ಬೆಳೆ ಹಾಕೊಳ್ಳಿ. ನೀವು ಯಾವಾಗ ಅದಕ್ಕೆ ನೀರು ಇಲ್ಲದೆ ಇರುವಂತ ಪದಾರ್ಥಗಳು ಯಾವ್ದಾದ್ರು ಮಾಡಿ ಅಂತಾರೆ, ಬಟ್ ನಮ್ಮ ಯಾಕಂದ್ರೆ ಅವ್ರಿಗೆ ದೇ ವಾಂಟ್ ಓನ್ಲಿ ಕಮರ್ಷಿಯಲ್ ಕ್ರಾಪ್. ಅದರಿಂದನೇ ಈಗ ಬರ ಬಂದಾಗ ಈ ಸೈಂಟಿಫಿಕ್ ಟೀಮು ಡೆಲ್ಲಿಯಿಂದ ಬರ್ತಾರೆ ಅಥವಾ ಬೇರೆ ಕಡೆಯಿಂದ ಬರ್ತಾರೆ, ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಆಮೇಲೆ ಅದಕ್ಕೆ ಇನ್ಶೂರೆನ್ಸ್ ಆಗಿದ್ರೆ ಅದು ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ, ಅವರು ರಿಪೋರ್ಟ್ ಕೊಡ್ಬೇಕು. ಈಗ ಆಲ್ರೆಡಿ ನಮ್ದು 140 ತಾಲೂಕುಗಳಲ್ಲಿ ಬರ ಡಿಕ್ಲೇರ್ ಆಗಿದೆ, ಆಲ್ರೆಡಿ ಟೀಮ್ಸ್ ವಿಸಿಟ್ ಮಾಡ್ತಾ ಇದೆ. ಇವ್ರು ರಿಪೋರ್ಟ್ ಕೊಟ್ಮೇಲೆ ಇವ್ರು ರೈತರಿಗೆ ಅದು ಬರದ್ ರಿಲೇಟೆಡ್ ಕಾಂಪನ್ಸೇಷನ್
1: ಆಗುತ್ತೆ. ಅಂದ್ರೆ ವಿಪರೀತ ನೋಡಿ, ಬಿಸಿಲು ಇರ್ತದೆ, ತುಂಬಾನೇ ಶೆಕೆ ಜಾಸ್ತಿ ಆಗಿ ಬಿಸಿ ಅಲೆಗಳೆಲ್ಲ ಬಂದು ಅದರಿಂದ ಕೂಡ ತೊಂದರೆ ಆಗುತ್ತೆ. ಹಾಟ್ ವೇವ್ಸ್ ಏನಿದೆಯಲ್ಲ, ಅದರಿಂದ
0: ಹೀಟ್ ವೇವ್ಸ್ ಗೂ ಒಂದು ಅಲರ್ಟ್ ಇದೆ ಸರ್. ನಮ್ಮಲ್ಲಿ ಒಂದು ಆಪ್ ಇದೆ, ಅದು ಆಪ್ ನೀವು ಸಾಚೇತ ಅಂತ ಒಂದು ಆಪ್ ಇದೆ, ಗವರ್ಮೆಂಟ್ ಆಫ್ ಇಂಡಿಯಾ NDMA ಅವರು ಒಂದು ಸಾಚೇತ ಅಂತ ಒಂದು ಆಪ್ ಮಾಡಿದ್ದಾರೆ. www.nda.gov.in ಹೋಗಿ ಅಥವಾ www.nidm.gov.in ಹೋಗಿ ಅಥವಾ www.mha.gov.in ಈ ಮೂರು ವೆಬ್ಸೈಟ್ ಅಲ್ಲಿ ನೀವು ಹೋಗಿ ಇದರಲ್ಲಿ ಸಾಚೇಟ್ ಅಂತ ಒಂದು ಆಪ್ ಇದೆ, ಆಪ್ ಡೌನ್ಲೋಡ್ ಮಾಡ್ಕೋಬಹುದು, ಅದು ಫ್ರೀಲಿ ಅವೈಲೇಬಲ್. ಅದು ನೀವು ಇರೋಂತ ಜಾಗ ಸ್ಥಳದಲ್ಲಿ ಅದು ಏನು ಅಲರ್ಟ್ ಕೊಡಬೇಕು ಅದು ಕೊಡುತ್ತೆ. ಇವಾಗ ನೀವು ನಿಂತು ನಾವು ಇಲ್ಲಿ ಕೂತಿದ್ದೀವಿ, ಇವತ್ತು ನಾವು ಆಕಾಶವಾಣಿ ಸ್ಟುಡಿಯೋದಲ್ಲಿ ಕೂತಿದ್ದೀವಿ, ಇಲ್ಲಿ ಭೂಕಂಪ ಆಗಿದ್ರೆ ಅದು ಹೇಳುತ್ತೆ ಆಪಲ್ಲಿ, ಅಥವಾ ಇಲ್ಲಿ ಮಳೆ ಬರುತ್ತೆ ಅಥವಾ ಇದು ಲೈಟ್ನಿಂಗ್ ಸ್ಟ್ರೈಕ್ ಆಗುತ್ತೆ ನಿಮ್ ಬಿಲ್ಡಿಂಗ್ ಗೆ ಅಂದ್ರೆ ಅದು ಅಲರ್ಟ್ ಕೊಡುತ್ತೆ. ಆಮೇಲೆ ಸಪೋಸ್ ಡ್ಯಾಮ್ ಪಕ್ಕದಲ್ಲಿ ಇದೆ ನಿಮ್ಮ ಮನೆ, ನಿಮ್ಗೆ ಡ್ಯಾಮ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ, ನೀವು ಮುಂಚಿನ ಮುನ್ನೆಚ್ಚರಿಕೆ ಕ್ರಮಗಳು ವಹಿಸ್ಕೊಳ್ಳಿ ನೀವು. ಸೊ ಆ ಆಪ್ ಬಹಳ ಅನುಕೂಲ ಆಗುತ್ತೆ.
1: ಅದನ್ನ ಸರ್, ಈಗ ರಾಸಾಯನಿಕ ಸೋರಿಕೆಗಳು ಆಗಿ ಅಥವಾ ಅಲ್ಲಿ ಬೆಂಕಿ ಅವಘಡ ಆಗಿರ್ತವೆ, ಆ ಬೆಂಕಿ ಅವಘಡಗಳು ಕೂಡ ಅಂದ್ರೆ ಆಯಾ ಪ್ರದೇಶಕ್ಕೆ ಆ ಕಂಪನಿಗೆ ಸಂಬಂಧಪಡೋ ಹಾಗೆ ಅವರು ಎಚ್ಚರಿಕೆಗಳನ್ನು ತಗೋಬೇಕಂತ ಇರುತ್ತೆ. ಪ್ರತಿಯೊಂದು ಕೈಗಾರಿಕೆ ಆಗಿರ್ಬೋದು, ಕಾರ್ಖಾನೆಗಳಾಗಿರ್ಬೋದು, ಆ ಜವಾಬ್ದಾರಿ ತಗೋತದೆ. ಅಲ್ಲಿ ಸರ್ಕಾರದ ಹಸ್ತಕ್ಷೇಪ ಏನು ಅಂದ್ರೆ, ಸರ್ಕಾರಗಳು ನಿಯಮಗಳನ್ನು ರೂಪಿಸುತ್ತದೆ, ಯಾವ ರೀತಿ ನೀವು ಅವಘಡಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ, ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತೆಲ್ಲ ಹೇಳುತ್ತಾ, ಮತ್ತು ನಿಮ್ಮ ವಿಪತ್ತು ನಿರ್ವಹಣಾ ಘಟಕ ಅಥವಾ ಈಗ ವಿಭಾಗ ಏನಿದೆಯಲ್ಲ ಸರ್ಕಾರದ್ದು, ಅದರ ಒಂದು ಪ್ರಾಮುಖ್ಯತೆ ಏನು?
0: ಅದು ಆಕ್ಚುಲಿ ನೀವು ಹೇಳಿದ್ರೆ ಈಗ ಇಂಡಸ್ಟ್ರಿಯಲ್ ಇದು ಡಿಸಾಸ್ಟರ್ ಅಂತ ನೀವು ಅದನ್ನ ಎಂಫಸೈಸ್ ಮಾಡ್ತಾ ಇದ್ರೆ, ಈಗ ಇಂಡಸ್ಟ್ರಿಯಲ್ ಡಿಸಾಸ್ಟರ್ ಆದಾಗ ಫ್ಯಾಕ್ಟ್ರೀಸ್ ಅಂಡ್ ಬಾಯ್ಲರ್ಸ್ ಅವರು ಅವ್ರಿಗೆ ಸರ್ಟಿಫಿಕೇಶನ್ ಕೊಟ್ಟಿರ್ತಾರೆ ಅಥವಾ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಅವ್ರಿಗೆ ಲೈಸೆನ್ಸ್ ಕೊಟ್ಟಿರ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ಫೈರ್ ಅಂಡ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಅವ್ರಿಗೆ ಲೈಸೆನ್ಸ್ ಇಶ್ಯೂ ಮಾಡಿರ್ತಾರೆ, ಅದರಲ್ಲಿ ಮ್ಯಾಂಡೇಟರಿ ಅವರು ಕೊಟ್ಟಿರ್ತಾರೆ ಗೈಡ್ಲೈನ್ಸ್, ನೀವು ಈ ತರ ಹಜಾರ್ಡಸ್ ಕೆಮಿಕಲ್ಸ್ ಯೂಸ್ ಮಾಡಿದಾಗ ಈ ತರ ಪ್ರಿಕಾಷನ್ಸ್ ತಗೋಬೇಕು, ಅಥವಾ ನೀವು ನಿಮ್ಮ ನಿಮ್ಮ ಎಂಪ್ಲಾಯಿ ಕೆಲಸ ಮಾಡಿದಾಗ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಹಾಕೊಂಡೆ ಒಳಗಡೆ ಹೋಗ್ಬೇಕು, ಅದಕ್ಕೆ ಸ್ಟಾರ್ಟ್ ಗೈಡ್ಲೈನ್ಸ್ ಇರುತ್ತೆ, ಅದು ಸ್ಟೋರೇಜ್ ಯಾವ ತರ ಮಾಡಬೇಕು ಅಂತ ಒಂದು ಇದು ಗೈಡ್ಲೈನ್ಸ್ ಇರುತ್ತೆ. ನೀವು ಇದೆಲ್ಲ ಯಾವ್ದಾದ್ರು ವಯೋಲೇಷನ್ ಮಾಡಿದಾಗ ಅವಾಗ ಅದು ಅನಾಹುತ ಲೀಡ್ ಆಗುತ್ತೆ.
1: ಈಗ ವಿಪತ್ತು ಪ್ರಾಧಿಕಾರ ಅಂತ ಇರುತ್ತೆ ನೋಡಿ, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಅದರ ಒಂದು ಪ್ರಾಮುಖ್ಯತೆ ಮತ್ತೆ ಇಲ್ಲಿ ಯಾರ್ಯಾರು ಪ್ರಮುಖವಾಗಿ ಈ ಒಂದು ಅನಾಹುತ ಆದಾಗ ಹೇಳುವಂತ ಅಧ್ಯಕ್ಷರಾಗಲಿ ಅಥವಾ ಸಮಿತಿ ಯಾವ ರೀತಿ ಇರುತ್ತೆ?
0: ಅದು ಅದು ಓಕೆ, ನಮ್ಮ ನ್ಯಾಷನಲ್ ಲೆವೆಲ್ ಅಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತಿದೆ, ಸ್ಟೇಟ್ ಬಂದಾಗ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತಿದೆ, ಡಿಸ್ಟ್ರಿಕ್ಟ್ ಬಂದ್ರೆ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತಿದೆ. ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಡಿಸಿ ಡೆಪ್ಯೂಟಿ ಕಮಿಷನರ್ ಸಾಹೇಬರು ಬೈ ಡಿಫಾಲ್ಟ್ ಈಸ್ ಅ ಚೇರ್ಮನ್, ಅವ್ರು ಅಡಿಷನಲ್ ಬಂದ್ಬಿಟ್ಟು ಡೆಪ್ಯೂಟಿ ಚೇರ್ಮನ್ ಆಗಿರ್ತಾರೆ. ಆಮೇಲೆ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಸ್ ಸರ್ಕಾರದಲ್ಲಿ ಇರುವಂತ ಲೈನ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಅದಕ್ಕೆ ಮೆಂಬರು, ಪೊಲೀಸ್ ಇರ್ಬೋದು, ಟ್ರಾಫಿಕ್ ಇರ್ಬೋದು, ಫೈರ್ ಎಮರ್ಜೆನ್ಸಿ ಇರ್ಬೋದು, ನೀವ್ ಹೇಳ್ದಂಗೆ ಫ್ಯಾಕ್ಟ್ರೀಸ್ ಅಂಡ್ ಬಾಯ್ಲರ್ಸ್ ಇರ್ಬೋದು, ಲೇಬರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹಾಸ್ಪಿಟಲ್ಸ್ ಎಲ್ಲ
1: 108
0: ಎಲ್ಲರೂ ಅದಕ್ಕೆ ಮೆಂಬರ್ಸ್ ಆಗಿರ್ತಾರೆ. ಸೊ ಡಿಸಿ ಸಾಹೇಬರು ಅವ್ರಿಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005 ಅಲ್ಲಿ ಅವ್ರಿಗೆ ಕೊಟ್ಟಿರುವಂತ ಏನು ಅಥಾರಿಟಿಯಲ್ಲಿ ಯಾರನ್ನ ಬೇಕಾದ್ರೂ ಅವ್ರನ್ನ ಯೂಸ್ ಮಾಡ್ಕೋಬಹುದು ಆ ಟೈಮಲ್ಲಿ.
1: ಸರ್, ಈಗ ಪತ್ರಿಕೆಗಳು ಮತ್ತು ಸೋಷಿಯಲ್ ಮೀಡಿಯಾಗಳು ಇವು ಕೂಡ ತುಂಬಾ ಪ್ರಮುಖ ಪಾತ್ರ ವಹಿಸ್ತವೆ, ತಾವು ಹೇಳಿದ್ರೆ ಆಪ್ ಮೂಲಕವಾಗಿ ನಾವು ತಲುಪಬಹುದು ಅಂತ ಹೇಳಿ. ಈಗ ಪ್ರಸಕ್ತ ಈ ಕಾಲದಲ್ಲಿ ನಾವು ಮೊಬೈಲ್ ಯಾವತ್ತು ಕೈಯಲ್ಲಿರುತ್ತೆ, ಇವು ಹೇಗೆ ವಿಪತ್ತು ನಿರ್ವಹಣೆಗೆ ಸಹಕಾರಿಯಾಗಿರ್ತವೆ?
0: ಮೊಬೈಲ್ ನೀವು ಹೇಳಿದ ಒಳ್ಳೆ ಒಳ್ಳೆ ಪಾಯಿಂಟ್ ಹೇಳಿದ್ರೆ, ನೀವು ಈಗ ಸ್ಯಾಚೆಟ್ ಆಪ್ ಅಲ್ಲಿ ನೀವು ಅದನ್ನ ಡೈಲ್ ಮಾಡಿದ ತಕ್ಷಣ ನಿಮ್ ಲೊಕೇಶನ್ ಶೇರ್ ಆಗುತ್ತೆ ಕಂಟ್ರೋಲ್ ರೂಮ್ಗೆ. ಅದಲ್ದೇನೆ

0: ಈಗ 112 ನೀವು ಡೈಲ್ ಮಾಡಿದ ತಕ್ಷಣ ಮೊದಲು ಆ ಫೆಸಿಲಿಟಿ ಇರಲಿಲ್ಲ. ಇವಾಗ ನೀವು ಇಲ್ಲಿ ಕೂತ್ಕೊಂಡು ಸ್ಟುಡಿಯೋದಲ್ಲಿ 112 ಮಾಡಿದ್ರೆ ಆ ಕಂಟ್ರೋಲ್ ರೂಮ್ಗೆ ಅಥವಾ ಕಾರ್ಗೆ ನಮ್ದು ಲೊಕೇಶನ್ ಹೋಗುತ್ತೆ. ಇಮಿಡಿಯೇಟ್ ಆಗಿ ಅವ್ರು ಫೋನ್ ಮಾಡ್ತಾರೆ ನಿಮ್ಗೆ, ಸರ್ ಏನ್ ತೊಂದರೆ ಆಗಿದೆ, ಸಪೋಸ್ ನಿಮ್ಗೆ ಲಾ ಅಂಡ್ ಆರ್ಡರ್ ಇಲ್ಲಿ ಯಾರೋ ಗಲಾಟೆ ಗುಂಡಾಗಳು ಗಲಾಟೆ ಮಾಡ್ತಾ ಇದಾರೆ, ಲಾ ಅಂಡ್ ಆರ್ಡರ್ ಕೊಡ್ತಾರೆ. ಸರ್ ಇಲ್ಲಿ ಯಾವ್ದೋ ಒಂದು ಕಾರ್ ಬೆಂಕಿ ಹಚ್ಕೊಂಡ್ಬಿಟ್ಟಿದೆ, ಫೈರ್ ಸರ್ವಿಸಸ್ ಕೊಡ್ತಾರೆ. ಸರ್ ಇಲ್ಲಿ ಯಾರೋ ಒಬ್ಬ ಕೆಳಗಡೆ ರೋಡ್ ಅಲ್ಲಿ ಬಿದ್ದು ತುಂಬಾ ನರಳ್ತಾ ಇದ್ದಾನೆ ಸರ್, 108 ಆಂಬುಲೆನ್ಸ್ ಫೋನ್ ಮಾಡ್ತಾರೆ. ಅಥವಾ ಯಾವ್ದೋ ಒಂದು ಕೆಮಿಕಲ್ ಲೀಕ್ ಆಗಿದೆ ಅಂದ್ರೆ ಇಮಿಡಿಯೇಟ್ ಕೆಮಿಕಲ್ ಆಟೋಮಿಕ್ ಎನರ್ಜಿ ಅಥವಾ ಇವ್ರಿಗೆ ಅವ್ರಿಗೆ ಫೋನ್ ಮಾಡ್ತಾರೆ. ಸೊ ಆ ಸಿಚುವೇಶನ್ ನೀವು ಕರೆಕ್ಟ್ ಆಗಿ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ. 112 ಫೋನ್ ಮಾಡಿದಾಗ ಅವ್ರಿಗೆ ಟೈಮ್ ಬಹಳ ಶಾರ್ಟ್ ಇರುತ್ತೆ, ನೀವು ಕರೆಕ್ಟ್ ಆಗಿ ಅವ್ರಿಗೆ ಹೇಳ್ಬೇಕು ಏನ್ ಸಿಚುವೇಶನ್ ಆಗಿದೆ, ಅವ್ರು ಯಾರಿಗೆ ಏನಾಗಿದೆ ಅದೊಂಚೂರು ಸ್ಪಷ್ಟವಾಗಿ ಹೇಳಿದ್ರೆ ಅದ್ರ ತಕ್ಕಂಗೆ ನಾವು ರೆಸ್ಪಾಂಡ್ ರೆಡಿ ಮಾಡ್ಕೋಬಹುದು.
1: ರಘುವ್ರೆ, ಈಗ ಸಾಮಾನ್ಯವಾಗಿ ಒಂದು ಅನಾಹುತ ಆದಾಗ ಅದನ್ನ ಮತ್ತೆ ನಾವು ರೀಕನ್ಸ್ಟ್ರಕ್ಟ್ ಮತ್ತೆ ಪುನರ್ ನಿರ್ಮಾಣ ಮಾಡಬೇಕಂದ್ರೆ ತುಂಬಾ ಕಷ್ಟದ ಕೆಲಸ. ಹಾಗಾಗಿ ಜಾಗರೂಕತೆ ಅಂತ ಅನ್ನೋದಾಗ್ಲಿ ಅಥವಾ ಮುನ್ನೆಚ್ಚರಿಕೆಗಳನ್ನ ಏನೇನು ಆಗ್ತಾ ಇದೆ ಅದಕ್ಕೆ ನಾವು ಸರ್ಕಾರದ ನಿಯಮಗಳಿಗೆ ಅನುಸಾರವಾಗಿ ನಾವು ಇರೋದಾಗ್ಲಿ ನಾವು ಹೇಗೆ ಇದೀವಿ ಅಂತನ್ನೋದು ಸುರಕ್ಷತೆ ದೃಷ್ಟಿಯಿಂದ ಸ್ವಲ್ಪ ಅನೇಕ ನಿಯಮಗಳನ್ನ ಮುನ್ನೆಚ್ಚರಿಕೆಗಳನ್ನು ನಾವು ಪಾಲಿಸಬೇಕಾಗುತ್ತೆ.
0: ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ.
1: ಅವೇರ್ನೆಸ್ ಪ್ರೋಗ್ರಾಮ್ ಹೇಗೆ ಆಗುತ್ತೆ?
0: ಒಳ್ಳೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಈಗ ಆಲ್ರೆಡಿ ನಾವು ಕಮ್ಯುನಿಟಿ ಲೆವೆಲ್ ಕಮ್ಯುನಿಟಿ ಬೇಸ್ಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತ ಎಲ್ಲ ಕಮ್ಯುನಿಟಿ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಹೋಗ್ತಾ ಇದೀವಿ, ಅಲ್ಲಿ ಅವ್ರಿಗೆ ಅವೇರ್ನೆಸ್ ಕೊಡ್ತದೆ. ಅದಲ್ಲದೆ ಈಗ ನಮ್ಮ ಜೆನ್ಜಿ ಅಂತ ಕರಿತೀವಲ್ಲ ಜೆನ್ಜಿ ಅವ್ರಿಗೆ, ಅವ್ರಿಗೆ ಏನಂದ್ರೆ ಈಗ ಅವ್ರಿಗೆಲ್ಲರಿಗೂ ನೋಡಿ, ಈಗ ಅಲ್ಲಿ ಅವರು ಕಾಲೇಜು ಇದ್ರ ಸ್ಕೂಲಲ್ಲಿ ಓದ್ಬೇಕಾದ್ರೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಾಲಂಟಿಯರ್ ಆಗಿರ್ತಾರೆ, ಅಥವಾ ರೆಡ್ ಕ್ರಾಸ್ ವಾಲಂಟಿಯರ್ಸ್ ಆಗಿರ್ತಾರೆ, ನ್ಯಾಷನಲ್ ಕ್ಯಾಡೆಟ್ ಕೋರ್ ವಾಲಂಟಿಯರ್ಸ್ ಆಗಿರ್ತಾರೆ, ಅಥವಾ ಇವರು ನ್ಯಾಷನಲ್ ಸರ್ವಿಸ್ ಸ್ಕೀಮ್ ವಾಲಂಟಿಯರ್ಸ್ ಆಗಿರ್ತಾರೆ, ನೆಹರು ಯುವ ಕೇಂದ್ರ ವಾಲಂಟಿಯರ್ಸ್ ಆಗಿರ್ತಾರೆ, ಅದಲ್ಲದೆ ಟ್ರಾಫಿಕ್ ವಾರ್ಡನ್ಸ್ ಆಗಿರ್ತಾರೆ, ಸಿವಿಲ್ ಡಿಫೆನ್ಸ್ ವಾರ್ಡನ್ಸ್ ಆಗಿರ್ತಾರೆ, ಹೋಮ್ ಗಾರ್ಡ್ಸ್, ಇವರೆಲ್ಲರೂ ನಮ್ಮ ಸರ್ಕಾರದಿಂದ ಇದು ಪ್ರಯೋಜನ ಪಡೆದು ಇವ್ರಿಗೆಲ್ಲರಿಗೂ ಸರ್ಟಿಫೈಡ್ ಟ್ರೈನರ್, ನಾನು ಒಬ್ಬ ಸರ್ಟಿಫೈಡ್ ಟ್ರೈನರ್, ಸೊ ಐ ಟ್ರೈನ್ ಆಲ್ ದೀಸ್ ವಾಲಂಟಿಯರ್ಸ್. ಆಪದ್ ಮಿತ್ರ ಅಂತ ಈಗ ಲೇಟೆಸ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಪದ್ ಮಿತ್ರ ವಾಲಂಟಿಯರ್ಸ್ ಅಂತ ಮಾಡಿದೀವಿ. ಇದು ಯಂಗ್ ಜನರೇಷನ್ ಜೆನ್ಜಿ ಅವ್ರಿಗೆ, ನೀವು ಆ ಸಿಚುವೇಶನ್ ಅಲ್ಲಿ ಇದ್ದಾಗ ಯು ಬಿಕಮ್ ದ ಫಸ್ಟ್ ರೆಸ್ಪಾಂಡರ್, ನೀನ್ ಫಸ್ಟ್ ಸುರಕ್ಷಿತವಾಗಿರ್ಬೇಕು, ಆಮೇಲೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ಬೇಕು. ನೋ, ಯು ಶುಡ್ ಬಿ ಔಟ್ ಆಫ್ ದಿ ಸಿಚುವೇಶನ್. ಅಲ್ಲಿ ಸಪೋಸ್ ಯಾರೋ ಒಬ್ರು ಕೆಳಗೆ ಬಿದ್ದೋದ್ರು, ಅವ್ರಿಗೆ ನೀವು 112 ಫೋನ್ ಮಾಡ್ಬಿಟ್ಟು ನೀವು ಕೇಳ್ಬೋದು, ಸರ್ ಇವ್ನು ಕೆಳಗಡೆ ಬಿದ್ದಿದ್ದಾನೆ, ಇವ್ನು ಸಿ ಪಿ ಆರ್ ಕೊಡ್ಬೋದಾ, ಹಾರ್ಟ್ ಅಟ್ಯಾಕ್ ಆಗಿದೆ, ಇವ್ನು ಸಿ ಪಿ ಆರ್ ಕೊಡ್ಬೋದಾ, ಅವ್ನಿಗೆ ಒಂದು ಸೇಫರ್ ಸಿ ಪಿ ಆರ್ ಯಾವ ತರ ಕೊಡ್ಬೇಕು ಅಂತ ನಾವು ಈ ಟ್ರೈನಿಂಗ್ ವಾಲಂಟಿಯರ್ಸ್ಗೆ ಆಲ್ರೆಡಿ ಟ್ರೈನ್ ಮಾಡಿದೀವಿ. ಬ್ಯಾಂಡೇಜಸ್ ಹೆಂಗ್ ಹಾಕೋದು, ಸಪೋಸ್ ಹೆಡ್ ಇಂಜುರಿ ಆಯ್ತು, ಹೆಂಗ ದುಪ್ಪಟ್ಟ ಏನೋ ಒಂದು ಬಟ್ಟೆ ಸಿಗುತ್ತಾ ತೆಗೆದು ಅದು ಬ್ಲೀಡಿಂಗ್ ಹಿಂಗೆ ಸ್ಟಾಪ್ ಮಾಡಬೇಕು, ಅಥವಾ ಅವನು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಂತ ನೀವು ಊಹೆ ಮಾಡ್ಕೊಂಡು ನೀವು ಗೆಸ್ ಮಾಡ್ಕೊಂಡು ಅವ್ನಿಗೆ ಹೆಂಗೆ ಸಿ ಪಿ ಆರ್ ಕೊಡ್ಬೋದು ಅಂತ ಮಾಡ. ಸೊ ಇದನ್ನೆಲ್ಲ ಟ್ರೈನಿಂಗ್ ಕೊಡೋಕೆ ಈ ಎಲ್ಲ ಜೆನ್ಜಿಗಳಿಗೆ ನಾವು ಆಲ್ರೆಡಿ ಟ್ರೈನ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಪಾರ್ಟ್ ಆಫ್ ದಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಲ್ಲೂ ಬಂದಿದೆ. ಆಮೇಲೆ ಇದು ಅವೇರ್ನೆಸ್ ನೀವು ಹೇಳಿದ್ರಲ್ಲ, ಕಮ್ಯುನಿಟಿ ಅವೇರ್ನೆಸ್ ಅಲ್ಲದೇನೆ ಇವ್ರಿಗೆ ಇದು ಟ್ರೈನಿಂಗು ಎಲ್ಲ ಸ್ಕೂಲ್ಸ್ ಕಾಲೇಜ್ ಲೆವೆಲ್ ಅಲ್ಲಿ 8th ಕ್ಲಾಸಿಂದನು ಸುಮಾರು ಅವ್ನು ಗ್ರಾಜ್ಯುಯೇಟ್ ಆಗಿ ಅವ್ನು ಡಾಕ್ಟ್ರೇಟ್ ಆಗೋವರೆಗೂ ಈ ಟ್ರೈನಿಂಗ್ ಕೊಡ್ತಾನೆ ಇರ್ತೀವಿ. ಕೆಲವು ಕೋರ್ಸಸ್ ಎಲ್ಲ ಇದೆ ಸರ್ ನಮ್ಮಲ್ಲಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವಿಪತ್ತು ನಿರ್ವಹಣೆ ಪ್ರಾಧಿಕಾರ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇದೆ, ಎಲ್ಲ ತಾಲೂಕಾ ಲೆವೆಲ್ ಅಲ್ಲಿ ಟ್ರೈನಿಂಗ್ಸ್ ಮಾಡ್ತಾ ಇರ್ತೀವಿ. ನೀವೇನಲ್ಲಿ ದುಡ್ಡು ಕಟ್ಟಂಗೆ ಏನೋ ಅವಶ್ಯಕತೆ ಇರಲ್ಲ, ಎಲ್ಲ ಫ್ರೀ ಟ್ರೈನಿಂಗ್, ಯು ವಿಲ್ ಇಂಪ್ರೂವ್ ಯುವರ್ ಲೈಫ್ ಸೇವಿಂಗ್ ಸ್ಕಿಲ್ಸ್.
1: ಹೌದು, ಮುನ್ನೆಚ್ಚರಿಕೆ ಆಗಲಿ ಅದು ಒಂದು ಪ್ರಜ್ಞೆ ಇರಬೇಕು, ಮತ್ತೆ ಏನೇ ಅಪಘಾತ ಆದಾಗ ಅದನ್ನು ತಡೆಗಟ್ಟುವಲ್ಲಿ ನಾವು ಕೂಡ ಸಕ್ರಿಯರಾಗಿರಬೇಕು, ಸರ್ಕಾರಕ್ಕೆ ನಾವು ಕೈ ಜೋಡಿಸಬೇಕು, ಮತ್ತೆ ಈ ರೀತಿಯಾಗಿ ಅವಘಡಗಳು ಸಂಭವಿಸಿದಾಗ ನಾವು ಕೂಡ ಅಲ್ಲಿ ಭಾಗಿಯಾಗಬೇಕು. ಭಾಗಿಯಾಗಬೇಕಂತಂದಾಗ ನಮಗೆ ತರಬೇತಿ
0: ಅವಶ್ಯಕತೆ ಇದೆ. ದಯವಿಟ್ಟು ಯಾವುದೇ ಒಂದು ರೆಸ್ಪಾಂಡ್ ಮಾಡಕ್ ಹೋದ್ರೆ ನೀವು ತರಬೇತಿ ಇದ್ರೆ ಮಾತ್ರ ಹೋಗ್ಬೇಕು. ನೀವು ನಾನು ಬೆಂಕಿ ಅಲ್ಲಿ ಆಗಿದೆ ನಾನು ಹೋಗಿ ಆರಿಸ್ತೀನಿ ಅಂತ ಹೋಗೋ ಅವಶ್ಯಕತೆ ಇರಲ್ಲ.
1: ಸಂದರ್ಭದಲ್ಲಿ ಯಾರನ್ನೋ ನಾವು ರಕ್ಷಣೆ ಮಾಡ್ಲಿಕ್ಕೆ ಹೋಗಿ ಅವರು ಕೂಡ
0: ಪ್ರಯೋರಿಟ ಇದು ಮಾಡಿಕೊಂಡು, ಸಪೋಸ್ ಎಕ್ಸ್ಟಿಂಗ್ವಿಷರ್ಸ್ ಇತ್ತು, ಅದು ಎ ಬಿ ಸಿ ಡಿ ಎಕ್ಸ್ಟಿಂಗ್ವಿಷರ್ ನೀವು ಯಾವ ತರ ಅದು ಯಾವ್ದಕ್ಕೆ ಯೂಸ್ ಮಾಡಬೇಕು, ಯಾವ್ದಕ್ಕೆ ಏನ ಬೆಂಕಿ ನನ್ಸೋ ಇದು ಉಪಕರಣಗಳು ಇರ್ತಾವಲ್ಲ ಅದನ್ನ ಐಡೆಂಟಿಫೈ ಮಾಡೋ ತರ ಇರಬೇಕು.
1: ಸರ್, ಅಲ್ಲಿ ಕೆಲವು ಸಲ ಈ ಮಾಕ್ ಟ್ರೈನಿಂಗ್ ಮಾಡ್ತಾರೆ ನೋಡಿ,
0: ಮಾಕ್ ಡ್ರಿಲ್ ಅಂತ,
1: ಮಾಕ್ ಡ್ರಿಲ್ ಇವನ್ನು ಕೂಡ ಮಾಡ್ತಾರೆ. ಅಂದ್ರೆ ಈಗ ಯಾವ ರೀತಿ ವಿಪತ್ತು, ಹೆಂಗೆ ಈಗ ಉದಾಹರಣೆ ಟೆರರಿಸ್ಟ್ ಅಟ್ಯಾಕ್ ಆಗಿರ್ಬೋದು, ಯುದ್ಧ ಆಗಿರ್ಬೋದು, ಹೇಗೆ ಅದರಿಂದ ಪಾರಾಗ್ತಾರೆ ಅಂತನ್ನೋದನ್ನ ಎಲ್ಲ
0: ಒಂದು ಎಕ್ಸಸೈಸ್ ಅದು
1: ಮಾಡ್ತಿರ್ತಾರೆ.
0: ಇದು ಯಾರಿಗೂ ಗೊತ್ತೇ ಇರಲ್ಲ, ಅಲ್ಲಿ ಆಲ್ ಆಫ್ ಎ ಸಡನ್ ಕಂಟ್ರೋಲ್ ರೂಮ್ ಅಲ್ಲಿ ಹೇಳ್ತಾ ಈ ತರ ಹಿಂಗೆ ಟೆರರಿಸ್ಟ್ ಅಲ್ಲಿ ಬಿಲ್ಡಿಂಗ್ ಮೇಲೆ ಇದಾರೆ, ನೀವು ಟೀಮ್ ಕಳಿಸಿ ಅಂತ. ಅದು ಆಕ್ಚುಲಿ ತುಂಬಾ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇವ್ರು ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ ಅಂತ. ಅದು ದಟ್ ಇಸ್ ಅ ಲರ್ನಿಂಗ್ ಎಕ್ಸಸೈಸ್. ಈ ಪೊಲೀಸು ಸ್ಪೆಷಲ್ ಸ್ಕ್ವಾಡ್ ಬರ್ತದೆ, ಅದನ್ನ ಐಡೆಂಟಿಫೈ ಮಾಡ್ತಾರೆ, ಇವನ್ ಎಲ್ಲಿಂದ ಮಾತಾಡ್ತಾ ಇದ್ದಾನೆ, ಇವನ ಹತ್ರ ಏನೇನಿದೆ, ಇವನ್ ಏನಕ್ ಬಂದಿದ್ದಾನೆ ಬಿಲ್ಡಿಂಗ್ ಒಳಗೆ, ಇವ್ನು ಹೆಂಗ್ ಬಂದ. ಸೊ ಅದು ಮಾಕ್ ಎಕ್ಸಸೈಸ್
1: ಒಂಥರ ಪ್ರಿಪೇರ್ ಆಗಿರ್ಬೇಕು. ಯಾವುದೇ ಒಂದು ಘಟನೆಗಳಿಗೆ ನಾವು ಪ್ರತಿಕ್ರಿಯೆ ಕೊಡಬೇಕಂದಾಗ ಸನ್ನದ್ಧತೆ ಹೇಗಿರುತ್ತೆ ನೋಡ್ಕೋಬೇಕು.
0: ಆಮೇಲೆ ಇದು ಪ್ರಿಪೇರ್ಡ್ನೆಸ್ ಅನ್ನೋದು ನಮ್ಮ ಡಿಪಾರ್ಟ್ಮೆಂಟ್ ಗಳು, ನಾನು ಹೇಳಿದ್ನಲ್ಲ ಇಷ್ಟು ಡಿಪಾರ್ಟ್ಮೆಂಟ್ ಎವ್ರಿ ಡೇ ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಈ ಮಾಕ್ ಡ್ರಿಲ್ ಅನ್ನೋದು ಎಲ್ಲ ಏಜೆನ್ಸಿ

0: ಡೈರೆಕ್ಟರ್ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್, ಆಮೇಲೆ ಎಲ್ಲ ಐದು ಎಲ್ಲ ಐದು ಕಾರ್ಪೊರೇಷನ್ ಕಮಿಷನರ್ಸ್, ಆಮೇಲೆ ಅದಲ್ಲದೆ ನಮ್ಮ ಹೆಲ್ತ್ ಹೆಲ್ತ್ ಡಿಪಾರ್ಟ್ಮೆಂಟ್, ಒನ್ ಹೆಲ್ತ್ ಅಂತ ಒಂದು ಪ್ರೋಗ್ರಾಮ್ ನಡೀತಾ ಇದೆ, ಅದರಲ್ಲಿ ಎಲ್ಲರಿಗೂ ಆಗಿದೆ. ನೀವು ಈ ಚಾನ್ಸ್ ಇದೆ ಅನ್ನೋದು ಸಿಕ್ಕಿದಾಗ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ, ಟ್ರೈನಿಂಗ್ ಅಟೆಂಡ್ ಮಾಡಿ, ನೀವು ನಿಮ್ಮ ಲೈಫ್ನ ನೀವು ಕಾಪಾಡ್ಕೋಬಹುದು ಯಾವುದೇ ಒಂದು ಇದಾದಾಗ.
1: ಹೌದು, ತುಂಬಾ ತುಂಬಾ ಸಂತೋಷ ರಘು ಅವರೇ. ತಾವು ವಿಪತ್ತು ನಿರ್ವಹಣೆ ಈ ದಿಶೆಯಲ್ಲಿ ಸಾಕಷ್ಟು ಪರಿಣಿತಿಯನ್ನು ಹೊಂದಿದವರು ಮತ್ತು ಬಹಳಷ್ಟು ಜ್ಞಾನವುಳ್ಳವರು, ಮತ್ತೆ ವಿಶೇಷವಾಗಿ ತರಬೇತಿ ಕೂಡ ಕೊಡ್ತೀರಿ ನೀವು, ಹೇಗೆ ಆಗತ್ತೆ ಅಂತ ಅನ್ನೋದನ್ನ ನಿಮ್ಮಂಥವ್ರಿಗೆ ಭೇಟಿ.
0: ನಾನು ಸರ್ಟಿಫೈಡ್ ಟ್ರೈನರ್ ಆಕ್ಚುಲಿ, ನಾನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಾನು ಟ್ರೈನಿಂಗ್ ಮಾಡಿಕೊಂಡು ಇನ್ಸ್ಟ್ರಕ್ಟರ್ ಕೋರ್ಸ್ ಮಾಡಿದ್ದೀನಿ. ಸೊ ಅದರಿಂದನೇ ದಯವಿಟ್ಟು ಈ ಆರ್ಗನೈಸೇಷನ್ಸ್ ಎಲ್ಲ ಜಾಯ್ನ್ ಆಗಿ ಇದು ಇದು ಏನೋ ಟ್ರೈನಿಂಗ್ ಪಡ್ಕೊಳ್ಳಿ. ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ನೀವು ನಿಮ್ಮ ಲೈಫ್ ಫಸ್ಟ್ ಕಾಪಾಡ್ಕೊಳ್ಳಿ, ಟ್ರೈನಿಂಗ್ ಇಲ್ಲದೆ ನೀವು ಎಲ್ಲೂ ಮುಂದೆ ಹೋಗ್ಬಿಡಿ. ದಟ್ ಇಸ್ ಇಂಪಾರ್ಟೆಂಟ್.
1: ಈ ಒಂದು ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ. ಅಂತಾರಾಷ್ಟ್ರೀಯ ವಿಪತ್ತು ನಿರ್ವಹಣೆ ದಿನಾಚರಣೆ ಸಂದರ್ಭದಲ್ಲಿ ಅಕ್ಟೋಬರ್ 13 ಏನಿದೆ ಈ ಸಂದರ್ಭದಲ್ಲಿ ತಾವು ಆಕಾಶವಾಣಿಗೆ ಬಂದು ನಮ್ಮ ಕೇಳುಗರಿಗೆ ಸಾಕಷ್ಟು ಒಂದು ಜ್ಞಾನವನ್ನ ಈ ಮೂಲಕವಾಗಿ ನೀಡಿದ್ದೀರಿ, ಅದಕ್ಕಾಗಿ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ ಸರ್.
2: ಇಂದು ಅಂತಾರಾಷ್ಟ್ರೀಯ ವಿಪತ್ತು ನಿರ್ವಹಣೆ ದಿನ. ಈ ಸಂದರ್ಭದಲ್ಲಿ ಇದುವರೆಗೂ ವಿಪತ್ತು ಪರಿಣಿತರಾದ ರಘು ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರಗೀತೆಗಳು.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಸವಿ ಸವಿ ನೆನಪು ಈ ಚಿತ್ರದ ಹಾಡು. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಗೀತರಚನೆ ಇದು. ಸಂಗೀತ ಆರ್ ಪಿ ಪಟ್ನಾಯಕ್.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasaraBharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮೀಸಲಾತಿ ಕುರಿತ ಹೈಕೋರ್ಟ್ ತೀರ್ಪಿನ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರಿನಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಕುರಿತಂತೆ ಪರಿಶೀಲನೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ಭೀಕರ ಬರಗಾಲ, ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಶ್ವೇತಪತ್ರ ಹೊರಡಿಸುವಂತೆ ಬಿಜೆಪಿ ಆಗ್ರಹ. ದೆಹಲಿ ಸಭೆಯಲ್ಲಿ ಕಬ್ಬು ಬೆಳೆಗಾರರ ಬೇಡಿಕೆ ಈಡೇರದ ಹಿನ್ನೆಲೆ ರಾಜ್ಯದ ವಿವಿಧೆಡೆ ರೈತರಿಂದ ಹೆದ್ದಾರಿ ತಡೆದು ಪ್ರತಿಭಟನೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ನೀಡಿರುವ ತೀರ್ಪಿನ ಕುರಿತು ಸಚಿವ ಸಂಪುಟದಲ್ಲಿ ಸಮಗ್ರವಾಗಿ ಚರ್ಚಿಸಿ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಶೇಕಡ 56% ಮೀಸಲಾತಿಯ ಆಧಾರದಲ್ಲಿ ನಡೆದಿರುವ ಶೈಕ್ಷಣಿಕ ಪ್ರವೇಶಾತಿ ಹಾಗೂ ಸರ್ಕಾರಿ ನೇಮಕಾತಿಗಳ ಮೇಲೆ ಹೈಕೋರ್ಟ್ ತೀರ್ಪು ಯಾವ ರೀತಿಯ ಪರಿಣಾಮ ಬೀರಲಿದೆ ಎಂಬುದನ್ನು ಪರಿಶೀಲಿಸಬೇಕಿದೆ ಎಂದು ಹೇಳಿದ್ದಾರೆ.

0: ಇದರಿಂದ ವಿವಿಧ ಸಮುದಾಯಗಳಿಗೆ ದೊರೆಯಬೇಕಾದ ಅವಕಾಶಗಳು ಕಡಿಮೆಯಾಗುವ ಸಾಧ್ಯತೆಯೇ ಹೆಚ್ಚಿದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಸಾವಿರಾರು ವರ್ಷಗಳಿಂದ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಉದ್ಯೋಗ ಕ್ಷೇತ್ರಗಳಲ್ಲಿ ಅವಕಾಶಗಳಿಂದ ವಂಚಿತರಾದ ಸಮುದಾಯಗಳಿಗೆ ನ್ಯಾಯ ಒದಗಿಸುವುದು ಮೀಸಲಾತಿಯ ಮೂಲ ಉದ್ದೇಶವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಪರಿಸ್ಥಿತಿಯನ್ನು ಅಸಾಧಾರಣ ಸಂದರ್ಭವೆಂದು ಪರಿಗಣಿಸಿ ನ್ಯಾಯಾಲಯಕ್ಕೆ ವಿಶೇಷ ಪ್ರಕರಣವಾಗಿ ಪರಿಶೀಲಿಸುವ ಅವಕಾಶವಿತ್ತು ಎಂದು ಹೇಳಿದ್ದಾರೆ. ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು, ನ್ಯಾಯಾಲಯದ ತೀರ್ಪಿನ ಮೇಲೆ ಸರ್ಕಾರ ಪ್ರಭಾವ ಬೀರುವುದಕ್ಕೆ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಪ್ರತಿಭಟನಾಕಾರರ ಮೇಲಿನ ಪೊಲೀಸರ ಕ್ರಮದ ಕುರಿತಂತೆ ಪರಿಶೀಲನೆ ನಡೆಸಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಯಾವುದೇ ಶಾಂತಿಯುತ ಪ್ರತಿಭಟನೆಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳಲು ಪೊಲೀಸರಿಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಪೊಲೀಸರು ನಿಮ್ಮ ಹಕ್ಕುಗಳನ್ನು ರಕ್ಷಿಸಲು ಇದ್ದಾರೆಯೇ ಹೊರತು ಪ್ರತಿಭಟನಾಕಾರರ ಧ್ವನಿಗೆ ಅಡ್ಡಿಯಾಗಲು ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ಬೆಂಗಳೂರಿನ ಕೆಆರ್ ವೃತ್ತದ ಬಳಿ ಮುಖ್ಯ ಚುನಾವಣಾಧಿಕಾರಿಯ ಕಚೇರಿಯತ್ತ ಮೆರವಣಿಗೆ ನಡೆಸಲು ಪೂರ್ವಾನುಮತಿ ಇಲ್ಲದೆ ಜಮಾಯಿಸಿದ್ದ ಪ್ರತಿಭಟನಾಕಾರರ ಗುಂಪನ್ನು ಬೆಂಗಳೂರು ಪೊಲೀಸರು ವಶಕ್ಕೆ ಪಡೆದಿದ್ದರು. ರಾಜ್ಯದಲ್ಲಿ ಭೀಕರ ಬರಗಾಲವಿದೆ, ಆದರೆ ಇದ್ಯಾವುದರ ಬಗ್ಗೆಯೂ ಗಮನ ಇಲ್ಲದೆ ರಾಜ್ಯ ಸರ್ಕಾರ ರಹಸ್ಯ ಕಾರ್ಯಾಚರಣೆಯಲ್ಲಿ ಮುಳುಗಿ ಹೋಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 217 ತಾಲೂಕುಗಳಲ್ಲಿ ಬರಗಾಲ ಉಂಟಾಗಿದೆ, 46,000 ಕೋಟಿ ರೂಪಾಯಿ ನಷ್ಟ ಆಗಿದೆ, ಆದರೆ ಸರ್ಕಾರ 1,200 ಕೋಟಿ ರೂಪಾಯಿ ನೀಡುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ಮೂಲಗಳ ಪ್ರಕಾರ ಸರ್ಕಾರ ರೈತರಿಗೆ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ ಎಂದು ದೂರಿದ್ದಾರೆ. ಬರಗಾಲದ ಹಾಗೂ ಸರ್ಕಾರದ ಕ್ರಮಗಳ ಬಗ್ಗೆ ಸರ್ಕಾರ ಶ್ವೇತಪತ್ರ ಹೊರಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದ 32 ಸಚಿವರು ಎಂದಾದರೂ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರಾ ಎಂದು ಅವರು ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ. ಬೆಂಗಳೂರಿನ ಪಬ್ ಒಂದರಲ್ಲಿ ನಡೆದ ದಾಳಿಯ ವೇಳೆ ಗುರುತಿನ ಚೀಟಿ ತೋರಿಸುವಂತೆ ಕೇಳಿದ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹಲ್ಲೆ ನಡೆಸಿ ನಿಂದಿಸಿದ ಆರೋಪದ ಮೇಲೆ ಆಂಧ್ರಪ್ರದೇಶ ಕೇಡರ್ನ ಐಎಎಸ್ ಅಧಿಕಾರಿ ಮತ್ತು ಅವರ ಮೂವರು ಸ್ನೇಹಿತರ ವಿರುದ್ದ ಬೆಂಗಳೂರು ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಐಎಎಸ್ ಅಧಿಕಾರಿ ಹಾಗೂ ಅವರ ಸ್ನೇಹಿತರು ಪೊಲೀಸ್ ಅಧಿಕಾರಿಯನ್ನು ನಿಂದಿಸುತ್ತಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹಿರಿಯ ಅಧಿಕಾರಿಗಳ ಸೂಚನೆಯ ಮೇರೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಕಬ್ಬು ರೈತರ ಪ್ರಮುಖ ಬೇಡಿಕೆಗಳು ಈಡೇರದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ಅನ್ನದಾತರ ಪ್ರತಿಭಟನೆ ಮುಂದುವರೆದಿದೆ. ಬಾಗಲಕೋಟೆಯಲ್ಲಿ ರೈತರು ರಾಷ್ಟೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಕಬ್ಬು ಬೆಳೆ ದರ ನಿಗದಿಗೆ ಆಗ್ರಹಿಸಿ ಬೆಳಗಾವಿಯ ಹಿರೇಬಾಗೇವಾಡಿ ಬಳಿ ರೈತರು ಬೆಳಗಾವಿ ಧಾರವಾಡ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಕಬ್ಬಿಗೆ ಪ್ರತಿ ಟನ್ನಿಗೆ 5,500 ಬೆಂಬಲ ಬೆಲೆ ನೀಡಬೇಕೆಂದು ಬೇಡಿಕೆ ಇಟ್ಟಿದ್ದಾರೆ. ರಾಷ್ಟೀಯ ಹೆದ್ದಾರಿ ಮೇಲೆ ಉರುಳು ಸೇವೆ ಮಾಡಿದ ರೈತರು ಕೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಮಾತನಾಡಿ, ಸಾರ್ವಜನಿಕರಿಗೆ ಹಾಗೂ ಕೃಷಿ ಉತ್ಪನ್ನ ಇತರೆ ವಾಣಿಜ್ಯ ವಸ್ತುಗಳ ಅಂತಾರಾಷ್ಟೀಯ ಸಾಗಾಣಿಕೆಯಲ್ಲಿ ತೊಂದರೆಯಾಗದಂತೆ ಪರ್ಯಾಯ ಮಾರ್ಗದ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನೊಂದೆಡೆ ಕಬ್ಬು ಜೋಳ ರಾಗಿಗೆ ವೈಜ್ಞಾನಿಕ ಬೆಲೆ ಕಲ್ಪಿಸುವ ನಿಟ್ಟಿನಲ್ಲಿ ಎಂಎಸ್ಪಿ ಮತ್ತು ಎಫ್ಆರ್ಪಿ ನಿಗದಿ ಮಾಡಬೇಕೆಂದು ಒತ್ತಾಯಿಸಿ ಚಾಮರಾಜನಗರದ ಗುಂಡ್ಲುಪೇಟೆ ಪಟ್ಟಣದ ಮೈಸೂರು ಊಟಿ ಹೆದ್ದಾರಿ ತಡೆದು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ

0: ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ. 2015 ಪ್ರಾರಂಭವಾದ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಮತ್ತು ಜನಜೀವನದೊಂದಿಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಹಾಗೂ ಒಳನಾಡಿನ ಜಲಸಾಗಾಣಿಕೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.6 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಈ ಯೋಜನೆಯಿಂದ 2014 873 ದಶಲಕ್ಷ ಟನ್ಗಳಷ್ಟಿದ್ದ ಪ್ರಮುಖ ಬಂದರುಗಳ ಸಾಮರ್ಥ್ಯ 2026 1728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಮೈಸೂರಿನ ಅರಮನೆ ಆವರಣದಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿದೆ. ರಂಗೋಲಿ ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಮಹಿಳಾ ರಂಗೋಲಿ ಸ್ಪರ್ಧಿಗಳು ಭಾಗಿಯಾಗಿದ್ದಾರೆ. ಶಾಸಕ ಟಿಎಸ್ ರಂಗೋಲಿ ಸ್ಪರ್ಧೆಗೆ ಚಾಲನೆ ನೀಡಿದರು. ಅರಮನೆಯ ಮುಂಭಾಗದ ಅಂಗಳದಲ್ಲಿ 565 ಸ್ಪರ್ಧಿಗಳು ಬಿಡಿಸಿದ ವೈವಿಧ್ಯಮಯ ಹಾಗೂ ಸಾಂಪ್ರದಾಯಿಕ ರಂಗೋಲಿಗಳು ದಸರಾ ಸಂಸ್ಕೃತಿ ಮತ್ತು ನಾಡಿನ ಪರಂಪರೆಯನ್ನು ಸಾರುವ ಚಿತ್ರಕಲಾಕೃತಿಗಳು ಸಾರ್ವಜನಿಕರ ಹಾಗೂ ಪ್ರವಾಸಿಗರ ಗಮನ ಸೆಳೆದವು. ಈ ಸ್ಪರ್ಧೆಯಲ್ಲಿ 63 ವರ್ಷದ ಹಿರಿಯ ಮಹಿಳೆ ಸರಸಮ್ಮ ಅವರಿಗೆ ಪ್ರಥಮ ಬಹುಮಾನ ದೊರೆತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ನಡೆದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪಾರದರ್ಶಕವಾಗಿ ಮುಕ್ತಾಯಗೊಂಡಿದ್ದು ಅಂತಿಮ ಮತದಾರರ ಪಟ್ಟಿಯನ್ನು ಇದೇ 27 ಪ್ರಕಟಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗದ ನಿರ್ದೇಶನದಂತೆ ಅಧಿಕಾರಿಗಳು ಮತ್ತು ಮತಗಟ್ಟೆ ಸಿಬ್ಬಂದಿ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದು ಯಾವುದೇ ದೂರುಗಳಿಗೆ ಆಸ್ಪದ ನೀಡದಂತೆ 100% ಎಸ್ಐಆರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸೂಕ್ತ ಪರಿಶೀಲನೆ ಹಾಗೂ ದಾಖಲೆಗಳ ಆಧಾರದ ಮೇಲೆ ಮೃತಪಟ್ಟವರು ಹಾಗೂ ಎರಡೂ ಕಡೆ ಹೆಸರು ಹೊಂದಿದ 180 ಮತದಾರರು, 5 ನೇಪಾಳಿ ಪ್ರಜೆಗಳು ಹಾಗೂ ಒಬ್ಬ ವಿದೇಶದಲ್ಲಿದ್ದ ಪ್ರಜೆಯ ಹೆಸರನ್ನು ಪಟ್ಟಿಯಿಂದ ತಿರಸ್ಕರಿಸಲಾಗಿದೆ. ಈ ಎಲ್ಲಾ ಮಾಹಿತಿಯನ್ನು ದಾಖಲೆ ಸಮೇತ ರಾಜಕೀಯ ಪಕ್ಷಗಳೊಂದಿಗೆ ಹಂಚಿಕೊಳ್ಳಲಾಗಿದೆ ಎಂದು ವಿವರಿಸಿದ್ದಾರೆ. ಬೆಂಗಳೂರಿನ ನಿಮ್ಯಾನ್ಸ್ನಲ್ಲಿ ಬಿಯಾಂಡ್ ದಿ ವಿಸಿಬಲ್ ಕನೆಕ್ಟಿಂಗ್ ದಿ ಡಾಟ್ಸ್ ಇನ್ ಪ್ಯಾಲಿಯೇಟಿವ್ ಕೇರ್ ಎಂಬ ಶೀರ್ಷಿಕೆಯಡಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಮೂಲಕ ವೃತ್ತಿಪರ ಜಾಲಗಳನ್ನು ಬಲಪಡಿಸುವುದು, ಅನುಭವಗಳ ವಿನಿಮಯವನ್ನು ಪ್ರೋತ್ಸಾಹಿಸುವುದು, ಉಪಶಾಮಕ ಆರೈಕೆಗೆ ಪ್ರವೇಶ ಸುಧಾರಿಸಲು ಅವಕಾಶಗಳನ್ನು ಗುರುತಿಸುವ ಗುರಿ ಹೊಂದಿದೆ. ಬೆಂಗಳೂರಿನ ವಿವಿಧ ಸಂಸ್ಥೆಗಳು ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೀಸಲಾತಿ ಕುರಿತ ಹೈಕೋರ್ಟ್ ತೀರ್ಪಿನ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬೆಂಗಳೂರಿನಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಕ್ರಮದ ಕುರಿತಂತೆ ಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ಭೀಕರ ಬರಗಾಲ, ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಶ್ವೇತಪತ್ರ ಹೊರಡಿಸುವಂತೆ ಬಿಜೆಪಿ ಆಗ್ರಹ. ದೆಹಲಿ ಸಭೆಯಲ್ಲಿ ಕಬ್ಬು ಬೆಳೆಗಾರರ ಬೇಡಿಕೆ ಈಡೇರಿದ ಹಿನ್ನೆಲೆ ರಾಜ್ಯದ ವಿವಿಧೆಡೆ ರೈತರಿಂದ ಹೆದ್ದಾರಿ ತಡೆದು ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ
1: ಎಸ್ ರಾಧಾಪ್ರತಿ.
2: ನಮಸ್ತೆ ಬಚ್ಚೋ.
3: ನಮಸ್ತೆ ಟೀಚರ್.
4: ನಮಸ್ತೆ ಟೀಚರ್, ಆಜ್ ಹಮ್ ಕ್ಯಾ ಪಡ್ನೆ ವಾಲೆ ಹೈ?
2: ಪಡಾಯಿ ತೋ ಹೋಗಾ ಹೀ, ಪೆಹಲೇ ಬತಾವೋ

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಯುಪಿಐ ಕುರಿತ ಹೊಸ ಮಾರ್ಗದರ್ಶಿ ಸೂತ್ರಗಳು ಈ ಕುರಿತಾಗಿ ಚರ್ಚೆ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. ಗಮನಿಸಿ, 5:30 ಯುಪಿಐ ಕುರಿತ ಹೊಸ ಮಾರ್ಗದರ್ಶಿ ಸೂತ್ರಗಳು ಈ ವಿಷಯವಾಗಿ ಚರ್ಚೆ ಇದೆ. ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ ಇದು. 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಇನ್ನು ಅವಲೋಕನ 6:30 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ 6:50. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಮರಗೆಣಸಿನ ಬೇಸಾಯ ಕ್ರಮಗಳ ಕುರಿತಾಗಿ ಡಾ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ 7:20 ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನವನ್ನ ಆಲಿಸಬಹುದು. ಸಿರಿಗಂಧ 9:15 ಎನ್ ಜೆ ರವಿಶೇಖರ್ ಹಾಡಿರುವ ಭಾವಗೀತೆಗಳು. ಮನಿ ಟಾಕ್ ನಂತರ ಮಂಥನ್ ದೆಹಲಿ ಕೇಂದ್ರದಿಂದ 9:30. ಇನ್ನು 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ. ರೂಪಕುಲ ಎಂ ಎಸ್ ಜಿ ಎನ್ ಲಾವಣ್ಯ ಅವರಿಂದ ಹಾಡುಗಾರಿಕೆ ಇದೆ. ವಯಲಿನ್ ಸಹಕಾರ ಕೃತಿಕ್ ಕೌಶಿಕ್. ಮೃದಂಗ ಸಹಕಾರ ಆರ್ ನರಸಿಂಹನ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿಯೇ.

ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳಿದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಇನ್ನು ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: तो क्यों ना अपनाएं खुशियां, अपनाकर मनोदर्पण। कॉल करें 844-844-0632 पर और पाएं NCERT द्वारा अपनी शैक्षिक व भावनात्मक समस्याओं का समाधान।
1: और अब इसी कार्यक्रम के साथ हम अपने आज के उमंग प्रसारण को विराम देने की आज्ञा चाहेंगे। तो अपने मित्र अजीत को उमंग कार्यक्रम की तकनीकी टीम यानी जगबंधु, कुसुमलता, चेतना, अर्शद, प्रसून और हमारे आज के विशेषज्ञ प्रोफेसर सुमन संजय कुमार जी के साथ आज्ञा दीजिए। नमस्कार।
2: उमंग उमंग उमंग उमंग।
3: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
4: ನನ್ ಬೈಕ್ ಅಲ್ಲಿ ನಾಕಿಂಗ್ ಕಡಿಮೆ ಆಗಿದೆ.
5: ನನ್ ಕಾರ್ ನಿಂದ ಮೊದಲಿಗಿಂತ ಕಡಿಮೆ ಪೊಲ್ಯೂಷನ್ ಬರ್ತಿದೆ.
6: ನನ್ ಸ್ಕೂಟರ್ ಅಂತೂ ಮಸ್ತ್ ಪಿಕಪ್ ಕೊಡ್ತಿದೆ.
7: ಯಾವುದೇ ವೆಹಿಕಲ್ ಇರಲಿ, ಪೆಟ್ರೋಲ್ E20 ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ. ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ. ಮತ್ತೆ ಹೈಯೆಸ್ಟ್ ಆಕ್ಟೋನ್ ಇಂದ ಪಿಕಪ್ ಕೂಡ ಅಮೇಝಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
8: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
9: ಆಕಾಶವಾಣಿ ಯುಪಿಎ ಹೊಸ ಮಾರ್ಗಸೂಚಿ ಕುರಿತು ವಿಶೇಷ ಸಂವಾದ ಭಾಗವಹಿಸುತ್ತಾರೆ ಡಾಕ್ಟರ್ ಬಾಲು ಕೆಂಚಪ್ಪ, ಭಾರತೀಯ ರಿಸರ್ವ್ ಬ್ಯಾಂಕ್ ನಿವೃತ್ತ ಪ್ರಧಾನ ಮಹಾಪ್ರಬಂಧಕರು. ನಡೆಸಿಕೊಡುತ್ತಾರೆ ನಾರಾಯಣ ಸ್ವಾಮಿ, ಬಿಎಸ್ ಹಿರಿಯ ಪತ್ರಕರ್ತರು.
10: ಶ್ರೋತೃಗಳೇ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಯುಪಿಐ ಹೊಸ ಮಾರ್ಗಸೂಚಿ ವಿಷಯ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿವೃತ್ತ ಪ್ರಧಾನ ಮಹಾಪ್ರಬಂಧಕರಾದ ಡಾಕ್ಟರ್ ಬಾಲು ಕೆಂಚಪ್ಪ ಇದ್ದಾರೆ, ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
11: ನಮಸ್ಕಾರ
10: ಸರ್. ಈಗ ಭಾರತೀಯ ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ UPI ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತಂದಿದೆ. ಕಳೆದ 10 ವರ್ಷಗಳ ಹಿಂದೆ ಅಂದರೆ 2016 ಆರಂಭವಾದಂತಹ ಒಂದು ನಮ್ಮ ಭಾರತೀಯ ರಿಯಲ್ ಟೈಮ್ ಹಣ ಪಾವತಿ ಇಂಟರ್ಫೇಸ್ ಇದು. ಆ 2016 ಹೋಲಿಸಿದ್ರೆ ಈಗ ನಮ್ಮ ಪಾವತಿ ಪ್ರಮಾಣ 12,000 ಪಟ್ಟು ಹೆಚ್ಚಾಗಿದೆ. 700 ಹೆಚ್ಚು ಬ್ಯಾಂಕ್ಗಳ ಜೊತೆ ಈ UPI ಜೋಡಣೆಯಾಗಿದೆ. ಜಗತ್ತಿನ 49% ರಿಯಲ್ ಟೈಮ್ ಪಾವತಿ UPI ಆಗ್ತಾ ಇದೆ. ಇದು ಜಗತ್ತಿನ ಅತಿ ಬೃಹತ್ತಾದ ರಿಯಲ್ ಟೈಮ್ ಹಣ ಪಾವತಿ ವೇದಿಕೆಯಾಗಿ ಈಗ ಹೊರಹೊಮ್ಮಿದೆ. ಈ ಸಾಧನೆ ಬಗ್ಗೆ ತಾವು ವಿವರ ಕೊಡಬಹುದಾ?
11: ಖಂಡಿತ ವೀರನಾರಾಯಣ ಅವರೇ. ಈ UPI ಅಂತ ಏನಿದೆ ಅದು NPCI ಮತ್ತೆ RBI ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡ್ತಾ ಇದೆ. April 2016 ಶುರುವಾದ ಇದು, ಆ ವರ್ಷ ಬರೇ 314 ಲಕ್ಷ ಕೋಟಿ ವಹಿವಾಟು ಆಗ್ತಾ ಇದೆ ಈಗ 2026 ಫೈನಾನ್ಷಿಯಲ್ ಇಯರ್ ಅಲ್ಲಿ. ಮತ್ತೆ ಡೈಲಿ 66 ಕೋಟಿ ವ್ಯವಹಾರಗಳಾಗ್ತಾ ಇದೆ.

0: ಅಂದರೆ ಪಾವತಿಗಳಾಗ್ತಾ ಇದ್ದಾವೆ. ಜಾಗತಿಕ ಹಂಚಿಕೆ ಬಗ್ಗೆ ಹೇಳೋದಾದ್ರೆ ರಿಯಲ್ ಟೈಮ್ ಪಾವತಿಗಳಲ್ಲಿ ನೀವು ಹೇಳಿದಾಗಲೇ ಆಗಲೇ 40% ನಾವು ಕವರ್ ಮಾಡ್ತಾ ಇದ್ದೀವಿ. ಈ ಯು ಪಿ ಐಯಲ್ಲಿ 55 crore ಯೂಸರ್ಸ್ ಇದ್ದಾರೆ. ನಮ್ಮಲ್ಲಿ 145 crore ಜನಸಂಖ್ಯೆ ಇದೆ, ಅದರಲ್ಲಿ ಹೆಚ್ಚು ಕಮ್ಮಿ 1/3 ಆಕ್ಟಿವ್ ಯೂಸರ್ಸ್ ಇದ್ದಾರೆ ಇಂಡಿಯಾದಲ್ಲಿ ಅಂತ ಅನ್ಕೊಬಹುದು. ಆದರೆ ಇದೇ ಬ್ರೆಜಿಲ್ನಲ್ಲಿ 90% ಇದೆ. ಹಾಗಾಗಿ ನಾವು ಇನ್ನೂ ಮಾಡೋದು ಸುಮಾರು ಇದೆ. ಇದಷ್ಟೇ ಅಲ್ಲ, ಈವನ್ ಯು ಪಿ ಐ ಅಂತಾರಾಷ್ಟ್ರೀಯ ವಿಸ್ತರಣೆಯ ಒಂದು ಪ್ರಾಜೆಕ್ಟ್ನಲ್ಲಿ 11 ದೇಶಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಭೂತಾನ್, ನೇಪಾಳು, ಈ ರೀತಿ
1: ಸಿಂಗಾಪುರ್
0: ಹೌದು,
1: ಫ್ರಾನ್ಸ್.
0: ಅಲ್ಲಿಂದೆಲ್ಲ ನೀವು ರುಪಿಯನ್ನ ಕಳಿಸಬೇಕು ಇಲ್ಲಿಗೆ ಅಂತ ಹೇಳಿದ್ರೆ ಯು ಪಿ ಐ ಮುಖಾಂತರ ನೀವು ಉಪಯೋಗಿಸಬಹುದು. ಇದಷ್ಟೇ ಅಲ್ಲ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಏನ್ ಹೇಳ್ತೀವಿ ಅಥವಾ ಹಣಕಾಸು ಒಳಗೂಡಿಕೆ, ಗ್ರಾಮೀಣ ಮತ್ತೆ ನಗರ ಪ್ರದೇಶಗಳಲ್ಲಿ ಕ್ಯೂ ಆರ್ ಕೋಡ್ಗಳು ಎಲ್ಲೆಲ್ಲೂ ಸಹ ತಾವು ನೋಡೇ ಇರ್ತೀರಾ. ಸೊ ಹಾಗಾಗಿ ಇದು ಒಂದು ಕ್ರಾಂತಿ ಅಂತಾನೆ ಹೇಳ್ಬಹುದು, ವ್ಯಾಪಾರ ಕ್ರಾಂತಿ ಅಂತ ಹೇಳ್ಬಹುದು. ಚಹಾ ಅಂಗಡಿ, ತರಕಾರಿ ಅಂಗಡಿ, ಮತ್ತೆ ನಾವು ದೊಡ್ಡ ದೊಡ್ಡ ವಿಷಯವಾಗಿ ಹೇಳೋದಾದ್ರೆ ಇದನ್ನ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇದು ಒಂದ್ ರೀತಿ ಇನ್ಫ್ರಾಸ್ಟ್ರಕ್ಚರೇ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಭಾರತದ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಾನ್ಯತೆ ಕೂಡ ಇದೆ ಇದಕ್ಕೆ. IMF, ವರ್ಲ್ಡ್ ಬ್ಯಾಂಕ್ ಈ ರೀತಿಯವರೆಲ್ಲ ಬಂದು ರೆಕಗ್ನೈಸ್ ಮಾಡಿದ್ದಾರೆ. ಪ್ರತಿ ವರ್ಷ ಅಟ್ಲೀಸ್ಟ್ 10-15 ಡೆಲಿಗೇಷನ್ ಬರ್ತಾ ಇರುತ್ತೆ ನಮ್ಮ RBI ಕಲೀಲಿಕ್ಕೆ ಹೇಗೆ ನಾವು ಅದನ್ನ ಬಳಸಬಹುದು ಅಂತೇಳಿ. ಹಾಗಾಗಿ ಸಾಧನೆ ಬಹುಶಃ ಇಡೀ ಭಾರತದ ಜನಗಳಿಗೆಲ್ಲ ಉಪಯೋಗದಲ್ಲೇ ಅವ್ರು ಕಂಡುಕೊಂಡಿದ್ದಾರೆ ಅಂತ ನನ್ನ ಭಾವನೆ.
1: ಸರ್, ಈಗ ಯು ಪಿ ಐನ ಹೊಸ ಮಾರ್ಗಸೂಚಿಯನ್ನು ಇತ್ತೀಚೆಗೆ ಪ್ರಕಟಿಸಲಾಗಿದೆ. ಈ ತಿಂಗಳ 15 ಈ ಗೈಡ್ಲೈನ್ಸ್ ಜಾರಿಯಾಗುತ್ತೆ ಅಂತ ಪ್ರಕಟಣೆ ಹೇಳುತ್ತೆ. ಈ ಹೊಸ ಗೈಡ್ಲೈನ್ಸ್ ಪ್ರಕಾರ ಮಧ್ಯಮ ಹಾಗೂ ಬೃಹತ್ ವಾಣಿಜ್ಯ ವ್ಯವಹಾರ ನಡೆಸುವವರಿಗೆ 2,000 ರೂಪಾಯಿಗಿಂತಲೂ ಹೆಚ್ಚು ವಹಿವಾಟು ಮಾಡಿದ್ರೆ ಅದು MDR ಅಥವಾ ನಾವೇನು ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ ಹೇಳ್ತೀವಿ, ಅದು ಅನ್ವಯ ಆಗುತ್ತೆ ಅನ್ನುವುದು ಆ ನ್ಯೂ ಗೈಡ್ಲೈನ್ಸ್ನ ಮುಖ್ಯವಾದ ಅಂಶ. ಈ ಬಗ್ಗೆ ವಿವರ ಕೊಡಬಹುದಾ?
0: ಖಂಡಿತ. ಈ ಒಂದು ಗೈಡ್ಲೈನ್ ಏನು ಬಂದಿದೆ 15 October ಚಾಲೂ ಆಗೋಕ್ಕೆ ಹೊರಟಿದೆ. ಆದರೆ ಸುಮಾರು ಕನ್ಫ್ಯೂಷನ್ ಇದೆ ನಮ್ಮ ಸಾಮಾನ್ಯ ಜನರಲ್ಲಿ. ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅವರು ಇದನ್ನ ಏನು ಸ್ಕೀಮ್ ಬಗ್ಗೆ ಒಂದು ಸಮ್ಮರಿ ಫಾರ್ಮಲ್ಲಿ ನಾನು ಹೇಳಿಕ್ ಇಷ್ಟಪಡ್ತೀನಿ. ಈ ಹೊಸ ಯು ಪಿ ಐ ಮಾರ್ಗಸೂಚಿ ಪ್ರಕಾರ 15 October 2026 2,000 ರೂಪಾಯಿಗಿಂತ ಹೆಚ್ಚಿನ ಪರ್ಸನ್ ಟು ಮರ್ಚೆಂಟ್, ಅಂದರೆ ಏನು ವ್ಯವಹಾರದಲ್ಲಿ ಏನು ದುಡ್ಡು ಕಳಿಸಬೇಕಾಗತ್ತೆ ಬೇರೆ ಒಬ್ಬರಿಗೆ, ಅದರಲ್ಲಿ ಮಾತ್ರ MDR ಅಥವಾ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅನ್ವಯ ಆಗುತ್ತೆ. ಅಂದರೆ ನಾನು ನೀವು 1 ರೂಪಾಯಿ ಅಥವಾ 10 ರೂಪಾಯಿಗೆ ಕಳಿಸ್ಕೊಂಡ್ರೆ ಪರಸ್ಪರ, ಅದಕ್ಕೆ ಯಾವುದೇ ಒಂದು MDR ಅಥವಾ ಕಮಿಷನ್ ಅಥವಾ ರೇಟ್ ಏನು ಚಾರ್ಜಸ್ ಏನು ಇರೋದಿಲ್ಲ. ಅಷ್ಟೇ ಅಲ್ಲದೆ ಈ ಸಾಮಾನ್ಯ ವಾಣಿಜ್ಯ ವ್ಯವಹಾರ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ 0.4% MDRನ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಅದು ಏನು ಗರಿಷ್ಠ 300 ರೂಪಾಯಿ ಜಾಸ್ತಿ ಅಂದರೆ 75,000 ರೂಪಾಯಿವರೆಗೂ ನೀವು 300 ರೂಪಾಯಿ 0.4% ಕಟ್ಟಬೇಕಾಗತ್ತೆ. 75,000 ನಂತರ ಅದು 300 ರೂಪಾಯಿನೇ ಆಗಿರುತ್ತೆ. 2 lakh ಮಾಡಿ 1 lakh ಮಾಡಿ ಏನಾದರೂ ಮಾಡಿದ್ರು. ಇದಲ್ಲದೇನೆ ಈ ರೈಲ್ವೆ, ಇಂಧನ, ಟೆಲಿಕಾಮು, ಇನ್ಶೂರೆನ್ಸು, ಏನೋ ಮತ್ತೆ ಅಗ್ರಿಕಲ್ಚರ್ ಇನ್ಪುಟ್ಸು, ಈ ರೀತಿಗೆಲ್ಲ ಏನು ಮಾಡಿದ್ದಾರೆ ಅದರಲ್ಲೆಲ್ಲ ಮಾರ್ಜಿನ್ ತುಂಬ ಕಮ್ಮಿ. ಹಾಗಾಗಿ ಮರ್ಚೆಂಟು ರೈಲ್ವೇಸು, ಇಂಧನ, ಟೆಲಿಕಾಮ್ ಏನಿದೆ ಅಥವಾ ಪೆಟ್ರೋಲಿಯಂ ಇದರಲ್ಲೆಲ್ಲ ಫ್ಲಾಟ್ 5 rupees ಅಷ್ಟೇ. ಅದರಲ್ಲೇನು 0.4% ಅಂತ ಏನಿಲ್ಲ, ಸಿಂಪ್ಲಿ 5 rupees ಕೊಡಬೇಕಾಗತ್ತೆ ಅವರು. ಆಯ್ತಾ? ಮತ್ತೆ ಈ ಕ್ಯಾಪಿಟಲ್ ಮಾರ್ಕೆಟ್ ಬಹುಶಃ ಮುಂದೆ ನಾವು ಡಿಸ್ಕಸ್ ಮಾಡೋರು ಇದ್ದೀವಿ, ಕ್ಯಾಪಿಟಲ್ ಮಾರ್ಕೆಟ್ ಬಹುಶಃ ಡೀಟೇಲ್ ಆಗಿ ಅದು ಹೇಳಬೇಕಾಗತ್ತೆ. ಸೊ ಪರ್ಸನ್ ಟು ಪರ್ಸನ್ ವ್ಯವಹಾರಗಳು ಯಾವಾಗಲೂ ಸಹ ಉಚಿತ. ಮತ್ತೆ ಇನ್ನೊಂದು ಏನೊಂದು ಕನ್ಫ್ಯೂಷನ್ ಅಂತ ಹೇಳಿದ್ರೆ ಈ MDR ಅಂತ ಏನ್ ಹೇಳ್ತೀವಿ ಅದು ಕಸ್ಟಮರ್ ಮೇಲೆ ಬರೋದಿಲ್ಲ,
1: ವರ್ತಕರ
0: ಮೇಲೆ ಬರುತ್ತೆ. ಏನು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಏನು ಉಪಯೋಗಿಸ್ತೀರಾ, ಸ್ವೈಪ್ ಮಾಡ್ತೀರಾ ಪಾಸ್ ಮಿಷಿನ್ ಅಲ್ಲಿ, ಅವಾಗ ಅವ್ರು 1% 2% ಈಗ ಪ್ರೆಸೆಂಟ್ಲಿ ಕಟ್ಕೊಂಡು ಹೋಗ್ತಾ ಇದಾರೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯಾರು ಮರ್ಚೆಂಟ್ಗಳು. ಇದು ಸಹ 0.4% ಅಂತ ಹೇಳಿದ್ರೆ 100 rupees 40 paisa ಬಿತ್ತು. ಆಯ್ತಾ? ಈ ಒಂದು 40 paisa 100 rupees ಅದನ್ನ ಕಟ್ಟೋರು ಮರ್ಚೆಂಟ್ಗಳು. ಕಸ್ಟಮರ್ಗೆ ಪಾಸ್ ಆನ್ ಮಾಡಬಾರದು ಅಂತಲೂ ಸಹ NPCA ಅವರು, ಗವರ್ಮೆಂಟ್ ಆಫ್ ಇಂಡಿಯಾದವರು ಡಿಸಿಷನ್ ತಗೊಂಡಿದ್ದಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇದೇನಪ್ಪ ಯಾಕೆ ಈ ತರ ಇದು ಪುಸ್ತಕ ಬಂದಿದೆ ಅಂತ ಹೇಳಿದ್ರೆ, ನಾವು ಒಂದ್ ರೀತಿ ಸಸ್ಟೈನಬಲ್ ಮಾಡೆಲ್ ಅಂತ ಹೇಳ್ತಾರೆ ಅದಕ್ಕೆ. ಸಸ್ಟೈನಬಲ್, ವಾಟ್ ಎವರ್ ದ ಮಾಡೆಲ್ ದಟ್ ಶುಡ್ ಬಿ ಸಸ್ಟೈನಬಲ್. ಹಾಗಾಗಿ ಇದು ಸಸ್ಟೈನಬಲ್ ಮಾಡೆಲ್ ಬೇಕು ನಮಗೆ ಇಂಡಿಯಾಗೆ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲದೆ ಸೈಬರ್ ಸುರಕ್ಷತೆ ಒಂದು ದೊಡ್ಡ ಒಂದು ಪಿಡುಗಾಗಿದೆ. ಮತ್ತೆ ಇನ್ನೋವೇಷನ್, ಹೊಸ ಹೊಸ ಐಟಮ್ಗಳು ಬರಬೇಕು. ಈ ಉದಾಹರಣೆಗೆ ನೋಡಿ, ರೂಪೇ ಅವರು ಕ್ರೆಡಿಟ್ ಕಾರ್ಡ್ನಲ್ಲೇ ಯು ಪಿ ಐಗೆ ನೀವು ಜೋಡಿಸ್ಬೋದು, ದುಡ್ಡು ಇಲ್ಲ ಅಂತ ಹೇಳಿದ್ರು ಕ್ರೆಡಿಟ್ ಕಾರ್ಡ್. ಮಾಸ್ಟರ್ ಕಾರ್ಡ್, ವೀಸಾ ಕಾರ್ಡ್ ಅನ್ನ ನೀವು ಯು ಪಿ ಐ ಮಾಡೋಕ್ಕಾಗಲ್ಲ, ಆದರೆ ರೂಪೇ ಕ್ರೆಡಿಟ್ ಕಾರ್ಡ್ನ ನೀವು ಬಹುಶಃ ಯು ಪಿ ಐ ಅಲ್ಲೂ ಉಪಯೋಗಿಸ್ಬೋದು. ಮತ್ತೆ ಏನು ಸಾಮಾಜಿಕ ಸಮತೋಲನ ಅಂತ ಏನು ಹೇಳ್ತೀವಿ, ಸಾರ್ವಜನಿಕ ಸೇವೆಗಳಲ್ಲಿರ್ಬೋದು, ರೈಲ್ವೆ, ಇಂದಿನ ಕಡಿಮೆ ವೆಚ್ಚದಲ್ಲಿ ಡಿಜಿಟಲ್ ಪಾವತಿ ಸ್ವೀಕರಿಸೋಕ್ಕೆ ಅವಕಾಶ ಇದೆ. ಇದು ಒಂದು ರೀತಿ ನಾನು ಬಹುಶಃ ಸಮ್ಮರಿ ಫಾರ್ಮಲ್ಲಿ ಇದನ್ನ ನಾನು ಹೇಳಿದ್ದೀನಿ, ಮುಂದೆ ನೋಡೋಣ.
1: ತಾವು ಹೇಳಿದ ಹಾಗೆ ಇದು ವೈಯಕ್ತಿಕವಾಗಿ ನಾವು ಸ್ನೇಹಿತರು ಅಥವಾ ಯಾರಿಗೆ ಆಗಲಿ ಪರ್ಸನಲ್ ಆಗಿ ನಾವು ಯಾವುದೇ ಎಷ್ಟೇ ಮೊತ್ತದ ಹಣವನ್ನು ಡಿಜಿಟಲ್ ಯು ಪಿ ಐ ಮೂಲಕ ಪಾವತಿ ಮಾಡಿದ್ರೆ ಯಾವುದೇ ಇದರಲ್ಲಿ MDR ಆಗಲಿ ಅಥವಾ ಯಾವುದೇ ಶುಲ್ಕ ಆಗಲಿ

0: ಇದಕ್ಕೆ ವಿಧಿಸಲಾಗೋದಿಲ್ಲ. ಅಷ್ಟೇ ಅಲ್ಲ, ಈ ಸಣ್ಣ ವರ್ತಕರು ಅಂದರೆ ಮಾಸಿಕ 100,000 ಕಡಿಮೆ ವ್ಯವಹಾರ ನಡೆಸುವಂತಹ ವರ್ತಕರ ಮೇಲೆ ಕೂಡ ಇದು ಯಾವುದೇ ರೀತಿಯ MDR ಅನ್ವಯ ಆಗೋದಿಲ್ಲ. ಮಧ್ಯಮ ಮತ್ತು ದೊಡ್ಡ ವರ್ತಕರು ಅಂದರೆ ಮಂತ್ಲಿ 100,000 ಹೆಚ್ಚಿನ ವಹಿವಾಟೇನು ನಡೆಸ್ತಾರೆ ಅವರ ಒಂದು ವಹಿವಾಟಿನ ಮೇಲೆ ಕೇವಲ 0.4% ತಾವು ಹೇಳಿದ ಹಾಗೆ ಅದು 2,000 ಹೆಚ್ಚಿನ ಒಂದು ಪಾವತಿಗೆ ಅದು ಅನ್ವಯ ಆಗುತ್ತೆ ಅಂತ ತಾವು ಹೇಳಿದ್ರಿ. ಮತ್ತು ಅದರಲ್ಲೂ ಕೂಡ ಗರಿಷ್ಠ 300 ಒಂದು ಕ್ಯಾಪ್ ಮಾಡಿದ್ದಾರೆ ಅನ್ನುವ ಒಂದು ವಿಷಯವನ್ನು ತಾವು ಹೇಳಿದಿರಿ. ಸರ್, ಈಗ ಮ್ಯೂಚುವಲ್ ಫಂಡ್ಸು, ಸೆಕ್ಯೂರಿಟೀಸು, ಸ್ಟಾಕ್ ಬ್ರೋಕರ್ಸ್ ಮತ್ತು ಡೀಲರ್ಸ್ ಇಲ್ಲಿ ಇದ್ರ ಮೇಲೆ ಕೂಡ ಒಂದು MDR 0.02% ವಿಧಿಸಲಾಗುತ್ತೆ ಅನ್ನುವ ಒಂದು ಅಂಶ ಮಾರ್ಗಸೂಚಿನಲ್ಲಿ ಇದೆ. ಈ ಬಗ್ಗೆ ತಾವು ಮತ್ತಷ್ಟು ವಿವರ ಕೊಡಬಹುದಾ? ಹಾಗೆಯೇ ಈ ಒಂದು ಅಂಶ ಷೇರು ಮಾರುಕಟ್ಟೆ ಮತ್ತು ಹೂಡಿಕೆ ಮೇಲೆ ಯಾವ ರೀತಿಯಾದರೂ ಪ್ರಭಾವ ಬೀರಬಹುದಾ?
1: ಇದು ಒಳ್ಳೆ ಪ್ರಶ್ನೆ. ಇದು ಮೊದಲು ಉತ್ತರ ಕೊಡಕ್ಕೆ ಮೊದಲು ನೀವು 1,00,000 ಅಂತ ಏನು ಹೇಳಿದ್ರಿ, ಅದು ಒಂದು ಒಳ್ಳೆ ರಿಲೀಫ್. ಬದಲು ಸಣ್ಣ ವ್ಯಾಪಾರಿಗಳಿಗೆ 2,000 ಒಂದ್ಸಲ ಪೇಮೆಂಟ್ ಮಾಡಲಿಕ್ಕೆ ಏನು ಇದಿರೋದಿಲ್ಲ MDR. ಅದಷ್ಟೇ ಅಲ್ಲ, 2,000 ಮೇಲೆ ಇದ್ರೂ ಸಹ 1,00,000 ಅವರಿಗೆ ಈ MDR ಇರೋದಿಲ್ಲ. MPCA ಅವರು ಯಾವ ಸಣ್ಣ ವ್ಯಾಪಾರಿಗಳಿರ್ತಾರಲ್ಲ, ಬೀದಿ ಬದಿ ವ್ಯಾಪಾರಿಗಳು, ಹಣ್ಣು ತರಕಾರಿ ಮಾರೋರು, ಹೂವ ಮಾರೋರು, ಅವರಿಗೆಲ್ಲ 1,00,000 ಅದು ಅನ್ವಯ ಆಗೋದಿಲ್ಲ. ಅದು ಸಹ ಅದನ್ನ ಕೊಟ್ಟಿರೋದ್ರಿಂದ ಅದು ಸಹ ಒಳ್ಳೆ ರಿಲೀಫ್ ಅಂತ ನಾನು ಅನ್ಕೊತೀನಿ. ಇನ್ನು ಈ ಸ್ಟಾಕ್ ಮಾರ್ಕೆಟಿಗೆ ಬರೋದಾದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ಯಾಂಕ್ ಅಕೌಂಟಿಂದ ಬ್ರೋಕರ್ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡಬೇಕು. ಅದು ಸಹ ಒಂದು ರೀತಿ ಪಾವತಿ UPI ಉಪಯೋಗಿಸ್ಕೊಂಡೆ ನಾವೆಲ್ಲ ಮಾಡ್ತಾ ಇದೀವಿ. ಇವಾಗ ಅದು ಸಹ ಫ್ರೀ ಇದೆ. ಈಗ ಉದಾಹರಣೆಗೆ ನನ್ನ ಹತ್ರ ಒಂದು ಬ್ರೋಕರ್ ಹತ್ರ ಡಿಮ್ಯಾಟ್ ಅಕೌಂಟ್ ಇದೆ, ಬ್ಯಾಂಕಿಂಗ್ ಅಕೌಂಟ್ ಇನ್ನೊಂದು ಅಕೌಂಟ್ ಬ್ಯಾಂಕ್ ಅಲ್ಲಿ ಇದೆ. ಉದಾಹರಣೆಗೆ ಹೆಸರೇ ತಗೊಳ್ಳೋದಾದ್ರೆ ಜೆರೋದ ಅಂತ ಇದೆ ಅನ್ಕೊಳ್ಳಿ, ಅದು ಗ್ರೋ ಅಂತ ಇದೆ. ಅವ್ರ ಹತ್ರ ಬ್ಯಾಂಕ್ ಅಲ್ಲ, ಅವರು ಅದೇ ICICI ಬ್ಯಾಂಕ್ ಅವ್ರ ಹತ್ರ ಅವ್ರ ಬ್ರೋಕಿಂಗು ಇದೆ ಕಂಪನಿ, ಮತ್ತೆ ಬ್ಯಾಂಕ್ ಅಕೌಂಟ್ ಇದೆ. ಬ್ಯಾಂಕ್ ಅಕೌಂಟ್ ಇಂದ ಬ್ರೋಕಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಾದ್ರೆ ಮೊದಲು ಫ್ರೀ ಇತ್ತು, ಅದಕ್ಕೆ 0.4% ಅಂದ್ರೆ, ಯಾಕಂದ್ರೆ ಅದೆಲ್ಲ ಹೈ ವ್ಯಾಲ್ಯೂ ಇದಾದ್ರಿಂದ, ಮತ್ತೆ ಕ್ಯಾಪಿಟಲ್ ಮಾರ್ಕೆಟ್ಗೆ ಜಾಸ್ತಿ ಇಂಪ್ಯಾಕ್ಟ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ MDR ಅನ್ನ ತುಂಬಾ ಕಮ್ಮಿ ಇಟ್ಟಿದ್ದಾರೆ, 0.02% ಅಂತ ಹೇಳಿದ್ರೆ. 1,00,000 ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಬಾಂಡ್ ಮಾರ್ಕೆಟ್ ಅಲ್ಲಿ ತಗೊಳ್ಳೋದಿದ್ರೆ ನೀವು ಥ್ರೂ ಬ್ರೋಕರ್, 1,20,000 ಬೀಳುತ್ತೆ ನೋಡಿ. ಅದರಲ್ಲೂ ಸಹ ನಾವು 300 ಗರಿಷ್ಠ ಮಿತಿ ಇಟ್ಟಿದ್ವಿ ಮ್ಯಾಕ್ಸಿಮಮ್. ಅಂದ್ರೆ 15,00,000 ಹೆಚ್ಚಿನ ವ್ಯವಹಾರ ಏನಾದ್ರೂ ನೀವು ಮಾಡಕ್ ಹೋಗದೆ, ಒಂದೇ ಸಲ ನೀವು ಅಷ್ಟೊಂದು ಸ್ಟಾಕ್ಸ್ ಅಥವಾ ಬಾಂಡ್ಸ್ ತಗೊಳ್ಳೋಗಿದ್ದರೆ ಅದರಲ್ಲೂ ಸಹ 300 ನಾವು ಗರಿಷ್ಠ ಮಿತಿಯನ್ನ NPCA ಅವರು ಹಾಕಿದ್ದಾರೆ. ಇದು ಎಲ್ಲೆಲ್ಲಿಗೆ ಅಪ್ಲೈ ಆಗುತ್ತೆ? ಇದು ಮ್ಯೂಚುವಲ್ ಫಂಡು, ಇನ್ವೆಸ್ಟ್ಮೆಂಟ್, ಸ್ಟಾಕ್ ಬ್ರೋಕಿಂಗು, ಸೆಕ್ಯೂರಿಟೀಸ್, ಬಾಂಡ್ಸ್ ಖರೀದಿ ಇದೆಲ್ಲ ಮಾಡ್ತೀವಿ ನಾವು ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ, ಅದಕ್ಕೆಲ್ಲ ಅಪ್ಲೈ ಆಗುತ್ತೆ. ಮತ್ತೆ ಇದೇನದೇ ಏನಂದ್ರೆ, ಸಣ್ಣ ಹೂಡಿಕೆದಾರ ಏನಿರ್ತಾರಲ್ಲ ಯಾವುದೇ ಪರಿಣಾಮ ಅಷ್ಟೊಂದು ಆಗಲ್ಲ, ಯಾಕಂದ್ರೆ 10,000-50,000 ಹೂಡಿಕೆ ಮಾಡಿದ್ರೆ ಅಷ್ಟು 0.02% ಅಲ್ಲಿ ಅಷ್ಟೇನು ಎಫೆಕ್ಟ್ ಇರೋದಿಲ್ಲ. ಸೊ ಬ್ರೋಕರ್ಗಳಿಗೂ ಸಹ ವ್ಯವಹಾರದ ಪ್ರಮಾಣ ಹೆಚ್ಚಾದರೆ MDR ಕೂಡ ಹೆಚ್ಚಾಗುತ್ತೆ. ಅದರಿಂದ ಗರಿಷ್ಠ ಮಿತಿಯನ್ನ 300 ಹಾಕಿದ್ದಾರೆ ನಾವು. ಈಗ ಕಂಪೇರ್ ಟು ಇಂಟರ್ನ್ಯಾಷನಲ್ ಸಿಚುಯೇಷನ್ ಅಪ್ಪ ಅಂದ್ರೆ, ಕ್ರೆಡಿಟ್, ಡೆಬಿಟ್ ಕಾರ್ಡ್, ಇವನ್ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಸಹ ಅವರೇ ಉಪಯೋಗಿಸಿದ್ರೆ 1-2% ಇರುತ್ತೆ. ನಮ್ಮಲ್ಲಿ 0.02%. ಹಾಗಾಗಿ ಇದು ಏನು ಅಷ್ಟೊಂದು ಇಂಪ್ಯಾಕ್ಟ್ ಇಲ್ಲ. ಇದು ಯಾವತ್ತು ಅನೌನ್ಸ್ ಮಾಡಿದ್ರು ಅವತ್ತೇನೋ ಮೀಡಿಯಾದಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ಇತ್ತು, ಇದರಿಂದ ಎಫೆಕ್ಟ್ ಆಗುತ್ತೆ ಬ್ರೋಕಿಂಗ್ ಕಂಪನೀಸ್ಗಳಿಗೆ, ಯಾಕಂದ್ರೆ ಅವ್ರು ಕೈಯಿಂದ ಕಟ್ಟಬೇಕಲ್ಲ, ಅವರೇನು ಇನ್ವೆಸ್ಟರ್ಸ್ ಇಂದ ಪಾಸ್ ಆನ್ ಮಾಡೋಕ್ಕಾಗಲ್ಲ ಅಂತೇಳಿ ಒಂದು ನ್ಯೂಸ್ ಐಟಮ್ ಬಂದದ್ದು ನಿಜ. ಆದರೆ ನನ್ನ ಒಂದು ವೈಯಕ್ತಿಕ ಭಾವನೆಯಲ್ಲಿ ಇದು ಯಾವುದೇ ಒಂದು ಇಂಪ್ಯಾಕ್ಟ್ ಅನ್ನ ಮಾಡಲಿಕ್ಕಿಲ್ಲ, ಯಾಕಂದ್ರೆ ಇದು ನೆಗ್ಲಿಜಿಬಲ್.
0: ಕೇವಲ 0.02% ರಿಂದಾಗಿ ಇದರ ಒಂದು ಪ್ರಭಾವ ತುಂಬಾ ತುಂಬಾ ಕಡಿಮೆ ಅಂತ ತಾವು ಹೇಳ್ತೀರಿ. ಮತ್ತೆ ಈಗ ಈ UPI ಹೊಸ ಮಾರ್ಗಸೂಚಿಯೊಂದಿಗೆ, ಆಗಲೇ ತಾವೇನು ಹೇಳಿದ್ರಿ, ಇದು ಒಳಗೊಳ್ಳುವ ಆರ್ಥಿಕತೆಗೆ ಇದು ನೆರವು ಕೊಡುತ್ತೆ, ಮತ್ತೆ ಸುಸ್ಥಿರ ಅಭಿವೃದ್ಧಿ, ಸಸ್ಟೈನಬಲ್ ಒಂದು ಡೆವಲಪ್ಮೆಂಟ್ ಏನಿದೆ ಅದಕ್ಕಾಗಿ ಇದು ಈ ಒಂದು ಬಳಕೆ ಆಗುತ್ತೆ ಅಂತ ಹೇಳಿದ್ರಿ. ಆ ಅಂಶ ಕೂಡ NPCI ಬಿಡುಗಡೆ ಮಾಡಿರುವಂತಹ ಒಂದು ವರದಿನಲ್ಲಿ ಇರೋದನ್ನ ನಾವು ಕಾಣ್ತೀವಿ. ಈ UPIನ ಸುಸ್ಥಿರ ಬಳಕೆ ಏನಿದೆ, ಅದರಲ್ಲಿ ಉದ್ಯಮಗಳಿದ್ದಾರೆ, ಮತ್ತೆ ನಮ್ಮ ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಸಣ್ಣ ವರ್ತಕರನ್ನ ಇನ್ನಷ್ಟು ಒಳಗೊಳಗೊಳಿಸೋದು, ತಾವಾಗಲೇ ಹೇಳಿದ್ರೆ ಈಗ ಬ್ರೆಜಿಲ್ಗೆ ಹೋಲಿಸಿದ್ರೆ ನಮ್ಮಲ್ಲಿ ಕೇವಲ ಈಗ ಒಟ್ಟು ಜನಸಂಖ್ಯೆಯಲ್ಲಿ 1/3 ಇದ್ದೀವಿ, ಇನ್ನೂ ಇದು ಹೆಚ್ಚಾಗಬೇಕು ಅಂತ. ಸೊ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ಸಣ್ಣ ಪಟ್ಟಣಗಳಲ್ಲಿ ಇನ್ನಷ್ಟು ಈ UPI ಬಳಕೆಯನ್ನು ವ್ಯಾಪ್ತಿಯನ್ನು ವಿಸ್ತಾರಗೊಳಿಸೋದಕ್ಕೆ ನಾವು ಹೊರಟಿದ್ದೀವಿ ಅನ್ನುವ ಒಂದು ವರದಿಯಲ್ಲಿ ಈ ಅಂಶ ಇರೋದನ್ನು ನಾವು ಕಾಣ್ತೀವಿ. ಒಟ್ಟಾರೆ ಈ MDR ಏನು ಸಂಗ್ರಹ ಮಾಡ್ತೀವಿ, ಈಗ 15 ಹೊಸ ಮಾರ್ಗಸೂಚಿ ಅನ್ವಯ MDR ಹಣ ಸಂಗ್ರಹ ಆಗುತ್ತಲ್ಲ, ಅದರಲ್ಲಿ 5% ಹಣವನ್ನು ಈ ಎಲ್ಲ ಕಾರ್ಯಕ್ಕೆ ಬಳಕೆ ಮಾಡ್ತೀವಿ ಅನ್ನುವ ಒಂದು ಅಂಶ. ಇದು ಎಷ್ಟು ಮುಖ್ಯ ನಮ್ಮ ಆರ್ಥಿಕತೆ ಮತ್ತು ಡಿಜಿಟಲ್ ಪಾವತಿಯನ್ನು ಬಲಪಡಿಸೋದಕ್ಕೆ ಅಂತ ತಾವು ಹೇಳ್ತೀರಿ?
1: ಇದು ತುಂಬಾ ಒಳ್ಳೆ ಕ್ವಶನ್. ಕೆಲವರಿಗೆ ತುಂಬಾನೇ ಏನು ಅನುಮಾನ ಅಥವಾ ಕ್ವಶನ್ಸ್ ಇದಾವೆ, ಈಗ ಯಾಕೆ ಬೇಕಿತ್ತು, ಇದು ಫ್ರೀ ಇದ್ದಿದ್ರೆ ಒಳ್ಳೇದಲ್ವೇ ಅಂತ ಸುಮಾರು ಡಿಸ್ಕಷನ್ ಆಗ್ತಾ ಇದೆ. ಆದರೆ ಒಂದಂತೂ ನಿಜ, ನಮ್ಮಲ್ಲಿ ಇನ್ನೂ ಸುಮಾರು ನಾವು 2047ಕ್ಕೆ ನಾವು

0: ಒಂದು ಟಾರ್ಗೆಟ್ ಇಟ್ಕೊಂಡಿದೀವಿ ವಿಕಸಿತ ಭಾರತ ಅಂತ ಹೇಳಿ. ವಿಕಸಿತ ಭಾರತದಲ್ಲಿ ಇದು ಒಂದು 100% ಫೈನಾನ್ಷಿಯಲ್ ಇನ್ಕ್ಲೂಷನ್. ರಿಸರ್ವ್ ಬ್ಯಾಂಕ್ನವರು ಈಗ ಒಂದು 2 ವರ್ಷದ ಹಿಂದೆ ಎಲ್ಲಾ ಬ್ಯಾಂಕ್ಗಳಿಗೂ ಒಂದು ಮಾರ್ಗದರ್ಶನ ಕೊಟ್ಟಿದ್ರು, ಎಲ್ಲಾ ಕಸ್ಟಮರ್ಗೂ ಇಂಡಿಯಾದಲ್ಲಿ ಅವ್ರಿಗೆ ಅಟ್ಲೀಸ್ಟ್ ಒಂದು ಡಿಜಿಟಲ್ ಪೇಮೆಂಟ್ ಮಾಧ್ಯಮ ಫೆಸಿಲಿಟಿ ಕೊಟ್ಟಿರಲೇಬೇಕು. ಡಿಜಿಟಲ್ ಪೇಮೆಂಟ್ ಅಂತ ಹೇಳಿದ್ರೆ ಆಧಾರ್ ಬೇಸ್ಡ್ ಹೆಬ್ಬೆಟ್ಟೊತ್ತಿ ದುಡ್ಡು ತಗೋತಾರಲ್ಲ ಅದು ಡಿಜಿಟಲ್ ಪೇಮೆಂಟು, ಎಟಿಎಂ ಕಾರ್ಡ್ ಅದು ಡಿಜಿಟಲ್ ಪೇಮೆಂಟು, ಇಂಟರ್ನೆಟ್ ಬ್ಯಾಂಕಿಂಗ್ ಅದು ಡಿಜಿಟಲ್ ಪೇಮೆಂಟು, ಮೊಬೈಲ್ ಅದು ಡಿಜಿಟಲ್ ಪೇಮೆಂಟ್, ಮೊಬೈಲ್ ಇದ್ರೆ ಯು ಪಿ ಐ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯಾವುದಾದ್ರೂ ಒಂದನ್ನು ಕೊಡಲೇಬೇಕು ಅದು 100% ಆಫ್ ದ ಕಸ್ಟಮರ್ ಶುಡ್ ಹ್ಯಾವ್ ಒನ್ ಆರ್ ದ ಅದರ್ ಡಿಜಿಟಲ್ ಪೇಮೆಂಟ್ ಮೋಡ್ ಫೆಸಿಲಿಟಿ ಶುಡ್ ಬಿ ದೇರ್. ದಿಸ್ ಟಾರ್ಗೆಟ್ ಹಸ್ ಬಿನ್ ಲಾರ್ಜ್ಲಿ ಅಚೀವ್ಡ್. ಐ ಆಮ್ ನಾಟ್ ಶ್ಯೂರ್ ಹೌ ಮೆನಿ ಎಷ್ಟು ರಾಜ್ಯಗಳಲ್ಲಿ ಇದು ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ. ನನಗೆ ಗೊತ್ತಿರೋ ಹಂಗೆ ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ ಎಲ್ಲಾ ರಾಜ್ಯಗಳಲ್ಲೂ ಇದು 100% ಅವರು ಡಿಕ್ಲೇರ್ ಮಾಡಿದ್ದಾರೆ. ಬಹುಶಃ ಹೆಚ್ಚು ಕಮ್ಮಿ ಆ ಕೆಲಸ ಮುಗಿದಿರಬೇಕು. ಸೊ ಇನ್ನೂ ನಾ ಹೇಳೋದಾದ್ರೆ ಯು ಪಿ ಐ ಕ್ಯೂ ಆರ್ ಕೋಡ್ ಬೇಸ್ಡ್ ಎಷ್ಟೋ ಟ್ರೇಡರ್ಗಳ ಹತ್ರ ಇರೋದಿಲ್ಲ. ಸೊ ಅವ್ರನ್ನ ಇನ್ಕ್ಲೂಡ್ ಮಾಡೋದು ಹೇಗೆ, ಅದೇ ದೊಡ್ಡ ಪ್ರಶ್ನೆ. ಮೂಲೆ ಮೂಲೆಯಲ್ಲಿ, ಇಡೀ ಭಾರತದ ಮೂಲೆ ಮೂಲೆ ಹಳ್ಳಿ ಹಳ್ಳಿಯಲ್ಲೂ ಸಹ ನಾವು ಏನು ಕ್ಯೂ ಆರ್ ಕೋಡ್ ಕ್ರಾಂತಿ ಇದೆ ಅದನ್ನು ತಗೊಂಡೋಗೋದು ನಮ್ಮ ಜವಾಬ್ದಾರಿ. ಸೊ ಅದಕ್ಕೆ ಯಾರು ಮುತುವರ್ಜಿ ವಹಿಸ್ತಾರೆ? ಈಗ ಗೂಗಲ್ ಪೇ ಅವರು ವಹಿಸ್ತಾರಾ, ಅಥವಾ ಫೋನ್ ಪೇ ಅವರು ವಹಿಸ್ತಾರಾ, ಅಥವಾ ಬ್ಯಾಂಕ್ನವ್ರು ವಹಿಸ್ಬೇಕಾ? ಹಾಗೆ ಇಂಡಿವಿಜುವಲ್ ಬ್ಯಾಂಕ್ ಅದಕ್ಕೆ ಎಫರ್ಟ್ ಹಾಕೋದಕ್ಕಿಂತ ಕಲೆಕ್ಟಿವ್ಲಿ ಅಟ್ ದ ಪಾಲಿಸಿ ಲೆವೆಲ್ ಎನ್ ಪಿ ಸಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಏನು 0.4% ಏನ್ ಕಲೆಕ್ಟ್ ಮಾಡ್ತಾ ಇದಾರೆ, ಆ 0.4% ಅಲ್ಲಿ 5% ವಿಲ್ ಗೋ ಟು ದಿಸ್ ಫಂಡ್. ಆಯ್ತಾ, ಈ ಫಂಡ್ ಇಂದ ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರಸ್ತೆ ಬದಿ ಯಾರು ವ್ಯಾಪಾರಿಗಳಿರ್ತಾರೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಹೆಂಗ್ ಉಪಯೋಗಿಸ್ಬೇಕು ಅಂತೇಳಿ. ಅದೊಂದು ಅಪ್ರಹೆನ್ಷನ್, ಎಲ್ರಿಗೂ ಒಂದು ಅನುಮಾನ ಇರುತ್ತೆ, ಅಯ್ಯೋ ಏನ್ ಸೇಫಾ, ಏನು ನನಗೆ ಗೊತ್ತಿಲ್ವಲ್ಲ ಯಾವ ಬಟನ್ ಎತ್ತಬೇಕು, ಹೇಗೆ ತಗೋಬೇಕು, ಏನು ಎತ್ತ ಅಂತೇಳಿ, ಯಾರು ಮೋಸ ಮಾಡ್ತಾರ ಅಂದ್ರೆಲ್ಲ ಅನುಮಾನ ಇರುತ್ತೆ. ಅವ್ರಿಗೆಲ್ಲ ಟ್ರೈನಿಂಗ್ ಕೊಡಬೇಕು, ಉದಾಹರಣೆ ಸಹಿತ. ಮತ್ತೆ ಮಿಷಿನ್ಗಳು ಕೆಲವೊಂದ್ಸಲ ಅವ್ರು ಕೊಡಬೇಕಾಗತ್ತೆ. ಮತ್ತೆ ಸಣ್ಣ ವ್ಯಾಪಾರಿಗಳನ್ನ ಹುಡುಕ್ಬೇಕಲ್ಲ, ಕೆಲವರು ಏನೋ ಸಂತೆಗಳೇ ಬರ್ತಾರ ಅವರು, ಈ ವಾರ ಇಲ್ಲಿ, ಮುಂದಿನ ವಾರ ಇನ್ನೆಲ್ಲೋ, ಅವ್ರನ್ನು ಸಹ ಕಂಡುಹಿಡಿದು ಯಾರು ಉಪಯೋಗಿಸ್ತಾ ಇಲ್ಲ. ಅದಕ್ಕೆ ಇದು ಎಲ್ಲ ಉಪಯೋಗಿಸ್ಬೇಕಾಗತ್ತೆ, ಯಾವುದು ಕ್ಯೂ ಆರ್ ಕೋಡ್ ಕೊಡಬೇಕಾಗತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ಇದೆಷ್ಟು ನಮ್ಮ ಭಾರತದ ಆರ್ಥಿಕ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅಂದ್ರೆ, ಒಂದು ವ್ಯಾಪಕ ಬಳಕೆ ಆಗುತ್ತೆ, ಇನ್ನೊಂದು ನೀವು ಹೇಳದಂಗೆ ಹಣಕಾಸು ಒಳಗೊಂಡಿಕೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಇನ್ಕ್ಲೂಷನ್. ಅಸಂಘಟಿತ ವಲಯದವರಿದ್ದಾರೆ, ಬ್ಯಾಂಕಲ್ಲೇ ಹೋಗಿಲ್ಲ, ಅಕೌಂಟ್ ಇಲ್ಲ, ಇನ್ನೂ ಜನ್ಧನ್ ಅಕೌಂಟ್ ಅದೊಂದು ಮೂವ್ಮೆಂಟ್ ಆಯಿತು 2014 ನಂತರ. ಅದೇ ರೀತಿ ಒಂದು ಯು ಪಿ ಐ ಕ್ರಾಂತಿ ಸಹ ಆಗಿದೆ. ಮತ್ತೆ ಇನ್ನೊಂದೇನಂದ್ರೆ, ಈ ಯು ಪಿ ಐ ಬರೋದ್ರಿಂದ ಒಂದು ಪಾರದರ್ಶಕತೆ ಅಂತ ಏನ್ ಹೇಳ್ತೀವಿ ನಾವು, ಪಾರದರ್ಶಕತೆ ಅಂತ ಹೇಳಿದ್ರೆ ಇನ್ನೇನಿಲ್ಲ, ಏನೋ ದಾಖಲೆಗಳಿರುತ್ತೆ, ಡಿಜಿಟಲ್ ರೆಕಾರ್ಡ್ ಇರುತ್ತೆ. ಈಗ ಲಾಸ್ಟ್ 10 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಎಷ್ಟೋ ಜನಗಳಿಗೆ ಅವ್ರಿಗೆ ಸಾಲ ಸಿಗುತ್ತೆ, ನಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ತೋರಿಸಿದ್ರೆ ಸಾಲ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಆ ಪಾಸ್ಬುಕ್ಗೆ ಅವ್ರಿಗೆ ಪ್ರೂಫು, ಯಾಕಂದ್ರೆ ಪಾಸ್ಬುಕ್ ಅಲ್ಲಿ ಅವರು ಟೀ ಶಾಪ್ ನಡೆಸ್ತಾ ಇದ್ರೆ ಡೈಲಿ 500 ರೂಪಾಯಿನೋ 1,000 ರೂಪಾಯಿನೋ 2,000 ರೂಪಾಯಿನೋ ವ್ಯಾಪಾರ ಆಗುತ್ತೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ 20%-30% ಮಾರ್ಜಿನ್ ಬ್ಯಾಂಕ್ನವ್ರಿಗೆ ಗೊತ್ತಿರುತ್ತೆ, ಇವನ ಸಂಪಾದನೆ, ಇವನು ಸೇಲ್ಸ್ ಇಷ್ಟಿದೆ, ಮಾರ್ಜಿನ್ ಇಷ್ಟಿದೆ. ಹಾಗಾಗಿ ಬರೇ ಯು ಪಿ ಐ ಯಾರು ಉಪಯೋಗಿಸ್ತಾ ಇರ್ತಾರೆ ಅವ್ರಿಗೆ ಸಾಲ ಸಿಗುತ್ತೆ. ಈ ರೀತಿ ಸುಮಾರು ಸ್ಕೀಮ್ಗಳಿದ್ದಾವೆ ಗೌರ್ಮೆಂಟ್ ಆಫ್ ಇಂಡಿಯಾದ್ದು. ಎಲ್ಲಿ ಅವ್ರು ಸಾಲ ಕೊಟ್ಟಾಗ ಆ ಸಾಲ ಕೊಡೋದು ಯಾರಿಗೆ ಅಂದ್ರೆ, ಕ್ಯೂ ಆರ್ ಕೋಡ್ ಇರಬೇಕು. ರಸ್ತೆ ಬದಿ ವ್ಯಾಪಾರಿಗಳಿಗೆ ಒಂದು ಸಪರೇಟ್ ಸ್ಕೀಮ್ ಇದೆ. ಆ ಸ್ಕೀಮಿನ ಅಡಿಯಲ್ಲಿ ಅವರು ಸಾಲ ತಗೋಬೇಕು ಅಂತ ಹೇಳಿದ್ರೆ ಅವ್ರು ಕ್ಯೂ ಆರ್ ಕೋಡ್ ಅನ್ನ ಇಟ್ಕೊಂಡೇ ವ್ಯಾಪಾರ ಮಾಡಬೇಕು, ಅಂಥವ್ರಿಗೆ ಮಾತ್ರ ವ್ಯಾಪಾರ ಸಾಲ ಅಂತ ಹೇಳಿ ಕೊಡ್ತಾರೆ. ಸೊ ಹಾಗಾಗಿ ಆರ್ಥಿಕ ಏನು ಒಳಗೂಡಿಕೆ ಏನಿದೆ, ಹಣಕಾಸು ಒಳಗೊಂಡಿಗೆ, ಅದು ಸಹ ಬಹಳ ಇದಾಗುತ್ತೆ. ಮತ್ತೆ ಏನಂದ್ರೆ, ಎಕಾನಮಿಕ್ ಎಂಪವರ್ಮೆಂಟ್ ಅಂತ ಏನ್ ಹೇಳ್ತೀವಿ, ಆರ್ಥಿಕತೆಯ ಬಲ ವ್ಯಾಪಕವಾಗಿ ಬಳಕೆ ಆದ್ರೆ ನಮಗೆ ಈ ಜಿ ಡಿ ಪಿ ಅಂತ ಏನ್ ಹೇಳ್ತೀವಿ ನಾವು ಕ್ಯಾಲ್ಕುಲೇಷನ್, ಅದು ಅನುಕೂಲ ಆಗುತ್ತೆ. ಯಾಕಂದ್ರೆ ಇನ್ಫಾರ್ಮಲ್ ಸೆಕ್ಟರ್ ಅಂತ ಏನ್ ಹೇಳ್ತೀವಿ ನಾವು, ಆ ಇನ್ಫಾರ್ಮಲ್ ಸೆಕ್ಟರ್ ರೋಲ್ ಆಫ್ ಇನ್ಫಾರ್ಮಲ್ ಸೆಕ್ಟರ್ ಎಲ್ಲ ಕಮ್ಮಿ ಆಗುತ್ತೆ. ಯಾರು ಎಷ್ಟು ವ್ಯಾಪಾರ ಮಾಡ್ತಾ ಇದಾರೆ, ಎಷ್ಟು ಅವರು ಪರ್ಚೇಸು, ಕನ್ಸಂಪ್ಷನ್ನು, ಪ್ರಾಫಿಟ್ ಎಷ್ಟು, ಅದನ್ನೆಲ್ಲ ಎಸ್ಟಿಮೇಟ್ ಮಾಡಲಿಕ್ಕೂ ಸಹ ನಮಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಓವರಾಲ್ ಈ ಯು ಪಿ ಐಯಿಂದ ಒಂದು ಇಂಡಿವಿಜುವಲ್ ಲೆವೆಲಲ್ಲಿ ಬೆನಿಫಿಟ್ಟು, ಅನದರ್ ಕಂಟ್ರಿ ಲೆವೆಲಲ್ಲೂ ಸಹ ಇದು ತುಂಬ ಬೆನಿಫಿಟ್ ಆಗುತ್ತೆ ಅಂತ ನನ್ನ ಭಾವನೆ.
1: ತಾವು ಎರಡು ಮುಖ್ಯವಾದ ಅಂಶಗಳನ್ನು ಹೇಳಿದ್ರಿ, ಈ ಡಿಜಿಟಲ್ ಪಾವತಿಯಿಂದ ಒಂದು ಪಾರದರ್ಶಕತೆ, ಇನ್ನೊಂದು ಪ್ರತಿ ಪಾವತಿ ಪ್ರತಿ ವಹಿವಾಟು ಕೂಡ ದಾಖಲೀಕರಣ ಆಗುತ್ತೆ ಅನ್ನುವ ಒಂದು ಅಂಶ. ಮತ್ತು ಹೀಗೆ ದಾಖಲೀಕರಣ ಆಗೋದ್ರಿಂದ ಸರಿಯಾದ ಡೇಟಾ ಸಿಗುತ್ತೆ, ಮತ್ತು ನಮ್ಮ ಜಿ ಡಿ ಪಿಯ ದರ ಇತ್ಯಾದಿಗಳನ್ನು ಸರಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ತಾವು ಇನ್ಫಾರ್ಮಲ್ ಸೆಕ್ಟರ್ ಅಂತ ಏನು ಹೇಳಿದ್ರಿ, ಆ ಒಂದು ಇನ್ಫಾರ್ಮಲ್ ಸೆಕ್ಟರ್ ಅಥವಾ ಅನೌಪಚಾರಿಕ ಒಂದು ವಲಯದಲ್ಲಿ ಇರುವಂಥ ವರ್ತಕರಿಗೆ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳನ್ನು ಸರಿಯಾಗಿ ರೂಪಿಸೋದಕ್ಕೆ ಮತ್ತು ಜಾರಿಗೊಳಿಸೋದಕ್ಕೆ ಕೂಡ ಈ ಒಂದು ದತ್ತಾಂಶ ಸಹಾಯ ಮಾಡುತ್ತೆ ಅಂತ ತಾವು ಹೇಳಿದ್ರಿ. ಮತ್ತು ಈ ಹೊಸ ಮಾರ್ಗಸೂಚಿ ಅನ್ವಯ 5% ಈ ಎಂ ಡಿ ಆರ್ ಸಂಗ್ರಹಣೆ ಏನಿದೆ ಅದನ್ನು ಸಣ್ಣ ವರ್ತಕರ ಒಂದು ಅಭಿವೃದ್ಧಿಗೆ ಬಳಕೆ ಮಾಡ್ತೀವಿ ಅನ್ನುವ ಒಂದು ಅಂಶ ತಾವು ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ರಿ. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವವರು ಇರಬಹುದು,

ಮತ್ತು ತಳ್ಳುವ ಗಾಡಿನಲ್ಲಿ ವ್ಯಾಪಾರ ಮಾಡೋರು, ಒಂದು ಹೂವು ಮಾರಾಟ ಮಾಡೋರು, ತರಕಾರಿ ಮಾರಾಟ ಮಾಡೋರು, ಇವರನ್ನು ಆರ್ಥಿಕ ಒಳಗೊಳ್ಳುವಿಕೆಗೆ ಇನ್ಕ್ಲೂಷನ್ ಮಾಡೋದಕ್ಕೆ ಮತ್ತು ಅವರ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಇದಕ್ಕೆ ಕೂಡ ಈ ಒಂದು ಹಣ ಬಳಕೆ ಆಗೋದ್ರಿಂದ ಅವರು ಈ ತಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಸಾಧಿಸೋದಕ್ಕೆ ಮತ್ತು ಅವರು ಕೂಡ ಹೂಡಿಕೆ ಮಾಡೋದಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ ಅಂತ ತಾವು ಹೇಳಿದ್ರಿ. ಒಟ್ಟಾರೆ ಈ UPI ಪಾವತಿ ವ್ಯವಸ್ಥೆ ಏನಿದೆ ಅದು ನಮ್ಮ ದೇಶೀಯ ಡಿಜಿಟಲ್ ತಂತ್ರಜ್ಞಾನದ ಒಂದು ಅತ್ಯುತ್ತಮ ಮಾದರಿ. ಇದರ ಅಭಿವೃದ್ಧಿ ಮತ್ತು

0: ಮತ್ತು ತಾವಾಗಲೇ ಹೇಳ್ದಂಗೆ ಸೈಬರ್ ಇಶ್ಯೂಸ್ ಕೂಡ ಇದೆ, ಮತ್ತು ಬ್ಯಾಂಕಿಂಗ್ ಟೆಕ್ನಾಲಜಿ ಕೂಡ ಸಪೋರ್ಟಿಂಗ್ ಮಾಡೋದು ಇತ್ಯಾದಿಗಳೆಲ್ಲ ಇದರಲ್ಲಿ ಸೇರಿಕೊಂಡಿರುತ್ತೆ. ಒಟ್ಟಾರೆ ಈ ಒಂದು ಡಿಜಿಟಲ್ ವ್ಯವಸ್ಥೆಯನ್ನು, ಯು ಪಿ ಐಯನ್ನು ಮತ್ತಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಈ ಒಂದು ಮಾರ್ಗಸೂಚಿ ಹೇಗೆ ನೆರವಾಗುತ್ತೆ ಅಂತ ಹೇಳ್ತೀರಿ?
1: ಒಂದು ನೀವು ಹೇಳಿದಾಗೆ ಏನೋ ಇದು ಮಾಡೆಲ್ ಇದು, ಮತ್ತೆ ಏನೋ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕಾಗಬಹುದು, ಇದಕ್ಕೆ ಯಾಕೆ ಈ ರೀತಿ ಕಲೆಕ್ಟ್ ಮಾಡಕ್ಕೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೀವು ಹೇಳಿದಂಗೆ 20,000 21,000 ನಮ್ಮ ಒಂದು ನಂಬಲರ ಮೂಲ ಅಂತ ಹೇಳ್ಬೋದು. ಬಹುಶಃ ನಂಬಲರ ಮೂಲಗಳ ಪ್ರಕಾರ 2,300 crore ಟ್ರಾನ್ಸಾಕ್ಷನ್ ಆಗುತ್ತೆ ಒಂದು ತಿಂಗಳಿಗೆ. ಒಂದು ಎಸ್ಟಿಮೇಷನ್ ಪ್ರಕಾರ ಒಂದು ಟ್ರಾನ್ಸಾಕ್ಷನ್ ಅಥವಾ ಒಂದು ಪೇಮೆಂಟ್ ಆಗಲಿಕ್ಕೆ 1 rupee ಖರ್ಚಾಗುತ್ತೆ ಇಡೀ ಸಿಸ್ಟಮ್ಗೆ. ಅದನ್ನು ಶೇರ್ ಮಾಡ್ತಾರೆ ಎಲ್ಲರೂ ಬೇರೆ ಬೇರೆ ಲೆವೆಲಲ್ಲಿ ಶೇರ್ ಮಾಡ್ತಾರೆ. ಅಕ್ವೈರಿಂಗ್ ಬ್ಯಾಂಕು, ಇಶ್ಯೂಯಿಂಗ್ ಬ್ಯಾಂಕು, ಪೇಮೆಂಟ್ ಸಿಸ್ಟಮ್ ಪ್ರೊವೈಡರು, ಗೂಗಲ್, ಫೋನ್ ಪೇ, ಆ ರೀತಿಯವರೆಲ್ಲ ಶೇರ್ ಮಾಡ್ತಾರೆ. ಒಟ್ಟರಲ್ಲಿ 1 rupee ಆಗ್ತಾ ಇದೆ. ಈಗ ಏನು 40 paisa ಏನು ರಿಕವರಿ ಮಾಡಕ್ಕೆ ಕೊಟ್ಟಿದ್ದಾರೆ, ಅದು ಸಹ ಸಾಕಾಗಲ್ಲ. ಸೊ 1 rupee ಲೆಕ್ಕದಲ್ಲಿ ನೀವು ಹೇಳಿದ್ರೆ ತಿಂಗಳಿಗೆ 2,300 crore ಖರ್ಚು ಅಂತ ಒಂದು ಎಸ್ಟಿಮೇಷನ್ ಇದೆ. ಆಗ ನೋಡಿದ್ರೆ ನೀವು 12 ಗುಣಾಕಾರ ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ನೀವು ಹೇಳೋದಕ್ಕಿಂತ. ಅದಿರಲಿ, ಅದು ಎಸ್ಟಿಮೇಷನ್ನು. ಆದರೆ ಇದನ್ನು ರಿಕವರಿ ಮಾಡಿ, ಯಾಕಂದರೆ ಕಾಸ್ಟು ಕಾಸ್ಟ್ ಆಗಬೇಕಲ್ಲ, ಯಾಕಂದರೆ ಈ ಕೆಲವೊಂದು ಕಂಪನಿಗಳು ಲಾಸ್ ಮಾಡ್ಕೊತಾ ಇದೆ ಇದರಿಂದ. ಹಾಗಾಗಿ ಒಂದು ಅವರು ಸಸ್ಟೈನಬಿಲಿಟಿ ಅಂತ ಏನು ಹೇಳಿದ್ರಿ ನೀವು, ಸಸ್ಟೈನಬಲ್ ಆಗಿರಬೇಕು ಈ ಮಾಡೆಲ್ಲು. ಮತ್ತು ಯೂಸರ್ ಪೇಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಯಾರು ಯೂಸರ್ ಇದ್ದಾರೆ ಅವರಷ್ಟೇ ಕೊಡಬೇಕು. ಮತ್ತು ಯೂಸರ್ ಅಕಾರ್ಡಿಂಗ್ ಟು ಕೆಪಾಸಿಟಿ ಅಂತೂ ಇದೆ. ಈಗ 12 lakh ಇನ್ಕಮ್ ಟ್ಯಾಕ್ಸ್ ಇಲ್ಲ, 5 lakh ಲಕ್ಷಕ್ಕೆ 5%, 12 lakh ಮೇಲೆ 20 lakh ಅಂತ ಸ್ಲ್ಯಾಬ್ಸ್ ಇದೆ ನೋಡಿ. ಅದೇ ರೀತಿ ಇದು ಒಂದು ರೀತಿ ಸ್ಲ್ಯಾಬ್ 2,000 MDR, ಅದ್ರ ಮೇಲೆ 0.4, ಮತ್ತೆ ಇದು 300 rupees ಮ್ಯಾಕ್ಸಿಮಮ್. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಕಾಸ್ಟ್ ರಿಕವರಿ ಮಾಡೆಲ್ ಅಂತ ಹೇಳ್ಬೋದು. ಇದು ನಮ್ಮ NPCA ಅವರು, MDA ಅವರು, ದಿಲೀಪ್ ಅಸ್ಬಿ ಅವರು, ನಾನು ಯಾವ್ದೋ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಅವ್ರ ಪ್ರಕಾರ ಈ ಒಂದು 10 ಹಿಂದೆ ಒಂದು ಸರ್ವರ್, ಕಂಪ್ಯೂಟರ್ ಸರ್ವರ್ ಏನಿದೆ 20 lakh ಸಿಗ್ತಾ ಇತ್ತು ಅಂತೆ. ಈಗ ಅದೇ ಸರ್ವರು, ಕೆಪಾಸಿಟಿ ಇರುವಂತ ಸರ್ವರು 1 crore ವೆಚ್ಚ ಆಗ್ತಾ ಇದೆ ಅಂತ ಹೇಳ್ತಾರೆ ಅವರು. ಸೊ ಹಾಗಾಗಿ ಏನೋ ಇಷ್ಟು ದಿವಸ ಉಚಿತವಾಗಿ ಯಾಕೆ ಅಂತ ಹೇಳಿದ್ರೆ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಪಾಲಿಸಿ, ಮತ್ತೆ ಕರೋನಾ ಟೈಮಲ್ಲಿ ಅದು ಜಾಸ್ತಿ ಆಯಿತು. ಇನ್ನೊಂದು ಅಂಶ ಏನಂತ ಹೇಳಿದ್ರೆ 2016-18 ನನ್ನ ಜ್ಞಾಪಕದ ಪ್ರಕಾರ ಅವಾಗಲೂ MDR ಇತ್ತು. 2018-18 ನಂತರ ಬಿಟ್ಟರು. ಮತ್ತೆ ಈ MDR ಏನಂತ ಹೇಳಿದ್ರೆ ಬೇರೆ ಎಲ್ಲಾ ಪೇಮೆಂಟ್ ಇನ್ಸ್ಟ್ರೂಮೆಂಟ್ಗಳಿಗೂ ಇದಾವೆ. IMPS ಗಿದೆ, ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ಮಾಡೋಕೋದ್ರೆ ಇದೆ, ಕ್ರೆಡಿಟ್ ಕಾರ್ಡ್ ಇದೆ, ಡೆಬಿಟ್ ಕಾರ್ಡ್ ಇದೆ. ಸೊ ಹಾಗಾಗಿ ಪೇಮೆಂಟ್ ಚಾರ್ಜಸ್ ಏನಿದೆ ಆ ಚಾರ್ಜಸ್ಸು ಕೊಡಬೇಕಾಗುತ್ತೆ, ಆದರೆ ಮರ್ಚೆಂಟ್ಗಳ ಮೇಲೆ ಬೀಳುತ್ತದೆ ಅಷ್ಟೇ. ಇದುವರೆಗೆ ನನ್ನ ಅನುಭವದಲ್ಲಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡು ಎಲ್ಲ ಕಡೆ ನೀವು ನೋಡ್ಬೋದು ಅಕ್ಸೆಪ್ಟ್ ಮಾಡ್ಕೋತಾರೆ. ರೂಪೇ ಕಾರ್ಡ್ ಅಂತೂ ನಿಜವಾಗ್ಲೂ ದೊಡ್ಡ ಒಂದು ಕಾಂಪಿಟೇಷನ್ ಕೊಡ್ತಾ ಇದೆ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ಗೆ. ಸೊ ಹಾಗಾಗಿ ಈ ಒಂದು ಮೂಲ ಸೌಕರ್ಯ ಅಥವಾ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಇದನ್ನು 23 billion ಅಥವಾ 2,300 crore ಟ್ರಾನ್ಸಾಕ್ಷನ್ ಆಗುತ್ತಲ್ಲ ಒಂದು ತಿಂಗಳಿಗೆ, ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸರ್ವರ್ ಸೆಟಪ್, ಸೈಬರ್ ಸೆಕ್ಯೂರಿಟಿ ಇದಕ್ಕೆಲ್ಲ ಸುಮಾರು ಖರ್ಚಾಗುತ್ತೆ. ಮತ್ತು ಇನ್ನೊಂದು ಏನಂದರೆ ಈ ಮಾಡೆಲಲ್ಲಿ, ಉದಾಹರಣೆಗೆ ನೋಟ್ಸ್ ಇನ್ ಸರ್ಕ್ಯುಲೇಷನ್, ಕರೆನ್ಸಿ ಕನ್ಸಂಪ್ಷನ್ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ. ಕರೆನ್ಸಿ ಕನ್ಸಂಪ್ಷನ್ ಆಯ್ತು ಅಂತ ಹೇಳಿದರೆ ಒಂದು ನೋಟ್ ಅಕಾರ್ಡಿಂಗ್ ಟು ಮೀ ಒಂದು 3-5 rupees ಆಗುತ್ತೆ ಒಂದು ನೋಟ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ RBIಯಲ್ಲಿ. ಅದೇ ಥರ ಕಾಯಿನ್ಗೂ ಸಹ ಖರ್ಚಾಗುತ್ತೆ. ಸೊ ಹಾಗಾಗಿ ಈ ನೋಟ್, ಕರೆನ್ಸಿ ಅಥವಾ ಕಾಯಿನ್ ಏನಿದೆ ಅದರ ಮೇಲೆ ಖರ್ಚು ಏನಾಗ್ತಾ ಇದೆ, ರಿಸರ್ವ್ ಬ್ಯಾಂಕ್ನವರು ಅರೌಂಡ್ 5,000 crore ಖರ್ಚು ಮಾಡ್ತಾರೆ, ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ನಾನು ಅವಾಯ್ಡ್ ಮಾಡೋಕ್ಕಾಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸಿಮಿಲರ್ಲಿ ಈಗ ATM ವೆಚ್ಚ ನೋಡಿ, ATM ಹೋಗೋ ಅವಶ್ಯಕತೆ ಇಲ್ಲ UPI, ಯಾಕಂದ್ರೆ ATM ಅಲ್ಲೂ ಅಲ್ಲೂ 3 transactions 5 transactions ಪರ್ ಮಂತ್ ಅಂತ ಲಿಮಿಟ್ ಇದೆ. ಅದ್ರ ಮೇಲೆ ಜಾಸ್ತಿ ನೀವು ATM ಉಪಯೋಗಿಸಿದ್ರೆ ನಿಮ್ಮ ಬ್ಯಾಂಕ್ ಅದನ್ನು ಬೇರೆ ಬ್ಯಾಂಕಲ್ಲಿ ಅದಕ್ಕೆ 23 rupees ಚಾರ್ಜಸ್ಸು ಆ ರೀತಿ ಎಲ್ಲ ಇದೆ. ಸೊ ಅದನ್ನು ಸಹ ಅವಾಯ್ಡ್ ಮಾಡಬಹುದು. ದೀಸ್ ಆರ್ ದ ಸಮ್ ಆಫ್ ದ ಎಕನಾಮಿಕ್ ಬೆನಿಫಿಟ್ಸ್. ಐ ಆಮ್ ನಾಟ್ ಶೋರ್, ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ.
0: ಮುಖ್ಯವಾಗಿ ಈ ಜನರ ಸಮಯ ಉಳಿತಾಯ ಆಗುತ್ತೆ.
1: ಹೌದು,
0: ಈಗ ನೋಡಿ ATM ಹೋಗಿ ಅಲ್ಲಿ ಸರತಿ ಸಾಲಲ್ಲಿ ನಿಲ್ಬೇಕು, ಅದಕ್ಕೂ ಮುಂಚೆ ಬ್ಯಾಂಕ್ ಅಲ್ಲಿ ಹೋಗಿ ಕ್ಯಾಶ್ ಡ್ರಾ ಮಾಡಬೇಕಾಗಿತ್ತು. ಸೊ ಈ ಎಲ್ಲ ಸಮಯ ಉಳಿತಾಯ ಆಗುತ್ತೆ. ಮತ್ತೆ ನಾವು ಟ್ರಾನ್ಸಾಕ್ಷನ್ ಮಾಡಿದ್ದು ಯಾವುದೇ ವರ್ತಕರಿಗೆ ಅಲ್ಲೇ ನಮಗೆ ದಾಖಲೆ ಲಭ್ಯ ಆಗೋದ್ರಿಂದ ಈ ವಂಚನೆ ಪ್ರಕರಣಗಳು ಕೂಡ ತುಂಬಾ ಕಡಿಮೆ ಆಗುತ್ತೆ ಈ ಒಂದು UPI ವಿಷಯದಲ್ಲಿ.
1: ಖಂಡಿತ.
0: ಮತ್ತೆ ತಾವಾಗಲೇ ಹೇಳ್ತಾ ಇದ್ರಿ, ಈ ಹಿಂದೆ UPIಗೆ ಹೋಲಿಸಿದ್ರೆ ನಮ್ದೇನು ಈ ಗ್ಲೋಬಲ್ ಕಾರ್ಡ್ ಪೇಮೆಂಟ್ ಸಿಸ್ಟಮ್ ಇದೆ, ಮಾಸ್ಟರ್ ಕಾರ್ಡ್ ಇರಬಹುದು, ವೀಸಾ ಇರಬಹುದು, ಈ ಎಲ್ಲ ಅಂತಾರಾಷ್ಟ್ರೀಯ ಈ ಕಾರ್ಡ್ ಪೇಮೆಂಟ್ ವ್ಯವಸ್ಥೆನಲ್ಲೇ ಕೂಡ ಒಂದು ಸಣ್ಣ ಪ್ರಮಾಣದ ಒಂದು MDR ಅನ್ನು ಇರೋದನ್ನು ನಾವು ಕಾಣ್ತೀವಿ. ಅದನ್ನು ಕಮಿಷನ್ ಅಂತ ಹೇಳಬಹುದು. ಅದು ಖಾಸಗಿ ಸಂಸ್ಥೆಗಳಿಗೆ ಮತ್ತು ವಿದೇಶಗಳಿಗೆ ಆ ಒಂದು ಹಣ ಹೋಗ್ತಾ ಇತ್ತು. ಆದರೆ ಈಗ ಮೊಬೈಲ್ ಫೋನ್ ಕ್ರಾಂತಿ, ಈಗ ಏನಾಯಿತು, ಡಿಜಿಟಲ್ ಪಾವತಿ, ಇದರಿಂದ UPI ಬಳಕೆ ಮಾಡೋದ್ರಿಂದ ಈ ಎಲ್ಲ ಮೊತ್ತ ನಮ್ಮ ದೇಶೀಯ ಆರ್ಥಿಕತೆ ಒಳಗಡೆ ಬರೋದ್ರಿಂದ ಈ ಅಂಶ ನಮ್ಮ ಆರ್ಥಿಕತೆಗೆ ಯಾವ ರೀತಿ ಬಲ ಕೊಡುತ್ತೆ ಅಂತ.
1: ಒಂದು ನೀವು ಹೇಳಿದಾಗೆ ಏನೋ ಮಾಸ್ಟರ್ ಕಾರ್ಡ್ ಮತ್ತೆ ವೀಸಾ, ಗ್ಲೋಬಲ್ ಜೈಂಟ್ ಅವರು, ಬಹುಶಃ ಅವ್ರದ್ದು 160-170 ದೇಶಗಳಲ್ಲಿ ಅವ್ರದ್ದು ಕಾರ್ಡ್

0: ಮಾಡಬೇಕಾಗತ್ತೆ. ನಾವು ಸಹ ರೂಪೇ ಕಾರ್ಡ್ಗಳು ಸಹ ಹೊರಗಡೆ ಅಕ್ಸೆಪ್ಟ್ ಮಾಡಬೇಕು ಅಂತೇಳಿ ಸುಮಾರು ಇನಿಷಿಯೇಟಿವ್ ಇದೆ. ಸಮ್ ಕೋಆರ್ಡಿನೇಷನ್ ಏನು ಕೋ ಬ್ರ್ಯಾಂಡಿಂಗ್ ಅಂತನೋ ಏನೋ ಒಂದು ಮಾಡ್ಕೊಂಡಿದ್ದೀವಿ ನಾವು ಇಂಡಿಯಾದಲ್ಲಿ. ಸೊ ಹಾಗಾಗಿ ನಮ್ಮ ರೂಪೇ ಕಾರ್ಡ್ಗಳು ಸರ್ಟನ್ ಎಕ್ಸ್ಟೆಂಟ್ ವೀಸಾ ಮಾಸ್ಟರ್ ಕಾರ್ಡ್ ತರ ಅಕ್ಸೆಪ್ಟೆನ್ಸ್ ಇಲ್ಲದೆ ಇರ್ಬೋದು, ಆದರೆ ಅಕ್ಸೆಪ್ಟೆನ್ಸ್ ಇದೆ. ಸೊ ಹಾಗಾಗಿ ಇದನ್ನ ನಾವು ಗ್ಲೋಬಲ್ ಲೆವೆಲ್ ಅಲ್ಲಿ ಯೋಚನೆ ಮಾಡೋದಾದ್ರೆ ಖಂಡಿತ ನಾವು ಏನು ಕಮಿಷನ್ ತಗೊಂತಾ ಇದ್ದಾರೆ ಈಗ ಎಂ ಡಿ ಆರ್ ಅಂತ ಹೆಸರಲ್ಲಿ ಮಾಸ್ಟರ್ ಕಾರ್ಡ್ ಮತ್ತೆ ವೀಸಾ, ನ್ಯಾಚುರಲಿ ಬಿಕಾಸ್ ಆಫ್ ಯು ಪಿ ಐ ಅವ್ರದ್ದು ವಾಲ್ಯೂಮ್ ಆಫ್ ರೆವಿನ್ಯೂ ಸ್ವಾಭಾವಿಕವಾಗಿ ಅದು ಕಮ್ಮಿ ಆಗಿರುತ್ತೆ. ನನ್ನ ಹತ್ರ ಅಂಕಿ ಅಂಶಗಳಿಲ್ಲ ಅವ್ರದ್ದು ಎಷ್ಟಿತ್ತು ಮೊದಲು ಈಗ ಎಷ್ಟಾಗ್ತಾ ಇದೆ ಎಷ್ಟು ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂತೇಳಿ, ಆದರೆ ಖಂಡಿತ ಈಗೆಲ್ಲ ಮಾಸ್ಟರ್ ಕಾರ್ಡು ವೀಸಾ ಕಾರ್ಡು ಎಲ್ಲ ಅದಷ್ಟೇ ಇತ್ತು, ರೂಪೇ ಕಾರ್ಡ್ ಇರಲೇ ಇಲ್ಲ. ಸೊ ರೂಪೇ ಕಾರ್ಡ್ ಸಹ ಅದಕ್ಕೆ ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದೆ. ಸೊ ಹಾಗಾಗಿ ಮಾಸ್ಟರ್ ಕಾರ್ಡ್ ವೀಸಾ ಬೀಯಿಂಗ್ ಎನ್ ಅಮೆರಿಕನ್ ಕಂಪನೀಸ್ ಇಟ್ ಇಸ್ ಆಲ್ಸೋ ಇನ್ವಾಲ್ವ್ಡ್ ಪ್ರಾಫಿಟ್ ಏನು ಮೈಗ್ರೇಟ್ ಆಗುತ್ತೆ ಅಥವಾ ಪ್ರಾಫಿಟ್ ರಿಮಿಟ್ ಮಾಡ್ತಾರೆ ಅವರು, ಅವಾಗ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಫಾರಿನ್ ಎಕ್ಸ್ಚೇಂಜ್ ಏನಿದೆ ಅದರಲ್ಲೂ ಸಹ ನಮಗೆ ಉಳಿಯುತ್ತೆ. ಈಗಾಗಲೇ ಹೇಳ್ದಂಗೆ ನಾನು ಆರ್ ಬಿ ಐ ನೋಟ್ ಪ್ರಿಂಟ್ ಮಾಡೋದು ಅಥವಾ ಎ ಟಿ ಎಂ ನಿರ್ವಹಣೆ ಇದರಲ್ಲೆಲ್ಲ ಸೇವಿಂಗ್ಸ್ ಇದ್ದೇ ಇದೆ. ಓವರ್ಆಲ್ ಏನಪ್ಪಾ ಅಂತ ಹೇಳಿದರೆ ಲಕ್ಷಾಂತರ ಕೋಟಿ ರೂಪಾಯಿಗಳು ದೇಶೀಯವಾಗಿ ಉಳಿದು ಬ್ಯಾಂಕಿಂಗ್ ಮೂಲಸೌಕರ್ಯ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಸೈಬರ್ ಸುರಕ್ಷತೆ, ಇನ್ನೋವೇಷನ್ನು ಇದೆಲ್ಲ ನಮಗೆ ಅನುಕೂಲ ಅಂತ ನನ್ನ ಒಂದು ಅಭಿಪ್ರಾಯ.
1: ಸರ್, ಈ ಹೊಸ ಮಾರ್ಗಸೂಚಿಯನ್ನು ನಮ್ಮ ಹಣಕಾಸು ಸ್ಥಾಯಿ ಸಮಿತಿ 32ನೇ ವರದಿ ಆಧರಿಸಿ ರಚನೆ ಮಾಡಲಾಗಿದೆ ಅನ್ನುವ ಒಂದು ಅಂಶ, ಮತ್ತು ಈ ಎಂ ಡಿ ಆರ್ ಸಂಗ್ರಹದ ಮೊತ್ತವನ್ನು ತಾವಾಗಲೇ ಹೇಳಿದ ಹಾಗೆ ಬ್ಯಾಂಕಿಂಗ್ ವ್ಯವಸ್ಥೆ, ಪಾವತಿ ವ್ಯವಸ್ಥೆ, ಯು ಪಿ ಐ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರನ್ನು ಅಭಿವೃದ್ಧಿಪಡಿಸೋದು, ಮತ್ತು ಯು ಪಿ ಐ ಅಪ್ಲಿಕೇಶನ್ ಪ್ರೊವೈಡರ್ಸ್, ಗ್ರಾಮೀಣ ಮತ್ತು ಪಟ್ಟಣ ಹಣಕಾಸು ವ್ಯವಸ್ಥೆ ಬಲಪಡಿಸುವುದು ಸೇರಿದಂತೆ ಒಟ್ಟಾರೆ ನಮ್ಮ ಈ ಡಿಜಿಟಲ್ ಪಾವತಿ ವ್ಯವಸ್ಥೆ ಮತ್ತು ಹಣಕಾಸು ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ಇದನ್ನು ಬಳಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಒಟ್ಟಾರೆ ಈ ಒಂದು ಕ್ರಮದಿಂದ ನಮ್ಮ ಒಂದು ಆರ್ಥಿಕತೆ ಮತ್ತು ನಮ್ಮ ಒಂದು ಹಣಕಾಸು ವ್ಯವಸ್ಥೆ ಯಾವ ರೀತಿ ಅಭಿವೃದ್ಧಿಗೊಳ್ಳುತ್ತೆ, ಮತ್ತು ತಾವಾಗಲೇ ಹೇಳಿದ ಹಾಗೆ ವಿಕಸಿತ ಭಾರತ 2047 ಹೊತ್ತಿಗೆ ನಾವು ಯಾವ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ನೋಡಬಹುದು?
0: ನಾನು ಆಗಲೇ ಹೇಳಿದಾಗ ಇದು ಯು ಪಿ ಐ ಇಸ್ ಎ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಪ್ರತಿ ತಿಂಗಳಿಗೆ 2,800 crore ಟ್ರಾನ್ಸಾಕ್ಷನ್ಗಳಾಗುತ್ತಲ್ಲ, ನಮ್ಮಲ್ಲಿ ಈಗ ಡೇಟಾ ಅನಾಲಿಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಯಾವ ರೀತಿ ನಮ್ಮ ಖರ್ಚು ವೆಚ್ಚಗಳು ನಿಗಾ ವಹಿಸ್ತಾ ಇದ್ದಾರೆ, ಯಾವ ರಾಜ್ಯದಲ್ಲಿ ಎಷ್ಟು ಖರ್ಚಾಗ್ತಾ ಇದೆ, ಯಾವ ಡಿಸ್ಟ್ರಿಕ್ಟಲ್ಲಿ, ಯಾವ ತಾಲೂಕಲ್ಲಿ ಎಲ್ಲಿ ಇದು ಖರ್ಚು ವೆಚ್ಚ ಆಗ್ತಾ ಇದೆ, ಎಲ್ಲಿಂದ ಕುತ್ಕೊಂಡು ಈ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ, ಆ ಒಂದು ಡೇಟಾ ಏನಿದೆ ಅದೇ ಒಂದು ದೊಡ್ಡ ಸಂಪತ್ತು ಅಂತ ಅನ್ಕೊಂತೀವಿ. ಸೊ ಹಾಗಾಗಿ ಇದು ಒಂದು ಕ್ರಾಂತಿ ಏನಂತ ಹೇಳಿದ್ರೆ, ಒಂದು ಡೇಟಾದಿಂದ ಇನ್ನೊಂದು ಡೇಟಾ ಡಿಸಿಷನ್ ಬರುತ್ತೆ, ದತ್ತಾಂಶ ಅಂತ ಹೇಳ್ತೀವಲ್ಲ ನಾವು. ಸೊ ಹಾಗಾಗಿ ಈ ದತ್ತಾಂಶಗಳು ಈ ಯು ಪಿ ಐ ಉಪಯೋಗಿಸೋದ್ರಿಂದ ಹ್ಯೂಜ್ ಡೇಟಾ ಬೇಸ್ ಆಫ್ ಇನ್ಫಾರ್ಮೇಶನ್ ಇಸ್ ಸ್ಟೋರ್ಡ್. ಅದನ್ನು AI ಅಳವಡಿಸ್ಕೊಂಡು ಮುಂದೆ ನಾವು ಇನ್ನೋವೇಷನ್ ಮಾಡೋ ಅವಶ್ಯಕತೆ ಇದೆ. ಹಾಗೆ ಹೊಸ ಹೊಸ ಕಂಪನಿಗಳು ಬರ್ತವೆ. ಈ ಉದಾಹರಣೆಗೆ ನಾನು ಆಗಲೇ ಹೇಳಿದಾಗೆ ನಿಮಗೆ ಯು ಪಿ ಐಲ್ಲಿ ಒಂದು ಯು ಪಿ ಐ ಸರ್ಕಲ್ ಅಂತ ಒಂದಿದೆ. ಯು ಪಿ ಐ ಸರ್ಕಲಲ್ಲಿ ಏನಪ್ಪಾ ಅಂತ ಹೇಳಿದರೆ, ನೀವು ನಿಮ್ಮದು ಅಕೌಂಟನ್ನು ಯು ಪಿ ಐಲ್ ಮಾಡಿದ್ದೀರಾ, ನೀವು ನಿಮ್ಮ ಮಗನಿಗೆ ಪಾಕೆಟ್ ಮನಿ ಕೊಡಬೇಕು, ಅವನಿಗೆ 2,000 rupees ತಿಂಗಳಿಗೆ ಅಂತೇಳಿ ಎತ್ತಿಟ್ಬಿಟ್ಟು ಅದು ಯು ಪಿ ಐಲ್ಲೇ ಅವನು ಸರ್ಕಲ್ ಮೆಂಬರ್ ಮಾಡಿ ಅವನು ಸಹ ಅವನ ಫೋನಿಂದ ಯು ಪಿ ಐ ಮಾಡ್ಬೋದು. ಎಲ್ಲಿವರೆಗೆ 2,000 rupees? ದಿಸ್ ವಾಟ್ ಐ ಕಾಲ್ ಇನ್ನೋವೇಷನ್. ಕ್ರೆಡಿಟ್ ಕಾರ್ಡ್ ಇದಂತೂ ತುಂಬಾನೇ ಒಳ್ಳೆಯ ಉಪಯೋಗ. ಏನೋ ಮೊನ್ನೆ ತಾನೇ ಒಂದು ಕ್ರೆಡಿಟ್ ಕಾರ್ಡ್ ತಗೊಂಡೆ, ಅದು ಸಣ್ಣ ಬ್ಯಾಂಕಲ್ಲಿ ವರ್ಚುಯಲ್ ಕಾರ್ಡ್, ಅದು ನನಗೆ ಇನ್ನು ಫಿಸಿಕಲ್ ಕಾರ್ಡೇ ಬಂದಿಲ್ಲ. ಆ ವರ್ಚುಯಲ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಏನಿದೆ ಆ ಬ್ಯಾಂಕಿನವ್ರು ಕೊಟ್ಟಿದಾರಲ್ಲ, ಅದು ಎಲೆಕ್ಟ್ರಾನಿಕ್ ಕಾರ್ಡ್ ಅಲ್ಲ, ಫಿಸಿಕಲ್ ಅಲ್ಲ. ಅದನ್ನ ಉಪಯೋಗಿಸ್ಕೊಂಡು ನಾನು ಆಗಲೇ ನಾನು ಯು ಪಿ ಐ ಜೋಡಿಸ್ಬಿಟ್ಟಿದ್ದೀನಿ. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಬರೀ ಕ್ರೆಡಿಟ್ ಕಾರ್ಡನ್ನೇ ಉಪಯೋಗಿಸ್ತಾ ಇದ್ದೀನಿ, ಯಾಕಂದ್ರೆ ನನಗೆ ಡಿಸಿಪ್ಲಿನ್ ಇದೆ, ನನಗೆ ನಾನೇನು ಔಟ್ ಸ್ಟ್ಯಾಂಡಿಂಗ್ ಉಪಯೋಗಿಸ್ಕೊಳ್ಳಲ್ಲ. ಸೊ ಹಾಗಾಗಿ ಇದು ನಾವು ಇನ್ನೋವೇಷನ್. ಯಾರಿಗೆ ಅವಶ್ಯಕತೆ ಇದೆ, ತುರ್ತು ಅವಶ್ಯಕತೆ ಇದೆ, ಅದ್ರ ಯು ಪಿ ಐ ಪೇಮೆಂಟ್ ಮಾಡಬೇಕು. ಸೊ ಕ್ರೆಡಿಟ್ ಕಾರ್ಡ್ ಅನ್ನು ತಗೊಂಡೋಗಿ ಯು ಪಿ ಐ ಆಪಲ್ಲಿ ನೀವು ಮ್ಯಾಪ್ ಮಾಡಿದರೆ ಅದು ಕ್ರೆಡಿಟ್ ಕಾರ್ಡ್ ನೀವು ಕೈಲಿ ಇಟ್ಕೊಂಡು ಓಡಾಡೋ ಅವಶ್ಯಕತೆ ಇಲ್ಲ. ಆ ಕಾರ್ಡಿಂದು ಫೋಟೋ ಹೊಡ್ಕೊಂಡು ಇನ್ಯಾರೋ ಏನೋ ಮಾಡ್ತಾರೆ ಅನ್ನೋದೇನಿಲ್ಲ, ನಿಮ್ಮ ಫೋನೇ ಇಲ್ಲ. ಫೋನ್ ಬ್ಯಾಂಕಿಂಗ್ ಅಂತ ಏನು ಹೇಳ್ತಾ ಇದ್ದಾರೆ ಪ್ರಪಂಚದಲ್ಲಾದ್ಯಂತ, ಇದು ಒಂದು ದೊಡ್ಡ ಒಂದು ಬೆಳವಣಿಗೆ. ಬ್ಯಾಂಕ್ ಈಸ್ ಕಮ್ ಟು ಯುವರ್ ಮೊಬೈಲ್. ಸೊ ಇದು ಇನ್ನೂ ಜಾಸ್ತಿ ಆಗಬೇಕು. ಪ್ರತಿದಿನ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಟಾರ್ಟ್ಅಪ್ಗಳಿದ್ದಾವೆ, ಸ್ಟಾರ್ಟ್ಅಪ್ ಕಲ್ಚರ್ ಏನಿದೆ, ಹೊಸ ಹೊಸ ಇನ್ನೋವೇಷನ್ ಮಾಡಿ ಹೊಸದು ಅಪ್ಲಿಕೇಶನ್, ಎಲ್ಲಿ ಯೂಸ್ ಕೇಸ್ ಅಂತ ಏನು ಹೇಳ್ತೀವಿ ನಾವು, ಯೂಸ್ ಕೇಸ್ಗಳನ್ನ ಫೈಂಡ್ ಔಟ್ ಮಾಡಿ. ಉದಾಹರಣೆಗೆ ನೋಡಿ, ಯು ಪಿ ಐ ಮುಖಾಂತರ ನೀವು ಬೇಕಿದ್ರೆ ದುಡ್ಡನ್ನು ಹಂಚಬೇಕಾಗಿದೆ. ಯಾರು ನಿಮ್ಮ ಎಂಪ್ಲಾಯೀಸ್ಗೆ 5,000 rupees ಅಂತ ನೀವು ಯಾವುದೋ ಮೆಡಿಕಲ್ ಹೆಲ್ತ್ ಚೆಕಪ್ ಕೊಡ್ತೀರಾ ಅನ್ಕೊಳ್ಳಿ, ಯು ಪಿ ಐ ಅಲ್ಲಿ ಡೆಡಿಕೇಟೆಡ್ ಹೆಲ್ತ್ ಚೆಕಪ್ ಅಂತಾನೆ ಇಂಥವ್ರಿಗೆ ಮಾತ್ರ ದುಡ್ಡು ಹೋಗ್ಬೇಕು, ಬೇರೆ ಯಾರಿಗೂ ಹೋಗಂಗಿಲ್ಲ ಅಂತಾನು ಬೇಕಿದ್ರೆ ನೀವು ಅದನ್ನ ಡಿಫೈನ್ ಮಾಡಬಹುದು, ಟಾರ್ಗೆಟೆಡ್ ಬೆನಿಫಿಷರಿ ಅಂತೇಳಿ. ಸೊ ಈ ರೀತಿ ಸುಮಾರು ಅಪ್ಲಿಕೇಶನ್ ಏನಾಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ. ದಿಸ್ ಮೇಕ್ ಸಸ್ಟೈನಬಲ್. ಬಟ್ ದೆನ್ ಅದಕ್ಕೆ ನೀವು ಸ್ವಲ್ಪನೂ ಅದಕ್ಕೆ ಚಾರ್ಜ್ ಮಾಡ್ದೇನೆ ಫ್ರೀ ಆಗಿರ್ಲಿ ಅನ್ನೋದು ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಎ ಗುಡ್ ಐಡಿಯಾ. ನೀವು ಹೇಳಿದಾಗೇನೆ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಫೈನಾನ್ಸ್ ಅಥವಾ ಹಣಕಾಸು ಸ್ಥಾಯಿ ಸಮಿತಿ ಅಂತ ನೀವೇನು ಹೇಳಿದ್ರಿ,

0: 32nd ರಿಪೋರ್ಟ್ ಅಲ್ಲಿ ಇದನ್ನು ಬಗ್ಗೆನೂ ಅವರು ರೆಕಮೆಂಡ್ ಮಾಡಿದ್ದಾರೆ, ಯಾವುದು ಈ ಫಂಡ್ ಬಗ್ಗೆ. ಮತ್ತೆ ಚಾರ್ಜ್ ಮಾಡೋದ್ರಲ್ಲಿ ಏನು ತಪ್ಪು ಇಲ್ಲ ಅಂತಾನು ಸುಮಾರು ಡಿಸ್ಕಷನ್ ಆಗಿದೆ. ಹಾಕ್ಬೇಕಾ ಬೇಡವಾ, ಹಾಕ್ಬೇಕಾ ಬೇಡವಾ, ರಿಸರ್ವ್ ಬ್ಯಾಂಕ್, ಎನ್ ಪಿ ಸಿ ಐ ಮತ್ತೆ ಆಲ್ ದ ಸ್ಟೇಕ್ ಹೋಲ್ಡರ್ಸ್, ಐ ವುಡ್ ಸೇ ಆಲ್ ದ ಸ್ಟೇಕ್ ಹೋಲ್ಡರ್ ಇನ್ಕ್ಲೂಡಿಂಗ್ ಕ್ಯಾಪಿಟಲ್ ಮಾರ್ಕೆಟ್. ಅದಕ್ಕೋಸ್ಕರ ನೀವು ನೋಡ್ತೀರಾ ರೈಲ್ವೇಸ್, ಪೆಟ್ರೋಲಿಯಂ ಕಂಪನೀಸ್ ಅವ್ರಿಗೆಲ್ಲ ಸ್ಪೆಷಲ್ ಪ್ರಾವಿಷನ್ ಇದೆ, ₹5 ಮಾತ್ರ. ಅಗ್ರಿಕಲ್ಚರ್ ಇನ್ಪುಟ್ಸ್ ನೀವು ತಗೊಳಕ್ ಹೋದ್ರೆ ಅದಕ್ಕೂ ₹5. ಅಯ್ತೆ ಏನ್ ಟಾರ್ಗೆಟೆಡ್ ಬೆನಿಫಿಷರಿ ಅಥವಾ ಟಾರ್ಗೆಟೆಡ್ ಪೀಪಲ್ ಏನಿದೆ ಅವ್ರಿಗೂ ಸಹ ಏನು ತೊಂದರೆ ಆಗೋದಿಲ್ಲ. ಮೇನ್ ಏನಪ್ಪಾ ಅಂತ ಹೇಳಿದ್ರೆ ಇಟ್ ಈಸ್ ಎ ಕಾಸ್ಟ್ ಆನ್ ದ ಮರ್ಚೆಂಟ್, ನಾಟ್ ಆನ್ ದ ಪಬ್ಲಿಕ್. ಮತ್ತೆ ಪಿ ಟು ಪಿ ಅಂದ್ರೆ ಪರ್ಸನ್ ಟು ಪರ್ಸನ್, ಒಬ್ಬರಿಂದ ಇನ್ನೊಬ್ಬರಿಗೆ ದುಡ್ಡು ಕಳಿಸೋದು ಯಾವುದೇ ಕಾರಣಕ್ಕಾಗಲಿ, ಅದಕ್ಕೆ ಏನು ಚಾರ್ಜಸ್ ಇಲ್ಲ. ಸೊ ಹಾಗಾಗಿ ಇದು ಖಂಡಿತ ಇದು ನಮ್ಮ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನು ಯು ಪಿ ಐ ಆರ್ಕಿಟೆಕ್ಚರ್ ಅಥವಾ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನಿದೆ ಅದನ್ನು ಇನ್ನೂ ಸಹ ಹೆಚ್ಚಿನ ಒಂದು ಹೈಯರ್ ಲೆವೆಲ್ಗೆ ತೊಗೊಂಡೋಗೋದಕ್ಕೆ ಖಂಡಿತ ಏನೋ ಚಾನ್ಸಸ್ ಇದೆ.
1: ಒಟ್ಟಾರೆಯಾಗಿ ಯು ಪಿ ಐ ಹೊಸ ಮಾರ್ಗಸೂಚಿ ಶೇಕಡ 96% ವಹಿವಾಟಿನ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಬೀರೋದಿಲ್ಲ. ಇನ್ನು ಶೇಕಡ 4% ಪ್ರಭಾವ ಕೇವಲ ಮಧ್ಯಮ ಮತ್ತು ಬೃಹತ್ ವರ್ತಕರ ಮೇಲೆ ಮಾತ್ರ ಬೀರುತ್ತೆ, ಮತ್ತು ವೈಯಕ್ತಿಕವಾಗಿ ಗ್ರಾಹಕರು ಮಾಡುವಂತಹ ಯಾವುದೇ ಟ್ರಾನ್ಸಾಕ್ಷನ್ ಮೇಲೆ ಇದು ಯಾವುದೇ ಪ್ರಭಾವವನ್ನು ಬೀರೋದಿಲ್ಲ. ಅಷ್ಟೇ ಅಲ್ಲ, ಈ ಒಂದು ಸಂಗ್ರಹವಾಗುವ ಮೊತ್ತ ಏನಿದೆ MDR, ಇದರಿಂದ ನಮ್ಮ ಒಂದು ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಮತ್ತಷ್ಟು ನಾವೀನ್ಯತೆಯಿಂದ ಆಧುನೀಕರಣಗೊಳಿಸಲು ಮತ್ತು ಬಲಪಡಿಸಲು ಇದು ನೆರವಾಗುತ್ತೆ ಅಂತ ತಾವು ಹೇಳ್ತೀರಿ. ಇಲ್ಲಿಯವರೆಗೆ ಯು ಪಿ ಐ ಹೊಸ ಮಾರ್ಗಸೂಚಿ ವಿಷಯ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿವೃತ್ತ ಪ್ರಧಾನ ಮಹಾಪ್ರಬಂಧಕರಾದ ಡಾಕ್ಟರ್ ಬಾಲು ಕೆಂಚಪ್ಪ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
2: ಇದುವರೆಗೂ ಯುಪಿಐ ಹೊಸ ಮಾರ್ಗಸೂಚಿ ಕುರಿತು ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಬಾಲು ಕೆಂಚಪ್ಪ, ಭಾರತೀಯ ರಿಸರ್ವ್ ಬ್ಯಾಂಕ್ ನಿವೃತ್ತ ಪ್ರಧಾನ ಮಹಾಪ್ರಬಂಧಕರು, ನಡೆಸಿಕೊಟ್ಟವರು ನಾರಾಯಣಸ್ವಾಮಿ ಪಿಎಸ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಒಂದು ವಿಷಯ ಹೇಳ್ತೀನಿ ಕೇಳೋ, ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
1: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
0: ಖಂಡಿತ, E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ. ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯಾಜಿಕಲಿಯಾಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲನ್ನು ಟ್ಯೂನ್ ಮಾಡಿದ್ದೀರಾ. 4:03 ಈ ಹೊತ್ತಿನಲ್ಲಿ ಎಸ್, ನಾನು ನಿಮ್ಮ ಜೊತೆ ಆಗಿದ್ದೀನಿ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಅರ್ಜಿ ರಮ್ಯಾ. ಸಾಮಾನ್ಯವಾಗಿ ಜೀವನದಲ್ಲಿ ಅಂತಾನೆ ಹೇಳಿದ್ರೆ ಏಳು ಬೀಳು ಅನ್ನೋದು ಸಹಜ. ಇನ್ನು ಉದ್ಯಮ ಅಂತ ಬಂದಾಗ ಯಾವಾಗಲೂ ಏರಿಕೆನೇ ಇರುತ್ತಾ, ಆಗಾಗ್ಗೆ ಬೀಳೋದು ಕೂಡ ಇದ್ದೇ ಇರುತ್ತೆ. ಸೋಲು ಅನ್ನೋದು ಯಾರನ್ನು ಕೂಡ ಬಿಟ್ಟಿಲ್ಲ, ಹಾಗೆ ಉದ್ಯಮದಲ್ಲಿ ಸೋಲು ಅನ್ನೋದು ಕೂಡ ಕೊನೆಯಲ್ಲ. ಒಂದು ಸಲ ಸೋತ ಮೇಲೆ ಮತ್ತೆ ಪುಟಿದೇಳುವಂತಹ ಛಲ, ಹುಮ್ಮಸ್ಸು, ಹಠ ಇರಲೇಬೇಕು. ಉದ್ಯಮದಲ್ಲಿ ಸೋಲು ಅನ್ನೋದು ಕೊನೆಯಲ್ಲ ಅಂದಮೇಲೆ ಅದು ಯಶಸ್ಸಿನ ಒಂದು ಭಾಗವಾಗಷ್ಟೇ ಅದನ್ನು ಸ್ವೀಕಾರ ಮಾಡಬೇಕಂತೆ. ಸದಾಕಾಲ ನಾನೇ ಗೆಲ್ಲೋದು ಅಂತ ಹೇಳಿ ನಾವು ಮುಂದುವರಿಯೋದಕ್ಕಾಗುತ್ತೆ.

ಇಲ್ಲ. ಹಾಗಂತ ಹೇಳಿ ಸೋಲೇ ನನ್ನನ್ನು ಯಾವಾಗ್ಲೂ ಆಕ್ರಮಿಸಿಕೊಳ್ಳುತ್ತೆ ಅಂತ ಹೇಳಿ ಕುಗ್ಗೋ ಹಾಗೂ ಇಲ್ಲ. ಸೋಲು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕರಿಸೋದು ಎಷ್ಟು ಮುಖ್ಯವೋ, ಒಮ್ಮೆ ಸೋತಾಗ ಮತ್ತೆ ಎದ್ದು ನಿಲ್ಲೋದು ಕೂಡ ಅಷ್ಟೇ ಮುಖ್ಯ. ಉದ್ಯಮದಲ್ಲಿ ಒಂದು ಸಲ ಸೋಲು ಕಂಡ ಮೇಲೆ ಮತ್ತೆ ನಾವು ಗೆಲುವಿನ ಹಾದಿಯನ್ನ ಹಿಡಿಯೋದು ಹೇಗೆ, ಈ ಬಗ್ಗೆ ಮಾತಾಡ್ತಾ ಸಾಗೋಣ. ಇವತ್ತಿನ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿ ಇರ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಉದ್ಯಮದಲ್ಲಿ ಸೋಲು ಅನ್ನೋದು ಸಹಜವಾಗಿ ಒಮ್ಮೊಮ್ಮೆ ಕಾಡುತ್ತೆ. ಆ ಸೋಲಿನಿಂದ ಮತ್ತೆ ಗೆಲುವಿನ ಹಾದಿಯನ್ನ ಹಿಡಿಯೋದು ಅಷ್ಟೇ ಮುಖ್ಯ ಆಗುತ್ತೆ. ಆ ರೀತಿಯ ಗೆಲುವಿನ ಹಾದಿಯನ್ನ ಹಿಡಿಯೋದಕ್ಕಿಂತ ಮುಂಚೆ ಸೋಲಿನ ಆತ್ಮಾವಲೋಕನವನ್ನ ಮಾಡಿಕೊಳ್ಳೇಬೇಕು, ಕಾರಣಗಳನ್ನ ಹುಡುಕ್ಬೇಕು, ಸೋಲಿಗೆ ನಿಖರವಾದಂತಹ ಕಾರಣ ಏನು ಅನ್ನೋದನ್ನ ವಿಶ್ಲೇಷಣೆ ಮಾಡಬೇಕು. ತಪ್ಪು ನಿರ್ಧಾರಗಳ, ಮಾರುಕಟ್ಟೆಯ ತಿಳುವಳಿಕೆಯ ಕೊರತೆ ಆಯ್ತಾ, ಹಣಕಾಸಿನ ತಪ್ಪು ನಿರ್ವಹಣೆ ಮಾಡದ್ನ, ಅಥವಾ ಬದಲಾದ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದ್ರಲ್ಲಿ ನಾನೆಲ್ಲೂ ಸೋತ್ನ, ಯಾವುದು ಇವುಗಳಲ್ಲಿ ಕಾರಣ ಅನ್ನೋದನ್ನ ಗುರುತಿಸ್ಕೊಳ್ಬೇಕು. ಈ ರೀತಿಯ ಕಾರಣಗಳನ್ನ ಗುರುತಿಸ್ಕೊಳ್ಳೋದ್ರ ಮೂಲಕ ಸೋಲಿನ ಆತ್ಮಾವಲೋಕನವನ್ನ ಮಾಡಿಕೊಳ್ಬೇಕು. ನಿಮ್ಮ ಪ್ರಕಾರ ಯಶಸ್ಸಿನ ಹಾದಿಯನ್ನ ಒಮ್ಮೆ ಸೋತ ನಂತರ ಮತ್ತೆ ಹಿಡಿಯೋದು ಹೇಗೆ? ಯಶಸ್ಸಿನತ್ತ ಮುನ್ನುಗ್ಗೋಕೆ ಏನ್ ಮಾಡಬೇಕು ಒಮ್ಮೆ ಸೋತ ನಂತರ? ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

0: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
1: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ, ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.

0: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
1: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
2: ಉದ್ಯಮದಲ್ಲಿ ಒಮ್ಮೆ ಸೋಲನ್ನ ಕಂಡ ಮೇಲೆ ಮತ್ತೆ ಯಶಸ್ಸಿನ ಹಾದಿಯನ್ನ ಹಿಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೋಲಿನ ಆತ್ಮಾವಲೋಕನ ಮಾಡ್ಕೊಳ್ಬೇಕು, ಮೊದಲಿಗೆ ಸೋಲಿಗೆ ಕಾರಣ ಏನು ಅನ್ನೋದನ್ನ ಹುಡುಕಿ ಅದರ ಪರಾಮರ್ಶೆ ಮಾಡಬೇಕು ಅನ್ನೋದನ್ನ ಹೇಳಿದ್ದೆ. ಹಾಗಿದ್ಮೇಲೆ ತಪ್ಪೆಲ್ಲಾಗಿದೆ ಅನ್ನೋದು ನಮಗ್ ಗೊತ್ತಾಗತ್ತಲ್ವಾ? ನಂತರದ ಕೆಲಸವೇ ತಪ್ಪುಗಳಿಂದ ಕಲಿಯುವಂಥದ್ದು. ತಪ್ಪುಗಳಿಂದ ಯಾವತ್ತಿಗೂ ನಮಗೆ ಒಳ್ಳೆಯದೇ ಆಗತ್ತೆ ಅಂತ ಕೆಲವರು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ತಪ್ಪುಗಳು ನಮಗೆ ಗೆಲುವಿನ ಹಾದಿಯನ್ನ ತೋರಿಸುತ್ತೆ. ಅಂದ್ರೆ ಹಳೆಯ ತಪ್ಪುಗಳೇ ನಮಗೆ ಮುಂದಿನ ಹಾದಿಗೆ ಗುರುಗಳಾಗತ್ತೆ. ಅವುಗಳನ್ನೆಲ್ಲ ಪಟ್ಟಿ ಮಾಡಬೇಕು, ಮತ್ತೆ ಮುಂದಿನ ಬಾರಿ ಅದೇ ತಪ್ಪುಗಳು ಮರುಕಳಿಸದಂತೆ ಎಚ್ಚರವನ್ನ ವಹಿಸಬೇಕು. ಹೀಗ್ ಮಾಡಿದಾಗ ಮಾತ್ರ ನಾವು ಮತ್ತೆ ತಪ್ಪುಗಳಾಗದಂತೆ ಎಚ್ಚರಿಕೆ ವಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಾನು ಕೂಡ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಪ್ರಾರಂಭದಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ನಿಸ್ತು. ಅಡ್ಜಸ್ಟ್ ಮಾಡ್ಕೊಳ್ಳುವಂಥದ್ದು, ಸೇಲ್ಸ್, ಪರ್ಚೇಸು, ಮಾರ್ಕೆಟಿಂಗ್ ಮಾಡುವಂಥದ್ದು, ನಮ್ಮ ಪ್ರಾಡಕ್ಟ್ನ ಎಲ್ಲದರಲ್ಲೂ ನಾನು ಒಂದು ರೀತಿ ಸೋತೆ ಅಂತಲೇ ಹೇಳ್ಬೋದು. ನಾನಾದರೆ ಎಷ್ಟೇ ನಮಗೆ ಸೋಲು ಎದುರಾದರೂ ಕೂಡ ನನ್ನ ಹೋಪ್ನ ನಾನು ಕಳ್ಕೊಳ್ಳಿಲ್ಲ, ಸೊ ಹೋಪ್ನ ಬಿಟ್ಕೊಳ್ಳಿಲ್ಲ. ಆ ನಂತರ ಮತ್ತೆ ನಾನು ಚೆನ್ನಾಗಿ ಕೆಲಸ ಮಾಡಿದೆ, ಪ್ಲ್ಯಾನ್ ಮಾಡಿದೆ, ಡೇ ಬೈ ಡೇ ನಾನು ಅದರಿಂದ ಗ್ರೋತನ್ನೇ ಕಾಣ್ತಾ ಹೋದೆ. ಸೊ ಯಾವತ್ತೂ ನಮ್ಮ ಹೋಪ್ಸ್ನ ಲೂಸ್ ಮಾಡ್ಕೊಳ್ಬಾರ್ದು, ಹಾಗೆ ಕಾನ್ಸಂಟ್ರೇಟ್ ಇಟ್ಕೊಂಡಿರಬೇಕು, ಸಿನ್ಸಿಯರ್ ಇರಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಅದು ಖಂಡಿತ ನಮಗೆ ಒಳ್ಳೆಯದನ್ನೇ ತೆತ್ತತ್ತೆ, ಬೆಲೆ ತೆರಬೇಕಾಗತ್ತೆ, ಒಳ್ಳೆಯದೇ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಫೇಲ್ಯೂರ್ ಅನ್ನೋವಂಥದ್ದು ಯಾವತ್ತೂ ಸಕ್ಸಸ್ನ ನೆಕ್ಸ್ಟ್ ಸ್ಟೆಪ್ ಆಗಿರತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಖಂಡಿತವಾಗಿ ಕೂಡ ಹಾಗಾಗಿ ಸೋಲುಗಳು ಅನ್ನೋದ್ರಿಂದ ನಾವು ಪಾಠ ಕಲಿತು ನಮ್ಮ ಒಂದು ಹೋಪ್ಸ್ನ ನಾವು ಯಾವತ್ತೂ ಕಳೆದುಕೊಳ್ಳದೆ ಭರವಸೆ ಇಟ್ಕೊಂಡು ಮುನ್ನುಗ್ಗಿದಾಗ ಯಶಸ್ಸಿನ ಹಾದಿಯತ್ತ ಮತ್ತೆ ಸಾಗಬಹುದು.

ಸೋತಾಗ ಕೂಡ ಇದೇ ರೀತಿಯ ತಳಮಳ ಆಗೋದು ಖಂಡಿತ. ಆಗ ಮತ್ತೆ ಸೋಲಿನ ಆತ್ಮಾವಲೋಕನ ಮಾಡಿಕೊಂಡು ತಪ್ಪುಗಳಿಂದ ಕಲಿತು ಹೊಸದಾಗಿ ಮಾರುಕಟ್ಟೆಯ ಸಂಶೋಧನೆಯನ್ನ ಶುರು ಮಾಡಿ, ಗ್ರಾಹಕರ ಅಗತ್ಯಗಳನ್ನು ತಿಳ್ಕೊಳ್ಳಿ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಏನ್ ಬೇಕು ಅನ್ನೋದನ್ನ ಹತ್ತಿರದಿಂದ ಗಮನಿಸಿ ನೋಡಿ. ಇದೆಲ್ಲವೂ ಕೂಡ ನಿಮ್ಮ ಕ್ಷೇತ್ರದಲ್ಲಿ ಯಶಸ್ಸನ್ನ ಗಳಿಸೋದಕ್ಕೆ ಮತ್ತೆ ಒಂದಷ್ಟು ಹೆಜ್ಜೆಗಳನ್ನ ಹಾಕೋದಕ್ಕೆ ಕಾರಣ ಮಾಡಿಕೊಡುತ್ತೆ. ನಿಮ್ಮ ಕ್ಷೇತ್ರದಲ್ಲಿ ಯಶಸ್ವಿಯಾಗಿರುವಂತಹ ಇತರ ಉದ್ಯಮಿಗಳು ಏನ್ ಮಾಡ್ತಾ ಇದ್ದಾರೆ, ನಿಮಗಿಂತ ಅವರು ಹೇಗೆ ಭಿನ್ನವಾಗಿದ್ದಾರೆ, ಯಾವ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಗಮನಿಸಿ, ಆ ಮೂಲಕ ಅದಕ್ಕಿಂತ ಭಿನ್ನವಾಗಿ ನಾನಿನ್ನೇನನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ. ಈ ಎಲ್ಲ ಆಲೋಚನೆಗಳು ನಿಮ್ಮ ಸಂಶೋಧನೆಯ ಹಂತದಲ್ಲಿ ಇದ್ದಾಗ ಗೆಲುವು ಖಂಡಿತ ನಿಮ್ಮದಾಗತ್ತೆ. ಸಂದೇಶ ಕಳಿಸಿ ಹೇಳ್ತಿದ್ದಾರೆ, ಎಸ್, ನಾವು ಮಾಡುವಂತ ತಪ್ಪುಗಳಿಂದ ನಾವು ಹೊಸ ಪಾಠಗಳನ್ನ ಖಂಡಿತ ಕಲಿಬೇಕು, ಆ ಮೂಲಕವೇ ನಾವು ಯಶಸ್ಸಿನ ಕಡೆ ಸಾಗೋದಕ್ಕೆ ಸಾಧ್ಯ ಆಗೋದು ಅಂತ ಹೇಳಿ ಜೆ ವಿಲ್ಫ್ರೆಡ್ ಅವರು ಬೈರತಿ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಕಲ್ಲಪ್ಪ ಅವರು ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ ಹೇಳ್ತಾ ಇದ್ದಾರೆ, ಜೀವನದಲ್ಲಿ ನಾವು ಒಮ್ಮೆ ಸೋತಾಗ ನಮ್ಮ ಆತ್ಮೀಯರಿಂದ ಸಲಹೆ ತಗೊಂಡು ಎದೆಗುಂದದೆ ಮರಳಿ ಯತ್ನವ ಮಾಡು ಅನ್ನುವ ರೀತಿಯಲ್ಲಿ ಮುನ್ನುಗ್ಗಿದ್ರೆ ಖಂಡಿತ ಯಶಸ್ಸು ಅನ್ನೋದು ತಾನಾಗೆ ದೊರೆಯುತ್ತೆ ಅಂತ ಹೇಳಿ ಖಂಡಿತವಾಗಿ ಕೂಡ ಹೌದು. ಶಾಂತಚರಬಿಡಿಗೆರೆ ಹರಿಹರ ಕೊಕ್ನೂರಿನಿಂದ ಹೇಳ್ತಾ ಇದ್ದಾರೆ, ಸೋಲು ಮತ್ತು ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಸೋಲು ನಮ್ಮನ್ನು ಗೆಲುವಿನ ಹಾದಿಯಲ್ಲಿ ಮುನ್ನಡೆಸುತ್ತೆ, ಒಂದು ಸೋಲು ನಮಗೆ 100 ಪಾಠಗಳನ್ನು ಕಲಿಸುತ್ತೆ, ಆದ್ರಿಂದ ಸೋಲಾಗಿದೆ ಅಂತ ವೇದನೆ ಪಡಬಾರದು, ಧೈರ್ಯವನ್ನ ಕಳೆದುಕೊಳ್ಳಬಾರದು, ಬದಲಾಗಿ ಸೋಲಿನಿಂದ ಪಾಠ ಕಲಿತು ತಪ್ಪುಗಳನ್ನ ತಿದ್ದುಕೊಂಡು ಹೊಸ ಉತ್ಸಾಹದಿಂದ ಮುನ್ನಡೆಯಬೇಕು, ಯಾಕಂದ್ರೆ ಇಂದಿನ ಸೋಲೆ ನಾಳಿನ ಗೆಲುವಿಗೆ ಸ್ಫೂರ್ತಿಯಾಗತ್ತೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ಶಾಂತಚರಬಡಿಗೇರ ಅವರು. ಇನ್ನು ಬಹಳ ಸಂದೇಶ ಇದೆ, ನೀವೇನಂತೀರಿ, ಒಮ್ಮೆ ಸೋತ ನಂತರ ಮತ್ತೆ ಯಶಸ್ಸಿನ ಹಾದಿಯನ್ನ ಹಿಡಿಯೋದು ಹೇಗೆ ಉದ್ಯಮದಲ್ಲಿ, ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಬೈಕ್ ಅಲ್ಲಿ ನಾಕಿಂಗ್ ಕಡಿಮೆ ಆಗಿದೆ.
1: ನನ್ ಕಾರ್ ನಿಂದ ಮೊದಲಿಗಿಂತ ಕಡಿಮೆ ಪೊಲ್ಯೂಷನ್ ಬರ್ತಿದೆ.
2: ನನ್ ಸ್ಕೂಟರ್ ಅಂತೂ ಮಸ್ತ್ ಪಿಕಪ್ ಕೊಡ್ತಿದೆ.
3: ಯಾವುದೇ ವೆಹಿಕಲ್ ಇರಲಿ, ಪೆಟ್ರೋಲ್ E20 ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ, ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ, ಮತ್ತೆ ಹೈಯೆಸ್ಟ್ ಆಕ್ಟೋನ್ ಇಂದ ಪಿಕಪ್ ಕೂಡ ಅಮೇಸಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
4: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
5: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ಎಫ್ಎಂ 3.1.3 ಕನ್ನಡ ಕಾಮನವಿಲನ್ನ ಟ್ಯೂನ್ ಮಾಡಿದ್ದೀರಾ. ಯಾವುದೇ ರೀತಿಯಲ್ಲಾದರೂ ಸೋಲಾಗಲಿ, ಆದರೆ ಮತ್ತೆ ಗೆಲ್ಲಬೇಕು ಅಂತ ಹೇಳಿದ್ರೆ ಧನಾತ್ಮಕ ಮನೋಭಾವ ತುಂಬನೇ ಮುಖ್ಯ ಆಗುತ್ತೆ. ನಾವು ಪಾಸಿಟಿವ್ ವೈಬ್ಸ್ ಇಟ್ಕೊಂಡ್ರೆ ತಾನೇ ನಮಗೆಲ್ಲವೂ ಕೂಡ ಪಾಸಿಟಿವ್ ಆಗಿ ಆಗುವಂಥದ್ದು. ಸೊ ನಮ್ಮ ಮಾನಸಿಕ ಶಕ್ತಿ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ಇರಬೇಕು. ಸೋಲಿನಿಂದ ಉಂಟಾದಂಥ ಕಹಿ ನೆನಪುಗಳಿರ್ಬೋದು, ನಕಾರಾತ್ಮಕ ಆಲೋಚನೆಗಳಿರ್ಬೋದು, ಅದೆಲ್ಲವನ್ನು ಪಕ್ಕಕ್ಕಿಟ್ಟು ನಮ್ಮ ಮುಂದಿನ ಗುರಿಯತ್ತ ಮಾತ್ರ ನಮ್ಮ ಆಲೋಚನೆಯನ್ನು ಹರಿಸಬೇಕು.

ಇಷ್ಟಿದ್ರೆ ಸಾಕಾ, ತಾಳ್ಮೆ ಬೇಡವಾ? ತಾಳ್ಮೆ ಮಾತ್ರ ಒಂದು ಲೆಕ್ಕದಲ್ಲಿ ಒಂದು ಪಟ್ಟು ಜಾಸ್ತಿ ಇದ್ರೇ ಒಳ್ಳೆಯದು. ಉದ್ಯಮದಲ್ಲಿ ರಾತ್ರೋರಾತ್ರಿ ಯಾವುದೇ ಕಾರಣಕ್ಕೂ ಯಶಸ್ಸು ಸಿಗೋದಿಲ್ಲ. ಸತತ ಪರಿಶ್ರಮ, ತಾಳ್ಮೆಯಿಂದ ಮಾತ್ರ ನಾವು ಮರಳಿ ಆ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಸಾಧ್ಯವಾಗುವಂಥದ್ದು. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಎಸ್, ಉದ್ಯೋಗ ವ್ಯಾಪಾರ ಮಾಡಬೇಕಾದ್ರೆ ಧೈರ್ಯದಿಂದ ಮಾಡಬೇಕು. ಅದರಲ್ಲಿ ಹಾನಿ ಲಾಭ ಎಲ್ಲವೂ ಕೂಡ ಇರುತ್ತೆ. ಧೈರ್ಯದಿಂದ ವ್ಯಾಪಾರವನ್ನು ಮಾಡಿದ್ರೆ ಗೆಲ್ಲೋದಕ್ಕೆ ಸಾಧ್ಯ. ಧೈರ್ಯಂ ಸರ್ವತ್ರ ಸಾಧನಂ ಎಂಬ ನಾಣ್ಣುಡಿಯಂತೆ ನಡಿಬೇಕು ಅಂತ ಹೇಳಿ ಮಹಾರಾಷ್ಟ್ರದ ಅಕ್ಕಲಕೋಟ ತಾಲೂಕಿನ ಮೈಂದರಗಿಯಿಂದ ಈರಣ್ಣ ಬೇವೂರ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ನಿಮ್ಮ ಮಾತು ಸತ್ಯ ಈರಣ್ಣ ಅವರೇ. ಈರಣ್ಣ ಜೇವೂರ ಅವರು ಸಂದೇಶವನ್ನು ಕಳಿಸಿಕೊಟ್ಟಿರೋದು. ಒಟ್ಟಾರೆ ಧೈರ್ಯ ಅನ್ನೋದು ಎಷ್ಟು ಮುಖ್ಯವೋ ಅದೇ ರೀತಿ ಪಾಸಿಟಿವ್ ವೈಬ್ಸ್ ಕೂಡ ನೀವು ಹಾಗೆ ಇಟ್ಕೋಬೇಕು. ಅದರೊಟ್ಟಿಗೆ ತಾಳ್ಮೆ ಮಾತ್ರ ಬಿಡಬಾರದು.

ಹೌದೌದು, ಉದ್ಯಮದಲ್ಲಿ ಈ ರೀತಿಯ ಹೂವಿನ ಬೀಡನ್ನು ನೀವು ನೋಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇಲ್ಲೆಲ್ಲವೂ ಕೂಡ ಕಲ್ಲು ಮುಳ್ಳಿನ ಹಾದಿ ಅಂತ ಏನ್ ಹೇಳ್ತಾರೆ ಹಾಗೆ ಇರುತ್ತೆ. ಹಾಗಾಗಿ ಯಾವಾಗ ಬೀಳ್ತೀವಿ ಯಾವಾಗ ಹೇಳ್ತೀವಿ ಅನ್ನೋದ್ರ ಅರಿವಿಲ್ಲದೆ ಒಂದೇ ರೀತಿಯಲ್ಲಿ ನಾವು ಕಾಯ್ದುಕೊಂಡು ಹೋಗೋದಿದೆಯಲ್ಲ ಯಶಸ್ಸನ್ನ, ಅದು ಬಹಳನೇ ಕಷ್ಟ. ಹಾಗಾಗಿ ಒಂದು ಸಲ ನಾವು ಬಿದ್ದ ಮೇಲೆ ಮತ್ತೆ ಯಶಸ್ಸಿನ ಹಾದಿಯನ್ನ ಹಿಡಿಬೇಕು ಅಂತ ಹೇಳಿದ್ರೆ ಮತ್ತೆ ದೊಡ್ಡ ಹೂಡಿಕೆ ಮಾಡೋದಕ್ಕಿಂತ ಸಣ್ಣ ಮಟ್ಟದಲ್ಲಿ ಮತ್ತೆ ಉದ್ಯಮವನ್ನ ಮರು ಆರಂಭ ಮಾಡೋದು ಒಂದು ಲೆಕ್ಕದಲ್ಲಿ ತುಂಬಾನೇ ಒಳ್ಳೆಯದು. ಬಂಡವಾಳ ಮತ್ತೆ ದೈನಂದಿನ ಖರ್ಚುಗಳ ಮೇಲೆ ಕಟ್ಟುನಿಟ್ಟಾದಂತ ನಿಯಂತ್ರಣ ಕೂಡ ನಾವು ಇಟ್ಕೊಳ್ಬೇಕು. ಅಗತ್ಯಕ್ಕಿಂತ ಹೆಚ್ಚು ಸಾಲ ಮಾಡಿ ಮತ್ತೆ ಬಂಡವಾಳ ಹಾಕುವಂತ ಕೆಲಸ ಮಾಡಬಾರದು. ನಿಮ್ಮ ಹೊಸ ಯೋಜನೆಯ ಜೊತೆಗೆ ಪರಿಸ್ಥಿತಿ ಏನಾದರೂ ಕೈ ಕೊಟ್ರೆ ಬಳಸೋದಕ್ಕೆ ಒಂದು ಪರ್ಯಾಯ ಯೋಜನೆಯನ್ನ ಕೂಡ ಸಿದ್ಧವಾಗಿಟ್ಕೊಳ್ಬೇಕು, ಪ್ಲಾನ್ ಬಿ ಅಂತ ಹೇಳ್ತಾರಲ್ಲ. ಹಾಗಾಗಿ ಸೊ ಒಂದು ಸಲ ಸೋತು ಮತ್ತೆ ನಾವು ಗೆಲುವಿನ ಹಾದಿ ಹಿಡಿಯುವಾಗ ಬರೀ ಪ್ಲಾನ್ ಎ ಮಾತ್ರವಲ್ಲ, ಪ್ಲಾನ್ ಬಿ ಕೂಡ ನಿಮ್ಮ ಹತ್ರ ಸಿದ್ಧವಾಗಿದ್ರೆ ಒಳ್ಳೆಯದು. ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಹೌದೌದು ಉದ್ಯಮದಲ್ಲಿ ತಾಳ್ಮೆ ಅನ್ನೋದು ತುಂಬಾನೇ ಮುಖ್ಯ, ಯಾಕಂದ್ರೆ ತಾಳಿದವನು ಬಾಳಿಯಾನು ಅನ್ನೋ ಮಾತಿಲ್ವೇ ಅಂತ ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಯಾವುದೇ ಉದ್ಯೋಗ ಅಥವಾ ಕೆಲಸ ಮಾಡುವಾಗ ಧೈರ್ಯ ಆತ್ಮವಿಶ್ವಾಸ ಬಹಳನೇ ಮುಖ್ಯ. ಉದ್ಯೋಗಂ ಪುರುಷ ಲಕ್ಷಣಂ ಎನ್ನುವುದು ಶ್ರಮ ವಹಿಸಿ ಕೆಲಸ ಮಾಡುವುದು ಉದ್ಯೋಗಂ ಸರ್ವತೋ ಲಕ್ಷಣಂ. ಈಗ ಸೊ ಕೆಲಸ ಮಾಡೋದು, ಯಶಸ್ಸು ಕಾಣಲು ಧೈರ್ಯದಿಂದ ಹೆಜ್ಜೆ ಇಡೋದು ಅತ್ಯಗತ್ಯ. ಹೆಚ್ಚಿನ ಶ್ರಮ ವಹಿಸಿ ಕೆಲಸ ಮಾಡಬೇಕು. ಆಹಾ, ಎಂಟು ಚೆನ್ನಾಗಿದೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳ್ತಾ ಇದ್ದಾರೆ ವಿಶ್ವನಾಥ್ ಬಿ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಎಸ್, ನಿಮ್ಮ ಸಂದೇಶ ಕೂಡ ನಮ್ಮನ್ನ ತಲುಪಲಿ. ಒಮ್ಮೆ ಸೋತ ನಂತರ ಉದ್ಯಮದಲ್ಲಿ ಮತ್ತೆ ಯಶಸ್ಸಿನ ಹಾದಿ ಹಿಡಿಯೋದು ಹೇಗೆ? ಸಂದೇಶ ರವಾನಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಮಚ್ಚ, ಒಂದು ವಿಷಯ ಹೇಳ್ತೀನಿ ಕೇಳು. ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ, ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
2: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
1: ಖಂಡಿತ, E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
4: ಮ್ಯೂಸಿಕಲ್ ಯಾಸ್ 101.3 FM ರೇನ್ಬೋ ಕನ್ನಡ ಕಾಮನವಿಲನ್ನ ಟ್ಯೂನ್ ಮಾಡಿದ್ದೀರಾ. ಉದ್ಯಮದಲ್ಲಿ ಒಂದು ಸಲ ಸೋಲು ಕಂಡ ಮೇಲೆ ಮತ್ತೆ ನಾವು ಯಶಸ್ಸಿನ ಹಾದಿಯನ್ನ ಹಿಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಾನು ಯಾರ ಮಾತು ಕೇಳೋದಿಲ್ಲಪ್ಪ, ಯಾರ ಸಲಹೆ ಸೂಚನೆ ನನಗೆ ಬೇಕಾಗಿಲ್ಲಪ್ಪ ಅನ್ನೋಂಥ ಧೋರಣೆ ಇದ್ರೆ ಬಹಳನೇ ಕಷ್ಟ. ಹಾಗಾಗಿ ಪರಿಣಿತರ ಅಥವಾ ಮಾರ್ಗದರ್ಶಕರ ನೆರವನ್ನ ಪಡೆಯೋದು ಕೂಡ ಬಹಳನೇ ಮುಖ್ಯ ಆಗುತ್ತೆ. ನಿಮ್ಮ ಉದ್ಯಮದಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಅನುಭವ ಇರುವಂತಹ ಹಿರಿಯ ಉದ್ಯಮಿಗಳಿರ್ಬೋದು ಅಥವಾ ಮೆಂಟರ್ಸ್, ಮಾರ್ಗದರ್ಶಕರಿರ್ಬೋದು, ಅವರ ಸಲಹೆಗಳನ್ನ ಆಗಾಗ್ಗೆ ಪಡೆದುಕೊಂಡು ಮುನ್ನುಗ್ತಾ ಹೋದ್ರೆ ಬಹುಶಃ ಸೋಲು ಅನ್ನೋದು ನಮ್ಮಿಂದ ಒಂದು ಹೆಜ್ಜೆ ದೂರದಲ್ಲೇ ನಿಲ್ಲುತ್ತೆ. ಅಷ್ಟೇ ಅಲ್ಲ, ನಿಮ್ಮ ದೃಷ್ಟಿಕೋನವನ್ನ ಅರ್ಥ ಮಾಡಿಕೊಳ್ಳುವಂತಹ, ಕಷ್ಟದ ಸಮಯದಲ್ಲಿ ಜೊತೆ ನಿಲ್ಲುವಂತ ನಂಬಿಕಸ್ಥ ನುರಿತ ತಂಡವನ್ನ ನಿಮ್ಮ ಜೊತೆ ಇಟ್ಕೊಳ್ಳೋದು ಕೂಡ ಯಶಸ್ಸಿನ ಹಾದಿಗೆ ನೆರವಾಗತ್ತೆ. ಹಾಗಾಗಿ ನಿಮ್ಮ ಸುತ್ತ ಇರೋವಂಥವರು, ನಿಮ್ಮ ಟೀಮ್ ಬಹಳನೇ ಮುಖ್ಯ ಆಗತ್ತೆ ಯಶಸ್ಸಿನ ಹಾದಿಯಲ್ಲಿ ನೀವು ಸಾಗಬೇಕು ಅನ್ನೋದಾದ್ರೆ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಲಾಭ ನಷ್ಟ ಇದ್ದದ್ದೇ. ಲಾಭ ಆದಾಗ ಖುಷಿಯಾಗೋದು, ನಷ್ಟ ಆದಾಗ ಬೇಜಾರು ಮಾಡ್ಕೊಳ್ಳೋದು, ಕೆಲಸನೇ ಬಿಟ್ಬಿಡೋದು ಸರಿಯಲ್ಲ. ಜೀವನ ಅಂದಮೇಲೆ ಕಷ್ಟ ಸುಖ ಇದ್ದದ್ದೇ, ಕೆಲಸ ಅಂದಮೇಲೆ ಲಾಭ ನಷ್ಟ ಇದ್ದದ್ದೇ. ನಷ್ಟ ಆದಾಗ ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಸರಿಪಡಿಸಿಕೊಂಡು ನಮ್ಮ ಕೆಲಸದಲ್ಲಿ ಯಶಸ್ಸು ಕಾಣೋ ಕಡೆ ನಾವು ಗಮನ ಕೊಡಬೇಕು ಅಂತ ಹೇಳಿ ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಮುಧೋಳ ತಾಲೂಕಿನ ಅಕಿಮರಡಿ ವಿಠಲ ಕಂಬಾರ ಅವರು ಸಂದೇಶವನ್ನ ಕಳಿಸಿ, ನಮ್ಮ ಕಡೆ ಹಣದ ಆಸೆಗೆ ಕಡಿಮೆ ಕೆಲಸವನ್ನ ಮಾಡಿಕೊಡ್ತಾ ಇದ್ರು, ಅದನ್ನ ಗಮನಿಸಿ ಒಳ್ಳೆಯ ಕೆಲಸ ಕೊಡ್ತಾ ಇದ್ದದನ್ನ ಜನ ಈಗ ತಿರುಗಿ ನೋಡ್ತಾ ಇದ್ದಾರೆ ಆ ಕಡೆ. ಸೊ ಹಾಗಾಗಿ ನಾವು ಕೆಲಸ ಕಳಪೆ ಮಾಡಿದ್ವಿ ಅಂದಾಗ ಸೋಲು ನಮ್ಮದಾಗತ್ತೆ, ಅದೇ ನಾವು ಕ್ವಾಲಿಟಿ ವರ್ಕ್ ಅನ್ನ ಕೊಡ್ತಾ ಇದೀವಿ ಅಂದಾಗ ನಿಜಕ್ಕೂ ಗೆಲುವು ಅನ್ನೋದು ನಮ್ಮ ಹತ್ರ ಬರುತ್ತೆ ಅಂತ ಹೇಳಿ ಅಕ್ಕಿಮರಡಿ ವಿಠಲ ಕಂಬಾರ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಎಸ್ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೇನ್ಬೋ 101.3 ಕನ್ನಡ ಕಾಮನ ಬೆಲ್ಲು.
5: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
1: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ, ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
5: ಹಾಗಿದ್ರೆ ನೋ ಕನ್ಫ್ಯೂಷನ್,

ಮುಂದೆ ಮುಂದೆ ನಡೆವ ಎಂದು ಒಮ್ಮೆ ಬಿದ್ವೆ ಎಂದ ಮಾತ್ರಕ್ಕೆ ಮತ್ತೆ ಹೆಜ್ಜೆ ಇಡಬಾರದು ಅಂತೇನಿಲ್ಲ. ಒಂದು ಸಲ ಸೋಲನ್ನ ಕಂಡ ಮೇಲೂ ಮತ್ತೆ ಯಶಸ್ಸಿನ ಹಾದಿಯಲ್ಲಿ ದಿಟ್ಟ ಹೆಜ್ಜೆಗಳನ್ನ ಇಡ್ತಾ ಆ ಹೆಜ್ಜೆಗಳನ್ನ ಅಚ್ಚುಳಿಯದಂತೆ ಮುದ್ರಿಸಿ ಮುಂದೆ ಸಾಗಬಹುದು. ಲೋಕಪ್ರಸಿದ್ಧ ಉದ್ಯಮಿಯಾದಂತ ಹೆನ್ರಿ ಫೋರ್ಡ್ ಏನ್ ಹೇಳ್ತಾರೆ ಗೊತ್ತಾ, ಸೋಲು ಅನ್ನೋದು ಮತ್ತೊಮ್ಮೆ ಹೆಚ್ಚು ಬುದ್ಧಿವಂತಿಕೆಯಿಂದ ಪ್ರಾರಂಭಿಸೋದಕ್ಕೆ ಸಿಗುವಂತ ಒಂದು ಉತ್ತಮ ಅವಕಾಶ ಅಂತ ಹೇಳಿ. ಹಾಗಾಗಿ ಮತ್ತೆ ಮತ್ತೆ ಹೊಸ ಹೊಸ ಅವಕಾಶಗಳು ನಮಗೆ ಸಿಗಬೇಕು, ಅದು ಇನ್ನಷ್ಟು ಬುದ್ಧಿವಂತಿಕೆಯಿಂದ ಮತ್ತಷ್ಟು ಉದ್ಯಮವನ್ನು ಬೆಳೆಸಬೇಕು ಅಂತ ಹೇಳಿದಾಗ ಆಗಾಗ್ಗೆ ಇಂಥದ್ದೊಂದು ಸಣ್ಣ ಸಣ್ಣ ಸೋಲನ್ನು ಅನುಭವಿಸಬೇಕಂತೆ. ಹಾಗಾಗಿ ಸೋಲು ಅನ್ನೋದು ಭಯ ಹುಟ್ಟಿಸುವಂಥದ್ದು, ನಿರಾಸೆ ಬರೆಸುವಂಥದ್ದು ಅಲ್ಲ, ಅದು ಪಾಠವನ್ನು ಕಲಿಸುವಂಥ ಹೆಜ್ಜೆ. ಇದಾಗಿತ್ತು ಇವತ್ತಿನ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಹಾಡುಗಳನ್ನು ಮೆಚ್ಚಿ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಹೇಳಿದ್ದಾರೆ ಹೆಬ್ಬಾಳದ ರಮೇಶ್ ಅವರು. ನಿಮಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳು. ಕಾರ್ಯಕ್ರಮ ಇಷ್ಟವಾಗಿದೆ, ಹಾಡುಗಳು ಕೂಡ ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಸದ್ಯಕ್ಕೆ ನಾನು ಟಟಾ ಬಬಾಯ್ ಹೇಳ್ತಾ ಹೊರಡ್ತಾ ಇದ್ದೀನಿ ಸ್ಟುಡಿಯೋಯಿಂದ. ಮತ್ತೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ RJ ರಮ್ಯಾ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ನನ್ ಬೈಕ್ ಅಲ್ಲಿ ನಾಕಿಂಗ್ ಕಡಿಮೆ ಆಗಿದೆ.
2: ನನ್ ಕಾರ್ನಿಂದ ಮೊದಲಿಗಿಂತ ಕಡಿಮೆ ಪೊಲ್ಯೂಷನ್ ಬರ್ತಿದೆ.
3: ನನ್ ಸ್ಕೂಟರ್ ಅಂತೂ ಮಸ್ತ್ ಪಿಕಪ್ ಕೊಡ್ತಿದೆ.
4: ಯಾವುದೇ ವೆಹಿಕಲ್ ಇರಲಿ, ಪೆಟ್ರೋಲ್ E20 ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ. ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ. ಮತ್ತೆ ಹೈಯೆಸ್ಟ್ ಆಕ್ಟೋನ್ ಇಂದ ಪಿಕಪ್ ಕೂಡ ಅಮೇಝಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
5: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

ಶುಭ ಸಂಜೆ, ಗುಡ್ ಈವ್ನಿಂಗ್ ಸ್ನೇಹಿತರೆ. ನೀವು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 5:02:50 ಈ ಟ್ವಿಂಕ್ಲಿಂಗ್ ಟ್ಯೂಸ್ಡೇಯ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮಾ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಎಸ್, ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಯಾವ ವಿಷಯ ಮಾತಾಡಬಹುದು ಅಂತ ಯೋಚನೆ ಮಾಡ್ತಾ ಇರಬಹುದು ನೀವು. ನಮ್ಮ ಸುತ್ತಮುತ್ತ ಪ್ರತಿದಿನ ಏನಾದರೂ ಹೊಸದೊಂದು ಟ್ರೆಂಡ್ ಆಗ್ತಾ ಇರುತ್ತೆ. ಮೊನ್ನೆವರೆಗೂ ಯಾರೂ ಅಷ್ಟಾಗಿ ಗಮನಿಸದೇ ಇರುವಂತಹ ವಿಷಯ ಇದಕ್ಕಿದಂತೆ ಎಲ್ರಿಗೂ ಇಷ್ಟ ಆಗುತ್ತೆ. ಅದು ಯಾವುದೇ ವಿಷಯ ಆಗಿರ್ಬೋದು, ಒಂದು ಹೊಸ ಡ್ರೆಸ್ ಆಗಿರ್ಬೋದು, ಒಂದು ಫುಡ್ ಐಟಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೇ ಸಮಯದಲ್ಲಿ ವೈರಲ್ ಆಗಿಬಿಡುತ್ತೆ. ಹಾಗೆ ಒಂದು ಹಾಡಾದರೂ ಆಗ್ಬೋದು, ಅದರ ಒಂದು ಶಾರ್ಟ್ ವೀಡಿಯೋಸ್ ಮಾಡಿ ಮಾಡಿ ನಾವು ನೋಡ್ತಾ ಇರ್ತೀವಿ. ಜನರು ಶಾರ್ಟ್ ವೀಡಿಯೋಸ್ನ ಹಂಚ್ಕೊಳ್ತಾ ಇರ್ತಾರೆ. ಸೊ ಅದು ಸಹ ಬೇಗನೆ ಟ್ರೆಂಡ್ ಆಗಿಬಿಡುತ್ತೆ. ಸೊ ಹೀಗೆ ಕೆಲವೇ ದಿನಗಳಲ್ಲಿ ಟ್ರೆಂಡ್ ಆಗ್ತಾ ಇರುತ್ತೆ. ಹಾಗೆ ಅದು ಸ್ವಲ್ಪ ದಿನಗಳಾಗ್ತಾ ಇದ್ದ ಹಾಗೆ ಜನರು ಆಸಕ್ತಿನ ಕಳ್ಕೊಳ್ತಾ ಇದ್ದಾಗೆ ಮತ್ತೊಂದು ಹೊಸ ಟ್ರೆಂಡ್ ಅದೇ ಜಾಗಕ್ಕೆ ಬರುತ್ತೆ. ಹೀಗೆ ತುಂಬ ಕಡಿಮೆ ಸಮಯದಲ್ಲಿ ಬಹಳ ಜನಪ್ರಿಯವಾಗಿ ಸ್ವಲ್ಪ ಸಮಯ ಆಗ್ತಾ ಇದ್ದ ಹಾಗೆ ಜನರ ಆಸಕ್ತಿ ಕಡಿಮೆ ಆಗ್ತಾ ಇದ್ದ ಹಾಗೆ ಸಣ್ಣ ಪುಟ್ಟ ಟ್ರೆಂಡ್ಗಳು ಮರೆಯಾಗ್ತಾ ಹೋಗುತ್ತೆ. ಸೊ ಇಂಥ ಟ್ರೆಂಡ್, ಬಹಳ ಕಮ್ಮಿ ಸಮಯದಲ್ಲಿ ಜನಪ್ರಿಯತೆನ ಪಡ್ಕೊಳ್ಳೋಂಥ ಟ್ರೆಂಡ್ಸ್ನ ಮೈಕ್ರೋ ಟ್ರೆಂಡ್ಸ್ ಅಂತ ಕರೀತಾರೆ. ಸೊ ಇದು ಯಾವುದೇ ವಿಷಯದಲ್ಲಾಗಿರ್ಬೋದು, ಅದು ಆಹಾರದ ವಿಷಯದಲ್ಲಾಗಿರ್ಬೋದು ಅಥವಾ ಫ್ಯಾಷನ್ ವಿಷಯದಲ್ಲಾಗಿರ್ಬೋದು, ಜನರ ಗಮನವನ್ನು ಸೆಳೆಯುತ್ತೆ. ಅಂತಹ ವಿಷಯಗಳು ತುಂಬ ಬೇಗ ಆಕರ್ಷಿತರಾಗ್ತಾರೆ ಜನರು. ಸೊ ನೀವು ತಿಳಿಸ್ಬಹುದು ಯಾವ ಒಂದು ಟ್ರೆಂಡ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಿಂದ ಆಗಿರ್ಬೋದು, ಯಾವುದೇ ಒಂದು ಇನ್ಫ್ಲುಯೆನ್ಸಿಂದ ನಿಮಗೆ ಅದು ಇಷ್ಟ ಆಗಿ ಅದನ್ನು ನೀವು ಫಾಲೋ ಮಾಡ್ತಿದ್ದೀರಾ ಅಂತ. ಹಾಗೆ ಟ್ರೆಂಡ್ ಫಾಲೋ ಮಾಡುವಂಥ ಆಸಕ್ತಿ ನಿಮಗಿದೆಯಾ, ಅಥವಾ ನಿಮಗೆ ಇಷ್ಟವಾಗಿರುವಂಥ ಹಳೆಯ ಸ್ಟೈಲನ್ನೇ ನೀವು ಮುಂದುವರಿಸೋದಕ್ಕೆ ಇಷ್ಟಪಡ್ತೀರಾ? ಈ ಎಲ್ಲದರ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನಿಮ್ಮ ಎಲ್ಲರ ಸಂದೇಶಗಳು ನಮ್ಮನ್ನು ತಲುಪಬೇಕಾಗಿರುವಂಥ ವಾಟ್ಸ್ಆ್ಯಪ್ ಸಂಖ್ಯೆ 9489901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಸಿಂಪಲ್ಲಾಗಿ ಇನ್ನೊಂದು ಲವ್ ಸ್ಟೋರಿ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮೈಕ್ರೋ ಟ್ರೆಂಡ್ಸ್ ಬಗ್ಗೆ ಮಾತಾಡೋಣ ಅಂತ ಹೇಳಿದೆ. ಕಡಿಮೆ ಸಮಯದಲ್ಲಿ ಯಾವುದೋ ಒಂದು ವಿಷಯದ ಸಂಬಂಧಪಟ್ಟಂಥ ಒಂದು ಟ್ರೆಂಡ್ ಬಹಳ ಬೇಗ ಜನರನ್ನ ಅಟ್ರಾಕ್ಟ್ ಮಾಡಿ ಹಾಗೆ ಸ್ವಲ್ಪ ಸಮಯ ಕಳೀತಾ ಇದ್ದಾಗೆ ಜನರ ಮನಸ್ಸಿಂದ ಹಾಗೆ ಅದರ ಆಕರ್ಷಣೆ ಹಾಗೆ ಆಸಕ್ತಿಯನ್ನು ಜನರು ಕಳೆದುಕೊಳ್ಳೋದ್ರಿಂದ ಅದು ಮರೆಗೆ ಸರಿಯುವಂತಹ ಟ್ರೆಂಡ್ನ ಮೈಕ್ರೋ ಟ್ರೆಂಡ್ಸ್ ಅಂತ ಕರೀತಾರೆ. ಇಂತಹ ಟ್ರೆಂಡ್ಸ್ಗಳು ಹೇಗೆ ಹುಟ್ಕೊಳ್ಳುತ್ತೆ ಅಂತ ನೋಡಿದ್ರೆ, ಯಾವುದೋ ಒಂದು ವಿಷಯ ಇದ್ದಕ್ಕಿದ್ದಂತೆ ಎಲ್ಲರ ಗಮನವನ್ನು ಸೆಳೆದು ಬಿಡುತ್ತೆ. ಉದಾಹರಣೆಗೆ ಯಾವುದೋ ಒಂದು ಜನಪ್ರಿಯ ಬ್ರ್ಯಾಂಡ್ನ ಒಂದು ಶೇಡ್ಸ್ ಆಗ್ಬೋದು, ಗಾಗಲ್ಸ್ ಆಗ್ಬೋದು, ಹಾಗೆ ಸನ್ ಗ್ಲಾಸಸ್ ಈ ರೀತಿಯ ಕನ್ನಡಕ ಏನೇ ಆಗಿರ್ಬೋದು, ಅದನ್ನು ಯಾರಾದರೂ ಒಬ್ಬರು ಸೆಲಿಬ್ರಿಟಿ ವೇರ್ ಮಾಡಿದ್ರು ಅಂದರೆ ಅವ್ರೇನಾದ್ರು ಧರಿಸಿದ್ದಾರೆ ಅಂತ ಅಂದರೆ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ಅದನ್ನು ನೋಡುವಂಥ ಮತ್ತಷ್ಟು ಜನರು ಅದೇ ರೀತಿಯ ಒಂದು ಆಕ್ಸೆಸರೀಸ್ನ ತಗೋಬೇಕು ಅಂತ ಬಯಸ್ತಾರೆ. ಸೊ ಹಾಗೆ ಅದು ಟ್ರೆಂಡ್ ಶುರುವಾಗುತ್ತೆ. ಫ್ಯಾಷನ್ಗೆ ಸಂಬಂಧಿಸಿದಂಥ ಒಂದಷ್ಟು ಮ್ಯಾಗ್ಝಿನ್ಗಳನ್ನ ನೋಡೋದ್ರ ಮೂಲಕ, ಅದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ವೆಬ್ಸೈಟ್ಗಳಲ್ಲಿ ಈ ರೀತಿಯ ಮಾಹಿತಿಗಳು ಸಿಗೋದ್ರಿಂದ ಯಾವ ಒಂದು ಟ್ರೆಂಡ್ ಇದೆ ಸದ್ಯಕ್ಕೆ ಫ್ಯಾಷನ್ನಲ್ಲಿ ಅಂತ ಜನರು ನೋಡ್ತಾರೆ. ಸಾಮಾನ್ಯವಾಗಿ ಇಂಥದ ವಿಷಯಗಳೆಲ್ಲ ಗೊತ್ತಾಗೋದು ಫ್ಯಾಷನ್ ಮ್ಯಾಗ್ಝಿನ್ಗಳಿಂದ. ಸೊ ಅದು ಒಂದು ಸಣ್ಣ ವಿಚಾರ ಅಂತ ಅನಿಸಿದ್ರೂ ಕೂಡ ಅದು ದೊಡ್ಡ ಟ್ರೆಂಡ್ ಆಗಿ ಬದಲಾಗುತ್ತೆ. ಹಾಗೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾದ ಸ್ಪೀಡ್ ಎಷ್ಟಿದೆ ಅಂತ ಗೊತ್ತೇ ಇದೆಯಲ್ಲ. ಸೊ ಟ್ರೆಂಡ್ಗಳು ಬಹಳ ಬೇಗ ಜನರಿಗೆ ಸರ್ಕ್ಯುಲೇಟ್ ಆಗೋದಕ್ಕೆ, ವೈರಲ್ ಆಗೋದಕ್ಕೆ ಕಾರಣನೇ ಸೋಷಿಯಲ್ ಮೀಡಿಯಾದ ಸ್ಪೀಡ್ ಅಂತ ಹೇಳ್ಬೋದು. ಹಿಂದೆಯೆಲ್ಲ ಯಾವುದೋ ಒಂದು ಫ್ಯಾಷನ್ ತುಂಬಾ ಜನಪ್ರಿಯವಾಗಬೇಕು ಅಂದರೆ ಎಲ್ಲೋ ಒಂದು ಕಡೆ ಟಿವಿಯಲ್ಲೋ ಆ್ಯಡ್ ನೋಡಿದ್ರೆ, ದೂರದರ್ಶನದಲ್ಲೆಲ್ಲೋ ಒಂದಷ್ಟು ಚಾನೆಲ್ಗಳಲ್ಲಿ ನೋಡಿದ್ರೆ ಮಾತ್ರ ಗೊತ್ತಾಗ್ತಿತ್ತು. ಆದರೆ ಈಗಂತೂ ಹಾಗೆಲ್ಲ ಇಲ್ಲವೇ ಇಲ್ಲ. ಸೋಷಿಯಲ್ ಮೀಡಿಯಾದಿಂದ ಬಹಳ ಬೇಗ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅಂತ ಹೇಳ್ಬೋದು ಬೇಗ ವೈರಲ್ ಆಗ್ತಾ ಹೋಗುತ್ತೆ ವಿಡಿಯೋಗಳು, ಹಾಗೆ ಟ್ರೆಂಡ್ ಆಗ್ತಾ ಹೋಗುತ್ತೆ. ಸೊ ಅತಿ ಕಮ್ಮಿ ಸಮಯದಲ್ಲಿ, ಅತಿ ಕಡಿಮೆ ಸಮಯದಲ್ಲಿ ಒಂದು ಚಿಕ್ಕ ವಿಡಿಯೋ ತುಂಬ ದೊಡ್ಡ ಸಂಖ್ಯೆಯ ಜನರನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಸೋಷಿಯಲ್ ಮೀಡಿಯಾದಿಂದ. ಹಾಗೆ ಯಾರಾದರೂ ಹೊಸದಾಗಿ ಒಂದು ಸ್ಟೈಲನ್ನು ಮಾಡಿದ್ರೆ, ಅದನ್ನು ವಿಡಿಯೋದಲ್ಲಿ ನಾವು ನೋಡಿದ್ರೆ ಅದನ್ನೇ ನೋಡಿ ಮತ್ತೊಬ್ಬರು ಕೂಡ ಅದೇ ರೀತಿ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಅದನ್ನೇ ಫಾಲೋ ಮಾಡ್ತಾರೆ, ಹೀಗೆ ಅನುಕರಿಸುವಂತಹ ಜನರು ಕೂಡ ಇದ್ದಾರೆ. ಹಾಗೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡ್ತಾ ಹೋದಂತೆ, ಸ್ಪ್ರೆಡ್ ಆಗ್ತಾ ಹೋದಂತೆ ಆ ಟ್ರೆಂಡ್ ಇನ್ನಷ್ಟು ಜನರ ಗಮನವನ್ನು ಸೆಳೀತಾ ಹೋಗುತ್ತೆ. ಸೊ ಇಲ್ಲಿ ಗಮನಿಸಬೇಕಾಗಿರುವಂಥ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ, ಒಂದು ಟ್ರೆಂಡ್ ತುಂಬಾ ಪಾಪ್ಯುಲರ್ ಆಗಬೇಕು ಅಂದರೆ ಅದು ಎಲ್ಲರಿಗೂ ಇಷ್ಟ ಆಗಲೇಬೇಕು ಅಂತೇನಿಲ್ಲ. ಕೆಲವರು ಅದನ್ನು ಇಷ್ಟಪಟ್ಟು ಫಾಲೋ ಮಾಡ್ತಾರೆ, ಇನ್ನು ಕೆಲವರು ಅದೇನು ಅಂತ ತಿಳ್ಕೊಬೇಕಲ್ಲ ಅನ್ನೋ ಒಂದು ಕುತೂಹಲದಿಂದ ಫಾಲೋ ಮಾಡ್ತಾರೆ. ಹಾಗೆ ಮತ್ತಷ್ಟು ಜನರು ಏನು ಮಾಡ್ತಾರೆ ಅಂದರೆ, ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಏನಿರಬಹುದು, ನಾವು ಕೂಡ ಅದರ ಪಾರ್ಟ್ ಆಗಬೇಕಲ್ಲ, ಅದರ ಭಾಗವಾಗಬೇಕಲ್ಲ ಅಂತ ಬಯಸ್ತಾರೆ. ಸೊ ಹೀಗೆ ಒಂದು ಟ್ರೆಂಡ್ ಜನಪ್ರಿಯ

ಆಗಬೇಕು ಅಂದರೆ ಮೂರು ಅಂಶಗಳು ಮುಖ್ಯ ಆಗುತ್ತೆ. ಒಂದು ಕುತೂಹಲ, ಹಾಗೆ ಅದರ ಪಾಪ್ಯುಲಾರಿಟಿ, ಹಾಗೆ ಇತರರು ನಮಗೆ ಮಾಡುವಂಥ ಒಂದು ಇನ್ಫ್ಲುಯೆನ್ಸ್, ಅದರ ಇತರರ ಪ್ರಭಾವ ಆಗ್ಬೋದು. ಸೊ ಹೀಗೆ ಟ್ರೆಂಡ್ಗಳು ಹೆಚ್ಚಾಗ್ತಾ ಹೋಗುತ್ತೆ, ಹೀಗೆ ಟ್ರೆಂಡ್ಗಳು ಹುಟ್ಕೊಳ್ತಾ ಹೋಗುತ್ತೆ. ಸೊ ಮೈಕ್ರೋ ಟ್ರೆಂಡ್ಸ್ ಬಗ್ಗೆ ನೀವು ಕೂಡ ತಿಳ್ಕೋಬಹುದು, ನೀವು ಕೂಡ ತಿಳಿಸ್ಬಹುದು. ನೀವು ಯಾವುದಾದ್ರೂ ಟ್ರೆಂಡ್ನ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಿಂದ ಫಾಲೋ ಮಾಡ್ತಾ ಇದ್ರೆ, ಅಥವಾ ಎಲ್ಲಿಂದಾದರೂ ನಿಮಗೆ ಅದು ಇನ್ಫ್ಲುಯೆನ್ಸ್ ಆಗಿ ಮಾಡಬೇಕು ಅಂತ ಅನಿಸಿದ್ರೆ ಆ ಟ್ರೆಂಡ್ ಯಾವುದು ಅಂತ ನಮಗೆ ತಿಳಿಸ್ಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013 9480101013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ರಿಕ್ಕಿ ಸಿನಿಮಾದ ಲವ್ಲಿ ಹಾಡು ನಿಮಗಾಗಿ ಮುಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಡ್ರೈವ್ ಟೈಮ್ ಶೋ, ನಾನ್ ಸ್ಟಾಪ್ ಸಂಜೆ.

0: ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್. ಹಾಗೆಯೇ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್. ಕೇಳುಗರೆ, ಈಗ ವೇಳೆ 5:30:15. ನಿಲಯದ ಸಂಜೆಯ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಯುಪಿಎ ಹೊಸ ಮಾರ್ಗಸೂಚಿ ಕುರಿತು ವಿಶೇಷ ಸಂವಾದ ಭಾಗವಹಿಸುತ್ತಾರೆ ಡಾಕ್ಟರ್ ಬಾಲು ಕೆಂಚಪ್ಪ, ಭಾರತೀಯ ರಿಸರ್ವ್ ಬ್ಯಾಂಕ್ ನಿವೃತ್ತ ಪ್ರಧಾನ ಮಹಾಪ್ರಬಂಧಕರು. ನಡೆಸಿಕೊಡುತ್ತಾರೆ ನಾರಾಯಣ ಸ್ವಾಮಿ, ಬಿಎಸ್ ಹಿರಿಯ ಪತ್ರಕರ್ತರು.
2: ಶ್ರೋತೃಗಳೇ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಯುಪಿಐ ಹೊಸ ಮಾರ್ಗಸೂಚಿ ವಿಷಯ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿವೃತ್ತ ಪ್ರಧಾನ ಮಹಾಪ್ರಬಂಧಕರಾದ ಡಾಕ್ಟರ್ ಬಾಲು ಕೆಂಚಪ್ಪ ಇದ್ದಾರೆ, ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
3: ನಮಸ್ಕಾರ
2: ಸರ್. ಈಗ ಭಾರತೀಯ ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಯುಪಿಐ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತಂದಿದೆ. ಕಳೆದ 10 ವರ್ಷಗಳ ಹಿಂದೆ ಅಂದರೆ 2016 ಆರಂಭವಾದಂತಹ ಒಂದು ನಮ್ಮ ಭಾರತೀಯ ರಿಯಲ್ ಟೈಮ್ ಹಣ ಪಾವತಿ ಇಂಟರ್ಫೇಸ್ ಇದು. ಆ 2016 ಹೋಲಿಸಿದ್ರೆ ಈಗ ನಮ್ಮ ಪಾವತಿ ಪ್ರಮಾಣ 12,000 ಪಟ್ಟು ಹೆಚ್ಚಾಗಿದೆ. 700 ಹೆಚ್ಚು ಬ್ಯಾಂಕ್ಗಳ ಜೊತೆ ಈ UPI ಜೋಡಣೆಯಾಗಿದೆ. ಜಗತ್ತಿನ ಶೇಕಡ 49% ರಿಯಲ್ ಟೈಮ್ ಪಾವತಿ UPIನಲ್ಲಿ ಆಗ್ತಾ ಇದೆ. ಇದು ಜಗತ್ತಿನ ಅತಿ ಬೃಹತ್ತಾದ ರಿಯಲ್ ಟೈಮ್ ಹಣ ಪಾವತಿ ವೇದಿಕೆಯಾಗಿ ಈಗ ಹೊರಹೊಮ್ಮಿದೆ. ಈ ಸಾಧನೆ ಬಗ್ಗೆ ತಾವು ವಿವರ ಕೊಡಬಹುದಾ?
3: ಖಂಡಿತ ವೀರನಾರಾಯಣ ಅವರೇ, ಈ UPI ಅಂತ ಏನಿದೆ ಅದು NPCI ಮತ್ತೆ RBI ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡ್ತಾ ಇದೆ. April 2016 ಶುರುವಾದ ಇದು, ಆ ವರ್ಷ ಬರೇ 314 ಲಕ್ಷ ಕೋಟಿ ವಹಿವಾಟು ಆಗ್ತಾ ಇದೆ ಈಗ 2026 ಫೈನಾನ್ಷಿಯಲ್ ಇಯರ್ ಅಲ್ಲಿ. ಮತ್ತೆ ಡೈಲಿ 66 ಕೋಟಿ ವ್ಯವಹಾರಗಳಾಗ್ತಾ ಇದೆ, ಅಂದ್ರೆ ಪಾವತಿಗಳಾಗ್ತಾ ಇದಾವೆ. ಜಾಗತಿಕ ಹಂಚಿಕೆ ಬಗ್ಗೆ ಹೇಳೋದಾದ್ರೆ ರಿಯಲ್ ಟೈಮ್ ಪಾವತಿಗಳಲ್ಲಿ ನೀವು ಹೇಳಿದಾಗಲೇ ಆಗಲೇ 49% ನಾವು ಕವರ್ ಮಾಡ್ತಾ ಇದೀವಿ. ಈ UPIಯಲ್ಲಿ 55 ಕೋಟಿ ಯೂಸರ್ಸ್ ಇದ್ದಾರೆ. ನಮ್ಮಲ್ಲಿ 145 ಕೋಟಿ ಜನಸಂಖ್ಯೆ ಇದೆ, ಅದರಲ್ಲಿ ಹೆಚ್ಚು ಕಮ್ಮಿ 1/3 ಆಕ್ಟಿವ್ ಯೂಸರ್ಸ್ ಇದ್ದಾರೆ ಇಂಡಿಯಾದಲ್ಲಿ ಅಂತ ಅನ್ಕೊಬಹುದು. ಆದ್ರೆ ಇದೇ ಬ್ರೆಜಿಲ್ನಲ್ಲಿ 90% ಇದೆ. ಹಾಗಾಗಿ ನಾವು ಇನ್ನು ಮಾಡೋದು ಸುಮಾರು ಇದೆ. ಇದಷ್ಟೇ ಅಲ್ಲ, ಈವನ್ UPI ಅಂತಾರಾಷ್ಟ್ರೀಯ ವಿಸ್ತರಣೆಯ ಒಂದು ಪ್ರಾಜೆಕ್ಟ್ನಲ್ಲಿ 11 ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಭೂತಾನ್, ನೇಪಾಳ, ಈ ರೀತಿ
2: ಸಿಂಗಾಪುರ್
3: ಹೌದು,
2: ಫ್ರಾನ್ಸ್,
3: ಅಲ್ಲಿಂದೆಲ್ಲ ನೀವು ರುಪಿಯನ್ನ ಕಳಿಸಬೇಕು ಇಲ್ಲಿಗೆ ಅಂತ ಹೇಳಿದ್ರೆ UPI ಮುಖಾಂತರ ನೀವು ಉಪಯೋಗಿಸಬಹುದು. ಇದಷ್ಟೇ ಅಲ್ಲ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಏನ್ ಹೇಳ್ತೀವಿ ಅಥವಾ ಹಣಕಾಸು ಒಳಗೂಡಿಕೆ, ಗ್ರಾಮೀಣ ಮತ್ತೆ ನಗರ ಪ್ರದೇಶಗಳಲ್ಲಿ QR ಕೋಡ್ಗಳು ಎಲ್ಲೆಲ್ಲೂ ಸಹ ತಾವು ನೋಡೇ ಇರ್ತೀರಾ. ಸೊ ಹಾಗಾಗಿ ಇದು ಒಂದು ಕ್ರಾಂತಿ ಅಂತಾನೆ ಹೇಳ್ಬಹುದು, ವ್ಯಾಪಾರ ಕ್ರಾಂತಿ ಅಂತ ಹೇಳ್ಬಹುದು. ಚಹಾ ಅಂಗಡಿ, ತರಕಾರಿ ಅಂಗಡಿ, ಮತ್ತೆ ನಾವು ದೊಡ್ಡ ದೊಡ್ಡ ವಿಷಯವಾಗಿ ಹೇಳೋದಾದ್ರೆ ಇದನ್ನ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇದು ಒಂದ್ ರೀತಿ ಇನ್ಫ್ರಾಸ್ಟ್ರಕ್ಚರೇ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಭಾರತದ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಾನ್ಯತೆ ಕೂಡ

0: IMF, ವರ್ಲ್ಡ್ ಬ್ಯಾಂಕು ಈ ರೀತಿಯವರೆಲ್ಲ ಬಂದು ರೆಕಗ್ನೈಸ್ ಮಾಡಿದ್ದಾರೆ. ಪ್ರತಿ ವರ್ಷ ಅಟ್ಲೀಸ್ಟ್ ಒಂದು 10-15 ಡೆಲಿಗೇಷನ್ ಬರ್ತಾ ಇರುತ್ತೆ ನಮ್ಮ RBIಯಿಂದ ಕಲೀಲಿಕ್ಕೆ ಹೇಗೆ ನಾವು ಅದನ್ನು ಬಳಸ್ಬೋದು ಅಂತೇಳಿ. ಹಾಗಾಗಿ ಸಾಧನೆ ಬಹುಶಃ ಇಡೀ ಭಾರತದ ಜನಗಳಿಗೆಲ್ಲ ಉಪಯೋಗದಲ್ಲೇ ಅವ್ರು ಕಂಡುಕೊಂಡಿದ್ದಾರೆ ಅಂತ ನನ್ನ ಭಾವನೆ.
1: ಸರಿ, UPIನ ಹೊಸ ಮಾರ್ಗಸೂಚಿಯನ್ನು ಇತ್ತೀಚೆಗೆ ಪ್ರಕಟಿಸಲಾಗಿದೆ. ಈ ತಿಂಗಳ 15ರಿಂದ ಈ ಗೈಡ್ಲೈನ್ಸು ಜಾರಿಯಾಗುತ್ತೆ ಅಂತ ಪ್ರಕಟಣೆ ಹೇಳುತ್ತೆ. ಈ ಹೊಸ ಗೈಡ್ಲೈನ್ಸ್ ಪ್ರಕಾರ ಮಧ್ಯಮ ಹಾಗೂ ಬೃಹತ್ ವಾಣಿಜ್ಯ ವ್ಯವಹಾರ ನಡೆಸುವವರಿಗೆ 2,000 ರೂಪಾಯಿಗಿಂತಲೂ ಹೆಚ್ಚು ವಹಿವಾಟು ಮಾಡಿದ್ರೆ ಅದು MDR ಅಥವಾ ನಾವೇನು ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ ಹೇಳ್ತೀವಿ ಅದು ಅನ್ವಯ ಆಗುತ್ತೆ ಅನ್ನುವುದು ಆ ನ್ಯೂ ಗೈಡ್ಲೈನ್ಸ್ನ ಮುಖ್ಯವಾದ ಅಂಶ. ಈ ಬಗ್ಗೆ ವಿವರ ಕೊಡಬಹುದಾ?
0: ಖಂಡಿತ. ಈ ಒಂದು ಗೈಡ್ಲೈನ್ ಏನು ಬಂದಿದೆ 15 ಅಕ್ಟೋಬರ್ ಚಾಲು ಆಗೋಕೆ ಹೊರಟಿದೆ, ಆದರೆ ಸುಮಾರು ಕನ್ಫ್ಯೂಷನ್ ಇದೆ ನಮ್ಮ ಸಾಮಾನ್ಯ ಜನರಲ್ಲಿ. ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅವರು ಇದನ್ನ ಏನು ಸ್ಕೀಮ್ ಬಗ್ಗೆ ಒಂದು ಸಮ್ಮರಿ ಫಾರ್ಮಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹೊಸ UPI ಮಾರ್ಗಸೂಚಿ ಪ್ರಕಾರ 15 ಅಕ್ಟೋಬರ್ 2026 2,000 ರೂಪಾಯಿಗಿಂತ ಹೆಚ್ಚಿನ ಪರ್ಸೆಂಟ್ ಟು ಮರ್ಚೆಂಟ್, ಅಂದರೆ ಏನು ವ್ಯವಹಾರದಲ್ಲಿ ಏನು ದುಡ್ಡು ಕಳಿಸಬೇಕಾಗತ್ತೆ ಬೇರೆ ಒಬ್ಬರಿಗೆ, ಅದರಲ್ಲಿ ಮಾತ್ರ MDR ಅಥವಾ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅನ್ವಯ ಆಗುತ್ತೆ. ಅಂದರೆ ನಾನು ನೀವು 1 ರೂಪಾಯಿ ಅಥವಾ 10 ರೂಪಾಯಿಗೆ ಕಳಿಸ್ಕೊಂಡ್ರೆ ಪರಸ್ಪರ ಅದಕ್ಕೆ ಯಾವುದೇ ಒಂದು MDR ಅಥವಾ ಕಮಿಷನ್ ಅಥವಾ ರೇಟ್ ಏನು ಚಾರ್ಜಸ್ ಏನು ಇರೋದಿಲ್ಲ. ಅಷ್ಟೇ ಅಲ್ಲದೆ ಈ ಸಾಮಾನ್ಯ ವಾಣಿಜ್ಯ ವ್ಯವಹಾರ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ 0.4% MDRನ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಅದು ಏನು ಗರಿಷ್ಠ ಒಂದು 300 ರೂಪಾಯಿ ಜಾಸ್ತಿ ಅಂದರೆ 75,000 ರೂಪಾಯಿದವರೆಗೂ ನೀವು 300 ರೂಪಾಯಿ 0.4%ಅಲ್ಲಿ ಕಟ್ಟಬೇಕಾಗತ್ತೆ. 75,000 ನಂತರ ಅದು 300 ರೂಪಾಯಿನೇ ಆಗಿರುತ್ತೆ, 2 ಲಕ್ಷನ ಮಾಡಿ 1 ಲಕ್ಷನ ಮಾಡಿ ಏನಾದರೂ ಮಾಡಿದ್ರು. ಇದಲ್ದೇನೆ ಈ ರೈಲ್ವೆ, ಇಂಧನ, ಟೆಲಿಕಾಮು, ಇನ್ಶೂರೆನ್ಸು, ಏನೋ ಮತ್ತೆ ಅಗ್ರಿಕಲ್ಚರ್ ಇನ್ಪುಟ್ಸು, ಈ ರೀತಿಗೆಲ್ಲ ಏನು ಮಾಡಿದ್ದಾರೆ ಅದರಲ್ಲೆಲ್ಲ ಮಾರ್ಜಿನ್ ತುಂಬ ಕಮ್ಮಿ. ಹಾಗಾಗಿ ಮರ್ಚೆಂಟ್ ಈ ರೈಲ್ವೇಸು, ಇಂಧನ, ಟೆಲಿಕಾಮ್ ಏನಿದೆ ಆಯ್ತು, ಪೆಟ್ರೋಲಿಯಂ, ಇದರಲ್ಲೆಲ್ಲ ಫ್ಲಾಟ್ 5 ರುಪೀಸ್ ಅಷ್ಟೇ. ಅದರಲ್ಲೇನು 0.4% ಅಂತ ಏನಿಲ್ಲ, ಸಿಂಪ್ಲಿ 5 ರುಪೀಸ್ ಕೊಡಬೇಕಾಗತ್ತೆ ಅವರು. ಆಯ್ತಾ? ಮತ್ತೆ ಈ ಕ್ಯಾಪಿಟಲ್ ಮಾರ್ಕೆಟ್ ಬಹುಶಃ ಮುಂದೆ ನಾವು ಡಿಸ್ಕಸ್ ಮಾಡೋರಿದ್ದೀವಿ, ಕ್ಯಾಪಿಟಲ್ ಮಾರ್ಕೆಟ್ ಬಹುಶಃ ಡೀಟೇಲ್ ಆಗಿ ಅದು ಹೇಳಬೇಕಾಗತ್ತೆ. ಸೊ ಪರ್ಸನ್ ಟು ಪರ್ಸನ್ ವ್ಯವಹಾರಗಳು ಯಾವಾಗಲೂ ಸಹ ಉಚಿತ. ಮತ್ತೆ ಇನ್ನೊಂದು ಏನೊಂದು ಕನ್ಫ್ಯೂಷನ್ ಅಂತ ಹೇಳಿದ್ರೆ ಈ MDR ಅಂತ ಏನ್ ಹೇಳ್ತೀವಿ ಅದು ಕಸ್ಟಮರ್ ಮೇಲೆ ಬರೋದಿಲ್ಲ,
1: ವರ್ತಕರ ಮೇಲೆ
0: ಬರುತ್ತೆ. ಏನು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಏನ್ ಉಪಯೋಗಿಸ್ತೀರಾ, ಸ್ವೈಪ್ ಮಾಡ್ತೀರಾ ಪಾಸ್ ಮಿಷಿನ್ ಅಲ್ಲಿ, ಅವಾಗ ಅವ್ರು 1% 2% ಇಂದ ಈಗ ಪ್ರೆಸೆಂಟ್ಲಿ ಕಟ್ಕೊಂಡು ಹೋಗ್ತಾ ಇದಾರೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯಾರು ಮರ್ಚೆಂಟ್ಗಳು. ಇದು ಸಹ 0.4% ಅಂತ ಹೇಳಿದ್ರೆ 100 ರೂಪಾಯಿಗೆ 40 ಪೈಸೆ ಆಯ್ತಾ? ಈ ಒಂದು 40 ಪೈಸೆ 100 ರೂಪಾಯಿಗೆ ಅದನ್ನ ಕಟ್ಟೋರು ಮರ್ಚೆಂಟ್ಗಳು. ಕಸ್ಟಮರ್ಗೆ ಪಾಸ್ ಆನ್ ಮಾಡಬಾರ್ದು ಅಂತಲೂ ಸಹ NPCA ಗವರ್ಮೆಂಟ್ ಆಫ್ ಇಂಡಿಯಾದವರು ಡಿಸಿಷನ್ ತಗೊಂಡಿದ್ದಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇದೇನಪ್ಪ ಯಾಕೆ ಈ ತರ ಇದು ಪುಸ್ತಕ ಬಂದಿದೆ ಅಂತ ಹೇಳಿದ್ರೆ, ನಾವು ಒಂದು ರೀತಿ ಸಸ್ಟೈನಬಲ್ ಮಾಡೆಲ್ ಅಂತ ಹೇಳ್ತಾರೆ ಅದಕ್ಕೆ. ಸಸ್ಟೈನಬಲ್, ವಾಟ್ ಎವರ್ ದ ಮಾಡೆಲ್ ದಟ್ ಶುಡ್ ಬಿ ಸಸ್ಟೈನಬಲ್. ಹಾಗಾಗಿ ಇದು ಸಸ್ಟೈನಬಲ್ ಮಾಡೆಲ್ ಬೇಕು ನಮಗೆ ಇಂಡಿಯಾಗೆ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲದೆ ಸೈಬರ್ ಸುರಕ್ಷತೆ ಒಂದು ದೊಡ್ಡ ಒಂದು ಪಿಡುಗಾಗಿದೆ. ಮತ್ತೆ ಇನ್ನೋವೇಷನ್, ಹೊಸ ಹೊಸ ಐಟಮ್ಗಳು ಬರಬೇಕು. ಈ ಉದಾಹರಣೆಗೆ ನೋಡಿ, ರೂಪೆ ಅವರು ಕ್ರೆಡಿಟ್ ಕಾರ್ಡ್ನಲ್ಲೇ UPIಗೆ ನೀವು ಜೋಡಿಸ್ಬೋದು, ದುಡ್ಡು ಇಲ್ಲ ಅಂತ ಹೇಳಿದ್ರು ಕ್ರೆಡಿಟ್ ಕಾರ್ಡ್. ಮಾಸ್ಟರ್ ಕಾರ್ಡ್, ವೀಸಾ ಕಾರ್ಡನ್ನ ನೀವು UPI ಮಾಡೋಕ್ಕಾಗಲ್ಲ, ಆದರೆ ರೂಪೆ ಕ್ರೆಡಿಟ್ ಕಾರ್ಡನ್ನ ನೀವು UPIಯಲ್ಲೂ ಉಪಯೋಗಿಸ್ಬೋದು. ಮತ್ತೆ ಏನು ಸಾಮಾಜಿಕ ಸಮತೋಲನ ಅಂತ ಏನು ಹೇಳ್ತೀವಿ, ಸಾರ್ವಜನಿಕ ಸೇವೆಗಳಲ್ಲಿರ್ಬೋದು, ರೈಲ್ವೆ, ಇಂದಿನ ಕಡಿಮೆ ವೆಚ್ಚದಲ್ಲಿ ಡಿಜಿಟಲ್ ಪಾವತಿ ಸ್ವೀಕರಿಸೋಕ್ಕೆ ಅವಕಾಶ ಇದೆ. ಇದು ಒಂದು ರೀತಿ ನಾನು ಬಹುಶಃ ಸಮ್ಮರಿ ಫಾರ್ಮಲ್ಲಿ ಇದನ್ನು ನಾನು ಹೇಳಿದ್ದೀನಿ, ಮುಂದೆ ನೋಡೋಣ.
1: ತಾವು ಹೇಳಿದ ಹಾಗೆ ಇದು ವೈಯಕ್ತಿಕವಾಗಿ ನಾವು ಸ್ನೇಹಿತರು ಅಥವಾ ಯಾರಿಗೇ ಆಗಲಿ ಪರ್ಸನಲ್ ಆಗಿ ನಾವು ಯಾವುದೇ ಎಷ್ಟೇ ಮೊತ್ತದ ಹಣವನ್ನು ಡಿಜಿಟಲ್ UPI ಮೂಲಕ ಪಾವತಿ ಮಾಡಿದ್ರೆ ಯಾವುದೇ ಇದರಲ್ಲಿ MDR ಆಗಲಿ ಅಥವಾ ಯಾವುದೇ ಶುಲ್ಕ ಆಗಲಿ ಇದಕ್ಕೆ ವಿಧಿಸಲಾಗೋದಿಲ್ಲ. ಅಷ್ಟೇ ಅಲ್ಲ, ಈ ಸಣ್ಣ ವರ್ತಕರು ಅಂದರೆ ಮಾಸಿಕ 1 ಲಕ್ಷಕ್ಕಿಂತ ಕಡಿಮೆ ವ್ಯವಹಾರ ನಡೆಸುವಂತಹ ವರ್ತಕರ ಮೇಲೆ ಕೂಡ ಇದು ಯಾವುದೇ ರೀತಿಯ MDR ಅನ್ವಯ ಆಗೋದಿಲ್ಲ. ಮಧ್ಯಮ ಮತ್ತು ದೊಡ್ಡ ವರ್ತಕರು ಅಂದರೆ ಮಂತ್ಲಿ 1 ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟು ಏನು ನಡೆಸ್ತಾರೆ ಅವರ ಒಂದು ವಹಿವಾಟಿನ ಮೇಲೆ ಕೇವಲ 0.4% ತಾವು ಹೇಳಿದ ಹಾಗೆ ಅದು 2,000 ರೂಪಾಯಿಗಿಂತ ಹೆಚ್ಚಿನ ಒಂದು ಪಾವತಿಗೆ ಅದು ಅನ್ವಯ ಆಗುತ್ತೆ ಅಂತ ತಾವು ಹೇಳಿದ್ರಿ. ಮತ್ತೆ ಅದರಲ್ಲೂ ಕೂಡ ಗರಿಷ್ಠ 300 ರೂಪಾಯಿ ಒಂದು ಕ್ಯಾಪ್ ಮಾಡಿದ್ದಾರೆ ಅನ್ನುವ ಒಂದು ವಿಷಯವನ್ನು ತಾವು ಹೇಳಿದ್ರಿ. ಸರ್, ಈಗ ಮ್ಯೂಚುವಲ್ ಫಂಡ್ಸು, ಸೆಕ್ಯೂರಿಟೀಸು, ಸ್ಟಾಕ್ ಬ್ರೋಕರ್ಸ್ ಮತ್ತು ಡೀಲರ್ಸ್ ಇಲ್ಲಿ ಇದ್ರ ಮೇಲೆ ಕೂಡ ಒಂದು MDR 0.02% ವಿಧಿಸಲಾಗುತ್ತೆ ಅನ್ನುವ ಒಂದು ಅಂಶ ಮಾರ್ಗಸೂಚಿನಲ್ಲಿ ಇದೆ. ಈ ಬಗ್ಗೆ ತಾವು ಮತ್ತಷ್ಟು ವಿವರ ಕೊಡಬಹುದಾ? ಹಾಗೆಯೇ ಈ ಒಂದು ಅಂಶ ಷೇರು ಮಾರುಕಟ್ಟೆ ಮತ್ತು ಹೂಡಿಕೆ ಮೇಲೆ ಯಾವ ರೀತಿಯಾದರೂ ಪ್ರಭಾವ ಬೀರಬಹುದಾ?
0: ಇದು ಒಳ್ಳೆ ಪ್ರಶ್ನೆ. ಇದು ಮೊದಲು ಉತ್ತರ ಕೊಡೋಕೆ ಮೊದಲು ನೀವು 1 ಲಕ್ಷ ಅಂತ ಏನು ಹೇಳಿದ್ರಿ ಅದು ಒಂದು ಒಳ್ಳೆ ರಿಲೀಫ್. ಮೊದಲು ಸಣ್ಣ ವ್ಯಾಪಾರಿಗಳಿಗೆ 2,000ದವರೆಗೆ ಒಂದ್ಸಲ ಪೇಮೆಂಟ್ ಮಾಡಲಿಕ್ಕೆ ಏನು ಇದಿರೋದಿಲ್ಲ MDR. ಅದಷ್ಟೇ ಅಲ್ಲ, 2,000 ಮೇಲೆ ಇದ್ರೂ ಸಹ

0: ಒಂದು ಲಕ್ಷದವರೆಗೆ ಅವರಿಗೆ ಈ ಎಂ ಡಿ ಆರ್ ಇರೋದಿಲ್ಲ. ಎಂ ಪಿ ಸಿ ಎವರು ಯಾವ ಸಣ್ಣ ವ್ಯಾಪಾರಿಗಳಿರ್ತಾರಲ್ಲ, ಬೀದಿ ಬದಿ ವ್ಯಾಪಾರಿಗಳು, ಹಣ್ಣು ತರಕಾರಿ ಮಾರೋರು, ಹೂವು ಮಾರೋರು, ಅವರಿಗೆಲ್ಲ 1 ಲಕ್ಷದವರೆಗೆ ಅದು ಅನ್ವಯ ಆಗೋದಿಲ್ಲ. ಅದು ಸಹ ಅದನ್ನ ಕೊಟ್ಟಿರೋದ್ರಿಂದ ಅದು ಸಹ ಒಳ್ಳೆ ರಿಲೀಫ್ ಅಂತ ನಾನು ಅನ್ಕೊಂತೀನಿ. ಇನ್ನು ಈ ಸ್ಟಾಕ್ ಮಾರ್ಕೆಟಿಗೆ ಬರೋದಾದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ಯಾಂಕ್ ಅಕೌಂಟ್ ಇಂದ ಬ್ರೋಕರ್ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡಬೇಕು. ಅದು ಸಹ ಒಂದ್ ರೀತಿ ಪಾವತಿ ಯು ಪಿ ಐ ಉಪಯೋಗಿಸ್ಕೊಂಡೆ ನಾವೆಲ್ಲ ಮಾಡ್ತಾ ಇದೀವಿ. ಇವಾಗ ಅದು ಸಹ ಫ್ರೀ ಇದೆ. ಈಗ ಉದಾಹರಣೆಗೆ ನನ್ನ ಹತ್ರ ಒಂದು ಬ್ರೋಕರ್ ಹತ್ರ ಡಿಮ್ಯಾಟ್ ಅಕೌಂಟ್ ಇದೆ, ಬ್ಯಾಂಕಿಂಗ್ ಅಕೌಂಟ್ ಇನ್ನೊಂದು ಅಕೌಂಟ್ ಬ್ಯಾಂಕ್ ಅಲ್ಲಿ ಇದೆ. ಉದಾಹರಣೆಗೆ ಹೆಸರೇ ತಗೊಳ್ಳೋದಾದ್ರೆ ಜೆರೋದ ಅಂತ ಇದೆ ಅನ್ಕೊಳ್ಳಿ, ಅದು ಗ್ರೋ ಅಂತ ಇದೆ. ಅವ್ರ ಹತ್ರ ಬ್ಯಾಂಕ್ ಅಲ್ಲ, ಅವರು ಅದೇ ಐ ಸಿ ಐ ಸಿ ಐ ಬ್ಯಾಂಕ್ ಅವ್ರ ಹತ್ರ ಅವ್ರ ಬ್ರೋಕಿಂಗು ಇದೆ ಕಂಪನಿ ಮತ್ತೆ ಬ್ಯಾಂಕ್ ಅಕೌಂಟು ಇದೆ. ಬ್ಯಾಂಕ್ ಅಕೌಂಟ್ ಇಂದ ಬ್ರೋಕಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಾದ್ರೆ ಮೊದಲು ಫ್ರೀ ಇತ್ತು, ಅದಕ್ಕೆ 0.4% ಅಂದ್ರೆ, ಯಾಕಂದ್ರೆ ಅದೆಲ್ಲ ಹೈ ವ್ಯಾಲ್ಯೂ ಇದಾದ್ರಿಂದ ಮತ್ತೆ ಕ್ಯಾಪಿಟಲ್ ಮಾರ್ಕೆಟ್ಗೆ ಜಾಸ್ತಿ ಇಂಪ್ಯಾಕ್ಟ್ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಎಂ ಡಿ ಆರ್ ಅನ್ನ ತುಂಬಾ ಕಮ್ಮಿ ಇಟ್ಟಿದ್ದಾರೆ, 0.02% ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಬಾಂಡ್ ಮಾರ್ಕೆಟ್ ಅಲ್ಲಿ ತಗೊಳ್ಳೋದಿದ್ರೆ ನೀವು ಥ್ರೂ ಬ್ರೋಕರ್, 1 ಲಕ್ಷಕ್ಕೆ 20 ರೂಪಾಯಿ ಬೀಳುತ್ತೆ ನೋಡಿ. ಅದರಲ್ಲೂ ಸಹ ನಾವು 300 ರೂಪಾಯಿ ಗರಿಷ್ಠ ಮಿತಿ ಇಟ್ಟಿದ್ವಿ ಮ್ಯಾಕ್ಸಿಮಮ್. ಅಂದ್ರೆ 15 ಲಕ್ಷಕ್ಕಿಂತ ಹೆಚ್ಚಿನ ವ್ಯವಹಾರ ಏನಾದ್ರೂ ನೀವು ಮಾಡಕ್ ಹೋಗದೆ, ಒಂದೇ ಸಲ ನೀವು ಅಷ್ಟೊಂದು ಸ್ಟಾಕ್ಸ್ ಅಥವಾ ಬಾಂಡ್ಸ್ ತಗೊಳ್ಳೋಗಿದ್ರೆ ಅದರಲ್ಲೂ ಸಹ 300 ರೂಪಾಯಿಗೆ ನಾವು ಗರಿಷ್ಠ ಮಿತಿಯನ್ನ ಎನ್ ಪಿ ಸಿ ಅವರು ಹಾಕಿದ್ದಾರೆ. ಇದು ಎಲ್ಲೆಲ್ಲಿಗೆ ಅಪ್ಲೈ ಆಗುತ್ತೆ? ಇದು ಮ್ಯೂಚುವಲ್ ಫಂಡ್, ಇನ್ವೆಸ್ಟ್ಮೆಂಟ್, ಸ್ಟಾಕ್ ಬ್ರೋಕಿಂಗ್, ಸೆಕ್ಯೂರಿಟೀಸ್, ಬಾಂಡ್ಸ್ ಖರೀದಿ ಇದೆಲ್ಲ ಮಾಡ್ತೀವಿ ನಾವು ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ, ಅದಕ್ಕೆಲ್ಲ ಅಪ್ಲೈ ಆಗುತ್ತೆ. ಮತ್ತೆ ಇದೇನಂದ್ರೆ ಸಣ್ಣ ಹೂಡಿಕೆದಾರ ಏನಿರ್ತಾರಲ್ಲ, ಯಾವುದೇ ಪರಿಣಾಮ ಅಷ್ಟೊಂದು ಆಗಲ್ಲ. ಯಾಕಂದ್ರೆ 10,000 ರಿಂದ 50,000 ಹೂಡಿಕೆ ಮಾಡಿದ್ರೆ ಅಷ್ಟು 0.02% ಅಲ್ಲಿ ಅಷ್ಟೇನು ಎಫೆಕ್ಟ್ ಇರೋದಿಲ್ಲ. ಸೊ ಬ್ರೋಕರ್ಗಳಿಗೂ ಸಹ ವ್ಯವಹಾರದ ಪ್ರಮಾಣ ಹೆಚ್ಚಾದರೆ ಎಂ ಡಿ ಆರ್ ಕೂಡ ಹೆಚ್ಚಾಗುತ್ತೆ. ಅದರಿಂದ ಗರಿಷ್ಠ ಮಿತಿಯನ್ನ 300 ರೂಪಾಯಿಗೆ ಹಾಕಿದ್ದಾರೆ ನಾವು. ಈಗ ಕಂಪೇರ್ ಟು ಇಂಟರ್ನ್ಯಾಷನಲ್ ಸಿಚುಯೇಷನ್ ಅಪ್ಪ ಅಂದ್ರೆ, ಕ್ರೆಡಿಟ್ ಟು ಡೆಬಿಟ್ ಕಾರ್ಡ್ ಇವನ್ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಸಹ ಅವರು ಉಪಯೋಗಿಸಿದ್ರೆ 1-2% ಇರುತ್ತೆ, ನಮ್ಮಲ್ಲಿ 0.02%. ಹಾಗಾಗಿ ಇದು ಏನು ಅಷ್ಟೊಂದು ಇಂಪ್ಯಾಕ್ಟ್ ಇಲ್ಲ. ಇದು ಯಾವತ್ತು ಅನೌನ್ಸ್ ಮಾಡಿದ್ರು ಅವತ್ತೇನೋ ಮೀಡಿಯಾದಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ಇತ್ತು, ಇದರಿಂದ ಎಫೆಕ್ಟ್ ಆಗುತ್ತೆ ಬ್ರೋಕಿಂಗ್ ಕಂಪನೀಸ್ಗಳಿಗೆ, ಯಾಕಂದ್ರೆ ಅವ್ರು ಕೈಯಿಂದ ಕಟ್ಟಬೇಕಲ್ಲ, ಅವರೇನು ಇನ್ವೆಸ್ಟರ್ಸ್ ಇಂದ ಪಾಸ್ ಆನ್ ಮಾಡೋಕ್ಕಾಗಲ್ಲ ಅಂತೇಳಿ ಒಂದು ನ್ಯೂಸ್ ಐಟಮ್ ಬಂದದ್ದು ನಿಜ. ಆದರೆ ನನ್ನ ಒಂದು ವೈಯಕ್ತಿಕ ಭಾವನೆಯಲ್ಲಿ ಇದು ಯಾವುದೇ ಒಂದು ಇಂಪ್ಯಾಕ್ಟ್ ಅನ್ನ ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ಇದು ನೆಗ್ಲಿಜಿಬಲ್.
1: ಕೇವಲ 0.02% ರಿಂದಾಗಿ ಇದರ ಒಂದು ಪ್ರಭಾವ ತುಂಬಾ ತುಂಬಾ ಕಡಿಮೆ ಅಂತ ತಾವು ಹೇಳ್ತೀರಿ. ಮತ್ತೆ ಈಗ ಈ ಯು ಪಿ ಐ ಹೊಸ ಮಾರ್ಗಸೂಚಿಯೊಂದಿಗೆ ಆಗ್ಲೇ ತಾವೇನು ಹೇಳಿದ್ರಿ, ಇದು ಒಳಗೊಳ್ಳುವ ಆರ್ಥಿಕತೆಗೆ ಇದು ನೆರವು ಕೊಡುತ್ತೆ, ಮತ್ತೆ ಸುಸ್ಥಿರ ಅಭಿವೃದ್ಧಿ, ಸಸ್ಟೈನಬಲ್ ಒಂದು ಡೆವಲಪ್ಮೆಂಟ್ ಏನಿದೆ ಅದಕ್ಕಾಗಿ ಇದು ಈ ಒಂದು ಬಳಕೆ ಆಗುತ್ತೆ ಅಂತ ಹೇಳಿದ್ರಿ. ಆ ಅಂಶ ಕೂಡ ಎನ್ ಪಿ ಸಿ ಐ ಬಿಡುಗಡೆ ಮಾಡಿರುವಂತಹ ಒಂದು ವರದಿನಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಈ ಯು ಪಿ ಐನ ಸುಸ್ಥಿರ ಬಳಕೆ ಏನಿದೆ, ಅದರಲ್ಲಿ ಉದ್ಯಮಗಳಿದ್ದಾರೆ, ಮತ್ತು ನಮ್ಮ ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಸಣ್ಣ ವರ್ತಕರನ್ನು ಇನ್ನಷ್ಟು ಒಳಗೊಳಗೊಳಿಸೋದು. ತಾವಾಗಲೇ ಹೇಳಿದ್ರೆ ಈಗ ಬ್ರೆಜಿಲ್ಗೆ ಹೋಲಿಸಿದ್ರೆ ನಮ್ಮಲ್ಲಿ ಕೇವಲ ಈಗ ಒಟ್ಟು ಜನಸಂಖ್ಯೆಯಲ್ಲಿ 1/3 ಇದ್ದೀವಿ, ಇನ್ನೂ ಇದು ಹೆಚ್ಚಾಗಬೇಕು ಅಂತ. ಸೊ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಸಣ್ಣ ಪಟ್ಟಣಗಳಲ್ಲಿ ಇನ್ನಷ್ಟು ಈ ಯು ಪಿ ಐ ಬಳಕೆಯನ್ನು ವ್ಯಾಪ್ತಿಯನ್ನು ವಿಸ್ತಾರಗೊಳಿಸೋದಕ್ಕೆ ನಾವು ಹೊರಟಿದ್ದೀವಿ ಅನ್ನುವ ಒಂದು ವರದಿಯಲ್ಲಿ ಈ ಅಂಶ ಇರೋದನ್ನು ನಾವು ಕಾಣ್ತೀವಿ. ಒಟ್ಟಾರೆ ಈ ಎಂ ಡಿ ಆರ್ ಏನು ಸಂಗ್ರಹ ಮಾಡ್ತೀವಿ, ಈಗ 15 ಅಕ್ಟೋಬರ್ ಹೊಸ ಮಾರ್ಗಸೂಚಿ ಅನ್ವಯ ಎಂ ಡಿ ಆರ್ ಹಣ ಸಂಗ್ರಹ ಆಗುತ್ತಲ್ಲ, ಅದರಲ್ಲಿ 5% ಹಣವನ್ನು ಈ ಎಲ್ಲ ಕಾರ್ಯಕ್ಕೆ ಬಳಕೆ ಮಾಡ್ತೀವಿ ಅನ್ನುವ ಒಂದು ಅಂಶ. ಇದು ಎಷ್ಟು ಮುಖ್ಯ ನಮ್ಮ ಆರ್ಥಿಕತೆ ಮತ್ತು ಡಿಜಿಟಲ್ ಪಾವತಿಯನ್ನು ಬಲಪಡಿಸೋದಕ್ಕೆ ಅಂತ ತಾವು ಹೇಳ್ತೀರಿ.
0: ಇದು ತುಂಬಾ ಒಳ್ಳೆ ಕ್ವಶನ್. ಕೆಲವರಿಗೆ ತುಂಬಾನೇ ಏನು ಅನುಮಾನ ಅಥವಾ ಕ್ವಶನ್ಸ್ ಇದಾವೆ, ಈಗ ಯಾಕೆ ಬೇಕಿತ್ತು, ಇದು ಫ್ರೀ ಇದ್ದಿದ್ರೆ ಒಳ್ಳೇದಲ್ವೇ ಅಂತ ಸುಮಾರು ಡಿಸ್ಕಷನ್ ಆಗ್ತಾ ಇದೆ. ಆದ್ರೆ ಒಂದಂತೂ ನಿಜ, ನಮ್ಮಲ್ಲಿ ಇನ್ನು ಸುಮಾರು ನಾವು 2047ಕ್ಕೆ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ವಿಕಸಿತ ಭಾರತ ಅಂತೇಳಿ. ವಿಕಸಿತ ಭಾರತದಲ್ಲಿ ಇದು ಒಂದು 100% ಫೈನಾನ್ಷಿಯಲ್ ಇನ್ಕ್ಲೂಷನ್. ರಿಸರ್ವ್ ಬ್ಯಾಂಕ್ನವರು ಈಗ 1-2 ವರ್ಷದ ಹಿಂದೆ ಎಲ್ಲಾ ಬ್ಯಾಂಕ್ಗಳಿಗೂ ಒಂದು ಮಾರ್ಗದರ್ಶನ ಕೊಟ್ಟಿದ್ರು, ಎಲ್ಲಾ ಕಸ್ಟಮರ್ಗೂ ಇಂಡಿಯಾದಲ್ಲಿ ಅವ್ರಿಗೆ ಅಟ್ಲೀಸ್ಟ್ ಒಂದು ಡಿಜಿಟಲ್ ಪೇಮೆಂಟ್ ಮಾಧ್ಯಮ ಫೆಸಿಲಿಟಿ ಕೊಟ್ಟಿರಲೇಬೇಕು. ಡಿಜಿಟಲ್ ಪೇಮೆಂಟ್ ಅಂತ ಹೇಳಿದ್ರೆ ಆಧಾರ್ ಬೇಸ್ಡ್ ಹೆಬ್ಬೆಟ್ಟೊತ್ತಿ ದುಡ್ಡು ತಗೋತಾರಲ್ಲ ಅದು ಡಿಜಿಟಲ್ ಪೇಮೆಂಟ್, ಎಟಿಎಂ ಕಾರ್ಡ್ ಅದು ಡಿಜಿಟಲ್ ಪೇಮೆಂಟ್, ಇಂಟರ್ನೆಟ್ ಬ್ಯಾಂಕಿಂಗ್ ಅದು ಡಿಜಿಟಲ್ ಪೇಮೆಂಟ್, ಮೊಬೈಲ್ ಅದು ಡಿಜಿಟಲ್ ಪೇಮೆಂಟ್, ಮೊಬೈಲ್ ಇದ್ರೆ ಯು ಪಿ ಐ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯಾವ್ದಾದ್ರು ಒಂದನ್ನು ಕೊಡ್ಲೇಬೇಕು, ಅದು 100% ಆಫ್ ದ ಕಸ್ಟಮರ್ ಶುಡ್ ಹ್ಯಾವ್ ಒನ್ ಆರ್ ದ ಅದರ್ ಡಿಜಿಟಲ್ ಪೇಮೆಂಟ್ ಮೋಡ್ ಫೆಸಿಲಿಟಿ ಶುಡ್ ಬಿ ದೇರ್. ದಿಸ್ ಟಾರ್ಗೆಟ್ ಹಸ್ ಬಿನ್ ಲಾರ್ಜ್ಲಿ ಅಚೀವ್ಡ್. ಐ ಆಮ್ ನಾಟ್ ಶ್ಯೂರ್ ಹೌ ಮೆನಿ ಎಷ್ಟು ರಾಜ್ಯಗಳಲ್ಲಿ ಇದು ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ. ನನಗೆ ಗೊತ್ತಿರೋ ಹಂಗೆ ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ ಎಲ್ಲಾ ರಾಜ್ಯಗಳಲ್ಲೂ ಇದು 100% ಅವರು ಡಿಕ್ಲೇರ್ ಮಾಡಿದ್ದಾರೆ. ಬಹುಶಃ ಹೆಚ್ಚು ಕಮ್ಮಿ ಆ ಕೆಲಸ ಮುಗಿದಿರಬೇಕು. ಸೊ ಇನ್ನೂ ನಾ ಹೇಳೋದಾದ್ರೆ ಯು ಪಿ ಐ ಕ್ಯೂ ಆರ್ ಕೋಡ್ ಬೇಸ್ಡ್ ಎಷ್ಟೋ ಟ್ರೇಡರ್ಗಳ ಹತ್ರ ಇರೋದಿಲ್ಲ. ಸೊ ಅವ್ರನ್ನ ಇನ್ಕ್ಲೂಡ್ ಮಾಡೋದು ಹೇಗೆ, ಅದೇ ದೊಡ್ಡ ಪ್ರಶ್ನೆ. ಮೂಲೆ ಮೂಲೆಯಲ್ಲಿ, ಇಡೀ ಭಾರತದ ಮೂಲೆ ಮೂಲೆ, ಹಳ್ಳಿ ಹಳ್ಳಿಯಲ್ಲೂ ಸಹ

0: ನಾವು ಏನು ಕ್ಯೂ ಆರ್ ಕೋಡ್ ಕ್ರಾಂತಿ ಇದೆ ಅದನ್ನ ತಗೊಂಡೋಗೋದು ನಮ್ಮ ಜವಾಬ್ದಾರಿ. ಸೊ ಅದಕ್ಕೆ ಯಾರು ಮುತುವರ್ಜಿ ವಹಿಸ್ತಾರೆ? ಈಗ ಗೂಗಲ್ ಪೇ ಅವ್ರು ವಹಿಸ್ತಾರಾ, ಅಥವಾ ಫೋನ್ ಪೇ ಅವ್ರು ವಹಿಸ್ತಾರಾ, ಅಥವಾ ಬ್ಯಾಂಕ್ನವ್ರು ವಹಿಸ್ಬೇಕಾ? ಹಾಗೆ ಇಂಡಿವಿಜುವಲ್ ಬ್ಯಾಂಕ್ ಅದಕ್ಕೆ ಎಫರ್ಟ್ ಹಾಕೋದಕ್ಕಿಂತ ಕಲೆಕ್ಟಿವ್ಲಿ ಅಟ್ ದ ಪಾಲಿಸಿ ಲೆವೆಲ್ ಎನ್ ಪಿ ಸಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಏನು 0.4% ಏನ್ ಕಲೆಕ್ಟ್ ಮಾಡ್ತಾ ಇದಾರೆ, ಆ 0.4% ಅಲ್ಲಿ 5% ವಿಲ್ ಗೋ ಟು ದಿಸ್ ಫಂಡ್. ಆಯ್ತಾ, ಈ ಫಂಡ್ ಇಂದ ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ರಸ್ತೆ ಬದಿ ಯಾರು ವ್ಯಾಪಾರಿಗಳಿರ್ತಾರೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಹೆಂಗೆ ಉಪಯೋಗಿಸ್ಬೇಕು ಅಂತೇಳಿ. ಅದೊಂದು ಅಪ್ರಹೆನ್ಷನ್, ಎಲ್ರಿಗೂ ಒಂದು ಅನುಮಾನ ಇರುತ್ತೆ, ಅಯ್ಯೋ ಏನು ಸೇಫಾ ಏನು ನನಗೆ ಗೊತ್ತಿಲ್ವಲ್ಲ, ಯಾವ ಬಟನ್ ಎತ್ತಬೇಕು ಹೇಗೆ ತೊಗೋಬೇಕು ಏನು ಎತ್ತ ಅಂತೇಳಿ, ಯಾರು ಮೋಸ ಮಾಡ್ತಾರಾ ಅಂದ್ರೆಲ್ಲ ಅನುಮಾನ ಇರುತ್ತೆ. ಅವ್ರಿಗೆಲ್ಲ ಟ್ರೈನಿಂಗ್ ಕೊಡಬೇಕು, ಉದಾಹರಣೆ ಸಹಿತ. ಮತ್ತೆ ಮಿಷಿನ್ಗಳ ಕೆಲಸಲ್ಲ ಅವ್ರು ಕೊಡಬೇಕಾಗತ್ತೆ. ಮತ್ತೆ ಸಣ್ಣ ವ್ಯಾಪಾರಿಗಳನ್ನ ಹುಡುಕ್ಬೇಕಲ್ಲ, ಕೆಲವರು ಏನೋ ಸಂತೆಗಳೇ ಬರ್ತಾರೆ ಅವರು, ಈ ವಾರ ಇಲ್ಲಿ ಮುಂದಿನ ವಾರ ಇನ್ನೆಲ್ಲೋ, ಅವ್ರನ್ನೂ ಸಹ ಕಂಡುಹಿಡಿದು ಯಾರು ಉಪಯೋಗಿಸ್ತಾ ಇಲ್ಲ. ಅದಕ್ಕೆ ಇದು ಎಲ್ಲ ಉಪಯೋಗಿಸ್ಬೇಕಾಗತ್ತೆ, ಯಾವುದು ಕ್ಯೂ ಆರ್ ಕೋಡ್ ಕೊಡಬೇಕಾಗತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ಇದು ಎಷ್ಟು ನಮ್ಮ ಭಾರತದ ಆರ್ಥಿಕ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅಂದ್ರೆ, ಒಂದು ವ್ಯಾಪಕ ಬಳಕೆ ಆಗುತ್ತೆ, ಇನ್ನೊಂದು ನೀವು ಹೇಳಿದಂಗೆ ಹಣಕಾಸು ಒಳಗೊಂಡಿಕೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಇನ್ಕ್ಲೂಷನ್. ಅಸಂಘಟಿತ ವಲಯದವ್ರು ಇದಾರೆ, ಬ್ಯಾಂಕ್ ಅಲ್ಲೇ ಹೋಗಿಲ್ಲ, ಅಕೌಂಟ್ ಇಲ್ಲ, ಇನ್ನೂ ಜನ್ಧನ್ ಅಕೌಂಟ್ ಅದೊಂದು ಮೂಮೆಂಟ್ ಆಯ್ತು 2014 ನಂತರ. ಅದೇ ರೀತಿ ಒಂದು ಯು ಪಿ ಐ ಕ್ರಾಂತಿ ಸಹ ಆಗಿದೆ. ಮತ್ತೆ ಇನ್ನೊಂದು ಏನಂದ್ರೆ, ಈ ಯು ಪಿ ಐ ಬರೋದ್ರಿಂದ ಒಂದು ಪಾರದರ್ಶಕತೆ ಅಂತ ಏನ್ ಹೇಳ್ತೀವಿ ನಾವು, ಪಾರದರ್ಶಕತೆ ಅಂತ ಹೇಳಿದ್ರೆ ಇನ್ನೇನಿಲ್ಲ, ಏನೋ ದಾಖಲೆಗಳಿರುತ್ತೆ, ಡಿಜಿಟಲ್ ರೆಕಾರ್ಡ್ ಇರುತ್ತೆ. ಈಗ ಲಾಸ್ಟ್ 10 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಎಷ್ಟೋ ಜನಗಳಿಗೆ ಅವ್ರಿಗೆ ಸಾಲ ಸಿಗುತ್ತೆ, ನಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ತೋರಿಸಿದ್ರೆ ಸಾಲ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಆ ಪಾಸ್ಬುಕ್ ಅವರಿಗೆ ಪ್ರೂಫು, ಯಾಕಂದ್ರೆ ಪಾಸ್ಬುಕ್ ಅಲ್ಲಿ ಅವರು ಟೀ ಶಾಪ್ ನಡೆಸ್ತಾ ಇದ್ರೆ ಡೈಲಿ 500 ರೂಪಾಯಿನ 1,000 ರೂಪಾಯಿನ 2,000 ರೂಪಾಯಿನ ವ್ಯಾಪಾರ ಆಗುತ್ತೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ 20% 30% ಮಾರ್ಜಿನ್ ಬ್ಯಾಂಕ್ನವ್ರು ಗೊತ್ತಿರುತ್ತೆ, ಇವನ ಸಂಪಾದನೆ, ಇವನು ಸೇಲ್ಸ್ ಇಷ್ಟಿದೆ, ಮಾರ್ಜಿನ್ ಇಷ್ಟಿದೆ. ಹಾಗಾಗಿ ಬರೇ ಯು ಪಿ ಐ ಯಾರು ಉಪಯೋಗಿಸ್ತಾ ಇರ್ತಾರೆ ಅವ್ರಿಗೆ ಸಾಲ ಸಿಗುತ್ತೆ. ಈ ರೀತಿ ಸುಮಾರು ಸ್ಕೀಮ್ಗಳಿದ್ದಾವೆ ಗೌರ್ಮೆಂಟ್ ಆಫ್ ಇಂಡಿಯಾದ್ದು. ಎಲ್ಲಿ ಅವ್ರು ಸಾಲ ಕೊಟ್ಟಾಗ ಆ ಸಾಲ ಕೊಡೋದು ಯಾರಿಗೆ ಅಂದ್ರೆ, ಕ್ಯೂ ಆರ್ ಕೋಡ್ ಇರಬೇಕು. ರಸ್ತೆ ಬದಿ ವ್ಯಾಪಾರಿಗಳಿಗೆ ಒಂದು ಸಪರೇಟ್ ಸ್ಕೀಮ್ ಇದೆ, ಆ ಸ್ಕೀಮಿನ ಅಡಿಯಲ್ಲಿ ಅವ್ರು ಸಾಲ ತಗೋಬೇಕು ಅಂತ ಹೇಳಿದ್ರೆ ಅವ್ರು ಕ್ಯೂ ಆರ್ ಕೋಡ್ ಅನ್ನ ಇಟ್ಕೊಂಡೇ ವ್ಯಾಪಾರ ಮಾಡಬೇಕು, ಅಂತವ್ರಿಗೆ ಮಾತ್ರ ವ್ಯಾಪಾರ ಸಾಲ ಅಂತ ಹೇಳಿ ಕೊಡ್ತಾರೆ. ಸೊ ಹಾಗಾಗಿ ಆರ್ಥಿಕ ಏನು ಒಳಗೂಡಿಕೆ ಏನಿದೆ, ಹಣಕಾಸು ಒಳಗೊಂಡಿಗೆ, ಅದು ಸಹ ಬಹಳ ಇದಾಗುತ್ತೆ. ಮತ್ತೆ ಏನಂದ್ರೆ, ಎಕಾನಮಿಕ್ ಎಂಪವರ್ಮೆಂಟ್ ಅಂತ ಏನ್ ಹೇಳ್ತೀವಿ, ಆರ್ಥಿಕತೆಯ ಬಲ ವ್ಯಾಪಕವಾಗಿ ಬಳಕೆ ಆದ್ರೆ ನಮಗೆ ಈ GDP ಅಂತ ಏನ್ ಹೇಳ್ತೀವಿ ನಾವು ಕ್ಯಾಲ್ಕುಲೇಷನ್, ಅದು ಅನುಕೂಲ ಆಗುತ್ತೆ. ಯಾಕಂದ್ರೆ ಇನ್ಫಾರ್ಮಲ್ ಸೆಕ್ಟರ್ ಅಂತ ಏನ್ ಹೇಳ್ತೀವಿ ನಾವು, ಆ ಇನ್ಫಾರ್ಮಲ್ ಸೆಕ್ಟರ್ ರೋಲ್ ಆಫ್ ಇನ್ಫಾರ್ಮಲ್ ಸೆಕ್ಟರ್ ಎಲ್ಲ ಕಮ್ಮಿ ಆಗುತ್ತೆ. ಯಾರು ಎಷ್ಟು ವ್ಯಾಪಾರ ಮಾಡ್ತಾ ಇದಾರೆ, ಎಷ್ಟು ಅವರು ಪರ್ಚೇಸ್ ಕನ್ಸಂಪ್ಷನ್ನು ಪ್ರಾಫಿಟ್ ಎಷ್ಟು, ಅದನ್ನೆಲ್ಲ ಎಸ್ಟಿಮೇಟ್ ಮಾಡ್ಲಿಕ್ಕೂ ಸಹ ನಮಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಓವರಾಲ್ ಈ ಯು ಪಿ ಐ ಇಂದ ಒಂದು ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಬೆನಿಫಿಟ್, ಅನದರ್ ಕಂಟ್ರಿ ಲೆವೆಲ್ ಅಲ್ಲೂ ಸಹ ಇದು ತುಂಬಾ ಬೆನಿಫಿಟ್ ಆಗುತ್ತೆ ಅಂತ ನನ್ನ ಭಾವನೆ.
1: ತಾವು ಎರಡು ಮುಖ್ಯವಾದ ಅಂಶಗಳನ್ನ ಹೇಳಿದ್ರಿ, ಈ ಡಿಜಿಟಲ್ ಪಾವತಿಯಿಂದ ಒಂದು ಪಾರದರ್ಶಕತೆ, ಇನ್ನೊಂದು ಪ್ರತಿ ಪಾವತಿ ಪ್ರತಿ ವಹಿವಾಟು ಕೂಡ ದಾಖಲೀಕರಣ ಆಗುತ್ತೆ ಅನ್ನುವ ಒಂದು ಅಂಶ. ಮತ್ತೆ ಹೀಗೆ ದಾಖಲೀಕರಣ ಆಗೋದ್ರಿಂದ ಸರಿಯಾದ ಡೇಟಾ ಸಿಗುತ್ತೆ, ಮತ್ತು ನಮ್ಮ GDPಯ ದರ ಇತ್ಯಾದಿಗಳನ್ನು ಸರಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ತಾವು ಇನ್ಫಾರ್ಮಲ್ ಸೆಕ್ಟರ್ ಅಂತ ಏನು ಹೇಳಿದ್ರಿ, ಆ ಒಂದು ಇನ್ಫಾರ್ಮಲ್ ಸೆಕ್ಟರ್ ಅಥವಾ ಅನೌಪಚಾರಿಕ ಒಂದು ವಲಯದಲ್ಲಿ ಇರುವಂಥ ವರ್ತಕರಿಗೆ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳನ್ನು ಸರಿಯಾಗಿ ರೂಪಿಸೋದಕ್ಕೆ ಮತ್ತು ಜಾರಿಗೊಳಿಸೋದಕ್ಕೆ ಕೂಡ ಈ ಒಂದು ದತ್ತಾಂಶ ಸಹಾಯ ಮಾಡುತ್ತೆ ಅಂತ ತಾವು ಹೇಳಿದ್ರಿ. ಮತ್ತು ಈ ಹೊಸ ಮಾರ್ಗಸೂಚಿ ಅನ್ವಯ 5% ಈ MDR ಸಂಗ್ರಹಣೆ ಏನಿದೆ ಅದನ್ನು ಸಣ್ಣ ವರ್ತಕರ ಒಂದು ಅಭಿವೃದ್ಧಿಗೆ ಬಳಕೆ ಮಾಡ್ತೀವಿ ಅನ್ನುವ ಒಂದು ಅಂಶ ತಾವು ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ರಿ. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರು ಇರಬಹುದು, ಮತ್ತು ತಳ್ಳುವ ಗಾಡಿನಲ್ಲಿ ವ್ಯಾಪಾರ ಮಾಡೋರು, ಒಂದು ಹೂ ಮಾರಾಟ ಮಾಡೋರು, ತರಕಾರಿ ಮಾರಾಟ ಮಾಡೋರು, ಇವರನ್ನು ಆರ್ಥಿಕ ಒಳಗೊಳ್ಳುವಿಕೆಗೆ ಇನ್ಕ್ಲೂಷನ್ ಮಾಡೋದಕ್ಕೆ, ಮತ್ತು ಅವರ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಇದಕ್ಕೆ ಕೂಡ ಈ ಒಂದು ಹಣ ಬಳಕೆ ಆಗೋದ್ರಿಂದ ಅವರು ಈ ತಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಸಾಧಿಸೋದಕ್ಕೆ ಮತ್ತು ಅವರು ಕೂಡ ಹೂಡಿಕೆ ಮಾಡೋದಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ ಅಂತ ತಾವು ಹೇಳಿದ್ರಿ. ಒಟ್ಟಾರೆ ಈ UPI ಪಾವತಿ ವ್ಯವಸ್ಥೆ ಏನಿದೆ ಅದು ನಮ್ಮ ದೇಶೀಯ ಡಿಜಿಟಲ್ ತಂತ್ರಜ್ಞಾನದ ಒಂದು ಅತ್ಯುತ್ತಮ ಮಾದರಿ. ಇದರ ಅಭಿವೃದ್ಧಿ ಮತ್ತು ನಿರ್ವಹಣೆಗೆ ಸರ್ಕಾರ ವಾರ್ಷಿಕ ಸುಮಾರು 20,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಅನ್ನುವ ಒಂದು ಅಂಕಿಅಂಶ ಲಭ್ಯ ಆಗಿದೆ. ಒಟ್ಟಾರೆ ಇಷ್ಟು ಹಣವನ್ನು ಖರ್ಚು ಮಾಡುವಂತಹ ಈ ಒಂದು UPI ವ್ಯವಸ್ಥೆಯನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಬೇಕಾಗಿರುತ್ತೆ. ಮತ್ತು ತಾವಾಗಲೇ ಹೇಳಿದಂಗೆ ಸೈಬರ್ ಇಶ್ಯೂಸ್ ಕೂಡ ಇದೆ, ಮತ್ತು ಬ್ಯಾಂಕಿಂಗ್ ಟೆಕ್ನಾಲಜಿ ಕೂಡ ಸಪೋರ್ಟಿಂಗ್ ಮಾಡೋದು ಇತ್ಯಾದಿಗಳೆಲ್ಲ ಇದರಲ್ಲಿ ಸೇರಿಕೊಂಡಿರುತ್ತೆ. ಒಟ್ಟಾರೆ ಈ ಒಂದು ಡಿಜಿಟಲ್ ವ್ಯವಸ್ಥೆಯನ್ನು UPIಯನ್ನು ಮತ್ತಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಈ ಒಂದು ಮಾರ್ಗಸೂಚಿ ಹೇಗೆ ನೆರವಾಗುತ್ತೆ ಅಂತ ಹೇಳ್ತೀರಿ?
0: ಒಂದು ನೀವು ಹೇಳಿದಾಗೆ ಏನೋ ಇದು ಮಾಡೆಲ್ ಇದು ಮತ್ತೆ

0: ಸಾಕಾಗಲ್ಲ. ಸೊ ಒಂದು ರೂಪಾಯಿ ಲೆಕ್ಕದಲ್ಲಿ ನೀವು ಹೇಳಿದ್ರೆ ತಿಂಗಳಿಗೆ 2,300 ಕೋಟಿ ರೂಪಾಯಿ ಖರ್ಚು ಅಂತ ಒಂದು ಎಸ್ಟಿಮೇಷನ್ ಇದೆ. ಆಗ ನೋಡಿದ್ರೆ ನೀವು 12 ಗುಣಾಕಾರ ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ನೀವು ಹೇಳೋದಕ್ಕಿಂತ. ಅದಿರಲಿ, ಅದು ಎಸ್ಟಿಮೇಷನ್ನು. ಆದರೆ ಇದನ್ನು ರಿಕವರಿ ಮಾಡಿ, ಯಾಕಂದರೆ ಕಾಸ್ಟು ಕಾಸ್ಟ್ ಆಗಬೇಕಲ್ಲ, ಯಾಕಂದರೆ ಈ ಕೆಲವೊಂದು ಕಂಪನಿಗಳು ಲಾಸ್ ಮಾಡ್ಕೊತಾ ಇದೆ ಇದರಿಂದ. ಹಾಗಾಗಿ ಒಂದು ಅವರು ಸಸ್ಟೈನಬಿಲಿಟಿ ಅಂತ ಏನು ಹೇಳಿದ್ರಿ ನೀವು, ಸಸ್ಟೈನಬಲ್ ಆಗಿರಬೇಕು ಈ ಮಾಡೆಲ್ಲು. ಮತ್ತು ಯೂಸರ್ ಪೇಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಯಾರು ಯೂಸರ್ ಇದ್ದಾರೆ ಅವರಷ್ಟೇ ಕೊಡಬೇಕು. ಮತ್ತು ಯೂಸರ್ ಅಕಾರ್ಡಿಂಗ್ ಟು ಕೆಪಾಸಿಟಿ ಅಂತೂ ಇದೆ. ಈಗ 12 ಇನ್ಕಮ್ ಟ್ಯಾಕ್ಸ್ ಇಲ್ಲ, 5 ಲಕ್ಷದಿಂದ 5% 12 ಮೇಲೆ 20% ಅಂತ ಸ್ಲ್ಯಾಬ್ಸ್ ಇದೆ ನೋಡಿ. ಅದೇ ರೀತಿ ಇದು ಒಂದು ರೀತಿ ಯು ಕ್ಯಾನ್ ಟೇಕ್ ಎ ಸ್ಲ್ಯಾಬ್ ಟು 2,000 ನೋ MDR, ಅದ್ರ ಮೇಲೆ 0.4, ಮತ್ತೆ ಇದು 300 ಮ್ಯಾಕ್ಸಿಮಮ್. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಕಾಸ್ಟ್ ರಿಕವರಿ ಮಾಡೆಲ್ ಅಂತ ಹೇಳ್ಬೋದಿತ್ತು. ನಮ್ಮ NPCA ಅವರು, MD ಅವರು, ದಿಲೀಪ್ ಅಸ್ಬಿ ಅವರು, ನಾನು ಯಾವ್ದೋ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಅವ್ರ ಪ್ರಕಾರ ಈ ಒಂದು 10 ಹಿಂದೆ ಒಂದು ಸರ್ವರ್, ಕಂಪ್ಯೂಟರ್ ಸರ್ವರ್ ಏನಿದೆ 20 ಸಿಗ್ತಾ ಇತ್ತು ಅಂತೆ. ಈಗ ಅದೇ ಸರ್ವರು, ಕೆಪಾಸಿಟಿ ಇರುವಂತ ಸರ್ವರು 1 ವೆಚ್ಚ ಆಗ್ತಾ ಇದೆ ಅಂತ ಹೇಳ್ತಾರೆ ಅವರು. ಸೊ ಹಾಗಾಗಿ ಏನೋ ಇಷ್ಟು ದಿವಸ ಉಚಿತವಾಗಿ ಯಾಕೆ ಅಂತ ಹೇಳಿದ್ರೆ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಪಾಲಿಸಿ, ಮತ್ತೆ ಕರೋನಾ ಟೈಮಲ್ಲಿ ಅದು ಜಾಸ್ತಿ ಆಯಿತು. ಇನ್ನೊಂದು ಅಂಶ ಏನಂತ ಹೇಳಿದ್ರೆ 2016-18 ನನ್ನ ಜ್ಞಾಪಕದ ಪ್ರಕಾರ ಅವಾಗಲೂ MDR ಇತ್ತು. 2018-18 ನಂತರ ಬಿಟ್ಟರು. ಮತ್ತೆ ಈ MDR ಏನಂತ ಹೇಳಿದ್ರೆ ಬೇರೆ ಎಲ್ಲಾ ಪೇಮೆಂಟ್ ಇನ್ಸ್ಟ್ರೂಮೆಂಟ್ಗಳಿಗೂ ಇದಾವೆ. IMPS ಗಿದೆ, ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ಮಾಡೋಕೋದ್ರೆ ಇದೆ, ಕ್ರೆಡಿಟ್ ಕಾರ್ಡ್ ಇದೆ, ಡೆಬಿಟ್ ಕಾರ್ಡ್ ಇದೆ. ಸೊ ಹಾಗಾಗಿ ಪೇಮೆಂಟ್ ಚಾರ್ಜಸ್ ಏನಿದೆ ಆ ಚಾರ್ಜಸ್ಸು ಕೊಡಬೇಕಾಗುತ್ತೆ, ಆದರೆ ಮರ್ಚೆಂಟ್ಗಳ ಮೇಲೆ ಬೀಳುತ್ತದೆ ಅಷ್ಟೇ. ಇದುವರೆಗೆ ನನ್ನ ಅನುಭವದಲ್ಲಿ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಎಲ್ಲ ಕಡೆ ನೀವು ನೋಡ್ಬೋದು ಅಕ್ಸೆಪ್ಟ್ ಮಾಡ್ಕೋತಾರೆ. ರೂಪೇ ಕಾರ್ಡ್ ಅಂತೂ ನಿಜವಾಗ್ಲೂ ದೊಡ್ಡ ಒಂದು ಕಾಂಪಿಟೇಷನ್ ಕೊಡ್ತಾ ಇದೆ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ಗೆ. ಸೊ ಹಾಗಾಗಿ ಈ ಒಂದು ಮೂಲ ಸೌಕರ್ಯ ಅಥವಾ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಇದನ್ನು 23 billion ಅಥವಾ 2,300 crore ಟ್ರಾನ್ಸಾಕ್ಷನ್ ಆಗುತ್ತಲ್ಲ ಒಂದು ತಿಂಗಳಿಗೆ, ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸರ್ವರ್ ಸೆಟಪ್, ಸೈಬರ್ ಸೆಕ್ಯೂರಿಟಿ ಇದಕ್ಕೆಲ್ಲ ಸುಮಾರು ಖರ್ಚಾಗುತ್ತೆ. ಮತ್ತು ಇನ್ನೊಂದು ಏನಂದರೆ ಈ ಮಾಡೆಲಲ್ಲಿ, ಉದಾಹರಣೆಗೆ ನೋಟ್ಸ್ ಇನ್ ಸರ್ಕ್ಯುಲೇಷನ್, ಕರೆನ್ಸಿ ಕನ್ಸಂಪ್ಷನ್ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ. ಕರೆನ್ಸಿ ಕನ್ಸಂಪ್ಷನ್ ಆಯ್ತು ಅಂತ ಹೇಳಿದರೆ ಒಂದು ನೋಟ್ ಅಕಾರ್ಡಿಂಗ್ ಟು ಮೀ ಒಂದು 3-5 rupees ಆಗುತ್ತೆ ಒಂದು ನೋಟ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ RBIಯಲ್ಲಿ. ಅದೇ ಥರ ಕಾಯಿನ್ಗೂ ಸಹ ಖರ್ಚಾಗುತ್ತೆ. ಸೊ ಹಾಗಾಗಿ ಈ ನೋಟ್ ಕರೆನ್ಸಿ ಅಥವಾ ಕಾಯಿನ್ ಏನಿದೆ ಅದರದ ಮೇಲೆ ಖರ್ಚು ಏನಾಗ್ತಾ ಇದೆ, ರಿಸರ್ವ್ ಬ್ಯಾಂಕ್ನವರು ಅರೌಂಡ್ 5,000 crore ಖರ್ಚು ಮಾಡ್ತಾರೆ, ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ನಾನು ಅವಾಯ್ಡ್ ಮಾಡೋಕ್ಕಾಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸಿಮಿಲರ್ಲಿ ಈಗ ATM ವೆಚ್ಚ ನೋಡಿ, ATM ಹೋಗೋ ಅವಶ್ಯಕತೆ ಇಲ್ಲ UPI, ಯಾಕಂದ್ರೆ ATM ಅಲ್ಲೂ ಅಲ್ಲೂ 3-5 transactions ಪರ್ ಮಂತ್ ಅಂತ ಲಿಮಿಟ್ ಇದೆ. ಅದ್ರ ಮೇಲೆ ಜಾಸ್ತಿ ನೀವು ATM ಉಪಯೋಗಿಸಿದ್ರೆ ನಿಮ್ಮ ಬ್ಯಾಂಕ್ ಅದನ್ನು ಬೇರೆ ಬ್ಯಾಂಕ್ ಅಲ್ಲಿ ಅದಕ್ಕೆ 23 ಚಾರ್ಜಸ್ ಆ ರೀತಿ ಎಲ್ಲ ಇದೆ. ಸೊ ಅದನ್ನು ಸಹ ಅವಾಯ್ಡ್ ಮಾಡಬಹುದು. ದಿಸ್ ಆರ್ ದ ಸಮ್ ಆಫ್ ದ ಎಕನಾಮಿಕ್ ಬೆನಿಫಿಟ್ಸ್. ಐ ಆಮ್ ನಾಟ್ ಶೋರ್, ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ.
1: ಮುಖ್ಯವಾಗಿ ಜನರ ಸಮಯ ಉಳಿತಾಯ ಆಗುತ್ತೆ.
0: ಹೌದು,
1: ಈಗ ನೋಡಿ ATM ಹೋಗಿ ಅಲ್ಲಿ ಸರತಿ ಸಾಲಲ್ಲಿ ನಿಲ್ಬೇಕು, ಅದಕ್ಕೂ ಮುಂಚೆ ಬ್ಯಾಂಕ್ ಅಲ್ಲಿ ಹೋಗಿ ಕ್ಯಾಶ್ ಡ್ರಾ ಮಾಡಬೇಕಾಗಿತ್ತು. ಸೊ ಈ ಎಲ್ಲ ಸಮಯ ಉಳಿತಾಯ ಆಗುತ್ತೆ. ಮತ್ತೆ ನಾವು ಟ್ರಾನ್ಸಾಕ್ಷನ್ ಮಾಡಿದ್ದು ಯಾವುದೇ ವರ್ತಕರಿಗೆ ಅಲ್ಲೇ ನಮಗೆ ದಾಖಲೆ ಲಭ್ಯ ಆಗೋದ್ರಿಂದ ಈ ವಂಚನೆ ಪ್ರಕರಣಗಳು ಕೂಡ ತುಂಬಾ ಕಡಿಮೆ ಆಗುತ್ತೆ ಈ ಒಂದು UPI ವಿಷಯದಲ್ಲಿ.
0: ಖಂಡಿತ.
1: ಮತ್ತೆ ತಾವಾಗಲೇ ಹೇಳ್ತಾ ಇದ್ರಿ, ಈ ಹಿಂದೆ UPIಗೆ ಹೋಲಿಸಿದ್ರೆ ನಮ್ದೇನು ಈ ಗ್ಲೋಬಲ್ ಕಾರ್ಡ್ ಪೇಮೆಂಟ್ ಸಿಸ್ಟಮ್ ಇದೆ, ಮಾಸ್ಟರ್ ಕಾರ್ಡ್ ಇರಬಹುದು, ವೀಸಾ ಇರಬಹುದು, ಈ ಎಲ್ಲ ಅಂತಾರಾಷ್ಟ್ರೀಯ ಈ ಕಾರ್ಡ್ ಪೇಮೆಂಟ್ ವ್ಯವಸ್ಥೆನಲ್ಲೇ ಕೂಡ ಒಂದು ಸಣ್ಣ ಪ್ರಮಾಣದ ಒಂದು MDR ಅನ್ನು ಇರೋದನ್ನು ನಾವು ಕಾಣ್ತೀವಿ. ಅದನ್ನು ಕಮಿಷನ್ ಅಂತ ಹೇಳಬಹುದು. ಅದು ಖಾಸಗಿ ಸಂಸ್ಥೆಗಳಿಗೆ ಮತ್ತು ವಿದೇಶಗಳಿಗೆ ಆ ಒಂದು ಹಣ ಹೋಗ್ತಾ ಇತ್ತು. ಆದರೆ ಈಗ ಮೊಬೈಲ್ ಫೋನ್ ಕ್ರಾಂತಿ, ಈಗ ಏನಾಯಿತು, ಡಿಜಿಟಲ್ ಪಾವತಿ, ಇದರಿಂದ UPI ಬಳಕೆ ಮಾಡೋದ್ರಿಂದ ಈ ಎಲ್ಲ ಮೊತ್ತ ನಮ್ಮ ದೇಶೀಯ ಆರ್ಥಿಕತೆ ಒಳಗಡೆ ಬರೋದ್ರಿಂದ ಈ ಅಂಶ ನಮ್ಮ ಆರ್ಥಿಕತೆಗೆ ಯಾವ ರೀತಿ ಬಲ ಕೊಡುತ್ತೆ ಅಂತ.
0: ಒಂದು ನೀವು ಹೇಳಿದಾಗೆ ಏನೋ ಮಾಸ್ಟರ್ ಕಾರ್ಡ್ ಮತ್ತೆ ವೀಸಾ ಗ್ಲೋಬಲ್ ಜೈಂಟ್ ಅವರು, ಬಹುಶಃ ಅವ್ರದ್ದು 160-170 ದೇಶಗಳಲ್ಲಿ ಅವ್ರದ್ದು ಕಾರ್ಡ್ ಅಕ್ಸೆಪ್ಟ್ ಆಗುತ್ತೆ. ನಾವು ಸಹ ರೂಪೇ ಕಾರ್ಡ್ಗಳು ಸಹ ಹೊರಗಡೆ ಅಕ್ಸೆಪ್ಟ್ ಮಾಡಬೇಕು ಅಂತೇಳಿ ಸುಮಾರು ಇನಿಷಿಯೇಟಿವ್ ಇದೆ. ಸಮ್ ಕೋಆರ್ಡಿನೇಷನ್ ಏನು, ಕೋ ಬ್ರ್ಯಾಂಡಿಂಗ್ ಅಂತನೋ ಏನೋ ಒಂದು ಮಾಡ್ಕೊಂಡಿದೀವಿ ನಾವು ಇಂಡಿಯಾದಲ್ಲಿ. ಸೊ ಹಾಗಾಗಿ ನಮ್ಮ ರೂಪೇ ಕಾರ್ಡ್ಗಳು ಸರ್ಟನ್ ಎಕ್ಸ್ಟೆಂಟ್, ವೀಸಾ ಮಾಸ್ಟರ್ ಕಾರ್ಡ್ ತರ ಅಕ್ಸೆಪ್ಟೆನ್ಸ್ ಇಲ್ಲದೆ ಇರ್ಬೋದು, ಆದರೆ ಅಕ್ಸೆಪ್ಟೆನ್ಸ್ ಇದೆ. ಸೊ ಹಾಗಾಗಿ ಇದನ್ನ ನಾವು ಗ್ಲೋಬಲ್ ಲೆವೆಲ್ ಅಲ್ಲಿ ಯೋಚನೆ ಮಾಡೋದಾದ್ರೆ ಖಂಡಿತ ನಾವು ಏನು ಕಮಿಷನ್ ತಗೊಂತ ಇದ್ದಾರೆ ಈಗ MDR ಅಂತ ಹೆಸರಲ್ಲಿ ಮಾಸ್ಟರ್ ಕಾರ್ಡ್ ಮತ್ತೆ ವೀಸಾ, ನ್ಯಾಚುರಲಿ ಬಿಕಾಸ್ ಆಫ್ UPI ಅವ್ರದ್ದು ವಾಲ್ಯೂಮ್ ಆಫ್ ರೆವಿನ್ಯೂ ಸ್ವಾಭಾವಿಕವಾಗಿ ಅದು ಕಮ್ಮಿ ಆಗಿರುತ್ತೆ. ನನ್ನ ಹತ್ರ ಅಂಕಿ ಅಂಶಗಳಿಲ್ಲ ಅವ್ರದ್ದು ಎಷ್ಟಿತ್ತು ಮೊದಲು, ಈಗ ಎಷ್ಟಾಗ್ತಾ ಇದೆ, ಎಷ್ಟು ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂತೇಳಿ. ಆದರೆ ಖಂಡಿತ ಈಗ ಎಲ್ಲ ಮಾಸ್ಟರ್ ಕಾರ್ಡು, ವೀಸಾ ಕಾರ್ಡು ಎಲ್ಲ ಅದಷ್ಟೇ ಇತ್ತು, ರೂಪೇ ಕಾರ್ಡ್ ಇರಲೇ ಇಲ್ಲ. ಸೊ ರೂಪೇ ಕಾರ್ಡ್ ಸಹ ಅದಕ್ಕೆ ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದೆ. ಸೊ ಹಾಗಾಗಿ ಮಾಸ್ಟರ್ ಕಾರ್ಡ್ ವೀಸಾ ಬೀಯಿಂಗ್ ಎನ್ ಅಮೆರಿಕನ್ ಕಂಪನೀಸ್, ಇಟ್ ಇಸ್ ಆಲ್ಸೋ ಇನ್ವಾಲ್ವ್ಡ್. ಪ್ರಾಫಿಟ್ ಏನು ಮೈಗ್ರೇಟ್ ಆಗುತ್ತೆ ಅಥವಾ ಪ್ರಾಫಿಟ್ ರಿಮಿಟ್ ಮಾಡ್ತಾರೆ ಅವರು, ಅವಾಗ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ.

0: ಫಾರಿನ್ ಎಕ್ಸ್ಚೇಂಜ್ ಏನಿದೆ ಅದರಲ್ಲೂ ಸಹ ನಮಗೆ ಉಳಿಯುತ್ತೆ. ಈಗಾಗಲೇ ಹೇಳ್ದಂಗೆ ನಾನು ಆರ್ ಬಿ ಐ ನೋಟ್ ಪ್ರಿಂಟ್ ಮಾಡೋದು ಅಥವಾ ಎ ಟಿ ಎಂ ನಿರ್ವಹಣೆ ಇದರಲ್ಲೆಲ್ಲ ಸೇವಿಂಗ್ಸ್ ಇದ್ದೇ ಇದೆ. ಓವರ್ಆಲ್ ಏನಪ್ಪಾ ಅಂತ ಹೇಳಿದರೆ ಲಕ್ಷಾಂತರ ಕೋಟಿ ರೂಪಾಯಿಗಳು ದೇಶೀಯವಾಗಿ ಉಳಿದು ಬ್ಯಾಂಕಿಂಗ್ ಮೂಲಸೌಕರ್ಯ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಸೈಬರ್ ಸುರಕ್ಷತೆ, ಇನ್ನೋವೇಷನ್ನು, ಇದೆಲ್ಲ ನಮಗೆ ಅನುಕೂಲ ಅಂತ ನನ್ನ ಒಂದು ಅಭಿಪ್ರಾಯ.
1: ಸರ್, ಈ ಹೊಸ ಮಾರ್ಗಸೂಚಿಯನ್ನು ನಮ್ಮ ಹಣಕಾಸು ಸ್ಥಾಯಿ ಸಮಿತಿ 32ನೇ ವರದಿ ಆಧರಿಸಿ ರಚನೆ ಮಾಡಲಾಗಿದೆ ಅನ್ನುವ ಒಂದು ಅಂಶ, ಮತ್ತು ಈ ಎಂ ಡಿ ಆರ್ ಸಂಗ್ರಹದ ಮೊತ್ತವನ್ನು ತಾವಾಗಲೇ ಹೇಳಿದ ಹಾಗೆ ಬ್ಯಾಂಕಿಂಗ್ ವ್ಯವಸ್ಥೆ, ಪಾವತಿ ವ್ಯವಸ್ಥೆ, ಯು ಪಿ ಐ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರನ್ನು ಅಭಿವೃದ್ಧಿಪಡಿಸೋದು, ಮತ್ತು ಯು ಪಿ ಐ ಅಪ್ಲಿಕೇಶನ್ ಪ್ರೊವೈಡರ್ಸ್, ಗ್ರಾಮೀಣ ಮತ್ತು ಪಟ್ಟಣ ಹಣಕಾಸು ವ್ಯವಸ್ಥೆ ಬಲಪಡಿಸುವುದು ಸೇರಿದಂತೆ ಒಟ್ಟಾರೆ ನಮ್ಮ ಈ ಡಿಜಿಟಲ್ ಪಾವತಿ ವ್ಯವಸ್ಥೆ ಮತ್ತು ಹಣಕಾಸು ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ಇದನ್ನು ಬಳಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಒಟ್ಟಾರೆ ಈ ಒಂದು ಕ್ರಮದಿಂದ ನಮ್ಮ ಒಂದು ಆರ್ಥಿಕತೆ ಮತ್ತು ನಮ್ಮ ಒಂದು ಹಣಕಾಸು ವ್ಯವಸ್ಥೆ ಯಾವ ರೀತಿ ಅಭಿವೃದ್ಧಿಗೊಳ್ಳುತ್ತೆ, ಮತ್ತು ತಾವಾಗಲೇ ಹೇಳಿದ ಹಾಗೆ ವಿಕಸಿತ ಭಾರತ 2047 ಹೊತ್ತಿಗೆ ನಾವು ಯಾವ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ನೋಡಬಹುದು?
0: ನಾನು ಆಗಲೇ ಹೇಳಿದಾಗ ಇದು ಯು ಪಿ ಐ ಇಸ್ ಎ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಪ್ರತಿ ತಿಂಗಳಿಗೆ 2800 ಕೋಟಿ ಟ್ರಾನ್ಸಾಕ್ಷನ್ಗಳಾಗುತ್ತಲ್ಲ, ನಮ್ಮಲ್ಲಿ ಈಗ ಡೇಟಾ ಅನಾಲಿಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಯಾವ ರೀತಿ ನಮ್ಮ ಖರ್ಚು ವೆಚ್ಚಗಳು ನಿಗಾ ವಹಿಸ್ತಾ ಇದ್ದಾರೆ, ಯಾವ ರಾಜ್ಯದಲ್ಲಿ ಎಷ್ಟು ಖರ್ಚಾಗ್ತಾ ಇದೆ, ಯಾವ ಡಿಸ್ಟ್ರಿಕ್ಟಲ್ಲಿ, ಯಾವ ತಾಲೂಕಲ್ಲಿ, ಎಲ್ಲಿ ಇದು ಖರ್ಚು ವೆಚ್ಚ ಆಗ್ತಾ ಇದೆ, ಎಲ್ಲಿಂದ ಕುತ್ಕೊಂಡು ಈ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ, ಆ ಒಂದು ಡೇಟಾ ಏನಿದೆ ಅದೇ ಒಂದು ದೊಡ್ಡ ಸಂಪತ್ತು ಅಂತ ಅನ್ಕೊಂತೀವಿ. ಸೊ ಹಾಗಾಗಿ ಇದು ಒಂದು ಕ್ರಾಂತಿ ಏನಂತ ಹೇಳಿದ್ರೆ, ಒಂದು ಡೇಟಾದಿಂದ ಇನ್ನೊಂದು ಡೇಟಾ ಡಿಸಿಷನ್ ಬರುತ್ತೆ, ದತ್ತಾಂಶ ಅಂತ ಹೇಳ್ತೀವಲ್ಲ ನಾವು. ಸೊ ಹಾಗಾಗಿ ಈ ದತ್ತಾಂಶಗಳು ಈ ಯು ಪಿ ಐ ಉಪಯೋಗಿಸಿರೋದ್ರಿಂದ ಹ್ಯೂಜ್ ಡೇಟಾ ಬೇಸ್ ಆಫ್ ಇನ್ಫಾರ್ಮೇಶನ್ ಇಸ್ ಸ್ಟೋರ್ಡ್. ಅದನ್ನು ಎ ಐ ಅಳವಡಿಸ್ಕೊಂಡು ಮುಂದೆ ನಾವು ಇನ್ನೋವೇಷನ್ ಮಾಡೋ ಅವಶ್ಯಕತೆ ಇದೆ. ಹಾಗೆ ಹೊಸ ಹೊಸ ಕಂಪನಿಗಳು ಬರ್ತವೆ. ಈ ಉದಾಹರಣೆಗೆ ನಾನು ಆಗಲೇ ಹೇಳಿದಾಗೆ ನಿಮಗೆ ಯು ಪಿ ಐಲ್ಲಿ ಒಂದು ಯು ಪಿ ಐ ಸರ್ಕಲ್ ಅಂತ ಒಂದಿದೆ. ಯು ಪಿ ಐ ಸರ್ಕಲಲ್ಲಿ ಏನಪ್ಪಾ ಅಂತ ಹೇಳಿದರೆ, ನೀವು ನಿಮ್ಮದು ಅಕೌಂಟನ್ನು ಯು ಪಿ ಐಲ್ ಮಾಡಿದ್ದೀರಾ, ನೀವು ನಿಮ್ಮ ಮಗನಿಗೆ ಪಾಕೆಟ್ ಮನಿ ಕೊಡಬೇಕು, ಅವನಿಗೆ 2000 ರೂಪಾಯಿ ತಿಂಗಳಿಗೆ ಅಂತೇಳಿ ಎತ್ತಿಟ್ಬಿಟ್ಟು ಅದು ಯು ಪಿ ಐಲ್ಲೇ ಅವನು ಸರ್ಕಲ್ ಮೆಂಬರ್ ಮಾಡಿ ಅವನು ಸಹ ಅವನ ಫೋನಿಂದ ಯು ಪಿ ಐ ಮಾಡ್ಬೋದು. ಎಲ್ಲಿವರೆಗೆ 2000 ರೂಪಾಯಿ. ದಿಸ್ ವಾಟ್ ಐ ಕಾಲ್ ಇನ್ನೋವೇಷನ್. ಕ್ರೆಡಿಟ್ ಕಾರ್ಡ್ ಇದಂತೂ ತುಂಬಾನೇ ಒಳ್ಳೆಯ ಉಪಯೋಗ. ಏನೋ ಮೊನ್ನೆ ತಾನೇ ಒಂದು ಕ್ರೆಡಿಟ್ ಕಾರ್ಡ್ ತಗೊಂಡೆ, ಅದು ಸಣ್ಣ ಬ್ಯಾಂಕಲ್ಲಿ ವರ್ಚುವಲ್ ಕಾರ್ಡ್, ಅದು ನನಗೆ ಇನ್ನು ಫಿಸಿಕಲ್ ಕಾರ್ಡೇ ಬಂದಿಲ್ಲ. ಆ ವರ್ಚುವಲ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಏನಿದೆ ಆ ಬ್ಯಾಂಕಿನವ್ರು ಕೊಟ್ಟಿದಾರಲ್ಲ, ಅದು ಎಲೆಕ್ಟ್ರಾನಿಕ್ ಕಾರ್ಡ್ ಅಲ್ಲ, ಫಿಸಿಕಲ್ ಅಲ್ಲ. ಅದನ್ನ ಉಪಯೋಗಿಸ್ಕೊಂಡು ನಾನು ಆಗಲೇ ನಾನು ಯು ಪಿ ಐ ಜೋಡಿಸ್ಬಿಟ್ಟಿದ್ದೀನಿ. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಬರೀ ಕ್ರೆಡಿಟ್ ಕಾರ್ಡನ್ನೇ ಉಪಯೋಗಿಸ್ತಾ ಇದ್ದೀನಿ, ಯಾಕಂದ್ರೆ ನನಗೆ ಡಿಸಿಪ್ಲಿನ್ ಇದೆ, ನನಗೆ ನಾನೇನು ಔಟ್ ಸ್ಟ್ಯಾಂಡಿಂಗ್ ಉಪಯೋಗಿಸ್ಕೊಳ್ಳಲ್ಲ. ಸೊ ಹಾಗಾಗಿ ಇದು ನಾವು ಇನ್ನೋವೇಷನ್. ಯಾರಿಗೆ ಅವಶ್ಯಕತೆ ಇದೆ, ತುರ್ತು ಅವಶ್ಯಕತೆ ಇದೆ, ಅದ್ರ ಯು ಪಿ ಐ ಪೇಮೆಂಟ್ ಮಾಡಬೇಕು. ಸೊ ಕ್ರೆಡಿಟ್ ಕಾರ್ಡ್ ಅನ್ನು ತಗೊಂಡೋಗಿ ಯು ಪಿ ಐ ಆಪ್ ಅಲ್ಲಿ ನೀವು ಮ್ಯಾಪ್ ಮಾಡಿದ್ರೆ ಅದು ಕ್ರೆಡಿಟ್ ಕಾರ್ಡ್ ನೀವು ಕೈಲಿ ಇಟ್ಕೊಂಡು ಓಡಾಡೋ ಅವಶ್ಯಕತೆ ಇಲ್ಲ. ಆ ಕಾರ್ಡಿಂದು ಫೋಟೋ ಹೊಡ್ಕೊಂಡು ಇನ್ಯಾರೋ ಏನೋ ಮಾಡ್ತಾರೆ ಅನ್ನೋದೇನಿಲ್ಲ, ನಿಮ್ ಫೋನೇ ಎಲ್ಲ. ಫೋನ್ ಬ್ಯಾಂಕಿಂಗ್ ಅಂತ ಏನ್ ಹೇಳ್ತಾ ಇದಾರೆ ಪ್ರಪಂಚದಲ್ಲಾದ್ಯಂತ, ಇದು ಒಂದು ದೊಡ್ಡ ಒಂದು ಬೆಳವಣಿಗೆ. ಬ್ಯಾಂಕ್ ಈಸ್ ಕಮ್ ಟು ಯುವರ್ ಮೊಬೈಲ್. ಸೊ ಇದು ಇನ್ನೂ ಜಾಸ್ತಿ ಆಗಬೇಕು. ಪ್ರತಿದಿನ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಟಾರ್ಟ್ಅಪ್ಗಳಿದ್ದಾವೆ, ಸ್ಟಾರ್ಟ್ಅಪ್ ಕಲ್ಚರ್ ಏನಿದೆ, ಹೊಸ ಹೊಸ ಇನ್ನೋವೇಷನ್ ಮಾಡಿ ಹೊಸದು ಅಪ್ಲಿಕೇಶನ್, ಎಲ್ಲಿ ಯೂಸ್ ಕೇಸ್ ಅಂತ ಏನು ಹೇಳ್ತೀವಿ ನಾವು, ಯೂಸ್ ಕೇಸ್ಗಳನ್ನ ಫೈಂಡ್ ಔಟ್ ಮಾಡಿ. ಉದಾಹರಣೆಗೆ ನೋಡಿ, ಯು ಪಿ ಐ ಮುಖಾಂತರ ನೀವು ಬೇಕಿದ್ರೆ ದುಡ್ಡನ್ನು ಹಂಚಬೇಕಾಗಿದೆ. ಯಾರು ನಿಮ್ಮ ಎಂಪ್ಲಾಯೀಸ್ಗೆ 5,000 ವರ್ಷಕ್ಕೆ ಅಂತ ನೀವು ಯಾವುದೋ ಮೆಡಿಕಲ್ ಹೆಲ್ತ್ ಚೆಕಪ್ ಕೊಡ್ತೀರಾ ಅನ್ಕೊಳ್ಳಿ, ಯು ಪಿ ಐ ಅಲ್ಲಿ ಡೆಡಿಕೇಟೆಡ್ ಹೆಲ್ತ್ ಚೆಕಪ್ ಅಂತಾನೆ ಇಂಥವ್ರಿಗೆ ಮಾತ್ರ ದುಡ್ಡು ಹೋಗ್ಬೇಕು, ಬೇರೆ ಯಾರಿಗೂ ಹೋಗಂಗಿಲ್ಲ ಅಂತಾನು ಬೇಕಿದ್ರೆ ನೀವು ಅದನ್ನ ಡಿಫೈನ್ ಮಾಡಬಹುದು, ಟಾರ್ಗೆಟೆಡ್ ಬೆನಿಫಿಷರಿ ಅಂತೇಳಿ. ಸೊ ಈ ರೀತಿ ಸುಮಾರು ಅಪ್ಲಿಕೇಶನ್ ಏನಾಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ. ದಿಸ್ ಮೇಕ್ ಸಸ್ಟೈನಬಲ್. ಬಟ್ ದೆನ್ ಅದಕ್ಕೆ ನೀವು ಸ್ವಲ್ಪನೂ ಅದಕ್ಕೆ ಚಾರ್ಜ್ ಮಾಡ್ದೇನೆ ಫ್ರೀ ಆಗಿರ್ಲಿ ಅನ್ನೋದು ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಎ ಗುಡ್ ಐಡಿಯಾ. ನೀವು ಹೇಳಿದಾಗೇನೆ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಫೈನಾನ್ಸ್ ಅಥವಾ ಹಣಕಾಸು ಸ್ಥಾಯಿ ಸಮಿತಿ ಅಂತ ನೀವು ಹೇಳಿದ್ರಿ 32nd ರಿಪೋರ್ಟ್ ಅಲ್ಲಿ, ಇದನ್ನ ಬಗ್ಗೆನೂ ಅವ್ರು ರೆಕಮೆಂಡ್ ಮಾಡಿದ್ದಾರೆ ಯಾವುದು ಈ ಫಂಡ್ ಬಗ್ಗೆ. ಮತ್ತೆ ಚಾರ್ಜ್ ಮಾಡೋದ್ರಲ್ಲಿ ಏನು ತಪ್ಪು ಇಲ್ಲ ಅಂತಾನು ಸುಮಾರು ಡಿಸ್ಕಷನ್ ಆಗಿದೆ. ಹಾಕ್ಬೇಕಾ ಬೇಡವಾ, ಹಾಕ್ಬೇಕಾ ಬೇಡವಾ, ರಿಸರ್ವ್ ಬ್ಯಾಂಕ್, ಎನ್ ಪಿ ಸಿ ಐ ಮತ್ತೆ ಆಲ್ ದ ಸ್ಟೇಕ್ ಹೋಲ್ಡರ್ಸ್, ಐ ವುಡ್ ಸೇ ಆಲ್ ದ ಸ್ಟೇಕ್ ಹೋಲ್ಡರ್ ಇನ್ಕ್ಲೂಡಿಂಗ್ ಕ್ಯಾಪಿಟಲ್ ಮಾರ್ಕೆಟ್. ಅದಕ್ಕೋಸ್ಕರ ನೀವು ನೋಡ್ತೀರಾ ರೈಲ್ವೇಸ್, ಪೆಟ್ರೋಲಿಯಂ ಕಂಪನೀಸ್ ಅವ್ರಿಗೆಲ್ಲ ಸ್ಪೆಷಲ್ ಪ್ರಾವಿಷನ್ ಇದೆ, 5 ರೂಪಾಯಿ ಮಾತ್ರ. ಅಗ್ರಿಕಲ್ಚರ್ ಇನ್ಪುಟ್ಸ್ ನೀವು ತಗೊಳಕ್ ಹೋದ್ರೆ ಅದಕ್ಕೂ 5 ರೂಪಾಯಿ. ಆಯ್ತಾ, ಏನ್ ಟಾರ್ಗೆಟೆಡ್ ಬೆನಿಫಿಷರಿ ಅಥವಾ ಟಾರ್ಗೆಟೆಡ್ ಪೀಪಲ್ ಏನಿದೆ ಅವ್ರಿಗೂ ಸಹ ಏನು ತೊಂದರೆ ಆಗೋದಿಲ್ಲ. ಮೇನ್ ಏನಪ್ಪಾ ಅಂತ ಹೇಳಿದ್ರೆ ಇಟ್ ಈಸ್ ಎ ಕಾಸ್ಟ್ ಆನ್ ದ ಮರ್ಚೆಂಟ್, ನಾಟ್ ಆನ್ ದ ಪಬ್ಲಿಕ್. ಮತ್ತೆ ಪಿ ಟು ಪಿ ಅಂದ್ರೆ ಪರ್ಸನ್ ಟು ಪರ್ಸನ್, ಒಬ್ಬರಿಂದ ಇನ್ನೊಬ್ಬರಿಗೆ ದುಡ್ಡು ಕಳಿಸೋದು ಯಾವುದೇ ಕಾರಣಕ್ಕಾಗಲಿ, ಅದಕ್ಕೆ ಏನು ಚಾರ್ಜಸ್ ಇಲ್ಲ. ಸೊ ಹಾಗಾಗಿ ಇದು ಖಂಡಿತ ಇದು ನಮ್ಮ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನು ಯು ಪಿ ಐ ಆರ್ಕಿಟೆಕ್ಚರ್ ಅಥವಾ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನಿದೆ ಅದನ್ನು ಇನ್ನೂ ಸಹ ಹೆಚ್ಚಿನ ಒಂದು ಹೈಯರ್ ಲೆವೆಲ್ ತಗೊಂಡೋಗೋದಕ್ಕೆ ಖಂಡಿತ ಏನೋ ಚಾನ್ಸಸ್ ಇದೆ.

0: ಒಟ್ಟಾರೆಯಾಗಿ ಯು ಪಿ ಐ ಹೊಸ ಮಾರ್ಗಸೂಚಿ ಶೇಕಡ 96% ವಹಿವಾಟಿನ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಬೀರೋದಿಲ್ಲ. ಇನ್ನು ಶೇಕಡ 4% ಪ್ರಭಾವ ಕೇವಲ ಮಧ್ಯಮ ಮತ್ತು ಬೃಹತ್ ವರ್ತಕರ ಮೇಲೆ ಮಾತ್ರ ಬೀರುತ್ತೆ, ಮತ್ತು ವೈಯಕ್ತಿಕವಾಗಿ ಗ್ರಾಹಕರು ಮಾಡುವಂತಹ ಯಾವುದೇ ಟ್ರಾನ್ಸಾಕ್ಷನ್ ಮೇಲೆ ಇದು ಯಾವುದೇ ಪ್ರಭಾವವನ್ನು ಬೀರೋದಿಲ್ಲ. ಅಷ್ಟೇ ಅಲ್ಲ, ಈ ಒಂದು ಸಂಗ್ರಹವಾಗುವ ಮೊತ್ತ ಏನಿದೆ MDR, ಇದರಿಂದ ನಮ್ಮ ಒಂದು ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಮತ್ತಷ್ಟು ನಾವೀನ್ಯತೆಯಿಂದ ಆಧುನೀಕರಣಗೊಳಿಸಲು ಮತ್ತು ಬಲಪಡಿಸಲು ಇದು ನೆರವಾಗುತ್ತೆ ಅಂತ ತಾವು ಹೇಳ್ತೀರಿ. ಇಲ್ಲಿಯವರೆಗೆ ಯು ಪಿ ಐ ಹೊಸ ಮಾರ್ಗಸೂಚಿ ವಿಷಯ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿವೃತ್ತ ಪ್ರಧಾನ ಮಹಾಪ್ರಬಂಧಕರಾದ ಡಾಕ್ಟರ್ ಬಾಲು ಕೆಂಚಪ್ಪ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ.
1: ಧನ್ಯವಾದಗಳು. ನಮಸ್ಕಾರ.
2: ಇದುವರೆಗೂ ಯುಪಿಐ ಹೊಸ ಮಾರ್ಗಸೂಚಿ ಕುರಿತು ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಬಾಲು ಕೆಂಚಪ್ಪ, ಭಾರತೀಯ ರಿಸರ್ವ್ ಬ್ಯಾಂಕ್ ನಿವೃತ್ತ ಪ್ರಧಾನ ಮಹಾಪ್ರಬಂಧಕರು, ನಡೆಸಿಕೊಟ್ಟವರು ನಾರಾಯಣಸ್ವಾಮಿ ಪಿಎಸ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು.
1: ನನ್ ಬೈಕಲ್ಲಿ ನಾಕಿಂಗ್ ಕಡಿಮೆ ಆಗಿದೆ.
2: ನನ್ ಕಾರ್ನಿಂದ ಮೊದಲಿಗಿಂತ ಕಡಿಮೆ ಪೊಲ್ಯೂಷನ್ ಬರ್ತಿದೆ.
3: ನನ್ ಸ್ಕೂಟರ್ ಅಂತೂ ಮಸ್ತ್ ಪಿಕಪ್ ಕೊಡ್ತಿದೆ.
4: ಯಾವುದೇ ವೆಹಿಕಲ್ ಇರಲಿ, ಪೆಟ್ರೋಲ್ E20 ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ. ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ. ಮತ್ತೆ ಹೈಯೆಸ್ಟ್ ಆಕ್ಟೋನ್ ಇಂದ ಪಿಕಪ್ ಕೂಡ ಅಮೇಝಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
5: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
6: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
7: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
6: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
7: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
6: ಆಸ್ವಾದಿಸಿ
7: ಆನಂದಿಸಿ
6: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
8: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
9: ನಮ್ಮ ಭರತಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
10: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
9: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭರತಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

0: ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ. ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ.
1: ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ.
0: ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು.

ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನ ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.

0: creep of substance abuse, it affects the whole generation. He called for making awareness, prevention and collective action essential for Nasha Mukt Bharat. The Education Ministry has constituted a three-member committee to examine the unfortunate death of a student at the Indian Institute of Information Technology, IIIT Ranchi campus. The committee is headed and chaired by Director of University of Delhi, South Campus, Professor Rajni Abi. Indian opener Shefali Verma was named the ICC Women's Player of the Month for September 2026, following incredible title-winning outings in the Women's Asia Cup and the Asian Games. On the other hand, Indian captain Shubman Gill was named ICC Men's Player of the Month. And that is the end of this news bulletin.
1: Akashavani, Bengaluru. ಶ್ರೋತೃಗಳೇ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಯಾವೆಲ್ಲ ಪ್ರಮುಖ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಅನ್ನೋದನ್ನು ಈಗ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:15, ನಾಳೆ ಬೆಳಿಗ್ಗೆ 6:35, ಮತ್ತೆ ನಾಳೆ ಸಂಜೆ 6:15 ಕಾರ್ಯಕ್ರಮ ಕನ್ನಡ ರತ್ನಭಂಡಾರ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ, 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಮರಗೆಣಸಿನ ಬೇಸಾಯ ಕ್ರಮಗಳ ಕುರಿತಂತೆ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ, ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ. ನಂತರ ಜನಪದ ಸಂಗೀತ ಕಾರ್ಯಕ್ರಮ. ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಿಯ ಹಾಗೂ ಸಂಘಟಕರಿಂದ ತಮಟೆ ನಗಾರಿ ವಾದನ ಕೇಳುತ್ತೀರಿ. ರಾತ್ರಿ 7:45 ಚಿತ್ರಗೀತೆಗಳನ್ನಾಧರಿಸಿದ ಸಿರಿಗಂಧ ಕಾರ್ಯಕ್ರಮ. 9:15 ಎನ್ ಜೆ ರವಿಶೇಖರ್ ಅವರು ಹಾಡಿರುವಂತಹ ಭಾವಗೀತೆಗಳು. 9:30 ಮನಿಟಾಕ್, ನಂತರ ಮಂಥನ್ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ ದೆಹಲಿ ಕೇಂದ್ರದಿಂದ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ರೂಪಕುಲ ಎಂಎಸ್ಎನ್ ಜಿಎನ್ ಲಾವಣ್ಯ ಅವರಿಂದ ಹಾಡುಗಾರಿಕೆ. ಇವರಿಗೆ ಪಕ್ಕವಾದದಲ್ಲಿ ಕೃತಿಕ್ ಕೌಶಿಕ್ ಅವರು ವಯಲಿನ್ ನುಡಿಸಲಿದ್ದಾರೆ. ಆರ್ ನರಸಿಂಹನ್ ಮೃದಂಗ ನುಡಿಸಲಿದ್ದಾರೆ. ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ತ್ಯಾಗರಾಜರ ಕೃತಿ ಹಾಗೂ ಪುರಂದರದಾಸರ ಕೃತಿಗಳನ್ನು ನೀವು ಕೇಳ್ತೀರಿ. ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳಿನ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:10 ದಸರಾ ಗೀತಾರಾಧನಾ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು. 6:30 ದಸರಾ ಚಿಂತನ ಮೈಸೂರು ನಾಗರಾಜ ಶರ್ಮ ಅವರಿಂದ. ಬೆಳಿಗ್ಗೆ 6:40 ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮ ಇದು. ಕಾರ್ಯಕ್ರಮದ ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಮೈಸೂರು. ಬೆಳಿಗ್ಗೆ 6:50 ರೈತರಿಗೆ ಸಲಹೆ. 7:15 ಸಿಡ್ಯಾಕ್ ಬೆಂಗಳೂರು ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆಗೆ. ನಾಳಿನ ಕಾರ್ಯಕ್ರಮದ ವಿಷಯ ಐಒಟಿ ಸೆಕ್ಯೂರಿಟಿ ಇಕೋಸಿಸ್ಟಮ್ ಹಾಗೂ ಸ್ಯಾಂಡ್ ಬಾಕ್ಸ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಬೆಂಗಳೂರಿನ ಸಿಡ್ಯಾಕ್ ಸೈಂಟಿಸ್ಟ್ ಇ ಆಗಿರುವ ರಘು ಎಚ್ ವಿ ಅವರು. ಬೆಳಿಗ್ಗೆ 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಬೆವರುವಿಕೆ. ಈ ಕುರಿತಂತೆ ಬೆಂಗಳೂರಿನ ಆಯುಷ್ ನಿರ್ದೇಶನಾಲಯದಲ್ಲಿ ಹೋಮಿಯೋಪತಿ ಉಪನಿರ್ದೇಶಕರಾಗಿರುವ ಡಾಕ್ಟರ್ ಪ್ರಸನ್ನ ಅವರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. 8:50 ಕಗ್ಗದ ಸಿರಿ ಮಂಕುತಿಮ್ಮನ ಕಗ್ಗ ಆಧರಿಸಿದ ಕಾರ್ಯಕ್ರಮ. ಪರಿಕಲ್ಪನೆ ಹಾಗೂ ಕಗ್ಗಗಳ ವಾಚನ ಡಾಕ್ಟರ್ ಬಸವಸಾತರ್, ನಿರ್ಮಾಣ ಎಂ ಶಿವರಾಮ್. ಬೆಳಿಗ್ಗೆ 9:00 ಮೈಸೂರು ವೃತ್ತಾಂತರಂಗ. ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಕೇಳುತ್ತೀರಿ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಕೇಳುತ್ತೀರಿ ದೆಹಲಿ ಕೇಂದ್ರದಿಂದ. 10:00 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ. ರಚನೆ ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು, ನಿರ್ಮಾಣ ಕೆಎಲ್ ರಾಜೇಶ್ವರಿ. ಮಧ್ಯಾಹ್ನ 12:05 ವನಿತಾ ವಿಹಾರ. ಕವನವಾಚನ ಅನಿತಾ ಶೆಟ್ಟಿ ಅವರಿಂದ, ಡಾಕ್ಟರ್ ಭಾಗ್ಯ ಬಿ ಶರ್ಮಾ ಅವರಿಂದ ಭಾಷಣ ನಮ್ಮ ಪರಿಸರವನ್ನು ಹಾಗೂ ಆವಾಸ ಸ್ಥಾನವನ್ನು ಸ್ವಚ್ಛವಾಗಿ ಇಡುವುದು. 12:30 ಆರೋಗ್ಯ ಸಂಚಿಕೆ, ಚರ್ಮ ರೋಗಕ್ಕೆ ಹೋಮಿಯೋಪತಿ

0: ಚಿಕಿತ್ಸೆ ಕುರಿತಂತೆ ಡಾಕ್ಟರ್ ಪ್ರಸನ್ನ ಎಚ್ಎಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಯಾಳ್. 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಆಪರೇಷನ್ ಗ್ರೀನ್ ಯೋಜನೆ ಕುರಿತಂತೆ ಮಾಹಿತಿ ಸಿಗಲಿದೆ. 2:40 ಹಿಂದಿ ಪಾಠ, ಸಂಜೆ 6:30 ರಸವಾರ್ತೆ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೂಲಂಗಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತಂತೆ ಡಾಕ್ಟರ್ ಶಾಲಿನಿ ಎಂ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಚಗೌಡ, ತಿಪಟೂರು ತಾಲೂಕು ಕೋಟೆ ನಾಯಕನಹಳ್ಳಿಯ ಶಶಿಕಲಾ ಹಾಗೂ ಸಂಘಟನೆಗಳಿಂದ ಭಜನೆ ಪದಗಳು. 7:45 ನಾಳೆ ರಾತ್ರಿ ಚಲನಚಿತ್ರ ಗೀತೆಗಳನ್ನು ಆಧರಿಸಿದ ಸಿರಿಗಂಧ ಕಾರ್ಯಕ್ರಮ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಚೆಸ್ ಆಟಗಾರ್ತಿ, ತರಬೇತುದಾರ ಹಾಗೂ ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕಿಯಾಗಿರುವ ಎಸ್ ಸುಮನ್ ಅವರನ್ನು ಸಂದರ್ಶನ ಕೇಳುತ್ತೀರಿ. ನಾಳೆ ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎಸ್ ಹಿರಣ್ಮಯಿ ಅವರ ಗಾಯನದಲ್ಲಿ ರಾಗ್ ಬಿಹಾಗ್ ಕೇಳುತ್ತೀರಿ. ಈ ಎಲ್ಲ ಪ್ರಮುಖ ಕಾರ್ಯಕ್ರಮಗಳು ನಮ್ಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿವೆ. ಇನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
2: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಹೆಣ್ಣುಮಕ್ಕಳು ಮನೆಯಿಂದ ಹೊರಗೆ ಬರೋದೇ ತಪ್ಪು ಅನ್ನುವ ಆವತ್ತಿನ ಆ ಕಾಲದಲ್ಲಿ ನಾಟಕ ರಂಗಕ್ಕೆ ಬಂದು ಹಾಡಿದವರು, ಪಾತ್ರ ವಹಿಸಿದವರು ಜುಬೇದಾಬಾಯಿ ಸವಣೂರ್. ಎಲ್ಲವನ್ನೂ ಸಹಿಸಿಕೊಂಡು ಕಲಾ ಸೇವೆ ಮಾಡಿದೆ, ನನಗೆ ಬೇರೇನೂ ಗೊತ್ತಿಲ್ಲ ಅಂತಾರೆ ಜುಬೇದಾಬಾಯಿ. ಅವರ ಧ್ವನಿ, ಅವರ ಹಾಡು, ಅವರ ಮಾತು.

ನೋಡಿ, ನಾನು 8 ವರ್ಷದ ಹುಡುಗಿಯಾಗಿದ್ದಾಗಿನಿಂದಲೇ ರಂಗಭೂಮಿಗೆ ಬಂದಿದ್ದೇನೆ. ನನ್ನ ರಂಗಭೂಮಿಯ ಮೊದಲನೇ ಪಾತ್ರ ರೋಹಿತಾಶ್ವ, ಹರಿಶ್ಚಂದ್ರ ನಾಟಕದ. ಆ ನಂತರ ನಮ್ಮ ತಾಯಿ ತಂದೆಗಳು ನನ್ನನ್ನು ವಾಪಸ್ ಮನೆಗೆ ಕರ್ಕೊಂಡು ಬಂದು ಯಾಕೆ ಅಂತ ಕೇಳಿರುವಾಗ, ಸಾಂಪ್ರದಾಯಸ್ಥರ ಮನೆತನದಲ್ಲಿ ಹುಟ್ಟಿದ ಮಕ್ಕಳು ನಾಟಕ ಕಂಪನಿಗೆ ಹೋಗಬಾರ್ದು, ಸಂಗೀತ ಕಲಿಬಾರ್ದು ಅನ್ನುವಂಥದ್ದು ನಮ್ಮ ತಂದೆ ತಾಯಿಗಳ ಇಷ್ಟ. ಮೇಲಾಗಿ ನಮ್ಮ ತಾಯಿಗೆ ನನ್ನನ್ನು ಓದಿಸಿ ಚೆನ್ನಾಗಿ ಯಾವುದಾದ್ರೂ ಒಂದು ನೌಕರಿ ಹಿಡೀಲಿ, ಒಬ್ಬ ಒಳ್ಳೆಯ ಗಂಡನನ್ನು ಮಾಡಿಕೊಳ್ಳಿ ಅನ್ನುವಂಥ ಅಭಿಲಾಷೆ ಇತ್ತು. ಆದರೆ ನಮ್ಮ ದೈವದಲ್ಲಿತ್ತು ಕಲಾದೇವಿ ಸೇವೆ ಮಾಡಬೇಕು ಅಂತ. ಕನಿಷ್ಠ ಒಂದು 50 ಕಂಪ್ನಿಗಳಾಗಿರ್ಬೇಕು ನನ್ನ ಪಾಲಿಗೆ. ಯಾಕಂದರೆ ಸರ್ವಿಸ್ ಕಂಪ್ನಿಗಳಲ್ಲಿ ಹಲಗೇರಿ ಜಟಪ್ಪನವ್ರ ಕಂಪ್ನಿ, ಆನಂತರ ನ್ಯಾಮತಿ ಶಾಂತಪ್ಪನವರು, ಚಿತ್ತರಿಗೆಯವರು, ಗುಡಿಗೇರಿ ಕಂಪ್ನಿ, ಇವತ್ತು ಕರ್ನಾಟಕದಲ್ಲಿ ಎಷ್ಟು ಪ್ರಸಿದ್ಧ ಕಂಪ್ನಿಗಳಿವೆಯೋ ಎಲ್ಲ ಕಂಪ್ನಿಯಲ್ಲಿಯೂ ನನ್ನ ಸೇವೆ ಸಲ್ಲಿದೆ. ಹವ್ಯಾಸಿ ಕಲಾವಿದರಿಗೂ ನನ್ನ ಸೇವೆ ಮುಟ್ಟಿದೆ. ನಾನು ನನ್ನ ವಯಸ್ಸಿನ 8ನೇ ವರ್ಷದಿಂದ ರಂಗಭೂಮಿಯಲ್ಲಿ ಕಾಲಿರಿಸಿದಾಗ ನನಗೆ 1 ವಾರಕ್ಕೆ 1 ರೂಪಾಯಿ ಸಂಬಳ ಕೊಡ್ತಾ ಇದ್ರು. ಆಗಿನ ಕಾಲದಲ್ಲಿ ರಂಗಭೂಮಿಯ ಮೇಲೆ ಒಳ್ಳೆ ನಟರಿದ್ರು. ಮುರುಡ್ದೇವ್ ಗವಾಯಿಗಳು, ನರೇಗಲ್ ಚನ್ನಬಸಯ್ಯನವರು, ದೊಡ್ಡವಾಡ್ ಸಿದ್ದಯ್ಯನವರು, ದೊಡ್ಡವಾಡ್ ಚನ್ನಬಸಯ್ಯನವರು, ಬ್ಯಾಡಗಿ ಸಾವಿತ್ರಮ್ಮ, ಹೀಗೆ ಅನೇಕ ಕಲಾವಿದರು ರಂಗಭೂಮಿ ಮೇಲೆ ಬಂದು ಪಾತ್ರ ಮಾಡ್ತಿದ್ರು. ನಾವು ಇವ್ರ ಹಾಗೆ ಎಂದಾದರೂ ಪಾತ್ರ ಮಾಡಲು ಸಾಧ್ಯವಿದೆಯೇ ಅಂತ ಯೋಚನೆ ಆಗ್ತದೆ. ಆದರೆ ನಮಗೆ ಅವರಷ್ಟು ವಯಸ್ಸಾಗಲಿಲ್ಲಲ್ಲ ಪಾರ್ಟ್ ಮಾಡಲಿಕ್ಕೆ ಅಂತ ಯೋಚನೆ ಆಗ್ತಿತ್ತು ನಮಗೆ. ಆಗ ನನ್ನ ವಯಸ್ಸು 10-11 ವರ್ಷ ಇರಬೇಕು. ಇವತ್ತಿನ ರಂಗಭೂಮಿಯಲ್ಲಿ ಎಲ್ಲರೂ ವಿದ್ಯಾವಂತರಿದ್ದಾರೆ, ಆದರೆ ಮಮತೆ ಇಲ್ಲ. ಅಷ್ಟೇ, ಮುಖ ಕಂಡ ತಕ್ಷಣ ನಮಸ್ಕಾರ ನಮಸ್ಕಾರ ಅಂತಾರೆ, ಹೊರಟು ಹೋಗಿ. ಆಗಿನ ಕಲಾವಿದರು ಹಾಗಿರಲಿಲ್ಲ. ಯಾರಾದರೂ ಒಬ್ಬ ಕಲಾವಿದ ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ ಅಂತ ಅಂದರೆ ಹೆಣ್ಣೇ ಬರಲಿ ಗಂಡೇ ಬರಲಿ,

0: ಅಯ್ಯೋ ಅಪ್ಪ, ಅವರು ದೊಡ್ಡ ಕಲಾವಿದರು, ಅವರನ್ನು ಮನೆಗೆ ಕರ್ಕೊಂಡು ಬರಬೇಕು, ಒಳ್ಳೆ ಸ್ವಾಗತ ಮಾಡಬೇಕು, ನಮ್ಮಲ್ಲಿ ಊಟ ಮಾಡಿಸ್ಬೇಕು, ನಮ್ಮಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಸದ್ಭಾವನೆ ಇತ್ತು. ಸರಿ ಅಪ್ಪ ಅಪ್ಪ, ಕಾಲ್ಮಾನ್ ಪರಿಸ್ಥಿತಿನೂ ಹಾಗೇ ಇದೆ, ಯಾಕಂದರೆ ಜಗತ್ತು ಮುಂದೆ ಓಡ್ತಾ ಇದೆ, ಅದರಂತೆ ಜನನೂ ಓಡ್ತಾ ಇದ್ದಾರೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಜುಬೇದಾಬಾಯಿ ಸವಣೂರು ಅವರ ಧ್ವನಿ ಮತ್ತು ಹಾಡನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಬೆಂಗಳೂರು, ಸಮಯ 6:20. ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
4: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಯತ್ ವೈಶ್ವಿಕ ಅನಿಶ್ಚಿತತಾನಾಂ ಮಧ್ಯೆಪಿ ಭಾರತಸ್ಯ ಆರ್ಥಿಕ ವಿಕಾಸಃ ಸುದೃಢತಯಾ ಪ್ರತಿಷ್ಠಿತಃ. ಅತ್ರಾವಸರೆ ನವದಿಲ್ಯಾಂ ಬ್ಲೂಂಬರ್ಗ್ ಆರ್ಥಿಕ ಮಂಚಂ ಅಸೌ ಸಂಬೋಧಿತವಾನ್. ದೀಪಾವಳಿ ಪರ್ವಣಃ ಅನಂತರಂ ಚಯನಿತೇಷು P2M ವ್ಯವಹಾರೇಷು MDR ಶುಲ್ಕಂ ಪ್ರವರ್ತಿಷ್ಯತೆ. ಲದ್ದಾಖಃ ಭಾರತಸ್ಯ ಅಭಿನ್ನಮಂಗಂ, ಚೀನಸ್ಯ ಪ್ರತ್ಯಾಖ್ಯಾನೇನ ನ ಪರಿವರ್ತತೆ ಯಥಾರ್ಥಮಿತಿ ನವದಿಲ್ಯಾಃ ದೃಢ ಪ್ರತಿಪಾದನಂ. ಅಂತಾರಾಷ್ಟ್ರೀಯ ಮುದ್ರಾಕೋಶೇಣ 2000ತಮಸ್ಯ 26-27 ವರ್ಷಾಯ ಭಾರತಸ್ಯ ಆರ್ಥಿಕ ವಿಕಾಸಾನುಪಾತಃ 7% ಯಾವತ್ ವರ್ಧಿತಃ. ಅಪಿ ಚ ಅಂತಾರಾಷ್ಟ್ರೀಯ ಕ್ರಿಕೆಟ ಸಮಿತ್ಯಾ ಸಿತಂಬರ ಮಾಸಸ್ಯ ಮಾಸೋತ್ಕೃಷ್ಟ ಕ್ರೀಡಕ ಪುರಸ್ಕಾರಾಯ ಶೇಫಾಲಿ ವರ್ಮಾ, ಶುಭಮನ್ ಗಿಲ್ ಇತ್ಯೇತೌ ಚಿತೌ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಯತ್ ಕೇಂದ್ರ ಸರ್ವಕಾರೇಣ ಸ್ವಕೀಯ ಶಾಸನ ದೃಷ್ಟಿಕೋಣೆ ಕಾರ್ಯ ಸಂಸ್ಕೃತೌ ಚ ಸಶಕ್ತೀಕರಣಾಯ ಸಾಮರ್ಥ್ಯಂ ಇತಿ ಸಿದ್ಧಾಂತಃ ಅಂಗೀಕೃತಃ. ನವದಿಲ್ಯಾಂ ಬ್ಲೂಂಬರ್ಗ್ ನ್ಯೂ ಇಕೋನಾಮಿ ಫೋರಂ ಇತಿ ಆರ್ಥಿಕ ಮಂಚಂ ಸಂಬೋಧಯತಾ ಪ್ರಧಾನಮಂತ್ರಿಣಾ ಪ್ರತಿಪಾದಿತಂ ಯತ್ ಜಾಗತಿಕ ಅನಿಶ್ಚಿತತಾನಾಂ ಮಧ್ಯೆಪಿ ಭಾರತಸ್ಯ ಆರ್ಥಿಕ ಪ್ರಗತಿಃ ಅತೀವ ದೃಢಾವಸ್ಥಾಯಾಂ ಅಗ್ರೇಸರಾ ವರ್ತತೆ. ಸಃ ಅವೋಚತ್ ಯತ್ ಭಾರತಸ್ಯ ವಿಕಾಸಃ ಸಾಮೂಹಿಕ ಪ್ರಗತೌ ಸಹಭಾಗ್ಯವಸರೇಷು ಚ ಆಧಾರಿತಃ ಅಸ್ತಿ. ಪ್ರಧಾನಮಂತ್ರಿ ಅಗ್ರೆ ಅವದತ್ ಯತ್ ಸರ್ವಕಾರಸ್ಯ ನಿರಂತರ ಪ್ರಯಾಸಃ ಅಸ್ತಿ ಯತ್ ಭಾರತಸ್ಯ ಸಾಮರ್ಥ್ಯಂ ವಿಶ್ವಸ್ಯ ಅನ್ಯದೇಶೇಭ್ಯಃ ಅಪಿ ಅವಸರಾಣಾಂ ನೂತನದ್ವಾರಾಣಿ ಉದ್ಘಾಟಯೇತ್. ಸಃ ಅವೋಚತ್ ಯತ್ ಸಾಮರ್ಥ್ಯಂ ಕೇವಲಂ ಅಗ್ರೆ ಗಮನಸ್ಯ ಕ್ಷಮತಾ ನಾಸ್ತಿ ಅಪಿತು ಅನ್ಯೇಷಾಂ ಸಶಕ್ತೀಕರಣಸ್ಯ ಕ್ಷಮತಾ ವರ್ತತೆ. ಶ್ರೀಮೋದಿನಾ ಉಕ್ತಂ ಯತ್ ವರ್ತಮಾನೆ ಯುಗೆ ಅಂಕೀಯ ಶಕ್ತಿಃ ಅಸ್ಯ ರೂಪಾಂತರಣಸ್ಯ ಪ್ರಮುಖ ಚಾಲಕ ರೂಪೇಣ ಉದಿತಾ. ಯಾ ಅಸ್ಯ ದೃಷ್ಟಿಕೋನಸ್ಯ ವಿಸ್ತಾರೆ ಮಹತೀಂ ಭೂಮಿಕಾಂ ನಿರವಹತಿ ಯಥ ಚ ಭಾರತೆ ವಿಪುಲಾನ್ ಅವಸರಾನ್ ಸೃಜತಿ.
5: ಭಾರತ್ ಮದರ್ ಆಫ್ ಡೆಮೋಕ್ರೆಸಿ ಹೈ. ಭಾರತ್ ಮೇ 100 ಸೇ ಊಪರ್ ಭಾಷಾಯೆ ಹೈ. ಕರೀಬ್ 80,000 ರಜಿಸ್ಟರ್ಡ್ ನ್ಯೂಸ್ ಪೇಪರ್ ಆರ್ ಪಬ್ಲಿಕೇಶನ್ಸ್ ಹೈ. 1,000 ಸೇ ಜ್ಯಾದಾ ಸೆಟಲೈಟ್ ಟಿವಿ ಚಾನಲ್ಸ್ ಹೈ. ಹಮಾರೆ ಯಹಾಂ ಅಲಗ್ ಅಲಗ್ ಮುದ್ದೋ ಪರ್ ಖುಲ್ಕರ್ ಬಹಸ್ ಹೋತಿ ಹೈ. ಅಲಗ್ ಅಲಗ್ ದೃಷ್ಟಿಕೋಣ ಪರ್ ಜನತಾ ಚರ್ಚಾ ಕರ್ತಿ ಹೈ. ಔರ್ ವರ್ತಮಾನ್ ಸಮಯ ಮೇ ಇಸ್ಮೇ ಜಿಸ್ನೇ ಏಕ್ ಬಡಿ ಭೂಮಿಕಾ ನಿಭಾಯಿ ಹೈ ವೋ ಹೈ ಡಿಜಿಟಲ್ ಪಾವರ್.
4: ಪ್ರಧಾನಮಂತ್ರಿಣಾ ಪ್ರತಿಪಾದಿತಂ ಯತ್ ಯದಾ ಕದಾಪಿ ವಿಶ್ವಸ್ಮೈ ಸ್ಥಿರ ಸ್ತಂಭಸ್ಯ ಅವಶ್ಯಕತಾ ಭವತಿ ತದಾ ಭಾರತಂ ಸ್ವದಾಯಿತ್ವಂ ಅನುಭೂಯ ಸಹಾಯ ಹಸ್ತಂ ಪ್ರಸಾರಯತಿ. ಶ್ರೀಮೋದಿನಾ ಸೂಚಿತಂ ಯತ್ ಅದ್ಯ ಭಾರತೆ 2,000+ ವೈಶ್ವಿಕ ಕ್ಷಮತಾ ಕೇಂದ್ರಾಣಿ ಸಂತಿ ಯಾನಿ ಸಂಪೂರ್ಣ ವಿಶ್ವಸ್ಯ ವಾಣಿಜ್ಯಿಕ ಸಂಸ್ಥಾಭ್ಯಃ ಸೇವಾಃ ಪ್ರಯಚ್ಛಂತಿ. ಪ್ರಧಾನಮಂತ್ರಿ ಅವೋಚತ್ ಯತ್ ಭಾರತಂ ಲೋಕತಂತ್ರಸ್ಯ ಜನನಿ ಅಸ್ತಿ ಯತ್ರ ಶತಸಂಖ್ಯಾಧಿಕಾಃ ಭಾಷಾಃ ಪ್ರಾಯಃ 80,000 ಪಂಜೀಕೃತಾನಿ ಸಮಾಚಾರ ಪತ್ರಾಣಿ ಪ್ರಕಾಶನಾನಿ ಚ ಸಹಸ್ರಾಧಿಕಾಃ ಚ ಉಪಗ್ರಹ ದೂರದರ್ಶನ ವಾಹಿನ್ಯಃ ಸಂತಿ. ಶ್ರೀಮೋದಿನಾ ವಿಶೇಷತಯಾ ಪ್ರತಿಪಾದಿತಂ ಯತ್ ವಿಗತೆ ದಶಕೆ ಭಾರತೇನ 25 ಕೋಟಿ ಜನಾಃ ನಿರ್ಧನ ರೇಖಾತಃ ಬಹಿಃ ನಿಷ್ಕಾಸಿತಾಃ.
5: पावर के

0: ಪರೇಣ ಕೌಶಲ್ಯ ವಿಕಾಸ ಉದ್ಯಮಶೀಲತಾ ಮಂತ್ರಿಣ ಜಯಂತ ಚೌಧರಿ ಇತ್ಯನೇನ ಚ ಸಹ ಮೇಲನಂ ಕರಿಷ್ಯತಿ. ಭಾರತ ಋತು ವಿಭಾಗೇನ ಅದ್ಯ ಅಂಡಮಾನ್ ನಿಕೋಬಾರ ದ್ವೀಪ ಸಮೂಹೇಷು ಪ್ರಚಂಡ ವೃಷ್ಟೇಃ ಪೂರ್ವಾನುಮಾನಂ ಪ್ರಕಟಿತಂ. ಮಹಿಳಾ ಏಷ್ಯಾ ಕಪ್ ಅಥ ಚ ಏಷ್ಯನ್ ಕ್ರೀಡಾಸು ಉಚ್ಚಸ್ತರೀಯ ಸ್ಪರ್ಧಾಸು ಸರ್ವಶ್ರೇಷ್ಠ ಯೋಗದಾನಾಯ ಭಾರತೀಯ ಕ್ರೀಡಿಕಾ ಶೈಫಾಲಿ ವರ್ಮಾ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮ ವರ್ಷಸ್ಯ ಸಿತಂಬರ್ ಮಾಸಸ್ಯ ಕೃತೆ ICC ಮಹಿಳಾ ಪ್ಲೇಯರ್ ಆಫ್ ದಿ ಮಂತ್ ಇತಿ ಘೋಷಿತಾ. ಅಪರಪಕ್ಷೆ ಭಾರತೀಯ ದಲ ನಾಯಕ ಶುಭಮನ್ ಗಿಲ್ ಇತ್ಯೇಷಃ ವೆಸ್ಟ್ ಇಂಡೀಸ್ ದಲ ವಿರುದ್ಧಾಯಾಂ ಏಕದಿವಸೀಯ ಅಂತಾರಾಷ್ಟ್ರೀಯ ಶೃಂಖಲಾಯಾಂ ಉತ್ಕೃಷ್ಟ ಪ್ರದರ್ಶನಸ್ಯ ಅನಂತರಂ ಪಂಚಮಂ ವಾರಂ ICC ಪುರುಷ್ ಪ್ಲೇಯರ್ ಆಫ್ ದಿ ಮಂತ್ ರೂಪೇಣ ನಾಮಾಂಕಿತಃ ಇತಿ ವಾರ್ತಾಃ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಅವಲೋಕನ ವಿಷಯ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಗೆ 5 ವರ್ಷ. ಭಾರತದ ಮೂಲಸೌಕರ್ಯ ವಲಯದಲ್ಲಿ ಕ್ರಾಂತಿಕಾರಿ ಸಾಧನೆ. ಬರೆದವರು ಅಭಯ ದಾಮ್ಲೆ, ಓದುತ್ತಿರುವವರು ಸರ್ವಮಂಗಳ ಎಂ. ಭಾರತದ ಅಭಿವೃದ್ಧಿ ಪಯಣದಲ್ಲಿ ಮೂಲಸೌಕರ್ಯ ನಿರ್ಮಾಣ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ದೇಶದ ಆರ್ಥಿಕತೆಯನ್ನು ಬಲಪಡಿಸಲು ಮತ್ತು ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ರಸ್ತೆಗಳು, ರೈಲು ಮಾರ್ಗಗಳು, ಬಂದರುಗಳು, ವಿಮಾನ ನಿಲ್ದಾಣಗಳು ಮತ್ತು ಜಲಮಾರ್ಗಗಳ ನಿರ್ಮಾಣ ಸಮನ್ವಯತೆಯಿಂದ ಆಗಬೇಕಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದ ಪ್ರಧಾನಮಂತ್ರಿ ಗತಿಶಕ್ತಿ ರಾಷ್ಟ್ರೀಯ ಕ್ರಿಯಾ ಯೋಜನೆ ಇಂದು ದೇಶದ ಮೂಲಸೌಕರ್ಯ ಯೋಜನೆಯಲ್ಲಿ ಹೊಸ ಯುಗವನ್ನು ಸಾಕಾರಗೊಳಿಸಿದೆ. 2021 ಅಕ್ಟೋಬರ್ 13 ಪ್ರಾರಂಭವಾದ ಈ ಮಹತ್ವಾಕಾಂಕ್ಷೆಯ ಯೋಜನೆಯು ಇಂದು ಯಶಸ್ವಿ 5 ವರ್ಷಗಳನ್ನು ಪೂರೈಸಿದ್ದು ರಾಷ್ಟ್ರೀಯ ಮಟ್ಟದ ಬೃಹತ್ ಯೋಜನಾ ಶಕ್ತಿಯಾಗಿ ಬೆಳೆದು ನಿಂತಿದೆ. ವಿವಿಧ ಸಚಿವಾಲಯಗಳು ಮತ್ತು ರಾಜ್ಯಗಳ ನಡುವೆ ಸರಿಯಾದ ಸಮನ್ವಯವಿಲ್ಲದೆ ಹೋದಾಗ ಕಾಮಗಾರಿಗಳು ವಿಳಂಬವಾಗುತ್ತವೆ ಮತ್ತು ವೆಚ್ಚವೂ ಹೆಚ್ಚಾಗುತ್ತದೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಗತಿಶಕ್ತಿ ಯೋಜನೆಯು ಭೌಗೋಳಿಕ ಮಾಹಿತಿ ವ್ಯವಸ್ಥೆ GIS ಆಧಾರಿತ ಸಾಮಾನ್ಯ ವೇದಿಕೆಯನ್ನು ಒದಗಿಸಿದೆ. ಇದರ ಮೂಲಕ ರಸ್ತೆ, ರೈಲ್ವೆ ಮತ್ತು ಇತರೆ ಸಾರಿಗೆ ಜಾಲಗಳನ್ನು ಒಂದೇ ಕಡೆ ವೀಕ್ಷಿಸಲು ಸಾಧ್ಯವಾಗುತ್ತದೆ. ಇಂದು ಈ ಯೋಜನೆಯು 58 ಕೇಂದ್ರ ಸಚಿವಾಲಯಗಳು ಮತ್ತು ಎಲ್ಲ 36 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಇದು ಸರ್ಕಾರದ ಎಲ್ಲಾ ವಿಭಾಗಗಳನ್ನು ಒಂದೇ ವೇದಿಕೆಯಡಿ ತಂದು ಯೋಜನೆಗಳನ್ನು ತ್ವರಿತವಾಗಿ ಮತ್ತು ಸಮರ್ಪಕವಾಗಿ ಜಾರಿಗೆ ತರಲು ನೆರವಾಗಿದೆ. ಈ ಬೃಹತ್ ಯೋಜನೆ ಸಮನ್ವಯ ಜಾಲವು ಸಮಗ್ರ ಅಭಿವೃದ್ಧಿ, ಬಹುಮಾದರಿ ಮೂಲಸೌಕರ್ಯ, ಕೊನೆಯ ಮೈಲಿ ಸಂಪರ್ಕ, ತ್ವರಿತ ಭೂಸ್ವಾಧೀನ, ಅನುಮೋದನೆಗಳ ಸರಳೀಕರಣ ಮತ್ತು ಪರಿಸರದ ಮೇಲಿನ ದುಷ್ಪರಿಣಾಮ ಕಡಿತ ಎಂಬ 6 ಮೂಲಭೂತ ತತ್ವಗಳ ಮೇಲೆ ಕೆಲಸ ಮಾಡುತ್ತದೆ. ಇದರ ಅಡಿಯಲ್ಲಿ 7 ಪ್ರಮುಖ ಮೂಲಸೌಕರ್ಯ ಚಾಲಕ ಶಕ್ತಿಗಳಾದ ರಸ್ತೆ, ರೈಲ್ವೆ, ಬಂದರು, ಜಲಮಾರ್ಗ, ವಿಮಾನ ನಿಲ್ದಾಣ, ಸಾರ್ವಜನಿಕ ಸಾರಿಗೆ ಮತ್ತು ಸರಕು ಸಾಗಣೆ ಮೂಲಸೌಕರ್ಯಗಳನ್ನು ಕೇಂದ್ರೀಕರಿಸಿ ಅಭಿವೃದ್ಧಿಪಡಿಸಲಾಗುತ್ತಿದೆ. 2026 ಅಕ್ಟೋಬರ್ ವೇಳೆಗೆ ಈ ವೇದಿಕೆಯಲ್ಲಿ 23,493 ಹೆಚ್ಚು ಡೇಟಾ ಲೇಯರ್ಸ್ ಅಂದರೆ ದತ್ತಾಂಶ ಪದರಗಳನ್ನು ಅಳವಡಿಸಲಾಗಿದೆ. ಇದು ಯೋಜನಾಕಾರರಿಗೆ ಸ್ಥಳದ ಆಯ್ಕೆ ಮತ್ತಿತರ ಅಗತ್ಯ ಕ್ರಮಗಳನ್ನು ಸುಲಭವಾಗಿ ಪರಿಶೀಲಿಸಲು ಸಹಾಯ ಮಾಡುತ್ತದೆ. ಗತಿಶಕ್ತಿ ಯೋಜನೆಯ ಆಡಳಿತ ಮತ್ತು ಮೇಲ್ವಿಚಾರಣೆಗಾಗಿ 3 ಸಾಂಸ್ಥಿಕ ಚೌಕಟ್ಟನ್ನು ರೂಪಿಸಲಾಗಿದೆ. ಸಂಪುಟ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸಬಲೀಕೃತ ಕಾರ್ಯಪಡೆಯು ಯೋಜನೆಯ ಅನುಷ್ಠಾನ ಮೇಲ್ವಿಚಾರಣೆ ಮಾಡುತ್ತದೆ. ಯೋಜನಾ ಜಾಲ, ಗುಂಪು, ಎನ್ಪಿಜಿ, ಮೂಲಸೌಕರ್ಯ ಸಚಿವಾಲಯಗಳ ಮುಖ್ಯಸ್ಥರನ್ನು ಒಂದು ವೇದಿಕೆಯಡಿ ತಂದು ಪ್ರಸ್ತಾವನೆಗಳನ್ನು ಪರೀಕ್ಷಿಸುತ್ತದೆ. ತಾಂತ್ರಿಕ ಬೆಂಬಲ ಘಟಕ ಅಗತ್ಯ ತಜ್ಞರ ಸಹಾಯವನ್ನು ಒದಗಿಸುತ್ತದೆ. 2026 ಆಗಸ್ಟ್ 11 ವೇಳೆಗೆ ಎನ್ಪಿಜಿ ಸುಮಾರು 18.66 ಲಕ್ಷ ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದ 396 ಮೂಲಸೌಕರ್ಯ ಯೋಜನೆಗಳನ್ನು ಮೌಲ್ಯಮಾಪನ ಮಾಡಿದೆ. ಇದರಲ್ಲಿ 256 ಯೋಜನೆಗಳನ್ನು ಅನುಮೋದಿಸಲಾಗಿದ್ದು 198 ಯೋಜನೆಗಳು ಪ್ರಸ್ತುತ ಅನುಷ್ಠಾನದ ಹಂತದಲ್ಲಿದೆ. ಮೂಲಸೌಕರ್ಯ ಯೋಜನೆಗಳ ತರಬೇತಿ ಮತ್ತು ಕೌಶಲ್ಯ ವೃದ್ಧಿಗಾಗಿ 2022 ಗತಿಶಕ್ತಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ. ಈ ವಿಶೇಷ ವಿಶ್ವವಿದ್ಯಾಲಯ ಸಾರಿಗೆ ಮತ್ತು ಸರಕು ಸಾಗಾಣೆ ವಲಯಕ್ಕೆ ಅಗತ್ಯವಿರುವ ನುರಿತ ತಜ್ಞರನ್ನು ತಯಾರು ಮಾಡುತ್ತಿದೆ. ಇದುವರೆಗೆ ಈ ವಿಶ್ವವಿದ್ಯಾಲಯ ಗತಿಶಕ್ತಿ ಯೋಜನೆಗಾಗಿ ವಿನ್ಯಾಸಗೊಳಿಸಿದ ವ್ಯಾಸಂಗಗಳ ಮೂಲಕ ಅಧಿಕಾರಿಗಳಿಗೆ ತರಬೇತಿ ನೀಡಿದೆ. ಇದರ ಜೊತೆಗೆ ಕೇಂದ್ರ

ಸಚಿವ ಸಂಪುಟ ಇತ್ತೀಚೆಗೆ ಅನುಮೋದಿಸಿರುವ ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಣೆ ಪ್ರಾಧಿಕಾರ ಕೂಡ ಪಿಎಂ ಗತಿಶಕ್ತಿ ಯೋಜನೆಯ ಧ್ಯೇಯಗಳಿಗೆ ಪೂರಕವಾಗಿದ್ದು, ದೀರ್ಘಕಾಲೀನ ಸಾರಿಗೆ ಯೋಜನೆಯನ್ನು ರೂಪಿಸಲು ಮತ್ತು ರಾಷ್ಟ್ರೀಯ ಸಾರಿಗೆ ಕ್ರಿಯಾ ಯೋಜನೆ ಸಿದ್ಧಪಡಿಸಲು ನೆರವಾಗಲಿದೆ. ದೇಶದ ವಿವಿಧ ಪ್ರದೇಶಗಳಲ್ಲಿ ಈ ಯೋಜನೆಯು ಅದ್ಭುತ ಫಲಿತಾಂಶಗಳನ್ನು ನೀಡುತ್ತಿದೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕವನ್ನು ಸಂಪರ್ಕಿಸುವ ಪುಣೆ ಬೆಂಗಳೂರು ಎಕ್ಸ್ಪ್ರೆಸ್ ವೇ ನಿರ್ಮಾಣದಲ್ಲಿ ಗತಿಶಕ್ತಿ ವೇದಿಕೆಯನ್ನು ಬಳಸಿ ಅರಣ್ಯ ಭೂಮಿಯ ಬಳಕೆಯನ್ನು 19% ತಗ್ಗಿಸಲಾಗಿದೆ. ಇದರಿಂದ ಪ್ರಯಾಣದ ಸಮಯ 7-8 ಗಂಟೆಗಳವರೆಗೆ ಉಳಿತಾಯವಾಗಲಿದೆ. ಅದೇ ರೀತಿ ಅಸ್ಸಾಂನ ಜೋಗಿ ಘೋಫಾ ಬಹುಮಾದರಿ ಸರಕು ಸಾಗಣೆ ಕೇಂದ್ರ ಮತ್ತು ಲಡಾಖ್ ಹರಿಯಾಣ ನಡುವಿನ ಹಸಿರು ಇಂಧನ ಕಾರಿಡಾರ್ಗಳಂತಹ ಯೋಜನೆಗಳು ಈ ರಾಷ್ಟ್ರೀಯ ಕ್ರಿಯಾ ಯೋಜನೆಯ ಯಶಸ್ಸಿಗೆ ಸಾಕ್ಷಿಯಾಗಿವೆ. ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯು ಭಾರತದ ಮೂಲಸೌಕರ್ಯ ವಲಯವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದು, ಸುಸ್ಥಿರ ಮತ್ತು ವೇಗಗತಿಯ ಅಭಿವೃದ್ಧಿಗೆ ಬಲವಾದ ಬುನಾದಿ ಹಾಕಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ನಾನು ಎಲ್ಐಸಿ ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ, ಅದರಲ್ಲಿ ಏನ್ ಸ್ಪೆಷಲ್ ನೋಡು? ಅದರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ, ಅದರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ. ವಾವ್, ನಂಗೂ ಎಲ್ಐಸಿ ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
2: ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
3: ಮಚ್ಚಾ, ಒಂದು ವಿಷಯ ಹೇಳ್ತೀನಿ ಕೇಳೋ. ಯಾವ್ದಾದ್ರೂ ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ, ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
4: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
3: ಖಂಡಿತ, E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ.
5: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

0: ಆಕಾಶವಾಣಿ ಇನ್ನಿಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
3: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನಾ.
2: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ, ದಸರಾದಲ್ಲಿ ಇಂದು ಮತ್ತು ನಾಳೆ

0: ಪ್ರತಿದಿನ ಬೆಳಿಗ್ಗೆ 6:40
1: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಕೆಎಸ್ಐಸಿ ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
0: ಆಸ್ವಾದಿಸಿ
1: ಆನಂದಿಸಿ
0: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರದಿಂದ ಶೀಘ್ರವೇ ಸಿಹಿ ಸುದ್ದಿ, ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಪ್ರಗತಿ ಪಥ ಯೋಜನೆಯ ಮೂಲಕ ರಾಜ್ಯದ 2248 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಅಭಿವೃದ್ದಿಗೆ ಸರ್ಕಾರ ನಿರ್ಧಾರ. 2030 ವೇಳೆಗೆ ವಿಪತ್ತು ನಿರ್ವಹಣೆಯಲ್ಲಿ ರಾಜ್ಯವನ್ನು ದೇಶಕ್ಕೆ ಮಾದರಿಯಾಗಿಸುವ ಗುರಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆಗಳು ತಲುಪಬೇಕು, ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ. ಕಳೆಗಟ್ಟಿದ ನಾಡಹಬ್ಬ ಮಹಿಳಾ ದಸರಾಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಕಬ್ಬು ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಜಂಟಿ ಸಮಿತಿಯೊಂದನ್ನು ರಚಿಸಲಿದೆ ಎಂದು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಮತ್ತು ಮಹಾರಾಷ್ಟದ ರೈತರೊಂದಿಗೆ ನಡೆದ ಸಭೆ ಯಶಸ್ವಿಯಾಗಿದ್ದು, ರೈತರು ರಸ್ತೆ ತಡೆ ನಡೆಸುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಶೀಘ್ರವೇ ಕಬ್ಬು ಬೆಳೆಗಾರರಿಗೆ ಸಿಹಿ ಸುದ್ದಿ ನೀಡಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಬ್ಬು ಬೆಳೆಗಾರರು, ಕೃಷಿ ವಿಜ್ಞಾನಿಗಳು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳನ್ನೊಳಗೊಂಡ ಜಂಟಿ ಸಮಿತಿ ರಚಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂದು ತಿಳಿಸಿದ್ದಾರೆ. ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಬೆಲೆ ದೊರೆಯುವಂತೆ ಮಾಡುವುದರ ಜೊತೆಗೆ ಕಬ್ಬಿನ ತೂಕ, ರಿಕವರಿ, ಕಟಾವು ಅವಧಿ ಹಾಗೂ ಪಾವತಿ ವ್ಯವಸ್ಥೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಸಕ್ಕರೆ ಮತ್ತು ಜವಳಿ ಸಚಿವ ರುದ್ರಪ್ಪ ಲಮಾಣಿ ತಿಳಿಸಿದ್ದಾರೆ. ರಾಜ್ಯದ ಕಬ್ಬು ಬೆಳೆಯುವ ಪ್ರದೇಶಗಳ ಕಟಾವು ಅವಧಿ ಹಾಗೂ ಸಕ್ಕರೆ ರಿಕವರಿ ಕುರಿತು ವೈಜ್ಞಾನಿಕ ಅಧ್ಯಯನ ನಡೆಸಿ ಕೇಂದ್ರ ಸರ್ಕಾರ ರಚಿಸಲಿರುವ ಜಂಟಿ ಸಮಿತಿಗೆ ರಾಜ್ಯದ ಸಮಗ್ರ ವರದಿ ಸಲ್ಲಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಕ್ಕರೆ ಕಾರ್ಖಾನೆಗಳಲ್ಲಿ ಕಬ್ಬಿನ ತೂಕದಲ್ಲಿ ವ್ಯತ್ಯಾಸವಾಗುತ್ತಿದೆ ಎಂಬ ರೈತರ ಆರೋಪಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ 202 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಗತಿ ಪಥ ಯೋಜನೆಯಡಿಯಲ್ಲಿ 5400 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಅಭಿವೃದ್ದಿ ಮಾಡಲಾಗುತ್ತಿದ್ದು, ಮೊದಲ ಹಂತದಲ್ಲಿ 2248 ಕಿಲೋಮೀಟರ್ ಕಾಮಗಾರಿ ಕೈಗೊಳ್ಳಲು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ದಿ ಸಂಸ್ಥೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, 1692 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಮೊದಲ ಹಂತದಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿರುವ 562 ರಸ್ತೆಗಳ ಕಾಮಗಾರಿಯಲ್ಲಿ ಗುಣಮಟ್ಟದ ಖಾತ್ರಿಗೆ ಎಲ್ಲಾ ಅಗತ್ಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಏಷ್ಯಾ ಅಭಿವೃದ್ದಿ ಬ್ಯಾಂಕ್ ನೆರವಿನಿಂದ ಈ ಯೋಜನೆಯಲ್ಲಿ ಶೇಕಡಾ 70% ಆರ್ಥಿಕ ನೆರವು ಒದಗಿಸುತ್ತಿದ್ದು, ರಾಜ್ಯ ಸರ್ಕಾರ ಶೇಕಡಾ 30% ಭರಿಸುತ್ತಿದೆ. ಪ್ರಕೃತಿ ವಿಕೋಪವನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ, ಆದರೆ ಅವುಗಳಿಂದ ಉಂಟಾಗುವ ನಷ್ಟಗಳನ್ನು ಕಡಿಮೆ ಮಾಡಬಹುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿ ಆಯೋಜಿಸಿದ್ದ ವಿಪತ್ತಿನಿಂದ ಉಂಟಾಗಬಹುದಾದ ಅಪಾಯ ತಗ್ಗಿಸುವ ರಾಜ್ಯ ವೇದಿಕೆಯ ಮೊದಲ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, 2030 ವೇಳೆಗೆ ವಿಪತ್ತು ನಿರ್ವಹಣೆಯಲ್ಲಿ ರಾಜ್ಯವನ್ನು ದೇಶಕ್ಕೆ ಮಾದರಿ ರಾಜ್ಯವನ್ನಾಗಿಸುವುದು ಮುಂದಿನ ಗುರಿ ಎಂದು ಹೇಳಿದ್ದಾರೆ. ರಾಜ್ಯದ ಅಭಿವೃದ್ದಿಯನ್ನು ಕೇವಲ ಆರ್ಥಿಕ ಪ್ರಗತಿ, ಬಂಡವಾಳ ಹೂಡಿಕೆ ಮತ್ತು ಮೂಲಸೌಕರ್ಯ ನಿರ್ಮಾಣದಿಂದ ಅಳೆಯಬಾರದು. ಜನರ ಸುರಕ್ಷತೆ ಮತ್ತು ಜೀವನೋಪಾಯದ ರಕ್ಷಣೆಯೂ ಅಭಿವೃದ್ದಿಯ ಪ್ರಮುಖ ಮಾನದಂಡವಾಗಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿಪತ್ತು ಮುನ್ನೆಚ್ಚರಿಕೆ ವ್ಯವಸ್ಥೆಯನ್ನು ಬಲಪಡಿಸಲು ಕೃತಕ ಬುದ್ದಿಮತ್ತೆ, ಉಪಗ್ರಹ ಚಿತ್ರಣ, ಭೌಗೋಳಿಕ ಮಾಹಿತಿ ಮತ್ತು ವೈಜ್ಞಾನಿಕ ಮುನ್ಸೂಚನೆಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ದಿವ್ಯಾಂಗರು ಹಾಗೂ ಹಿಂದುಳಿದ ವರ್ಗಗಳ

0: ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರ ಬದ್ದ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ನಿಗಮಗಳ ಮೂಲಕ 1.5 ಲಕ್ಷದಿಂದ 35 ಲಕ್ಷದವರೆಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಒಕ್ಕೂಟ ವ್ಯವಸ್ಥೆ ಮತ್ತು ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿಗೆ ಶೇಕಡ 15 ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಶೇಕಡ 7.5ರಷ್ಟು ಮೀಸಲಾತಿ ಕಲ್ಪಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಲಾಗಿದ್ದ ಮಹಿಳಾ ದಸರಾ ಕಾರ್ಯಕ್ರಮವನ್ನು ಇಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಲಿಂಗ ತಾರತಮ್ಯವನ್ನು ತೊರೆದು ಮಹಿಳೆಯರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಮಹಿಳೆಯರು ನಿರ್ಮಿಸಿರುವ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಗಳನ್ನು ಸಚಿವರು ಉದ್ಘಾಟಿಸಿದರು. ಇನ್ನೊಂದೆಡೆ ಚಾಮುಂಡಿ ವಿಹಾರ ಜಿಲ್ಲಾ ಕ್ರೀಡಾಂಗಣಕ್ಕೆ ಭೇಟಿ ನೀಡಿದ ಕೊಪ್ಪಳ ಗವಿಮಠದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ವಾಲಿಬಾಲ್ ಪಂದ್ಯಾವಳಿಯನ್ನು ವೀಕ್ಷಿಸಿದರು. ಅಥ್ಲೆಟಿಕ್ ಸಿಂಥೆಟಿಕ್ ಅಂಕಣಕ್ಕೆ ಆಗಮಿಸಿ ಮಹಿಳೆಯರ ಹಾಗೂ ಪುರುಷರ 400x4 ರಿಲೆ ವೀಕ್ಷಿಸಿ ಬಹುಮಾನ ವಿತರಿಸಿದರು. ನಂತರ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿರುವ ಕುಸ್ತಿ ಮನೆಗೆ ಆಗಮಿಸಿ ಮಕ್ಕಳ ಕುಸ್ತಿಯನ್ನು ಕಂಡು ಸಂತಸ ವ್ಯಕ್ತಪಡಿಸಿದರು. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಬಿಎಂಶ್ರೀ ಸಭಾಂಗಣದಲ್ಲಿ ದಸರಾ ಕವಿಗೋಷ್ಠಿ ಉಪಸಮಿತಿ ವತಿಯಿಂದ ಆಯೋಜಿಸಿದ ಬಹುರೂಪಿ ಕವಿಗೋಷ್ಠಿಯನ್ನು ಖ್ಯಾತ ಸಾಹಿತಿ ವೈದೇಹಿ ಉದ್ಘಾಟಿಸಿದರು. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ. 2015ರಲ್ಲಿ ಪ್ರಾರಂಭವಾದ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಹಾಗೂ ಜನಜೀವನದೊಂದಿಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರಿಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ದಿ ಹಾಗೂ ಒಳನಾಡಿನ ಜಲಸಾಗಾಣಿಕೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.06 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಈ ಯೋಜನೆಯಿಂದ 2014ರಲ್ಲಿ 873 ದಶಲಕ್ಷ ಟನ್ಗಳಷ್ಟಿದ್ದ ಪ್ರಮುಖ ಬಂದರುಗಳ ಸಾಮರ್ಥ್ಯ 2026ಕ್ಕೆ 1728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ನವದೆಹಲಿಯಲ್ಲಿ ಇದೇ 27ರಿಂದ 29ರವರೆಗೆ ನಡೆಯಲಿರುವ ಉದಯೋನ್ಮುಖ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಸಮ್ಮೇಳನ 2026ರ ಪೂರ್ವಭಾವಿಯಾಗಿ ಬೆಂಗಳೂರಿನಲ್ಲಿ ಇಂದು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಬಾರಿ ಸೆಮಿಕಂಡಕ್ಟರ್ಗಳು ಮತ್ತು ಮುಂದಿನ ಪೀಳಿಗೆಯ ಚಿಪ್ಗಳು ವಿಷಯದ ಕುರಿತು ಗೋಷ್ಠಿಯನ್ನು ಆಯೋಜಿಸುವ ಜವಾಬ್ದಾರಿಯನ್ನು ಡಿಆರ್ಡಿಒಗೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ರಕ್ಷಣಾ ಇಲಾಖೆ ಮಹಾನಿರ್ದೇಶಕ ಡಾ ಬಿಕೆ ದಾಸ್ ಮಾತನಾಡಿ, ಮುಂದಿನ ಪೀಳಿಗೆಗಾಗಿ ದೇಶೀಯ ಸಾಮರ್ಥ್ಯಗಳ ಮೇಲೆ ಒತ್ತು ನೀಡುವ ಮೂಲಕ ದೇಶೀಯ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯ ಅಭಿವೃದ್ದಿಗೆ ಕೊಡುಗೆ ನೀಡಲಿದೆ ಎಂದು ತಿಳಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಹೆಚ್ಚಳದ ನಿರ್ಧಾರವನ್ನು ರದ್ದುಗೊಳಿಸಿದ ಉಚ್ಚ ನ್ಯಾಯಾಲಯದ ತೀರ್ಪ ಹಲವು ತಲೆಮಾರುಗಳಿಂದ ಸಮಾನ ಅವಕಾಶ ವಂಚಿತವಾಗಿದ್ದ ಶೋಷಿತ ಸಮುದಾಯಗಳ ಬದುಕಿನ ಕನಸಿಗೆ ಘಾಸಿ ಉಂಟುಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತಂತೆ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ಸುಪ್ರೀಂಕೋರ್ಟ್ ತೀರ್ಪಿನ ಅರಿವಿದ್ದರೂ ಈ ಹಿಂದಿನ ಬಿಜೆಪಿ ಸರ್ಕಾರ 2023ರ ವಿಧಾನಸಭಾ ಚುನಾವಣೆಗೂ ಮುನ್ನ ಮುನ್ನ ಮೀಸಲಾತಿ ಹೆಚ್ಚಿಸಿದ್ದು ಈಗಿನ ಅವಾಂತರಕ್ಕೆ ಕಾರಣ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಶೇಕಡಾ 50% ಮೀಸಲಾತಿ

0: ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆಗಳು ತಲುಪಬೇಕು, ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ. ಕಳೆಗಟ್ಟಿದ ನಾಡಹಬ್ಬ ಮಹಿಳಾ ದಸರಾಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮರಗೆಣಸು ಬೆಳೆ ವೈಜ್ಞಾನಿಕ ಬೇಸಾಯ ಕ್ರಮದ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ತಮಗೆ ಎಲ್ಲ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
7: ನಮಸ್ಕಾರ ಸರ್.
6: ಇವತ್ತು ನಮಗೆ ಈ ಒಂದು ಮರಗೆಣಸು ಬೇಸಾಯದ ಬಗ್ಗೆ ತಿಳಿಸ್ಕೊಡಿ. ಮರಗೆಣಸು ಬೇಸಾಯ ಒಂದು ಪರಂಪರಾಗತವಾಗಿ ಬಂದ ಒಂದು ಬೆಳೆಯಾಗಿದೆ. ಏನೇನು ಬರ್ತದೆ ಇದರಲ್ಲಿ, ಯಾವ ರೀತಿ ಕ್ರಮ ಇರುತ್ತೆ, ಒಂದೊಂದಾಗಿ ಹೇಳ್ತಾ ಹೋಗಿ.
7: ಸೊ ಖಂಡಿತವಾಗ್ಲಿ ಸರ್. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಮರಗೆಣಸು ಅಥವಾ ಇದು ಗೆಡ್ಡೆ ರೂಪದ ಬೆಳೆ ಅಂತ ನಾವು ಕರಿತಾ ಹೋಗ್ತೀವಿ. ಈ ಒಂದು ಬೆಳೆ ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಸೊ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ತುಂಬ ಜಾಸ್ತಿ ಇರೋದನ್ನ ನಾವೆಲ್ಲ ಕಾಣ್ಬೋದಾಗಿದೆ. ಇದ್ರ ಜೊತೆಗೆ ಒಂದು ನಾರಾಯಣಾಂಶ ಕೂಡ ಯಥೇಚ್ಛವಾಗಿರುತ್ತೆ, ಮತ್ತು ಪ್ರೋಟೀನ್ ಅಂಶ ಕೂಡ ಜಾಸ್ತಿ ಇರೋದನ್ನ ತಾವೆಲ್ಲ ಕಾಣ್ಬೋದಾಗಿದೆ. ಈ ಒಂದು ಬೆಳೆ ಸೊ ಎಲ್ಲ ಕಡೆಯೂ ಕೂಡ ಬೆಳೀತಾ ಹೋಗ್ಬೋದು. ಈ ಬೆಳೆ ಯಥೇಚ್ಛವಾಗಿ ದಕ್ಷಿಣ ಒಳ ಪ್ರದೇಶ ಆಗಿರ್ಬೋದು, ಕರಾವಳಿ ಆಗಿರ್ಬೋದು, ಮಲೆನಾಡು ಪ್ರದೇಶ ಆಗಿರ್ಬೋದು, ಮೈದಾನ ಪ್ರದೇಶದಲ್ಲೂ ಕೂಡ ಈ ಒಂದು ಬೆಳೆನ ತಾವೆಲ್ಲ ಕಾಣ್ಬೋದಾಗಿದೆ. ಈ ಒಂದು ಬೆಳೆ ಕೆಲವೊಂದು ಕಂಟ್ರಿಗಳಲ್ಲಿ ಸ್ಟೇಬಲ್ ಫುಡ್ ಆಗಿದೆ. ನಾವು ನೋಡ್ತಾ ಇರ್ಬೋದು ನೈಜೀರಿಯಾ ಆಗಿರ್ಬೋದು, ಥೈಲ್ಯಾಂಡ್ಸ್ ಆಗಿರ್ಬೋದು, ಘಾನಾ ಆಗಿರ್ಬೋದು, ಬ್ರೆಜಿಲ್ ದೇಶಗಳಿಗೆ ಒಂದು ಪ್ರಮುಖವಾಗಿರುವಂತಹ ಒಂದು ಬೆಳೆ ಅಂತ ನಾವು ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಪ್ರಮುಖವಾಗಿ ಒಂದು ಬೆಳೆ ಬೆಳೆಯುವಂತಹ ರಾಜ್ಯಗಳು ಯಾವ ಅಂತ ನೋಡ್ತಾ ಹೋದ್ರೆ ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಇದು ಒಂದು ಉಪಮುಖ್ಯ ಬೆಳೆ ಅಂತ ನಾವು ಕರಿತಾ ಹೋಗ್ತೀವಿ. ಮತ್ತೆ ಇದು ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಎಲ್ಲೆಲ್ಲಿ ಬೆಳೀತಾ ಹೋಗ್ತಾರೆ ಅಂತ ನೋಡ್ತಾ ಹೋದ್ರೆ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲಿ ಯಥೇಚ್ಛವಾಗಿ ನಾವು ಈ ಒಂದು ಬೆಳೆನ ಬೆಳೆಯೋದನ್ನ ನಾವು ಕಾಣಬಹುದಾಗಿದೆ. ಈ ಒಂದು ಬೆಳೆ ಅಥವಾ ಈ ಒಂದು ಗೆಡ್ಡೆಯಲ್ಲಿ ಸೊ 20-30% ಅಷ್ಟು ಒಂದು ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ಸ್ ಇರೋದನ್ನ ನಾವು ಕಾಣಬಹುದಾಗಿದೆ. ಜೊತೆಗೆ ಲವಣಾಂಶಗಳು ಇರೋದನ್ನ ನಾವು ಕಾಣಬಹುದಾಗಿದೆ. ಪ್ರೋಟೀನ್ ಅಂಶ ಕೂಡ ಇರೋದನ್ನ ನಾವು ಕಾಣಬಹುದಾಗಿದೆ. 1 ಕೆಜಿ ನಾವು ಮರಗೆಣಸು ತಿಂದ್ರೆ ಅಕ್ಕಿಗಿಂತ ಸುಮಾರು 4 ಪಟ್ಟು ಹೆಚ್ಚಿನ ಶಕ್ತಿಯನ್ನ ನಾವು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಮರಗೆಣಸಿನಿಂದ. ಈ ಒಂದು ಬೆಳೆ ಬೆಳೆಯೋದಕ್ಕೆ ಸೂಕ್ತವಾಗಿರುವಂತಹ ವಾತಾವರಣ ಅಂತಂದ್ರೆ ಶುಷ್ಕ ವಾತಾವರಣ ಅಥವಾ ಬೆಚ್ಚಗೆಯ ಹವಾಮಾನ ಬೇಕಾಗ್ತಾ ಹೋಗುತ್ತೆ. ಇದು
6: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಒಂದು ಮರಗೆಣಸು ಬೆಳೆಯ ಮಹತ್ವದ ಬಗ್ಗೆ ನಮಗೆ ತಿಳಿಸ್ಕೊಡಿ.
7: ಸೊ ಈ ಒಂದು ಮರಗೆಣಸು ಬೆಳೆಯನ್ನ ಆಗ್ಲೇ ಹೇಳಿದೆ, ಈ ಒಂದು ಬೆಳೆನ ಸೊ ಒಂದು ಬರ ಸಹಿಸಿಕೊಳ್ಳುವಂತ ಸಾಮರ್ಥ್ಯ ಹೊಂದಿರುವಂತಹ ಒಂದು ನಾವು ಈ ಒಂದು ಮರಗೆಣಸನ ಅಂತ ಕರಿತಾ ಹೋಗ್ತೀವಿ. ಯಾಕಂದ್ರೆ ನಾವು ಇದನ್ನ ಏನ್ ಮಾಡ್ತೀವಿ, ಆಹಾರಕ್ಕೂ ಬಳಸ್ತಾ ಹೋಗ್ತೀವಿ, ಕೈಗಾರಿಕೆಗಳು ಏನ್ ಮಾಡ್ತೀವಿ ಇದನ್ನ ಬಳಸ್ತಾವೆಲ್ಲ ಕಾಣಬಹುದಾಗಿದೆ. ಈ ಗೆಡ್ಡೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಪಿಷ್ಟ ಮತ್ತು ಕಾರ್ಬೋಹೈಡ್ರೇಟ್ಸ್ ಇರೋದನ್ನ ನಾವು ಕಾಣಬಹುದಾಗಿದೆ. ಇದು ನಮ್ಮ ದೇಹಕ್ಕೆ ಶಕ್ತಿಯನ್ನ ಒದಗಿಸ್ತಾ ಹೋಗುತ್ತೆ. ಇದನ್ನ ಏನ್ ಮಾಡ್ತಾರೆ, ತಾಜವಾಗಿ ಆಹಾರಕ್ಕೂ ಬಳಸ್ಬೋದು, ಇಲ್ಲ ಅಂತಂದ್ರೆ ಏನ್ ಮಾಡ್ತೀವಿ ಕೆಲವೊಂದು ಮೌಲ್ಯವರ್ಧನ ಪದಾರ್ಥಗಳನ್ನ ನಾವು ಮಾಡಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಚಿಪ್ಸ್ನ ನಾವು ಮಾಡಬಹುದು.

0: ಆಗಿದೆ. ಇದನ್ನ ಮಾಡಿ ಮಾರಾಟ ಮಾಡಿದ್ರೆ
1: ಮರಗೆಣಸಿನ
0: ಚಿಪ್ಸ್ ಸಿಗ್ತಾ ಹೋಗುತ್ತೆ ಮಾರುಕಟ್ಟೆಯಲ್ಲಿ. ಅದರ ತುಂಬಾ ಆರೋಗ್ಯಕ್ಕೆ ತುಂಬಾ ಹಾನಿಕರ, ಒಳ್ಳೇದಂತ ನಾವು ಹೇಳುವುದಾಗಿದೆ. ಸೊ ಅದೇ ರೀತಿಯಾಗಿ ರೈತರಿಗೆ ಎರಡು ತರ ಆದಾಯ ಬರ್ತಾ ಹೋಗುತ್ತೆ. ಮರಗೆಣಸನ್ನ ನೇರವಾಗಿ ಮಾರಾಟ ಮಾಡಬಹುದು, ಏನಾದರೂ ಮರಗೆಣಸು ಹೆಚ್ಚಾಗಿ ಉಳಿದ್ರೆ ಮಾಡಬಹುದು, ಅದು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನಾಗಿದ್ದು ಕೂಡ ಮಾರಾಟವನ್ನ ಮಾಡಬಹುದಾಗಿದೆ. ರೈತರಿಗೆ ಇದು ಪರ್ಯಾಯ ಆದಾಯ ಮೂಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು.
1: ಈಗ ನಾವು ಸಾಮಾನ್ಯವಾಗಿ ಈ ಮರಗೆಣಸನ್ನ ಯಾವ್ಯಾವ ತರದ ಖಾದ್ಯದಲ್ಲಿ ಉಪಯೋಗಿಸಲಾಗ್ತದೆ ಮತ್ತೆ ಯಾವ ತರ ತಯಾರಿ ಮಾಡ್ತಾರೆ?
0: ಸೊ ಆಗ್ಲೇ ಹೇಳದಂಗೆ ಚಿಪ್ಸ್ನ ಮಾಡ್ತಾ ಹೋಗ್ತಾರೆ, ಕೆಲವರು ಏನ್ ಮಾಡ್ತಾರೆ ಕೆಲವೊಂದು ಸಾಂಬಾರ್ಗಳ ತಯಾರಿಕೆಯಲ್ಲಿ ಉಪಯೋಗ ಮಾಡೋದನ್ನ ನಾವು ಕಾಣಬಹುದಾಗಿದೆ. ಬಟ್ ಒಂದು ತಿಳ್ಕೋಬೇಕು ನಮ್ಮ ಕೇಳುಗರು, ಯಾವುದೇ ಕಾರಣಕ್ಕೂ ಕೂಡ ಈ ಮರಗೆಣಸನ್ನ ನೇರವಾಗಿ ತಿನ್ನಬಾರದು. ಯಾಕೆಂದ್ರೆ ಇದರಿಂದ ಏನಾಗುತ್ತೆ, ಕೆಲವೊಂದು ಗ್ಲುಕೋಯ್ಡ್ಸ್ಗಳು ರಿಲೀಸ್ ಆಗೋದ್ರೆ ಏನಾಗುತ್ತೆ, ದೇಹಕ್ಕೆ ಹಾನಿಕಾರಕ ಮಾಡ್ತಾ ಹೋಗುತ್ತೆ. ಇದನ್ನ ಚೆನ್ನಾಗಿ ಬೇಯಿಸಿ ತಿಂದಾಗ ಏನಾಗುತ್ತೆ, ಆರೋಗ್ಯಕ್ಕೆ ಒಳ್ಳೇದು. ಯಾವುದೇ ಕಾರಣಕ್ಕೆ ಆಗಲಿ ನಮ್ಮ ಕೇಳುಗರು ನೇರವಾಗಿ ತಿನ್ನಬಾರದು. ತಿಂದ್ರೆ ಏನಾಗುತ್ತೆ, ಒಂದು ಮಲಬದ್ಧತೆಯ ಸಮಸ್ಯೆ ಆಗ್ತಾ ಹೋಗುತ್ತೆ ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗೋದನ್ನ ನಾವೆಲ್ಲ ಕಾಣಬಹುದಾಗಿದೆ.
1: ಇದು ಮಣ್ಣು ಕೆಳಗಡೆ ಬೆರೆಯುವಂತಹ ಒಂದು ಗೆಡ್ಡೆ.
0: ಹೌದು ಸರ್,
1: ಮರಗೆಣಸು. ಹಂಗಾಗಿ ಮಣ್ಣಲ್ಲಿರುವ ಎಲ್ಲ ಸತ್ವಗಳನ್ನು ಉಪಯೋಗಿಸಿಕೊಂಡು ಈ ಗೆಡ್ಡೆ ಬೆಳೀತದೆ.
0: ಖಂಡಿತವಾಗ್ಲು.
1: ಹಾಗಾಗಿ ಇದು ಆರೋಗ್ಯ ಪೂರ್ಣ ಕೂಡ ಆಗಿರ್ಬೋದಲ್ಲ. ಏನಿದೆ ಇದು ಪೋಷಕಾಂಶಗಳು?
0: ಸೊ ನಾನು ಆಗ್ಲೇ ಹೇಳಿದಂಗೆ ಈ ಉದರಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಯಥೇಚ್ಛವಾಗಿರುತ್ತೆ, ನಾರಿನ ಅಂಶ ಜಾಸ್ತಿ ಇರೋದನ್ನ ಕಾಣಬಹುದಾಗಿದೆ, ಮತ್ತೆ ಪ್ರೋಟೀನ್ ಅಂಶ ಯಥೇಚ್ಛವಾಗಿರೋದನ್ನ ನಾವು ಕಾಣಬಹುದಾಗಿದೆ. ಉದಾಹರಣೆಗೆ ಒಂದು 100 ಗ್ರಾಮು ನಾವು ಗೆಣಸನ್ನ ಅಥವಾ ಮರಗೆಣಸನ್ನು ಬೇಯಿಸಿದ್ರೆ ಒಂದು 191 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ನಮಗೆ ಸಿಗ್ತಾ ಹೋಗುತ್ತೆ. ಕಾರ್ಬೋಹೈಡ್ರೇಟ್ಸ್ ಯಥೇಚ್ಛವಾಗಿ ಸಿಗೋದೇನಾಗುತ್ತೆ, ದೇಹದ ಶಕ್ತಿಯನ್ನ ಕಾಪಾಡ್ಕೋಬಹುದಾಗಿದೆ. ಇದರಲ್ಲಿ ನಾರಿನ ಅಂಶ ಯಥೇಚ್ಛವಾಗಿರೋದು ಏನಾಗುತ್ತೆ, ಜೀರ್ಣಕ್ರಿಯೆಗೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಪ್ರೋಟೀನ್ ಅಂಶ ಏನ್ ಮಾಡುತ್ತೆ ಅಂತಂದ್ರೆ ದೇಹದ ಬೆಳವಣಿಗೆಗೆ ಮತ್ತು ನಿರ್ವಹಣೆಗೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಮರಗೆಣಸು ನಮ್ಮ ದೇಹಕ್ಕೆ ಪ್ರಮುಖವಾಗಿರುವಂತಹ ಒಂದು ತರಕಾರಿ ಅಥವಾ ಗೆಡ್ಡೆಯ ಬೆಳೆ ಅಂತ ನಾವು ಹೇಳಬಹುದಾಗಿದೆ.
1: ಇದರಲ್ಲಿ ಕೆಲವೊಂದು ಔಷಧೀಯ ಗುಣ ಮತ್ತು ಆರೋಗ್ಯಕಾರಿ ಗುಣಗಳು ಇದಾವೆ ಅಂತ ಕೇಳಿದ್ದೇವೆ, ಏನು ಅವುಗಳ ಬಗ್ಗೆ ಹೇಳಿ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ.
0: ಸೊ ಈ ಉದಕ್ಕೆ ಏನಾಗುತ್ತೆ, ಮೊದಲದಾಗಿ ಜೀರ್ಣಕ್ರಿಯೆಗೆ ತುಂಬಾ ಸಹಕಾರಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಇದರಲ್ಲಿ ನಾರಿನ ಅಂಶದಿಂದ ಏನಾಗುತ್ತೆ ಅಂದ್ರೆ ಒಂದು ಜೀರ್ಣಕ್ರಿಯೆಗೆ ತುಂಬಾ ಅನುಕೂಲ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ರೋಗ ನಿರೋಧಕ ಶಕ್ತಿಯಾಗಿ ಇದು ಕೆಲಸ ಮಾಡ್ತಾ ಹೋಗುತ್ತೆ. ಯಾಕಂದ್ರೆ ಇದರಲ್ಲಿ ವೈಟಮಿನ್ ಸಿ ಅಥವಾ ಆಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಇರೋದನ್ನ ನಾವು ಕಾಣಬಹುದಾಗಿದೆ. ಜೊತೆಗೆ ಇದನ್ನ ಸಾಂಪ್ರದಾಯಿಕವಾಗಿ ಕೆಲವೊಂದ್ ಕಡೆ ಉಪಯೋಗ ಮಾಡ್ತಾ ಹೋಗ್ತಾರೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಈ ಒಂದು ಗೆಣಸಿನ ಎಲೆಗಳನ್ನ ಏನ್ ಮಾಡ್ತಾರೆ, ಕೆಲವೊಂದು ಸಣ್ಣ ಪುಟ್ಟ ಚರ್ಮ ರೋಗಗಳ ನಿವಾರಣೆಯನ್ನ ಮಾಡಬಹುದಾಗಿದೆ. ಜೊತೆಗೆ ಯಾವ್ದಾದ್ರು ಗಾಯಗಳಾಗಿರ್ತಾವಲ್ಲ, ಗಾಯಗಳ ನೋವನ್ನ ನಿವಾರಣೆ ಮಾಡಕ್ ಏನ್ ಮಾಡ್ತಾರೆ, ಈ ಒಂದು ಮರಗೆಣಸು ಎಲೆಗಳನ್ನ ತಗೊಂಡ್ಬಿಟ್ಟು ಅರ್ದ್ಬಿಟ್ಟು ಆ ರಸವನ್ನ ಆ ಗಾಯದ ಮೇಲೆ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ, ಈ ಒಂದು ನೋವು ಏನಾಗುತ್ತೆ, ಕಡಿಮೆ ಆಗೋದನ್ನ ನಾವು ಕಾಣಬಹುದಾಗಿದೆ. ನೆಕ್ಸ್ಟ್ ಇದನ್ನ ಹಲವಾರು ರೀತಿಯಾಗಿರುವಂತಹ ಔಷಧಿಗಳ ತಯಾರಿಕೆ ಅಂತಂದ್ರೆ, ಯುನಾನಿ ಔಷಧಗಳ ತಯಾರಿಕೆ ಆಗಿರ್ಬೋದು, ಆಯುರ್ವೇದಿಕ ಔಷಧ ತಯಾರಿಕೆ ಇದನ್ನ ಉಪಯೋಗ ಮಾಡೋದನ್ನ ನಾವು ಕಾಣಬಹುದಾಗಿದೆ.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಮರಗೆಣಸು ಬೆಳೆ ತುಂಬಾ ಪ್ರಮುಖವಾದ ಬೆಳೆ, ರೈತರಿಗೆ ಆದಾಯ ತಂದು ಕೊಡುವಂತ ಬೆಳೆ, ಮತ್ತೆ ಆರೋಗ್ಯಕ್ಕೂ ಕೂಡ ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿದೆ ಈ ಬೆಳೆಯಲ್ಲಿ. ಹಾಗಾಗಿ ಈಗಾಗಲೇ ಅನೇಕರು ಈ ಒಂದು ಬೆಳೆನ ಪಾರಂಪರಾಗತವಾಗಿ ಬೆಳೀತಾ ಇದ್ದಾರೆ, ಅದು ಜಾಸ್ತಿ ಅದಕ್ಕೆ ಮಹತ್ವ ಕೊಟ್ಟಿಲ್ಲ. ಆದರೆ ಇನ್ಮುಂದೆ ಬರುವ ದಿನಗಳಲ್ಲಿ ಇದು ಸುಲಭವಾಗಿ ಬೆಳೀತದಲ್ಲ, ನಿಮಗೆ ಭೂಮಿ ಒಳಗೆ ಬೆಳೆಯೋದು. ಹಾಗಾಗಿ ಈ ಒಂದು ಬೆಳೆ ಬೆಳಿಬೇಕಾದ್ರೆ ಯಾವ್ಯಾವ ಮಣ್ಣಲ್ಲಿ ಇದು ಬೆಳೀತದೆ?
0: ಸೊ ಈ ಒಂದು ಬೆಳೆ ಬೆಳಿಬೇಕು ಅಂದ್ರೆ ಚೆನ್ನಾಗಿ ನೀರು ಬಸ್ತು ಹೋಗುವಂತಹ ಮರಳು ಮಿಶ್ರಿತ ಗೋಟು ಮಣ್ಣಲ್ಲಿ ಏನಾಗುತ್ತೆ, ಒಂದು ಬೆಳೆ ಚೆನ್ನಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ. ಸೊ ಎರಡನೇದಾಗಿ ಏನಾಗಿರುತ್ತೆ ಅಂದ್ರೆ, ಮಣ್ಣಿನ ರಸಸಾರ 5-7 pH ಇದ್ದಾಗ ಏನಾಗಿರುತ್ತೆ, ಒಂದು ಬೆಳೆ ತುಂಬಾ ಚೆನ್ನಾಗಿ ಬರೋದನ್ನ ನಾವು ನೋಡಬಹುದಾಗಿದೆ. ಮಳೆನೂ ಚೆನ್ನಾಗಿ ಬರಬೇಕು, ಬಟ್ ಏನಾಗಿರುತ್ತೆ ಅಂದ್ರೆ ಆ ಒಂದು ಮಣ್ಣಿನಲ್ಲಿ ನೀರು ಹಿಡಿದುಕೊಳ್ಳುವಂತ ಸಾಮರ್ಥ್ಯ ಇರಬಾರದು. ಇನ್ ಕೇಸ್ ಏನಾದರೂ ನೀರು ನಿಂತ್ಕೊಂಡ್ರೆ ಏನಾಗುತ್ತೆ, ಗೆಡ್ಡೆ ಕುಳಿಯುವ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟು ರೈತರಿಗೆ ಆದಾಯ ಕಡಿಮೆ ಆಗ್ತಾ ಹೋಗುತ್ತೆ.
1: ಮರಗೆಣಸು ಬೆಳಿಬೇಕಾದ್ರೆ ಯಾವ ಒಂದು ಹವಾಮಾನ ಮುಖ್ಯ ಅಂತೀರಿ?
0: ಶುಷ್ಕ ವಾತಾವರಣ ಅಥವಾ ಬೆಚ್ಚಗಿನ ವಾತಾವರಣ ತುಂಬಾ ಒಳ್ಳೇದು. ಇದಕ್ಕೆ ತೇವಾಂಶ ಉಳ್ಳ ಉಪ ವಲಯದಲ್ಲಿ ಏನಾಗಿರುತ್ತೆ, ಒಂದು ಬೆಳೆ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ. ಸರಾಸರಿ ಉಷ್ಣಾಂಶ 25 ಡಿಗ್ರಿ ಟೆಂಪರೇಚರ್ ಇಂದ 32 ಡಿಗ್ರಿ ಟೆಂಪರೇಚರ್ ಏನಾಗುತ್ತೆ, ಈ ಒಂದು ಬೆಳೆ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ನಿಮ್ಗೆ ಆಗ್ಲೇ ಹೇಳಿದೆ, ಈ ಒಂದು ಬೆಳೆನ ಎಲ್ಲಾ ಕಡೆ ಬೆಳಿಬಹುದು. ದಕ್ಷಿಣ ಒಳ ಪ್ರದೇಶ ಆಗಿರ್ಬೋದು, ಕರಾವಳಿ ಆಗಿರ್ಬೋದು, ಗುಡ್ಡಗಾಡು ಆಗಿರ್ಬೋದು, ಮತ್ತೆ ಮಲೆನಾಡು ಭಾಗದಲ್ಲಿ ಒಂದು ಬೆಳೆನ ಬೆಳೆಯೋದು ನಾವು ಕಾಣಬಹುದಾಗಿದೆ. ಇನ್ ಕೇಸ್ ಏನಾದರೂ 16 ಡಿಗ್ರಿ ಟೆಂಪರೇಚರ್ಗಿಂತ ಕಮ್ಮಿ ಇತ್ತು ಅಂದ್ರೆ ಏನಾಗುತ್ತೆ, ಒಂದು ಬೆಳೆಯ ಬೆಳವಣಿಗೆ ಏನಾಗುತ್ತೆ, ನಿಧಾನಗೊಳಿಸ್ತಾ ಹೋಗುತ್ತೆ. ಸರಾಸರಿಯ ವಾರ್ಷಿಕ ಒಂದು ಮಳೆ ಎಷ್ಟಿರ್ಬೇಕಂದ್ರೆ ಒಂದು 800-1200 mm ಎಲ್ಲೆಲ್ಲಿ ಮಳೆ ಆಗುತ್ತೋ ಅಂತ ಭಾಗದಲ್ಲಿ ಎಲ್ಲಾ ಕಡೆ ಒಂದು ಬೆಳೆನ ಬೆಳಿಬಹುದಾಗಿದೆ. ಈ ಒಂದು ಬೆಳೆ ಏನಾಗಿರುತ್ತೆ, ಒಂದು ಸೂರ್ಯನ ಬೆಳಕನ್ನ ಇಷ್ಟಪಡುವಂತಹ ಬೆಳೆ. ಸೊ ಅದಕ್ಕೆ

0: ಅದಕ್ಕೋಸ್ಕರ ಸೂರ್ಯನ ಬೆಳಕು ಜಾಸ್ತಿ ಆದಷ್ಟು ಏನಾಗುತ್ತೆ, ಒಂದು ಬೆಳೆ ಒಂದು ಗುಣಮಟ್ಟದ ಒಂದು ಗಡ್ಡೆ ಬರೋದಕ್ಕೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದು, ಇದು ಬರೇ ನೀರು ನಿಲ್ಲೋದು ಒಂದೇ ಮುಖ್ಯ ಅಲ್ಲ, ಎಲ್ಲಿ ಹಿಮ ಬೀಳುತ್ತೆ ಎಲ್ಲಿ ನೀರು ನಿಲ್ಲುತ್ತೆ ಅಂತ ಕಡೆ ಕೂಡ ಈ ಒಂದು ಬೆಳೆ ಬರೋಕ್ ಸಾಧ್ಯನೇ ಇಲ್ಲ. ಸೊ ನಮ್ಮ ರೈತರು ಅರ್ಥ ಮಾಡ್ಕೋಬೇಕಾದ್ರೆ ಏನು ಅಂತಂದ್ರೆ, ಸೊ ಸ್ವಲ್ಪ ಈ ಒಂದು ಗಿಡನ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಬೇಕಾಗುತ್ತೆ, ಒಂದು ನೀರನ್ನ ಜಾಸ್ತಿ ಕೊಡಬಾರ್ದು, ಇಷ್ಟು ಕೊಟ್ಟಾಗ ಏನಾಗುತ್ತೆ ಬೆಳೆ ಚೆನ್ನಾಗಿ ಬರ್ತಾ ಹೋಗುತ್ತೆ.
1: ಈ ಮರಗೆಣಸು ನಾಟಿ ಮಾಡಬೇಕಂದ್ರೆ ಯಾವ ಸಮಯದಲ್ಲಿ ಬೆಳಿಬಹುದು?
0: ಎರಡು ರೀತಿಯಾಗಿ ನಾವು ನಾಟಿ ಮಾಡೋದನ್ನ ನಾವು ನೋಡಬಹುದಾಗಿದೆ. ಒಂದನೇದಾಗಿ ಮಳೆಯಾಶ್ರಿತ ಪ್ರದೇಶದಲ್ಲಿ ನಾವು ನಾಟಿ ಮಾಡೋದನ್ನ ನೋಡಬಹುದಾಗಿದೆ, ಮತ್ತೊಂದು ನೀರಾವರಿ ಪ್ರದೇಶದಲ್ಲಿ ನಾಟಿ ಮಾಡೋದನ್ನ ನಾವು ನೋಡಬಹುದಾಗಿದೆ. ನೋಡಬಹುದಾಗಿದೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಇದರ ಗೆಡ್ಡೆಗಳ ಏನ್ ಮಾಡ್ತಾರೆ ಅಂತಂದ್ರೆ, ಅದು ಕಾಂಡದ ತುಂಡುಗಳನ್ನು ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಏನ್ ಮಾಡ್ತಾರೆ ನಾಟಿ ಮಾಡೋದನ್ನ ನಾವು ನೋಡಬಹುದಾಗಿದೆ. ಅದೇ ನೀರಾವರಿಯಲ್ಲಿ ಆದ್ರೆ ಏನಾಗುತ್ತೆ, ನೀರ್ ಸೌಲಭ್ಯ ಇರೋದ್ರಿಂದ ವರ್ಷ ಪೂರ್ತಿ ಒಂದು ಗೆಡ್ಡೆಗಳನ್ನ ಅಥವಾ ಕಾಂಡ ತುಂಡುಗಳನ್ನ ನಾಟಿ ಮಾಡೋದ್ರೇನಾಗುತ್ತೆ, ಇಳುವರಿ ಚೆನ್ನಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ.
1: ಈಗ ಈ ಒಂದು ಮರಗೆಣಸಿನಲ್ಲಿ ಯಾವ್ಯಾವ ತಳಿ ಇದಾವೆ, ಯಾವ ತಳಿ ನಮಗೆ ಸೂಕ್ತ, ಇದ್ರ ಬಗ್ಗೆ ಹೇಳಿ.
0: ಸೊ ಮರಗೆಣಸಲ್ಲಿ ಹಲವಾರು ರೀತಿಯಂತ ತಳಿಗಳನ್ನ ನಾವು ಕಾಣಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ H17, H165, H226, H86, H2304 ಎಂಬ ತಳಿಗಳು ಪ್ರಸ್ತುತವಾಗಿರೋದನ್ನ ನಾವು ಕಾಣಬಹುದಾಗಿದೆ. ಇದು ಕನಿಷ್ಠ ಅಂದ್ರೆ ಕೂಡ ಒಂದು ಹೆಕ್ಟೇರ್ಗೆ 37-40 ಟನ್ ಇಳುವರಿಯಷ್ಟು ನಾವು ಕೂಡ ನಾವು ಕಾಣಬಹುದಾಗಿದೆ. ಅದೇ ಸ್ಥಳೀಯ ತಳಿಗಳಾದ್ರೆ ಏನಾಗಿರುತ್ತೆ ಅಂದ್ರೆ, ಇಳುವರಿ ಬರುತ್ತೆ ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಕಮ್ಮಿ, ಅಂದ್ರೆ 12-15 ಟನ್ ಅಷ್ಟು ಇಳುವರಿ ನಾವು ಪಡೆಯೋದನ್ನ ನಾವು ಕಾಣಬಹುದಾಗಿದೆ. ಸೊ ಇಷ್ಟು ತಳಿಗಳು ಪ್ರಮುಖವಾಗಿರೋದನ್ನ ನಾವು ಕಾಣಬಹುದು.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಮರಗೆಣಸಿನ ನಾಟಿ ವಿಧಾನದ ಬಗ್ಗೆ ತಿಳಿಸ್ಕೊಡಿ, ಗೊಬ್ಬರ ಹೇಗೆ ಕೊಡಬೇಕು, ಭೂಮಿನ ಯಾವ ಥರ ಸಿದ್ಧತೆ ಮಾಡಿಕೊಳ್ಬೇಕು, ಮತ್ತು ಅದಕ್ಕೆ ಪೋಷಕಾಂಶಗಳ ನಿರ್ವಹಣೆ ಹೆಂಗೆ ಮಾಡಬೇಕು?
0: ಸೊ ಖಂಡಿತವಾಗ್ಲೂ ಕೂಡ ಮೊದಲೇದಾಗಿ ನಾಟಿ ವಿಧಾನ ಹೇಳ್ಬಿಡ್ತೀನಿ ನಿಮಗೆ. ಸೊ ಈ ಒಂದು ಮರಗೆಣಸನ್ನು ನಾಟಿ ಮಾಡ್ಬೇಕಾದ್ರೆ ಮಾಡಬೇಕು, ಸೊ ನಾವು ಕಾಂಡದ ಗೆಡ್ಡೆಗಳಿರ್ತಾವಲ್ಲ ಅದು ಮೊಸಾಯಿಕ್ ಮುಕ್ತವಾಗಿರುವಂತಹ ಗೆಡ್ಡೆಗಳನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು. ಹೆಂಗೆ ಆಯ್ಕೆ ಮಾಡ್ಕೋಬೇಕು ಅಂದರೆ, ಆರೋಗ್ಯಕರ ಮತ್ತು ಸದೃಢ ಗೆಡ್ಡೆಗಳನ್ನೇ ಮಾಡೋ ಕಾಂಡ ತುಂಡುಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸುಮಾರು 15 ಸೆಂಟಿಮೀಟರ್ಷ್ಟು ಉದ್ದ ಇರಬೇಕು, 8-10 ವರ್ಷ ಇರಬೇಕು ಕಣ್ಣುಗಳು ಇರೋದನ್ನ ನಾವು ಆಯ್ಕೆ ಮಾಡಿಕೊಂಡು ಇದಕ್ಕೆ ನಾಟಿಗೆ ನಾವು ಸಿದ್ಧ ಮಾಡ್ಕೋಬೇಕಾಗತ್ತೆ. ಈ ಒಂದು ಕಾಂಡದ ತುಂಡುಗಳನ್ನು ನಾವು 15 ನಿಮಿಷಗಳ ಕಾಲ ಕಾರ್ಬನ್ ಡೇಸಿಯಂ ಎಂಬ ಶಿಲೀಂದ್ರನಾಶಕದ ದ್ರಾವಣದಲ್ಲಿ 15 ನಿಮಿಷಗಳ ಕಾಲ ಇದನ್ನು ಉಪಚಾರ ಮಾಡಬೇಕಾಗತ್ತೆ. ಅದಾದ್ಮೇಲೆ ಏನು ಮಾಡಬೇಕಂತಂದರೆ ನಾಟಿಗೆ ಸಿದ್ಧ ಮಾಡ್ಕೋಬೇಕಾಗತ್ತೆ. ಒಂದು ಹೆಕ್ಟೇರ್ಗೆ ಒಂದು 12,500 ಒಂದು ಕಾಂಡ ತುಂಡುಗಳು ಬೇಕಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಬೇಸಾಯ ಸಾಮಗ್ರಿಗೆ ಹೇಳ್ತೀನಿ ಹೆಂಗೆ ಮಾಡ್ಕೋಬೇಕು ಅಂದರೆ, ಭೂಮಿನ ಚೆನ್ನಾಗಿ ಅದವನ್ನು ಮಾಡ್ಕೋಬೇಕಾಗತ್ತೆ. ಅದವನ್ನು ಮಾಡ್ಕೊಂಡ್ಮೇಲೆ ಅದಕ್ಕೆ ಒಂದು 8-10 ಟನ್ನಷ್ಟು ತಿಪ್ಪೆ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಇದಕ್ಕೆ ಬೇಕಾಗಿರುವಂತಹ ಒಂದು ಗೊಬ್ಬರ ಆಗಿರುವಂತಹ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಏನಾಗಿರುತ್ತೆ 75-100 kg ಪ್ರತಿ ಹೆಕ್ಟೇರ್ಗೆ ನಾವು ಈ ಒಂದು ಗೊಬ್ಬರವನ್ನ ನಾವು ಕೊಡಬೇಕಾಗತ್ತೆ. ಸೊ ಇದನ್ನ ಹೆಂಗ್ ಕೊಡಬೇಕು ಅಂತಂದ್ರೆ, 50%ನಷ್ಟು ಈ ಒಂದು ಸಾರಜನಕ, ರಂಜಕ, ಪೊಟ್ಯಾಷಿಯಂನ ಭೂಮಿ ಸಿದ್ಧತೆ ಮಾಡಿಕೊಳ್ಳುವ ಸಮಯದಲ್ಲಿ ಈ ಗೊಬ್ಬರವನ್ನ ಕೊಡಬೇಕಾಗತ್ತೆ. ಇನ್ನು ಉಳಿದ 50% ಗೊಬ್ಬರವನ್ನ ನಾಟಿ ಮಾಡಿದ ಒಂದು 12-16 ವಾರಗಳ ನಂತರ ಈ ಒಂದು ಗೊಬ್ಬರವನ್ನ ನಾವು ಕೊಟ್ಟಾಗ ಏನಾಗುತ್ತೆ, ಒಂದು ಗೆಡ್ಡೆಗಳ ಸರ್ವತೋಮುಖ ಬೆಳವಣಿಗೆಗೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಮ್ಮ ರೈತರು ಇದನ್ನು ಫಾಲೋ ಮಾಡಿದಾಗ ಏನಾಗುತ್ತೆ, ಇಳುವರಿ ಜಾಸ್ತಿ ಪಡೆಯೋದನ್ನು ನಾವು ಕಾಣಬಹುದಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಪೂರ್ಣ ಪ್ರಮಾಣದ ಗೊಬ್ಬರವನ್ನು ಭೂಮಿ ಸಿದ್ಧತೆ ಟೈಮಲ್ಲಿ ಕೊಡಬಾರ್ದು.
1: ಈಗ ಮರಗೆಣಸು ನೆಡಬೇಕಾದ್ರೆ ಭೂಮಿ ಸಿದ್ಧತೆ ಎಷ್ಟು ಅಗಿಬೇಕಾಗತ್ತೆ, ಮತ್ತೆ ಎಷ್ಟು ತಗ್ಗು ಇದ್ರೆ ಅದಕ್ಕೆ ಉತ್ತಮ?
0: ಸೊ ಮರಗೆಣಸು ನಾವು ಕಾಂಡದ ತುಂಡುಗಳನ್ನು ನಾಟಿ ಮಾಡಬೇಕು ಅಂದರೆ, ಸಾಲಿನ ಸಾಲಿಗೆ 3 ಅಡಿ ಇರಬೇಕು, ಗೆಡ್ಡೆಯಿಂದ ಗೆಡ್ಡೆಗೆ 3 ಅಡಿ ಅಂತರವಿದ್ದಾಗ ಏನಾಗುತ್ತೆ, ಗಿಡ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅಂತರವನ್ನು ಕಮ್ಮಿ ಮಾಡಿದ್ರೆ ಏನಾಗುತ್ತೆ, ಗೆಡ್ಡೆಗಳ ಒಂದು ಗಾತ್ರ ಆಗಿರ್ಬೋದು, ಆಕಾರ ಆಗಿರ್ಬೋದು, ಚೇಂಜಸ್ ಆಗೋದನ್ನ ನಾವು ಕಾಣ್ಬೋದಾಗಿದೆ. ಆದ್ದರಿಂದ 3 ಅಡಿ 3 ಅಡಿ 90 ಸೆಂಟಿಮೀಟರ್ ಅಂತರದಲ್ಲಿ ನಾವು ನಾಟಿ ಮಾಡಿದಾಗ ಏನಾಗುತ್ತೆ, ಒಂದು ಗೆಡ್ಡೆಗಳ ಬೆಳವಣಿಗೆಗೂ ತುಂಬ ಚೆನ್ನಾಗಿ ಬರೋದನ್ನ ನಾವೆಲ್ಲ ಕಾಣ್ಬೋದು.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಬೆಳೆ ಪರಿವರ್ತನೆ ಅಥವಾ ಕ್ರಾಪ್ ರೊಟೇಷನ್ ಅಂತ ಹೇಳ್ತೇವಲ್ಲ, ಈ ಒಂದು ಮರಗೆಣಸು ಬೆಳೆ ಬೇಸಾಯದಲ್ಲಿ ಅದರ ನಿರ್ವಹಣೆ ಹೆಂಗೆ ಮಾಡಬೇಕು?
0: ಸೊ ಯಾವುದೇ ಒಂದು ಬೆಳೆ ಚೆನ್ನಾಗಿ ಬರೀಬೇಕು ಅಂತಂದ್ರೆ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ಬಹಳ ಮುಖ್ಯ. ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡಿಕೊಂಡ್ರೆ ಮಾತ್ರ ಏನಾಗುತ್ತೆ, ನೆಕ್ಸ್ಟ್ ಬೆಳೆಯುವ ಬೆಳೆಗಳಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದ್ರೆ ಈ ಒಂದು ಮರಗೆಣಸಿನಲ್ಲಿ ನಾವು ಏನ್ ಮಾಡಬೇಕಾಗುತ್ತೆ ಅಂತಂದ್ರೆ, ನಾವು ಬೆಳೆ ಪರಿವರ್ತನೆ ಬಹಳ ಮುಖ್ಯ. ಯಾಕೆ ಅಂತಂದ್ರೆ, ಈ ಒಂದು ಗೆಣಸು ಅಥವಾ ಗೆಡ್ಡೆ ಏನಾಗಿರುತ್ತೆ ಅಂದ್ರೆ, ಹೆಚ್ಚಿನ ಪ್ರಮಾಣದ ಒಂದು ಗೊಬ್ಬರವನ್ನ ತಗೊಂಡ್ಬಿಡುತ್ತೆ, ನೆಕ್ಸ್ಟ್ ಬರೋ ಬೆಳೆಗಳಿಗೆ ಏನಾಗಿರುತ್ತೆ, ಸೊ ಅಷ್ಟು ರೀತಿಯಾದ ಗೊಬ್ಬರ ಸಿಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ರೈತರು ಏನ್ ಮಾಡಬೇಕು ಅಂತಂದ್ರೆ, ಈ ಒಂದು ಗೆಡ್ಡೆ ಬೆಳೆ ಅಂತ ಹೇಳಿದ್ವಲ್ಲ, 9-10 ತಿಂಗಳ ಕಾಲ ಬೇಕಾಗುತ್ತೆ ನಾವು ಗೆಡ್ಡೆಗಳನ್ನು ಆ ಒಂದು ಕಾಂಡ ತುಂಡುಗಳನ್ನು ನಾಟಿ ಮಾಡಿ ಅದನ್ನು ಹಾರ್ವೆಸ್ಟ್ ಮಾಡೋಕ್ಕೆ 9-10 ತಿಂಗಳ ಕಾಲ ಬೇಕು.

0: ಆಗ್ತಾ ಹೋಗುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಒಂದು 2-3 ತಿಂಗಳಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಅಂತರ್ ಬೇಸಾಯ ಪದ್ಧತಿಯನ್ನ ನಾವು ಬೇಕಾದ್ರೂ ಮಾಡ್ಕೋಬಹುದು. ಯಾವ ರೀತಿಯಾಗಿ ಅಂತರ್ ಬೇಸಾಯ ಮಾಡ್ಕೋಬೇಕು ಅಂದ್ರೆ ಆ ಒಂದು 3 ಅಡಿ ಅಂತರ ಇರುತ್ತಲ್ವಾ, ಡಿಸ್ಟೆನ್ಸ್ ಇರುತ್ತೆ, ಅದ್ರ ಮಧ್ಯೆ ನಾವು ಬೇಕಾದ್ರೆ ನೆಲಗಡ್ಡೆ ಆಗಿರ್ಬೋದು, ಅಲಸಂದಿ ಆಗಿರ್ಬೋದು, ಹುರುಳಿ ಆಗಿರ್ಬೋದು, ಮತ್ತೆ ಜೋಳ, ರಾಗಿ ಈ ತರ ಬೆಳೆಗಳು ಬೇಕಾದ್ರೂ ನಾವು ಬೆಳ್ಕೊಂತ ಹೋಗ್ಬೋದು. ಈ ತರ ಮಾಡ್ಕೊಂಡಾಗ ಏನಾಗುತ್ತೆ, ಆ ಇಂಟರ್ ಬಿಟ್ವೀನ್ ಸ್ಪೇಸ್ ಕೂಡ ಅನುಕೂಲಕ್ಕೆ ಆಗುತ್ತೆ, ಮತ್ತೆ ರೈತರಿಗೆ 2 ರೀತಿಯ ಆದಾಯ ಬರುತ್ತೆ. ಒಂದು ಲಾಂಗ್ ಟರ್ಮ್ ಅಲ್ಲಿ ಈ ಗೆಡ್ಡೆಗಳಿಂದ ಆದಾಯ ಬರ್ತಾ ಹೋಗುತ್ತೆ, ಶಾರ್ಟ್ ಟರ್ಮ್ ಅಲ್ಲಿ ಈ ತರ ಅಂತರ್ ಬೆಳೆ ಮಾಡ್ಕೊಂಡೋಗ ಅನುಕೂಲ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೀವು ಇನ್ನೊಂದು ಕೇಳಿದ್ರಿ ಬೆಳೆ ಪರಿವರ್ತನೆ ಅಂತ ಹೇಳ್ತಾ ಹೋದ್ರಿ. ಸೊ ಈ ಬೆಳೆ ಕಂಪ್ಲೀಟ್ ಆಗಿ ಹಾರ್ವೆಸ್ಟ್ ಆದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ನಾವೇನ್ ಹಾಕ್ಬೇಕಂದ್ರೆ ಬಾಳೆ ಹಾಕ್ಬೋದು ಅಥವಾ ಮುಸುಕಿನ ಜೋಳ ಹಾಕ್ಬೋದು. ಯಾಕೆಂದ್ರೆ ಈ ಬಾಳೆಯಲ್ಲಿ ಏನಾಗಿರುತ್ತೆ, ಕ್ರಾಪ್ ರೆಸಿಡ್ಯೂ ಜಾಸ್ತಿ ಸಿಗುತ್ತೆ. ಅದೇನಾಗುತ್ತೆ, ಆ ಕ್ರಾಪ್ ರೆಸಿಡ್ಯೂ ಭೂಮಿಗೆ ಹೋದಾಗ ಏನಾಗುತ್ತೆ, ಭೂಮಿ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮೆಕ್ಕೆಜೋಳ ಆದರೂ ಅಷ್ಟೇ, ಅದರಿಂದ ಕ್ರಾಪ್ ರೆಸಿಡ್ಯೂ ಜಾಸ್ತಿ ಸಿಗುತ್ತೆ, ಒಂದು ಬೆಳವಣಿಗೆ ಕೂಡ ಜಾಸ್ತಿ ಅನುಕೂಲ ಆಗುತ್ತೆ, ಮತ್ತೆ ಮಣ್ಣಿನ ಫಲವತ್ತತೆಗೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ.
1: ಈಗ ಈ ಮರಗೆಣಸಿನಲ್ಲೂ ಕೂಡ ಬಾಧಿಸುವಂತ ಪ್ರಮುಖ ಕೀಟಗಳು ಇದಾವ ಅಥವಾ ಅವುಗಳ ರೋಗ ಲಕ್ಷಣಗಳು?
0: ಸೊ ಖಂಡಿತವಾಗ್ಲೂ ಕೂಡ ಸರ್, ಯಾವುದೇ ಒಂದು ಬೆಳೆ ಅಂದರೆ ಯಾವುದೇ ಒಂದು ತರಕಾರಿ ಆಗಲಿ, ಹಣ್ಣಾಗಲಿ, ಹೂವಾಗಲಿ, ಅದಕ್ಕೆ ರೋಗ ಕೀಟ ಇದ್ದೇ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಮರಗೆಣಸಿಗೆ ಬಾಧಿಸುವಂತಹ ಕೀಟಗಳು ಅಂದರೆ ಕೆಂಪು ನುಸಿ. ಈ ಕೆಂಪು ನುಸಿ ಆ ಒಂದು ಲಕ್ಷಣಗಳು ನೋಡ್ತಾ ಹೋದ್ರೆ ಏನ್ ಮಾಡುತ್ತೆ ಅಂದ್ರೆ, ಸಣ್ಣ ಕೆಂಪು ನುಸಿಗಳು ಏನಾಗುತ್ತೆ, ಎಲೆಯ ಕೆಳಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದನ್ನ ನಾವು ಕಾಣಬಹುದಾಗಿದೆ. ಇದೇನ್ ಮಾಡುತ್ತೆ, ಎಲೆಯ ಕೆಳಭಾಗದಲ್ಲಿರುವ ರಸವನ್ನೆಲ್ಲ ಈರ್ಬಿಟ್ಟು ಏನ್ ಮಾಡುತ್ತೆ, ಬಿಳಿ ಮಚ್ಚೆಗಳ ರೂಪದಲ್ಲಿ ಇದು ಕಾಣ್ತಾ ಹೋಗುತ್ತೆ. ನಂತರ ಈ ಎಲೆಗಳು ಕೆಳಗೆ ಬಿದ್ದೋಗೋದು, ಉದುರೋಗೋದು ನಾವು ಕಾಣಬಹುದಾಗಿದೆ. ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಇದು ಒಂದು ಪ್ರತಿ ಲೀಟರ್ಗೆ 1.7 ml ಅಷ್ಟು ಥೈಮೆಥೋಯೇಟ್ನ ನಾವು ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಈ ಒಂದು ನುಸಿನ ನಾವು ಕಂಟ್ರೋಲ್ ಮಾಡಬಹುದಾಗಿದೆ. ಅಥವಾ ಡೈಮೆಥೋಯೇಟ್ ಅಂತ ಹೇಳಿದ್ವಲ್ಲ, ಅದನ್ನ ಪ್ರತಿ ಲೀಟರ್ಗೆ 1.7 ml ಅಷ್ಟು ಹಾಕಿ ಸಿಂಪರಣೆ ಮಾಡಿದ್ರೆ ಕಂಟ್ರೋಲ್ ಮಾಡಬಹುದು. ಇದು ಪ್ರಮುಖವಾಗಿರುವಂತಹ ಕೀಟ. ಅದೇ ರೀತಿಯಾಗಿ ಪ್ರಮುಖವಾಗಿರುವಂತಹ ರೋಗಗಳು ನೋಡ್ತಾ ಹೋದ್ರೆ, ಒಂದು ಬೇರುಕೊಳೆ ರೋಗ ಆಗಿರ್ಬೋದು, ಎಲೆಚುಕ್ಕೆ ರೋಗ ಆಗಿರ್ಬೋದು, ಮೊಸಾಯಿಕ್ ನಂಜು ರೋಗ, ಈ 3 ರೋಗಗಳಲ್ಲಿ ತುಂಬಾ ಪ್ರಮುಖವಾಗಿರುವ ರೋಗ ಅಂತಂದ್ರೆ ಒಂದು ಮೊಸಾಯಿಕ್ ನಂಜು ರೋಗ. ಈ ಮೊಸಾಯಿಕ್ ನಂಜು ರೋಗ ಬಂತು ಅಂದ್ರೆ ಗಿಡಗಳು ಬೆಳೆಯೋದಿಲ್ಲ, ಮತ್ತೆ ಗೆಡ್ಡೆಗಳ ಒಂದು ಗುಣಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಈಗ ಮೊದಲಾಗಿ ಬೇರುಕೊಳೆ ರೋಗ ಅಂತ ಹೇಳಿದ್ವಲ್ಲ, ಏನಾಗುತ್ತೆ, ಇದು ಸ್ಟಾರ್ಟಿಂಗ್ಗೆ ಬೇಗ ಬಂದ್ಬಿಡುತ್ತೆ. ರೋಗಕ್ಕೆ ತುತ್ತಾದ ಸಸಿಗಳು ಏನಾಗುತ್ತೆ ಅಂದ್ರೆ ಬಾಗಿ ಕುಸಿ ಬೀಳೋ ರೀತಿಯಲ್ಲಿ ಕಾಣ್ತಾ ಹೋಗುತ್ತೆ. ನಂತರ ಬೇರುಗಳೆಲ್ಲ ಕೊಳೆತು ಹೋಗೋಕೆ ಕಾಣ್ತಾ ಹೋಗುತ್ತೆ. ಇನ್ನು ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಇದನ್ನ ಒಂದು ಶಿಲೀಂದ್ರನಾಶಕಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಕೂಡ ಇವಾಗ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಕರಿತಾ ಹೋಗ್ತೀವಿ, 3 g/l ಹಾಕಿ ನಾವು ಅದನ್ನು ಮಣ್ಣಿಗೆ ಹಾಕಿದಾಗ ಏನಾಗುತ್ತೆ, ಈ ಒಂದು ಬೇರುಕೊಳೆ ರೋಗವನ್ನು ನಾವು ಕಡಿಮೆ ಮಾಡಬಹುದಾಗಿದೆ. ಎರಡನೇದಾಗಿ ಎಲೆ ಚುಕ್ಕೆ ರೋಗ ಏನ್ ಮಾಡುತ್ತೆ, ಮೊದಲಿಗೆ ಒಂದು ವಕ್ರಾಕಾರದ ಚುಕ್ಕೆಗಳು ಎಲೆಗಳ ಮೇಲೆ ಕಾಣಿಸ್ಕೊಳ್ತಾ ಹೋಗುತ್ತೆ. ನಂತರ ಏನ್ ಮಾಡುತ್ತೆ ಅಂದ್ರೆ, ಈ ವಕ್ರಾಕಾರದ ಚುಕ್ಕೆಗಳು ಕಂದು ಬಣ್ಣಕ್ಕೆ ಇದು ತಿರುಗಿ ಕಪ್ಪು ಬಣ್ಣಕ್ಕೆ ಇದು ತಿರುಗ್ತಾ ಹೋಗುತ್ತೆ. ಕಂದು ಬಣ್ಣದಿಂದ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ. ಅದನ್ನು ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಪ್ರತಿ ಲೀಟರ್ ನೀರಿಗೆ 3 g/l ತಾಮ್ರದ ಆಕ್ಸಿಕ್ಲೋರೈಡ್ ನ ನಾವು ನಮ್ಮ ಮಣ್ಣಿಗೆ ಸೇರಿಸಬೇಕಾಗತ್ತೆ ಅಥವಾ ಸಿಂಪರಣೆ ಮಾಡಬೇಕಾಗತ್ತೆ. 2 g/l ಮ್ಯಾಂಕೋಸಬ್ನ ನಾವು ಸಿಂಪರಣೆ ಮಾಡಿದಾಗ ಏನಾಗುತ್ತೆ, ಎಲೆಚುಕ್ಕೆ ರೋಗವನ್ನು ನಾವು ಕಂಟ್ರೋಲ್ ಮಾಡಬಹುದಾಗಿದೆ. ಮೂರನೇದು ಮೊಸಾಯಿಕ್ ನಂಜು ರೋಗ ಅಂತ ಹೇಳಿದ್ರೆ, ನಿಮಗೆ ಏನಾಗುತ್ತೆ ಅಂದ್ರೆ, ಎಲೆಗಳ ಮೇಲೆ ಹಳದಿ ಹಸಿರು ಮಿಶ್ರಿತ ಚುಕ್ಕೆಗಳು ನಾವು ಕಾಣಬಹುದಾಗಿದೆ. ಇದು ಪ್ರಮುಖವಾಗಿರುವಂತಹ ಲಕ್ಷಣಗಳು. ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂದ್ರೆ, ಇದಕ್ಕೆ ಒಂದು ಕೀಟ ಅವಳಿ ಮಾಡುತ್ತೆ, ಅದರಿಂದ ಏನಾಗುತ್ತೆ, ಮೊಸಾಯಿಕ್ ನಂಜು ರೋಗ ಬರ್ತಾ ಹೋಗುತ್ತೆ. ಆ ಕೀಟದ ನಿರ್ವಹಣೆ ಮಾಡಕ್ಕೋಸ್ಕರ 2.5 ml ಅಷ್ಟು ಇಮಿಡಾಕ್ಲೋರೋಪಿಡ್ನ ನಾವು ಸಿಂಪರಣೆಯನ್ನ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಈ ಒಂದು ಮೊಸಾಯಿಕ್ ನಂಜು ರೋಗವನ್ನ ನಿರ್ವಹಣೆಯನ್ನು ಮಾಡಬಹುದಾಗಿದೆ. ಸೊ ನಾವು ಯಾವುದೇ ರೈತ ಮರಗೆಣಸು ಬೆಳೀತಾರೆ ಅಂದ್ರೆ, ಪ್ರಮುಖವಾಗಿ ಅವನು ನೋಡಬೇಕಾಗಿರೋ ರೋಗ ಅಂದ್ರೆ ಯಾವುದು ಅಂದ್ರೆ, ಮೊಸಾಯಿಕ್ ನಂಜು ರೋಗವನ್ನ ಅವರು ನಿರ್ವಹಣೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಗೆಡ್ಡೆಗಳ ಒಂದು ಬೆಳವಣಿಗೆ ಚೆನ್ನಾಗಿ ಬರ್ತಾ ಹೋಗುತ್ತೆ, ರೈತನಿಗೆ ಒಂದು ಇಳುವರಿ ಕೂಡ ಚೆನ್ನಾಗಿ ಬರೋದನ್ನ ನಾವೆಲ್ಲ ಕಾಣಬಹುದಾಗಿದೆ.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಮರಗೆಣಸು ನೀವು ಹೇಗೆ ಕೊಯ್ಲು ಮಾಡಬೇಕು, ಯಾಕಂದ್ರೆ ಇದು ಭೂಮಿ ಒಳಗಿರುತ್ತೆ, ಯಾವಾಗ ಬೆಳೆದಿದೆ ಅನ್ನೋದು ಗೊತ್ತಾಗಲ್ಲ.
0: ಸೊ ನಾನು ಆಗ್ಲೇ ಹೇಳಿದಾಗೆ, ನಾವು ಗೆಡ್ಡೆ ಅಥವಾ ಕಾಂಡ ತುಂಡುಗಳನ್ನು ನಾಟಿ ಮಾಡಿದ್ಮೇಲೆ 9-10 ತಿಂಗಳಿಗೆ ಏನಾಗುತ್ತೆ, ಇದು ಸಿದ್ಧವಾಗಿರುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ಕಾಮನ್ ಆಗಿ ಗೊತ್ತಿರುವಂಥದ್ದು. ಎರಡನೇದಾಗಿ ಏನಾಗುತ್ತೆ, ಎಲೆಗಳಲ್ಲಿ ಕೆಲವು ಸಿಂಪ್ಟಮ್ಸ್ ಇರುತ್ತೆ. ಏನು ಸಿಂಪ್ಟಮ್ಸ್ ಅಂತ ನೋಡ್ತಾ ಹೋದ್ರೆ, ಎಲೆಗಳಲ್ಲಿ ಏನಾಗುತ್ತೆ, ಹಳದಿ ಬಣ್ಣಕ್ಕೆ ತಿರುಗ್ಬಿಟ್ಟು ಎಲೆಗಳೆಲ್ಲ ಉದುರೋಗ ರೀತಿಯಾಗಿ ಕಾಣ್ತಾ ಹೋಗುತ್ತೆ. ಇದು ಒಂದು ಎಲೆಗಳಿಂದ ನಾವು ಕಾಣುವಂತಹ ಸಿಂಪ್ಟಮ್ಸ್. ಎರಡನೇದು ಕಾಂಡದ ಕೆಲವು ಸಿಂಪ್ಟಮ್ಸ್ ಬರುತ್ತೆ. ಏನು ಅಂತಂದ್ರೆ ಕಾಂಡವು ಒಣಗೋಗುತ್ತೆ ಮತ್ತೆ ಗಟ್ಟಿ ಆಗದ ನಾವು ಕಾಣಬಹುದಾಗಿದೆ. ಇದು ಎರಡನೇ ಸಿಂಪ್ಟಮ್ಸ್. ಮೂರನೇದು ಮಣ್ಣು. ಏನಾಗುತ್ತೆ ಅಂದ್ರೆ ಆ ಗೆಡ್ಡೆಗಳ ಸುತ್ತಮುತ್ತಿರುವ ಮಣ್ಣಿನ ಬಿರುಕು ಬಿಡ್ತಾ ಹೋಗುತ್ತೆ. ಬಿರುಕು ಬಿಟ್ಟಾಗ ಇದು ಒಂದು ಸಿಂಪ್ಟಮ್.

0: ಸಿಂಪ್ಟಮ್ಸ್ ಅಂತೇಳಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಷ್ಟು ಮೂರು ಸಿಂಪ್ಟಮ್ಸ್ ಇಟ್ಕೊಂಡು ಸೊ ಅದನ್ನ ನಾವು ಅಂದಾಜಿಸಬಹುದು ಈ ಒಂದು ಗೆಡ್ಡೆಗಳು ಕೋಯಿಲಿಗೆ ಬಂದಿದೆ ಅಂತೇಳಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಮರಗೆಣಸು ಬೆಳೆನ ಯಾವ ತರ ಮಾರಬೇಕಾಗುತ್ತೆ, ಮತ್ತೆ ಈಗ ಸದ್ಯ ಯಾವ ತರ ಮಾರುಕಟ್ಟೆ ವ್ಯವಸ್ಥೆ ಈ ಒಂದು ಮರಗೆಣಸು ಬೆಳೆಗೆ ಇದೆ, ಮತ್ತೆ ನಮ್ಮ ಈಗ ಗ್ರಾಹಕರು ಕೂಡ ಮರಗೆಣಸನ್ನ ಯಾವ್ಯಾವ ತರದಲ್ಲಿ ಇದನ್ನ ಇಷ್ಟಪಡ್ತಾ ಇದ್ದಾರೆ?
0: ಸೊ ನಮ್ಮ ರೈತರು ಏನು ಮಾಡಬೇಕು, ಮೊದಲೇದಾಗಿ ಈ ಒಂದು ಗೆಡ್ಡೆಗಳನ್ನು ಹಾರ್ವೆಸ್ಟ್ ಮಾಡಬೇಕು, ಕೆಲವೊಂದು ಪ್ರೊಸೆಸಿಂಗ್ನ ಮಾಡಬೇಕಾಗತ್ತೆ. ಇವಾಗ ಮಣ್ಣಿನ ಅದನ್ನು ಬೇಸ್ಡ್ ಆನ್ ಗ್ರೇಡಿಂಗ್ ಮಾಡಬೇಕಾಗತ್ತೆ, ಸೈಜ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಅದರ ಆಕಾರ ಮತ್ತು ಅದ್ರ ಮೇಲೆ ಏನಾಗುತ್ತೆ ಅದನ್ನು ವಿಂಗಡಣೆಯನ್ನು ಮಾಡಬೇಕಾಗತ್ತೆ. ವಿಂಗಡಣೆಯನ್ನು ಮಾಡಿಬಿಟ್ಟು ನಮ್ಮ ಮಾರುಕಟ್ಟೆಗೆ ನಾವು ತೊಗೊಂಡು ಹೋಗೋದಾಗಿದೆ. ಆದರೆ ಲೋಕಲ್ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಸೊ ನಮ್ಮ ರೈತರು ಏನು ಮಾಡಬೇಕು ಅಂತಂದರೆ, ಸೊ ಗ್ರೇಡಿಂಗ್ ಆಧಾರದ ರೂಪದಲ್ಲಿ ನಾವು ಮಾಡಿಕೊಂಡಾಗ ಏನಾಗುತ್ತೆ, ಹೆಚ್ಚಿನ ಬೆಲೆಯನ್ನು ಪಡೆಯೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇನ್ನೂ ಬೇಕಾದ್ರೆ ಏನು ಮಾಡ್ಬೋದು, ಕೆಲವೊಂದು ಕೈಗಾರಿಕೆಗಳಿದ್ದಾವೆ, ಏನು ಮಾಡುತ್ತೆ, ಚಿಪ್ಸ್ ಮೇಕಿಂಗು ಇಂಡಸ್ಟ್ರಿಗಳಿದ್ದಾವೆ, ಕೆಲವೊಂದು ಪುಡಿಗಳನ್ನು ಮಾಡ್ತಾ ಹೋಗ್ತಾರೆ. ಅಂಥದ್ರ ಕಡೆಯಲ್ಲಿ ನಾವು ಇದನ್ನ ಮಾಡಿಕೊಂಡಾಗ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ನಮ್ಮ ರೈತರಿಗೆ ಕನಿಷ್ಠ ಅಂದ್ರೂ ಕೂಡ ಒಂದು ಕೆ ಜಿಗೆ 20-25 ರೂಪಾಯಷ್ಟು ರೇಟ್ನ ಪಡಿಬೋದಾಗಿದೆ. ಬಟ್ ಅದನ್ನು ನಾವು ಹೆಚ್ಚಿನ ದಿನಗಳ ಕಾಲ ಸ್ಟೋರ್ ಮಾಡಬೇಕು ಅಂತಂದ್ರೆ, ನಾವು ಅದನ್ನು ಸರಿಯಾಗಿ ಮೆಚೂರ್ ಆದಾಗ ನಾವು ಅದನ್ನು ಹಾರ್ವೆಸ್ಟ್ ಮಾಡಿದಾಗ ನಾವು ಸ್ಟೋರ್ ಮಾಡೋಕ್ಕೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತೊಂದು ನಮ್ಮ ರೈತರ ಕಿವಿ ಮಾತೇನು ಅಂತಂದರೆ, ಸೊ ಕಂಪ್ಲೀಟ್ ಮೆಚೂರ್ ಆದರೆ ಮಾತ್ರ ಗೆಡ್ಡೆಗಳನ್ನು ಹಾರ್ವೆಸ್ಟ್ ಮಾಡಬೇಕು. ಹಾಗೆ ಹಾರ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಯಾಕೆ ಅಂತಂದರೆ ಉತ್ತಮ ರೇಟು ಸಿಗೋದಿಲ್ಲ, ಮತ್ತು ಗೆಡ್ಡೆಗಳ ಗಾತ್ರ ಏನಾಗುತ್ತೆ ಕಮ್ಮಿ ಆಗಿರೋದು ನಾವೆಲ್ಲ ಕಾಣ್ಬೋದು.
1: ಈಗ ಈ ಬೆಳೆನ ಹಂತ ಹಂತವಾಗಿ ಕಟಾವು ಮಾಡಕ್ಕೆ ಬರುತ್ತಾ?
0: ಹಂತ ಹಂತವಾಗಿ ಮಾಡಕ್ಕೆ ಬರಲ್ಲ, ಯಾಕೆಂದ್ರೆ ಆ ಒಂದು ಇದರಲ್ಲಿ ಎಕನಾಮಿಕಲ್ ಪಾರ್ಟೇ ಗೆಡ್ಡೆ ಆಗಿರೋದ್ರಿಂದ ಸರಿಯಾದ ಸಮಯದಲ್ಲೇ ಅದನ್ನು ಹಾರ್ವೆಸ್ಟ್ ಮಾಡಬೇಕಾಗತ್ತೆ. ನಾವು ಗೆಡ್ಡೆಗಳನ್ನು ಅಥವಾ ಕಾಂಡ ತುಂಡುಗಳನ್ನು ನಾವು ಭೂಮಿ ನಾಟಿ ಮಾಡಿದ್ಮೇಲೆ 9-10 ಮಿನಿಮಮ್ ಬೇಕಾಗ್ತಾ ಹೋಗುತ್ತೆ. ನೀವು ಬೇಕಾದ್ರೆ 9-10 ಮಧ್ಯೆ ನೀವು ಯಾವ ಬೇಕಾದರೂ ಮಾಡ್ಕೋಬಹುದು.
1: ಈಗ ಈ ಒಂದು ಗೆಡ್ಡೆನ ತೆಗೆದು ಇಟ್ಕೊಳ್ಬಹುದಲ್ಲ, ಬಾಳ ದಿನ ತನಕ ಉಳಿಬಹುದಲ್ಲ?
0: ಉಳಿಬಹುದು, ಬಟ್ ಅದಕ್ಕೆ ಸೂಕ್ತವಾಗಿರುವಂತಹ ಒಂದು ಸ್ಥಳದಲ್ಲೇ ಇಡಬೇಕಾಗತ್ತೆ. ನೀವು ಹೆಂಗಂದ್ರೆ ಅಲ್ಲ ಹೊರಗಡೆ ಇಟ್ಟಾಗ ಏನಾಗುತ್ತೆ, ಸರಿಯಾದ ರೀತಿಯ ಬಾಳಿಕೆ ಬರೋದಿಲ್ಲ. ನೀವು ಸರಿಯಾದ ಪ್ರಮಾಣದಲ್ಲಿ ನೀವು ಅದನ್ನ ಹಾರ್ವೆಸ್ಟ್ ಮಾಡಿದಾಗ ಕನಿಷ್ಠ ಅಂದ್ರೂ ಕೂಡ 12-15 ಟನ್ ಅಷ್ಟು ನಾವು ಗೆಡ್ಡೆ ಇಳುವರಿನ ನಾವು ನಾರ್ಮಲ್ ಆಗಿ ನೋಡಬಹುದಾಗಿದೆ. ಇದು ಸ್ಥಳೀಯ ತಳಿಗಳಿಗೆ
1: ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಇಳುವರಿ ಬರುತ್ತೆ,
0: 12-15 ಟನ್ ಸ್ಥಳೀಯ ತಳಿಗಳಿಗೆ. ಅದೇ ನಾವು ಸೂಟಬಲ್ ವೆರೈಟೀಸ್ ಗಳು ಅಥವಾ ಹೈಬ್ರಿಡ್ಸ್ ಹಾಕಿದ್ರೆ ಒಂದು 30-40 ಟನ್ ಇಳುವರಿನ ನಾವು ಪಡಿಬಹುದಾಗಿದೆ.
1: ದೊಡ್ಡ ಪ್ರಮಾಣದ ಬೆಳೆ ನಿಮ್ಗೆ ಸಿಗುತ್ತೆ ಈ ಒಂದು ಮರಗೆಣಸನ್ನ ನೀವು ನೆಟ್ರೆ.
0: ಖಂಡಿತವಾಗ್ಲೂ ಕೂಡ ಈಸಿ ಮೇಂಟೆನೆನ್ಸ್, ಇದು ತುಂಬಾ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಕೇಳಲ್ಲ,
1: ಕೇಳೋದಿಲ್ಲ ಇದು.
0: ಹೌದು, ತುಂಬಾ ಕಡಿಮೆ ಸಮಯ ಇದೆ.
1: ನೀರು ಹಾಕು ಮತ್ತೆ ಮತ್ತೆ ಗೊಬ್ಬರ ಹಾಕು ಇದನ್ನೆಲ್ಲ ಬಯಸಲ್ಲ,
0: ಏನೂ ಇಲ್ಲ ಸರ್.
1: ಹಂಗಾಗಿ ರೈತರಿಗೆ ಇದೊಂದು ಒಳ್ಳೆ ಉತ್ತಮವಾದ ಬೆಳೆ ಕೂಡ.
0: ಖಂಡಿತವಾಗ್
1: ಅವ್ರು ಕೈ ಹಿಡಿಬಹುದು.
0: ಖಂಡಿತವಾಗ್ಲೂ
1: ಅಂದ್ರೆ ಬಹಳ ನಿರ್ವಹಣೆ ಇಲ್ಲಲ್ಲ, ತಾವು ಹೊಲದಲ್ಲಿ ಹಾಕ್ಬಿಟ್ಟು ತಮ್ಮ ಕೆಲಸ ಮಾಡ್ಕೊಳ್ಬಹುದು.
0: ಬಟ್ ಏನಂದ್ರೆ ನಿರ್ವಹಣೆ ಮುಖ್ಯವಾಗಿ ಏನು ಅಂತಂದ್ರೆ, ಅದನ್ನ ನೀರ್ ನಿಲ್ಲೋ ರೀತಿ ನೋಡ್ಕೋಬಾರ್ದು. ಆ ಒಂದು ಗೆಡ್ಡೆಯ ಸುತ್ತ ಗೆಡ್ಡೆ ಕೊಳತು ಹೋಗುತ್ತೆ, ಮತ್ತೆ ಈ ಬೇರುಗಳಿಗೆ ಗಾಳಿ ಆಡಬೇಕು ಅಂತಂದ್ರೆ ನೀರ್ ನಿಂತ್ಕೋಬಾರ್ದು. ಅಕಸ್ಮಾತ್ ನೀರ್ ನಿಂತ್ಕೊಂಡ್ರೆ ಗೆಡ್ಡೆಗಳಿಗೆ ಏನಾಗುತ್ತೆ, ಬೆಳವಣಿಗೆ ಆಗೋದಿಲ್ಲ, ಗಿಡ ಆ ಒಂದು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ತುಂಬಾ ಸಂತೋಷ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಪ್ರಸ್ತುತ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇವತ್ತು ಕೂಡ ಮರಗೆಣಸಿನ ಬೇಸಾಯ ಬೆಳೆಯ ವೈಜ್ಞಾನಿಕ ಕ್ರಮಗಳ ಕುರಿತು ಮಾಹಿತಿ ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ, ತಾವು ಕೂಡ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರ ಸಂಪರ್ಕಿಸಿ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ.
0: ಸರ್, ನನ್ನ ದೂರವಾಣಿ ಸಂಖ್ಯೆ 9901193935, ಮತ್ತೊಮ್ಮೆ 9901193935.
1: ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ ಸರ್.

ರೈತ ಬಾಂಧವರೇ, ಇನ್ನು ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಜನಪದ ಸಂಗೀತ. ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಹಾಗೂ ಸಂಗಡಿಗರಿಂದ ತಮಟೆ ನಗಾರಿ ವಾದನ.

0: ಸ್ನೇಹಿತ ಬಂಧುವರೇ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಹಾಗೂ ಸಂಘಟಕರಿಂದ ತಮಟೆ ನಗಾರಿ ವಾದನವನ್ನ ಕೇಳಿದ್ರಿ. ಇನ್ನೀಗ ವಾಣಿಜ್ಯ ಪ್ರಕಟಣೆಗಳು
1: ಶುರು ಮಾಡೋಣ. ಇನ್ವೆಸ್ಟಿಂಗ್ ನ ಕಲಿ

0: ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
2: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
1: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
4: ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೂಲಂಗಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತಂತೆ ಡಾಕ್ಟರ್ ಶಾಲಿನಿ ಎಂ ಅವರೊಡನೆ ಸಂದರ್ಶನ ಇವರನ್ನು ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ಚಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಕೋಟೆ ನಾಯಕನಹಳ್ಳಿಯ ಶಶಿಕಲಾ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ನೀವು ಕೇಳ್ತೀರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು.

0: ನಾವು ಹೇಗೆ ಮಾತನಾಡುತ್ತೇವೆ ಎನ್ನುವುದರ ಮೇಲೆ ಸಮಾಜದಲ್ಲಿ ನಾವು ಪಡೆಯುವ ಗೌರವ ಮನ್ನಣೆ ಅವಲಂಬಿತವಾಗಿರುತ್ತದೆ. ಮಾತು ಮಾಣಿಕ್ಯ, ವಾಗ್ಭೂಷಣಂ ಭೂಷಣಂ ಎಂದರು ಹಿರಿಯರು.
1: ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನು ಕೇಳುತ್ತೀರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3

ಮೂರು ಮೆಗಾ ಹರ್ಟ್ಸ್ ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ರಾಷ್ಟೀಯ ಭದ್ರತೆಯು ಇಂದು ಮಿಲಿಟರಿ ಸಾಮರ್ಥ್ಯ ಮೀರಿ ವಿಸ್ತರಿಸಿದೆ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಮತ. ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗ, ಭಾರತ ಪುನರುಚ್ಚಾರ. ನವದೆಹಲಿಯಲ್ಲಿ ಇಂದು ಚೆಕ್ ಗಣರಾಜ್ಯದ ಉಪಪ್ರಧಾನಿಯೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಕೇಂದ್ರ ಸಚಿವ ಸ್ಥಾನ, ರಾಜ್ಯಸಭಾ ಸದಸ್ಯತ್ವಕ್ಕೆ ಡಾ ಎಲ್ ಮುರುಗನ್ ರಾಜೀನಾಮೆ. ವಾರ್ತೆಗಳ ವಿವರ: ರಾಷ್ಟೀಯ ಭದ್ರತೆಯು ಇಂದು ಮಿಲಿಟರಿ ಸಾಮರ್ಥ್ಯ ಮೀರಿ ವಿಸ್ತರಿಸಿದೆ. ನಾವೀನ್ಯತೆಯನ್ನು ಪ್ರಾಯೋಗಿಕ ಪರಿಹಾರಗಳಾಗಿ ಪರಿವರ್ತಿಸಲು ವೈಜ್ಞಾನಿಕ ಸಂಸ್ಥೆಗಳು ಮತ್ತು ಸಶಸ್ತ್ರ ಪಡೆಗಳ ನಡುವೆ ನಿಕಟ ಸಹಕಾರ ಅಗತ್ಯವಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು. ರಾಷ್ಟಪತಿ ಭವನದಲ್ಲಿ ಇಂದು 66ನೇ ರಾಷ್ಟೀಯ ರಕ್ಷಣಾ ಕಾಲೇಜು ಕೋರ್ಸ್ನ ಅಧ್ಯಾಪಕರು ಮತ್ತು ಕೋರ್ಸ್ ಸದಸ್ಯರೊಂದಿಗೆ ಸಂವಾದ ನಡೆಸಿದ ಅವರು, ಭದ್ರತೆ ಮತ್ತು ತಾಂತ್ರಿಕ ಅಂಶಗಳು ವೇಗವಾಗಿ ಬದಲಾಗುತ್ತಿವೆ, ಹೊಸ ಮತ್ತು ಸಂಕೀರ್ಣ ಸವಾಲುಗಳು ಎದುರಾಗುತ್ತಿವೆ ಎಂದು ಹೇಳಿದರು. ಈ ಬೆಳವಣಿಗೆಗಳು ಹೆಚ್ಚಿನ ಸಿದ್ದತೆ, ಕಾರ್ಯತಂತ್ರದ ದೂರದೃಷ್ಟಿ ಮತ್ತು ಬದಲಾಗುತ್ತಿರುವ ಸಂದರ್ಭಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯದ ಅಗತ್ಯವಿದೆ. ಆಧುನಿಕ ಯುದ್ದ ತಂತ್ರಗಳು, ಸೈಬರ್ ಭದ್ರತೆ, ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನಕ್ಕೆ ವಿಸ್ತರಿಸುವುದರಿಂದ ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವ ಕಾರ್ಯವಿಧಾನವು ಹೆಚ್ಚು ಮಹತ್ವದ್ದಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಪ್ರಾಯಪಟ್ಟರು. ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿದೆ. ಚೀನಾ ಕಡೆಯಿಂದ ಎಷ್ಟೇ ನಿರಾಕರಣೆಗಳು ಬಂದರೂ ಈ ಸ್ಥಾಪಿತ ಸತ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ಲಡಾಖ್ ಕುರಿತು ಚೀನಾ ಇತ್ತೀಚೆಗೆ ನೀಡಿರುವ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಮಾಧ್ಯಮಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿರುವ 28 ಸ್ಥಳಗಳನ್ನು ಸರ್ವೆ ಆಫ್ ಇಂಡಿಯಾದ ಅಧಿಕೃತ ನಕ್ಷೆಯಲ್ಲಿ ಪ್ರಮಾಣಿತ ಸ್ಥಳನಾಮಗಳು ಮತ್ತು ವೈಶಿಷ್ಟ್ಯದ ಹೆಸರುಗಳೊಂದಿಗೆ ಗುರುತಿಸಲಾಗಿದೆ ಎಂದು ಗೃಹ ಸಚಿವಾಲಯದ ಪತ್ರಿಕಾ ಪ್ರಕಟಣೆ ಈಗಾಗಲೇ ಸ್ಪಷ್ಟಪಡಿಸಿದೆ ಎಂದು ಹೇಳಿದರು. ಲಡಾಖ್ ಆಡಳಿತ ಮತ್ತು ಸ್ಥಳೀಯ ಪಾಲುದಾರರೊಂದಿಗೆ ಸಮಾಲೋಚನೆ ನಡೆಸಿ ಈ ಕ್ರಮ ಕೈಗೊಳ್ಳಲಾಗಿದೆ. ಸರ್ವೆ ಆಫ್ ಇಂಡಿಯಾದ ಲಡಾಖ್ ನಕ್ಷೆಯಲ್ಲಿ ಈ ಸ್ಥಳಗಳನ್ನು ಔಪಚಾರಿಕವಾಗಿ ಗುರುತಿಸುವ ಉದ್ದೇಶವು ಅವುಗಳ ನಿಖರವಾದ ಗುರುತಿಸುವಿಕೆ ಹಾಗೂ ಸಾರ್ವಜನಿಕರಲ್ಲಿ ಉತ್ತಮ ಅರಿವು ಮೂಡಿಸಲು ಅನುಕೂಲ ಮಾಡಿಕೊಡುವುದಾಗಿದೆ ಎಂದು ರಣಧೀರ್ ಜೈಸ್ವಾಲ್ ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿ ಇಂದು ಜೆಕ್ ಗಣರಾಜ್ಯದ ಉಪಪ್ರಧಾನಿ ಹಾಗೂ ಕೈಗಾರಿಕಾ ಸಚಿವ ಕರೆಲ್ ಹ್ಯಾವ್ಲಿಸೆಕ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವ ರಾಜನಾಥ್ ಸಿಂಗ್, ಆತ್ಮನಿರ್ಭರ ಭಾರತಕ್ಕೆ ಉತ್ತೇಜನ ನೀಡುವ ನಿಟ್ಟನಲ್ಲಿ ಭಾರತ ಜೆಕ್ ಗಣರಾಜ್ಯ ಜಂಟಿ ರಕ್ಷಣಾ ಸಮಿತಿಯ ಅಡಿಯಲ್ಲಿ ಈ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಉಭಯ ದೇಶಗಳು ಒಪ್ಪಿಕೊಂಡಿವೆ. ಸಭೆಯಲ್ಲಿ ರಕ್ಷಣಾ ಕೈಗಾರಿಕಾ ಸಹಕಾರದ ಸಮಗ್ರ ಆಯಾಮಗಳನ್ನು ಪರಿಶೀಲಿಸಲಾಯಿತು ಎಂದು ತಿಳಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಹಾಗೂ ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಅವರು ತಮ್ಮ ಸಚಿವ ಸ್ಥಾನ ಮತ್ತು ರಾಜ್ಯಸಭಾ ಸದಸ್ಯತ್ವ ಎರಡಕ್ಕೂ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದ ಪತ್ರದಲ್ಲಿ ದಿನಗೂಲಿ ಕಾರ್ಮಿಕರ ಮಗನಾಗಿರುವ ತಮಗೆ ಪ್ರಧಾನಿಯವರ ನೇತೃತ್ವದ ಕೇಂದ್ರ ಸಚಿವ ಸಂಪುಟದಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿದ್ದು ತಮ್ಮ ಜೀವನದ ಅತ್ಯಂತ ದೊಡ್ಡ ಸೌಭಾಗ್ಯ ಎಂದು ಡಾ ಮುರುಗನ್ ತಿಳಿಸಿದ್ದಾರೆ. ತಾವು ತಳಮಟ್ಟದ ಕಾರ್ಯಚಟುವಟಿಕೆಗಳಿಗೆ ಮರಳಲು, ಪಕ್ಷದ ಕಾರ್ಯಕರ್ತರೊಂದಿಗೆ ನಿಲ್ಲಲು ಮತ್ತು 2029 ಲೋಕಸಭಾ ಚುನಾವಣೆಗೂ ಮುನ್ನ ತಮಿಳುನಾಡಿನಲ್ಲಿ ಬಿಜೆಪಿಯನ್ನು ಬಲಪಡಿಸಲು ಪೂರ್ಣ ಸಮಯವನ್ನು ಮೀಸಲಿಡಲು ಬಯಸುವುದಾಗಿ ಅವರು ಹೇಳಿದ್ದಾರೆ. ಮಹಾರಾಷ್ಟದ ರತ್ನಗಿರಿಯಲ್ಲಿ ಇಂದು ಭಾರತೀಯ ಕರಾವಳಿ ರಕ್ಷಣಾ ಪಡೆಗೆ ದೇಶೀಯ ಅತ್ಯಾಧುನಿಕ ಲಘು ಹೆಲಿಕಾಪ್ಟರ್ CG-875 ಸೇರ್ಪಡೆಗೊಂಡಿತು. ಸಾಂಪ್ರದಾಯಿಕ ಜಲಫಿರಂಗಿ ಮೂಲಕ ಈ ಹೆಲಿಕಾಪ್ಟರ್ ಅನ್ನು ಸ್ವಾಗತಿಸಲಾಯಿತು. ಈ ಸೇರ್ಪಡೆಯಿಂದ ಪಶ್ಚಿಮ ಕರಾವಳಿಯಲ್ಲಿ ಭಾರತೀಯ ಕರಾವಳಿ ರಕ್ಷಣಾ ಪಡೆಗಳ ಕಾರ್ಯಾಚರಣಾ ಸಾಮರ್ಥ್ಯ ಗಮನಾರ್ಹವಾಗಿ ವರ್ಧಿಸಲಿದೆ. ಈ ಹೆಲಿಕಾಪ್ಟರ್ ಅತ್ಯಾಧುನಿಕ ರಡಾರ್ ಹೊಂದಿದ್ದು ಅದರ ಎಲೆಕ್ಟ್ರೋ ಆಪ್ಟಿಕಲ್ ಪಾಡ್ ಮತ್ತು ಸ್ವಯಂಚಾಲಿತ ಗುರುತಿನ ವ್ಯವಸ್ಥೆಯ ಮೂಲಕ ದೀರ್ಘ ಶ್ರೇಣಿಯ ಚಿತ್ರ ಸೆರೆಹಿಡಿಯುವಿಕೆ ಮತ್ತು ಗುರುತು ಪತ್ತೆ ಹಚ್ಚುವಿಕೆ ಸಾಮರ್ಥ್ಯಗಳೊಂದಿಗೆ ಸಂಯೋಜಿಸಿ

0: ಕೇಳಲ್ಪಟ್ಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. 2015 ಪ್ರಾರಂಭವಾದ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಹಾಗೂ ಜನಜೀವನದೊಂದಿಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ದಿ ಹಾಗೂ ಒಳನಾಡಿನ ಜಲಸಾಗಾಣಿಕೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.06 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ನಿಲುಗಡೆ ಅವಧಿಯು 2014 96 ಗಂಟೆಗಳಿಂದ 2025 ವೇಳೆಗೆ ಸುಮಾರು 49 ಗಂಟೆಗಳಿಗೆ ಇಳಿಕೆಯಾಗಿದೆ. ಇಂದು ವಿಶ್ವದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನ ಪಡೆದಿವೆ. ದೇಶದ ಶೇಕಡಾ 95% ವ್ಯಾಪಾರ ಕಡಲ ಮಾರ್ಗದ ಮೂಲಕವೇ ನಡೆಯುತ್ತಿದ್ದು 2014 800 ದಶಲಕ್ಷ ಟನ್ಗಳಷ್ಟಿದ್ದ ಪ್ರಮುಖ ಬಂದರುಗಳ ಸಾಮರ್ಥ್ಯ 2026 1728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ಭಾರತೀಯ ನೌಕಾಪಡೆ ಮತ್ತು ಸೈಪ್ರಸ್ ನೌಕಾಪಡೆ ನಡುವೆ ಪರಸ್ಪರ ಸಹಕಾರ ನಿಟ್ಟನಲ್ಲಿ ಸೈಪ್ರಸ್ನ ಮಾರಿ ನೌಕಾ ನೆಲೆಯಲ್ಲಿಂದು ಮಾತುಕತೆ ನಡೆಯಿತು. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ನೇತೃತ್ವದ ಭಾರತೀಯ ರಕ್ಷಣಾ ನಿಯೋಗ ಮತ್ತು ಸೈಪ್ರಸ್ ನೌಕಾ ಕಮಾಂಡ್ನ ಕಮಾಂಡರ್ ನಿಕೋಲಾಸ್ ಲುಕಾ ನೇತೃತ್ವದ ನಿಯೋಗಗಳ ನಡುವೆ ಚರ್ಚೆ ನಡೆಯಿತು. ಉಭಯ ದೇಶಗಳ ನೌಕಾಪಡೆಗಳ ನಡುವೆ ಮಾಹಿತಿ ವಿನಿಮಯ, ಕಡಲ ಭದ್ರತೆ, ಶೋಧ ಮತ್ತು ರಕ್ಷಣಾ ಸಮನ್ವಯ, ಜಂಟಿ ತರಬೇತಿ ಸೇರಿದಂತೆ ಪರಸ್ಪರ ಸಹಕಾರ ಬಲಪಡಿಸಲು ಎರಡೂ ಕಡೆಯವರು ಒಪ್ಪಿಕೊಂಡರು. ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನಿ ಪಡೆಗಳಿಂದ ಮಾನವ ಹಕ್ಕುಗಳ ಉಲ್ಲಂಘನೆ, ಅಪಹರಣ, ಹತ್ಯೆಗಳು ಮತ್ತು ಮಿಲಿಟರಿ ಆಕ್ರಮಣದ ವಿರುದ್ದ ಜರ್ಮನಿಯ ಹ್ಯಾನೋವರ್ನಲ್ಲಿ ಬಲೂಚಿಸ್ತಾನ ರಾಷ್ಟೀಯ ಚಳುವಳಿ ಸಂಘಟನೆ ಪ್ರತಿಭಟನಾ ರ್ಯಾಲಿ ನಡೆಸಿತು. ಸ್ವತಂತ್ರ ತನಿಖೆ ಖಚಿತಪಡಿಸಿಕೊಳ್ಳಲು, ಹೊಣೆಗಾರರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಲು ಮತ್ತು ಬಲೂಚ್ ರಾಷ್ಟದ ಸ್ವಾಯತ್ತ ಹಕ್ಕನ್ನು ಎತ್ತಿಹಿಡಿಯಲು ಅಂತಾರಾಷ್ಟೀಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಪ್ರತಿಭಟನಾಕಾರರು ಅಂತಾರಾಷ್ಟೀಯ ಸಮುದಾಯವನ್ನು ಒತ್ತಾಯಿಸಿದರು. ಬಲೂಚ್ ಪ್ರಾಂತ್ಯದಲ್ಲಿ ಮಿಲಿಟರಿ ವೈಮಾನಿಕ ದಾಳಿಗಳು ಮತ್ತು ಡ್ರೋನ್ ದಾಳಿಗಳಿಂದ ಉಂಟಾದ ಸಾವು ನೋವು ಸೇರಿದಂತೆ ನಾಗರಿಕ ಸಾವುಗಳ ಬಗ್ಗೆ ಸ್ವತಂತ್ರ ತನಿಖೆಗೆ ಪ್ರತಿಭಟನಾಕಾರರು ಆಗ್ರಹಿಸಿದರು. 2027 ಭಾರತ ಜಿಡಿಪಿ ಬೆಳವಣಿಗೆ ಶೇ7ಕ್ಕೆ ಏರಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಅಂದಾಜಿಸಿ ಪ್ರಕಟಿಸಿರುವ ವರದಿಯನ್ನು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಮುಕ್ತ ವ್ಯಾಪಾರ ಒಪ್ಪಂದಗಳು ಜಾಗತಿಕ ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜಿಸುತ್ತಿವೆ ಮತ್ತು ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತಿದೆ ಎಂದು ಹೇಳಿದರು. ಇಂಧನ ಮತ್ತು ಆಹಾರ ಬೆಲೆಗಳ ಏರಿಕೆ ಹಾಗೂ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಯ ನಡುವೆ ಜಾಗತಿಕ ಆರ್ಥಿಕತೆ ಹೆಚ್ಚು ದುರ್ಬಲಗೊಳ್ಳುತ್ತಿದೆ ಎಂಬ ಐಎಂಎಫ್ ಎಚ್ಚರಿಕೆಯ ಹೊರತಾಗಿಯೂ ಭಾರತದ ಬೆಳವಣಿಗೆ ಆಶಾದಾಯಕವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಭದ್ರತೆಯು ಇಂದು ಮಿಲಿಟರಿ ಸಾಮರ್ಥ್ಯ ಮೀರಿ ವಿಸ್ತರಿಸಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಮತ. ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ

0: ವಿಭಾಗ ಭಾರತ ಪುನರುಚ್ಚಾರ ನವದೆಹಲಿಯಲ್ಲಿ ಇಂದು ಜೆಕ್ ಗಣರಾಜ್ಯದ ಉಪಪ್ರಧಾನಿಯೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಕೇಂದ್ರ ಸಚಿವ ಸ್ಥಾನ ರಾಜ್ಯಸಭಾ ಸದಸ್ಯತ್ವಕ್ಕೆ ಡಾ ಎಲ್ ಮುರುಗನ್ ರಾಜೀನಾಮೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು.

0: ನನ್ ಬೈಕಲ್ಲಿ ನಾಕಿಂಗ್ ಕಡಿಮೆ ಆಗಿದೆ.
1: ನನ್ ಕಾರ್ನಿಂದ ಮೊದಲಿಗಿಂತ ಕಡಿಮೆ ಪೊಲ್ಯೂಷನ್ ಬರ್ತಿದೆ.
2: ನನ್ ಸ್ಕೂಟರ್ ಅಂತೂ ಮಸ್ತ್ ಪಿಕಪ್ ಕೊಡ್ತಿದೆ.
3: ಯಾವುದೇ ವೆಹಿಕಲ್ ಇರಲಿ, ಪೆಟ್ರೋಲ್ E20 ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ. ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ. ಮತ್ತೆ ಹೈಯೆಸ್ಟ್ ಆಕ್ಟೋನ್ ಇಂದ ಪಿಕಪ್ ಕೂಡ ಅಮೇಸಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
4: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
5: ಸ್ನೇಹಿತರಿಗೆಲ್ಲ ಇವತ್ತಿನ ಸಿರಿಗಂಧ ಕಾರ್ಯಕ್ರಮ ಕೇಳಲಿಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇರೋದು ನಿಮ್ಮ ಬಾನುಲಿ ಗಡಿಯ ಗಣಪತಿ ಆರ್ ಭಟ್. ಸ್ನೇಹಿತರೆ, ಪ್ರತಿನಿತ್ಯದಂತೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿ ಜೊತೆಗೆ ನಿಮಗಾಗಿ ಕನ್ನಡ ಚಿತ್ರಗೀತೆಗಳು ಮೂಡಿ ಬರಲಿವೆ. ನಾವೆಲ್ಲ ಕೂಡ ನವರಾತ್ರಿಯ ಸಂದರ್ಭದಲ್ಲಿ ಇದ್ದೇವೆ. ಶರನ್ನವರಾತ್ರಿಯ ಸಂಭ್ರಮ ನಮ್ಮ ಮನೆ ಮನಗಳಲ್ಲಿ ತುಂಬಿ ತುಳುಕ್ತಾ ಇದೆ. ಹೌದು, ಶರನ್ನವರಾತ್ರಿ ಅಂತಂದರೆ ಅದು 9 ದಿವಸ ನಮ್ಮೆಲ್ಲರಿಗೂ ಕೂಡ ಬಹಳ ದೊಡ್ಡ ಹಬ್ಬದ ಸಡಗರ. ಅಂತಹ ಹಬ್ಬದ ಸಡಗರದ ತಯಾರಿ ಇರ್ಬೋದು, ಅದರ ಒಂದು ಆ ಒಂದು ಭಕ್ತಿ ಭಾವದ ವಿಲೇಪನದಲ್ಲಿ ನಾವೆಲ್ಲ ಕೂಡ ಮುಳುಗಿಬಿಟ್ಟಿದ್ದೇವೆ, ಹಾಗೆ ಸಂಭ್ರಮಿಸ್ತಾ ಇದ್ದೇವೆ. ಯಾಕೆಂದರೆ ಇವತ್ತು ಈಗಾಗಲೇ ಶರನ್ನವರಾತ್ರಿ ಆರಂಭ ಆಗಿ 3ನೇ ದಿನ ಇಂದು. ಹೌದು, ಭಕ್ತಿ ಪುಳಕ ನಮ್ಮನ್ನು ಆವರಿಸಿಕೊಂಡಿದೆ. ದೇವಿಯ ಕೃಪೆಗೆ ನಾವು ಪಾತ್ರರಾಗೋದಕ್ಕೆ ಸಾಕಷ್ಟು ರೀತಿಯಿಂದ ಭಕ್ತಿಯ ಸಾಧನೆಯನ್ನು ಕೈತಾ ಇದ್ದೇವೆ ಈ ಶರನ್ನವರಾತ್ರಿಯ ಸಂದರ್ಭದಲ್ಲಿ. ಹೌದು, ಶರನ್ನವರಾತ್ರಿ ಅಂದ ತಕ್ಷಣ ನಮಗೆ ಮೊದಲಿಗೆ ನೆನಪಾಗೋದು ಅಧ್ಯಾತ್ಮ. ಯಾಕಂತಂದರೆ ಇದು ಶಕ್ತಿಯ ಆರಾಧನೆ, ತಾಯಿಯ ಆರಾಧನೆ. ಅದರ ಜೊತೆಗೆ ಆ ತಾಯಿಗೆ ಪ್ರೀತಿಯಾಗಿರುವಂತಹ ನಾನಾ ಬಗೆಯ ಲಲಿತ ಕಲೆಗಳ ಅನಾವರಣ ಈ ನವರಾತ್ರಿಯ ಸಂದರ್ಭದಲ್ಲಿ ಖಂಡಿತವಾಗಿ ಕೂಡ ಆಗ್ತಾ ಇರುತ್ತೆ. ಹೌದು, ನಾನು ಲಲಿತ ಕಲೆಗಳ ಅನಾವರಣ ಅಂತ ಹೇಳಿದೆ. ಯಾಕೆ ಅಂತಂದರೆ ವಿಶೇಷತಃ ನಮ್ಮ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ, ಅದರಲ್ಲೂ ವಿಶೇಷವಾಗಿ ಹಳೆಯ ಮೈಸೂರು ಭಾಗದಲ್ಲಿ ಈ ನವರಾತ್ರಿಯ ಸಂದರ್ಭದಲ್ಲಿ ದಸರಾ ಗೊಂಬೆ ಅಂತ ಕರೆಯುವಂತಹ ಗೊಂಬೆಗಳನ್ನು ಹೆಚ್ಚಾನೆಚ್ಚು ಬಹುತೇಕರ ಮನೆಗಳಲ್ಲಿ ಅಲಂಕರಿಸಿ ಜೋಡಿಸಿ ಇಟ್ಟಿರ್ತಾರೆ. ಅದು ಬಹಳ ವಿಶೇಷ ಈ ಭಾಗದಲ್ಲಿ. ಬನ್ನಿ, ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಈ ದಸರಾ ಗೊಂಬೆಗಳ ವಿಶೇಷತೆ ಏನು, ಇದರ ಹಿನ್ನೆಲೆ ಏನು ಇತ್ಯಾದಿ ಮಾಹಿತಿಯನ್ನು ತಿಳ್ಕೊಳ್ತಾ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಸಾಗೋಣ ಈ ಪಯಣದಲ್ಲಿ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಪ್ರಸಾರವಾಗ್ತಾ ಇದೆ. ಪಲ್ಲಕ್ಕಿ ಚಿತ್ರದಿಂದ ಆಯ್ದ ಗೀತೆ, ಅಸ್ಲಂ ಗೀತೆಯನ್ನು ಹಾಡಿದ್ದಾರೆ. ಕವಿರಾಜ್ ಬರೆದಿರುವ ಗೀತೆಗೆ ಗುರುಕಿರಣ್ ಅವರ ಸಂಗೀತ.

0: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
1: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನಾ.
0: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
1: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
0: ಆಸ್ವಾದಿಸಿ
1: ಆನಂದಿಸಿ
0: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
2: ಹೌದು, ದಸರಾ ಸಂಭ್ರಮ ಎಲ್ಲ ಕಡೆಗಳಲ್ಲೂ ಕೂಡ ಮನೆ ಮಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ದಸರಾ ಅಂತ ಶಬ್ದ ಇದೆಯಲ್ಲ, ಇದೇ ಇದು ನಮ್ಮ ಕರ್ನಾಟಕದ ಒಂದು ವಿಶೇಷ ಅಂತ ಹೇಳ್ಬೋದು. ಯಾಕಂತಂದರೆ ಬೇರೆಲ್ಲ ಕಡೆಗಳಲ್ಲಿ ನವರಾತ್ರಿ ಅಂತ ಹೇಳ್ತಾರೆ, ಜೊತೆಗೆ ಈ ದಸರಾ ಅನ್ನೋದಿದೆಯಲ್ಲ, ಅಂದಾಗ ಆ ಶಬ್ದ ಕರೆದಾಗ ನಮ್ಮ ಕರ್ನಾಟಕವೇ ಹೆಚ್ಚೆಚ್ಚು ನೆನಪಾಗುತ್ತೆ. ಯಾಕಂದರೆ ಕಾರಣ ಮೈಸೂರಿನ ಒಂದು ಇತಿಹಾಸ. ಮೈಸೂರಿನಲ್ಲಿ ಹಲವಾರು ವರ್ಷಗಳಿಂದ, ಅಂದರೆ ನಮ್ಮ ಇತಿಹಾಸವನ್ನು ನಾವು ನೋಡಿದಾಗಲೂ ಕೂಡ ಗೊತ್ತಾಗುತ್ತೆ, ಸುಮಾರೊಂದು 2-3 ಶತಮಾನಗಳಿಂದ ಈಚೆಗೆ ಜಂಬೂ ಸವಾರಿಯನ್ನು ವಿಜಯದಶಮಿ ದಿವಸ ಮಾಡ್ತಾರೆ, ಬಹಳ ವೈಭವವಾಗಿ ಇರುತ್ತೆ. ಹೌದು, ಇಂಥದ್ದೇ ಇತಿಹಾಸವನ್ನು ಹೊಂದಿರುವಂತಹ ಇನ್ನೊಂದು ಕಲೆ ಕೂಡ ನಮ್ಮ ಕರ್ನಾಟಕದ, ಅದರಲ್ಲೂ ವಿಶೇಷವಾಗಿ ಹಳೆಯ ಮೈಸೂರು ಪ್ರಾಂತದಲ್ಲಿ.

ಅನಾವರಣಗೊಳ್ಳುತ್ತೆ ಈ ಶರನ್ ನವರಾತ್ರಿಯ ಸಂದರ್ಭದಲ್ಲಿ. ನಾನಾಗಲೇ ಹೇಳ್ತಾ ಇದ್ದೆ, ಅದುವೇ ದಸರಾ ಗೊಂಬೆಗಳು. ಹೌದು, ಈ ಗೊಂಬೆಗಳಿಗೂ ಕೂಡ ದಸರಾ ಮೆತ್ಕೊಂಡು ಬಿಟ್ಟಿದೆ. ಯಾಕೆ ಅಂತಂದರೆ ಇದು ಶರನ್ನವರಾತ್ರಿಯ ಸಂದರ್ಭದಲ್ಲಿ ನಮ್ಮಲ್ಲಿ ಇದು ದಸರಾ ಸಂಭ್ರಮದ ವಿಶೇಷತೆ ಕೂಡ. ಹೌದು, ಮನೆ ಮನೆಗಳಲ್ಲಿ ಅಂದರೆ ಯಾರು ಆಸಕ್ತರಿರ್ತಾರೆ, ಯಾರು ಆಸ್ತಿಕರಿರ್ತಾರೆ, ಯಾರು ಇದನ್ನು ಪರಂಪರೆಯ ರೀತಿಯಲ್ಲಿ ನಂಬಿಕೊಂಡು ಅದನ್ನು ಮುಂದುವರಿಸ್ಕೊಂಡು ಬರ್ತಾರೆ, ಅವರೆಲ್ಲರ ಮನೆಗಳಲ್ಲಿ ಈ ಒಂದು ನವರಾತ್ರಿ ಆರಂಭ ಆಗೋದಕ್ಕಿಂತ ಸುಮಾರು ಒಂದು ತಿಂಗಳೋ ಅಥವಾ ಒಂದು ವಾರವೋ ಮುಂಚೆಯೇ ಈ ದಸರಾ ಗೊಂಬೆಗಳು ಅಂದರೆ ಅಟ್ಟದಲ್ಲೆಲ್ಲೋ ಪೇರಿಸಿ ಇಟ್ಟಂತಹ ಆ ಗೊಂಬೆಗಳನ್ನು ಮತ್ತೆ ಕೆಳಕ್ಕೆ ತಂದು ಅದನ್ನು ತೊಳೆದು ಅದನ್ನು ಶುದ್ಧೀಕರಿಸಿ ಅದನ್ನು ಒರೆಸಿ ಒಪ್ಪವಾಗಿ ಇಡೋದರಿಂದ ಹಿಡಿದು ಪಾವಟಿಗೆಯನ್ನು ನಿರ್ಮಿಸಿ ಆ ಪಾವಟಿಗೆಯಲ್ಲಿ ಅಚ್ಚುಕಟ್ಟಾಗಿ ಗೊಂಬೆಗಳನ್ನು ಜೋಡಿಸುವುದಿದೆಯಲ್ಲ, ಶರನ್ನವರಾತ್ರಿಯ ಆರಂಭಕ್ಕೂ ಮುಂಚೆಯೇ ಈ ಎಲ್ಲ ತಯಾರಿಗಳು ಕೂಡ ಆಸ್ತಿಕರ ಮನೆ ಮನೆಗಳಲ್ಲಿ ನಡೀತಾ ಇರುತ್ತೆ. ಈ ದಸರಾ ಗೊಂಬೆಯ ವಿಶೇಷವಾಗಿ ಮೂಡಿ ಬರ್ತಾ ಇದೆ ವರಟ ಐ ಲವ್ ಯು ಚಿತ್ರದಿಂದ ಆಯ್ದ ಗೀತೆ. ನಂದಿತಾ ಗೀತೆಯನ್ನು ಹಾಡಿದ್ದಾರೆ. ಹೇಮಂತ್ ಕುಮಾರ್ ಬರೆದಿರುವ ಗೀತೆಗೆ ಜಿ ಆರ್ ಶಂಕರ್ ಅವರ ಸಂಗೀತ.

0: ಮಚ ಒಂದ್ ವಿಷಯ ಹೇಳ್ತೀನಿ ಕೇಳು. ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
1: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
0: ಖಂಡಿತ, E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
3: ಸಾಮಾನ್ಯವಾಗಿ ಗೊಂಬೆಗಳು ನಮ್ಮ ವ್ಯಕ್ತಿತ್ವವನ್ನು ಅಭಿವ್ಯಂಜಿಸ್ತಾ ಇರ್ತವೆ. ಎಷ್ಟೋ ಸಲ ನಮ್ಮ ಜೀವನವನ್ನು ಗೊಂಬೆ ಆಟಕ್ಕೂ ಕೂಡ ಹೋಲಿಸೋದಿದೆ. ಹಾಗೆ ಹೋಲಿಸಿ ಜೀವನ ಅನ್ನೋದು ಗೊಂಬೆ ಆಟ ಅಂತ ಹೇಳ್ತಾರೆ. ಹೌದು, ಯಾಕೆ ಅಂತಂದರೆ ಗೊಂಬೆಗಳಿದೆಯಾವಲ್ಲ, ಇವೆಲ್ಲವೂ ಕೂಡ ನಮ್ಮಗಳ ಪ್ರತಿನಿಧಿಗಳೇ ಆಗಿರ್ತವೆ. ಆ ನಿಟ್ಟಿನಲ್ಲಿ ಈ ಶರನ್ನವರಾತ್ರಿಯ ಸಂದರ್ಭದಲ್ಲಿ ಮೈಸೂರು ಭಾಗದಲ್ಲಿ ಏನೋ ಮನೆ ಮನೆಗಳಲ್ಲಿ ಕೂರಿಸಲಾಗುತ್ತೆ ದಸರಾ ಗೊಂಬೆಗಳು. ನಿಜಕ್ಕೂ ಕೂಡ ನಮ್ಮೆಲ್ಲರ ಜೀವನದ ಪ್ರತಿನಿಧಿಗಳಾಗಿ ಅವು ಮನೆ ಮನೆಗಳಲ್ಲಿ ರಾರಾಜಿಸ್ತಾ ಇರ್ತವೆ. ಗೊಂಬೆಗಳು ಅಂತಂದ್ರೇ ಬಹಳಷ್ಟು ಆಕರ್ಷಕವಾಗಿರುತ್ತೆ. ಯಾಕೆಂದರೆ ಬಣ್ಣ ಬಣ್ಣದ ಚಿತ್ತಾರ ಆ ಗೊಂಬೆಗಳಿಗೆ ಇರುತ್ತೆ. ವಸ್ತ್ರ ವಿನ್ಯಾಸ ಇರ್ಬೋದು ಅಥವಾ ಬಗೆ ಬಗೆಯ ವರ್ಣಗಳಿಂದ ಅಲಂಕೃತವಾಗಿರುವಂತಹ ಗೊಂಬೆಗಳಿರ್ತವೆ. ಬೇರೆ ಬೇರೆ ಗಾತ್ರದ ಗೊಂಬೆಗಳಿರ್ತವೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಪಾತ್ರವನ್ನು ವಹಿಸ್ತಾ ಇರುವಂತಹ ಗೊಂಬೆಗಳು ಇರ್ತವೆ. ಹಾಗಾಗಿ ಒಂದು ರೀತಿಯಲ್ಲಿ ಗೊಂಬೆಗಳ ಒಂದು ಈ ಪ್ರದರ್ಶನ ಇದೆಯಲ್ಲ, ಗೊಂಬೆಗಳನ್ನು ಇಡೋದಿದೆಯಲ್ಲ, ಗೊಂಬೆಗಳನ್ನು ಸಾಲು ಸಾಲಾಗಿ ಜೋಡಿಸಿ ಇಡೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಒಂದು ಕಲಾ ವೈಶಿಷ್ಟ್ಯತೆಯನ್ನು ಪ್ರದರ್ಶನ ಮಾಡಿದ ಹಾಗೆ, ಕಲೆಯನ್ನು ಪ್ರದರ್ಶನ ಮಾಡಿದ ಹಾಗೆ. ಹಾಗಾಗಿ ನಾನು ಈ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ, ಮನೆ ಮನೆಗಳಲ್ಲಿ ಮೈಸೂರಿನ ಹಳೆ ಮೈಸೂರಿನ ಭಾಗದಲ್ಲಿ ಕಲೆಯ ಅನಾವರಣ ಆಗ್ತಾ ಇರುತ್ತೆ ಶರನ್ನವರಾತ್ರಿಯ ಸಂದರ್ಭದಲ್ಲಿ ಈ ದಸರಾ ಗೊಂಬೆಗಳ ಮೂಲಕವಾಗಿ. ಹಾಗಾದರೆ ಈ ದಸರಾ ಗೊಂಬೆ ಇದು ಇಡೋಕ್ಕಿಂತ ಮುಂಚೆ ಒಂದು ತಿಂಗಳ ಮುಂಚೆ ಸಾಕಷ್ಟು ತಯಾರಿ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಅದರ ಹಿಂದೆ ಇನ್ನಷ್ಟು ತಯಾರಿಗಳು ನಡೀತಾ ಇರುತ್ತೆ. ಏನೆಲ್ಲ ತಯಾರಿಗಳು ಗೊಂಬೆಯನ್ನು ಕೂರಿಸಬೇಕಾದ್ರೆ ಮನೆ ಮನೆಗಳಲ್ಲಿ ಇಲ್ಲಿ ಆಗ್ತಾ ಇರುತ್ತೆ ಅನ್ನೋದರ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ. ಆದರೆ ಅದಕ್ಕಿಂತ ಮುನ್ನ ಇನ್ನೊಂದು ಗೀತೆಯನ್ನು ಕೇಳುವಂತಹ ಹೊತ್ತಿದು. ಹೇಮಂತ್ ಅವರು ಹಾಡಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಗೀತೆ ಒಂದು ಪ್ರೀತಿಯ ಕತೆ, ಈ ಚಿತ್ರದಿಂದ ಆಯ್ದದ್ದು. ರಾಜಶೇಖರ ರಾವ್ ಬರೆದಿರುವ ಗೀತೆಗೆ ಗಂಧರ್ವ ಅವರ ಸಂಗೀತ.

ಇನ್ನು ಇತರ ಪೂಜೆಗೆ ನೆರವಾಗುವ ಹಾಗೆ ಅಲಂಕಾರಿಕ ಸಂಗತಿಗಳಲ್ಲಿ ಮನೆಯ ಹೆಣ್ಣುಮಕ್ಕಳು ಗೃಹಿಣಿಯರು ಪಾಲ್ಗೊಳ್ತಾ ಇರ್ತಾರೆ. ದಸರಾ ಗೊಂಬೆಯ ವಿಶೇಷತೆ ಏನಂತಂದರೆ ಇದು ಹೆಚ್ಚಾಗಿ ಹೆಣ್ಣುಮಕ್ಕಳೇ ಅಲಂಕರಿಸಿ ಹೆಣ್ಣುಮಕ್ಕಳೇ ಅದನ್ನು ಜೋಡಿಸಿ ಅವರೇ ಒಂದು ಸಿದ್ಧಪಡಿಸುವಂತಹ ಒಂದು ವಿಶೇಷವಾಗಿರುವಂತಹ ಅಲಂಕಾರಿಕ ಪ್ರದರ್ಶನ ಅಂತ ಹೇಳ್ಬೋದು. ಇದು ಬಹಳ ಮುತುವರ್ಜಿಯಿಂದ ಮಾಡಲ್ಪಡುವಂತಹ ಒಂದು ಗೊಂಬೆಗಳ ಒಂದು ಪ್ರದರ್ಶನ. ಯಾಕೆ ಅಂತಂದರೆ ಪ್ರತಿ ವರ್ಷವೂ ಕೂಡ ಯಾವುದಾದ್ರು ಒಂದು ಮುಖ್ಯ ಪ್ರಸಂಗವನ್ನು ಇಟ್ಟುಕೊಂಡು ಈ ಗೊಂಬೆಗಳನ್ನು ಜೋಡಿಸ್ಕೊಳ್ಳಲಾಗುತ್ತೆ. ಉದಾಹರಣೆಗೆ ರಾಮಾಯಣದಲ್ಲೂ ಕೂಡ ಯಾವುದಾದ್ರು ಒಂದು ಪ್ರಸಂಗವನ್ನು ಸೀತಾ ಸ್ವಯಂವರ ಇರ್ಬೋದು, ಅಥವಾ ರಾವಣನ ವಧೆ ಪ್ರಸಂಗ ಇರ್ಬೋದು, ಅಥವಾ ಇನ್ಯಾವುದೋ, ಅಥವಾ ಮಹಾಭಾರತದಿಂದ ಆಯ್ದುಕೊಂಡಂತಹ ಯಾವುದಾದ್ರು ಒಂದು ಪ್ರಸಂಗ ಇರ್ಬೋದು, ಪೌರಾಣಿಕ ಕಥನಗಳನ್ನು ಇಟ್ಟುಕೊಂಡು ಮಾಡುವಂತಹ ಪ್ರಸಂಗ ಇರ್ಬೋದು, ಅಥವಾ ಪ್ರಸ್ತುತ ವಿದ್ಯಮಾನಗಳನ್ನು ಇಟ್ಟುಕೊಂಡು ಕೂಡ ಪ್ರಸಂಗಗಳನ್ನು ಪ್ರದರ್ಶನ ಮಾಡಬಹುದು ಗೊಂಬೆಗಳ ಮೂಲಕವಾಗಿ ಈ ದಸರಾ ಗೊಂಬೆಗಳಲ್ಲಿ. ಆದರೆ ಇದಕ್ಕೆ ಪೂರ್ವ ತಯಾರಿ ಹೇಗಿರಬೇಕು ಅಂತಂದರೆ, ಈ ವರ್ಷ ನಾವು ಯಾವ ಕಾನ್ಸೆಪ್ಟ್ ಇಟ್ಕೊಂಡು ಗೊಂಬೆಗಳನ್ನು ಕೂರಿಸಬೇಕು ಅಂತ ಸಾಕಷ್ಟು ಜನ ಗೃಹಿಣಿಯರು ತಲೆ ಕೆಡಿಸ್ಕೊಂಡಿರ್ತಾರೆ. ಒಂದು ವರ್ಷ ಮುನ್ನವೇ ಅಂದರೆ ಈ ಶರನ್ನವರಾತ್ರಿ ಮುಗಿತಾ ಇದ್ದ ಹಾಗೆಯೇ ಮುಂದಿನ ಶರನ್ನವರಾತ್ರಿಗೆ ಯಾವ ರೀತಿಯ ಗೊಂಬೆಗಳನ್ನು ಕೂರಿಸೋದು, ಯಾವ ಪರಿಕಲ್ಪನೆಯನ್ನು ಪ್ರಸ್ತುತಪಡಿಸೋದು ಅನ್ನೋದರ ಲೆಕ್ಕಾಚಾರವನ್ನು ನಮ್ಮ ಗೃಹಿಣಿಯರು ಹಾಕ್ತಾ ಇರ್ತಾರೆ. ಎಷ್ಟು ಸೊಗಸಾಗಿದೆಯಲ್ಲ, ಈ ರೀತಿಯಾಗಿ ಒಂದು ಪರಿಕಲ್ಪನೆಯನ್ನು ಕಟ್ಟಿಕೊಳ್ಳೋದ್ರಲ್ಲಿ ಒಂದು ಕಲಾತ್ಮಕತೆಯನ್ನು ನಾವು ನೋಡ್ಬೋದು. ಅಷ್ಟೇ ಅಲ್ಲ, ಅದಕ್ಕೆ ಬೇಕಾಗಿರುವಂತಹ ಪೂರಕವಾಗಿರುವಂತಹ ಗೊಂಬೆಗಳ ಸಂಗ್ರಹ ಒಂದಿಡೀ ವರ್ಷ ನಡೀತಾ ಇರುತ್ತೆ ಅಂತಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹೆಣ್ಣುಮಕ್ಕಳಂತೂ ವಿಶೇಷವಾಗಿ ಆ ಗೊಂಬೆಗಳ ಬಗ್ಗೆ ವಿಶೇಷ ಆಸಕ್ತಿಯನ್ನು ಹೊಂದಿರ್ತಾರೆ. ಅವರು ಎಲ್ಲೆಲ್ಲಿ ತಮಗೆ ಕಂಡಿರುತ್ತೋ ಗೊಂಬೆಗಳನ್ನು, ಆ ಗೊಂಬೆಗಳನ್ನೆಲ್ಲ ಖರೀದಿ ಮಾಡಿ ಇಟ್ಟುಕೊಂಡಿರ್ತಾರೆ. ಹಾಗೆ ಪ್ರತಿ ಮನೆ ಮನೆಗಳಲ್ಲಿ ದಸರಾಗೆ ಜೋಡಿಸಲಿಕ್ಕೆ ಅಂತಲೇ ಅನೇಕ ಬಗೆಯ ಗೊಂಬೆಗಳು, ಅದರ ದೊಡ್ಡ ಸಂಗ್ರಹವೇ ಇರುತ್ತೆ ಅನ್ನೋದು ಈ ಗೊಂಬೆಗಳ ಹಬ್ಬದ ಒಂದು ವಿಶೇಷತೆ ಅಂತ ಹೇಳ್ಬೋದು. ಮುಂದಿನ ಗೀತೆ ಪ್ರಸಾರವಾಗ್ತಿದೆ, ನಾನು ನೀನು ಜೋಡಿ. ಈ ಚಿತ್ರದಿಂದ ಆಯ್ದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಹಂಸರೇಖ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ.

0: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
1: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ, ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
0: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
3: ಶರನ್ನವರಾತ್ರಿಯ ಸಂದರ್ಭದಲ್ಲಿ ಮೈಸೂರಿನ ಭಾಗದಲ್ಲಿ, ಅಂದರೆ ಹಳೇ ಮೈಸೂರು ಅಂತ ಹೇಳ್ತೀವಿ, ಹಳೇ ಮೈಸೂರು ಪ್ರಾಂತ ಅಂತ ಹೇಳ್ತೀವಿ, ಅದು ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಅಥವಾ ಸುತ್ತಮುತ್ತ ಇರುವಂತಹ ಈ ಎಲ್ಲ ಪ್ರದೇಶಗಳ ಮನೆ ಮನೆಗಳಲ್ಲಿ ಬಹಳ ವಿಶಿಷ್ಟವಾಗಿ ಒಂದು ಕಲಾತ್ಮಕತೆಯ ಅನಾವರಣ ಆಗ್ತಾ ಇರುತ್ತೆ, ಅದುವೇ ದಸರಾ ಗೊಂಬೆಗಳು. ನಾನಾಗಲೇ ಹೇಳ್ತಾ ಇದ್ದೆ, ಇದು ಸರಿಸುಮಾರು ಒಂದು ತಿಂಗಳಿಂದ ಬಹಳ ಸೀರಿಯಸ್ ಆಗಿ ಇದರ ಬಗ್ಗೆ ತಯಾರಿ ನಡೀತಾ ಇರುತ್ತೆ. ಆದರೆ ಮನೆ ಮನೆಯ ಹೆಣ್ಣು ಮಕ್ಕಳು ಯಾವ ರೀತಿಯಾದಂತಹ ಗೊಂಬೆಗಳನ್ನು ಪ್ರಸ್ತುತಪಡಿಸಬೇಕು ಅನ್ನೋದ್ರ ಬಗ್ಗೆ ಒಂದು ವರ್ಷದಿಂದ ಸಾಕಷ್ಟು ತಲೆ ಕೆಡಿಸ್ಕೊಂಡಿರ್ತಾರೆ, ಲೆಕ್ಕಾಚಾರವನ್ನು ಹಾಕ್ಕೊಂಡಿರ್ತಾರೆ, ಹೋದಲ್ಲಿ ಬಂದಲ್ಲಿ ಗೊಂಬೆಗಳನ್ನು ಕಲೆಕ್ಷನ್ ಮಾಡ್ಕೊಂಡಿರ್ತಾರೆ. ಆಹಾ, ಅದರ ಸಂಭ್ರಮವೊಂದು ಬಹಳ ವೈಶಿಷ್ಟ್ಯಪೂರ್ಣವಾಗಿರೋದು ಅಂತ ಅನಿಸುತ್ತೆ. ಹಾಗೆಯೇ ಅದನ್ನು ದಸರಾಗೆ ಹತ್ತಿರ ಬಂದ ಹಾಗೆ ಅಟ್ಟದ ಮೇಲಿರುವಂತಹ ಗೊಂಬೆಯನ್ನು ತಂದು ಅದನ್ನು ಶುದ್ಧವಾಗಿ ಶುದ್ಧೀಕರಿಸಿ ಸ್ವಚ್ಛಗೊಳಿಸಿ ಪಾವಟಿಗೆ ಮೇಲೆ ಕೂರಿಸೋದಿದ್ದಿಲ್ಲ, ಜೋಡಿಸೋದಿಲ್ಲ, ಅದು ಕೂಡ ಸಾಕಷ್ಟು ಸವಾಲಿನ ಕೆಲಸ. ಯಾಕಂದರೆ ಸಾಮಾನ್ಯವಾಗಿ ಇದೆಲ್ಲವೂ ಕೂಡ ಒಂದು ಬೆಸ ಸಂಖ್ಯೆ ಅಂತ ಹೇಳ್ತೀವಲ್ಲ, 3 ಪಾವಟಿಗೆ ಇರ್ಬೋದು ಅಥವಾ 5 ಪಾವಟಿಗೆ, 7 ಪಾವಟಿಗೆ, ಹೀಗೆ ನಮ್ಮ ಶಕ್ತಿಯನುಸಾರ ಈ ರೀತಿಯಾಗಿ ಪಾವಟಿಗೆಯನ್ನು ಮಾಡಿಕೊಂಡು ಅದಕ್ಕೆ ಅಲಂಕಾರಿಕವಾಗಿರುವಂತಹ ಯಾವುದಾದ್ರೂ ಒಂದಿಷ್ಟು ವಸ್ತುಗಳನ್ನು ಸಿಂಗರಿಸಿ ಜೊತೆಗೆ ವಸ್ತ್ರದ ಮೇಲೆ ಈ ಗೊಂಬೆಗಳನ್ನು ಜೋಡಿಸಿ ಇಡಬೇಕು. ಆಗ ಮನೆಯ ಸುಮಾರು ಅದು ಹಾಲ್ ಇರ್ಬೋದು ಅಥವಾ ಇನ್ಯಾವ ಭಾಗದಲ್ಲಿ ನಾವು ಗೊಂಬೆಯನ್ನು ಕೂರಿಸ್ತಾ ಇರ್ತೀವೋ ಆ ಪ್ರದೇಶದ ಒಂದರ್ಧ ಭಾಗವೇ ಅದಕ್ಕಾಗಿ ಮೀಸಲಿಡಬೇಕು. ಅದು ನಿಜಕ್ಕೂ ಕೂಡ ಅದು 9 ದಿವಸಗಳ ಕಾಲ ಇರುತ್ತೆ. ಅಂದರೆ ಅದಕ್ಕೆಲ್ಲ ಕೂಡ ಒಂದು

ಅಚ್ಚುಕಟ್ಟಾಗಿರುವಂತಹ ವ್ಯವಸ್ಥೆ ಈ ಗೊಂಬೆಯನ್ನು ಕೂರಿಸಬೇಕಾದ್ರೆ ಆಗಲೇಬೇಕು. ಹಾಗೆ ಮಾಡುವವರು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳೇ ಆಗಿರ್ತಾರೆ, ಜೊತೆಗೆ ಪುಟ್ಟು ಪುಟ್ಟ ಪುಟಾಣಿಗಳು ಕೂಡ ಅಷ್ಟೇ ಮುತುವರ್ಜಿಯಿಂದ ಈ ಗೊಂಬೆಗಳನ್ನು ಜೋಡಿಸಿ ಇಡುವಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಾಗೇನೆ ಈ ಗೊಂಬೆಗಳ ಇತಿಹಾಸ ಏನು, ಮತ್ತು ಇಲ್ಲಿ ಯಾವ ತರಹದ ಗೊಂಬೆಗಳನ್ನ ಇಡಲಾಗತ್ತೆ ಅಂದರ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಅದರದಕ್ಕಿಂತ ಮುನ್ನ ಇನ್ನೊಂದು ಸುಂದರವಾಗಿರುವಂತಹ ಒಂದು ಗೀತೆಯನ್ನು ಕೇಳೋಣ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಮಿಲನ ಈ ಚಿತ್ರದಿಂದ ಆಯಿತು ಒಂದು ಗೀತೆ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಗೀತೆಗೆ ಧ್ವನಿಯಾಗಿದ್ದಾರೆ. ಜಯಂತ್ ಕಾಯ್ಕಣಿ ಬರೆದಿರುವ ಗೀತೆಗೆ ಮನೋಮೂರ್ತಿಯವರ ಸಂಗೀತ ಸಂಯೋಜನೆ.

ದಸರಾ ಗೊಂಬೆಗಳು ಕರ್ನಾಟಕದ ಕಲಾಕೃತಿಗಳು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಆದರೆ ಈ ಒಂದು ದಸರಾ ಗೊಂಬೆಗಳು ವಿಶೇಷತಃ ಹಳೆಯ ಮೈಸೂರು ಪ್ರಾಂತದಲ್ಲೇ ನೋಡೋದಕ್ಕೆ ಸಿಗುತ್ತೆ. ಯಾಕೆಂದರೆ ಅದಕ್ಕೆ ಈ ಭಾಗದಲ್ಲಿಯೇ ಒಂದು ಇತಿಹಾಸ ಇದೆ. ಏನದು ಅಂತಂದರೆ, ಹೌದು, ಸರಿಸುಮಾರು 13ನೇ ಶತಮಾನದಿಂದ ಈಚ ಕಡೆಗೆ ಇದು ಬೆಳೆದುಕೊಂಡು ಬಂದಿದೆ ಅಂತಹ ಒಂದು ಸಂಸ್ಕೃತಿ ಇದು ಅಂತ ಅಂದಾಜಿಸಲಾಗುತ್ತೆ. ಮೈಸೂರು ಮಹಾರಾಜರುಗಳು ತಮಿಳುನಾಡಿನ ರಾಜರುಗಳ ಜೊತೆಗೆ ಮಾಡಿಕೊಂಡಂತಹ ಒಂದು ಸಂಬಂಧದ ಪ್ರತೀಕವಾಗಿ ಈ ಒಂದು ಗೊಂಬೆಗಳ ಕೂರಿಸುವಂತಹ, ಗೊಂಬೆಗಳನ್ನು ಆರಾಧಿಸುವಂತಹ ಒಂದು ಪದ್ಧತಿ ನಮ್ಮಲ್ಲಿ ಬೆಳೆದು ಬಂತು. ಇದು ಮೂಲತಃ ತಮಿಳುನಾಡಿನಲ್ಲಿ ಇತ್ತು, ನಂತರ ಇದು ಕರ್ನಾಟಕದಲ್ಲಿ ಮನೆ ಮಾತಾಯಿತು ಅಂತ ಹೇಳಲಾಗತ್ತೆ. ಹಾಗೆ ಇದು ಬಂದ ಪ್ರತೀಕವಾಗಿ ಇವತ್ತಿಗೂ ಕೂಡ ಮನೆ ಮನೆಗಳಲ್ಲಿ ಕೂರಿಸುವಂತಹ ಈ ಒಂದು ಗೊಂಬೆಗಳ ಹಬ್ಬದಲ್ಲಿ ತವರಿನ ಸಂಕೇತವಾಗಿ ಇರುವಂತಹ ಒಂದು ಪಟ್ಟದ ಗೊಂಬೆ ಈಗಲೂ ಕೂಡ ಈ ಭಾಗದಲ್ಲಿ ಅನೇಕ ಕುಟುಂಬಗಳಲ್ಲಿ ಹೆಣ್ಣು ಮಗಳ ಮದುವೆಯನ್ನು ಮಾಡಬೇಕಾದ್ರೆ ತಾಯಿಯಾದವಳು ಪಟ್ಟದ ಒಂದು ಗೊಂಬೆಯನ್ನು ಮಗಳಿಗೆ, ಆ ಮಗಳನ್ನು ಧಾರೆ ಏರುವ ಸಂದರ್ಭದಲ್ಲಿ ಕೊಡ್ತಾಳೆ. ಹಾಗೆ ಜತನವಾಗಿ ಆ ಗೊಂಬೆಯನ್ನು ಇಟ್ಕೊಂಡು ತನ್ನ ಗಂಡನ ಮನೆಗೆ ಬರುವಂತಹ ಆ ಹೆಣ್ಣು ಮಗಳು ತನ್ನ ಗಂಡನ ಮನೆಯಲ್ಲಿ ಆ ವರ್ಷದಿಂದಲೇ ಅವಳು ಪಟ್ಟದ ಗೊಂಬೆಯನ್ನು ಜೊತೆಗೆ ಇನ್ನಿತರ ಗೊಂಬೆಗಳನ್ನು ಕೂರಿಸುವಂಥದ್ದೆಲ್ಲ ಕೂಡ ವಾಡಿಕೆಯನ್ನು ನಾವು ಇಲ್ಲಿ ನೋಡ್ತೇವೆ. ಸಾಮಾನ್ಯವಾಗಿ ದೇವಾನುದೇವತೆಗಳ ಗೊಂಬೆಗಳಿರ್ಬೋದು, ರಾಜರುಗಳ ಗೊಂಬೆ ಇರ್ಬೋದು, ನಾನಾಗಲೇ ಹೇಳಿದೆ ರಾಮಾಯಣದ ಪ್ರಸಂಗವನ್ನು ಸಾರುವಂತಹ ಗೊಂಬೆಗಳಿರ್ಬೋದು, ಋಷಿಮುನಿಗಳ ಗೊಂಬೆ ಇರ್ಬೋದು, ಅಥವಾ ಇನ್ಯಾವುದೋ ಆಧುನಿಕ ಪಾತ್ರಗಳನ್ನು ಕೂಡ, ಅಂದರೆ ಆಧುನಿಕ ಪಾತ್ರವನ್ನು ಅಭಿವ್ಯಂಜಿಸುವಂತಹ ಗೊಂಬೆಗಳನ್ನು ಕೂಡ ಇಡಬಹುದು. ಇನ್ನು ಪ್ರಾಣಿಗಳ ಗೊಂಬೆಗಳು, ಪಕ್ಷಿಗಳ ಗೊಂಬೆಗಳು, ಹೀಗೆ ಬೇರೆ ಬೇರೆ ತರಹದ ಪ್ರಸಂಗಾನುಸಾರವಾಗಿ ಯಾವ್ಯಾವ ತರಹದ ಗೊಂಬೆಗಳ ಅವಶ್ಯಕತೆ ಇರುತ್ತೋ ಅವನ್ನೆಲ್ಲ ಕೂಡ ಸಂಗ್ರಹಿಸಿಕೊಂಡು ಅದನ್ನು ಅತ್ಯಂತ ಜತನವಾಗಿ ಇಟ್ಟುಕೊಂಡಿರ್ತಾರೆ. ಮತ್ತು ಈ ನವರಾತ್ರಿಯ ಸಂದರ್ಭದಲ್ಲಿ ಅದನ್ನು ಅಚ್ಚುಕಟ್ಟಾಗಿ ಜೋಡಿಸಿ ಪ್ರದರ್ಶನಕ್ಕೆ ಇಡ್ತಾರೆ. ಬಹಳ ವಿಶೇಷ ಮನೆ ಮನೆಗಳಲ್ಲಿ, ಯಾಕೆಂದರೆ ಈ ಗೊಂಬೆಗಳಿದ್ದಾಗ ಮನೆಯವರಷ್ಟೇ ಇದನ್ನು ಒಂದು ಆಸ್ವಾದಿಸೋದಿಲ್ಲ, ಮನೆಯವರಷ್ಟೇ ಇದರ ಒಂದು ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳೋದಿಲ್ಲ. ನೆರೆಹೊರೆಯವರನ್ನು, ಬಂಧು ಬಳಗಗಳನ್ನು ಕೂಡ ಈ ಗೊಂಬೆಯನ್ನು ನೋಡೋದಕ್ಕೋಸ್ಕರವಾಗಿ ಮನೆಗೆ ಆಹ್ವಾನಿಸ್ತಾರೆ. ಹಾಗಾಗಿ ಇಲ್ಲೊಂದು ಸಂಸ್ಕೃತಿಯ ವಿನಿಮಯ ಇದೆ, ಸಂಸ್ಕೃತಿಯ ಒಂದು ಆಚರಣೆ, ಅದು ಪರಸ್ಪರ ಹಂಚಿಕೊಂಡು ಆಚರಿಸುವಂತಹ ಒಂದು ವಿಧಾನ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಮಹತ್ವಪೂರ್ಣ ಅಂತ ಅನಿಸುತ್ತೆ. ಇನ್ನಷ್ಟು ವಿಚಾರಗಳನ್ನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುನ್ನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆ ಪ್ರಸಾರವಾಗ್ತಾ ಇದೆ. ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಮೀರಾ ಮಾಧವ ರಾಘವ

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasaraBharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟ

ದಸರಾದ ಸಂದರ್ಭದಲ್ಲಿ ಏನು ದಸರಾ ಗೊಂಬೆಗಳನ್ನು ಇಡಲಾಗುತ್ತೆ, ಅದು ಬಹಳ ವಿಶಿಷ್ಟತೆಯನ್ನು ಸಾರ್ತಾ ಇರುತ್ತೆ. ನಾನಾಗಲೇ ಹೇಳ್ತಾ ಇದ್ದೆ, ಇದು ಕೇವಲ ಹೆಣ್ಣುಮಕ್ಕಳ ಹಬ್ಬ ಅಂತ ಅಷ್ಟೇ ಅಲ್ಲ, ಹೆಣ್ಣುಮಕ್ಕಳ ಸಡಗರ ಅಂತಷ್ಟೇ ಅರ್ಥವೂ ಕೂಡ ಅಲ್ಲ. ಇದು ಮನೆ ಮಂದಿಯೆಲ್ಲ ಕೂಡ ಒಟ್ಟಾಗಿ ಸಂಭ್ರಮಿಸುವಂತಹ ಒಂದು ಸಂಭ್ರಮ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಮನೆ ಮಂದಿಯ ಜೊತೆಗೆ ನೆರೆಹೊರೆಯವರು ಅಷ್ಟೇ ಅಲ್ಲ, ಬಂಧು ಬಾಂಧವರು ಎಲ್ಲರೂ ಕೂಡ ಸೇರಿಕೊಂಡು ಆ ಒಂದು ಗೊಂಬೆಗಳ ಆನಂದವನ್ನು ನೋಡುವ, ಅದನ್ನು ಒಂದು ಸಂಭ್ರಮಿಸುವಂತಹ, ಅದರೊಟ್ಟಿಗೆ ನಲಿಯುವಂತಹ ಜೀವನದ ಸಾರ್ಥಕತೆಯನ್ನು ಅರ್ಥ ಮಾಡಿಕೊಳ್ತಾ ಅದರ ಒಟ್ಟೊಟ್ಟಿಗೆ ಒಂದು ಕಾಲ ಕಳೆಯುವಂತಹ ಸಮಯ ಕೂಡ ಅದಾಗಿರುತ್ತೆ. ಸಾಮಾನ್ಯವಾಗಿ ಈ ದಸರಾ ಗೊಂಬೆಗಳಿದಾವಲ್ಲ, ಇದನ್ನು ಪಿಂಗಾಣಿ ಅಥವಾ ಮಣ್ಣು ಇಲ್ಲವೇ ಇದನ್ನು ಕೆಲವು ಸಲ ಅಂದರೆ ತುಂಬ ಸಾಂಪ್ರದಾಯಿಕವಾಗಿ ಅಂತಂದರೆ ಸಗಣಿಯಿಂದ ಕೂಡ ಮಾಡಿರ್ತಾರೆ. ಹೀಗೆಲ್ಲ ಕೂಡ ಬೇರೆ ಬೇರೆ ಎಲಿಮೆಂಟ್ಸ್ಗಳನ್ನು ಬಳಸಿ ಗೊಂಬೆಗಳನ್ನೆಲ್ಲ ಕೂಡ ಮಾಡೋದಿದೆ. ನನಗನ್ಸುತ್ತೆ ಇದು ನಮ್ಮ ಸಾಂಪ್ರದಾಯಿಕ ಗೊಂಬೆ ತಯಾರಿಕೆಯ ಒಂದು ದ್ಯೋತಕವಾಗಿ ಇವತ್ತಿಗೂ ಕೂಡ ನೋಡೋದಕ್ಕೆ ಸಿಗತ್ತೆ. ಕುಂಬಾರಿಕೆ ಕೆಲಸ ಇದೆಯಲ್ಲ, ಅದು ಹೆಚ್ಚೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕೆ ಇಂತಹ ಗೊಂಬೆಗಳ ಹಬ್ಬ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಈ ಒಂದು ದಸರಾ ಅಥವಾ ನವರಾತ್ರಿ ಹಬ್ಬ ಆರಂಭ ಆಗ್ತಾ ಇರುವಂತಹ ಹೊತ್ತಲ್ಲಿ ಈ ಗೊಂಬೆಗಳ ವ್ಯಾಪಾರವೂ ಕೂಡ ಜೋರಾಗಿರುತ್ತೆ. ಬೆಂಗಳೂರಲ್ಲೇ ನಾವು ಗಮನಿಸಿದ ಹಾಗೆ ಇವತ್ತು ಪ್ರತಿ ಏರಿಯಾಗಳಲ್ಲಿ ಗಲ್ಲಿಗಳಲ್ಲೂ ಕೂಡ ಗೊಂಬೆಗಳ ಮನೆ ಅಂತ ಹೇಳಿ ಗೊಂಬೆಗಳನ್ನು ಮಾರುವಂತಹ ಅಂಗಡಿಗಳು ಕೂಡ ಇದ್ದಾವೆ. ಹಾಗಾಗಿ ಎಷ್ಟೋ ಈ ಗೊಂಬೆಗಳ ತಯಾರಿಕೆಯಲ್ಲಿ ತೊಡಗಿಸ್ಕೊಳ್ಳುವಂತಹ ಕುಟುಂಬ ಇರ್ಬೋದು, ಈ ಗೊಂಬೆಗಳನ್ನು ಮಾರುವಂತಹ ಕುಟುಂಬ ಇರ್ಬೋದು, ಅವರಿಗೆಲ್ಲ ಕೂಡ ಜೀವನಾಂಶ ಅಥವಾ ಒಂದು ಜೀವನಕ್ಕೆ ಆಧಾರ ಈ ಗೊಂಬೆಗಳು ಅಂತ ಹೇಳ್ಬೋದು. ಹಾಗೆ ಗೊಂಬೆಗಳು ಬಹಳ ಉಪಕೃತವಾಗಿರ್ತವೆ. ಅಷ್ಟೇ ಅಲ್ಲ, ಇವು ಒಂದು ಕಲಾಕಾರನಲ್ಲಿರುವಂತಹ ಕಲೆಯನ್ನು ಅದನ್ನು ಅದು ತೋರಿಸ್ಕೊಡ್ತಾ ಇರುತ್ತೆ. ಹೇಗೆ ಗಣೇಶ ಹಬ್ಬ ಬಂದಾಗ ಬಗೆ ಬಗೆಯಿಂದ ಗಣಪತಿ ಅದನ್ನು ತಯಾರು ಮಾಡಿ ಮಾರಾಟ ಮಾಡಲಾಗುತ್ತೆ, ಹಾಗೆ ಈ ಒಂದು ದಸರಾ ಸಂದರ್ಭದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಬಗೆ ಬಗೆಯ ವರ್ಣರಂಜಿತವಾಗಿರುವಂತಹ ಗೊಂಬೆಗಳು ಮಾರಾಟಕ್ಕೆ ಬರ್ತವೆ ಅಂಗಡಿಗಳಲ್ಲಿ. ಇನ್ನು ವಿಶೇಷ ಅಂತಂದರೆ ಮನೆ ಮಂದಿಯೆಲ್ಲ ಕೂಡ ಆಚರಿಸುವಂತಹ ಹಬ್ಬ, ಹಾಗಾಗಿ ಮನೆ ಮಂದಿಯೆಲ್ಲ ಒಂದಿಷ್ಟು ಹೊತ್ತು ಬಹಳ ಸಂತೋಷದಿಂದ ಸಂಭ್ರಮದಿಂದ ಕಳಿಬೋದು. ಬಂಧು ಬಾಂಧವರ ಜೊತೆಗೆ ಬಾಂಧವ್ಯವೂ ಕೂಡ ಹೆಚ್ಚಾಗೋದಕ್ಕೆ ಈ ಗೊಂಬೆಗಳ ಹಬ್ಬ ಕಾರಣವಾಗುತ್ತೆ. ಬಹಳ ವಿಶೇಷವಾಗಿ ಮಕ್ಕಳು ಕೂಡ ಈ ಒಂದು ಗೊಂಬೆ ಹಬ್ಬಗಳಲ್ಲಿ ಭಾಗವಹಿಸೋದ್ರಿಂದ ಪೌರಾಣಿಕ ಕಥೆ ಇರ್ಬೋದು, ರಾಮಾಯಣದ ಕಥೆ ಇರ್ಬೋದು, ಮಹಾಭಾರತದ ಕಥೆ ಪ್ರಸಂಗಗಳು, ಅವುಗಳ ಮಹತ್ವ ಜೊತೆಗೆ ಅವುಗಳನ್ನು ನಮ್ಮ ಜೀವನದ ಜೊತೆಗೆ ಟ್ಯಾಲಿ ಮಾಡೋದು, ಇವೆಲ್ಲವನ್ನು ಮನೆಯ ಹಿರಿಯರು ಆ ಗೊಂಬೆಗಳನ್ನು ತೋರಿಸ್ತಾ ಮಕ್ಕಳಿಗೆ ಹೇಳೋದಿದೆಯಲ್ಲ, ಇಲ್ಲೊಂದು ಬಹಳ ಅದ್ಭುತವಾದಂತಹ ಬದುಕಿನ ಪಾಠ, ಅದಕ್ಕೆ ಒಂದು ತರಗತಿ ಇದು ಅಂತ ನನಗನ್ನಿಸುತ್ತೆ. ಹಾಗೆ ಬಹಳ ಸೊಗಸಾಗಿ ಪ್ರತಿ ಕುಟುಂಬಗಳಲ್ಲಿ ಇದು ಆಗ್ತಾ ಇದ್ದರೆ ಹೀಗೊಂದು ಅತ್ಯದ್ಭುತವಾದಂತಹ ತರಗತಿ ಪ್ರತಿ ಮನೆಯೂ ಕೂಡ ಆಗತ್ತೇನೋ. ಮಕ್ಕಳಿಗೆ ಪಾಠವನ್ನು ಮಾಡುವಂತಹ, ಮಕ್ಕಳಿಗೆ ನೀತಿ ಬೋಧೆಯನ್ನು ಮಾಡುವಂತಹ ಒಂದು ಅತ್ಯದ್ಭುತವಾದಂತಹ ಅವಕಾಶವನ್ನು

ದಸರಾ ಗೊಂಬೆಗಳು ನೀಡ್ತಾವೆ ಅನ್ನೋದರಲ್ಲಿ ಯಾವುದೇ ಮಾತಿಲ್ಲ. ಇನ್ನೊಂದು ಲಾಭ ಇದೆ. ಇನ್ನೊಂದು ಲಾಭ ಏನಂತಂದರೆ ಅದು ನಮ್ಮ ಭಾವೈಕ್ಯತೆಯನ್ನು ಅದು ಬೆಸೆಯುತ್ತೆ. ಅದು ಬಂಧು ಬಾಂಧವರ ನಡುವೆ ಇರ್ಬೋದು, ಅಥವಾ ಒಂದು ಪ್ರಾಂತದಿಂದ ಇನ್ನೊಂದು ಪ್ರಾಂತದ ನಡುವೆ ಇರ್ಬೋದು. ನಮ್ಮ ಸಂಸ್ಕೃತಿಯನ್ನು ಈ ಗೊಂಬೆಗಳು ಅನಾವರಣ ಮಾಡುವುದರ ಮೂಲಕವಾಗಿ ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಒಂದು ಸನಾತನವಾಗಿರುವಂತಹ ಧರ್ಮದ ಬಗ್ಗೆ ಹೆಮ್ಮೆ, ಅಭಿಮಾನ ಇವೆಲ್ಲವೂ ಕೂಡ ಮೂಡೋದಕ್ಕೆ ಈ ಗೊಂಬೆಗಳು ಕಾರಣವಾಗುತ್ತೆ. ಇತ್ತೀಚೆಗೆ ನಮ್ಮ ಕರುನಾಡಿನ ಜನರು ಹೊರದೇಶದಲ್ಲಿ ಇರ್ತಾರಲ್ಲ, ಅವರು ಕೂಡ ಆಯಾ ದೇಶಗಳಲ್ಲಿ, ಅವರಿರುವಂತಹ ದೇಶಗಳಲ್ಲಿ ಗೊಂಬೆಗಳನ್ನು ಕೂರಿಸ್ತಾರೆ. ಅಲ್ಲಿಯೂ ಕೂಡ ನಮ್ಮ ಸಂಸ್ಕೃತಿ ಪ್ರಸರಣ ಆಗ್ತಾ ಇದೆ ಈ ಗೊಂಬೆಗಳ ಮೂಲಕವಾಗಿ. ಹೀಗೆ ಈ ಒಂದು ದಸರಾ ಗೊಂಬೆಗಳು ಬಹಳ ವಿಶೇಷತೆಯಿಂದ ಕೂಡಿದೆ ಅಂತ ಹೇಳ್ಬೋದು. ಏನಂತೀರಿ? ಮುಂದಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಮನ್ಮಥ ಚಿತ್ರದಿಂದ ಇದ್ದದ್ದು, ಮಧು ಬಾಲಕೃಷ್ಣ ಗೀತೆಗೆ ಧ್ವನಿಯಾಗಿದ್ದಾರೆ, ದೊಡ್ಡರಂಗೇಗೌಡ ಬರೆದಿರುವ ಗೀತೆಗೆ ವಿಜಯ ಭಾರತಿಯವರ ಸಂಗೀತ.

0: ಸ್ನೇಹಿತರೆ, ಈ ದಸರಾ ಗೊಂಬೆಗಳು ನಮ್ಮೆಲ್ಲರ ಸಂಭ್ರಮವನ್ನು ಇಮ್ಮಡಿಗೊಳಿಸ್ಲಿ. ಅಷ್ಟೇ ಅಲ್ಲ, ಈ ಗೊಂಬೆಗಳು ನಮ್ಮ ಹಬ್ಬದ ಸಂಭ್ರಮವನ್ನು ಹೆಚ್ಚುಗೊಳಿಸ್ತಾ ನಮ್ಮ ಬದುಕಿನ ಪಾಠಕ್ಕೆ ಅವು ಅನುರಣಿಸ್ತಾ ಇರಲಿ, ನಮ್ಮ ಪಾಠಕ್ಕೆ ಸದಾಕಾಲ ನಮಗೆ ಸಾಥಿಯಾಗಿರಲಿ, ಜೀವನವನ್ನು ಎದುರಿಸುವಂತಹ ಒಂದು ಶಕ್ತಿಯನ್ನು ನಮಗೆ ಈ ಗೊಂಬೆಗಳು ತುಂಬಲಿ. ಅಷ್ಟೇ ಅಲ್ಲ, ನಮ್ಮಲ್ಲಿ ಭಾವೈಕ್ಯತೆಯನ್ನು ಮೂಡಿಸ್ಲಿ, ಬಂಧು ಬಾಂಧವ್ಯವನ್ನು ಇಮ್ಮಡಿಗೊಳಿಸ್ಲಿ ಈ ಗೊಂಬೆಗಳು. ಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲ ಕೂಡ ಇದ್ದೇವೆ. ನಿಮಗೆಲ್ಲರಿಗೂ ಕೂಡ ನವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ಇರೋದು ನಿಮ್ಮ ಬಾನುಲಿ ಕಡೆಯ ಗಣಪತಿ ಆರ್ ಭಟ್. ಇದುವರೆಗೆ ಸಿರಿಗಂತ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನೀಗ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.
1: ನಮಸ್ಕಾರ. ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ವಿಶಾಲ್ ಶರ್ಮಾ.

ಇನ್ನೀಗ ಕೇಳಿ ಜೊನ್ನ ಹೊಳೆ ನೀನಾಗಿ ಪ್ರೊಫೆಸರ್ ಎಸ್ ವಿ ಪರಮೇಶ್ವರ್ ಭಟ್ ಅವರು ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ.

0: ಇದುವರೆಗೆ ಎನ್ಜೆ ರವಿಶೇಖರ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ.
1: ಮಾದಕ ವಸ್ತುಗಳ ಸೇವನೆಯಿಂದ ವೈಯಕ್ತಿಕ ಆರೋಗ್ಯ ಹದಗೆಡುವುದಲ್ಲದೆ ಸುತ್ತಮುತ್ತಲಿನವರ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರತರದ ಪರಿಣಾಮ ಉಂಟಾಗುತ್ತದೆ. ಬೀಡಿ, ಸಿಗರೇಟು, ಗುಡ್ಕಾ, ಗಾಂಜಾ, ಅಫೀಮುಗಳ ಸೇವನೆಯಿಂದ ವ್ಯಕ್ತಿ ತಾನು ಕೆಡುವುದಲ್ಲದೆ ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ.
0: ಆಕಾಶವಾಣಿ ಬೆಂಗಳೂರು, ಸಮಯ 9:30. ಇನ್ನು ಮುಂದೆ ಮನಿಟಾಕ್, ನಂತರ ಮಂಥನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಮನಿಟಾಕ್ This is Akashwani. In the program Money Talk, now we bring you a discussion on National Steel Policy Vision 2047. The participants are S.P. Sharma, Economic Analyst, and Rajesh Lake, Anchor.
3: Good evening and welcome to Money Talk. Today we turn our attention on one of the most ambitious industrial roadmaps in the country, the National Steel Policy Vision 2047. Steel is not merely a commodity. It is the backbone of highways, railways, housing, defense, renewable energy and manufacturing. To help us understand what this means for industry, investment and the

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೂಪಕುಲ MS ಜಿ ಎನ್ ಲಾವಣ್ಯ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ ಭಜನ ಪರುಳ ಕೇಲ. ಇದು ಸುರಟಿರಾಗ ರೂಪಕ ತಾಳದಲ್ಲಿರುವ ತ್ಯಾಗರಾಜರದೇ ಇನ್ನೊಂದು ಕೃತಿ.

ಇನ್ನೀಗ ಕೇಳಿ. ರಂಗ ಬಾರೋ ರಂಗ ಬಾರೋ, ಇದು ಸಿಂಧು ಭೈರವಿರಾಗ ಆದಿ ತಾಳದಲ್ಲಿರುವ ಪುರಂದರದಾಸರ ಕೃತಿ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೂಪಕುಲ MSGN ಲಾವಣ್ಯ ಅವರಿಂದ ಹಾಡುಗಾರಿಕೆಯನ್ನು ಕೇಳಿದರೆ, ಇವರಿಗೆ ಪಕ್ಕವಾದದಲ್ಲಿ ವಯಲಿನ್ ನುಡಿಸಿದವರು ಕೃತಿಕ್ ಕೌಶಿಕ್ ಹಾಗೂ ಮೃದಂಗ ನುಡಿಸಿದವರು ಆರ್ ನರಸಿಂಹನ್. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು.

ಗೀತಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಹಾಗೂ ಹಿಂದಿ ಗೀತೆಗಳು

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ ಐದು ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ ಐದು ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಗೆಳೆಯ ಚಿತ್ರದ ಗೀತೆ ಶ್ರೇಯಾ ಘೋಷಾಲ್ ಹಾಡಿದ್ದಾರೆ. ಜಯಂತ್ ಕಾಯ್ಕಿಣಿ ಬರೆದಿರುವ ಗೀತೆಗೆ ಮನೋಮೂರ್ತಿ ಅವರ ಸಂಗೀತ.

ಇದುವರೆಗೆ ಗಂಡನ ಮನೆ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿದರೆ ಉದಿತ್ ನಾರಾಯಣ್ ಹಾಗೂ ಮಂಗಳ ರವಿ ಅವರ ಯುಗಲ ಧ್ವನಿಯಲ್ಲಿ ಈ ಗೀತೆ ಮೂಡಿಬಂತು. ವಿ ಮನೋಹರ್ ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದರು. ಕನ್ನಡದ ಗೀತೆಗಳನ್ನು ಕೇಳಿದ ಮೇಲೆ ಗೀತ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಇದೀಗ ಹಿಂದಿ ಗೀತೆಗಳನ್ನು ಕೇಳುವಂತಹ ಸರದಿ. ರಾಜಾಕೋ ರಾಣಿ ಸೆ ಪ್ಯಾರ್ ಹೋ ಗಯಾ ಇದು ಚಿತ್ರದ ಹೆಸರು. ಅಭಿಜಿತ್ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಜಾವೇದ್ ಅಖ್ತರ್ ಬರೆದಿರುವಂತಹ ಗೀತೆ, ಜತಿನ್ ಲಲಿತ್ ಅವರ ಸಂಗೀತ ಸಂಯೋಜನೆ.

ಇನ್ನೀಗ ಕೇಳಿ ಹಿಮೇಶ್ ರೇಷ್ಮಿಯಾ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಲ ಧ್ವನಿಗಳಲ್ಲಿ ರೇಡಿಯೋ ಲವ್ ಆನ್ ಏರ್. ಈ ಚಿತ್ರದಿಂದ ಆಯ್ದ ಒಂದು ಗೀತೆ, ಸುಬ್ರಾತ್ ಸಿನ್ಹಾ ಬರೆದಿರುವ ಗೀತೆಗೆ ಹಿಮೇಶ್ ರೇಷ್ಮಿಯಾ ಅವರದೇ ಸಂಗೀತ.

ಶಿಕಾರಿ ಚಿತ್ರದ ಗೀತೆಯನ್ನು ಕೇಳಿ. ವಿನೋದ್ ರಾಥೋಡ್, ಅಲ್ಕಾ ಯಾಜ್ಞಿಕ್ ಅವರ ಯುಗಲ ಧ್ವನಿಗಳಲ್ಲಿ ಸಮೀರ್ ಬರೆದಿರುವ ಗೀತೆಗೆ ಆದೇಶ್ ಶ್ರೀವಾತ್ಸವ್ ಅವರ ಸಂಗೀತ.

ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದ ನಾಳೆಯ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:10 ದಸರಾ ಗೀತಾರಾಧನಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು. 6:30 ದಸರಾ ಚಿಂತನ ಕೇಳುತ್ತೀರಿ ಮೈಸೂರು ನಾಗರಾಜ ಶರ್ಮಾ ಅವರಿಂದ. ಬೆಳಿಗ್ಗೆ 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ಪ್ರಸ್ತುತಿ ಬಿ ಕೆ ಸುಮತಿ. ನಾಳೆ ಬೆಳಿಗ್ಗೆ 6:40 ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮದ ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಮೈಸೂರು.

0: 6:50ಕ್ಕೆ ರೈತರಿಗೆ ಸಲಹೆಗಳು, 7:15ಕ್ಕೆ ಸಿಡ್ಯಾಕ್ ಬೆಂಗಳೂರು ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆಗೆ ವಿಷಯ IoT ಸೆಕ್ಯೂರಿಟಿ ಇಕೋಸಿಸ್ಟಮ್ ಹಾಗೂ ಸ್ಯಾಂಡ್ ಬಾಕ್ಸ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸಿಡ್ಯಾಕ್ ಬೆಂಗಳೂರು ಇಲ್ಲಿಯ ಸೈಂಟಿಸ್ಟ್ ಇ ಆಗಿರುವ ರಘು HV ಅವರು. ಬೆಳಿಗ್ಗೆ 8:30ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ಬೆವರುವಿಕೆ ಹೋಮಿಯೋಪತಿ ಪರಿಹಾರ. ಈ ಕುರಿತಂತೆ ಬೆಂಗಳೂರು ಆಯುಷ್ ನಿರ್ದೇಶನಾಲಯದ ಹೋಮಿಯೋಪತಿ ಉಪನಿರ್ದೇಶಕರಾಗಿರುವ ಡಾಕ್ಟರ್ ಪ್ರಸನ್ನ ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. 8:50ಕ್ಕೆ ಕಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವಸಾದ ನಿರ್ಮಾಣ ಎಂ ಶಿವರಾಮ್. ಇನ್ನು ಬೆಳಿಗ್ಗೆ 9:00ಗೆ ಮೈಸೂರು ವೃತ್ತಾಂತರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಕೇಳುತ್ತೀರಿ. 9:10ಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 10:00ಗೆ ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ, ರಚನೆ ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು, ನಿರ್ಮಾಣ KL ರಾಜೇಶ್ವರಿ. ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ, ಅಶ್ವಿತಾ ಶೆಟ್ಟಿ ಅವರಿಂದ ಕವನ ವಾಚನ, ಡಾಕ್ಟರ್ ಭಾಗ್ಯ ಬಿ ಶರ್ಮಾ ಅವರಿಂದ ನಮ್ಮ ಪರಿಸರವನ್ನು ಹಾಗೂ ಆವಾಸ ಸ್ಥಾನವನ್ನು ಸ್ವಚ್ಛವಾಗಿಡುವುದು ಈ ಕುರಿತಂತೆ ಭಾಷಣ. 12:35ಕ್ಕೆ ಆರೋಗ್ಯ ಸಂಚಿಕೆ, ಚರ್ಮರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಕುರಿತಂತೆ ಡಾಕ್ಟರ್ ಪ್ರಸನ್ನ HS ಅವರೊಡನೆ ಜಾಂಪಣ ಆಶಯಾಳು ನಡೆಸುವ ಸಂದರ್ಶನ. 1:00ಗೆ ಪ್ರಗತಿ ಪಥ, PM ಆಪರೇಷನ್ ಗ್ರೀನ್ ಯೋಜನೆ ಕುರಿತು ಮಾಹಿತಿ. 2:40ಕ್ಕೆ ಹಿಂದಿ ಪಾಠ, ಸಂಜೆ 6:30ಕ್ಕೆ ರಸವಾರ್ತೆ, 6:51ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೂಲಂಗಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತಂತೆ ಡಾಕ್ಟರ್ ಶಾಲಿನಿ ಎಂ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ, ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಹಾಗೂ ಸಂಘಟನೆಯಿಂದ ಭಜನೆ ಪದ. ರಾತ್ರಿ 9:15ಕ್ಕೆ ಪ್ರಚಲಿತ ವಿದ್ಯಮಾನ, 9:30ಕ್ಕೆ ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಚೆಸ್ ಆಟಗಾರ್ತಿ ತರಬೇತುದಾರರು ಹಾಗೂ ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕಿಯಾದ ಎಸ್ ಸುಮನ ಅವರೊಡನೆ ಸಂದರ್ಶನ. ರಾತ್ರಿ 10:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಹಿರಣ್ಮಯ್ಯ ಅವರ ಗಾಯನ ರಾಗ್ ಬಿಹಾಗ್ ಕೇಳುತ್ತೀರಿ. ಈ ಎಲ್ಲ ಪ್ರಮುಖ ಕಾರ್ಯಕ್ರಮಗಳು ನಿಮ್ಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ನಾಳೆ ಪ್ರಸಾರವಾಗಲಿವೆ. ಆಕಾಶವಾಣಿ ಬೆಂಗಳೂರು, ಸಮಯ 11:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: This is Akashwani, the news read by Navneet Singh. Prime Minister Narendra Modi and his Canadian counterpart Mark Carney have agreed to build on the positive momentum in bilateral ties and work towards concrete outcomes across key areas of the strategic partnership. These areas include trade, energy, technology, security, and people-to-people ties. Both leaders had a warm and productive telephonic conversation today. Mr. Modi said in a social media post that India and Canada are together contributing towards a more stable and prosperous world. Meanwhile, Canadian Foreign Minister Anita Anand arrived in New Delhi on a 2-day visit to India this evening. During her visit, she will meet External Affairs Minister Dr. S. Jaishankar and Skill Development and Entrepreneurship Minister Jayant Chaudhary tomorrow. Prime Minister Narendra Modi has said that the centre has embodied the principle of power to empower in its governance approach and work culture. Speaking at the Bloomberg New Economy Forum in New Delhi, Prime Minister Modi said that India's economic growth is taking place on strong foundation amidst global uncertainty. Mr. Modi said the government's constant endeavour is to ensure that India's capabilities open new doors of opportunity for other countries as well.
2: Today, technology is power, data is power, knowledge is power, innovation is power. Lekin saathiyon, asli sawal ye nahi hai ki power kiske paas hai. ಬಲ್ಕಿ ಸವಾಲ್ ಯೇ ಹೈ ಕಿ ಇಸ್ಕಾ ಯೂಜ್ ಕೈಸೆ ಹೋ ರಹಾ ಹೈ. ಯಹೀ ಸೇ ಏಕ್ ನಯಾ ವಿಚಾರ ಜನ್ಮ ಲೇತಾ ಹೈ ಔರ್ ಯೇ ವಿಚಾರ ಹೈ ಪಾವರ್ ಟು ಎಂಪಾವರ್, ಪಾವರ್ ಟು ಕಂಟ್ರೋಲ್ ಸೇ ಆಗೆ ಪಾವರ್ ಟು ಎನೇಬಲ್, ಪಾವರ್ ಟು ಕಾಂಪೀಟ್ ಸೇ ಆಗೆ ಪಾವರ್ ಟು ಕೊಲಬ್ರೇಟ್, ಪಾವರ್ ಟು ಸಕ್ಸೀಡ್ ಸೇ

0: ಸಿಟ್ಟಾದ ಗಣಪ ಚಂದ್ರಗ ಚೌತಿ ದಿನ ನಿನ್ನ ಯಾರು ನೋಡೋದ ಬೇಡ, ಹಂಗೇನಾರ ನೋಡಿದ್ರ ಅವರಿಗೆ ಅಪವಾದ ಬರ್ಲಿ ಅಂತ ಶಾಪಾನು ಕೊಟ್ನಂತ.
1: ಅದು ಗಣೇಶ ಚೌತಿ ದಿನ ಅಷ್ಟ. ಭಾಗವತ್ರ ಇಲ್ನೋಡ್ರಿ, ಇನ್ ಪೂಜಾ ವಿಧಿ ಎಷ್ಟೇನದ ಅದನ್ನು ಹೇಳ್ಬೇಕು.

0: ಶುದ್ಧ ಸ್ನಾನ ಮಾಡಿ ಗಣೇಶನ ಮೂರ್ತಿ ಸ್ಥಾಪನಾ ಮಾಡೋ ಸ್ಥಳದಾಗ ಅಕ್ಕಿ ಹರಿವಿ ಪೂರ್ವ ದಿಕ್ಕಿಗೆ ಮುಖ ಆಗೋ ಹಂಗ ಗಣಪನ ಕೂಡಿಸಬೇಕು. ಪ್ರತಿಯೊಂದು ಅಂಗದಲ್ಲಿಯೂ ಆತನ ಆವಾಹನೆ ಮಾಡಿ ಪ್ರಾಣ ಪ್ರತಿಷ್ಠಾಪನಾ ಮಾಡಬೇಕು. ತನ್ನ ಪರಿವಾರ ಆಯುಧ ಶಕ್ತಿ ಸಮೇತನಾಗಿ ಬಂದು ನಮ್ಮ ಪೂಜಾ ಸ್ವೀಕಾರ ಮಾಡೋದನ್ನ ಪ್ರಾಣ ಪ್ರತಿಷ್ಠಾಪನ. ಪ್ರತಿದಿನ ಮೂರ್ತಿ ಇದ್ದಷ್ಟು ದಿನ ಮಂಗಳಾರತಿ ನೈವೇದ್ಯ ಆಗಬೇಕು.
1: ಅಣ್ಣವ್ರ, ನೈವೇದ್ಯ ಏನ್ ಮಾಡ್ಬೇಕ್ರಿ? ಕೆಲವು ಕಡೆ ಕರಿಗಡ್ಬು, ಕೆಲವು ಕಡೆ ಕುದಿಸಿದ ಕಡ್ಬು, ಕೆಲವು ಕಡೆ ಮೋದಕ ನೈವೇದ್ಯ ಮಾಡ್ತಾರ.
2: ಹೌದೌದು, ಉತ್ತರ ಕರ್ನಾಟಕದ ಕಡೆ ಕರದ ವಸ್ತು ಎಲ್ಲ ನೈವೇದ್ಯಕ್ಕೆ ನಿಷೇಧ, ಯಾಕಂದಿ ಗಣಪ್ಪನ ಸೊಂಡಿಲ ಕರ್ದಂಗ ಆಗ್ತದಂತ. ಮೈಸೂರು ಬೆಂಗಳೂರು ಕಡೆ ಕಾಯಿ ಹೋಳಿಗೆ, ಕಾಯಿ ಕಡಬು ಅಂತೆಲ್ಲ ಮಾಡ್ತಾರ.
0: ಯಾರು ಏನ ಹೇಳಲಿ, ಗಣಪತಿ ಮೋದಕ ಪ್ರಿಯ ಅನ್ನೋದ್ರಲ್ಲಿ ಬ್ಯಾರೆ ಮಾತಿಲ್ಲ. ಮಹಾರಾಷ್ಟ್ರದ ಕಡೆಗೆ ಈ ಮೋದಕ ಮಾಡೋದು ಸಹಿತ ಒಂದು ವೈಶಿಷ್ಟ್ಯತೆಯನ್ನ ಹೊಂದಿದೆ.
1: ನಾವು ಕಣಕ ಕಲಿಸಿ ಅದ್ರಾಗ ಹೂರ್ಣ ತುಂಬಿ ಬಿಡ್ತೀವಿ, ಅವನ್ನ ಇಡ್ಲಿ ಸ್ಟ್ಯಾಂಡ್ ನ್ಯಾಗ ಬೇಯಿಸ್ತೀವಿ. ಉಳಿದ ಕಡೆ ಹೆಂಗ್ ಮಾಡ್ತಾರೋ ಏನೋ.
2: ಮಹಾರಾಷ್ಟ್ರದಾಗ ಗೋಧಿ ಹಿಟ್ಟಿನ ಬದಲಾಗಿ ಅಕ್ಕಿ ಹಿಟ್ಟು ಉಪಯೋಗಿಸ್ತಾರಂತ. ಬಿಸಿನೀರಾಗ ಅಕ್ಕಿ ಹಿಟ್ಟು ಸಿಟ್ಕೋತಾರ, ಬೆಲ್ಲನ ಕರಗಿಸಿ ಸೋಸಿ ಅದ್ರಾಗ ಕಾಯಿ ತುರಿ ಹಾಕಿ ಗಟ್ಟಿ ಆಗೋ ತನಕ ಕುದಿಸಿ ಮತ್ತೆ ಮ್ಯಾಲ ಏಲಕ್ಕಿ ಪುಡಿನೂ ಹಾಕ್ತಾರ. ಕೈ ಒಳಗ ಅಕ್ಕಿ ಹಿಟ್ಟಿನ ಹಾಳಿ ತಟ್ಟಿಕೊಂಡು ಆಗ ಕಾಯಿ ತುರಿ ಬೆಲ್ಲ ಕುಡಿಸಿದಂತ ಈ ಹೂರಣದಲ್ಲ ಅದನ್ನ ತುಂಬಿ ಇಡ್ಲಿ ಪಾತ್ರಿ ಒಳಗ 10-15 ನಿಮಿಷ ಬೇಯಿಸ್ತಾರಂತ.
0: ಹವ್ಯಕರು ಇಡ್ಲಿ, ಅಕ್ಕಿ ಪಾಯಸ, ಕಾಯಿ ಕಡುಬು, ಪಂಚಕಜ್ಜಾಯಿ, ಮೋದಕ, ಕರ್ಚಿಕಾಯಿ, ಪೂರಿ, ಕೋಸಂಬರಿ, ಕಾಯಿ ಚಟ್ನಿ ನೈವೇದ್ಯ ಮಾಡ್ತಾರ. ಒಟ್ಟಿನ ಮೇಲೆ ಎಲ್ಲೆಲ್ಲಿ ಯಾವ್ಯಾವ ವಸ್ತು ಲಭ್ಯ ಇರ್ತಾವೋ ಆಯಾ ವಸ್ತು ನೈವೇದ್ಯಕ್ಕ ಉಪಯೋಗಿಸ್ತಾರ.
1: ಆದ್ರೂ ಅವಂಗ ಮೋದ ಪ್ರಿಯ ಅನ್ಲಿಕ್ಕೆ ಏನರೇ ಕಾರಣ ಇರಬೇಕಲ್ರಿ.
0: ಮೋದ ಅಂದ್ರೆ ಆನಂದ, ಕ ಅಂದ್ರೆ ಚಿಕ್ಕ ಭಾಗ, ಮೋದಕ ಎಂದರೆ ಆನಂದದ ಚಿಕ್ಕ ಭಾಗ. ಆತನ ಕೈಯಲ್ಲಿಯ ಮೋದಕವೇ ಆನಂದವನ್ನು ಪ್ರದಾನಿಸುವ ಶಕ್ತಿ ಅಲ್ಲದೆ ಮೋದಕವು ಜ್ಞಾನದ ಪ್ರತೀಕವೂ ಆಗಿದೆ. ಹೀಗಾಗಿ ಅವನು ಜ್ಞಾನ ಪ್ರದಾಯಕವಾದ ಸಿದ್ಧಿ ಬುದ್ಧಿ ಎರಡೂ ಅವನ ಅನುವರ್ತಿಗಳು.
1: ಮತ್ತ ಸಿದ್ಧಿ ಬುದ್ಧಿ ಇವರಿಬ್ರು ಅವನ ಹೆಂಡೆಂದ್ರು ಅಂತ ಅಂತಾರಲ್ರಿ.
0: ಗಣಪತಿ ಬ್ರಹ್ಮಚಾರಿ, ಅದಕ್ಕೂ ಒಂದು ದಂತಕಥೆ ಇದೆ. ಅವನು ಚಿಕ್ಕವನಿದ್ದಾಗ ಒಂದು ಬೆಕ್ಕಿನ ಮರಿಯೊಂದಿಗೆ ಆಟವಾಡುವಾಗ ಅಕಸ್ಮಾತ್ತಾಗಿ ಅದಕ್ಕೆ ಗಾಯ ಮಾಡಿದನಂತೆ. ತಾಯಿಯ ಮೈ ಮೇಲೆ ಅದೇ ತರದ ಗಾಯ ನೋಡಿದಾಗ ಆಶ್ಚರ್ಯವಾಗಿ ಕೇಳಿದಾಗ ತಾಯಿಯು ತಾನು ಮಾತೃಶಕ್ತಿ, ಸಕಲ ಜೀವಿಗಳಲ್ಲಿ ಅಂತರ್ಗತವಾಗಿದ್ದೇನೆ ಎಂದು ಹೇಳಿದಳಂತೆ. ಅಂದಿನ ಗಣಪತಿಗೆ ಸ್ತ್ರೀಯರು, ಸಕಲ ಜೀವರಾಶಿ ಎಲ್ಲವೂ ಮಾತೃದೇವತೆಯಾಗಿ ಕಂಡರಂತೆ.
2: ಗಣಪತಿ ಈ ರೂಪನು ಅವ ಲಗ್ನ ಆಗದಿರಲಿಕ್ಕೆ ಕಾರಣ ಆಗಿರಬೇಕಲ್ಲ.
0: ಇರಬಹುದು, ಆದರೂ ಅವನ ರೂಪ ಸೃಷ್ಟಿಯ ವಿಕಾಸಕ್ಕೆ ಒಂದು ಕಾಲ್ಪನಿಕ ಸಂಕೇತ ಇರಬಹುದು ಅಷ್ಟ. ಯಾಕಂದ್ರೆ ದಶಾವತಾರದಾಗೂ ನಾವು ನೀರಿನಲ್ಲಿಯ ಜೀವಿಗಳು, ಉಭಯ ಜೀವಿಗಳು, ಸರೀಸೃಪ, ನಂತರ ಅರ್ಧ ಮಾನವಾಕಾರ, ಅರ್ಧ ಪ್ರಾಣಿಯ ಆಕಾರದ ಸಮ್ಮೇಳನದ ಕಥೆಗಳನ್ನ ಓದ್ತೇವಲ್ಲ, ಹಂಗ ಇವನಲ್ಲೂ ಪಶುತ್ವ ಮಾನವತ್ವ ಎರಡರ ಮಿಲನಾದ.
2: ಅವಾಗ ಈ ತರದ ರೂಪ ಕಲ್ಪಿಸಿ ಪೂಜೆ ಮಾಡ್ಲಿ ಇನ್ನೂ ಒಂದು ಕಾರಣನ ಇರಬಹುದೇನ. ಹೊಲದಾಗ ಆನಿ ಹೆಂಡು ನುಗ್ಗಿ ಬೆಳಿ ಹಾಳು ಮಾಡೋದನ್ನ ತಪ್ಪಿಸ್ಲಿಕ್ಕೆ ರೈತರು ಗಜಮುಖನನ್ನ ಸೃಷ್ಟಿ ಮಾಡಿ ಪೂಜೆ ಮಾಡಿ ಅವನ ಕೃಪಾಪಟ್ಟು ತಂತ್ರ ಮಾಡಿರಬಹುದು ಅಂತ. ಇಲಿ ಅದಲ್ಲ ಅದನ್ನ ಅವನ ವಾಹನ ಅಂತ ಮಾಡಿದ್ರೆ ಅದು ತಮ್ಮ ಬೆಳಿ ಹಾಳು ಮಾಡಂಗಿಲ್ಲ ಅಂತಲೂ ಕಾರಣ ಇರಬಹುದು.

0: ಯಾರು ಯಾವಾಗ ಶುರು ಮಾಡಿದ್ರು ಅನ್ನೋದಕ್ಕೆ ನಿಖರದ ದಾಖಲೆ ಇಲ್ಲ. ಆದರೂ ಇತಿಹಾಸ ತಜ್ಞ ರಾಜ್ ವಾಡಿಯವರ ಪ್ರಕಾರ ಗಣೇಶ ಚತುರ್ಥಿಯನ್ನು ಶಾತವಾಹನರು, ರಾಷ್ಟ್ರಕೂಟರು, ಚಾಲುಕ್ಯರ ಕಾಲದಾಗನ ಆಚರಿಸ್ತಿದ್ದರಂತೆ. ಮರಾಠರ ರಾಜ ಶಿವಾಜಿ ಮಹಾರಾಜ ಅದನ್ನು ವಿಜೃಂಭಣೆಯಿಂದ ಪ್ರಾರಂಭಿಸಿದ್ದು ಮಹಾರಾಷ್ಟ್ರದಾಗ ಪೇಶ್ವೆಯವರ ಕಾಲದಾಗೂ ಆಚರಣೆ ಇದ್ದ ಉಲ್ಲೇಖ ಆದ. ಪೇಶ್ವೆಗಳ ಮನೆ ದೇವರನ ಗಣಪತಿ. ಅವರ ಆಳ್ವಿಕೆ 1818 1892 ತನಕ ದುರ್ಬಲಗೊಂಡ್ರು, ಪೂಜೆ ಮಾತ್ರ ಮನೆಗಷ್ಟು ಸೀಮಿತವಾಗಿ ನಡೆದದ್ದರ ಉಲ್ಲೇಖ ಆದ.
1: ಈಗ ಸಾರ್ವಜನಿಕ ಆಗಿ ಓಣಿಗೊಂದೊಂದು ಗಣಪತಿ ಕೂಡಿಸ್ತಾರಲ್ಲ, ಅದನ್ನ ಯಾರು ಪ್ರಾರಂಭ ಮಾಡಿದ್ರು?
0: 1893 ಈ ಹಬ್ಬನ ದೇಶಾದ್ಯಂತ ಆಚರಿಸುವ ಹಂಗ ಮಾಡಿದ ಕೀರ್ತಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರದು. ಅಂದಿನಿಂದ ಆರಂಭಗೊಂಡ ಈ ಸಂಭ್ರಮ ಇವತ್ತ ಭಾರತ ಅಷ್ಟ ನೇಪಾಳ, ಫಿಜಿ, ಕೆನಡಾ ಎಲ್ಲಾ ಕಡೆ ವ್ಯಾಪಿಸಿದೆ. ಮೊದಲು ಈ ಹಬ್ಬನ ಖಾಸಗಿಯಾಗಿ ಆಚರಿಸುತ್ತಿದ್ರು, ನಂತರ ಜಾತಿಗಳ ಗೋಡೆ ಒಡೆದು ಮೇಲು ಕೀಳು ಭಾವನೆಯನ್ನು ಮೆಟ್ಟಿ ನಿಂತು ದೇಶದ ಒಗ್ಗಟ್ಟಿನ ಉದಾತ್ತ ಉದ್ದೇಶದಿಂದ ಇದನ್ನು ತಿಲಕರು ಜನಸಾಮಾನ್ಯರ ಹಬ್ಬವಾಗಿ ರೂಪಿಸಿದರು. ಇದರ ಮೂಲಕ ಜನರನ್ನ ಒಂದುಗೂಡಿಸಿ ಬ್ರಿಟಿಷರ ದಾಸ್ಯದಿಂದ ಬಿಡುಗಡೆಗೊಳಿಸಲಿಕ್ಕೆ ಮಾಡಿದ ಈ ಪ್ರಯತ್ನ ಜಾತಿ ಧರ್ಮಗಳನ್ನು ಮೀರಿದ ದೇಶಭಕ್ತಿ ಏಕತೆಗಳಿಗೆ ಮುನ್ನುಡಿ ಬರೆಯಿತು. ದೇವರು ಎಲ್ಲರಿಗೂ ಸೇರಿದವ ಎಂಬ ತಿಲಕರ ಕರೆಗೆ ಓಗೊಟ್ಟು ಎಲ್ಲ ಜಾತಿ ಪಂಥದವರು ಒಂದಾದರು. ಹಬ್ಬದ ಸಮಯದಲ್ಲಿ ಸಾರ್ವಜನಿಕವಾಗಿ ಸಂಗೀತ, ನೃತ್ಯ, ನಾಟಕ, ಕವಿಗೋಷ್ಠಿ, ಕಥಾಶ್ರವಣ, ಭಾಷಣ ಇತ್ಯಾದಿ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹಿಸಿದ ತಿಲಕರು ಸಾಂಸ್ಕೃತಿಕ ಪುನರುಜ್ಜೀವನ ಕಾರಣರಾದರು. ಈ ರೀತಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಮುದಾಯವನ್ನು ಸಂಘಟಿಸುವ ಮುಖ್ಯ ಅಸ್ತ್ರವಾಗಿ ಸಾರ್ವಜನಿಕ ಗಣೇಶೋತ್ಸವ ಬಳಕೆಯಾಯಿತು.

0: ಭೇಷ್ ಭೇಷ್, ಇಂಥ ಒಳ್ಳೆ ಕೆಲಸ ಮಾಡಿದ್ದಕ್ಕನ ಅವರು ಲೋಕಮಾನ್ಯರಾಗಿದ್ದು ಇವತ್ತು ಎಲ್ಲಾ ಕಡೆ ಸಾರ್ವಜನಿಕ ಗಣೇಶೋತ್ಸವವಾಗಿ ಬೆಳೆದು ಬರ್ಲಿಕ್ಕೆ ಇದ ಕಾರಣ ಆತ್ ನೋಡ್ರಿ. ಉತ್ತರ ಕರ್ನಾಟಕದ ಬಯಲಾಟ, ದೊಡ್ಡಾಟ, ಸಣ್ಣಾಟ, ಕರಾವಳಿಯ ಯಕ್ಷಗಾನ, ಮಹಾರಾಷ್ಟ್ರದ ಲಾವಣಿ, ಮೈಸೂರು ಬೆಂಗಳೂರು ಕಡೆಗೂ ಪಾರಂಪರಿಕ ಕಲೆಗಳ ಪ್ರದರ್ಶನಕ್ಕ ಒಂದು ವೇದಿಕೆನೂ ಸಂಗಾತು.
1: ಅಷ್ಟೇ ಅಲ್ಲ, ಕೆಲವು ಗಣಪತಿ ಉತ್ಸವ ಸಾರ್ವಜನಿಕರಿಗೆ ಯಾತ್ರಾ ಸ್ಥಳನೂ ಆಗ್ಯಾವ.
0: ಹೌದು,
1: ಹುಬ್ಬಳ್ಳಿ ಹತ್ರದಲ್ಲ ಛಬ್ಬಿ ಗ್ರಾಮ, ಅಲ್ಲದ ಅಲ್ಲೇ ಕುಲಕರ್ಣಿ ಮಂತ್ ಅವರು ಕೂಡಿಸೋ ಗಣಪತಿನ ಎಲ್ಲರೂ ಭಕ್ತರು ಅಭೀಷ್ಟ ನೆರವೇರಿಸೋ ಜಾಗೃತ ದೇವರು ಅಂತಾನೆ ತಿಳ್ಕೊತಾರ. ಕೆಂಪು ಮಣ್ಣಿನಿಂದ ಇದನ್ನ ತಯಾರಿಸಿರ್ತಾರ ಈ ಗಣಪನ್ನ. ಮೂರ್ ದಿನ ಭಕ್ತ ಮಹಾಪೂರ್ಣ ಅಲ್ಲಿ ಹರಿದು ಬರ್ತದ. ಮೊದಮೊದಲ ಮನೆತನಕ್ಕಷ್ಟೇ ಸೀಮಿತ ಆಗಿತ್ತಿದ್ದು ಈ ಗಣಪ ಈಗ 2 ದಶಕದಿಂದ ಸಾರ್ವತ್ರಿಕ ಆಗಿಬಿಟ್ಟನ.
2: ತುಮಕೂರು ಹತ್ತಿರದ ಗೂಳೂರು ಸಹ ಗಣಪತಿಯ ಪ್ರತಿಷ್ಠಾಪನೆಗೆ ಹೆಸರಾದದ್ದು. ಭಾದ್ರಪದ ಚವತಿ ದಿನ ಭೃಗುಮುನಿಗಳು ಗೂಳೂರಿನಲ್ಲಿದ್ದರಂತೆ. ತಾವೇ ಕೈಯಾರಿ ಗಣೇಶನನ್ನು ಮಣ್ಣಿನಿಂದ ತಯಾರಿಸಲಾರಂಭಿಸಿದರಂತೆ. ವಿಜಯದಶಮಿ ದಿನ ಪೂರ್ಣ ಮುಗಿಸಿ ಪೂಜೆ ಮಾಡಿ ವಿಸರ್ಜಿಸಿದರಂತೆ. ಈಗೂ ಸಹ ಅಲ್ಲೇ ಹಂಗ ಪದ್ಧತಿ ನಡ್ಕೊಂಡು ಬಂದದ. ಹಳ್ಳಿ ಮಂದಿ ಎಲ್ಲರೂ ಒಗ್ಗಟ್ಟಿನಿಂದ ಬೆರೆತು ಪೂಜಾ ಮಾಡ್ತಾರ.
1: ಮಹಾಭಾರತವನ್ನ ವೇದವ್ಯಾಸರಿಗಾಗಿ ಬರೆದಂತ ಲಿಪಿಕಾರ ಅಂದ್ರೇನು ಸುಮ್ಮನ?
0: ಇಷ್ಟೆಲ್ಲ ವಿಜೃಂಭಣೆಯಿಂದ ಪ್ರತಿಷ್ಠಾಪಿಸಿ ನಂತರ ನೀರ್ನ್ಯಾಗ ಮುಳುಗಿಸ್ಲಿಕ್ಕೆ ಕಾರಣ ಏನು?
2: ಮೂರ್ತಿ ಪೂಜೆಯ ಸಾರ ಸರ್ವಸ್ವವೇ ಅಡಗಿರೋದು ಇಲ್ಲೇ. ಕಲ್ಲು ಮಣ್ಣು ಲೋಹಗಳನ್ನು ದೇವರಂತ ಪೂಜಾ ಮಾಡ್ತೀವಿ ಅನ್ನೋ ಭ್ರಾಮಕ ಕಲ್ಪನ ಎಲ್ಲಾನು ಒಂದೇ ಏಟಿಗೆ ನುಚ್ಚು ನೂರಾಗಿಸ್ತದ. ಗಣೇಶ ಮೂರ್ತಿ ಮಣ್ಣಲ್ಲೇ ಮಣ್ಣಾಗಿ ಮತ್ತೆ ಹುಟ್ಟಿ ಬರತಾನ ಅನ್ನೋದು ಸೃಷ್ಟಿ ಕ್ರಿಯೆಗೆ ಸಾಂಕೇತಿಕೆಯನ್ನು ಸಾರುತ್ತದೆ.
1: ಆದ್ರೆ ಇತ್ತೀಚೆಗೆ ಗಣಪತಿನ ಮಣ್ಣಿಂದ ಮಾಡೋದ್ರ ಬದಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದಲೂ ಮಾಡ್ತಾರಲ್ಲ.
2: ಆದ್ರೆ ಇದನ್ನ ಸರ್ಕಾರ ಇತ್ತೀಚೆಗೆ ನಿಷೇಧಿಸಿದೆ. ಮಣ್ಣಿನಿಂದ ಮಾಡಿದ ಗಣೇಶನ ಬಿಟ್ಟು ಇಂಥ ಹಾನಿಕಾರಕ ವಸ್ತು ಉಪಯೋಗಿಸುವ, ಹಾನಿಕಾರಕ ಬಣ್ಣ ಉಪಯೋಗಿಸುವಂತವರ ಮೇಲೆ ದಂಡ ಹಾಕ್ಲಿಕ್ಕೆ.
0: ಅದ್ಯಾಕೆ ದಂಡ ಹಾಕ್ತಾರ್ರಿ? ಬಣ್ಣ, ಪ್ಲಾಸ್ಟಿಕ್ ಹೂ ಇದೆಲ್ಲದ್ರಿಂದ ಚಂದ್ ಕಾಣ್ತಾನ ನಮ್ ಗಣವ.
1: ಇದರಿಂದ ಪರಿಸರದ ಮೇಲೆ ದುಷ್ಪರಿಣಾಮ ಆಗ್ತದವ. ನೀರಿನ ಆಮ್ಲೀಯತೆ ಹೆಚ್ಚಾಗ್ಲಿಕ್ಕೆ ಹತ್ತಿ ಬಿಡ್ತದೆ. ಬಣ್ಣದಾಗ ಸೀಸ, ಕ್ರೋಮಿಯಂ ನಂತ ಅಪಾಯಕಾರಿ ರಾಸಾಯನಿಕ ವಸ್ತುಗಳನ್ನ ಮತ್ತೆ ಜೈವಿಕವಾಗಿ ವಿಘಟನೆಗೊಳ್ಳದಂತ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಿಬಿಡ್ತಾರೆ. ಇವನ್ನ ಕೆರಿ ಬಾವಿ ಒಳಗೆ ವಿಸರ್ಜನೆ ಮಾಡಿದಾಗ ನೀರು ಕಲುಷಿತ ಆಗಿಬಿಡ್ತದೆ. ಮತ್ತೆ ಅಲ್ಲಿ ಜಲಚರಗಳು, ನೀರಿನ ಉಪಯೋಗ ಮಾಡುವಂಥವ್ರು ಇದರಿಂದ ತ್ರಾಸ ಪಡಬೇಕಾಗ್ತದೆ ನೋಡು.
0: ಹೌದಲ್ಲ,
1: ನೀರಿನ ಮೂಲಗಳನ್ನ ಮಲಿನವಾಗದ ಹಂಗ ರಕ್ಷಣಾ ಮಾಡೋದು ಸಾರ್ವಜನಿಕರ ಜವಾಬ್ದಾರಿ ಅದ. ಅದಕ್ಕ ನಾಗಪ್ಪ, ಗುಳ್ಳವ, ಮಣ್ಣೆತ್ತು, ಗೋಕುಲ, ಕೃಷ್ಣ ಎಲ್ಲಾನು ನಾವು ಮಣ್ಣಿಂದನ ಮಾಡಬೇಕು, ಬಣ್ಣ ಹಚ್ಚಬಾರದು.
3: ಈ ಸಲದ ವಿಶೇಷ ಅಂತಂದ್ರ ಎಲ್ಲಾ ಕಡೆನೂ ಪರಿಸರ ಸ್ನೇಹಿ ಗಣಪತಿನ ತಯಾರಾಗ್ಲಿಕತ್ತಾನ. ಜನರ ಒಂದು ವಿಚಾರಧಾರೆ ಕೂಡ ಈ ನಿಟ್ಟಿನೊಳಗ ಬದಲಾಗ್ಯದ. ಇವತ್ತ ಜನರಲ್ಲಿ

0: ಸಾಕಷ್ಟು ಪರಿಸರ ಕಾಳಜಿಯ ಬಗ್ಗೆ ಅರಿವು ಜಾಗೃತಿ ಮೂಡ್ಲಿಕತ್ತದ. ಜನ ಕೂಡ ಇವತ್ತ ನಮಗ ಬಣ್ಣದ ಗಣಪತಿ ಬೇಡ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ಮಾಡಿದ ಗಣಪತಿ ಬೇಡ, ನಾವು ಮಣ್ಣಿನ ಗಣಪತಿನ ತಗೊಳ್ಳೋಣ ಅಂತ ನಿರ್ಧಾರ ಮಾಡ. ಇವರು ಖ್ಯಾತ ಪರಿಸರ ಸ್ನೇಹಿ ಗಣಪತಿ ತಯಾರಕರಾದಂತ ಮಂಜುನಾಥ್ ಹಿರೇಮಠ್.
1: ಈ ವರ್ಷ ನಾವು ತಯಾರು ಮಾಡಿದ್ರೊಳಗ ಒಂದು ಫೂಟ್ಲಿಂದ ಹಿಡಿದು ನಾನು ಹಂಗ ಪ್ರಯೋಗಾತ್ಮಕವಾಗಿ ಸಣ್ಣ ಒಂದ್ ಇಂಚಿನ ಗಣಪತಿನೂ ಮಾಡೇನ್ರಿ. ಅದು ಮಣ್ಣಿನ ಒಂದು ಅದು ಎಷ್ಟು ನಾವು ಸೂಕ್ಷ್ಮ ಕೆಲಸ ಮಾಡಬಹುದಂತ ಜನರಿಗೆ ತೋರಿಸೋ ಸಲುವಾಗಿ ಒಂದ್ ಇಂಚು ಅಟ್ ಲೀಸ್ಟ್ ಒಂದ್ 10 mm ಗಣಪತಿನೂ ನಾವು ಮಾಡಿದ್ದು. ಹೌನ್ರಿ, ಅದು ನನ್ನ ಸಂಗ್ರಹದೊಳಗೈತೆ ಅಷ್ಟ. ಆದ್ರ ಮನೆ ಗಣಪತಿ ಜನರಿಗೆ ಕೊಡಕಂತ 1 ft 11 ಫೀಟ್ ಗಣೇಶನು ಬರೀ ಮಣ್ಣಿಲ್ಲೇ ಮಾಡಿದ್ದು. ಒಳಗಡೆ ಪೊಳ್ಳು ಮಾಡಿ ಸುಲಭವಾಗಿ ಅತ್ಯಂತ ಇನ್ನೇನು ಸುಲಭವಾಗಿ ಅಂದ್ರೆ ಒಂದು 15 ನಿಮಿಷದೊಳಗ ಮೂರ್ತಿ ಕರಗುತ್ತರ ಒಂದು ಆತರ ಪ್ಲಾನ್ ಮಾಡಿಕೊಂಡು ಮೊದಲೇಕ ಕಂಪ್ಯೂಟರ್ ಗ್ರಾಫಿಕ್ ಡಿಸೈನ್ ಹಾಕೊಂಡು, ಯಾಕಂದ್ರೆ ನಾವಿಲ್ಲ ಕಣಾಗ್ಲಿ ಹುಲ್ಲಾಗ್ಲಿ ಇವನ್ ಕಟ್ಕೊಂಡು ಸ್ಕೆಲೆಟನ್ ರೆಡಿ ಮಾಡೋದು ಆತರ ಏನೂ ಇರೋದಿಲ್ಲ ನಮ್ಮ ಒಂದು ಮಾಡೋ ಪದ್ಧತಿ ಒಳಗ. ಪೂರಾ ಅದೊಂದು ಜೀರೋದಿಂದನ ಗಣಪತಿನ ಸ್ಟಾರ್ಟ್ ಮಾಡಿರ್ತೀವ್ರಿ. ಅಲ್ಲಿ ಸೈಜದ್ ಬಹಳ ಒಂದು ಪ್ರಶ್ನೆ ಬರ್ತಾವ, ಆತರ ಪ್ರಮಾಣಬದ್ಧವಾಗಿ ಆಯ್ತಾ ಇಲ್ಲ ಅಂತ. ಅದಕ್ಕೆ ನಾವು ಕಂಪ್ಯೂಟರ್ ಗ್ರಾಫಿಕ್ಸ್ ಉಪಯೋಗಿಸಿ ಅಲ್ಲಿ ಇಂಚ್ ಬೈ ಇಂಚ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ವರ್ಕ್ ಮಾಡ್ತೀನಿ.
0: ಪರಿಸರಕ್ಕೆ ಪೂರಕವಾದ ಗಣಪತಿ ಮೂರ್ತಿಗಳನ್ನಷ್ಟೇ ತಯಾರಿಸಬೇಕು. ನಾವು ಪರಿಸರವನ್ನ ರಕ್ಷಿಸಿದ್ರ ಅದು ನಮ್ಮನ್ನ ಕಾಯ್ತದ ಅನ್ನುವಂತ ಮಂಜುನಾಥ್ ಹಿರೇಮಠ್ ಅವರು ತಯಾರಿಸುವ ಗಣಪತಿ ವಿಗ್ರಹದ ಮೇಲೆ ರಾಗಿ ಕಾಳು ಕೂಡ ಮೊಳಕೆ ಹೊಡೆದಂತ ಆಶ್ಚರ್ಯ ಅನಿಸ್ತದಲ್ಲ.
1: ಈಗ ಒಂದೇದ್ ನಾವು ಪರಿಸರ ಸ್ನೇಹಿ ಗಣಪತಿ ಇಡೋದಂತೂ ಎಲ್ರಿಗೆ ಅವೇರ್ನೆಸ್ ಬಂದ್ಬಿಟ್ಟೈತ್ರಿ. ಈಗ ಕೇಳ್ತಾರ ಹೋಗಿ ನಮ್ಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬೇಡ, ನಮಗೆ ಮಣ್ಣಿಂದ ಬೇಕಂತಂದ. ಈ ತರ ಮಣ್ಣಿನ ಗಣಪತಿ ಇಡೋದು ಒಂದ್ ಆಯ್ತು. ಈಗ ಬರೀ ಪರಿಸರನೇ ಗಣಪತಿ ಇಟ್ಟು ಪೂಜಾ ಮಾಡಿದ್ರೆ ಅದು ಪರಿಸರ ಮಾಲಿನ್ಯ ಆಗೋದಿಲ್ಲ, ನೀರೊಳಗೆ ವಿಸರ್ಜನೆ ಮಾಡ್ತೇವಲ್ರಿ, ಆ ವಿಷಯಕ್ಕೆ ಬಂದಾಗ ಅಲ್ಲಿ ಪರಿಸರ ಮಾಲಿನ್ಯ ಆಕೈತದ. ಅದ್ರ ಜೊತೆ ನಾವು ಹೂ ಮತ್ತು ಅಲಂಕಾರಿಕಗಳನ್ನ ಕೆರೆ ಬಾವಿ ಒಳಗೆ ಒಗೆಯೋದು ಆ ಥರ ಎಲ್ಲ ಮಾಡಬಾರ್ದು. ಕಳೆದ ಸಾರಿ ಒಂದು ಪ್ರಯೋಗ ಮಾಡಿದ್ವಿ ಮತ್ತು ಅದು ದೇವರು ಒಳ್ಳೆ SS ಕೊಟ್ಟರೆ. ಅದರೊಳಗೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗ ಸಣ್ಣ ಗಣೇಶನ ಮನೆಯೊಳಗೆ ಒಂದು ಬಕೆಟ್ನೊಳಗೆ ಕರಗಿ ಆ ನೀರನ್ನು ತುಳಸಿ ಗಿಡಕ್ಕೆ ಹಾಕಬೇಕು ಅಥವಾ ಅಲ್ಲಿ ಮಣ್ಣು ತೆಗೆದು ತುಳಸಿ ಗಿಡಕ್ಕೆ ಹಾಕಬೇಕು ಅಂತಂದು ಅಷ್ಟು ಶುದ್ಧವಾದ ಮಣ್ಣು ಆ ಗಣೇಶನ ಮಾಡಿರ್ತೀವ್ರಿ. ಅದನ್ನು ಒಂದು ಜನರಿಗೆ ತಿಳಿಸೋ ಸಲುವಾಗಿ ಒಂದು ಗಣೇಶನ ಮೇಲೆ ನಾನು ಒಂದು ಮುಟ್ಟಿಗೆ ರಾಗಿ ಕಾಳು ಹಾಕಿ ಗಣೇಶನ ಮೂರ್ತಿ ಮಾಡಿದ್ದೆ. ಒಂದು ವಾರದೊಳಗೆ ಗಣೇಶನ ತುಂಬ ರಾಗಿ ಬೆಳೆದಿತ್ತು. ಮಣ್ಣಿನ ಫಲವತ್ತತೆಯನ್ನು ನಾನು ತೋರಿಸ್ಬೇಕಿತ್ತು ಜನರಿಗೆ. ಎಲ್ಲಿ ಒಂದು ಸೃಷ್ಟಿಗೆ ಅವಕಾಶ ಐತಲ್ಲ ಅಲ್ಲಿ ಖಂಡಿತ ದೇವ್ರು ಇರ್ತಾನ. ಅದಕ್ಕೆ ಮಣ್ಣಿನ ಗಣಪತಿನ ಪೂಜಾ ಮಾಡಲಿ. ಒಂದು ಮಣ್ಣಿಗೆ ಎಂಥ ಶಕ್ತಿ ಐತೆ ಅಂದ್ರೆ ಮೇಡಮ್, ಈಗ ಒಂದು ಕಾಳನ್ನು ಅದ್ರಾಗ ಹಾಕಿದ್ರೆ ನಮಗೆ 1,000,000,000 ಕಾಳನ್ನು ಕೊಡೋ ಶಕ್ತಿ ಐತಿ. ಅದಕ್ಕೆ ನಾವು ಒಂದು ಸಣ್ಣ ಒಂದು ನಮಗೆ ಒಳ್ಳೇದಾಗಲಿ ಅಂತ ನಾವು ಬೇಡ್ಕೊಂಡ್ರೆ ಸಾಕು ಮಣ್ಣಿನ ಗಣಪತಿಗೆ 1,000 ಪಟ್ಟು ಒಳ್ಳೇದಾಗತ್ತೆ ನನ್ನ ನಂಬಿಕೆ ಹಾಗೂ ನನ್ನ ಅನುಭವ ಕೂಡ. ಪರಿಸರ ಗಣೇಶ ನಮ್ಮನ್ನಷ್ಟ ಪಡಪ್ಪ ಅಂತ ನಾವು ಬೇಡ್ಕೊಳೋದು ಬೇಡ. ನಮ್ಮ ಸುತ್ತಮುತ್ತಲ ಪರಿಸರನ ಕಾಪಾಡು. ತಾವೆಲ್ಲ ಪರಿಸರ ಸ್ನೇಹಿ ಗಣೇಶನನ್ನ ಪೂಜಿಸ್ರಿ, ಪರಿಸರ ಉಳಿಸ್ರಿ, ಜೀವ ಜಲಗಳನ್ನ ರಕ್ಷಿಸ್ರಿ, ಜೀವ ರಾಶಿಗಳನ್ನ ಉಳಿಸ್ರಿ ಅಂತ ನಾನು ಕಳಕಳಿಯವಾಗಿ ಬೇಡ್ಕೊಳ್ತೀನಿ.

0: ನಾವಂತೂ ಇನ್ಮ್ಯಾಲ್ ಹಂಗ ಮಾಡ್ತೀವಿ. ವಿಸರ್ಜನು ಬಕೆಟ್ನಾಗನ ಮಾಡ್ತೀವಿ. ನೀರನ್ನ ಎಲ್ಲಾ ಗಿಡಕ್ ಹಾಕ್ಬಿಡ್ತೀವಿ. ಆಮೇಲೆ ಏರ್ಸಿದ ಹೂವು ಕರಿಕಿ ಪತ್ರಿ ಸಹಿತ ಗೊಬ್ಬರನ ಆಗ್ತದ.
1: ಹಿಂಗ ಎಲ್ಲಾರೂ ಶಾಣೆತನ ಕಲಿತರೆ ನಮ್ಮ ಪರಿಸರ ರಕ್ಷಣೆ ಆಗ್ತದ. ಆದ್ರೆ ಪ್ಲಾಸ್ಟಿಕ್ ಬಳಸಬಾರದು. ನೀರ್ನಾಗ ಕರಗದ ವಸ್ತುಗಳನ್ನ ಬ್ಯಾರೆ ಮಾಡಿ ಕಸ ವಿಲೇವಾರಿ ಸ್ಥಳಕ್ಕ ಹಾಕಬೇಕು.
2: ಗಣೇಶ ವಿಸರ್ಜನಕ್ಕೂ ಸಹಿತ ಈಗ ಸರ್ಕಾರನ ವ್ಯವಸ್ಥೆ ಮಾಡ್ಯದ. ಹಾ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಗಣೇಶ ವಿಗ್ರಹಗಳ ಪರಿಸರ ಸ್ನೇಹಿ ವಿಸರ್ಜನೆಗಾಗಿ ಸಂಚಾರಿ ವಾಹನದೊಳಗ ನೀರಿನ ಟ್ಯಾಂಕರ್ ವ್ಯವಸ್ಥೆ ಮಾಡಿಬಿಟ್ಟದ.
0: ಅದ್ರ ಉಪಯೋಗನೂ ಮಾಡ್ಕೋಬಹುದಲ್ಲ.
1: ಗಣೇಶನ ವಿಸರ್ಜನೆ ಮಾಡುವ ಸ್ಥಳದಾಗ ವಿಭಜಕ ಹಾಕುವ ಮೂಲಕ ಪ್ರತ್ಯೇಕಿಸಬೇಕು. ನಿಗದಿತವಾದ ಸ್ಥಳಗಳಲ್ಲಿ ಕೆಳಭಾಗದಲ್ಲಿ ಸಿಂಥೆಟಿಕ್ ಹಾಳೆಗಳನ್ನು ಅಳವಡಿಸಿ ಎಲ್ಲಾರದು ವಿಸರ್ಜನಾ ಕಾರ್ಯ ಮುಗಿದ ಮೇಲೆ ಆ ಸಿಂಥೆಟಿಕ್ ಹಾಳೆಗಳನ್ನು ತೆಗೆಯಬೇಕು. ಇದರಿಂದ ಮೂರ್ತಿಗಳ ವಿಸರ್ಜನೆಯಿಂದ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ನೀರಿನಿಂದ ದಂಡಿಗೆ ತರಲಿಕ್ಕೆ ಅನುಕೂಲ ಆಗ್ತದೆ. ವಿಸರ್ಜನಾ ಸ್ಥಳದ ಬಿದಿರು ಮರದ ದಿಮ್ಮಿ ಬಳಕೆ ಮಾಡಿದ್ರೆ ಅವನ್ನು ಸಹ ಪುನರ್ಬಳಕೆ ಮಾಡಬಹುದು. ಜಿಡಿ ಮಣ್ಣಿನ ತ್ಯಾಜ್ಯಗಳನ್ನ ಭೂಭರ್ತಿಗೂ ಉಪಯೋಗಿಸಬಹುದು.
2: ಹೌದು, ಜಾಗೃತಿ ನಮ್ಮೊಳಗ ಮೂಡಬೇಕು. ಕರ್ನಾಟಕ ಒಂದ್ರಾಗನ ನಾಲ್ಕು ಜನರಿಗೆ ಒಬ್ಬ ಗಣಪ ಅಂತ ಹಿಡ್ಕೊಂಡ್ರು ಕೋಟಿ ಗಣೇಶ ಪ್ರತಿಷ್ಠಾಪನ ಆಗ್ತಾವ ವರ್ಷ ವರ್ಷ.

0: ಪ್ರತಿಯೊಂದು ಮೂರ್ತಿ ಮಾಡ್ಲಿಕ್ಕೂ ವಿಷಕಾರಿಯಾದಂತಹ 200 ಗ್ರಾಮ್ನಷ್ಟು ಹಣ್ಣನ್ನು ಹಚ್ಚಿಬಿಡ್ತಾರೆ. ಇದರಿಂದ ನಮ್ಮ ಪರಿಸರ ಹಂಗ ನಾಶ ಆಗ್ಲಿಕ್ಕೆ ಹತ್ತಿ ಬಿಡ್ತದಿಲ್ಲೋ? ಇದನ್ನ ಕಲ್ಪನಾ ಮಾಡ್ಕೋಬೇಕು. ಭೂಮಿ ನೀರು ಸ್ವಚ್ಛ ಇದ್ರನ ನಮ್ಮ ಜೀವನ ಆರೋಗ್ಯಕರ ಅಲ್ಲೇನ?
1: ಅದು ಇನ್ನ ಮೈಕಾಸುರನ ಹಾವಳಿ ಗಣೇಶೋತ್ಸವದಾಗ ಬಹಳಲ್ಲ ಅದ್ರ ಬಗ್ಗೆ.
2: ಶಬ್ದ ಮಾಲಿನ್ಯನು ಪರಿಸರದ ಮಾಲಿನ್ಯದ ಒಂದು ಭಾಗನಾದ. ಬೀದಿ ಬೀದಿಗಳಲ್ಲಿ ಗಣೇಶನ ಪ್ರತಿಷ್ಠಾಪಿಸಿ ಮೈಕು ಹಚ್ಚಿ ಸಿನಿಮಾದ ಅಶ್ಲೀಲ ಹಾಡು ಹಾಕಿ ಹೆಜ್ಜೆ ಹಾಕುವುದು, ಪಟಾಕಿ ಮಾಲೆ ಮಾಲೆಯಾಗಿ ಸುಡುವುದು, ಅದರ ರಾಸಾಯನಿಕಗಳು, ಕಸ ಇದೆಲ್ಲವೂ ಸಹ ಜನಮಾನಸದ ಚಿತ್ತ ಮಾಲಿನ್ಯ ಮಾಡುತ್ತದೆ. ಪರಿಸರ ಜೋಡಿ ಗಣೇಶನ ಮೂರ್ತಿಗಳ ವಿವಿಧ ರೀತಿಗಳು, ರಾಜಕಾರಣಿ, ಸಿನಿಮಾ ಹೀರೋಗಳು, ಉಗ್ರವಾದಿಗಳ ವೇಷಗಳು, ಅಷ್ಟೇ ಅಲ್ಲ ಖರ್ಚು ಕಡಿಮೆ ಮಾಡಲಿಕ್ಕೆ ಥರ್ಮೋಕೋಲ್ ಬಳಕೆ, ಇದೆಲ್ಲದರಿಂದಾಗಿ ಈಗ ವಿಘ್ನ ವಿನಾಶ ಅನೇಕ ಮಾಲಿನ್ಯಗಳಿಗೆ ಕಾರಣ ಆಗ್ಯಾನ. ಪರಿಸರಕ್ಕೆ ವಿಘ್ನದಾಯಕ ಆಗಲಿಕ್ಕೂ ಹತ್ಯಾನ.
0: ಈ ಗಣೇಶ ನಮ್ಮ ಸ್ನೇಹಿತ ಆಗ್ಬೇಕು, ನಾವು ಪರಿಸರ ಸ್ನೇಹಿತರಾಗ್ಬೇಕು ಅಂದ್ರನ
1: ಹಬ್ಬನು ಹಸಾಗ್ತದ, ಪರಿಸರನು ಜತನಾಗ್ತದ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಬೆಳ್ಳಿ ಮೋಡ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ ಜಾನಕಿ. ದರಾ ಬೇಂದ್ರೆ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಇನ್ನು ಮುಂದೆ ಕಪ್ಪು ಬಿಳುಪು ಚಿತ್ರದ ಗೀತೆ, ಕಂಠ ಪಿ ಸುಶೀಲಾ ಅವರದು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆರ್ ರತ್ನಾ.

ಇನ್ನು ಮುಂದೆ ಆಲಿಸಿ ಗೆಜ್ಜೆ ಪೂಜೆ ಚಿತ್ರದ ಗೀತೆ, ಧ್ವನಿ ಎಸ್ ಜಾನಕಿ ಅವರದು. ವಿಜಯ ಭಾಸ್ಕರ್ ಅವರ ಸಂಗೀತಕ್ಕೆ ಸಾಹಿತ್ಯ ನೀಡಿದ್ದಾರೆ ಆರ್ ಎನ್ ಜಯಗೋಪಾಲ್.

ಈಗ ಶರಪಂಜರ ಚಿತ್ರದ ಗೀತೆ. ಧ್ವನಿಗಳು ಪಿ ಸುಶೀಲಾ ಮತ್ತು ಪಿ ಬಿ ಶ್ರೀನಿವಾಸ್. ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕಣಗಲ್ ಪ್ರಭಾಕರ್ ಸ್ತ್ರೀ. ಸಂಗೀತ ವಿಜಯ್ ಭಾಸ್ಕರ್ ಅವರದು.

ನಾಗರ ಹಾವುಚಿತ ಗೀತೆ ಧ್ವನಿ ಪಿ ಸುಶೀಲಾ ಅವರದು. ಗೀತೆಗೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿದೆ. ಸಂಗೀತ ವಿಜಯ ಭಾಸ್ಕರ್ ಅವರದು.

ಶುಭಮಂಗಳ ಚಿತ್ರಕ್ಕಾಗಿ ಹಾಡಿದ್ದಾರೆ ರವಿ. ಶಬ್ದ ಸಾಹಿತ್ಯ ಎಂ ಎನ್ ವ್ಯಾಸರಾವ್ ಅವರದು, ಸಂಗೀತ ವಿಜಯ ಭಾಸ್ಕರ್.

ಕೇಳುಗರೇ, ಆಕಾಶವಾಣಿ ಗುಲ್ಬರ್ಗಾ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಯಜಮಾನ ಚಿತ್ರದ ಕೆಲವು ಗೀತೆಗಳು. ಮೊದಲಿಗೆ ರಾಜೇಶ್ ಅವರು ಹಾಡಿದ ಗೀತೆ.

ಭೂಪತಿ ರಂಗ ಚಿತ್ರದ ಗೀತೆ, ಕಂಠ ಪಿಬಿ ಶ್ರೀನಿವಾಸ್ ಅವರದು. ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಗೀತಪ್ರಿಯ, ಸಂಗೀತ ವಿಜಯ ಭಾಸ್ಕರ್ ಅವರದು.

ನನ್ನ ತಮ್ಮ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕಣಗಲ್ ಪ್ರಭಾಕರ್ ಶಾಸ್ತ್ರಿ. ಸಂಗೀತ ಸಂಯೋಜನೆ ಘಂಟಸಾಲ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಂಬೆಯ ಜಯಶ್ರೀ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. ಪಕ್ಕವಾದ್ಯದಲ್ಲಿ ಸಹಕರಿಸಿದ್ದಾರೆ ಎಂಬಆರ್ಎಸ್ ಕಣ್ಣನ್ ವಯಲಿನ್, ತಾಂಜಾವೂರ್ ವಿ ಕುಮಾರ್ ಮೃದಂಗ, ಡಾ ಕಾರ್ತಿಕ್ ಘಟ. ಮೊದಲಿಗೆ ಕೇಳಿ ಮಣಿರಂಗು ರಾಗ ಮಿಶ್ರ ಛಾಪುತಾಳದಲ್ಲಿರುವ ಮುತ್ತುಸ್ವಾಮಿ ದೀಕ್ಷಿತರ ರಚನೆ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಂಬೆಯ ಜಯಶ್ರೀ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಸಹಕರಿಸಿದ್ದವರು ಎಂಬಆರ್ ಎಸ್ ಕಣ್ಣನ್ ವಯಲಿನ್, ತಾಂಜಾವೂರ್ ವಿ ಕುಮಾರ್ ಮೃದಂಗ, ಡಾ ಕಾರ್ತಿಕ್ ಘಟ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಆರ್ ಎನ್ ಜಯಗೋಪಾಲ್ ಅವರ ರಚನೆಯಲ್ಲಿರುವ ಒಂದು ಭಕ್ತಿಗೀತೆ. ಹಾಡಿದ್ದಾರೆ ಎಸ್ ಜಾನಕಿ.

ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕೇಳೋಣ ಕನ್ನಡ ಚಿತ್ರದ ಗೀತೆಯನ್ನ. ಚಿತ್ರ ಪಯಣ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು. ರಾಗ ಸಂಯೋಜನೆ ಮಾಡಿದ್ದಾರೆ ವಿ ಹರಿಷ್ಣ. ಹಾಡಿದ್ದಾರೆ ಸೋನು ನಿಗಮ್.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ವನಿತಾ ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಮಸ್ಕಾರ ಗೆಳತಿಯರೇ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲೆ ಬಾರ್ಕೂರಿನ ಆಯುರ್ವೇದ ವೈದ್ಯೆ ಡಾಕ್ಟರ್ ಅನುಪಮಾ ನಿರಂಜನ್ ಅವರಿಂದ ಭಾಷಣ, ಮುಕ್ತ ದಾಮೋದರ್ ಚೇರ್ಕಾಡಿ ಅವರಿಂದ ಲಘುದಾಟಿಯ ಭಾಷಣ ಹಾಗೂ ಆಧುನಿಕ ಆಹಾರ ಪದ್ಧತಿಗಳಿಂದಾಗುವ ಮಕ್ಕಳ ಬೆಳವಣಿಗೆಯಲ್ಲಿನ ತೊಂದರೆಗಳು ಈ ಕುರಿತು ಡಾಕ್ಟರ್ ಸುಧೀರ್ ಪ್ರಭು ಅವರಿಂದ ಮಾಹಿತಿ ಪ್ರಸಾರವಾಗಲಿದೆ. ಆರೋಗ್ಯಕ್ಕಾಗಿ ಆಯುರ್ವೇದ ಈ ಕುರಿತು ಉಡುಪಿ ಜಿಲ್ಲೆ ಬಾರ್ಕೂರಿನ ಆಯುರ್ವೇದ ವೈದ್ಯೆ ಡಾಕ್ಟರ್ ಅನುಮಾ ನಿರಂಜನ್ ಅವರಿಂದ ಭಾಷಣ.
1: ವೇದ ಎನ್ನುವ ಶಬ್ದ ಜ್ಞಾನದ ಅಥವಾ ಅರಿವಿನ ಸಾಗರ. ಆಯುರ್ವೇದ ಎಂದರೆ ಆಯುಷ್ಯದ ಅರಿವು. ಆಯುಷ್ಯ ಎಂದರೆ ಬಾಳ್ವೆಯ ಉದ್ದಗಲಗಳು, ಸುಖ ದುಃಖಗಳು ಎಲ್ಲವೂ ಸಮ್ಮಿಳಿತವಾದಂತಹ ಒಂದು ಸ್ಥಿತಿ. ಇದನ್ನೇ ಸುಖ ಸಮ್ಯಕಂ ಆರೋಗ್ಯಂ ಎನ್ನುತ್ತಾರೆ. ಈ ನಿಟ್ಟಿನಲ್ಲಿ ಆಯುಷ್ಯದ ಪ್ರಮಾಣ, ಅದನ್ನು ಹೆಚ್ಚಿಸುವಿಕೆ ಹೇಗೆ, ಕಡಿಮೆ ಮಾಡುವ ಕಾರಣಗಳಾದಂತಹ ರೋಗಗಳು, ಅವುಗಳಿಗೆ ಚಿಕಿತ್ಸೆ, ನಿತ್ಯ ಜೀವನದ ಸಮಗ್ರ ನೋಟ ಕೊಡುವ ಜೀವನ ದರ್ಶವೇ ಆಯುರ್ವೇದ. ಆಯುರ್ವೇದದ ಉದ್ದೇಶ ಎರಡು. ಪ್ರಥಮವಾಗಿ ಸ್ವಾಸ್ಥ್ಯ ರಕ್ಷಣಂ, ಆರೋಗ್ಯವಂತ ಮನುಷ್ಯನ ಆರೋಗ್ಯ ಕಾಪಾಡುವಿಕೆ, ಮತ್ತು ಆತುರಸ್ಯ ವಿಕಾರ ಪ್ರಶಮನಂ, ವ್ಯಾಧಿತನ ವ್ಯಾಧಿಮೋಕ್ಷ. ಪ್ರಪಂಚದ ಇನ್ನಾವುದೇ ವೈದ್ಯ ಪದ್ಧತಿಯಲ್ಲಿ ಕಾಣಸಿಗದಂತಹ ಅಪೂರ್ವ ಚಿಂತನೆಯೇ ಆರೋಗ್ಯವಂತನ ಆರೋಗ್ಯ ಕಾಪಾಡುವುದು. ಒಬ್ಬ ಮನುಷ್ಯ ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೆ ಆರೋಗ್ಯವಾಗಿರಲು ಏನು ಮಾಡಬಹುದು ಎನ್ನುವುದನ್ನು ಚರ್ಚಿಸಿದ ಏಕೈಕ ಶಾಸ್ತ್ರ ಆಯುರ್ವೇದ. ಆಯುರ್ವೇದ ಎಂದರೆ ಬರಿಯ ಗಿಡಮೂಲಿಕೆಗಳ ನಿಘಂಟು ಸಂಗ್ರಹವಲ್ಲ. ಇಲ್ಲಿ ಎಲ್ಲವೂ ಇವೆ. ಏನಿಲ್ಲ? ಮನುಷ್ಯ ಶರೀರಕ್ಕೂ ಬ್ರಹ್ಮಾಂಡಕ್ಕೂ ಇರುವ ತಾದಾತ್ಮ್ಯ, ಅದನ್ನು ಚಿಕಿತ್ಸೆಯಲ್ಲಿ ಬಳಸಿದ ರೀತಿ ಅನನ್ಯ. ಈ ಕಾರಣದಿಂದಲೇ ಸಮಗ್ರವಾದಂತಹ ಶಾಸ್ತ್ರವನ್ನು 8 ವಿವಿಧ ವಿಭಾಗಗಳಾಗಿ ವಿಂಗಡಿಸಿ ತಿಳಿಯಪಡಿಸಲಾಗಿದೆ. ಮಾನವ ಶರೀರವು ಪ್ರಕೃತಿಯೊಂದಿಗೆ ಸಂಬಂಧ ಹೊಂದಿರುವಂತಹದು ಪಂಚಮಹಾಭೂತಗಳಿಂದ. ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ ಎನ್ನುವ ತತ್ವಗಳು ಭಾರತೀಯ ಸಂಸ್ಕೃತಿಯಲ್ಲಿ ಪಂಚಮಹಾಭೂತಗಳೆಂದು ಪ್ರಸಿದ್ಧಿಯನ್ನು ಪಡೆದಿದೆ. ಚಿಕಿತ್ಸೆಯಲ್ಲಿ ಕೂಡ ರೋಗವನ್ನು ಅರ್ಥೈಸಿಕೊಳ್ಳುವುದರಲ್ಲಿಯೂ ಸಹ ಪಂಚಮಹಾಭೂತಗಳು ಪ್ರಮುಖ ಪಾತ್ರವನ್ನು ಹೊಂದಿದೆ. ಸುಶ್ರುತ ಮಹರ್ಷಿಗಳು ಒಂದಿಲ್ಲೊಂದು ವಿಧದಿಂದ ಪಂಚಮಹಾಭೂತಗಳು ಚಿಕಿತ್ಸೆಯನ್ನು ಪ್ರಭಾವಿಸುತ್ತವೆ ಎಂದಿದ್ದಾರೆ. ಹಾಗೆಯೇ ವಾತ, ಪಿತ್ತ, ಕಫದ ವ್ಯಾಧಿಗಳನ್ನು ಹೇಳುವಾಗಲೂ ಮಹಾಭೂತಗಳನ್ನು ಅರ್ಥೈಸಲಾಗಿದೆ. ಉದಾಹರಣೆಗೆ, ವಾತದೋಷವು ವಾಯು ಮತ್ತು ಆಕಾಶ ಮಹಾಭೂತಗಳ ಸಮ್ಮಿಲನವಾದರೆ ಕಫವು ಪೃಥ್ವಿ ಮತ್ತು ಅಪ್ ಮಹಾಭೂತಗಳ ಸಮ್ಮಿಶ್ರಣ. ಮೂಲಭೂತವಾಗಿ ದೋಷಗಳು ಶಾರೀರಿಕ ಹಾಗೂ ಮಾನಸಿಕ ಎಂದು ಎರಡು ವಿಧ. ಶಾರೀರಿಕ ದೋಷಗಳಾದ ವಾತ, ಪಿತ್ತ, ಕಫ ಜಗತ್ಪ್ರಸಿದ್ಧ. ರಜಸ್ ಮತ್ತು ತಮಸ್ಸುಗಳು ಮಾನಸ ದೋಷಗಳೆಂದು ಪ್ರಸಿದ್ಧಿ. ಪ್ರತಿಯೊಂದು ಶಾರೀರಿಕ ದೋಷಗಳು 5 ಉಪವಿಭಾಗಗಳಾಗಿ ವಿಂಗಡಿಸಲ್ಪಟ್ಟಿದೆ. ಪಾಂಚಭೌತಿಕ ಶರೀರವು 7 ಧಾತುಗಳಿಂದ ಮಾಡಲ್ಪಟ್ಟಿದೆ. ಅವುಗಳೇ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಹಾಗೂ ಶುಕ್ರ. ಹಾಗೆಯೇ ಪುರೀಷ, ಮೂತ್ರ, ಸ್ವೇದಗಳೆಂಬ 3 ಮಲಗಳನ್ನು ಸಹ ತಿಳಿಸಲಾಗಿದೆ. ಈ ಸಪ್ತಧಾತುಗಳು ಮನುಷ್ಯ ಜೀವನದ ದೈನಂದಿನ ಆಗುಹೋಗುಗಳಿಗೆ ಕಾರಣೀಭೂತವೂ ಆಗಿರುತ್ತದೆ. ಶರೀರದ ರಕ್ತ ಪರಿಚಲನೆ, ನಡೆದಾಡುವಿಕೆ, ಒಟ್ಟಾಗಿರಿಸುವಿಕೆ, ರಕ್ತೋತ್ಪತ್ತಿ, ಪ್ರಜೋತ್ಪತ್ತಿ ಇತ್ಯಾದಿಗಳು 7 ಧಾತುಗಳ ಹಾಗೂ 3 ದೋಷಗಳ ಒಟ್ಟಾರೆ ಕಾರ್ಯನಿರ್ವಹಿಸುವಿಕೆಯಿಂದ ಆಗುತ್ತದೆ. 3 ಮಲಗಳೆಂಬ ಕಲ್ಪನೆ ಶರೀರದ ತ್ಯಾಜ್ಯ ವಸ್ತುಗಳ ನಿರ್ವಹಣೆ. ದಿನನಿತ್ಯ ಸೇವಿಸುವ ಆಹಾರವು ಶರೀರ ಪೋಷಣೆಗೆ ಹೇಗೆ ಕಾರಣವೋ ಹಾಗೆಯೇ ತ್ಯಾಜ್ಯ ವಸ್ತುಗಳ ಉತ್ಪಾದನೆಯಲ್ಲೂ ಪಾತ್ರ ಅಪಾರ. ಮಲ, ಮೂತ್ರ, ಬೆವರು ಶರೀರದೊಳಗೆ ಉಳಿದರೆ ವಿಷರೂಪಿಯಾಗುವುದು ಖಚಿತ. ಸಮಯಾನುಸಾರವಾಗಿ ವಿವಿಧ ಅಂಗಾಂಗಗಳ ಮೂಲಕ ಹೊರಹಾಕಲ್ಪಡುವುದು ಆರೋಗ್ಯವನ್ನು ನಿರ್ವಹಿಸಲು ಅತ್ಯಗತ್ಯ. ಶರೀರದ ನವದ್ವಾರಗಳಲ್ಲಿ ಕೆಲವು ಇದಕ್ಕೆಂದೇ ಮೀಸಲು. ಹೀಗೆ ದೋಷ, ಧಾತು ಹಾಗೂ

ಅಂಗಗಳ ಸಮಗ್ರ ನಿರ್ವಹಣೆಯೇ ಆರೋಗ್ಯ, ವೈಷಮ್ಯವೇ ರೋಗ. ಕೆಲವು ವ್ಯಕ್ತಿಗಳನ್ನು ನೋಡಿದಾಗ ಮನಸ್ಸಿಗೆ ಸಂತೋಷವೆನಿಸುವುದು, ಕೆಲವರಲ್ಲಿ ಆಗದೇ ಇರುವಂತಹುದು ಪ್ರಾಯಶಃ ವ್ಯಕ್ತಿಯ ಶಾರೀರಿಕ ಪ್ರಕೃತಿಯ ವಿಚಾರವೂ ಹೌದು. ಹೀಗೆ ಶಾರೀರಿಕ ಪ್ರಕೃತಿಗಳನ್ನು ವಿವರಿಸುವಾಗ ವಾತ ಕಫಗಳ ಅನುಸಾರವಾಗಿ ಒಟ್ಟು 7 ವಿಧದ ಪ್ರಕೃತಿಗಳನ್ನು ತಿಳಿಸಲಾಗಿದೆ. ಇವುಗಳು ಸ್ಥೂಲವಾಗಿ ವ್ಯಕ್ತಿಯ ಶಾರೀರಿಕ ಪ್ರಸ್ತುತಿಯನ್ನು ತಿಳಿಯಪಡಿಸುತ್ತದೆ. ಕಫ ಪ್ರಕೃತಿ ವ್ಯಕ್ತಿಯು ಸುಂದರಾಂಗನಾಗಿದ್ದರೆ ವಾತ ಪ್ರಕೃತಿಯ ವ್ಯಕ್ತಿಯು ನೋಡಲು ಮನೋಹರನಲ್ಲ. ಪಿತ್ತ ಪ್ರಕೃತಿಯ ವ್ಯಕ್ತಿಯು ಸಿಟ್ಟಿನಿಂದ ಕೂಡಿರುವ ಸಂಭವವೇ ಜಾಸ್ತಿ. ವಾಚಾಳಿ ವಾತ ಪ್ರಕೃತಿಯಾದರೆ ಕಫ ಪ್ರಕೃತಿಯವನದ್ದು ತೂಕದ ಮಾತು. ಹೀಗೆ ಒಬ್ಬ ವ್ಯಕ್ತಿಯನ್ನು ಏನೆಂದು ಅಳೆಯಲು ಬೇಕಾಗುವಷ್ಟು ಮಾಹಿತಿ ಭಂಡಾರವೇ ಆಯುರ್ವೇದದಲ್ಲಿದೆ. ಇದೆಲ್ಲವನ್ನೂ ಬಿಟ್ಟು ಕೂಡ ಮಾನಸಿಕವಾಗಿ ಓರ್ವ ವ್ಯಕ್ತಿ ಹೇಗೆ ಎಂಬುದನ್ನು ಮಾನಸ ಪ್ರಕೃತಿ ವಿವರಿಸುತ್ತದೆ. ಮನುಷ್ಯನು ಮೂಲಭೂತವಾಗಿ ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣಗಳನ್ನು ಹೊಂದಿರುತ್ತಾನೆ. ಯಾವುದು ಜಾಸ್ತಿ, ಯಾವುದು ಕಡಿಮೆ ಎನ್ನುವುದರ ಆಧಾರದಲ್ಲಿ ಸಮಗ್ರ ವ್ಯಕ್ತಿತ್ವ ನಿರ್ವಹಣೆ ಕಂಡುಬರುತ್ತದೆ. ವ್ಯಕ್ತಿಯಲ್ಲಿ ಜ್ಞಾನ ಪ್ರಧಾನ ಕೌಶಲಗಳು ಅಧಿಕವಾಗಿದ್ದಲ್ಲಿ ಸಾತ್ವಿಕವೆಂದು ಭಾವಿಸಬಹುದು. ಅದೇ ಅತಿಯಾದ ಶಾರೀರಿಕ ಮಹತ್ವ, ಬಲ ಪ್ರದರ್ಶನ, ರೋಷಾಂಶ ಇದ್ದಾಗ ರಾಜಸ ಪ್ರಕೃತಿ ಎಂದು ತಿಳಿಯಬಹುದು. ಯಾವ ಚಟುವಟಿಕೆಯಲ್ಲೂ ಅನಾಸ್ಥೆ, ಜ್ಞಾನಪೂರ್ಣ ಕೌಶಲಗಳು ಬಹುತೇಕ ಇಲ್ಲದಿರುವಿಕೆ, ತಿನ್ನುವಿಕೆ, ಮಲಗುವಿಕೆಯೇ ಪ್ರಧಾನವಾದಂತಹದು ತಮೋಗುಣ ಭೂಯಿಷ್ಠರಲ್ಲಿ ಕಂಡುಬರುವುದು. ಆದರೆ ಯಾವುದೇ ಒಬ್ಬ ವ್ಯಕ್ತಿಯು ಸಾತ್ವಿಕ ಅಥವಾ ರಾಜಸಿಕ ಅಥವಾ ತಾಮಸಿಕ ಪ್ರಕೃತಿಯನ್ನು ಹೊಂದಿರುವುದಿಲ್ಲ. ಇವುಗಳ ಸಮ್ಮಿಶ್ರಣವೇ ಮನುಷ್ಯ. ಈ ಶಾರೀರಿಕ ಹಾಗೂ ಮಾನಸಿಕ ಪ್ರಕೃತಿಗಳು ವ್ಯಕ್ತಿಯಲ್ಲಿ ಕಂಡುಬರುವ ರೋಗಗಳನ್ನು ಪ್ರಭಾವಿಸುತ್ತವೆ. ಹಾಗಾಗಿ ಚಿಕಿತ್ಸೆಯಲ್ಲೂ ಕೂಡ ಇವುಗಳ ಪ್ರಭಾವ ಸರ್ವವಿದಿತ. ಈ ವಿಶ್ವವು ಸೂರ್ಯನ ಚಲನೆಯ ಪ್ರಭಾವದಿಂದ ಹಗಲು ರಾತ್ರಿ, ದಿನ ವಾರ, ತಿಂಗಳು ಋತು, ವರ್ಷ ಎಂದು ಬದಲಾವಣೆಗಳನ್ನು ಹೊಂದುತ್ತಲೇ ಇರುತ್ತದೆ. ಇವುಗಳಿಗೊಂದು ಚೌಕಟ್ಟು ಕೊಡಲು ಭಾರತೀಯ ಪರಂಪರೆಯಲ್ಲಿ ಕಾಲನಿರ್ಣಯವನ್ನು ಮಾಡಲಾಗಿದೆ. ಅತ್ಯಂತ ಸೂಕ್ಷ್ಮ ಘಟಿಯಿಂದ ಹಿಡಿದು ಕಲ್ಪ ಕಲ್ಪಾಂತದವರೆಗೂ ಕಾಲನಿರ್ಣಯವನ್ನು ನೋಡಬಹುದು. ಪ್ರಸ್ತುತ, ದಿನ ಮತ್ತು ಋತು ಇವೆರಡರ ಅನುಸಾರವಾಗಿ ಆರೋಗ್ಯದ ಮೇಲೆ ಪರಿಣಾಮವನ್ನು ಆಯುರ್ವೇದದಲ್ಲಿ ಅಭ್ಯಸಿಸಲಾಗಿದೆ. ಇದನ್ನೇ ದಿನಚರ್ಯೆ ಮತ್ತು ಋತುಚರ್ಯೆ ಎಂದು ವಿಶ್ಲೇಷಿಸಲಾಗಿದೆ. ಬೆಳ್ಳಂಬೆಳಿಗ್ಗೆ ಅರುಣೋದಯದ ಸಮಯದಿಂದ ಪ್ರಾರಂಭವಾಗಿ ರಾತ್ರಿ ಮಲಗುವವರೆಗಿನ ವಿವಿಧ ವಿಚಾರಗಳನ್ನು ವಿಸ್ತೃತವಾಗಿ ವಿಶ್ಲೇಷಿಸಿದ್ದು ಆಯುರ್ವೇದ. ಉದಾಹರಣೆಗೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡಲ್ಪಡುವ ಕ್ರಿಯೆಗಳಿಂದ ಇಡೀ ದಿನ ಲವಲವಿಕೆಯಿಂದ ಉತ್ಸಾಹಪೂರಿತವಾಗಿ ಕೆಲಸ ಮಾಡಲು ಸಾಧ್ಯ ಎಂದು ಇತ್ತೀಚಿನ ವಿಜ್ಞಾನವೇ ಸಾಬೀತುಪಡಿಸಿದೆ. ಆಹಾರದ ವಿಚಾರವಿರಬಹುದು, ವ್ಯಾಯಾಮವಿರಬಹುದು, ನಿದ್ರೆಯ ಪ್ರಮಾಣವಿರಬಹುದು, ಇವೆಲ್ಲವನ್ನೂ ವಿವರಿಸಿದ ರೀತಿ ಅನ್ಯತ್ರ ಅಲಭ್ಯ. ತಿನ್ನುವ ಆಹಾರದ ಪ್ರಮಾಣ, ಯಾವುದು ಪಥ್ಯ ಯಾವುದು ಅಪಥ್ಯ ಇವುಗಳನ್ನು ವಿಶದೀಕರಿಸಲಾಗಿದೆ. ನಿದ್ರೆಯ ಪ್ರಮಾಣ ಕಡಿಮೆಯಾಗುವುದರಿಂದ ಉಂಟಾಗುವ ಆರೋಗ್ಯದ ಏರುಪೇರುಗಳನ್ನು, ರೋಗದೊಂದಿಗೆ ಸಂಬಂಧವನ್ನು ವಿಸ್ತೃತವಾಗಿ ವಿಶ್ಲೇಷಿಸಲಾಗಿದೆ. ಸಂವತ್ಸರವನ್ನು 6 ಋತುಗಳಾಗಿ, 12 ತಿಂಗಳುಗಳಾಗಿ ವಿವರಿಸಲಾಗಿದೆ. ವ್ಯಕ್ತಿಯು ಚಳಿಗಾಲದಲ್ಲಿ ತೊಡುವ ಉಡುಗೆ ತೊಡುಗೆಗಳು, ತಿನ್ನುವ ಆಹಾರ, ಮಾಡಲು ಸಾಧ್ಯವಾಗುವ ಶಾರೀರಿಕ ಚಟುವಟಿಕೆಗಳು ಬೇಸಗೆಯಲ್ಲಿ ಸಾಧ್ಯವಾಗ. ಆದ್ದರಿಂದಲೇ 6 ಋತುಗಳಲ್ಲಿ ಆಹಾರವೂ ಭಿನ್ನ, ಚಟುವಟಿಕೆಯೂ ಭಿನ್ನ ಭಿನ್ನ. ಬರುವ ಕಾಯಿಲೆಗಳು ಬೇರೆ, ಅವುಗಳ ಚಿಕಿತ್ಸೆಯೂ ಬೇರೆ ಬೇರೆ. ಉದಾಹರಣೆಗೆ, ಬೇಸಗೆಯ ಅಂದರೆ ಗ್ರೀಷ್ಮ ಋತುವಿನ ಜ್ವರಕ್ಕೂ ಚಳಿಗಾಲ ಮಳೆಗಾಲದ ಜ್ವರಕ್ಕೂ ಚಿಕಿತ್ಸೆಯಲ್ಲಿ ಭಿನ್ನತೆ ಕಾಣಬಹುದು. ಅದೇ ರೀತಿ ಚಳಿಗಾಲದಲ್ಲಿ ಹಸಿವೆ ಜಾಸ್ತಿ, ಕಡುಬೇಸಿಗೆ ಕಡಿಮೆ. ಇದನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ ಮಳೆಗಾಲ ಚಳಿಗಾಲದಲ್ಲಿ ಬೆಚ್ಚನೆ ಉಡುಪುಗಳ ಧಾರಣೆ, ಬೇಸಗೆಯಲ್ಲಿ ಶರೀರವನ್ನು ತಂಪುಗೊಳಿಸುವಂತಹ ಆಹಾರದ ಸೇವನೆ, ತರಂಶದ ಉಳಿಸುವಿಕೆಗೆ ಪ್ರಯತ್ನ, ಆಯಾಯ ಕಾಲದಲ್ಲಿ ಉತ್ಪತ್ತಿಯಾಗುವ ರೋಗ ರುಜಿನಗಳ ಗುರುತಿಸುವಿಕೆ ಹಾಗೂ ಅವುಗಳ ಚಿಕಿತ್ಸೆ, ಇವೆಲ್ಲವೂ ಋತುಚರ್ಯೆಯಲ್ಲಿ ಹೇಳಲ್ಪಟ್ಟಿದೆ. ಶರೀರದಲ್ಲಿ ದೋಷಗಳ ವಿಷಮತೆಯೇ ರೋಗ. ಈ ರೋಗಗಳು ವಂಶವಾಹಿಗಳಿಂದ ಉತ್ಪನ್ನವಾಗಿರಬಹುದು, ತಾಯಿಯ ಗರ್ಭದಲ್ಲಿರುವಾಗ ಸೇವಿಸಿದ ಅಸಾತ್ಮ್ಯ ಆಹಾರ ಔಷಧಿಗಳಾಗಿರಬಹುದು, ಜನ್ಮದಿಂದ ಮೃತ್ಯುವಿನವರೆಗೆ ಸೇವಿಸುವಂತಹ ಆಹಾರಗಳು, ಮಾಡುವಂತಹ ವಿಹಾರಗಳು ರೋಗಗಳನ್ನು ಹುಟ್ಟುಹಾಕಬಹುದು. ಸಾಮಾನ್ಯವಾಗಿ ಹಲವು ಕಾರಣಗಳಿಂದ ರೋಗಗಳುಂಟಾಗಬಹುದು ಅಥವಾ ಕೇವಲ ಒಂದೇ ಕಾರಣದಿಂದ ಮೃತ್ಯುವಾಗಲೂಬಹುದು. ಉದಾಹರಣೆಗೆ, ವಿಷ ಸೇವನೆ. ರೋಗಗಳು ಶರೀರದಲ್ಲಿಯೂ ಕಂಡುಬರಬಹುದು, ಮನಸ್ಸಿಗೂ ದಾಳಿ ಮಾಡಬಹುದು, ಕ್ರಿಮಿಗಳಿಂದಲೂ ಬರಬಹುದು, ಜೀವಾಣುಗಳಿಂದಲೂ ಬರಬಹುದು. ಇದನ್ನೇ ಜ್ವರ ಪ್ರಕರಣದಲ್ಲಿ ಹೇಳುವಾಗ ಅಭಿಷಂಗಜ ಜ್ವರ ಎಂದಿದ್ದಾರೆ.
ಕ್ರಿಮಿಜ ಶಿರೋರೋಗ, ಹೃದ್ರೋಗ ಎಂದು ವರ್ಣಿಸಿದ ಪ್ರಕರಣಗಳು ಅಂದಿನ

ಜ್ಞಾನಗಳ ವಿಜ್ಞಾನದ ಉತ್ತುಂಗದ ಸ್ಥಿತಿ. ಇಂದು ನಾವು ಚರ್ಚಿಸುವ ಸಾಂಕ್ರಾಮಿಕ ಅಥವಾ ಜನಪದೋಧ್ವಂಸಕ ವ್ಯಾಧಿಗಳ ಬಗ್ಗೆ, ಅರ್ಥಾತ್ ಎಪಿಡೆಮಿಕ್ಸ್, ಎಂಡೆಮಿಕ್ಸ್, ಪ್ಯಾಂಡೆಮಿಕ್ಸ್ಗಳನ್ನು ಸುಶ್ರುತ ಸಂಹಿತೆಯಲ್ಲಿ ವಿವರಿಸಿದ ರೀತಿ ಇವತ್ತಿನ ವೈಜ್ಞಾನಿಕ ವಿವರಣೆಗೆ ಕಡಿಮೆಯೇನಲ್ಲ. ಒಂದು ಪ್ರದೇಶ ಅಥವಾ ಜನಾಂಗವನ್ನು ನಿರ್ಮೂಲನೆಗೊಳಿಸಿದ ರೋಗಗಳಾದ ಪ್ಲೇಗ್ ಇತ್ಯಾದಿಗಳು ಜ್ವರದ ಸಂದರ್ಭದಲ್ಲೇ ವಿವರಿಸಲ್ಪಟ್ಟಿದೆ. ಇಂದು ಸಾಮಾನ್ಯವಾಗಿ ಕಂಡುಬರುವ ಮೆಡ್ರಾಸ್ ಐ ನೇತ್ರಾಭಿಯಂದ ಎಂದು ಅಂದೇ ವಿವರಿಸಲ್ಪಟ್ಟಿತ್ತು. ಅಂತಹ ವ್ಯಾಧಿಗಳ ಗುರುತಿಸುವಿಕೆ, ಪ್ರತಿಬಂಧಿಸುವಿಕೆ, ಚಿಕಿತ್ಸೆ, ಸುಶ್ರುತನ ವರ್ಣನೆ ಅತ್ಯದ್ಭುತ. ಇಂದು ಸಾಮಾನ್ಯವಾಗಿ ಕಂಡುಬರುವ ಸೌಲ್ಯ, ಬಿಪಿ, ಸಕ್ಕರೆ ಕಾಯಿಲೆ ಇತ್ಯಾದಿ ಜೀವನ ಶೈಲಿಯ ಏರುಪೇರಿನಿಂದಾಗಿ ಆಗುವ ವ್ಯಾಧಿಗಳ ಕಾರಣ, ಅವುಗಳ ಲಕ್ಷಣ, ಚಿಕಿತ್ಸೆಯ ಸ್ವರೂಪ, ಅವರಿಂದಾಗುವ ಅನಾಹುತಗಳ ಬಗ್ಗೆ ತಿಳಿಸಿದ ಪರಿ ತುಂಬಾ ಚೆಂದ. ವ್ಯಕ್ತಿಯು ನಾಲಗೆಗೆ ದಾಸನಾಗಿ ವ್ಯಾಯಾಮಗಳನ್ನು ಕೈಬಿಟ್ಟು ಲೋಲುಪನಾಗಿ ಬದುಕುವ ಪರಿಯನ್ನು ಕೇವಲ ಎರಡೇ ಶಬ್ದಗಳಲ್ಲಿ ಆಸ್ಯಾ ಸುಖಂ, ಸ್ವಪ್ನ ಸುಖಂ ಎಂದು ಹೇಳಿದ ಪರಿ ವರ್ಣಿಸಲಸದಳ. ಇಂಥವುಗಳಿಗೆ ಮನೋನಿಯಂತ್ರಣವಾಗಲಿ ಆಹಾರ ನಿಯಂತ್ರಣವಾಗಲಿ ಏಕಮುಖವಾಗಿ ಸಾಧ್ಯ, ಎಲ್ಲವನ್ನೂ ಒಳಗೊಂಡಂತಹ ಶೋಧನ, ಶಮನ, ಚಿಕಿತ್ಸೆ, ವರ್ಣಿಸಿರುವಿಕೆ ಲಭ್ಯ. ಇಂದು ಕಂಡುಬರುವ ಅನೇಕ ಹಾರ್ಮೋನ್ ಅಥವಾ ಚೋದಕಗಳಿಂದಾಗುವ ವ್ಯಾಧಿಗಳನ್ನು ವಿಷ್ಟ ಔಷಧಿ ಚಿಕಿತ್ಸೆಗಳಿಂದ ಅಭ್ಯಸಿಸಿದ ಪರಿ ಸುಂದರ. ಲೋಕಪುರುಷ ಸಾಮ್ಯವಾದ ಎಂಬುದು ಒಂದು ಚಿಂತನೆಗೆ ಪ್ರೇರೇಪಿಸುವ ಸಿದ್ಧಾಂತ. ಯಾವುದು ಬ್ರಹ್ಮಾಂಡದಲ್ಲಿದೆಯೋ ಅದು ಪಿಂಡಾಂಡ ಅಂದರೆ ಶರೀರದಲ್ಲೂ ಇರುತ್ತದೆ ಎಂದು ವಿವರಿಸಿದೆ. ಉದಾಹರಣೆಗೆ, ಥೈರಾಯ್ಡ್ ಗ್ರಂಥಿಯು ಮಂದಾರ ಹೂವಿನ ಎಲೆಯ ಆಕಾರದಲ್ಲಿರುತ್ತದೆ. ಇದೇ ಮಂದ ವೃಕ್ಷದಿಂದ ತಯಾರಾದಂತಹ ವಿವಿಧ ಔಷಧಿಗಳು ಥೈರಾಯ್ಡ್ ಗ್ರಂಥಿಯ ಸಮಸ್ಯೆಗೆ ಪರಿಹಾರವೂ ಹೌದು. ಇದನ್ನು ಬೇರೆಲ್ಲಿ ಕಾಣಲು ಸಾಧ್ಯ? ಇವಿಷ್ಟು ಆಯುರ್ವೇದದ ಬಗ್ಗೆ ಒಂದು ಸೂಕ್ಷ್ಮ ಪರಿಚಯ. ಇನ್ನು ಸಾಮಾನ್ಯವಾಗಿ ಪ್ರಪಂಚದ ಯಾವುದೇ ನಾಗರಿಕತೆಗಳಲ್ಲಿ ಅಥವಾ ಆದಿಮಾನವನ ಸಮಯದಿಂದ ಅತ್ಯಾಧುನಿಕ ಯುಗದವರೆಗೂ ಸ್ತ್ರೀವರ್ಗವನ್ನು ಆಹಾರ ತಯಾರಿಕೆಗೆ ತಳುಕು ಹಾಕಲಾಗಿದೆ. ಸ್ತ್ರೀವಾದ, ಪುರುಷ ದೌರ್ಜನ್ಯ ಇತ್ಯಾದಿ ಕನ್ನಡಕಗಳನ್ನು ಬಿಟ್ಟು ವಾಸ್ತವಿಕತೆಯ ನೆಲೆಯಲ್ಲಿ ನೋಡಿದಾಗ ಪ್ರಕೃತಿಯೇ ಇದಕ್ಕೆ ಉತ್ತರ ನೀಡುತ್ತದೆ. ಪ್ರಾಣಿ, ಪಕ್ಷಿ, ಮನುಷ್ಯ ಹೀಗೆ ಎಲ್ಲಿ ನೋಡಿದರೂ ಅಲ್ಲಿ ಸಂತಾನೋತ್ಪತ್ತಿಯ ಸಮಯದಿಂದ ಹಿಡಿದು ಸ್ವತಂತ್ರವಾಗುವವರೆಗೆ ತನ್ನ ಪೋಷಣೆಯ ಜವಾಬ್ದಾರಿ ಹೆಣ್ಣಿನದು. ಯಾಕೆಂದರೆ ಸ್ತ್ರೀ ಶರೀರದಲ್ಲಿ ಮಾತ್ರ ಸ್ವತಃ ಅಲ್ಲೇ ತಯಾರಾದಂಥ ಆಹಾರವು ಇನ್ನೊಂದು ಜೀವವನ್ನು ಬದುಕಿಡುವವರೆಗೆ ಸಹಾಯ ಮಾಡುತ್ತದೆ. ಉದಾಹರಣೆಗೆ ಸ್ತನ್ಯ, ಸ್ತನಪಾನ. ಈ ದೃಷ್ಟಿಯನ್ನಿಟ್ಟುಕೊಂಡೇ ಆಹಾರ ತಯಾರಿಸುವಿಕೆ, ಲಾಲನೆ ಪಾಲನೆ ಗಂಡಿನ ಅಳವಿಗೆ ಮೀರಿದ್ದು ಎಂದು ಚಿಂತಿಸಲಾಗಿದೆ. ಹಾಗಾಗಿಯೇ ಸ್ತ್ರೀ ಶರೀರದಲ್ಲಿ ವಿಭಿನ್ನವಾದಂತಹ ಅಂಗರಚನೆ ಕಂಡುಬರುವುದು. ಇನ್ನು ಸ್ತ್ರೀ ಶರೀರದ ಯೌವನ, ಮಧ್ಯವಯಸ್ಸು ಹೀಗೆ ವಿಭಿನ್ನ ಕಾಲಘಟ್ಟಗಳಿಗೆ ಅನುಸಾರವಾಗಿ ಪ್ರಜೋತ್ಪಾದನೆ, ಶಿಶುವಿನ ಬೆಳವಣಿಗೆಗೆ ಸಹಾಯಕವಾಗುವ ಸ್ತನ್ಯಪಾನ, ಮಧ್ಯವಯಸ್ಸಿನ ಬದಲಾವಣೆಗಳನ್ನು ತಿಳಿದುಕೊಳ್ಳುವ. ಯೌವನದಲ್ಲಿ ಕಂಡುಬರುವ ಸ್ತನ ಹಾಗೂ ಕಟಿಪ್ರದೇಶದ ಬೆಳವಣಿಗೆಗಳು ಹಾರ್ಮೋನ್ಗಳ ಬದಲಾವಣೆಯ ಒಂದು ಮುಖ್ಯ ಘಟ್ಟ. ಈ ಸಮಯದಲ್ಲಿ ವಿಶೇಷವಾದ ಮಾನಸಿಕ ಬದಲಾವಣೆಗಳು ಶಾರೀರಿಕ ಬದಲಾವಣೆಗಳೊಂದಿಗೆ ತಳುಕು ಹಾಕಿಕೊಂಡಿರುತ್ತದೆ. ಯೌವನದ ಸಮಯದಲ್ಲಿ ವ್ಯಕ್ತಿಯು ತೆಗೆದುಕೊಳ್ಳುವಂತಹ ನಿರ್ಣಯಗಳು ಶಾರೀರಿಕವಾಗಿ ಉಂಟಾಗುವ ಚೋದಕಗಳ ಸ್ರಾವದಿಂದಲೂ ಪ್ರಭಾವಿಸಲ್ಪಟ್ಟಿರುತ್ತದೆ. ಸರಿಯಾದ ಮಾರ್ಗದರ್ಶನ, ಸಲಹೆ, ಚಿಕಿತ್ಸೆ ಆಯಾಯ ಕಾಲಘಟ್ಟದಲ್ಲಿ ದೊರಕಿದಾಗ ಮಾತ್ರ ಇಂತಹ ಸಮಸ್ಯೆಗಳ ಸುಳಿಯಿಂದ ಹೊರಬರಲು ಸಾಧ್ಯ. ಸ್ತ್ರೀ ದೇಹದ ಮತ್ತೊಂದು ಮುಖ್ಯ ಅವಸ್ಥೆಯೇ ಗರ್ಭಿಣಿ. ಗರ್ಭಧಾರಣೆ ಎನ್ನುವುದು ಪ್ರಕೃತಿಯು ಸ್ತ್ರೀ ಸಂಕುಲಕ್ಕೆ ನೀಡಿದ ಅದ್ಭುತ ವರದಾನ. ಈ ಸಂದರ್ಭದಲ್ಲಿ ಬಹುತೇಕ ಶಾರೀರಿಕ ಮಾನಸಿಕ ಬದಲಾವಣೆಗಳು ಸ್ತ್ರೀಯಲ್ಲಿ ಕಂಡುಬರುತ್ತದೆ. ಇದು ರೋಗಾವಸ್ಥೆಯಲ್ಲ, ಇದು ಕೇವಲ ಸಾಮಾನ್ಯ ಪರಿಸ್ಥಿತಿಗಿಂತ ಭಿನ್ನವಾದ ಒಂದು ಸಾಮಾನ್ಯ ಸ್ಥಿತಿ. ಈ ಸ್ಥಿತಿಯಲ್ಲಿ ಇನ್ನೊಂದು ಜೀವವು ಅಂಕುರವಾಗಿ ಪೂರ್ಣ ಪ್ರಮಾಣದ ವಿಕಸಿತವಾದ ಹೊಸ ಕುಡಿಯೊಂದರ ಉದ್ಭವ ಕಾಣಬಹುದು. ಬೇರಾವ ಪ್ರಾಚೀನ ವಿಜ್ಞಾನದಲ್ಲೂ ತಿಳಿಸದಂತಹ ಕೆಲವು ಕ್ರಮಗಳು ಆಯುರ್ವೇದದಲ್ಲಿದೆ. ಒಂದು ಒಳ್ಳೆಯ ಸಸ್ಯ ಹುಟ್ಟಲು ಮಣ್ಣು, ನೀರು, ಸರಿಯಾದ ವಾತಾವರಣ, ಬೀಜಕ್ಕೆ ಹೇಗೆ ಅವಶ್ಯಕವೋ ಹಾಗೆಯೇ ಮನುಷ್ಯ ಜೀವನದಲ್ಲೂ ತಿಳಿಯಬಹುದು. ಇದಕ್ಕಾಗಿಯೇ ಸ್ತ್ರೀ ಶರೀರವನ್ನು ಸಜ್ಜುಗೊಳಿಸಲು ಶೋಧನವೆಂಬ ಉಪಕ್ರಮವನ್ನು ಹೇಳಲಾಗಿದೆ. ಇಂದಿನ ಜನಜೀವನದಲ್ಲಿ ನಾವು ನೋಡುವ ಹಾಗೆ ಗೋಡೆಗೆ ಬಣ್ಣ ಬಳಿಯುವ ಮೊದಲು ಗೋಡೆಯನ್ನು ಶುಚಿಗೊಳಿಸಿ ನಂತರ ಬಣ್ಣ ನೀಡುವಂತೆ, ಹಾಗೆ ನೀಡಿದ ಬಣ್ಣದಿಂದ ಗೋಡೆ ಕಂಗೊಳಿಸುತ್ತದೆ. ಇಂತಹ ಎಲ್ಲ ಉಪಕ್ರಮಗಳಿಂದಲೂ ಗರ್ಭಧಾರಣೆ ಬೆಳವಣಿಗೆ ಕ್ರಮಬದ್ಧವಾದೀತು.
ಇನ್ನು ಗರ್ಭೋತ್ಪಾದನೆಯ ನಂತರ ಪ್ರತಿ ತಿಂಗಳು ವಿಭಿನ್ನ ಗಿಡಮೂಲಿಕೆ

0: ಗಳನ್ನು ಉಪಯೋಗಿಸಿ ಹಾಲು ನೀರಿನ ಮಾಧ್ಯಮದ ಮೂಲಕ ಶರೀರಕ್ಕೆ ನೀಡುವ ಕ್ರಮ ಆಯುರ್ವೇದದಲ್ಲಿ ವರ್ಣಿಸಲಾಗಿದೆ. ಬಸ್ಸಿ ಚಿಕಿತ್ಸೆ ಅಂದರೆ ಹಿಮವನ್ನು ಗರ್ಭಿಣಿ ಅವಸ್ಥೆಯಲ್ಲಿ ವಿವರಿಸಲಾಗಿದೆ. ಇದರಿಂದ ಕೊನೆಯ ಹಂತದಲ್ಲಿ ಬರುವ ಮಲಬದ್ಧತೆಯ ತೊಂದರೆ ನಿವಾರಣೆಯಾಗುತ್ತದೆ. ಜೊತೆಗೆ ಇದು ಸುಖ ಹೆರಿಗೆಗೆ. ಸ್ತ್ರೀಯ ಜೀವನದಲ್ಲಿ ಇನ್ನೊಂದು ಮಹತ್ವದ ಘಟ್ಟ ಬಾಣಂತಿತನ. ಇಲ್ಲಿನ ಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರಾದರೂ ತಾಯಿ ಮತ್ತು ಮಗುವಿಗೆ ತೊಂದರೆ ಆಗಬಹುದು. ಮುಂದಿನ ಜೀವನದಲ್ಲಿ ವಿಭಿನ್ನ ರೋಗಗಳಿಗೆ ದಾರಿಯಾಗಲೂಬಹುದು. ಸ್ತ್ರೀಯ ಸ್ತನ್ಯವೂ ಕೂಡ ದೂಷಿತವಾಗಿ ಶಿಶುವಿನಲ್ಲಿ ಚರ್ಮ ಹಾಗೂ ಹೊಟ್ಟೆ ಸಂಬಂಧಿ ತೊಂದರೆಗಳು ಉಂಟಾಗಬಹುದು. ಈ ಅವಸ್ಥೆಯಲ್ಲಿ ವಿಷಮತೆಯಾದಲ್ಲಿ ಮಾನಸಿಕ ವ್ಯಾಧಿಗಳಾಗಬಹುದು. ಬಾಣಂತಿ ಸನ್ನೆ ಅಥವಾ ಪ್ಯೂರ್ಪ್ಯುರಲ್ ಸೈಕೋಸಿಸ್ ಆಗಬಹುದು. ಆದ್ದರಿಂದ ಶಾರೀರಿಕ ಮತ್ತು ಮಾನಸಿಕ ದೃಢತೆ ಹೆಚ್ಚಿಸುವ ಕೆಲಸ ಆಗಬೇಕಾದುದು ಸಮಯದ ಕೂಗು. ವಿವಿಧ ರೀತಿಯ ನೋವುಗಳು, ಸಂಧಿ ಸಂಬಂಧಿ ಕಾಯಿಲೆಗಳು ಈ ಕಾಲದಲ್ಲಿ ಶರೀರಕ್ಕೆ ಪ್ರವೇಶಿಸಬಹುದು. ಬಾಣಂತಿತನದ ಅವಧಿ ಎಂದು ಹೇಳಲ್ಪಡುವ ಒಂದು ಮಂಡಲ ಅಥವಾ 40-48 ದಿನಗಳು ಈ ದೃಷ್ಟಿಯಲ್ಲಿ ಅತ್ಯಂತ ಮುಖ್ಯವಾದುದು. ನಿರ್ದಿಷ್ಟ ಆಹಾರ, ತಲಾಭ್ಯಂಜನ ಸಹಿತ ಬಿಸಿನೀರಿನ ಸ್ನಾನ, ಬೆನ್ನು ಮತ್ತು ಸೊಂಟಕ್ಕೆ ಆಧಾರ, ವಿಶಿಷ್ಟವಾದ ಆಹಾರಗಳು, ಲೇಹಗಳು, ತಿಂಡಿ ತಿನಿಸುಗಳು ಈ ಅವಧಿಯ ವೈಶಿಷ್ಟ್ಯ. ಇದು ಜನಜೀವನದಲ್ಲಿ ಹಾಸುಹೊಕ್ಕಾಗಿದ್ದರೂ ವೈಜ್ಞಾನಿಕ ಪರಾಮರ್ಶೆ ಅತ್ಯಗತ್ಯ. ಸ್ತ್ರೀಯರ ಜೀವನದ ಇನ್ನೊಂದು ಪ್ರಧಾನ ಘಟ್ಟ ವೃದ್ಧಾಪ್ಯ. ಇದನ್ನು ಇಂಗ್ಲಿಷ್ನಲ್ಲಿ ಏಜಿಂಗ್ ಗ್ರೇಸ್ಫುಲಿ ಎಂದು ಹೇಳಿದ್ದಾರೆ. ಶರೀರವನ್ನು ವೃದ್ಧಾಪ್ಯಕ್ಕೆ ತಯಾರುಗೊಳಿಸುವಿಕೆಯು ಒಂದು ವಿಧದ ಕಲೆಯೇ. ವೃದ್ಧಾಪ್ಯದ ಮುಂಚಿನ ಅವಸ್ಥೆಯಲ್ಲಿ ಬರುವಂತಹ ವಿವಿಧ ರೋಗಗಳನ್ನು ಅಲಜಿಸಿದರೆ ಮೆನೋಪಾಸಲ್ ಸಿಂಡ್ರೋಮ್, ಬಿಪಿ, ಡಯಾಬಿಟಿಸ್, ಹೈಪೋಥೈರಾಯ್ಡಿಸಮ್, ಕ್ಯಾಲ್ಸಿಯಂ ಕೊರತೆ ಇತ್ಯಾದಿ ಕಾಣಬಹುದು. ಬಿಪಿ ಎನ್ನುವುದು ಒಂದು ವ್ಯಾಧಿಯ ಕ್ಷಣವಾಗಿಯೂ ಅಥವಾ ವ್ಯಾಧಿಯಾಗಿಯೂ ಬರಬಹುದು. ಮಂಡೂಕ ಪರ್ಣಿ ಅಂದರೆ ಒಂದೆಲಗ, ಬ್ರಾಹ್ಮಿ ಇತ್ಯಾದಿಗಳೆಲ್ಲ ಇಲ್ಲಿ ಉಪಯೋಗ. ಹಾಗೆಯೇ ಆಲ್ಜಿಮರ್ಸ್ ಡಿಸೀಸ್ನಲ್ಲಿ ಬ್ರಾಹ್ಮಿ, ಒಂದೆಲಗ, ಶಂಖಪುಷ್ಪಿ ಇವುಗಳು ಸಹಕಾರಿ. ಶಿಲಾಜತುವಿನಂಥ ಔಷಧಿಗಳು, ಏಕನಾಯಕನ ಮೂಲಿಕೆ, ಜಂಬೂನೇರಳೆ ಬೀಜ ಇತ್ಯಾದಿಗಳಿಂದ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸಬಹುದು. ಸಾಮಾನ್ಯವಾಗಿ ಥೈರಾಯ್ಡ್ನ ಹೈಪೋ ಅಥವಾ ಹೈಪರ್ ಫಂಕ್ಷನ್ಗಳನ್ನು ಚಿಕಿತ್ಸಿಸುವಾಗ ಕಾಂಚನಾರ ಅಥವಾ ಮಂದಾರ ಹೂವಿನ ಮರದ ಕೆಟೆ ಇಲ್ಲಿ ಉಪಯುಕ್ತ. ಸಣ್ಣ ಪುಟ್ಟ ಗರ್ಭಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳಿಗೆ ದಾಸವಾಳದ ಎಲೆಯ ಇಡ್ಲಿಯು ಪರಮಶ್ರೇಯಸ್ಕರ. ಮೂಳೆ ಸಂಬಂಧಿಯಾಗಿ ಬರುವ ಆಸ್ಟಿಯೋಆರ್ಥೈಟಿಸ್, ಆಸ್ಟಿಯೋಪೊರೋಸಿಸ್, ಆಸ್ಟಿಯೋಪೀನಿಕ್ ಇವುಗಳನ್ನು ಹಾಲು ಕುಡಿಯುವುದು, ತಾಂಬೂಲ ಸೇವನೆ, ಮಜ್ಜಿಗೆ ಸೇವನೆ ಇವುಗಳಿಂದ ಹಾಗೂ ಸೂರ್ಯನ ಬಿಸಿಲಿಗೆ ಮೈಯೊಡ್ಡುವುದರಿಂದ ಗುಣಪಡಿಸಬಹುದು. ಮಾನಸಿಕ ಖಿನ್ನತೆ ದೌರ್ಬಲ್ಯಕ್ಕೆ ಕಾರಣ ಹುಡುಕಿ ಅದರನುಸಾರ ಚಿಕಿತ್ಸೆ ಹೇಳಬಹುದಾಗಿದೆ. ಅಶ್ವಗಂಧ, ಬ್ರಾಹ್ಮಿ, ಶಂಖಪುಷ್ಪ ಇತ್ಯಾದಿ ಕೆಲಸವೇ ಇದು. ಗರ್ಭಕೋಶ, ಸ್ತನ ಇವುಗಳ ಕ್ಯಾನ್ಸರ್ ರೋಗದ ಪತ್ತೆ ಹಚ್ಚುವುದು ಈಗ ಸುಲಭ ಮತ್ತು ಮೊದಲಿಗಿಂತ ವೇಗವಾಗಿ ಚಿಕಿತ್ಸೆ ನೀಡಬಹುದಾಗಿದೆ. ಲಾತಕ, ಹಿಪ್ಪಲಿ, ವಿವಿಧ ರಸೌಷಧಿಗಳ ಪ್ರಯೋಗ ಅನೇಕ ರೋಗಿಗಳಲ್ಲಿ ಬದುಕಿನ ಬಗ್ಗೆ ವಿಶ್ವಾಸ ಮೂಡಿಸಿದೆ. ಹೀಗೆ ಮನುಜನ ಬಾಲ್ಯದಿಂದಾರಂಭಿಸಿ ವೃದ್ಧಾಪ್ಯದವರೆಗೆ ಬರುವ ವಿವಿಧ ರೋಗಗಳು, ಅವುಗಳ ಗುರುತಿಸುವಿಕೆ, ಲಕ್ಷಣದ ವಿಚಾರ, ಚಿಕಿತ್ಸೆ ವ್ಯವಸ್ಥೆಯನ್ನು ಆಯುರ್ವೇದದಲ್ಲಿ ವಿಸ್ತಾರವಾಗಿ 8 ವಿಭಾಗಗಳಲ್ಲಿ ವಿವರಿಸಲಾಗಿದೆ. ಸ್ತ್ರೀಯರ ಕುರಿತು ವಿಶೇಷ ಉಲ್ಲೇಖಗಳು ಪ್ರತಿ ಸಂದರ್ಭದಲ್ಲಿದೆ. ತಜ್ಞರ ನೆರವಿನಿಂದ ಸಮಯದ ಸಂದರ್ಭಾನುಸಾರವಾಗಿ ಆಯುರ್ವೇದ ಸಹಾಯದಿಂದ ಉತ್ತಮ ಜೀವನ ನಡೆಸುವುದು ಜಾಣರ ನಡೆ.
1: ಇದುವರೆಗೆ ಆರೋಗ್ಯಕ್ಕಾಗಿ ಆಯುರ್ವೇದ ಈ ಕುರಿತು ಉಡುಪಿ ಜಿಲ್ಲೆ ಬಾರ್ಕೂರಿನ ಆಯುರ್ವೇದ ವೈದ್ಯೆ ಡಾಕ್ಟರ್ ಅನುಪಮಾ ನಿರಂಜನ್ ಅವರಿಂದ ಭಾಷಣ ಕೇಳಿದಿರಿ. ಈಗ ಕೇಳಿ ಬಿಕೆ ಸುಮಿತ್ರಾ ಹಾಡಿರುವ ಜನಪದ ಗೀತೆ ಕಾಂತ ನಿಲ್ಲದ ಮ್ಯಾಲೆ ಏಕಾಂತ ಯಾತಕ್ಕೆ.

0: ಕೇಳಿ ಮುಕ್ತ ದಾಮೋದರ್ ಚೇರ್ಕಾಡಿ ಅವರಿಂದ ಲಘು ದಾಟಿಯ ಭಾಷಣ ಬಫೆ ತಂದ ಪಜೀತಿ.
1: ಹೋಯ್ ಬನಿಯೇ ಉಂಬುಕ್ ಹೊಪ್ಪ, ಹೋಯ್ ಬನಿಯೇ ಉಂಬುಕ್ ಹೊಪ್ಪ, ಆಚಿ ಮನಿ ಮದಿ ಊಟ, ಈಚಿ ಮನಿ ಸಮ್ಮನ್ ಊಟ, ಎದುರು ಮನಿ ಬೈಕಿ ಊಟ, ಹಿಂದಿನ ಮನಿ ಆಟದೂಟಕ್ಕೆ ಹೋಯ್ ಬನಿಯೇ ಉಂಬುಕ್ ಹೊಪ್ಪ, ಹೋಯ್ ಬನಿಯೇ ಉಂಬುಕ್ ಹೊಪ್ಪ. ಇದೇನಿದು ಭಾಷಣ ಅಂಥೇಳಿ ಹಾಡ್ತೀನಿ ಅಂದ್ಕೊಂಡ್ರಾ? ಇಲ್ಲ ರೀ, ರಾಗ ತಾಳ ಏನೂ ಗೊತ್ತಿಲ್ಲದ ನನಗೆ ಹಾಡಕ್ಕೆ ಬರಲ್ಲ. ಅಂದಾಗೆ ಈ ಕುಂದಗನ್ನಡದ ಹಾಡು ಸುಮಾರು ತಿಂಗಳಿಂದ ವಿವಿಧ ಕವಿದರಿಂದ ವಿವಿಧ ಹಾವಭಾವದಿಂದ ಕೂಡಿದ ಹಾಸ್ಯಮಿಶ್ರಿತ ಹಾಡು. ಸಾಮಾಜಿಕ ಜಾಲತಾಣದಲ್ಲಿ ಅಂತೆ ಎಲ್ಲ ಸಭೆ ಸಮಾರಂಭಗಳಲ್ಲೂ ಊಟದ ಟೈಮ್ಗೆ ತಮಾಷೆಯಾಗಿ ಒಬ್ಬರಿಬ್ಬರು ಹೇಳುವ ಹಾಡು ಮಕ್ಕಳಾದಿಯಾಗಿ ದೊಡ್ಡವರ ಬಾಯಲ್ಲೂ ಅತಿ ರಂಜನೀಯವಾಗಿ ಕೇಳಿಬರುತ್ತಿತ್ತು. ಹೌದು, ಆಟದೂಟ, ಮದುವೆ ಊಟ, ಬೈಕಿ ಊಟ, ಅದು ಇದು ಊಟ ಬಡಿಸುವುದರಲ್ಲಿ ನಮ್ಮ ಜಿಲ್ಲೆಯವರು ಖ್ಯಾತಿ ಹೊಂದಿದ್ದಾರೆ. ನಾಗಮಂಡಲ ಕೋಲ ನೇಮಗಳಲ್ಲೂ ಕೂಡ ಈಗ ಊಟ ಬಡಿಸಿ ಕೃತಾರ್ಥರಾಗುತ್ತಾರೆ. ಸಭೆ ಸಮಾರಂಭ ಮದುವೆ ಮುಂಜಿಗಳೆಲ್ಲ ಭಾಗವಹಿಸುವುದು ಊಟ ಮಾಡುವುದೆಂದರೆ ನನಗೆ ಬಹಳ ಅಚ್ಚುಮೆಚ್ಚು. ಸುಮಾರು ವರ್ಷದ ಹಿಂದೆಲ್ಲ ಫಂಕ್ಷನ್ಗಳಲ್ಲಿ ಟೇಬಲ್ ಮೇಲೆ ಬಾಳೆ ಎಲೆ ಹಾಕಿ ನೀರು ಹಾಕಿ ತೊಳೆದ ಮೇಲೆ ಸ್ವಲ್ಪ ಆರಂಭಿಸ್ತಿದ್ರು. ಮೊದಲು ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಪಲ್ಯ, ಗಸಿ, ಹಪ್ಪಳ, ಸಂಡಿಗೆ, ಅನ್ನ, ಸಾರು ಹೀಗೆ ಬಡಿಸ್ತಿದ್ದರು. ಮತ್ತೆ ಎರಡನೇ ಸಲಕ್ಕೆ ಅನ್ನ ಸಾರು ಹುಳಿ ಬಡಿಸ್ತಿದ್ದರು. ಮೂರನೇ ಸಲಕ್ಕೆ ಸ್ವೀಟ್ಸ್ನದ್ದೇ ಕಾರ್ಬಾರು, ಪಾಯಸ, ಲಾಡು, ಹೋಳಿಗೆ ಎಂದು ಬಡಿಸುತ್ತಿದ್ದರು. ಕೆಲವರು ಬಡಿಸು

ಹಂಚಿಕೊಂಡು ತಿನ್ನುತ್ತಿದ್ದರು. ಇನ್ನೆಲ್ಲವರು ಎಡಕೈಯಲ್ಲಿ ತೆಗೆದುಕೊಂಡು ತಾವು ತಂದಿದ್ದ ಪೇಪರು ಪ್ಲಾಸ್ಟಿಕ್ ಕವರ್ನಲ್ಲೂ ಎತ್ತಿಟ್ಟುಕೊಂಡು ಮನೆಗೆ ಕೊಂಡೊಯ್ದು ಮನೆಯವರೆಲ್ಲ ಹಂಚಿ ತಿನ್ನುತ್ತಿದ್ದರು. ಈಗ ಯಾರು ಸ್ವೀಟ್ಸ್ ತಿನ್ನಲ್ಲ. ಹೀಗಾಗಿ ಬೇಡವೆನ್ನಲ್ಲೂ ಸಂಕೋಚಪಟ್ಟು ತಿನ್ನಲೂ ಆಗದೆ ಎಲೆಯಲ್ಲೇ ಹಾಗೆ ಬಿಟ್ಟು ಹೇಳುತ್ತಾರೆ. ಹಾಗೆಲ್ಲ ನನ್ನ ಮನಸ್ಸು ತುಂಬಾ ಹೊಯ್ದಾಡುತ್ತದೆ. ಕೊನೆಯಲ್ಲಿ ಮಜ್ಜಿಗೆ ಅನ್ನವನ್ನು ಉಪ್ಪಿನಾಯಿಯೊಂದಿಗೆ ನಂಜಿ ತಿನ್ನುವುದೆಂದರೆ ಬಹಳ ಖುಷಿ. ಒಂಚೂರು ಬಿಡದೆ ಊಟ ಮಾಡುವ ಪರಿ ನೋಡಲು ಬಹಳ ಸುಂದರ. ಈಗ ಸಾವಿರಾರು ಜನ ಸೇರುವ ಸಾರ್ವಜನಿಕ ಅನ್ನ ಸಂತರ್ಪಣೆಗಳಲ್ಲಿ ಎಲೆ ಹಾಕಿ ಬಡಿಸುವುದೆಂದರೆ ಅದು ಆಗದ ಮಾತು. ಇಂಥ ಸಂದರ್ಭದಲ್ಲೇ ಇರಬೇಕು ಬಫೆ ಪ್ರಾರಂಭವಾದದ್ದು. ಬೇಕಾದಷ್ಟು ಬಡಿಸಿಕೊಂಡು ಊಟ ಮಾಡುವುದರಿಂದ ಅನ್ನ ತಿಪ್ಪಿಗೊಂಡಿಗೆ ಸೇರುವುದು ಕಡಿಮೆ ಆಯಿತು. ಸಾವಿರಾರು ಜನರಿಗೆ ಊಟ ಬಡಿಸಿದ್ದೆಂದರೆ ಅದೇನು ಸಾಮಾನ್ಯದ ಮಾತೆ. ಆದರೆ ಈ ಬಫೆ ಊಟ ಕೆಲವರಿಗೆ ತುಂಬಾ ಇಷ್ಟ. ಆದರೆ ನನ್ನಂಥ ಮಧ್ಯ ವಯಸ್ಸಿನ ಸ್ಥೂಲ ದೇಹದವರಿಗೆ ಬಹಳ ಕಷ್ಟ ನೋಡಿ. ಈಗೀಗ ಸಮಾರಂಭಗಳಲ್ಲಿ ಹೋಗೋದೆಂದ್ರೆ ತಲೆನೋವು ಬರ್ತದೆ. ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಬಫೆ ಊಟ ಹೊಂದುತ್ತದೆ. ಆದರೆ ಮದುವೆ ಮುಂಜಿಗಳಲ್ಲೂ ಇದು ಪ್ರಾರಂಭ ಆಗಿರೋದ್ರಿಂದ ಆಮಂತ್ರಣ ಪತ್ರಿಕೆ ಬಂದಾಗಲೇ ಚಿಂತೆ ಪ್ರಾರಂಭವಾಗುತ್ತದೆ. ಇಂಥದೊಂದು ಸನ್ನಿವೇಶ ನನ್ನದು. ದೂರದ ನೆಂಟರ ಮನೆಯ ಮದುವೆಗೆ ಹೋಗಿದ್ದೆ ಅನ್ನೋದಕ್ಕಿಂತ ಗೂಡಲ್ಪಟ್ಟಿದ್ದೆ ಅನ್ನುವುದೇ ಹೆಚ್ಚು ಸೂಕ್ತವೇನು. ದೊಡ್ಡ ದೊಡ್ಡ ಸಮಾರಂಭವೆಂದರೆ ಈಗೀಗ ದೂರ ಉಳಿಯುವ ನನಗೆ ನೆಂಟರು ಬಂಧುಗಳಿಂದ ಮೊನಚ್ಚು ಕುಂಕುಮಾತುಗಳನ್ನು ಕೇಳುವ ಪರಿಸ್ಥಿತಿ ಬರುತ್ತಿತ್ತು. ಎಷ್ಟೋ ಬಾರಿ ಇಂಥ ಸಂದರ್ಭಗಳು ಬಂದಾಗ ಭಾನುವಾರವಾದರೂ ಬರಬಾರ್ದಾ ಎನಿಸ್ತದೆ. ಏಕೆಂದರೆ ಭಾನುವಾರ ರಜಾ ದಿನವಾದ್ದರಿಂದ ಒಬ್ಬರಲ್ಲ ಒಬ್ಬರು ಹೊರಡುತ್ತಿದ್ದರು. ಆಗೆಲ್ಲ ಮನೆ ಕೆಲಸ ಮಾಡಿಕೊಂಡು ನಿರಾಳವಾಗಿರುತ್ತಿದ್ದೆ. ವಾರದ ಮಧ್ಯೆ ಬಂದರೆ ತಲೆನೋವು ಪ್ರಾರಂಭವಾಗುತ್ತಿತ್ತು. ಕೆಲವು ಹತ್ತಿರ ಸಂಬಂಧಿಕರ ಕಾರ್ಯಕ್ರಮಕ್ಕೆ ಏನೆಂದುಕೊಳ್ಳುವರೋ ಎಂದುಕೊಂಡು ಹೊರಡುತ್ತಿದ್ದೆ. ಈಗಿನ ಕಾರ್ಯಕ್ರಮಗಳಲ್ಲಂದರೆ ಮದುವೆ ಹಾಲ್ನಲ್ಲಿ 12 ಗಂಟೆಯವರೆಗೆ ಎರಡೂ ಕಡೆಯ ಹತ್ತಿರದ ಸಂಬಂಧಿಕರು, ವಾಲಗದವರು, ಪುರೋಹಿತರು, ವಿಡಿಯೋ ಫೋಟೋಗ್ರಾಫರ್ಸ್ ಮಾತ್ರ ಇರ್ತಾರೆ. ಊಟದ ಸಮಯ ಸರಿಯಾಗಿ ಜನ ಸೇರ್ತಾರೆ. ಮೊದಲು ಊಟದ ಹಾಲ್ಗೆ ಹೋಗಿ ತಟ್ಟೆಯಲ್ಲಿ ಊಟ ತಗೊಂಡು ಊಟ ಮಾಡಿ ನಂತರ ವಿಶ್ ಮಾಡಲು ವಧುವರರ ಬಳಿ ಹೋಗಿ ಫೋಟೋಗೆ ಫೋಸ್ ಕೊಡಲು ಕ್ಯೂ ನಿಲ್ತಾರೆ. ಮದುಮಕ್ಕಳಿಗೆ ವಿಶ್ ಮಾಡಿ ಫೋಟೋಗೆ ಫೋಸ್ ಕೊಡಲು ಮಾತ್ರ ಮರೆಯಲ್ಲ. ಇಲ್ಲಾಂದ್ರೆ ನಾಳೆ ಎಲ್ಲಾದರೂ ಸಿಕ್ಕಾಗ ನೀನು ಬಂದೇ ಇಲ್ಲ ಅಂದ್ರೆ ತಾವು ಬಂದದನ್ನು ಖಚಿತಪಡಿಸಲು ಈ ಫೋಟೋ. ಹಾ, ಬಫೆ ಊಟದ ಬಗ್ಗೆ ಒಂದು ಸನ್ನಿವೇಶ ಇದು ಕೇಳಿ. ಮದುವೆಗೆ ಹೋಗಿದ್ದೆ ಅಂದೆ ಅಲ್ವಾ? ಹೌದು, ತುಂಬಾ ಶ್ರೀಮಂತರಲ್ಲದೆ ಹೋದ್ರೂ ತಕ್ಕ ಮಟ್ಟಿನ ಅನುಕೂಲಿಸ್ತಾರೆ. ಒಬ್ಬಳೆ ಮಗಳು ಎನ್ನುವ ಕಾರಣಕ್ಕೆ ಶ್ರೀಮಂತತನದವರನ್ನು ಹುಡುಕಿ ಮದುವೆಗೆ ತಯಾರಿ ನಡೆಸಿದ್ರು. ನಮಗೂ ಆಮಂತ್ರಣ ಪತ್ರಿಕೆ ಬಂದಿತ್ತು. ವಾರದ ಮಧ್ಯೆ ಆದ್ದರಿಂದ ನಾನು ಹೊರಡುವುದು ಅನಿವಾರ್ಯವಾಗಿತ್ತು. ಹಾಲ್ಗೆ ಬಂದಾಗ ಮದುವೆ ನಡೆಯಿತು. ಹೆಚ್ಚೇನು ಜನರು ಕಂಡುಬರಲಿಲ್ಲ. ಆರಾಮಾಗಿ ಬಾಳೆಯಲ್ಲಿ ಊಟ ಮಾಡಬಹುದು ಎಂದುಕೊಂಡು ನಿರಾಳವಾಗಿದ್ದೆ. ಕೆಲವೇ ಸಮಯದಲ್ಲಿ ತಂಡೋಪತಂಡವಾಗಿ ಜನ ಬರಲಾರಂಭಿಸಿದ್ರು. ಓಹ್, ಬೇಗನೆ ಹೋಗಿ ಟೇಬಲ್ ನೋಟಕ್ಕೆ ಕುಳಿತುಕೊಳ್ಳಬೇಕು ಎಂದುಕೊಂಡು ಊಟದ ಹಾಲ್ನತ್ರ ಬಂದ್ರೆ ಆಗಲೇ ಫುಲ್. ಮತ್ತೆ ವಾಪಸ್ ಬಂದು ಮದುಮಕ್ಕಳಿಗೆ ಹರಸಿ ಊಟಕ್ಕೆ ಹೋಗೋಣ ಎಂದು ಬಂದೆ. ಮದುಮಕ್ಕಳಿಗೆ ಅಕ್ಷತೆ ಹಾಕಿ ಹರಸಿ ಊಟದ ಹಾಲ್ನತ್ರ ಬಂದ್ರೆ ಒಂದು ಪಂಕ್ತಿ ಊಟಕ್ಕೆ ಕುಳಿತಿದ್ದಾರೆ, ಅವರ ಹಿಂದೆ ಇನ್ನೊಂದು ಪಂಕ್ತಿ ಊಟಕ್ಕೆ ಲೈನ್ ನಲ್ಲಿ ನಿಂತಿದ್ದಾರೆ. ಅಯ್ಯಯ್ಯೋ, ಈಗೇನ್ ಮಾಡುದು? ಆಚೆ ಈಚೆ ನೋಡಿದರೆ ಪರಿಚಯದ ಹುಡುಗಿಯೊಬ್ಬಳು ಕಂಡಳು. ಆಂಟಿ, ಊಟಕ್ಕೆ ಎಂದು ಕೈಯಲ್ಲೇ ಸನ್ನೆ ಮಾಡಿದಳು. ಹೋಗ್ಬೇಕಮ್ಮ ಎಂದು ಊಟಕ್ಕೆ ಕುಳಿತಿರುವ ಜನರ ತೊಡಿದೆ. ಅಯ್ಯೋ, ಇದು ಮುಗಿಯುವಾಗ 2 ಗಂಟೆ ಆಗ್ತದೆ ಎಂದು ವಿಜಯದ ಸಂಕೇತದಂತೆ ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ತೋರಿಸಿದಳು. ನಂಗೂ ಹೌದೆನಿಸ್ತು. ಏನ್ ಮಾಡೋದು ಎಂದು ಅವಳ ಸನ್ನೆಯಿಂದ ವಿಚಾರಿಸಿದೆ. ಅವಳು ತಟ್ಟೆ ಊಟಕ್ಕೆ ಮೇಲೆ ಹೋಗೋಣ ಎಂದು ಬಾಲ್ಕನಿ ಹತ್ತ ನೋಡಿದಳು. ಒಮ್ಮೆ ಬೇಡವೆನಿಸಿದರೂ ಊಟಕ್ಕೆ ಕುಳಿತವರು ಎದ್ದರೆ ಅವರ ಹಿಂದೆ ಊಟಕ್ಕೆ ಕೂರಲು ನರ ಸಾಲು ನಿಂತಿತ್ತು. ಇದು ಆಗೋದಲ್ಲ ಎನಿಸಿ ಒಪ್ಪಿಗೆ ಎಂಬಂತೆ ತಲೆಯಾಡಿಸಿದೆ. ಬನ್ನಿ ಎಂದು ಕರೆದವಳ ಹಿಂದೆ ಹೊರಟೆ. ಬಾಲ್ಕನಿಗೆ ಹೋಗಲು ಸುಮಾರು ಮೆಟ್ಟಿಲಿದ್ದಿತ್ತು. ನನ್ನೆ ದಡೂತಿ ದೇಹದೊಂದಿಗೆ ಮೇಲೆ ಹತ್ತುವುದು ಕಷ್ಟವೆನಿಸಿ ಅಲ್ಲೇ ನಿಂತೆ. ಆಂಟಿ, ನಾನು ಮುಂದೆ ಹೋಗ್ತೇನೆ, ನಿನ್ನ ನಿಧಾನವಾಗಿ ಬನ್ನಿ ಎಂದವಳೆ ಸುಮಾ ಮುಂದೆ ನಡೆದಳು. ಒಂದೇ ಮೆಟ್ಟಿಲೇರುವಲ್ಲಿ ಏದುಸಿರು ಬರತೊಡಗಿತು. ಮಾತ್ರವಲ್ಲ, ಹಸಿವೆಯಿಂದಲೂ ಕಂಗಾಲಾಗಿದ್ದೆ. ಒಂದು ಮೆಟ್ಟಿಲು ಹತ್ತುವುದು ಮತ್ತೆ ಹಿಂದಿನವರಿಗೆ ದಾರಿ ಬಿಟ್ಟು ಕೊಡುವುದು ಮಾಡುತ್ತಿದ್ದೆ. ಹೀಗೆ ಸುಮಾರು 15-20 ನಿಮಿಷ ಹಿಡಿಯಿತು. ಅಂತೂ ಇಂತೂ ಊಟದ ಹಾಲ್ಗೆ ಬಂದೆ ಅನ್ನಿ. ಅಪ್ಪಾ, ಕೆಳಗಿರುವ ಜನಕ್ಕಿಂತ ದುಪ್ಪಟ್ಟು ಜನರು ಮೇಲಿದ್ದಾರೆ. ನಾನು ಕೆಳಗೇನೆ ಒಂದು ಬದಿಲಿ ಕೂತ್ಕೊಳ್ತಿದ್ದೆ, 3ನೇ ಪಂಕ್ತಿಯಲ್ಲಾದರೂ ಆರಾಮಾಗಿ ಊಟ ಮಾಡಬಹುದಿತ್ತು ಎಂದು ಎಣಿಸಿದ್ದು ಸುಳ್ಳಲ್ಲ. ಹೀಗೆ ಯೋಚಿಸಿ ಮೆಟ್ಟಲಿಳಿಯಲು ಕಾಲಿಡುತ್ತಿರುವಂತೆ ಆಂಟಿ ಎನ್ನುವ ಕರೆ ಕೇಳಿ ತಿರುಗಿ ನೋಡಿದೆ. ಸುಮ ಎರಡೂ ಕೈಯಲ್ಲಿ ಎರಡೂ ತಟ್ಟೆಯಲ್ಲಿ ಊಟ ಬಡಿಸಿಕೊಂಡು ಕರೆಯುತ್ತಿದ್ದಳು. ಹಿಂದಿರುಗಿ ಹೋಗಿ ಅವಳು ಕೊಟ್ಟ ಪ್ಲೇಟ್ ತೆಗೆದುಕೊಂಡು ಊಟಕ್ಕೆ ಎಲ್ಲಿ ಕೂರೋದು? ಸುತ್ತಮುತ್ತ ನೋಡಿದ್ರು ಒಂದೇ ಒಂದು ಕುರ್ಚಿ ಖಾಲಿ ಇಲ್ಲ. ಮೆಟ್ಟಲೇರಿ ಬಂದೇ ಸುಸ್ತಾಗಿರುವ ನನಗೆ ನಿಂತುಕೊಂಡು ಊಟ ಮಾಡಲು ಖಂಡಿತ

0: ಸಾಧ್ಯವಿಲ್ಲ ಎಂದು ಸಪ್ಪೆ ಮೋರೆ ಹಾಕಿಕೊಂಡಂತೆ. ಅಷ್ಟರಲ್ಲಿ ಒಬ್ಬ ಪುಣ್ಯಾತ್ಮ ಒಮ್ಮೆಯ ಊಟ ಮುಗಿಸಿ ಎರಡನೇ ಸಲಕ್ಕೆ ಬಡಿಸಿಕೊಳ್ಳಲು ಕುರ್ಚಿ ಬಿಟ್ಟೆದ್ದ. ಈಗ ತಟ್ಟನೆ ಹೋಗಿ ಸುಮ ಕುರ್ಚಿ ಎಳೆದು ತಂದು ಕೂತ್ಕೊಳ್ಳಿ ಎಂದು. ಕುರ್ಚಿಯಲ್ಲಿ ಕುಳಿತುಕೊಂಡು ಊಟ ಮಾಡಲು ತಟ್ಟೆ ನೋಡ್ತೇನೆ, ಅನ್ನ ಸಾರು ಹುಳಿ ಪಲ್ಯ ಕೋಸಂಬರು ಉಪ್ಪಿನಕಾಯಿ ಉಪ್ಪು ಎಲ್ಲವೂ ಮಿಕ್ಸ್ ಆಗಿದೆ. ಇದನ್ನು ನೋಡುತ್ತಿದ್ದ ನಾನು ಹಿಂದೆಲ್ಲ ಊಟ ಮಾಡುತ್ತಿದ್ದ ರೀತಿ ನೆನಪಿಗೆ ಬಂತು. ನೀವು ಕೇಳ್ತೀರಾ? ಕೇಳಿ. 10 ವರ್ಷಗಳ ಹಿಂದೆ ಊಟದ ಪರಿ ನೋಡಲು ಚಂದ, ಹೇಗೆ ಗೊತ್ತಾ? ಟೇಬಲ್ ಮೇಲೆ ಎಲೆ ಹಾಕಿ ನೀರು ಹಾಕಿ ತೊಳೆದ ನಂತರ ಉಪ್ಪ ಬಡಿಸ್ತಿದ್ದರು. ಉಪ್ಪಿನಕಾಯಿ ಆರಂಭಿಸಿ ಅನ್ನ ಸಾರಿನವರೆಗೆ ಬಡಿಸ್ತಿದ್ದರು. ಆರಾಮಾಗಿ ಊಟ ಮಾಡ್ತಿದ್ದೆ. ನಂತರ ಬಂದ ಅನ್ನ ಹುಳಿ ಅದನ್ನೆಲ್ಲ ಶಿಸ್ತಿನಲ್ಲೇ ತಿನ್ನುತ್ತಿದ್ದೆ. ನಂತರ ಬರುವ ಪಾಯಸ ಲಾಡು ಜೊತೆಯಲ್ಲೇ ಬರುತ್ತಿದ್ದರಿಂದ ಪಾಯಸಕ್ಕೆ ಲಾಡು ಹುಡಿ ಮಾಡಿಕೊಂಡು ಕಲಸಿ ತಿನ್ನುತ್ತಿದ್ದೆ. ನಂತರ ಬರುವ ಮಜ್ಜಿಗೆ ಅನ್ನ ಉಂಟ, ಅದನ್ನು ಅನ್ನ ಕಲಸಿಕೊಂಡು ಊಟ ಮಾಡುವ ಚಂದ ನೋಡುವುದೇ ಚಂದ. ಉಪ್ಪಿನಕಾಯಿ ನೆಕ್ಕಿಕೊಂಡು ಊಟ ಮಾಡುವ ಪರಿ ಇದೆಯಲ್ಲ, ಬಹಳ ಸುಂದರ. ಕೊನೆಯಲ್ಲಿ ನಾನು ಊಟ ಮಾಡಿದ ಎಲೆಯಲ್ಲಿ ಉಳಿಯೋದು ಅಂದ್ರೆ ಕರಿಬೇವಿನ ಕಡ್ಡಿ ಮತ್ತು ಒಗ್ಗರಣೆ ಹಾಕಿದ ಒಣಮೆಣಸು, ಬಿಟ್ರೆ ಬೇರೆ ಏನಿಲ್ಲ. ಕೆಲವರು ನನ್ನ ಎಲೆ ನೋಡಿ ಮದುವೆಗೆ ಕೊಟ್ಟ ಮುಯಿ ಹಣ ವಾಪಸ್ ಬಂತು ಎಂದರೆ, ಇನ್ನು ಕೆಲವರು ಮಕ್ಕಳಿಗೆ ನಾನು ಊಟ ಮಾಡಿದ ಎಲೆಯನ್ನು ತೋರಿಸಿ ಊಟ ಮಾಡಿದ್ರೆ ಹೀಗೆ ಮಾಡಬೇಕು ಎಂದು ಉದಾಹರಿಸುತ್ತಿದ್ದರು. ಇನ್ನು ಕೆಲವರು ತೆಳ್ಳಗಿನ ಮೈ ಕಟ್ಟಿನವರು ಅದಕ್ಕೆ ದಪ್ಪ ಆಗೋದು ಎಂದು ಕುಂಕು ಮಾತಾಡ್ತಿದ್ರು. ಇದಕ್ಕೆಲ್ಲ ನನ್ನ ಮುಗುಳ್ನಗು ಮಾತ್ರ ಉತ್ತರವಾಗ್ತಿತ್ತು. ಇದರಲ್ಲಿ ಯಾವುದೇ ಸಂಕೋಚ ಇರಲಿಲ್ಲ. ಆಂಟಿ ಆಂಟಿ ಎಂದು ಭುಜ ಅಲಗಿಸಿದ್ರಲ್ಲೇ ಮತ್ತೆ ನೆನಪಾದದ್ದು ನಾನು ಊಟಕ್ಕೆ ಕುಳಿತಿದ್ದೇನೆ ಎಂದು. ಎಲ್ಲವೂ ಮಿಕ್ಸ್ ಆಗಿದೆ, ಹೇಗೆ ಊಟ ಮಾಡೋದು ಎಂದು ಸುಮಾಳತ್ತ ನೋಡಿದ್ರೆ ಅವಳು ಆಗ್ಲೇ ಊಟ ಮುಗಿಸಿ ಕೈ ತೊಳೆದುಕೊಳ್ಳಲು ಹೋಗಿದ್ದಳು. ಒಮ್ಮೆ ತಟ್ಟೆಯನ್ನು ನೋಡಿ ಎಲ್ಲವನ್ನು ಒಂದೇ ಹೊಟ್ಟೆಗೆ ತಾನೇ ಹೋಗುದು ಎಂದು ಊಟ ಮಾಡತೊಡಗಿದೆ. ಉಪ್ಪಿನಕಾಯಿಯು ಮಿಕ್ಸ್ ಆಗಿದ್ದರಿಂದ ತುಂಬಾ ಖರವಾಯಿತು. ನೀರಿಗಾಗಿ ಅತ್ತಿತ್ತ ನೋಡಿದರೆ ಪ್ಲಾಸ್ಟಿಕ್ ಲೋಟಗಳನ್ನು ಟೇಬಲ್ ಮೇಲೆ ಜೋಡಿಸಿಟ್ಟು ನೀರು ಸುರಿಯುತ್ತಿದ್ದರು. ನೀರು ತರಲು ಎದ್ದರೆ ಮತ್ತೆ ಕುರ್ಚಿ ಸಿಗುವುದಿಲ್ಲ ಎಂದು ಬಾಯಿ ಓಪನ್ ಮಾಡಿ ಹಾ ಹೂ ಎಂದು ಊದಿಕೊಳ್ಳತೊಡಗಿದೆ. ಕಣ್ಣೂಗಿನಲ್ಲಿ ನೀರು ಸುರಿಯುತ್ತಿತ್ತು. ಇದನ್ನು ಸುಮಾರು 10 ಹರೆಯದ ಹೆಣ್ಣು ಮಗು ಒಬ್ಬಳು ನೋಡಿದಳು. ತಗೊಳ್ಳಿ ದೊಡಮ್ಮ ಎಂದು ನೀರಿನ ಲೋಟವನ್ನು ಕೊಟ್ಟಳು. ಆ ಮಗುವಿಗೆ ಮೂಗು ಒರೆಸಿಕೊಳ್ಳುತ್ತಲೇ ಥ್ಯಾಂಕ್ಸ್ ಎಂದು ಹೇಳಿದೆ. ಪಾಯಸ ಬೇಕಾಗಿತ್ತು. ಪಾಯಸದ ಕೌಂಟರ್ ಎಲ್ಲಿದೆ ಎಂದು ನೋಡಿದರೆ ಅದು ಹಾಲ್ನ ಇನ್ನೊಂದು ಮಗುಲಲ್ಲಿದೆ. ಅಯ್ಯೋ ಯಾರು ಹೇಳ್ತಪ್ಪ ಎಂದುಕೊಳ್ಳುವಾಗಲೇ ಸುಮ ಪ್ರತ್ಯಕ್ಷಳಾದ್ಲು. ಪಾಯಸ ಬೇಕಿತ್ತ ಆಂಟಿ ಎಂದು ಕೇಳಿದ್ದವಳೆ ತಟ್ಟೆ ತೆಗೆದುಕೊಂಡು ಹೋಗಿ ಪಾಯಸ ತಂದಳು. ಪಾಯಸ ಸವಿಯತೊಡಗಿದೆ. ಮಜ್ಜಿಗೆಯನ್ನ ಬೇಕ್ರೂ ತೆಗೆದುಕೊಳ್ಳುವ ಮನಸ್ಸು ಮಾಡಲಿಲ್ಲ. ಅಂತೂ ಇಂತೂ ಊಟ ಮುಗೀತು ಅನ್ನಿ. ಊಟ ಮುಗಿಸಿದವಳೆ ನಿಧಾನಕ್ಕೆ ಕುರ್ಚಿ ಬಿಟ್ಟಿದ್ದೆ. ಆದರೂ ಒಮ್ಮೆ ಕುರ್ಚಿ ಹತ್ತ ನೋಡಿದೆ. ಇದೊಂದು ಸಾಮಾನ್ಯ ಸೀಟು, ಆದರೂ ಈ ಸೀಟಿಗಾಗಿ ಏನೆಲ್ಲ ಕಿತ್ತಾಟ ನಡೆಯುತ್ತಿದೆ. ಇದು ಸಾಮಾನ್ಯವಾಗಿ ಬಸ್ಸು ಸಭೆ ಸಮಾರಂಭ ಅಷ್ಟೇ ಏಕೆ, ರಾಜಕೀಯದಲ್ಲೂ ಕುರ್ಚಿಗಾಗಿ ಕಿತ್ತಾಟ? ಒಬ್ಬಬ್ಬಾ ಏನು ಮಹಿಮೆನಪ್ಪ ಕುರ್ಚಿದ್ದು ಎಂದೆನಿಸ್ತು. ಮುಗುಳ್ನಗು ತಂತಾನೇ ತುಟಿಯಲ್ಲರಳಿತು. ಏನು ಆಂಟಿ ಕೈ ತೊಳೆಯಲ್ವಾ ಎಂದವಳೆ ಸುಮಾ ಮುನ್ನಡೆದಳು. ನಾನು ಊಟದ ತಟ್ಟೆಯನ್ನು ಇಂಜಲು ಬಟ್ಟಲು ಹಾಕುವ ಬಾಕ್ಸ್ಗೆ ಹಾಕಿ ಕೈ ತೊಳೆದೆ. ಅಷ್ಟರಲ್ಲಿ ಸುಮ ಐಸ್ ಕ್ರೀಮ್ ತಂದಳು. ಐಸ್ ಕ್ರೀಮ್ ತಿನ್ನುತ್ತಲೇ ಮೆಟ್ಟಲಿಳಿಯೋದು ಎಂದುಕೊಂಡು ಆಗ ಹಸಿವೆಯಿಂದ ಮೆಟ್ಟಿಲು ಏರಲಾಗುತ್ತಿರಲಿಲ್ಲ, ಈಗ ಹೊಟ್ಟೆ ಭರ್ತಿಯಾಗಿ ಮೆಟ್ಟಲಿಳಿಯಲಾಗುತ್ತಿರಲಿಲ್ಲ. ವಯಸ್ಸು ನನ್ನ ದೇಹ ನನ್ನ ಮನಸ್ಸು ಎರಡೂ ಸಮ್ಮತಿಸಲಿಲ್ಲ. ಕೊನೆಗೆ ಐಸ್ ಕ್ರೀಮ್ ಅನ್ನು ಕೈ ತೊಳೆಯಲು ಬಂದ ನೀರು ಕೊಟ್ಟ ಆ ಮಗುವಿಗೆ ಕೊಟ್ಟು ನಿಧಾನವಾಗಿ ಮೆಟ್ಟಲಿಳಿಯತೊಡಗಿದೆ. ಮೆಟ್ಟಲಿಳಿದು ನೋಡ್ತೇನೆ, ಎರಡನೇ ಪಂಕ್ತಿಯ ಊಟ ಸಾಗುತ್ತಿತ್ತು. ಇನ್ನು ನಿಂತರೆ ಆಗಲಿಲ್ಲವೆಂದು ಮದುಮಗಳ ಅಪ್ಪ ಅಮ್ಮನಲ್ಲಿ ಮತ್ತೆ ಸಿಗೋಣವೆಂದು ನುಡಿದು ಮನೆಗೆ ಹೋಗಲು ಬಸ್ಸಿಗೆ ಕಾಯತೊಡಗಿದೆ. ಹೇಗನ್ನಿಸ್ತು ನನ್ನ ಅಪ್ಪ ಊಟದ ಅನುಭವ? ಇಂಥ ಅನುಭವ ನಿಮಗೂ ಆಗಿರ್ಬೇಕಲ್ಲ, ಆಗಿದ್ರೆ ನನಗೂ ತಿಳಿಸಿ. ನಮಸ್ಕಾರ.
1: ಇದುವರೆಗೆ ಮುಕ್ತ ದಾಮೋದರ್ ಚೇರ್ಕಾಡಿ ಅವರಿಂದ ಲಘು ಧಾಟಿಯ ಭಾಷಣ ಕೇಳಿದಿರಿ. ಈಗ ಕೇಳಿ ಬಿಆರ್ ಛಾಯಾ ಹಾಡಿರುವ ಭಾವಗೀತೆ ಮೀನೊಂದು ಮಿಂಚಿ ಓಡಾಡಿದೆ.

0: ಈಗ ಆಧುನಿಕ ಆಹಾರ ಪದ್ಧತಿಗಳಿಂದಾಗುವ ಮಕ್ಕಳ ಬೆಳವಣಿಗೆಯಲ್ಲಿನ ತೊಂದರೆಗಳು ಈ ಕುರಿತು ಫಾದರ್ ಮುಲ್ಲರ್ ಆಸ್ಪತ್ರೆಯ ಡಾಕ್ಟರ್ ಸುಧೀರ್ ಪ್ರಭು ಅವರಿಂದ ಭಾಷಣ.
1: ಎಲ್ಲರಿಗೂ ನಮಸ್ಕಾರ. ಈಗಿನ ಮಕ್ಕಳ ಆಹಾರ ಸೇವನೆಯ ಮಾದರಿಗಳೇ ಬದಲಾಯಿಸಿದಂತಹದು.

ಎಲ್ಲರಿಗೂ ತಿಳಿದಿರುವ ಸಂಗತಿ. ಅದರಲ್ಲಿಯೂ ಪೋಷಕರಲ್ಲಿ ಕಳಕಳಿ ಹುಟ್ಟಿಸುವ ಸಂಗತಿ ಏನಂದ್ರೆ, ತ್ವರಿತ ಹಾಗೂ ಅನುಕೂಲವಾದ ಆಹಾರಗಳ ಕಡೆ ಮಕ್ಕಳ ಒಲವು. ಹೆತ್ತವರು ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ, ಈ ತ್ವರಿತ ಆಹಾರಗಳು ಉಪಹಾರ ಗೃಹ ಹಾಗೂ ಬೇಕರಿನಿಸುಗಳಿಗೆ ಸೀಮಿತವಾಗದೆ ನಾವು ನಮ್ಮ ಮನೆ ಆಹಾರದಲ್ಲಿಯೂ ಈ ಬದಲಾವಣೆಗೆ ಮೊರೆ ಹೋಗಿರುತ್ತೇವೆ. ಇದರ ಪರಿಣಾಮವೇ ಮಕ್ಕಳಲ್ಲಿ ಹೆಚ್ಚುತ್ತಿರುವ ದಡೂತಿ ದೇಹದಾಕಾರ. ಇದೇ ಮುಂದೆ ಹೋಗಿ ಅವರು ದೊಡ್ಡವರಾದಾಗ ರಕ್ತದೊತ್ತಡ ಹಾಗೂ ಮಧುಮೇಹದಂತಹ ಕಾಯಿಲೆಗಳಿಗೆ ಅನುಗುಣವಾಗುತ್ತದೆ. ತ್ವರಿತ ಆಹಾರ ಎಂದ ತಕ್ಷಣ ಮನಸ್ಸಿಗೆ ಬರುವುದು ಪಿಜ್ಜಾ, ಬರ್ಗರ್, ನೂಡಲ್ಸ್, ಮಂಚೂರಿಯನ್, ಕುರುಕುರು ಬೇಕರಿ ತಿನಿಸುಗಳು. ಆದರೆ ಮನೆಯಲ್ಲಿ ನಾವು ತಯಾರಿಸುವ ತಿನಿಸುಗಳಲ್ಲಿ ಉಪ್ಪು, ಸಕ್ಕರೆ ಹಾಗೂ ಕೊಬ್ಬಿನಾಂಶ ಬಳಸುವುದರಿಂದ ಅಷ್ಟೇ ತೊಡಕು ಮಕ್ಕಳ ಬೆಳವಣಿಗೆಯಲ್ಲಿ ಆಗಬಹುದು. ಇದರಲ್ಲಿಯೂ ಟಿವಿ ನೋಡಿ ತಿನ್ನುವ ಅಭ್ಯಾಸವಿದ್ದರೆ ಇದಕ್ಕೆ ಇನ್ನೂ ತೊಡಕು ಉಂಟು ಮಾಡಬಹುದು. ಇಲ್ಲಿ ಹೆತ್ತವರು ಗಮನಿಸಬೇಕಾದ ಅಂಶವೇನೆಂದರೆ, ಈ ತ್ವರಿತ ಆಹಾರಗಳ ಸಂಪೂರ್ಣ ನಿರ್ಬಂಧ ಮಕ್ಕಳಲ್ಲಿ ಹೇರಲಾಗುವುದಿಲ್ಲ. ಇದನ್ನು ಬಹಳ ಜಾಣ್ಮೆಯಿಂದ ನಿಯಂತ್ರಿಸುವುದು ಮುಖ್ಯ. ಮಕ್ಕಳ ಆಹಾರ ಸೇವನೆಯ ಮೇಲೆ ಬಹುಮುಖ್ಯವಾದ ಪ್ರಭಾವ ಬೀರುವ ಅಂಶಗಳೇನೆಂದರೆ, ಮೊದಲನೆಯದು ಮನೆಯ ಪರಿಸರ, ಮಗುವಿನ ಸುತ್ತಮುತ್ತಲಿನ ಸಮಾಜ ಪ್ರವೃತ್ತಿಗಳು, ಮಾಧ್ಯಮಗಳ ಪ್ರಭಾವ, ಸಹಪಾಠಿಗಳ ಒತ್ತಡ ಹಾಗೂ ರೋಗ ರುಜಿನಗಳು. ಈ ಎಲ್ಲಾ ಪ್ರಭಾವದ ಪರಿಣಾಮ ಈಗಿನ ಆಹಾರ ಪದ್ಧತಿಗಳು ಕೂಡ. ಯಾವ ರೀತಿಯಲ್ಲಿ ಈ ಆಹಾರ ಪ್ರಭಾವ ನಮ್ಮ ಮಕ್ಕಳಲ್ಲಿ ನಾವು ನೋಡಬಹುದೆಂದರೆ, ಈಗಿನ ಮಕ್ಕಳಲ್ಲಿ ಹಾಲಿನ ಸೇವನೆ ಕಡಿಮೆಯಾಗಿದೆ. ಊಟಗಿಂತ ಮಕ್ಕಳಿಗೆ ತಿಂಡಿಯ ಸೇವನೆ ಇಷ್ಟ. ಅದರಲ್ಲೂ ತಿಂಡಿ ಸೇವನೆಯ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ಮನೆಗಿಂತ ಹೊರಗಡೆಯಲ್ಲಿ ಆಹಾರ ಸೇವನೆ ಮಕ್ಕಳಲ್ಲಿ ಜಾಸ್ತಿ ಆಗಿದೆ. ಅವರಿಗೆ ಪೌಷ್ಟಿಕ ರಹಿತ ಆದರೆ ಬೇಗ ಹೊಟ್ಟೆ ತುಂಬುವಂತಹ ಶಕ್ತಿ ನೀಡುವ ಆಹಾರಗಳು ಬೇಕು. ಅದರಲ್ಲಿ ಕೂಡ ಸಿಹಿಯಾದ ತಂಪು ಪಾನೀಯಗಳು, ಬೇಕರಿಯ ಕುರುಕುರು ತಿಂಡಿಗಳು, ಹಾಲಿನ ಸಿಹಿ ಭಕ್ಷ್ಯಗಳು, ಆಹಾರ ಸಿಹಿಕಾರಗಳು ಹಾಗೂ ಹೂ ತಿಂಡಿಗಳು ಅವರಿಗೆ ಬಹುಪ್ರೀತಿ. ಮನೆಯ ಪರಿಸರ ಇದು ಪುಟ್ಟ ಮಕ್ಕಳು ಹಾಗೂ ಶಾಲಾ ಪೂರ್ವ ಮಕ್ಕಳ ಆಹಾರ ಪದ್ಧತಿಗೆ ಬಹುದೊಡ್ಡ ಪ್ರಭಾವ. ಹಾಲಿನ ಸೇವನೆ ಮೊದಲನೇ ವರ್ಷ ನಂತರ ಮಕ್ಕಳಲ್ಲಿ ಕಡಿಮೆಯಾಗುತ್ತಾ ಬರುತ್ತದೆ. ಹಾಗೆಯೇ ತರಕಾರಿಗಳ ಸೇವನೆ ಎರಡನೇ ವರ್ಷದಿಂದ ಕಡಿಮೆಯಾಗುತ್ತಾ ಹೋಗಬಹುದು. ಇವಾಗ ಧಾನ್ಯ, ಬೇಳೆಕಾಳು, ಸಿಹಿ ತಿನಿಸುಗಳಿಗೆ ಮಕ್ಕಳು ತೋರಿಸಬಹುದು. ಅಗಿಯಲು ಕಷ್ಟಕರವಾದ್ದರಿಂದ ಮಾಂಸಾಹಾರಗಳಿಗೆ ಸಣ್ಣ ಮಕ್ಕಳು ಜಾಸ್ತಿ ಒಲವು ತೋರಿಸಲು ಹಿಂಜರಿಯುತ್ತಾರೆ. ಆಹಾರದಲ್ಲಿ ಇಷ್ಟಗಳು ಮತ್ತು ಇಷ್ಟಪಡದಿರುವಿಕೆಗಳು ಬಹಳ ಸಣ್ಣ ಪ್ರಾಯದಿಂದಲೇ ಶುರುವಾಗಿ ಇದು ಪ್ರೌಢಾವಸ್ಥೆಯಲ್ಲೂ ಮುಂದುವರಿಯಬಹುದು. ಹೆತ್ತವರು ಹಾಗೂ ಒಡಹುಟ್ಟಿದವರು ಮಕ್ಕಳಿಗೆ ಆದರ್ಶರಾಗಿರುತ್ತಾರೆ. ಎಷ್ಟರ ಮಟ್ಟಿಗೆಂದರೆ ಅವರ ಹಾವಭಾವ, ನಡೆ ಬಗೆ, ಸ್ವಭಾವ ಎಲ್ಲದರನ್ನು ಅನುಕರಣಿಸಲು ಮಕ್ಕಳು ಬಯಸುತ್ತಾರೆ. ಹಾಗೆಯೇ ಆಹಾರ ಸೇವನೆಯಲ್ಲೂ ಇದರ ಪ್ರಭಾವವನ್ನು ನಾವು ನೋಡಬಹುದು. ತಂದೆ ಅಥವಾ ತಾಯಿಗೆ ಇಷ್ಟವಾಗದ ಹಣ್ಣು ಅಥವಾ ತರಕಾರಿ ಮಗು ಕೂಡ ತಿನ್ನುವುದೇ ಇಲ್ಲ. ಅದು ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದಾದರೆ ನೀವು ಕೂಡ ತಿನ್ನಲು ಶುರು ಮಾಡಬೇಕು. ಮಕ್ಕಳಿಗೆ ತಮ್ಮಷ್ಟಕ್ಕೆ ತಾವು ಪೌಷ್ಟಿಕ ಆಹಾರಗಳ ಆಯ್ಕೆ ಮಾಡುವ ಸಾಮರ್ಥ್ಯ ಇರುವುದಿಲ್ಲ. ಅಂತಹ ಆಹಾರಗಳನ್ನು ನೀಡುವುದು ಪೋಷಕರ ಕರ್ತವ್ಯವಾಗಿರುತ್ತದೆ. ಆಹಾರ ಸೇವಿಸುವ ನಿರ್ಧಾರವನ್ನು ನಾವು ಮಕ್ಕಳ ಜೊತೆಗೆ ತೆಗೆದುಕೊಳ್ಳಬಹುದು. ಕುಟುಂಬದವರು ಎಲ್ಲ ಒಟ್ಟಿಗೆ ಆಹಾರ ಸೇವಿಸಬೇಕು. ಕನಿಷ್ಠ 5 ದಿನಕ್ಕೊಮ್ಮೆ ಎಂದು ಮನೆಯಲ್ಲಿ ರೂಢಿ ಮಾಡಿಸಿಕೊಳ್ಳಬೇಕು. ನಿರ್ಧಾರಿತ ಸಮಯದಲ್ಲಿ ಕುಟುಂಬದವರು ಆಹಾರ ಸೇವಿಸಬೇಕು. ಊಟ ಮಾಡುವ ವೇಳೆ ಇತರ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳದು. ಉದಾಹರಣೆಗೆ ಮೊಬೈಲ್, ಟಿವಿ, ವಿಡಿಯೋ ಗೇಮ್ ಎಲ್ಲಿ ತಲ್ಲಿನರಾಗಬಾರದು. ಆಹಾರ ತಯಾರಿಕೆಯ ಬಗ್ಗೆ ಮುಂಚಿತವಾಗಿಯೇ ಯೋಚಿಸಿ ನಿರ್ಧರಿಸಿದರೆ ಇವುಗಳನ್ನು ಅನುಸರಿಸುವುದು ಸುಲಭವಾಗುತ್ತದೆ. ಸಂಶೋಧನೆಗಳ ಪ್ರಕಾರ ದೊಡ್ಡ ಮಕ್ಕಳು ಹಾಗೂ ಹದಿಹರೆಯರು ಕುಟುಂಬದವರ ಜೊತೆಗೆ ಊಟ ಮಾಡಿದರೆ ಅವರಿಗೆ ಪೌಷ್ಟಿಕ ಆಹಾರದ ಮಹತ್ವ ಬೇಗನೆ ತಿಳಿದು ಬರುವುದೆಂದು ಸಾಬೀತಾಗಿದೆ. ಆಹಾರ ಸೇವಿಸಲು ನಿರ್ದಿಷ್ಟ ಸಮಯವನ್ನು ಬದಿಗಿಡಬೇಕು. ಆಗಾಗ ಆಹಾರ ಸಂಬಂಧಿಸಿದ ಚರ್ಚೆಗಳು ಉತ್ತಮ. ಆಹಾರ ಸಂಬಂಧಿಸಿ ಮಗುವಿಗೆ ಪ್ರೋತ್ಸಾಹ ಹಾಗೂ ಪ್ರಶಂಸೆ ಕೆಲವೊಮ್ಮೆ ಅತ್ಯಗತ್ಯ. ತಟ್ಟೆಯಲ್ಲಿರುವ ಆಹಾರವನ್ನು ಸಂಪೂರ್ಣವಾಗಿ ಮುಗಿಸಲೇಬೇಕೆಂದು ಯಾವಾಗಲೂ ಕೂಡ ಮಕ್ಕಳಲ್ಲಿ ಒತ್ತಡ ಹೇರಬಾರದು. ಈಗ ಎರಡನೆಯದು ಮಗುವಿನ ಸುತ್ತಲಿನ ಸಮಾಜ ಪ್ರತಿಗಳು. ಈಗಿನ ಸಮಯದಲ್ಲಿ ತಂದೆ ತಾಯಿ ಇಬ್ಬರು ಉದ್ಯೋಗದಲ್ಲಿರುವುದರಿಂದ ಮಕ್ಕಳು ದಿನದ 1 ಅಥವಾ ಅದಕ್ಕಿಂತ ಹೆಚ್ಚಿನ ಆಹಾರವನ್ನು ಮನೆಯಿಂದ ಹೊರಗೆ ಸೇವಿಸುವುದು ಸರ್ವೇ ಸಾಮಾನ್ಯ. ಇದು ಅಂಗನವಾಡಿ ಕೇಂದ್ರ ಇರಬಹುದು, ಶಾಲೆಗಳಲ್ಲಿ ಕೊಡುವ ಬಿಸಿ ಊಟ ಇರಬಹುದು, ಇಲ್ಲದಿದ್ದರೆ ಕೆಲವೊಮ್ಮೆ ಹೋಟೆಲ್ ಅಥವಾ ಬೇಕರಿ ತಿನಿಸುಗಳು ಕೂಡ ಆಗಿರಬಹುದು. ಇಂಥ ಜಾಗದಲ್ಲಿ ಮಕ್ಕಳು ತಿಂದರೆ ಅದರ ಆಹಾರ ಸುರಕ್ಷತೆ ಹಾಗೂ ಜಾಗದ ನೈರ್ಮಲ್ಯತೆ ನಮಗೆ ತಿಳಿದಿರುವುದಿಲ್ಲ. ಇಲ್ಲಿ ಸರಕಾರ ಹಾಗೂ ಆರೋಗ್ಯ ಇಲಾಖೆಯವರು ಆಹಾರ ಸೇವನೆ ಸಂಬಂಧಿತ ವಾತಾವರಣಗಳನ್ನು ಪರಿಶೀಲಿಸಿ ಸುರಕ್ಷಿತ ಹಾಗೂ ಪೌಷ್ಟಿಕ ಆಹಾರ ತಯಾರಿಕೆ ಸಹಾಯವನ್ನು ಒದಗಿಸಬೇಕು. ಮೂರನೆಯದು ಮಾಧ್ಯಮಗಳು. ಮಾಧ್ಯಮದಲ್ಲಿ ಮಕ್ಕಳಿಗೆ ಜಾಸ್ತಿ ಒಲವು ಜಾಹೀರಾತುಗಳು. ಹಾಗೆಯೇ ಟಿವಿ ಹಾಗೂ ಅಂತರ್ಜಾಲದಲ್ಲಿ ತೊಡಗಿಸುವ ಸಮಯ ಮಕ್ಕಳ ಚಟುವಟಿಕೆಗಳನ್ನು ಈಗ ಕ್ಷೀಣಿಸುತ್ತಾ ಬರುತ್ತಿದೆ. ಮಕ್ಕಳ ಮಲಗುವ ಕೋಣೆಯಲ್ಲಿ ಟಿವಿ ಇದ್ದಲ್ಲಿ ಮಕ್ಕಳು ಸ್ಥೂಲಕಾಯಿಗಳಾಗುವ ಸಾಧ್ಯತೆ ಜಾಸ್ತಿ. ಕೆಲವು ವಾರ ಸಂಬಂಧಿತ ಜಾಹೀರಾತುಗಳು ಹೆಚ್ಚು ಸಕ್ಕರೆ, ಉಪ್ಪು, ಕೊಬ್ಬಿನಾಂಶದ ಆಹಾರವನ್ನು ಪ್ರಚೋದಿಸಿ

0: ಸುತ್ತದೆ. ಇದನ್ನು ನೆರವೇರಿಸಲು ಉಚಿತ ಆಟದ ಸಾಮಾನುಗಳು, ಗೊಂಬೆಗಳು, ಇನ್ನಿತರ ತಂತ್ರಗಳನ್ನು ಇವರು ಉಪಯೋಗಿಸುತ್ತಾರೆ. ನಾಲ್ಕನೆಯದು ಸಹಪಾಠಿಗಳ ಒತ್ತಡ. ಇದು ದೊಡ್ಡ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಆಹಾರ ಸಂಬಂಧಿತ ಅಭಿಪ್ರಾಯ ಹಾಗೂ ಆಯ್ಕೆಗಳ ಮೇಲೆ ಕೂಡ ಪರಿಣಾಮ ಬೀಳುತ್ತದೆ. ಇದರಿಂದಾಗಿ ಮಕ್ಕಳು ಮನೆ ಆಹಾರ ತ್ಯಜಿಸಿ ಮಾರುಕಟ್ಟೆಯಲ್ಲಿ ಖ್ಯಾತವಿರುವ ಆಹಾರವನ್ನು ಪಡೆಯಲು ಇಚ್ಛೆ ತೋರಿಸಬಹುದು. ಇದನ್ನು ಒಳ್ಳೆಯ ರೀತಿಯಲ್ಲಿ ಹೆತ್ತವರು ಹಾಗೂ ಶಿಕ್ಷಕರು ಬಳಸಿಕೊಳ್ಳಬಹುದು. ಹಾಗೆಯೇ ಅನಪೇಕ್ಷಿತ ಪ್ರಭಾವಗಳ ಮೇಲೂ ಒಂದು ಕಣ್ಣು ಇಡುವುದು ಉತ್ತಮ. ಐದನೆಯದು ರೋಗಗಳು. ರೋಗಗಳ ಸಮಯದಲ್ಲಿ ಮಕ್ಕಳಲ್ಲಿ ಹಸಿವು ಕಡಿಮೆ ಆಗುತ್ತದೆ. ಅವರು ನಿಯಮಿತ ಆಹಾರ ಸೇವನೆ ಮಾಡುತ್ತಾರೆ. ಇಂಥ ಸಮಯದಲ್ಲಿ ಮಕ್ಕಳಿಗೆ ಜಾಸ್ತಿ ನೀರಿನಾಂಶ ಇರುವ ಪದಾರ್ಥಗಳು, ಪ್ರೋಟೀನ್ ಹಾಗೂ ಪೌಷ್ಟಿಕಾಂಶ ಬೇಕಾಗಬಹುದು. ಮತ್ತೆ ಈಗಿನ ಮಕ್ಕಳಲ್ಲಿ ನಾವು ಹಣ್ಣುಗಳ ರಸ ಅಥವಾ ಜ್ಯೂಸ್ ಡ್ರಿಂಕ್ಸ್ ಸೇವನೆ ಜಾಸ್ತಿ ಇದೆ. ಆದರೆ ಇಂತಹ ಜ್ಯೂಸ್ಗಳು ಸಕ್ಕರೆ ಅಂಶದಲ್ಲಿ ಜಾಸ್ತಿ ಆಗಿರುತ್ತದೆ. ಈ ಜ್ಯೂಸ್ ಅಥವಾ ಜ್ಯೂಸ್ ಡ್ರಿಂಕ್ ಸೇವನೆಯಿಂದ ಮಕ್ಕಳು ನೀರು ಹಾಗೂ ಹಾಲಿನ ಸೇವನೆ ಕಡಿಮೆಯಾಗಿಸಿಕೊಳ್ಳಿದ್ದಾರೆ. ಮಕ್ಕಳು ಉಪಯೋಗಿಸುವಾಗ ನೋಡಬೇಕಾದ ಬಹುಮುಖ್ಯವಾದ ಸಂಗತಿ ಅಂದರೆ ಅದು ಶೇಕಡ 100% ಜ್ಯೂಸ್ ಇರಬೇಕು. ಅದರಲ್ಲಿ ಸಕ್ಕರೆ ಪ್ರಮಾಣ ಇರಬಾರದು. ಹಾಗೆಯೇ ಈ ಜ್ಯೂಸಿನ ಸೇವನೆ ಮಿತವಾಗಿರಬೇಕು. 1-6 ವರ್ಷದ ಮಕ್ಕಳು ದಿವಸಕ್ಕೆ 1/2 ಗ್ಲಾಸ್ ಅಂದರೆ 1/2 ಗ್ಲಾಸ್ 2 ಬಾರಿ ಸೇವಿಸಬಹುದು. ಹಾಗೆಯೇ 6-12ರವರೆಗೆ ಮಕ್ಕಳು 1 ಗ್ಲಾಸ್ನಷ್ಟು ಜ್ಯೂಸ್ ಸೇವನೆ ಮಾಡಬಹುದು. ಇದು ದಿವಸಕ್ಕೆ 2 ಸಾಲಿ 1/2 ಗ್ಲಾಸ್ ತರ ಸೇವಿಸಬಹುದು. ಹಾಗೆಯೇ 6-12 ವರ್ಷದ ಮಕ್ಕಳು ಬಹುಪಾಲು ಶಾಲೆಯಲ್ಲಿರುತ್ತಾರೆ. ಅವರಿಗೆ ಲಂಚ್ ಬಾಕ್ಸ್ ಕೊಟ್ಟರೆ ಆ ಲಂಚ್ ಬಾಕ್ಸ್ ಅಲ್ಲಿ ಹಾಳಾಗದೇ ಇರೋ, ಕಾಯಿಸದೆ ಅಥವಾ ಫ್ರಿಡ್ಜ್ ಉಪಯೋಗಿಸದೇ ಇರೋ ಒಂದೇ ಬಗೆಯ ತಿಂಡಿ ಅದರಲ್ಲಿ ಸಾಮಾನ್ಯವಾಗಿ ಬಳಸುತ್ತಾರೆ. ವೈವಿಧ್ಯತೆ ಇಲ್ಲದಿದ್ದರೆ ಒಂದು ಹೊತ್ತಿನ ಊಟ ಮಕ್ಕಳು ತ್ಯಜಿಸುತ್ತಾರೆ. ಇಲ್ಲದಿದ್ದರೆ ಅವರು ಹತ್ತಿರದ ಬೇಕರಿ, ಕಿರಾಣಿ ಅಂಗಡಿಯಲ್ಲಿ ಅನಾರೋಗ್ಯಕರ ತಿಂಡಿ ಸೇವಿಸುತ್ತಾರೆ. ಒಳ್ಳೆಯ ತಿನ್ನುವ ಅಭ್ಯಾಸ ಹಾಗೂ ಆಹಾರ ಪದ್ಧತಿ ಸಣ್ಣದಿಂದಲೇ ತಿಳಿಸಿದರೆ ಇಂತಹ ಸಮಸ್ಯೆ ಈ ಮಕ್ಕಳಲ್ಲಿ ಎದುರಾಗುವುದಿಲ್ಲ. ಪೌಷ್ಟಿಕತೆ ಹಾಗೂ ಪೌಷ್ಟಿಕ ಆಹಾರದ ಮಹತ್ವ ಶಾಲೆಯಲ್ಲಿ ಶಿಕ್ಷಕರು ಕೂಡ ಮಕ್ಕಳಿಗೆ ತಿಳಿಹೇಳಬೇಕು. ಪೋಷಕರ ಹಾಗೂ ಶಿಕ್ಷಕರ ಸಭೆಯಲ್ಲಿ ಇದನ್ನು ಚರ್ಚಿಸಬೇಕು. ಸ್ಕ್ರೀನ್ ಟೈಮ್ ಅಥವಾ ಸ್ಕ್ರೀನ್ ಸಮಯ, ಇದು ಒಂದು ಈಗಿನ ಸಮಯದಲ್ಲಿ ಉದ್ಭವವಾಗಿರುತ್ತಿರುವ ಬಹು ಮುಖ್ಯವಾದ ಸಂಗತಿ. ಏನೆಂದರೆ ಮಕ್ಕಳು ತಮ್ಮನ್ನು ತಾವು ಟಿವಿ, ಮೊಬೈಲ್, ವಿಡಿಯೋ ಗೇಮ್ ಅಥವಾ ಬೇರೆ ರೀತಿಯ ಸ್ಕ್ರೀನ್ ಸಮಯದಲ್ಲಿ ತೊಡಗಿಸಿಕೊಳ್ಳುವುದು. ಇದನ್ನು ಹೆತ್ತವರು 2 ವರ್ಷಕ್ಕಿಂತ ದೊಡ್ಡ ಮಕ್ಕಳಲ್ಲಿ ದಿವಸಕ್ಕೆ 2 ಗಂಟೆಗಿಂತ ಕಡಿಮೆವಾಗಿರಬೇಕು. 2 ವರ್ಷಕ್ಕಿಂತ ಕಡಿಮೆ ಮಕ್ಕಳಲ್ಲಿ ಇದು ಶೂನ್ಯವಾಗಿರಬೇಕು. ಹಾಗೆಯೇ ಮಕ್ಕಳು ಅತಿಯಾದ ಶಕ್ತಿಯುತ ಆಹಾರ ಸೇವಿಸಲು ಪ್ರಮುಖವಾದ ಕಾರಣಗಳು ಯಾವುವು? ಈಗ ಶಾಲೆಯ ಮನೆ ಸುತ್ತಲೂ ತ್ವರಿತ ಆಹಾರ ಅಂಗಡಿಗಳು ಸುಲಭವಾಗಿ ಸಿಗುತ್ತದೆ. ಮಕ್ಕಳು ಟಿವಿ ನೋಡುತ್ತಾ ಈ ಆಹಾರವನ್ನು ಸೇವಿಸಲು ಇಚ್ಛಿಸುತ್ತಾರೆ. ಹಾಗೆಯೇ ಸ್ಕ್ರೀನ್ ಟೈಮ್ ಹೆಚ್ಚಾಗಿದ್ದರಿಂದ ಅವರ ಚಟುವಟಿಕೆಗಳು, ಆಟೋಟಗಳು ಕಡಿಮೆ ಆಗುತ್ತಾ ಬಂದಿದೆ. ಈಗ ದಡೂತಿ ಅಥವಾ ಸ್ಥೂಲಕಾಯಿ ಮಕ್ಕಳಾದರೆ ಅವರಿಗೆ ಏನು ತೊಂದರೆ ಆಗಬಹುದು? ಶಾಲೆಯಲ್ಲಿ ಇತರ ಮಕ್ಕಳು ಹೀಯಾಳಿಸಬಹುದು. ಅವರಿಗೆ ಅವರ ಬಗ್ಗೆನೆ ಕೆಲವೊಮ್ಮೆ ಮನಸ್ಸಿನ ಕ್ಷೀಣತೆಗೆ ಒಳಗಾಗಬಹುದು ಹಾಗೂ ಇತರ ಮಕ್ಕಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಕಡಿಮೆಯಾಗುತ್ತದೆ. ಮಕ್ಕಳು ಈಗಾಗಲೇ ಸ್ಥೂಲಕಾಯಿ ಅಥವಾ ದಡೂತಿ ದೇಹದ ಆಕಾರದ ಇದ್ದರೆ ನಾವು ಏನು ಮಾಡಬಹುದು? ಅವರ ಮಲಗುವ ಕೋಣೆಯಲ್ಲಿ ಟಿವಿ ಅಥವಾ ಮೊಬೈಲ್ ಫೋನ್ ಅನ್ನು ಬಳಸುವುದು ರಾತ್ರಿ ಹೊತ್ತಿನಲ್ಲಿ ನಿರ್ಬಂಧಿಸಬೇಕು. ಅವರು 5-6 ಬಾರಿ ತರಕಾರಿ ಅಥವಾ ಹಣ್ಣುಗಳ ಸೇವನೆ ನೋಡಿಕೊಳ್ಳಬೇಕು. ಅದರಲ್ಲಿಯೂ ಕೂಡ ಜ್ಯೂಸ್ ಸೇವನೆ 1 ಕಪ್ರಷ್ಟು ಮಾಡಬಹುದು. ಮನೆಯ ಹೊರಗಡೆ ಆಹಾರ ಸೇವನೆಯನ್ನು ದೊಡ್ಡವರು ನೋಡಿಕೊಳ್ಳುವುದು ಉತ್ತಮ. ಇದು ಶಾಲೆ ಬಿಸಿ ಊಟ ಬಿಟ್ಟು ಬೇರೆ ಆಹಾರಗಳಲ್ಲಿ ನಿರ್ಬಂಧನೆ ಮುಖ್ಯವಾಗುತ್ತದೆ. ಸಣ್ಣ ಗಾತ್ರದಲ್ಲಿ ತಿಂಡಿ ತಿನಿಸು ತಿನ್ನುವುದಕ್ಕಿಂತ ಅವರು 3 ಬಾರಿ ಊಟ ಮಾಡುವುದನ್ನು ಅಭ್ಯಾಸಗೊಳಿಸಬೇಕು. ಹಸಿವಾದಾಗ ಮಾತ್ರ ಆಹಾರ ಸೇವನೆ ಹಾಗೂ ಫುಲ್ಲಾಗುವ ಮುಂಚೆನೆ ನಿಲ್ಲಿಸುವುದು ಅವರಲ್ಲಿ ಬೆಳೆಸುವ ಉತ್ತಮವಾದ ಸಂಗತಿಯಾಗಬಹುದು. ಹೆಚ್ಚು ಸಿಹಿಯಾದ ಆಹಾರ ಅಥವಾ ಜ್ಯೂಸ್ಗಳನ್ನು ನಿರ್ಬಂಧಿಸಬೇಕು. ಹಾಗೆಯೇ ಸರಿಯಾದ ಗಾತ್ರದ ಆಹಾರ ಕೊಡುವುದು ಹೆತ್ತವರ ಅಗತ್ಯವಾಗುತ್ತದೆ.
1: ಇದುವರೆಗೆ ಆಧುನಿಕ ಆಹಾರ ಪದ್ಧತಿಗಳಿಂದಾಗುವ ಮಕ್ಕಳ ಬೆಳವಣಿಗೆಯಲ್ಲಿನ ತೊಂದರೆಗಳು ಈ ಕುರಿತು ಫಾದರ್ ಮುಲ್ಲರ್ ಆಸ್ಪತ್ರೆಯ ಡಾಕ್ಟರ್ ಸುಧೀರ್ ಪ್ರಭು ಅವರಿಂದ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಇದೀಗ ಕೇಳಿ ಯಕ್ಷಗಾನ ಪ್ರಸಂಗ ಶರಸೇತು ಬಂಧನ. ನಡೆಸಿಕೊಡುವರು ಸಾಗರ ತಾಲೂಕು ತುಮರಿಯ ಟಿಎಂ ಶೇಷಗಿರಿ ಮತ್ತು ಸಂಗಡಿಗರು.

0: ಕಾಡಿನಲ್ಲಿ ಹುಟ್ಟಿದಂತಹ ಪಾಂಡವರು ಕಾಡಿನಲ್ಲಿಯೇ ಬದುಕನ್ನು ನಡೆಸಿ ಕಾಡಿನಲ್ಲೇ ಸಾಯುತ್ತಾರೆ ಎನ್ನುವಂತಹ ತೀರ್ಮಾನವೊಂದನ್ನ ನಮ್ಮ ಮುತ್ತಜ್ಜ ಭೀಷ್ಮಾಚಾರ್ಯರು ಸುಳ್ಳಾಗಿಸಿದರು. ಏಕೆಂದ್ರೆ ಪಾಂಡವರು ಎನ್ನುವರು ಇದ್ದಾರೆ ಎಂಬುದನ್ನ ಪ್ರಪಂಚಕ್ಕೆ ಪಾಂಡವರ ಅಸ್ತಿತ್ವವನ್ನ ತೋರ್ಪಡಿಸಿಕೊಟ್ಟವರು ಅಜ್ಜ ಮುತ್ತಜ್ಜ ಭೀಷ್ಮಾಚಾರ್ಯರು. ನಾಡಿಗೆ ಕರೆ ತಂದು ಇಂದ್ರಪ್ರಸ್ಥದಲ್ಲಿ ನಮ್ಮನ್ನ ಸ್ವಸ್ಥಮಾನರಾಗಿ ಇರಿಸಿದರು. ಇಂದ್ರಪ್ರಸ್ಥದಲ್ಲಿ ನಾವಿರುವಂತಹ ಸಂದರ್ಭದಲ್ಲಿ ನಮ್ಮ ಬದುಕು ಸುಖಮಯವಾಗಿ ಸಾಗುತ್ತಿದೆ ಎಂದುಕೊಳ್ಳುವಾಗಲೇ ಮೊನ್ನೆ ಒಂದು ಘಟನೆ ನಡೆದು ಹೋಯ್ತಲ್ಲ.
1: ಏನು?
0: ಮತ್ತೇನಲ್ಲ, ಉಗ್ರರಾದಂತಹ ದುಷ್ಟರಾದಂತಹ ಕಳ್ಳ ಕಾಕರು ಸಮೀಪದಲ್ಲಿಯೇ ಇರುವಂತಹ ಬ್ರಾಹ್ಮಣರ ಅಗ್ರಹಾರವನ್ನ ಸೂರೆಗೊಂಡರು. ಅಲ್ಲಿರುವಂತಹ ಬ್ರಾಹ್ಮಣರನ್ನೆಲ್ಲ ದಿಕ್ಕೆಟ್ಟು ಓಡಿಸಿದಂತಹ ಸಂದರ್ಭದಲ್ಲಿ ಆ ಬ್ರಾಹ್ಮಣರೆಲ್ಲರೂ ಬಂದು ಕಾಲಿಗೆರಗಿದ್ದು ಈ ಪ್ರಾರ್ಥನ ಸಂಧಾನದಲ್ಲಿ ಬಂದಂತಹ ಆ ಬ್ರಾಹ್ಮಣರ ಮೊರೆಯನ್ನ ಹೋಗೊಟ್ಟು ಹೋಗಿ ಕಳ್ಳ ಕಾಕರನ್ನ ಬಡಿದಟ್ಟಿ ಆ ಬ್ರಾಹ್ಮಣರಿಗೆ ಒಂದು ಸಾಂತ್ವನವನ್ನ ಹೇಳಿ ಪುನಃ ಬಂದಂತಹ ಸಂದರ್ಭದಲ್ಲಿ ನಾನು ಮಾಡಿದಂತಹ ಆ ಘಟನೆ ಏನು, ಪೂರ್ವ ನಿರ್ಧಾರಿತರಂತೆ ನಮ್ಮ ಮಡದಿಯಾದಂತಹ ಪಾಂಚಾಲಿ 5 ವರ್ಷ 5 ಜನರ ಒಟ್ಟಿಗೆ ಇರಬೇಕು. ಅಂದ್ರೆ ಒಂದೊಂದು ವರ್ಷ ಒಂದೊಂದು ಜನರಲ್ಲಿ ಯುಧಿಷ್ಠಿರ, ಭೀಮಸೇನ, ಅರ್ಜುನ, ನಕುಲ, ಸಹದೇವ ಹೀಗೆ ಕಳೆಯಬೇಕು ಎನ್ನುವಂತಹ ಪೂರ್ವ ನಿರ್ಧಾರದ ಮಾತು ವರ್ತಮಾನದಲ್ಲಿ ನಮ್ಮ ಅಣ್ಣಯ್ಯ ಯುಧಿಷ್ಠಿರ ನಮ್ಮ ಪಾಂಚಾಲಿಯೊಡನೆ ಮಲಗಿದ್ದಂತಹ ಶಯ್ಯಾಗ್ರಹವನ್ನ ನಾನು ಪ್ರವೇಶಿಸಿದನಲ್ಲ, ಅನಿವಾರ್ಯವಾಗಿತ್ತು ಈ ಪ್ರಾರ್ಥನೆಗೆ ಅದು. ಯಾಕೆ ಅಂದ್ರೆ ನನಗೆ ಬೇಕಾದಂತಹ ನನ್ನ ಧನುರ್ಬಾಣಗಳು ಅಲ್ಲಿದ್ದು ಅದನ್ನ ತೆಗೆದುಕೊಳ್ಳಬೇಕು ಅಂತಾದ್ರೆ ತನ್ಮೂಲಕವಾಗಿ ಆ ಬ್ರಾಹ್ಮಣರ ಕಷ್ಟವನ್ನು ಪರಿಹರಿಸಬೇಕು ಅಂತಾದ್ರೆ ನಾನು ಆ ಧನುರ್ಬಾಣಗಳನ್ನ ತೆಗೆದುಕೊಳ್ಳಲಿಕ್ಕಾಗಿ ಅಣ್ಣನ ಶಯ್ಯಾಗ್ರಹವನ್ನು ಪ್ರವೇಶಿಸಿದ್ದು ಸತ್ಯ. ಆದ್ರೆ ಪೂರ್ವನಿಯೋಜಿತ ಮಾತಿನಂತೆ ಯಾರು ಏಕಾಂತದಲ್ಲಿ ಮಲಗಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರವೇಶ ಮಾಡುತ್ತಾರೋ ಅಥವಾ ಮಲಗಿದವರನ್ನ ನೋಡ್ತಾರೋ ಅವರಿಗೆ 6 ತಿಂಗಳ ತೀರ್ಥಾಟನೆ ಎನ್ನುವುದು ವೇದವ್ಯಾಸರ ಆಣತಿಯಾಗಿತ್ತು. ಅಂತೆಯೇ ನಾನೇನೋ ಅಲ್ಲಿ ಪ್ರವೇಶ ಮಾಡಿ ಶಸ್ತ್ರವನ್ನು ತೆಗೆದುಕೊಂಡು ಬ್ರಾಹ್ಮಣರಿಗೆ ಸಾಂತ್ವನವನ್ನು ಕೊಟ್ಟು ಮತ್ತೆ ಪುನಃ ಬಂದು ಯೋಚಿಸಿದಾಗ ನಮ್ಮಣ್ಣನೇ ಹೇಳಿದ ಮಾತು,
1: ಏನು,
0: ಈ ನಿಯಮದಂತೆ ನೀನು ತೀರ್ಥಯಾಟನೆಯನ್ನು ಮಾಡಬೇಕು ಎಂಬುದಾಗಿ. ಅಂತೆಯೇ ಹೊರಟು ನಿಂತಿದ್ದೇನೆ, ಹೊರಟು ಮುಂದೆ ಮುಂದೆ ಸಾಗಿ ಬರುವಂತಹ ಸಂದರ್ಭದಲ್ಲಿ ಗಂಗಾತೀರವನ್ನು ಸೇರಿದೆ. ಗಂಗಾತೀರವನ್ನು ಸೇರಿದಾಗ ನಾಗಲೋಕದಂತೆ ಉಲೂಪಿ ಎನ್ನುವವಳಂತೆ ನನ್ನನ್ನ ನೋಡಿ ಮೋಹಿಸಿದಳು. ಅವಳ ಲೋಕಕ್ಕೆ ನನ್ನನ್ನು ಸೆಳೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಅವಳ ಪ್ರೇಮ ಮನ್ನಿಸಿ ಅವಳಲ್ಲಿ ಸೇರಿ ಇರಾವಂತ ಎನ್ನುವಂತಹ ಒಂದು ಪುತ್ರನನ್ನ ಪಡೆದಿದ್ದೇನೆ. ಅಲ್ಲಿ ಅವಳನ್ನು ಸಂತೈಸಿ ಪುನಃ ಈ ಗಂಗೆಯ ತಡಿಗೆ ಬಂದು ಮುಂದೆ ಮುಂದೆ ಸಾಗಿ ಬರ್ತಾ ಇದ್ದೇನೆ.

ಎಲ್ಲ ತೀರ್ಥಗಳನ್ನ ಸಂಚರಿಸಿ ಸಂಚರಿಸಿ ತೀರ್ಥ ಸ್ನಾನವನ್ನ ಮಾಡಿ ಮುಂದುವರೆದು ದಕ್ಷಿಣದ ತುತ್ತ ತುದಿಗೆ ಬರ್ತಾ ಇದ್ದೇನೆ. ಇದೇ ಅಲ್ಲವೇ ರಾಮೇಶ್ವರ? ಅಬ್ಬಬ್ಬಬ್ಬ, ಮುಂದೆ ಬೋರ್ಗರಿಯಂತಹ ಸಮುದ್ರ ಸಾಗರದ ಅಲೆಗಳು ಅಚ್ಚೊತ್ತಿ ಅಚ್ಚೊತ್ತಿ ಮುಂದತ್ತಿ ಬರ್ತಾ ಇದ್ದಾವೆ. ಹಾಗೆ ಇಲ್ಲಿ ಹಿಂದೆ ರಾಮನ ಕುರುಹಾಗಿ ಸೇತುವೆ ಎಂದು ನಿರ್ಮಾಣವಾಗಿದೆ, ಅದರ ಕುರುಹುಕ

0: ಕಾಣ್ತಾ ಇದೆ. ಅದರ ಬಗ್ಗಾಗಿ ತಿಳಿದುಕೊಳ್ಳೋಣ ಅಂತ ಆದ್ರೆ ಇಲ್ಲಿ ಯಾರಿದ್ದಾರೆ ಯಾರಿದ್ದಾರೆ ಹಾಗೆ ಮುಂದುವರೆದು ನೋಡ್ತೇನೆ ಯಾರಾದ್ರೂ ಇದ್ದಾರಾ ಎನ್ನುವುದಾಗಿ.
1: ಪ್ರಭು ಶ್ರೀರಾಮ ರಕ್ಷಿಸು ರಕ್ಷಿಸು, ನಿನ್ನನ್ನೇ ಅನವರತವು ಧ್ಯಾನಿಸುತ್ತಾ ಇದೇ ಕ್ಷೇತ್ರದಲ್ಲಿದ್ದವ ನಾನು. ಎಷ್ಟೋ ಜನ ಇಲ್ಲಿಗೆ ಬರ್ತಾರೆ, ತಮ್ಮಷ್ಟಕ್ಕೆ ತಾವೇ ಹೋಗ್ತಾರೆ, ಆದ್ರೆ ಯಾರ ಪರಿವೆಯೂ ಇಲ್ಲದೆ ಶ್ರೀರಾಮ ಮಂತ್ರವನ್ನೇ ಜಪಿಸುತ್ತಾ ಇಲ್ಲಿ ಕುಳಿತಿದ್ದೇನೆ. ನೋಡೋಣ,
0: ಇದರ ಕುರಿತಾಗಿ ತಿಳಿದುಕೊಳ್ಳಬೇಕು ಎನ್ನುವಂತ ಕುತೂಹಲದಿಂದ ಮುನ್ನುಗ್ಗಿ ಬರ್ತಾ ಇರುವಾಗ ಏನಿದು ಬಾಯಲ್ಲಿ ಮಣ ಮಣ ಮಂತ್ರವನ್ನ ಹೇಳುತ್ತಾ ಕುಳಿತಿದೆಯಲ್ಲ, ಏನದು? ಒಂದು ಕಪಿ ಅಲ್ಲವೇ? ಒಂದು ವನಚರ.

0: ನೀನ
1: ನಿನ್ನ ಕುರಾಗಿಯೇ ನನ್ನ ಮಾತುಗಳು.
0: ಏನು ಅದು?
1: ಅಯ್ಯ, ಮೇಲೆ ನೆತ್ತಿಯನ್ನ ಸುಡುವಂತಹ ಬಿಸಿಲು, ಕೆಳಗೆ ಕಾದಿರುವಂತಹ ಮರಳು. ಈ ಕಾದಿರುವಂತಹ ಮರಳಿನ ಮೇಲೆ ಕುಳಿತು ಬಾಯಲ್ಲಿ ಏನೋ ಮಂತ್ರವನ್ನ ಪಠಿಸಿದಂತೆ ಕುಳಿತು ಯಾವುದು ಧ್ಯಾನದಲ್ಲಿ ತಲ್ಲೀನರಾದಂತಹ ನಿನ್ನ ನೋಡಿದಾಗ ನೀನು ಯಾರು ಎನ್ನುವ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಅಯ್ಯ, ನೀನು ಯಾರು? ಮತ್ತೆ ಮುಂದೆ ಕಾಣುತ್ತಿರುವಂತಹ ಈ ಸೇತುವಿನ ಬಗ್ಗಾಗಿ ಕೆಲವಷ್ಟು ಮಾಹಿತಿಗಳು ನನಗೆ ಬೇಕಾಗಿದೆ. ಆ ಮಾಹಿತಿಯ ಬಗ್ಗೆ ಗೊತ್ತಿದ್ರೆ ನಿನಗೆ, ಯಾವುದಾದ್ರೂ ತಿಳುವಳಿಕೆ ಇದ್ರೆ ಅದರ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲದ ಜೊತೆಗೆ ನಿನ್ನ ಸಂಪೂರ್ಣ ಪರಿಚಯ ಬೇಕಾಗಿದೆ. ಯಾರು ಅಂತ ಹೇಳ್ತೀಯ ಕಪಿಯೇ?
0: ನನ್ನ ಪರಿಚಯ

0: ಕರದಲ್ಲಿ ಧನಸ್ಸಿದೆ, ಬೆನ್ನಿನಲ್ಲಿ ಬತ್ತಳಿಕೆ ಇದೆ, ಆದ್ದರಿಂದಲೇ ನಿನ್ನನ್ನು ವೀರ ಅಂತ ನಾನು ಕರೆದದ್ದು.
1: ಸತ್ಯವೌದು.
0: ಯಾವುದೋ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವ ಎನ್ನುವಂತಹ ಅನುಭವ ನನಗಾಯಿತು.
1: ಅನುಮಾನ ಸುಳ್ಳಲ್ಲ.
0: ಆದ್ರೆ ಇಲ್ಲಿ ಎಷ್ಟೋ ಜನ ಬರುತ್ತಾರೆ ಹೋಗುತ್ತಾರೆ.
1: ತೀರ್ಥಕ್ಷೇತ್ರ ಹೇಳಿ ಕೇಳಿ
0: ಯಾರ್ಥ ಯಾತ್ರಾರ್ಥಿಕರ ದಂಡೇ ಬಂದರೂ ನಾವು ಯಾರಲ್ಲಿಯೂ ಮಾತಾಡಿದ್ದಿಲ್ಲ, ನಮ್ಮನ್ನು ಮಾತಾಡಿಸಿದವರು ಇಲ್ಲ. ಆದ್ರೆ ಏಕಾಂಗಿಯಾಗಿ ಬಂದ ನೀನು ನನ್ನ ಮಾತನಾಡಿಸ್ತಿ ಅಂತಾದ್ರೆ ಹೇಳಿಕೊಳ್ಳುವುದಕ್ಕೊಂದು ಸುದೈವ ಸಿಕ್ಕಿತಲ್ಲ ಅಂತ ಸಮಾಧಾನ ನನಗೆ. ಅಯ್ಯ
1: ಏನು,
0: ಪ್ರತಿಯೊಬ್ಬ ವ್ಯಕ್ತಿಯು ಬದುಕುವುದಕ್ಕೆ ಆಧಾರವಾದದ್ದು ವಾಯು. ಆ ವಾಯುವೇ ನನಗೆ ತಂದೆ. ಸರ್ವರಿಗೂ ಪ್ರಾಣ ರೂಪ ನೆನಪ ವಾಯುನ್ನಯ ಜನಕ. ವಾಯುನಂದನಾದ ನನ್ನ ಹೆಸರು ಹನುಮಂತ ಎಂದು.
1: ಹನುಮಂತ, ನೀನು ಹನುಮಂತ.

0: ಹನುಮಂತ ಅಂತ ನೀನು ಹೇಳಿಕೊಳ್ಳುತ್ತಾ ಇದೀಯ.
1: ನೀನ್ ನಗಿಯಾಡಿದ್ ಯಾಕೆ ಅಂತ ಗೊತ್ತಾಗ್ಲಿಲ್ಲ ನನಗೆ.
0: ಅಲ್ಲ, ನಗು ಬಂದದ್ದು ಮತ್ತೆ ಯಾಕೋ ಅಲ್ಲ. ಪ್ರಪಂಚದಲ್ಲಿ ಕೆಲವರು ಬದುಕೇ ಹಾಗೆ, ಇನ್ನೊಬ್ಬರ ಹೆಸರನ್ನು ಹೇಳಿಕೊಂಡು ತಾವು ದೊಡ್ಡ ಮನುಷ್ಯರಂತೆ ವರ್ತಿಸುವುದು.
1: ಅಂತವರು ಇದ್ದಾರ?
0: ಅದೊಂದು ಮೌಢ್ಯ ಕೆಲವರಿಗೆ ಇರ್ತದೆ. ಹಾಗಾಗಿಬಿಟ್ಟ್ಯ ನೀನು ಅಂತ.
1: ಯಾಕೋ ಈ ಮಾತು?
0: ಅದಿಲ್ಲದೇ ಇದ್ರೆ ಅಂಜನಾಗರ್ಭ ಸಂಭೂತನಾದಂತಹ ಆಂಜನೇಯ ಎಂದು ಹೇಳಿಕೊಳ್ಳುವ ಹನುಮಂತ, ಅವನ ಎಷ್ಟು, ಅವನ ತ್ರಾಣವೆಷ್ಟು, ಇದನ್ನೆಲ್ಲ ಏನೂ ತಿಳಿದುಕೊಳ್ಳದೆ ಹೋದಂತಹ ಮನುಷ್ಯ ಅಂತ ಅಂದುಕೊಂಡು ಬಿಟ್ಟೇನು ನನ್ನನ್ನ.
1: ಹನುಮಂತನ ಪರಿಚಯ ಉಂಟು ನಿನಗೆ?
0: ಓಹೋ, ಸಾಕಷ್ಟು ಕೇಳಿದ್ದೇನೆ ಅವನ ಬಗ್ಗೆ. ಅಯ್ಯ, ಯಾಕೆ ಸುಮ್ಮನೆ ಮತಿಗೆಟ್ಟು ಮಾತನಾಡ್ತಾ ಇದ್ದೀಯೋ? ಹನುಮಂತ ಅಂದ್ರೆ ಯಾರು? ಅಣಿವಾದಿ ಅಷ್ಟ ಸಿದ್ಧಿಗಳನ್ನ ಮೈಗೂಡಿಸಿಕೊಂಡಂತಹ ಮಹಾಮಹಿಮ. ಹೇಗೆ ಅಣುವಿಗೆ ಅಣುವೂ ಆಗಬಲ್ಲನು, ಮಹತ್ತಿಗೆ ಮಹತ್ತು ಆಗಬಲ್ಲನು, ಅಂತಹ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿದಂತಹ ಆ ಹನುಮಂತನಲ್ಲಿ ಇದೋ ಇದೋ ಇದೋ ನೋಡಿದ್ರೆ ನೀನು ಈಗ ಸಾಯ್ತೀಯೋ ಇನ್ನೊಂದು ಕ್ಷಣಕ್ಕೆ ಸಾಯ್ತೀಯೋ ಅಂತ ಅನ್ನಿಸ್ತಾ ಇದೆ. ನಿನ್ನ ಚರ್ಮ ಮಾರುದ್ದ ಬರದೆ, ನಿನ್ನ ಕಣ್ಣು ಗುಳಿ ಹೊಕ್ಕಿದೆ, ಯಾಕಯ್ಯ ಸುಮ್ಮನೆ ಹನುಮಂತನ ಹೆಸರನ್ನ ಹೇಳ್ತಾ ಇದ್ದೀಯ? ಯಾಕೆ ಯಾಕೆ ಈ ರೀತಿಯ ಮಾತನಾಡ್ತಾ ಇದ್ದೀಯ? ನೀನು ಹನುಮಂತನ ಅಲ್ವೇ? ಅಲ್ಲ,
1: ಈಗ ನಾನು ಹೀಗಾದದ್ದು ಯಾಕೆ ಅಂತ ನಿನ್ನ ಪ್ರಶ್ನೆ ಅಲ್ವಾ?
0: ಅಲ್ವಾ.

0: ಅಯ್ಯ
1: ಹಾಂ,
0: ನಾನು ಹೀಗಾಗುವುದಕ್ಕೂ ಕಾರಣ ಇದೆ, ಆದರೂ ಒಂದು ಸಮಾಧಾನ ಉಂಟು ನನಗೆ.
1: ಏನದು?
0: ಹನುಮಂತನ ಕುರಿತು ನೀನು ತಿಳ್ಕೊಂಡಿದ್ದಿ ಅಂತ ಆಯ್ತು. ಅಲ್ಲಿ ನನಗೆ ಸಾರ್ಥಕ ಆಯ್ತು ಅಂತ ಅರ್ಥ.
1: ಸ್ವಲ್ಪ ಅಲ್ಲ, ಸಾಕಷ್ಟು ತಿಳಿದುಕೊಂಡು.
0: ಅಲ್ಲ, ನನಗದೇ ಸಮಾಧಾನ. ಯಾಕೆ ಮಲ್ಲಯ್ಯ, ಅಷ್ಟರವರೆಗೆ ಮಾತ್ರ ಕೇಳಿದ್ದೆ ಹೊರತು ಮುಂದಿನ ಕತೆ ನೀನು ಕೇಳಲೇ ಇಲ್ಲ. ಒಂದು ಕಾಲದಲ್ಲಿ ಶ್ರೀರಾಮನಿಂದ ಓಲಿ ಕಾಣಿಸ್ತದಲ್ಲ ಈ ಸೇತುವೆ,
1: ಹಾ, ಕುರುಹು ಇದೆ,
0: ಅದು ನಿರ್ಮಾಣವಾಗುವಂತಹ ಕಾಲ ಇತ್ತು. ಆ ಕಾಲದಲ್ಲಿ ನಾವೆಲ್ಲರೂ ಆತನಿಗೆ ಸಹಕಾರಿಗಳಾಗಿ ಸಹಾಯಕರಾಗಿ ವರ್ತಿಸಿದವರು.
1: ಕೇಳಿದ್ದೇನೆ.
0: ಆ ಕಾಲದಲ್ಲಿ ನಾವು ಪಟ್ಟ ಪ್ರಯತ್ನ ಏನು ಸಾಮಾನ್ಯವಾದದ್ದ?
1: ಏನು ಅಸಾಮಾನ್ಯ?

0: ನಮಗೆಲ್ಲ ಒಬ್ಬ ಶ್ರೇಷ್ಠ ವ್ಯಕ್ತಿ ಎನ್ನುವಂತಹ ಸುಗ್ರೀವನಿದ್ದಾನೆ, ಅವನಿಂದ ಆಜ್ಞೆ ಆಯಿತು ಇದಕ್ಕೆ ಸೇತುವೆ ಆಗಬೇಕು ಅಂತ. ನಾಯಕತ್ವ ಯಾರಿಗೆ ಅಂದ್ರೆ ನೀಲನಿಗೆ ಅಂತ ಆಯ್ತು. ನೀಲನ ನಾಯಕತ್ವದಲ್ಲಿ 77 ಕೋಟಿ ಕಪಿನಾಯಕರು ಸೇರಿ ಈ ಸೇತುವೆ ಕಟ್ಟುವಾಗ ಪ್ರಯತ್ನ ಪಟ್ಟದ್ದು ಎಷ್ಟು ತಂದು ಹಾಕಿದ್ರು ನೀರಿನಲ್ಲಿ ಮುಳುಗಿ ಹೋಗ್ತಾ ಇತ್ತು. ಆ ಕಾಲದಲ್ಲಿ ಎಲ್ಲೆಲ್ಲಿರುವಂತಹ ಪರ್ವತಗಳು, ಬಂಡೆಗಳು, ಮರ ಗಿಡಗಳು ಅವನ್ನೆಲ್ಲ ಹೊತ್ತು ಹೊತ್ತು ನಾವು ತಂದವರು. ನಮ್ಮ ಪ್ರಯತ್ನ ಆಗ ಜೀವದ ಆಸೆ ಇಲ್ಲದೆ ಪ್ರಯತ್ನ ಪಟ್ಟವರು. ನಮ್ಮಂತವರೆಲ್ಲ ಯಾಕೆ, ನಾವೇ ಕಣ್ಣಿಗೆ ಕಂಡ ಹಾಗೆ ಶ್ರೀರಾಮನ ಸೇವೆ ಮಾಡಲಿ ಒಂದು ಅಳಿಲು ಸಮೇತ ಪ್ರಯತ್ನ ಮಾಡಿದ್ರಿಂದ ಅಳಿಲು ಸೇವೆ ಎನ್ನುವಂತಹದ್ದು ಪ್ರಖ್ಯಾತವಾಗಿ ಇವತ್ತಿನವರೆಗೂ ಉಳಿದುಕೊಂಡದ್ದು.
1: ಹೌದಂತೆ ಅಯ್ಯ,
0: ಆ ಕಾಲದಲ್ಲಿ ನಾವು ಪಟ್ಟ ಪ್ರಯತ್ನದ ಪರಿಣಾಮ

0: ನಮ್ಮ ದೇಹ ಹೀಗಾದದ್ದು,
1: ನಿಮ್ಮ ದೇಹ ಹೀಗಾದದ್ದು,
0: ಅದನ್ನು ಹೊತ್ತು ನಮ್ಮ ದೇಹ ಹೀಗಾಯಿತು.
1: ನೀವು ಸಮುದ್ರಕ್ಕೆ ಸೇತುವನ್ನು ಕಟ್ಟಲಿಕ್ಕಾಗಿ ಪರ್ವತಗಳನ್ನೆಲ್ಲ ಹತ್ತಿರಿ, ಮರದ ದಿಮ್ಮೆಯನ್ನು ಹಾಕಿದ್ರಿ, ಇದೆಲ್ಲ ಮಾಡಬೇಕಾಗಿತ್ತು.

0: ಸರಿಯಾದ ಮಾತನ್ನ ಹೇಳಿದೆ. ಅದಿಲ್ಲದೆ ಇದ್ರೆ ನಿಮ್ಮನ್ನ ಮಂಗಗಳು ಅಂತ ಹೇಳ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಹೇಳಿ ಕೇಳಿ ನೀವು ಮಂಗಗಳು, ಬುದ್ಧಿ ಇಲ್ಲ ನಿಮಗೆ. ಬುದ್ಧಿ ಇದ್ದಿದ್ರೆ ಈ ಕೆಲಸವನ್ನು ಯಾರಾದರೂ ಮಾಡ್ತಿದ್ರ? ಅದಲ್ಲದೆ ಶ್ರೀರಾಮಚಂದ್ರವನಂತಹ ಬಿಲ್ಲುಗಾರರು ಇದನ್ನ ನಿಮ್ಮ ಹತ್ರ ಮಾಡಿಸ್ತಾ ಇದ್ನ
1: ಅಂದ್ರೆ
0: ಸಾಧ್ಯವೇ ಇಲ್ಲ. ಯಾಕೆ ಬೇಕಾಗಿತ್ತು ಇದೆಲ್ಲ? ಬೇಡವೇ ಬೇಡ. ಇದು ಮುಂದೆ ಕಾಣುವಂತಹ ಮಹಾಸಾಗರಕ್ಕೆ ಸೇತುವೆಯನ್ನ ಬಲಿಯಬೇಕು ಅಂತಾದ್ರೆ ದೊಡ್ಡ ದೊಡ್ಡ ಗುಡ್ಡಗಳನ್ನ ತಂದು ಹಾಕಬೇಕಾ? ಬೇಡವೇ ಬೇಡ.
1: ಮತ್ತೆ
0: ಬದಲಾದಂತ ಕ್ರಮ ಒಂದಿತ್ತು ಅದಕ್ಕೆ.
1: ಹೌದಾ?
0: ಆ ಕ್ರಮವನ್ನ ಅನುಸರಿಸಬಹುದಿತ್ತು.
1: ಯಾವುದು?
0: ಹಾ, ನಾನಾಗಿದ್ರೆ ಅದನ್ನ ಮಾಡ್ತಿದ್ದೆ. ಏನು ವಲಯ, ಬಿಡು ಈ ಸೇತುವೆಯನ್ನ. ಈ ಸೇತುವೆಯನ್ನ ರಚನೆ ಮಾಡ್ಲಿಕ್ಕೆ ಕೇವಲ ಕಲ್ಲು ಮರಗಳು ಬೇಡ, ಪರ್ವತಗಳು ಬೇಡ, ಒಂದೇ ಒಂದು ಇದು ನನ್ನ ಕೈಯಲ್ಲಿ ಕಾಣುತ್ತಿರುವಂತಹ ಬಾಣ ಸಾಕಾಗಿತ್ತು. ಕೇವಲ ಬಾಣ ಮಾತ್ರದಿಂದ ಈ ಸೇತುವೆಯನ್ನು ನಾನು ಬಲಿಯುತ್ತಾ ಇದ್ದೆ.

0: ಮಾನವ ಬಾಯಲ್ಲಿ ಹೇಳುವುದಕ್ಕೆ ಸುಲಭ, ಕಾರ್ಯ ಮಾಡಿ ಮುಗಿಸುವುದಕ್ಕೆ ಬಹಳ ಕಷ್ಟವಾದದ್ದೇ.
1: ಓಹೋ,
0: ಆಕ್ಷೇಪ ಮಾಡಿದೆ ನೀನು ನಮ್ಮನ್ನ, ಮಂಗಗಳಿಗೆ ಬುದ್ಧಿ ಇಲ್ಲ ಅಂತ. ಮಂಗಗಳಿಗೆ ಇದ್ದ ಬುದ್ಧಿ ಮಾನವರಿಗೂ ಇಲ್ಲ ಎಂಬುದನ್ನು ಒಂದು ಕಾಲದಲ್ಲಿ ರಾಮ ಒಪ್ಪಿದವ.
1: ಓಹೋ,
0: ಅಂತಹ ಅಚ್ಚೆ ನಮಗುಂಟು. ಅದಕ್ಕೆ ನಿನಗೆ ಹೇಳಿದ್ದು
1: ಏನು,
0: ಏನು ಬಾಣದಲ್ಲಿ ಕಟ್ತೇನೆ ಅಂದ್ರೆ ಅಷ್ಟು ಸುಲಭ ಅಂತ ಯೋಚನೆ ಮಾಡಿದೀಯ? 77 ಕೋಟಿ ಕಪಿನಾಯಕರಿಂದ ಮಾಡುವುದಕ್ಕೆ ಅಸಾಧ್ಯವಾದ ಸೇತುವೆಯನ್ನ ಬಾಣಮುಖದಲ್ಲಿ ಕಟ್ತೀಯ ಅಂತಾದ್ರೆ ಕಟ್ಟಿದ್ದಕ್ಕೆ ನಿದರ್ಶನ ಉಂಟ ನಿನ್ನಲ್ಲಿ?

ಯಾವುದೇ ನಿದರ್ಶನ ಇಲ್ಲದೆ ಬರೀ ಬಾಯಿಯಲ್ಲಿ ಬಡಾಯಿ ಹೇಳಿದ್ದುಕೊಂಡೆಯ ನೀನು? ಇಲ್ಲವೇ ಇಲ್ಲ. ಪ್ರತ್ಯಕ್ಷ ನಿನ್ನ ಮುಂದೆ ನಿಂತಹ ಈ ವೀರ ಪ್ರಾರ್ಥನೆ ಮಾಡಿದಂತಹ ಕಾರ್ಯ ಒಂದಿದೆ ಕೇಳು. ಅದು ಹಿಂದೊಮ್ಮೆ ನಮ್ಮ ತಾಯಿಯಾದಂತಹ ಕುಂತಿದೇವಿ ಗಜನೋಹಿ ವ್ರತವನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಪ್ರತ್ಯಕ್ಷ ಅಮರಾವತಿಯ ಐರಾವತವನ್ನ ದರಗೆ ಇಳಿಸಿದವನು ನಾನು. ಹೇಗೆ ಬಲ್ಲಯ್ಯ? ಕೇವಲ ಬತ್ತಳಿಕೆಯಲ್ಲಿರುವಂತಹ ಒಂದು ಬಾಣವನ್ನ ಸೆಳೆದು ಇಂದ್ರನ ಪಾದದಡಿಗೆ ಬಿಟ್ಟದ್ದೆ. ಅದು ಇಲ್ಲಿಂದ ಆ ಸ್ವರ್ಗಲೋಕದವರೆಗೆ ದಾರಿಯನ್ನ ಮಾಡಿ ಅಲ್ಲಿಂದ ಆ ಐರಾವತವೇ ಈ ಭೂಮಿಗಿಳಿದು ಬಂದಿತ್ತು. ಆ ಸಂದರ್ಭದಲ್ಲಿ ಪ್ರತ್ಯಕ್ಷ ಅಂತಹ ಗಜವನ್ನೇ ಅಂತಹ ಐರಾವತವನ್ನೇ ಪೂಜೆ ಮಾಡಿ ಧನ್ಯತೆಯನ್ನ ಉಂಟು ಮಾಡಿಕೊಂಡವಳು ನನ್ನಮ್ಮ. ಅಂತಹ ಮಹಾಕಾರ್ಯವನ್ನ ಮಾಡಿದಂತಹ ನಾನು ಇದಕ್ಕೆ ಸೇತುವೆಯನ್ನು ಕಟ್ತಾ ಇದ್ದೆ. ಆದ್ರೆ ನೀವು ಯಾರು ಹೇಳಿ? ತರುಚರರಲ್ವೇ, ನಿಮಗಿದು ಸಹಜವಾದ ಕಾರ್ಯವೇ ಆಗಿತ್ತು. ಯಾಕೆ ಅಂದ್ರೆ ಮರದಿಂದ ಮರ

0: ಅದಕ್ಕೆ ಹಾರುವುದಷ್ಟೇ ಗೊತ್ತು ನಿಮಗೆ. ಯಾವ ಪರ್ವತ ಇದೆಯೋ ಅದನ್ನ ಬುಡ ಮೇಲಾಗಿ ಕೀಳುವುದು ಗೊತ್ತು. ಇದನ್ನ ಬಿಟ್ಟರೆ ಮತ್ತೇನಾದ್ರೂ ಗೊತ್ತುಂಟ ನಿಮಗೆ?
1: ನೀವು ಬಾಣದಿಂದ ಸೇತುವೆ ಕಟ್ತಿ,
0: ಹಾ,

0: ಎಲ್ಲ ಮನುಷ್ಯ ಮನುಷ್ಯ ಸಹಜವಾದ ಅಹಂಕಾರದಿಂದ ನೀನು ಮಾತನಾಡ್ತಾ ಇದ್ದಿ. ನಿನ್ನ ಎದುರಿಗೆ ಇದ್ದಂತಹ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಿನ್ನ ತಲೆಯಲ್ಲಿ ಏನೂ ಇಲ್ಲ ಅಂತ ನನಗೆ ಸ್ಪಷ್ಟವಾಯಿತು.
1: ಯಾಕೆ?
0: ಈ ಹನುಮ ಮನಸ್ಸು ಮಾಡಿದ್ರೆ ಇಡೀ ಜಗತ್ತನ್ನೇ ಮುಕ್ಕುವುದಕ್ಕೆ ಸಾಮರ್ಥ್ಯ ಉಳ್ಳವ, ಪರಮೇಶ್ವರಿಸಬಲ್ಲಂತಹ ಸಾಮರ್ಥ್ಯ ಉಳ್ಳವ ಅಂತ ಹನುಮನ ಎದುರಲ್ಲಿ ನೀನು ಹೇಳ್ತಾ ಇದ್ದಿ. ನಾನು ಸೇತುವೆ ಕಟ್ಟುವ ಅಂತ ನೀನು ಕಟ್ಟಿದ ಸೇತುವೆಯನ್ನು ನನ್ನ ಕಾಲಿನಿಂದ
1: ಏನು ದಾಷ್ಟ್ಯವ ನಿನ್ನದ್ದು, ಗರ್ವವ ನಿನ್ನದ್ದು, ನಾನು ಕಟ್ಟಿದ್ರೆ ನೀನು ಮುರಿತೇನೆ ಅನ್ನುವಂತಹ ದುರಹಂಕಾರವ ನಿನಗೆ.

0: ಬಾಣಮುಖದಿಂದ ಸೇತುವೆಯನ್ನ ಕಟ್ಟಿದೆ ಅಂತಾದ್ರೆ ನೀನು ಅದನ್ನ ಮುರಿಯುತ್ತೇನೆ ಎನ್ನುವಂತಹ ಮಾತನಾಡ್ತಾ ಇದ್ದೀಯ. ಕೇವಲ ಬಾಯಿ ಮಾತು ಸಾಕಾಗುವುದಿಲ್ಲ, ನಾನು ಕಟ್ಟುವವನಿಂದಲೇ ಇದ್ದೇನಲ್ಲ, ನಾನು ಕಟ್ಟೇನಲ್ಲ,
1: ನಾನು ಮುರಿಯುತ್ತೇನೆ ಅಂತ ಹೇಳಿದನಲ್ಲ,
0: ಮುರಿತೇನೆ ಅಂತ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀಯ. ಇದು ಸಾಕಾಗುವುದಿಲ್ಲ,
1: ಮತ್ತೆ
0: ನಾನು ನಂಬುವುದಿಲ್ಲ. ಏನಾದ್ರೂ ಪಂಥಾಹ್ವಾನವನ್ನ ಕೊಡ್ತಾ ಇದ್ದೀಯನು, ಪಂಥ ಉಂಟ?
1: ಅಲ್ಲ, ನೀನು ಕಟ್ಟಿದ ಸೇತುವೆ ನಾನು ಮುರಿಯುತ್ತೇನೆ, ಇದು ನನ್ನ ಪಂಥವೇ.
0: ನೀನು ಮುರಿದೆ ಅಂತ ನಾನು ಮತ್ತೆ ಕಟ್ತೇನಲ್ಲ.
1: ಎಷ್ಟು ಬಾರಿ?
0: ನಾನು ಮೂರು ಬಾರಿ ಕಟ್ತೇನೆ.
1: ನೀನು ಮೂರು ಬಾರಿ ಕಟ್ಟಿದ ಸೇತುವೆಯನ್ನು ಮೆಟ್ಟಿ ನಾನು ಕಾಲಿನಿಂದ ಮುರಿಯುತ್ತೇನೆ. ಒಂದೊಮ್ಮೆ ಮುರಿಯದೇ ಇದ್ರೆ ನಾನು ಶ್ರೀರಾಮನ ಭಕ್ತ ಅಂತ ಅರಿಸಿಕೊಂಡವ, ಇನ್ನು ಮುಂದೆ ಅರ್ಜುನ ಭಕ್ತನಾಗ್ತೇನೆ.
0: ಹೌದಾ? ಇದೋ ಹಾಗಿದ್ರೆ ಕೇಳು, ನಾನು ಪಂಥಾಹ್ವಾನವನ್ನು ಮಾಡ್ತೇನೆ.
1: ಏನುಂಟು ನಿನ್ನಲ್ಲಿ?

0: ಎಲ್ಲೋ ಹನುಮಂತ ಎಂದು ಹೇಳಿಕೊಳ್ಳುತ್ತಿರುವಂತಹ ಕವಿಯೇ, ಕೇವಲ ಮೂರು ಬಾರಿ ನಾ ಕಟ್ತೇನೆ, ಮೂರು ಬಾರಿ ನೀನು ಮುರಿದೆ ಅಂತಾದ್ರೆ ನಾನು ಸೋಲನ್ನು ಒಪ್ಪಿಕೊಳ್ತೇನೆ. ಸೋಲನ್ನು ಒಪ್ಪಿಕೊಳ್ಳುವುದರ ಜೊತೆಗೆ ಯಾವ ಆರಾಧ್ಯ ದೇವನ ಅಂತ ಶ್ರೀಕೃಷ್ಣ ಪರಮಾತ್ಮನನ್ನ ನಂಬಿಕೊಂಡು ಬಂದಿದ್ದೇನೋ ಆ ಭಕ್ತ ಅವನ ಭಕ್ತ ಎಂದು ಹೇಳಿಕೊಳ್ಳುವುದನ್ನ ಬಿಟ್ಟು ಇದು ನೀನು ಹನುಮಂತ ಎನ್ನುವುದನ್ನು ಒಪ್ಪಿಕೊಳ್ಳುವುದರ ಜೊತೆಗೆ ನಾನು ಪ್ರಾಣತ್ಯಾಗನೇ ಮಾಡ್ತೇನೆ.
1: ಏನು ಮಾಡುವ, ನಿನಗೆ ಪ್ರಾಣ ಬಿಡ್ಲಿಕ್ಕೆ ಉಪಾಯ ಉಂಟು, ನನಗೆ ಇಲ್ಲ.
0: ಹೇಗೆ ಬರಲಯ್ಯ, ಇದು ಅಗ್ನಿಯನ್ನ ನಿರ್ಮಾಣ ಮಾಡಿ ಅಗ್ನಿ ಪ್ರವೇಶವನ್ನ ಮಾಡ್ತೇನೆ.
1: ಹಾಗಾದ್ರೆ ಕಟ್ಟು.

0: ಇದೋ ನಿರ್ಮಾಣ ಮಾಡಿದ್ದೇನೆ, ಶಕ್ತಿ ಉಂಟಾದಾರು ಮುರಿ ನೋಡೋಣ.
1: ನೀನು ಕಟ್ಟಿದ ಸೇತುವೆ ಈಗ ಮೆತ್ತಾ ಇದ್ದೇನೆ.
0: ಅಬ್ಬ, ಒಂದು ಬಾರಿ ಮುರಿದನಲ್ಲ, ನೋಡೋಣ ಎರಡನೇ ಬಾರಿ

0: ಸೇತುವೆ ಕಾಣುವುದಿಲ್ಲ ಈಗ. ಇನ್ನು ಮೂರನೇ ನಿದ್ರೆ ಬರಲಿ.
1: ಎರಡನೇದು ಪುಡಿ ಆಯ್ತು ಅಂತ ನಿನಗೆ ಅಮ್ಮ ನೋಡು, ಈಗ ನನ್ನ ಎಲ್ಲಾ ಶಕ್ತಿ ಸಾಮರ್ಥ್ಯಗಳನ್ನ ಪ್ರಯೋಗಿಸಿ ಸೇತುವೆಯನ್ನ ಕಟ್ಟಿದ್ದೇನೆ.

ಎಲ್ಲ ಮಾನವ, ಮೂರು ಬಾರಿ ನೀನು ಸೇತುವೆಯನ್ನ ಕಟ್ಟಿದೆ, ಒಂದು ಕಾಲು ತಾಗಿಸಿದ್ದೆ ತಡ, ಸೇತುವೆ ಎಲ್ಲಿದೆ ಅಂತ ಕಾಣುವುದಕ್ಕೆ ಇಲ್ಲದೆ ಇದ್ದ ಹಾಗಾಯ್ತು. ಬಹುಶಃ ನೀವೆಲ್ಲ ಸೇತುವೆ ಕಟ್ಟಿದ್ರೆ ಹೀಗೆ ಆಗಬಹುದು. ನಮ್ಮ ಕಾಲದ ಸೇತುವೆ ಅಂತಿಂತಲ್ಲ, ನೀನು ಬೇಕಾದ್ರ ಮೇಲೆ ಹೋಗಿ ಬರಬಹುದು. ಅದೇನೋ ಬೇಡ ಆ ಕಡೆ ಈ ಕಡೆ ಸಂಪರ್ಕವನ್ನ ಕಡಿತ ಮಾಡಬೇಕು ಎಂಬ ನೆಲೆಯಿಂದ ನಮ್ಮ ದೇವರೇ ಅದನ್ನು ಖಂಡಿಸಿದ್ದಾನೆ ಹೊರತು ಇನ್ನು ಅನ್ಯತರಿಂದ ಖಂಡಿಸುವುದಕ್ಕೆ ಅಸಾಧ್ಯವಾದದ್ದು. ಅಯ್ಯ, ನೀವು ಬಹಳ ವಿಚಾರವಂತರು, ಪ್ರಾಜ್ಞರು ನೀವು. ನಾವು ಕಾಡಿನಲ್ಲಿ ಮರದಿಂದ ಮರಕ್ಕೆ ಹಾರುವ ಮಂಗಗಳು, ಹೌದೇನೋ? ಅಂತಹ ಸಾಮರ್ಥ್ಯ, ಆ ವಿಚಾರವಾದೀತನ ಎಲ್ಲಿ ಹೋಯ್ತು ನಿನ್ನದ್ದು? ಓಹೋ, ಅರ್ಥವಾಯ್ತು, ನೀನು ನೆಲ ನೋಡ್ತಾ ಇದ್ದಿ, ನಿನಗೀಗ ನನ್ನನ್ನು ಕಂಡು ಭಯ ಇರಬೇಕು.

ಎಲ್ಲ ಮಾನವ ಏನು ಮಾಡೋಣ ಹೇಳು, ನಿನ್ನನ್ನು ನೋಡಿ ನನಗೆ ಪಾಪ ಅಂತ ಅನ್ನಿಸ್ತದೆ. ಸುಮ್ಮನೆ ಬೇಕಿದ್ದ ಮಂಗನಲ್ಲಿ ಮಾತಾಡುವ ಹವ್ಯಾಸ, ಅದನ್ನು ಬಳಸಿಕೊಂಡು ನೀನು ನಿನ್ನದೇ ಆದಂತಹ ಚರ್ಚೆಯಿಂದ ನಾನೊಬ್ಬ ಸಾಮರ್ಥ್ಯವಂತ ಎನ್ನುವುದನ್ನು ತೋರಿಸಕ್ಕೆ ಹೊರಟೆ, ಆದರೆ ಮಾತು ಪ್ರಯೋಜನಕ್ಕೆ ಬಾರದೆ ಹೋಯಿತು. ನಿನ್ನನ್ನು ನೋಡಿ ಪಾಪ ಪಾಪ ಅನ್ನಿಸ್ತದ ನನಗೆ. ಇಗೋ ನಿನ್ನಂತವ ಸಾಯಬಾರದು, ನೀನು ಬದುಕು, ನಾನು ಯಾರಲ್ಲೂ ಹೇಳುವುದಿಲ್ಲ. ಹೀಗೊಬ್ಬ ಬಂದಿದ್ದ, ನಮ್ಮಲ್ಲಿ ಪ್ರತಿಜ್ಞೆ ಮಾಡಿದ, ಹೀಗಾಯಿತು ಅಂತ ನಾನು ಯಾರಲ್ಲೂ ಹೇಳುವುದಿಲ್ಲ. ಆಡಿದ ಮಾತ್ರ ಪ್ರಕಾರವಾಗಿ ಪ್ರಾಣವನ್ನು ಸಮರ್ಪಣೆ ಮಾಡಬೇಕು ಎನ್ನುವಂತಹ ನೆಲೆಗೆ ಬಾರದೆ ನಿನ್ನಷ್ಟಕ್ಕೆ ನೀನು ಹೋಗು. ಇನ್ನು ಮುಂದೆ ಮಾತ್ರ ಮಂಗನಲ್ಲಿ ಮಾತಾಡುವುದಕ್ಕೆ ಹೋಗಬೇಡ.

ನಿನ್ನ ಭಕ್ತನು ಈ ರೀತಿಯ ಕಷ್ಟವನ್ನ ಅನುಭವಿಸಲಿ ಎನ್ನುವುದಾಗಿ ನಿನ್ನ ಆಶಯವಾಗಿತ್ತೇನೋ ದೇವ್ರೆ. ಅದಿಲ್ಲದೆ ಇದ್ರೆ ತೀರ್ಥಯಾಟನೆಗಾಗಿ ಬಂದಂತಹ ಈ ಪಾರ್ಥ ಕೇವಲ ಒಂದು ಕಪಿಯಲ್ಲಿ ವಾಗ್ವಾದ ನಡೆಸಿ ಹುಡುಗಾಟಿಕೆಯ ಮಾತುಗಳನ್ನ ಆಡಿ ಜೀವಕ್ಕೆ ಕುತ್ತು ತಂದುಕೊಳ್ಳುವಂತಹ ಸನ್ನಿವೇಶಕ್ಕೆ ನಿರ್ಮಾಣನಾಗಿದ್ದಾನೆ ಅಂತಾದ್ರೆ ಇದು ಮಕ್ಕಳಾಟಿಕೆ ಅಲ್ಲದೆ ಮತ್ತೇನು? ಹೌದು, ಹೇಳಿದನಲ್ಲ, ನಾನು ಯಾರಿಗೂ ಹೇಳುವುದಿಲ್ಲ, ಮತ್ತಾರೂ ನೋಡುವುದಿಲ್ಲ, ಬದುಕಿಕ್ಕ ಹೋಗುವಂತ ಬದುಕೇ ಅದು. ಅಂತಹ ಬದುಕು ಬೇಕೆ? ಬೇಕೆ, ಸಾಕು ಸಾಕು, ನನ್ನ ಬಾಳುವಿಗೆ ಈ ರೀತಿಯ ಒಂದು ಅವಮಾನ ಸಾಕೇ ಸಾಕು, ಬದುಕಬಾರದು ನಾನಿನ್ನು, ಮೊದಲೇ ತೀರ್ಮಾನಿಸಿದ್ದೇನಲ್ಲ.

ತ್ರೈಲೋಕ್ಯ ವಿಜಯಾದಂತಹ ಪಾರ್ಥ ಅವಮಾನಿತನಾದ ಎನ್ನುವಂತಹ ಅಂತಹ ಮಾತುಗಳು ಬರುವುದು ಬೇಡಬೇಡ. ಇದು ಈ ಪಾರ್ಥನ ಜೀವನ ಎನ್ನುವುದು ಮುಕ್ತಾಯವಾಗಬೇಕು. ಖಂಡಿತವಾಗಿಯೂ ಬದುಕಿರಬಾರದು. ಬದುಕಿರಬಾರದು ಅಂತಾದ್ರೆ ಇದು ನನ್ನ ಬಾಣದಿಂದ ಅಗ್ನಿಯನ್ನ ನಿರ್ಮಿಸಿಕೊಂಡಿದ್ದೇನೆ, ಮೂರು ಪ್ರದಕ್ಷಿಣೆ ಬಂದು ನಾನು ಅಗ್ನಿಗೆ ನನ್ನನ್ನು ಆಹುತಿ ಮಾಡಿಕೊಂಡು ಬಿಡ್ತೇನಂತೆ.

0: ಪರಿಚಯ ಆಯ್ತಾ ಭಾಗವತ್ರೆ?
1: ಯಾರು?
0: ಬ್ರಾಹ್ಮಣರು.
1: ಇಲ್ಲಿ ಯಾಕೆ ಬಂದ್ರಿ?
0: ಇಲ್ಲಿ ಬರಬೇಕಾದಂತ ಅನಿವಾರ್ಯ ಬಂತು ನೋಡಿ, ಅದಕ್ಕಾಗಿ ಬಂದೆ. ಪಾರ್ಥ ಬೆಂಕಿಗೆ ಹಾರ್ತಾ ಇದ್ದಾನೆ, ಅದನ್ನು ತಡೆಯಬೇಕೆ. ಅದಕ್ಕಾಗಿ ತಡ ಮಾಡುವುದಲ್ಲ, ಆತನಲ್ಲಿಗೆ ಹೋಗುತ್ತಾನೆ.

0: ತಡೆ ತಡೆ, ಸ್ವಲ್ಪ ತಡೆ. ಏನಪ್ಪ ನಿನ್ನ ಅವಸ್ಥೆ? ಬೆಂಕಿಯನ್ನ ನಿರ್ಮಾಣ ಮಾಡಿಕೊಂಡಿದ್ದೀಯ, ಸುತ್ತ ಬರ್ತಾ ಇದ್ದೀಯ. ನೋಡಿದ್ರೆ ಮೇಲುಗಡೆ ಬಿಸಿಲುಂಟು, ಕೆಳಗಡೆ ಮರಳಿನ ಒಂದು ಆ ತಾಪ ಉಂಟು. ಚಳಿ ಕಾಸಲಿಕ್ಕಾಗಿ ಖಂಡಿತ ಅಲ್ಲ ಅನ್ನೋದು ನನಗೆ ಅರ್ಥ ಆಗ್ತದೆ. ದೂರದಿಂದ ನೋಡಿದವನಿಗೆ ನನಗೆ ಅರ್ಥ ಆಯ್ತು, ಇದು ಪ್ರಾಯಶಃ ಹಾರಲಿಕ್ಕಾಗೇ ಮಾಡಿಕೊಂಡದ್ದು ಅಂತ. ನೀನು ಬೆಂಕಿಗೆ ಹಾರುವ, ಅಲ್ಲಿ ನೋಡಿದ್ರೆ ಒಬ್ಬನಿದ್ದಾನೆ ಮರದ ಮರಕ್ಕೆ ಹಾರುವ, ನಾನಂತೂ ಜಾತಿಯಿಂದ ಹಾರುವ. ಹಾಗಾಗಿ ಮೂರು ಜನ ಹಾರುವರು ಒಟ್ಟಾಗ ಅದಾಗಾಯ್ತು. ಈಗ ಅಯ್ಯ, ಪ್ರಾಣ ಹೋದ್ರೆ ಮತ್ತೆ ಬರುವುದಿಲ್ಲ, ಅಷ್ಟು ಬೇಗ ಹಾರಬೇಡ. ಏನಾಯ್ತು ವಿಷಯ? ನಿಮ್ಮ ನಿಮ್ಮಲ್ಲೇ ಏನೋ ಒಂದು ಜಗಳ ನಡೆದಿದೆ. ಪ್ರಾರಂಭದಲ್ಲಿ ಆದ ಸಂವಾದ ವಿವಾದಕ್ಕೆ ತಿರುಗಿದೆ, ಜಗಳದ ರೂಪಕ್ಕೆ ಪಡೆದುಕೊಂಡಂತಹ ಆ ಜಗಳದಿಂದ ನೀನು ಈಗ ಬೆಂಕಿ ಹಾರುವಂತಹ ಪರಿಸ್ಥಿತಿ ಉಂಟಾಯ್ತು. ಯಾಕೆ ಹೀಗಿತ್ತು? ಏನಾಯ್ತಯ್ಯ, ಏನಾಯ್ತು ಅದನ್ನು ಸ್ವಲ್ಪ ವಿಷಯ ವಿವರವಾಗಿ ಹೇಳಬೇಕಯ್ಯ.
1: ಸ್ವಾಮಿ, ಅಗ್ನಿಗೆ ಹಾರುತ್ತಿರುವಂತಹ ನನ್ನ ತಡೆದು ಇದಕ್ಕೆ ಕಾರಣವನ್ನ ಕೇಳ್ತಾ ಇದ್ದೀರಾ? ಸ್ವಾಮಿ ಹೇಳ್ತೇನೆ. ಇದು ಕಾಣುತ್ತಿರುವಂತಹ ಮಹಾಸಾಗರವನ್ನ ನೀವು ನೋಡ್ತಾ ಇದ್ದೀರಲ್ಲ, ಈ ಮಹಾಸಾಗರವನ್ನ ನೋಡಂತಹ ನಾನು, ಇದಕ್ಕೆ ಹಿಂದೆ ರಾಮ ಕಟ್ಟಿದಂತಹ ಸೇತುವನ್ನ ನೋಡಿ ಅದರ ಬಗ್ಗೆ ತಿಳಿಯಬೇಕೆನ್ನುವಂತಹ ಕುತೂಹಲದಿಂದ ನೋಡುತ್ತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಕಪಿ ಎಂದು ಕಂಡಿತು. ಆ ಕಪಿಯನ್ನ ಯಾರು ಅಂತ ಪ್ರಶ್ನೆ ಮಾಡಿದೆ. ಅವನು ಹನುಮಂತ ಅಂತ ಹೇಳಿಕೊಂಡ. ನಾನು ಹನುಮಂತ ಎನ್ನುವನು ಬಲ್ಲೆ, ಅವನು ಹಾಗಿದ್ದ ಎನ್ನುವುದಾಗಿ ಹೇಳಿದ್ರೆ ನಾನೇ ಹನುಮಂತ ಎನ್ನುವುದಾಗಿ ಹೇಳಿದ. ಅದಕ್ಕೆ ಬದಲಾಗಿ ಈ ಸೇತುವೆಯನ್ನ ರಾಮ ನಿಮ್ಮನ್ನ ಬಳಸಿಕೊಂಡು ಕಟ್ಟಿರುವುದಕ್ಕಿಂತ ಬಾಣಮುಖದಲ್ಲಿ ಕಟ್ಟಬಹುದಿತ್ತು ಅಂತ ಹೇಳಿದೆ. ರಾಮ ಪ್ರತಿಯಾಗಿ ಬಾಣದ ಸೇತುವೆ ಜೊತೆಯಲ್ಲಿ ಇನ್ನೊಂದು ಸೇತುವೆ ಉಂಟು ಅಂತಾದ್ರೆ ನಾನು ಅದನ್ನ ಮುರಿದು ಹಾಕ್ತೇನೆ ಅಂತ ಹೇಳಿದ. ಸ್ವಾಮಿ,
0: ಅದಕ್ಕೆ
1: ಹಾಗೆ ನಮ್ಮಲ್ಲಿ ವಾಗ್ವಾದ ನಡೆಯಿತು. ನಾನು ಮೂರು ಬಾರಿ ಸೇತುವೆಯನ್ನ ಕಟ್ಟುತ್ತೇನೆ ಎನ್ನುವುದಾಗಿ ಹೇಳಿದೆ. ಆತ ಮೂರು ಬಾರಿ ನಾನು ಸೇತುವೆಯನ್ನ ಮುರಿಯುತ್ತೇನೆ ಎಂಬುದಾಗಿ ಹೇಳಿದ.
0: ಹೌದಾ? ಹಾಗಾದ್ರೆ ಕಟ್ಟು ಸೇತುವೆ. ಮುರಲಿ
1: ಮೂರು ಬಾರಿ ಸೇತುವೆಯನ್ನ ಕಟ್ಟಿಯೋ ಆಯ್ತು, ಆತ ಮುರಿದು ಹೋದ.
0: ಅಲ್ಲ, ಸೇತುವೆ ಕಾಣಿದ್ವಲ್ಲ.
1: ಒಂದು ಇಲ್ಲ, ಒಂದು ಒಪ್ಪಂದ ಏರ್ಪಟ್ಟಿತ್ತು. ಮೂರು ಬಾರಿಯೂ ಆತ ಸೇತುವೆಯನ್ನ ಮುರಿದಂತಾದ್ರೆ

ನಾನು ಅಗ್ರಿಯಲ್ಲಿ ಹಾರಿ ನನ್ನ ತನುವನ್ನು ಕಳೆದುಕೊಳ್ಳೇನೆ ಎನ್ನುವಂತಹ ಮಾತನ್ನ ಕೊಟ್ಟಿದ್ದೆ. ಮೂರು ಬಾರಿಯೂ ಮರೆದಿದ್ದಾನೆ. ನಾನು ನನ್ನ ತನುವನ್ನ ಅಗ್ನಿಗೆ ಸಮರ್ಪಿಸಿಕೊಳ್ಳುವುದು ವಿಹಿತವಷ್ಟೇ. ಕೊಟ್ಟ ಮಾತನ್ನ ಈಡೇರಿಸಬೇಕಲ್ವೇ? ಅದು ಕ್ಷತ್ರಿಯನಾದವನ ಕರ್ತವ್ಯ ಅಲ್ವೇ? ಇದು ನಡೆದ ಕಥೆ ಸ್ವಾಮಿ. ನನ್ನಷ್ಟು

0: ಅಯ್ಯ ಮಹಾವೀರ
1: ಬ್ರಾಹ್ಮಣರೇ,
0: ನೀನು ಕೈಯಲ್ಲಿ ಬಿಲ್ಲನ್ನು ಹಿಡಿದುಕೊಂಡಿದ್ದೀಯಾ, ಬಾಣವನ್ನು ಹಿಡಿದುಕೊಂಡಿದ್ದೀಯಾ ಅನ್ನೋದನ್ನು ನಾನು ಕಾಣ್ತೇನೆ. ಆದರೆ ಆ ಬಿಲ್ಲಿನಿಂದ ಆ ಬಾಣದಿಂದ ಸೇತುವೆ ನಿರ್ಮಾಣ ಆಯ್ತೋ ನಿರ್ನಾಮ ಆಯ್ತೋ ನನಗೆ ಯಾವುದೂ ಅರ್ಥ ಆಗುವುದಿಲ್ಲ ಇಲ್ಲಿ. ಯಾಕೆಂದ್ರೆ ಬಾಣದಿಂದ ಒಬ್ಬರನ್ನು ಸಾಯಿಸಲಿಕ್ಕೆ ಸಾಧ್ಯ ಆಗ್ತದೆ, ಆದ್ರೆ ಬಾಣದಿಂದ ಸೇತುವೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಏನೋ? ಇದು ಮರಳು ಮಾತಾಡದೆ ಮತ್ತಿನ್ನೇನು ಹೇಳು?
1: ಓಹೋ, ನಿಮಗೆ ಅನುಮಾನ.
0: ನೀನು ಬಾಣದಿಂದ ಆ ಸೇತುವೆಯನ್ನು ಕಟ್ಟಿದ್ದೀಯೇ ಅನ್ನೋದು ನನಗೆ ಖಾತ್ರಿ ಇಲ್ಲ, ಅದನ್ನು ನಂಬಲಿಕ್ಕೆ ನನಗೆ ಸಾಧ್ಯವಾಗುವುದಿಲ್ಲ. ಹಾಗೊಮ್ಮೆ ನೀನು ಸೇತುವೆಯನ್ನೇ ನಿರ್ಮಿಸಿದೆ ಅಂತ ಆದ್ರೆ ಅಂತಹ ಸೇತುವೆಯನ್ನು ಆತ ಮುರಿದ ಹೇಳುವುದಕ್ಕೂ ನನಗೆ ನಂಬಿಕೆ ಆಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಏನು ಮಾಡೋಣ ಹೇಳು? ವಯಸ್ಸಾಯ್ತು ನನಗೂ, ಈ ರೀತಿಯ ಒಂದು ಕುಚೋದ್ಯ ನಡೀತದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸಾಯುವ ಮುನ್ನ ಇಂತಹದ್ದೊಂದು ನಡೀತದೆ ಅನ್ನೋದು ನೋಡಬೇಕಾಗಿದೆ. ಅದಕ್ಕಾಗಿ ನೀನು ಬಾಣದಿಂದ ಸೇತುವೆಯನ್ನು ನಿರ್ಮಾಣ ಮಾಡು. ಹೇಗೆ ಮೂರು ಸಲ ನಿರ್ಮಾಣ ಮಾಡಿದ್ದೀನಿ ಅಂತ ಹೇಳ್ತೀಯಲ್ಲ, ಮತ್ತೊಂದು ಸಲ ನಿರ್ಮಾಣ ಮಾಡು.
1: ನಿಮ್ಮ ಸಮಾಧಾನಕ್ಕಾಗಿ ಇನ್ನೊಂದು ಸಲ ನಿರ್ಮಾಣ ಮಾಡಬೇಕು.
0: ಹಾಗೆ ಆತ ಮುರಿತ ಅಂತ ಅನ್ನೋದಕ್ಕೆ ನಾನು ಒಬ್ಬನು ಸಾಕ್ಷಿ ಇದ್ದ ಹಾಗಾಯ್ತಲ್ಲ. ಇಲ್ಲಿ ಇನ್ನೊಂದು ವಿಚಾರ ಉಂಟು.
1: ಏನು?
0: ನೀನು ಹಾರಿ ಸಾಯ್ತೀಯ ಸರಿ, ಆದ್ರೆ ಆತ ಏನು ಅಲ್ಲಿಗೆ ಹೋಗುವುದಿಲ್ಲ. ಇಂಥವನೊಬ್ಬನು ಬಂದಿದ್ದ, ಇಂಥದ್ದು ನಡೆದಿದೆ ಅಂತ. ಹೀಗೆ ಅರ್ಜುನ ಸಾಯ್ತಾನೆ ಸತ್ತ ಅಂತ ಹೇಳಲಿಕ್ಕೆ ಪ್ರಪಂಚಕ್ಕೆ ಗೊತ್ತಾಗೋದು ಹೇಗೆ? ಯಾವ ರೀತಿಯ ಸಂದೇಶವನ್ನು ಕಳಿಸಲಿಕ್ಕೆ ಸಾಧ್ಯ ನೀನು ಅಲ್ವಾ? ಅದಕ್ಕಾಗಿ ಈ ರೀತಿ ಕೆಲಸ ಮಾಡಬೇಕು ನೀನು.
1: ಸ್ವಾಮಿ, ಕಟ್ಟುವುದಕ್ಕೆ ನಾನೇನೋ ತಯಾರಾಗಿದ್ದಾನೆ, ಮುರಿಬೇಕಲ್ಲ ಅವನು.
0: ಅವನನ್ನು ಕೇಳೋಣ,
1: ಮುರಿತಾನಂತ
0: ಕೇಳೋಣ.
2: ಸ್ವಾಮಿ, ಒಟ್ಟು ನಿಮಗೊಂದು ನೋಡುವ ಆಟ ನೋಡುವ ಚಟ. ನಿಮ್ಮ ಆಟದಲ್ಲಿ ನಾವು ಒಟ್ಟು ಶ್ರಮ ವಹಿಸಬೇಕು.
0: ಹೌದಪ್ಪ,
2: ಪರಿಣಾಮ ಯಾರಿಗೆ ಲಾಭವೋ ನನಗೆ ಗೊತ್ತಿಲ್ಲ. ಆದ್ರೆ ನಿಮಗೆ ನೋಡುವ ಆಸೆ ತೀರಿಸುವುದಕ್ಕಾಗಿ ಮುರಿಯುವುದಕ್ಕೆ ನಾನು ಸಿದ್ಧನಿದ್ದೇನೆ.
0: ಹಾ,
1: ಆಗಲಿ ಅಂತೆ.

0: ಇದು ಮತ್ತೊಮ್ಮೆ ಸೇತುವನ್ನು ನಿರ್ಮಿಸಿದ್ದೇನೆ, ಮುರಿಯಲ್ಲಿ ನೋಡೋಣ.
1: ಹನುಮಂತ, ಸ್ವಲ್ಪ ತಡಿ. ಯಾಕೆಂದ್ರೆ ಈ ಸೇತುವೆ ಹೇಗೆ ಚಂದ ಉಂಟು ಅನ್ನುವುದನ್ನು ನೋಡ್ಲಿಕ್ಕೆ ಕೇವಲ ಇಲ್ಲಿಂದ ನೋಡಿದ್ರೆ ಸಾಕಾಗಲಿಕ್ಕಿಲ್ಲ, ಸ್ವಲ್ಪ ಮುಂದೆ ಹೋಗ್ತೇನೆ. ಕಟ್ಟಿದಂತಹ ಸೇತುವೆಯನ್ನ ನಾನು ನೋಡುವ ಉದ್ದೇಶದಿಂದ ಹೋಗ್ತಾ ಇದ್ದಿದ್ದಲ್ಲ, ಭಾರತನನ್ನ ರಕ್ಷಣೆ ಮಾಡಬೇಕು ಅಂತ ಉದ್ದೇಶದಿಂದ ಹೋಗ್ತಾ ಇದ್ದೇನೆ. ಕೂರ್ಮಾವತಾರದಿಂದ ಆತನನ್ನ ಆ ಸೇತುವೆಯನ್ನ ರಕ್ಷಿಸಿಕೊಳ್ಳಿಕ್ಕಾಗಿ ಅಲ್ಲಿ ಮುಂದೆ ಹೋಗಿ ನಿಲ್ಲುತ್ತೇನೆ.
2: ಬ್ರಾಹ್ಮಣರು ಆ ಕಡೆಗೆ ಹೋಗಿ ಸೇರಿರಬಹುದು, ಈಗ ಇದನ್ನ ಮೆಟ್ಟಿ ಮುರಿದಾಗ್ತೇನೆ.

0: ಯಾಕೆ ಹೀಗಾಯಿತು?
1: ಅಷ್ಟು ದೀರ್ಘಕಾಲದವರೆಗೆ ರಾಮನ ಜೊತೆಯಲ್ಲಿದ್ದಂತಹ ನನಗೆ ಯಾವತ್ತೂ ಸೋಲು ಎನ್ನುವುದನ್ನ ಕಂಡವನಲ್ಲ. ಒಂದು ಕಾಲದಲ್ಲಿ ಈ ಸಮುದ್ರವನ್ನೇ ಲಂಘನೆ ಮಾಡುವುದಕ್ಕೆ ಯಾರಿಂದಲೂ ಆಗುವುದೇ ಇಲ್ಲ ತೀರ್ಮಾನಕ್ಕೆ ಬಂದಾಗ ಮಹಾಪ್ರಾಜ್ಞಿಗಳಾದಂತಹ ಜಾಂಬವರಿಂದ ಹೇಳಿದಂತಹ ಮಾತು, ನಮ್ಮವರಲ್ಲಿ ನೀನೇ ಶ್ರೇಷ್ಠ, ಆದ್ದರಿಂದ ನೀನು ಹಾರಬೇಕು ಅಂತ. ಆಗಲೂ ನಿನ್ನ ನಾಮಸ್ಮರಣೆಯಿಂದಲೇ ಅಲ್ವೇ ಶತಯೋಜನ ವಿಸ್ತೀರ್ಣವಾದಂತಹ ಸಮುದ್ರವನ್ನು ನಾನು ಲಂಘಿಸಿದ್ದು. ಒಂದು ಹನಿ ಬೆವರು ಬಾರದೆ ಇದ್ದ ರೀತಿಯಲ್ಲಿ ಈ ಸಮುದ್ರವನ್ನೇ ಲಂಘಿಸಿ ಸೀತಾನ್ವೇಷಣೆ ಎನ್ನುವಂತಹ ಕಾರ್ಯವನ್ನು ಮುಗಿದವ ರಾಮಚಂದ್ರ. ಇವತ್ತು ಸಾಮಾನ್ಯವಾದ ಒಬ್ಬ ಮನುಷ್ಯನ ಎದುರಲ್ಲಿ ನಾನು ಸೋಲನ್ನು ಅನುಭವಿಸಬೇಕಾದಂತಹ ಸ್ಥಿತಿ ಬಂತು ಅಂತಾದ್ರೆ ಏನು ಮಾಡಲಿ ಪ್ರಭು? ಯಾಕೆ ನನಗೆ ಈ ಘೋರವಾದಂತಹ ಶಿಕ್ಷೆಯನ್ನು ಕೊಡ್ತಾ ಇದ್ದಿ ಪ್ರಭು? ಕ್ಷಣ ಕ್ಷಣದಲ್ಲಿಯೂ ನೀನು ಆಡಿದ ಮಾತುಂಟು. ಅಂದು ಕಾಲ ಪುರುಷಾದಿಗಳು ಬಂದು ನಿನ್ನಲ್ಲಿ ಹೇಳಿದಾಗ ಸಮುದ್ರವನ್ನು ಇಳಿಯುವುದನ್ನ ಇದೇ ಕಣ್ಣಿನಿಂದ ನೋಡಿದವ, ಬಂದು ಕಾಲಿಡಿದು ಪ್ರಭು ನಾನು ಏನು ಮಾಡಲಿ ಅಂತ ಹೇಳಿದ್ರೆ ಯುಗಯುಗದಲ್ಲಿಯೂ ನಾನು ನಿನ್ನೊಟ್ಟಿಗೆ ಇರ್ತೇನೆ, ಯುಗಯುಗದಲ್ಲಿಯೂ ನಿನಗೆ ದರ್ಶನವನ್ನು ಕೊಡ್ತೇನೆ ಅಂತ ಆಡಿದಂತಹ ಮಾತು ಅದೇ ನಮ್ಮೆಯ ಮೇಲಲ್ಲವೇ ಪ್ರಭು? ಈ ಪ್ರಪಂಚದ ಯಾವ ಸುಖಕ್ಕೂ ಆಲೋಚಿಸದೆ ಈ ನೆಲದಲ್ಲಿ ಕುಳಿತು ಅನವರತವೂ ನಿನ್ನನ್ನು ಭಜಿಸುತ್ತಾ ಕುಳಿತುಕೊಂಡದ್ದು. ನಾನಾಗಿ ಅವನನ್ನು ಮಾತನಾಡಿಸಲಿಲ್ಲ, ಅವನಾಗಿಯೇ ನನ್ನನ್ನು ಮಾತನಾಡಿಸಿ ಈ ಸ್ಥಿತಿಗೆ ತಂದು ಬಿಟ್ಟನಲ್ಲ ಪ್ರಭು. ಏನು ಮಾಡಲಿ? ಯಾರಿದ್ದಾರೆ?

0: ಹನುಮಂತ, ಯಾಕಯ್ಯ ಮರಗ್ತಾ ಇದ್ದೀಯಾ?
1: ಯಾಕೆ ನನಗೆ ಈ ಕಷ್ಟ ಹೇಳು?
0: ಕಷ್ಟ ಕಷ್ಟ ಇರಬೇಕಯ್ಯ ಜೀವನದಲ್ಲಿ. ಆ ಹೊತ್ತಿಗೆ ನನ್ನ ಪಾಲಿಗೆ ಬಂದವರಲ್ವೇ ನೀವು. ವಾಲಿಯನ್ನ ಕೊಂದು ನಿಮ್ಮವರಿಗೆ ಜಯವನ್ನ ತಂದುಕೊಟ್ಟೆ, ಆಗ ನನ್ನ ಪರಿಚಯವು ನಿಮಗೆ ಉಂಟಾಯಿತು. ಅಲ್ಲಿಂದ ನನ್ನೊಂದಿಗೆ ಇದ್ದವರು ನೀವು. ಇದ್ದವರು ಏನು ಮಾಡಿದ್ರಿ? ಜಾನಕಿಯನ್ನ ಹುಡುಕ ಹೊರಟ ನನಗೆ ಸೇತುವೆಯನ್ನ ಕಟ್ಟಿದವರು. ಆ ಸೇತುವೆಯ ಕಟ್ಟಿದ ಪರಿಣಾಮವಾಗಿ ಜನ್ಮ ಜನ್ಮಾಂತರದಲ್ಲಿ ನಿಮ್ಮೊಂದಿಗೆ

0: ಇರ್ತೇನೆ ಎಂದವನು ನಾನು. ಈ ಹೊತ್ತಿಗೆ ಮರಗುತ್ತಾ ಇದ್ದೀಯ, ಆ ಕಾರಣದಿಂದ ರಾಮನ ರೂಪವನ್ನು ತಳೆದು ನಿನ್ನೆದುರಿಗೆ ಬಂದು ನಿಂತಿದ್ದೇನೆ. ಮರಗಬೇಡ ಮರಗಬೇಡ.
1: ನನಗೆ ಬೇಸರ ಅದಲ್ಲ ಪ್ರಭು.
0: ಯಾಕೆ?
1: ಇಲ್ಲಿಯವರೆಗೂ ರಾಮ ಸೇವಕ ಅಂತ ಹೆಸರಿಗೆ ಪಾತ್ರನಾದವ ನಾನು.
0: ಖಂಡಿತ.
1: ಇವತ್ತು ಈ ಮನುಷ್ಯನ ನಾನು ಸೇವಕನಾಗಬೇಕಾದ ಪರಿಸ್ಥಿತಿ ಬಂದು ಹೋಯ್ತಲ್ಲ ಪ್ರಭು.
0: ಮನುಷ್ಯ ಮಾತ್ರದವನವನಲ್ಲ, ಆರ್ತನಿದ್ದಾನೆ. ಜನ್ಮ ಜನ್ಮಾಂತರದ ಕತೆ ಇದು. ಯಾಕೆ ಅಂತಾದ್ರೆ ಹಿಂದಿನ ಜನ್ಮ ಕಾಲ ಬದಲಾಗಿದೆ ಅಲ್ವೇ.
1: ಏನಾಯ್ತು?
0: ರಾಮಾವತಾರಿ ಇದ್ದ ಕೃಷ್ಣಾವತಾರಿಯಾಗಿದ್ದೆ.

ನಿಮ್ಮಷ್ಟಕ್ಕೆ ಆಟಕ್ಕೆ ಬಿಟ್ಟರೆ ನೀವು ಎಷ್ಟು ಆಡೀರಾ, ಅದಕ್ಕಾಗಿಯೇ ಸೂತ್ರಧಾರ ಅಂತ ನಾನಿದ್ದೇನೆ. ಹೋದ ಜನ್ಮದಲ್ಲಿ ರಾಮನಾಗಿ ನಿಮ್ಮ ಪಾಲಿಗೆ ಉದ್ಧರಣನಾಗಿದ್ದೇನೆ, ಈಗ ಕೃಷ್ಣನಾಗಿದ್ದೇನೆ. ಹೇಗೆ ಹಿಂದಿನ ಜನ್ಮದಲ್ಲಿ ರಾಮನಿಗೆ ಸೇವಕನಾಗಿ ಹನುಮಂತ ನಿದಿಯೋ, ಹಾಗೆಯೇ ಕೃಷ್ಣಾವತಾರದಲ್ಲಿ ಪಾರ್ಥನನ್ನ ಸೇವಕನಾಗಿದ್ದಾನೆ. ಲೋಕವನ್ನ ಪೊರೆಯಬೇಕಲ್ವೇ, ಒಬ್ಬನಿಂದ ಸಾಧ್ಯವಿಲ್ಲ. ದಿವಿ ಸಂಭೂತರಾದ ನೀವುಗಳು ನಮ್ಮ ಜೊತೆಗಿರಬೇಕೆಂಬುವ ಕಲ್ಪನೆ. ಹಾಗಾಗಿ ಅವನು ನಿನ್ನ ಹಾಗೆಯೇ ಸದ್ಭಕ್ತ, ಅವನನ್ನೂ ಉದ್ಧರಿಸಬೇಕು, ಅವನನ್ನೂ ಪಾಲಿಸಬೇಕು, ನಿನ್ನನ್ನೂ ಪಾಲಿಸಬೇಕು ಎನ್ನುವ ಕರ್ತವ್ಯದ ನಿಮಿತ್ತ ಬಂದಿದ್ದೇನೆ. ಸೋಲು ನಿಮ್ಮದಲ್ಲ, ನಿಮ್ಮದಲ್ಲ, ಆ ಸೋಲಿಗೆ ಕಾರಣೀಕರ್ತ ನಾನಿದ್ದೇನೆ. ಆ ಸೋಲನ್ನ ಉಂಟು ಮಾಡಲಿಕ್ಕೆ ಕಾರಣ ಏನಂತಾದ್ರೆ, ಈ ಭಾರತ ನೆಲದಿ ಮುಂದೆ ಸಂಭವಿಸಬೇಕಾದ ಘಟನೆಗಳುಂಟಲ್ಲ, ಅದಕ್ಕೆ ಪಾರ್ಥನ ಜೊತೆಯಾಗಬೇಕು ಹನುಮಂತ. ಇವತ್ತು ನಡೆದ ಘಟನೆಗೆ ಹನುಮಂತ ಅರ್ಜುನರ ಕಾಳಗ ಯಾಕೆ ಅಂತಾದ್ರೆ, ಮುಂದೆ ನಡೆಯುವ ಘಟನೆಗೆ ಇದು ಮುನ್ನುಡಿಯಾಗಬೇಕು ಅಂತಾಗಿದೆ. ಅದಕ್ಕಾಗಿಯೇ ನಿಮ್ಮಿಬ್ಬರನ್ನ ಒಂದುಗೂಡಿಸಿದ್ದೇನೆ. ಮುಂದೆ ಅವನಿಗೆ ಕೈ ಜೋಡಿಸು, ಕೈ ಜೋಡಿಸು, ಕೈ ಜೋಡಿಸು.

0: ಕೊಟ್ಟವು ಪಾದಮೂಲದಲ್ಲಿ ಬಿದ್ದಿದ್ದೇನೆ, ನೀನು ನನಗೆ ಅಣ್ಣನ ಸಮಾನ. ಹೇಳಿ ಕೇಳಿ ನಮ್ಮ ಅಣ್ಣ ಭೀಮಸೇನನು ವಾಯುಪುತ್ರ, ನೀನು ವಾಯುದನನಿ, ನಾಚಿಕೆಯಾಗ್ತಾ ಇದೆ, ದಯಮಾಡಿ ಮನ್ನಿಸು, ಕಿರಿಯವನಾದ ನಾನು ಮಾಡಿದಂತಹ ಈ ಅಪರಾಧವನ್ನು ಮನ್ನಿಸ್ತೀಯ ಅಂತ ಅವಿಸಿಕೊಂಡು ಮುಂದೆ ನಡೆಯುವಂತಹ ಮಹಾಭಾರತ ಹವದಲ್ಲಿ ನೀನು ಸಹಾಯಕನಾಗಿ ನನ್ನ ಧ್ವಜದಲ್ಲಿ ಸದಾ ರಕ್ಷಕನಾಗಿ ಕುಳಿತುಕೊಂಡಿರ್ತೀಯ ಎನ್ನುವುದಾಗಿ ಭಾವಿಸಿ ಇದು ನಿನ್ನನ್ನು ಬೀಳ್ಕೊಡುವುದರ ಮೊದಲು ನಿನ್ನನ್ನು ಒಮ್ಮೆ ಆಲಂಗಿಸಿಕೊಳ್ತಾ ಇದ್ದೇನೆ.
1: ಅಯ್ಯ, ನಿನ್ನ ಪರಿಪೂರ್ಣವಾದಂತಹ ಮನಸ್ಸು ನನಗೆ ಈಗ ಅರ್ಥವಾಯಿತು. ಸಾಕ್ಷಾತ್ ಶ್ರೀರಾಮಚಂದ್ರನೇ ಆಡಿದಂತಹ ಮಾತು, ನಾನು ನಿನಗೆ ಸಹಾಯಕನಾಗುವ ದೃಷ್ಟಿಯಿಂದ ರಾಮ ಕಾರ್ಯಕ್ಕೆ ಸಹಾಯಕನಾಗಬೇಕು ಎನ್ನುವಂತಹ ತಾತ್ಪರ್ಯ. ಆದಿತಯ್ಯ, ಪರಸ್ಪರ ನಮ್ಮಿಬ್ಬರ ಪರಿಚಯ ಇಲ್ಲದಿದ್ದರೆ ಇದ್ದದರಿಂದ ಅಲ್ಲವೇ ಇಷ್ಟರೊಳಗೆ ನಡೆದ ಕಾಳಗ? ಈಗ ನಮಗೆ ಎಲ್ಲವೂ ಅರ್ವಾಯಿತು
0: ಅಲ್ವೇ.
1: ಇಷ್ಟೂ ನಡೆಯುವುದಕ್ಕೆ ಕಾರಣೀಭೂತ
0: ಪರಮಾತ್ಮ
1: ಅವನೇ. ಆತನನ್ನೇ ಧ್ಯಾನಿಸೋಣಂತೆ. ಶುಭವಾಗಲಿ.
0: ಶುಭವಾಗಲಿ. ಶುಭ.

ಇದುವರೆಗೂ ಯಕ್ಷಗಾನ ಪ್ರಸಂಗ ಶರಸೇತು ಬಂಧನ ಇದನ್ನು ಕೇಳಿದಿರಿ. ನಡೆಸಿಕೊಟ್ಟವರು ಸಾಗರ ತಾಲೂಕು ತುಮರಿಯ ಟಿಎಂ ಶೇಷಗಿರಿ ಮತ್ತು ಸಂಗಡಿಗರು. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಯುವ ಮಿತ್ರರಿಗೆಲ್ಲ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆ, ಶಾಸ್ತ್ರೀಯ ಸಂಗೀತ ಹಾಗೂ ಭರತನಾಟ್ಯ ಕಲಾವಿದೆ, ಮಂಡ್ಯ ಜಿಲ್ಲೆ ಯಲಿಯೂರಿನ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿದ್ಯಾರ್ಥಿನಿ ಕೆ ಅನುಶ್ರೀ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಿದ್ದಾರೆ ಬೇದ್ರೆ ಮಂಜುನಾಥ್.

0: ನೀವು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಎಂಟ್ರ್ ಆಗಿದ್ದೀರಿ ಅಂತ ಕೇಳ್ತಿದ್ದಂಗೆ, ಹೌದೇ ಶ್ರೀರಂಗಪಟ್ಟಣದವರು ಗಿನ್ನಿಸ್ ತನಕ ಹೆಂಗೆ ಹೋದ್ರಪ್ಪ ಅಂತ ಆಶ್ಚರ್ಯ ಆಗುತ್ತೆ. ಅದು ಹೇಗೆ ಹೋದ್ರಿ ಅಂತ ಹೇಳ್ತಾ ನಿಮ್ಮ ಪರಿಚಯವನ್ನು ಮಾಡ್ಕೊಳ್ಬೋದಾ?
1: ಹಾಂ, ನಾವು ನೃತ್ಯ ಕಲಿಯಕ್ಕೆ ನಮ್ಮ ಗುರುಗಳು ತುಂಬಾ ಸಹಾಯ ಮಾಡಿದ್ರು. ಸೊ ಡಾನ್ಸಲ್ಲಿ ತರಂಗಂ ಅಂತ ಒಂದು ಪಾರ್ಟ್ ಇದೆ, ಕೂಚಿಪುಳ್ಳಿ ತಟ್ಟೆಯಲ್ಲಿ ನಿಂತ್ಕೊಂಡು ಮಾಡೋ ಅಂತ ಡಾನ್ಸ್. ಅದನ್ನ ಒಂದೇ ಸ್ಟೇಜ್ ಅಲ್ಲಿ 1000ಕ್ಕೂ ಹೆಚ್ಚು ಜನ ಒಟ್ಟಿಗೆ ಮಾಡಿದ್ದಕ್ಕೆ ಅದು ಒಂದು ವಿಶ್ವ ದಾಖಲೆ ಆಯ್ತು. ಇದು ನಮ್ಮ ಹೆಸರು ಕೂಡ ಅದರಲ್ಲಿ ಸೇರ್ಪಡೆ ಆಯ್ತು.
0: ಯಾರು ಗುರುಗಳು, ಎಲ್ಲಿ ನಡೆಯಿತು, ಯಾವ ದಿವಸ, ಯಾಕೆ ನಡೆಯಿತು?
1: ನಮ್ಮ ಗುರುಗಳು ವಿದುಷಿ ವಿದ್ಯಾ ರವಿಶಂಕರ್ ಅಂತ, ಬ್ಯಾಂಗ್ಳೂರಲ್ಲಿ ವಾಸವಾಗಿರೋದು. ಮೂಲತಃ ಅವರು ಶ್ರೀರಂಗಪಟ್ಟಣದವರು. ಸೊ ಶ್ರೀರಂಗಪಟ್ಟಣ ಬ್ಯಾಂಗ್ಳೂರಲ್ಲೆಲ್ಲ ಕ್ಲಾಸಸ್ ನಡೆಸ್ತಾ ಇದ್ದಾರೆ. ಇದು ನಡೆದಿದ್ದು ಬ್ಯಾಂಗ್ಳೂರಲ್ಲಿ ಕಂಠೀರವ ಇಂಡೋರ್ ಸ್ಟೇಡಿಯಂ ಅಲ್ಲಿ. ಅದು ನೂಪುರ ಫೈನ್ ಆರ್ಟ್ಸ್ ಅಕಾಡೆಮಿ ಅವರು ಈ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ರು. ಡಾನ್ಸ್ ಬರೋರ್ ಮಾತ್ರ ಅಲ್ಲ, ಬರ್ದೇ ಇರೋರ್ಗು ಕೂಡ ಇದನ್ನ ಕಲಿಸಿ ಒಂದು ದೊಡ್ಡ ಮಟ್ಟಕ್ಕೆ ರೆಕಾರ್ಡ್ ಮಾಡಕ್ಕೆ ನಮ್ಗೆ ಸಾಧ್ಯ ಆಯ್ತು.
0: ಎಷ್ಟು ಹೊತ್ತು ಇದು ನೃತ್ಯ ನಡೀತು?
1: ಇದು ಕಂಟಿನ್ಯೂಸ್ ಆಗಿ 3-4 ಮಿನಿಟ್ಸ್ ಇರೋದು. ಬಟ್ ಸಿಂಗಲ್ ಸ್ಟೇಜ್ ಅಲ್ಲಿ ಒಟ್ಟಿಗೆ ಪರ್ಫಾರ್ಮ್ ಯಾವ್ದು ಮಾಡಿಲ್ಲ. ಸೊ ಇದು ಲಾರ್ಜೆಸ್ಟ್ ನಂಬರ್ ಆಫ್ ಪೀಪಲ್ ಕಂಡಕ್ಟ್ ಮಾಡಿರೋಂತ ರೆಕಾರ್ಡ್.
0: ಸೊ ಈ ರೆಕಾರ್ಡ್ ಅಲ್ಲಿ ನೀವು ಇದ್ರಿ, ನಿಮ್ ತಂಗಿನ ಶ್ರೀರಂಗಪಟ್ಟಣದ ಇಬ್ಬರು ಕಲಾವಿದೆಯರು ನಮ್ಮೂರಿಗೆ ಹೆಸರು ತಂದ್ರಿ ಅಂತ ಖುಷಿ ಪಡಬಹುದು. ಓಕೆ, ಅಭಿನಂದನೆಗಳು ಅನುಶ್ರೀ. ನೀವು ಚಿಕ್ಕ ವಯಸ್ಸಿಂದಾನೇ ನೃತ್ಯಕ್ಕೆ ಸಂಗೀತಕ್ಕೆ ಬಂದ್ರ ಅಥವಾ ನಂತರದಲ್ಲಿ ಬಂದ?
1: ಮೊದಲು ನಾನು 3rd standard ಅಲ್ಲಿ ಸಂಗೀತ ಕಲಿಯಕ್ಕೆ ಶುರು ಮಾಡಿದ್ದು. ಅದಾದ್ಮೇಲೆ 6th standard ಅಲ್ಲಿ ನಾನು ಡಾನ್ಸ್ ಕಲ್ತಿದ್ದು. ಸೊ 3rd standard ಅಲ್ಲಿ ದೇವ್ರನಾಮಗಳು ಕಲಿಯಕ್ ಸ್ಟಾರ್ಟ್ ಮಾಡಿದೆ. ಅವಾಗ ನಮ್ ಗುರುಗಳು ಶಂಕರಪ್ಪ ಸರ್ ಅಂತ. ಸೊ ಅವ್ರ ದೇವ್ರನಾಮ ಸ್ಟಾರ್ಟ್ ಮಾಡಿಕೊಟ್ರು. ನಂತರ ನಾನು ಕ್ಲಾಸಿಕಲ್ ಸೈಡ್ ಬಂದಾಗ ಮಹಾಲಕ್ಷ್ಮಿ ಅಂತ, ಅವರು ಮೂಲತಃ ತಂಜಾವೂರವರು ಬಟ್ ಶ್ರೀರಂಗಪಟ್ಟಣದಲ್ಲೇ ವಾಸವಾಗಿದ್ದವರು, ಅವ್ರ ಹತ್ರ ನಾನು ಜೂನಿಯರ್ ಕಲಿತು ಜೂನಿಯರ್ ಎಕ್ಸಾಮ್ ಪಾಸ್ ಮಾಡಿ ಮತ್ತೆ ಸೀನಿಯರ್ ಕಲಿತು ಸೀನಿಯರ್ ಮುಗಿಸಿ ಈಗ ವಿದ್ವತ್ ಕಲಿತಾ ಇದ್ದೀನಿ.
0: ಇನ್ನು ನೃತ್ಯದಲ್ಲಿ?
1: ನೃತ್ಯದಲ್ಲಿ ಜೂನಿಯರ್ ತನಕ ಪೋರ್ಷನ್ಸ್ ಆಗಿತ್ತು. ಇವಾಗ ನಾರ್ಮಲ್ ಪ್ರೊಫೆಷನಲ್ ಲೆವೆಲ್ ಅಲ್ಲಿ ಅಂದ್ರೆ ಸ್ಟೇಜ್ ಪರ್ಫಾರ್ಮೆನ್ಸಸ್ ಮಾಡ್ತಾ ಇದ್ದೀನಿ.
0: ಒಂದು ಹವ್ಯಾಸವಾಗಿ ಉಳಿಸ್ಕೊಂಡಿದ್ದೀರಿ. ಇಂಜಿನಿಯರಿಂಗ್ ಮಾಡ್ತಾ ಇರೋದ್ರಿಂದ ನಿಮಗೆ ಪುರ್ಸೊತ್ತ ಆಗ್ತಾ ಇಲ್ಲ. ಪ್ರಾಥಮಿಕ ಅಭ್ಯಾಸ ಎಲ್ಲ ಎಲ್ಲಿ ಮಾಡಿದ್ರಿ?
1: ನಾನು 1st standard ಇಂದ ಕೂಡ ಮೈಸೂರಲ್ಲೇ ಓದ್ದವಳು. ಮೈಸೂರಿನ ಜಯಲಕ್ಷ್ಮೀಪುರಂ ಅಲ್ಲಿ ಸೆಂಟ್ ಜೋಸೆಫ್ ಸ್ಕೂಲ್ ಅಲ್ಲಿ ನಾನು 1st standard ಇಂದ 7th standard ಓದಿದ್ದು. ಅದಾದ ನಂತರ ಮರಿಮಲಪ್ಪ ಸ್ಕೂಲ್ ಅಲ್ಲಿ 8th ಇಂದ 2nd PUC ತನಕ. ಅದಾದ ನಂತರ ನಾವು ಮಂಡ್ಯ ಎಲ್ಲಿಯೂರ್ ಕಾಲೇಜ್ ಅಲ್ಲಿ CIT ಅಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇರೋದು.
0: ಯಾವ ಬ್ರಾಂಚು?
1: ಇವಾಗ ಕಂಪ್ಯೂಟರ್ ಸೈನ್ಸ್.
0: ಎಷ್ಟನೇ ಸೆಮ್?
1: 8th sem.
0: ಈಗ 4 ವರ್ಷ ಕೊಳ್ತಾ ಬಂದ್ಬಿಟ್ಟಿದ್ದೀರಿ, ಇನ್ನೇನು ಒಂದ್ ಸೆಮ್ ಮುಗಿಸಿದ್ರೆ ನೀವು ಗ್ರಾಜುಯೇಟ್.
1: ಹೌದು ಸರ್.
0: ಪ್ರಾಜೆಕ್ಟ್ ಏನ್ ಮಾಡ್ತಿದ್ದೀರಿ?
1: ಪ್ರಾಜೆಕ್ಟ್ ನಾವು ವೈಲ್ಡ್ ಲೈಫ್ ಮಾನಿಟರಿಂಗ್ ಅಂತ, ಅದು ಪ್ರೊಟೆಕ್ಷನ್ ಆಫ್ ವೈಲ್ಡ್ ಮಿಲ್ಸ್ ಅಂಡ್ ಪ್ಲಾಂಟ್ಸ್ ಅದ್ರ ಮೇಲೆ ಮಾಡ್ತಾ ಇದ್ದೀವಿ.
0: ಯಾರು ಅದಕ್ಕೆ ಗೈಡ್? ಎಲ್ಲ
1: ಕಾಲೇಜ್ ಅವರೇ ಗೈಡ್. ಪೂಜಿತಾ ಎನ್ ಅಂತ ಅವರು ನಮ್ಮ ಪ್ರೊಫೆಸರ್.
0: ನಿಮ್ ಬ್ಯಾಚ್ ಮೇಟ್ಸ್?
1: 4 ಜನ ಒಂದ್ ಬ್ಯಾಚ್ ಅಲ್ಲಿ, ಭೂಮಿಕಾ, ವರ್ಷಿತಾ, ನಯನ ಮತ್ತೆ ನಾನು.
0: ವೈಲ್ಡ್ ಲೈಫ್ ಹತ್ರದಲ್ಲಿ ಅಂತ ಹೇಳಿದ್ರೆ ನಿಮಗೆ ಮೇಲ್ಕೋಟೆ ಅಭಯಾರಣ್ಯ ಒಂದು ಸಿಗುತ್ತೆ?
1: ಆಕ್ಚುಲಿ ನಾವು ಪ್ರಾಜೆಕ್ಟ್ ಅಂದ್ರೆ ಇಟ್ಸ್ ಅ ಪ್ರೊಟೋಟೈಪ್ ಅಷ್ಟೇ. ನಾವು ಇನ್ವೆಂಟ್ ಲೆವೆಲ್ ಮಾಡಬೇಕು ಅಂದ್ರೆ ಸ್ವಲ್ಪ ರಿಸ್ಕಿ ಆಗಿರುತ್ತೆ. ನಾವು ಜಸ್ಟ್ ಮಾಡೆಲ್ ಕ್ರಿಯೇಟ್ ಮಾಡ್ಕೊಡ್ತೀವಿ.
0: ಏನನ್ನ ಮಾಡ್ತಿದ್ರಿ?
1: ಇದು ನಮ್ RFID ಟ್ಯಾಗ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಫಾರೆಸ್ಟ್ ಅಲ್ಲಿ ಒಂದು ವರ್ಚುಯಲ್ ಫೆನ್ಸಿಂಗ್ ಕ್ರಿಯೇಟ್ ಮಾಡ್ಕೋತೀವಿ. ಸೊ ಈ ವರ್ಚುಯಲ್ ಫೆನ್ಸಿಂಗ್ ಅಂದ್ರೆ ನಮ್ಗೆ ಇಲ್ಲಿ ಇಂಟರ್ನೆಟ್ ಮುಖಾಂತರ IoT ಅಂತ ಹೊಸ ಕಾನ್ಸೆಪ್ಟ್ ಬಂದಿದೆ, ಅಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ. ನಾವು ಎನ್ವೈರನ್ಮೆಂಟ್ ನ ಇಂಟರ್ನೆಟ್ ಕನೆಕ್ಟ್ ಮಾಡ್ಕೋತೀವಿ. ವರ್ಚುಯಲ್ ಫೆನ್ಸಿಂಗ್ ಇಂದ ಅನಿಮಲ್ಸ್ ಎಲ್ಲಿ ಬೌಂಡ್ರಿ ಕ್ರಾಸ್ ಆಗ್ತಾ ಇದೆ ಅಥವಾ ಯಾರು ಎಕ್ಸ್ಟರ್ನಲ್ ಪರ್ಸನ್ ಒಳಗಡೆ ಬಂದ್ರೆ ಏನಾರು ಫಾರೆಸ್ಟ್ ಗೆ ಹಾರ್ಮ್ ಆಗಾರ ಇದ್ರೆ, ಸೊ ನಮ್ಗೆ ಇಲ್ಲಿ ಪಾಪ್ಅಪ್ ಮೆಸೇಜಸ್ ತರ ಅಥವಾ ಏನಾದ್ರು ಒಂದು ಅಲರ್ಟ್ ಮೆಸೇಜಸ್ ತರ ನಮ್ಗೆ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಒಂದ್ ಅನಿಮಲ್ಸ್ ನ ಪ್ರೊಟೆಕ್ಟ್ ಮಾಡಕ್ಕೆ ಒಂದ್ ಸ್ಟೆಪ್ ಫಾರ್ವರ್ಡ್ ಅಲ್ಲಿ ಇದೀವಿ ಅಂತ.
0: ಕೂತಲ್ಲಿಂದ ಮಾನಿಟರ್ ಮಾಡಬಹುದು. ಅಲ್ಲೇನ್ ಸೆನ್ಸರ್ಸ್ ಕ್ಯಾಮರಾಸ್ ಇಟ್ಟಿರ್ತೀರಾ ಅಥವಾ GPRS ಏನಾದ್ರು ಬಳಸಬೇಕು?
1: GPRS ಅನಿಮಲ್ಸ್ ಟ್ರ್ಯಾಕಿಂಗ್ ಯೂಸ್ ಮಾಡ್ತೀವಿ, ಯಾವ ಲೊಕೇಶನ್ ಇದೆ ಅಂತ. ಕೆಲವೊಂದು ಅನಿಮಲ್ಸ್ ಈಗ ರೇರ್ ಆಗ್ತಾ ಇದೆ, ತುಂಬಾ ಎಲ್ಲೋ ಗೊತ್ತಿಲ್ಲದಿರೋ ಪ್ಲೇಸಸ್ ಅಲ್ಲೆಲ್ಲ ಇದೆ. ಸೊ ಅಂತ ಅನಿಮಲ್ಸ್ ನು ಐಡೆಂಟಿಫೈ ಮಾಡಿ. ಇದು ತುಂಬಾ ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಡೇಟಾ ಎಷ್ಟೊಂದು ಇಲ್ವೇ ಇಲ್ಲ ಈಗ. ಸೊ ಇದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಪ್ರೊಟೆಕ್ಟ್ ಮಾಡೋದು, ಯಾಕಂದ್ರೆ ಫರ್ದರ್ ಜನರೇಷನ್ ಗಳಿಗೆಲ್ಲ, ಎಕ್ಸಾಂಪಲ್ ಟೈಗರ್ ತಗೊಂತಾ ಹೋದ್ರೆ ಆಲ್ಮೋಸ್ಟ್ ವ್ಯಾನಿಶ್ ಆಗ್ತಾ ಬರ್ತಾ ಇದೆ, ಡೈನೋಸರಸ್ ಆದಂಗೆ. ಸೊ ನಾವು ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಒಂದು ಉದ್ದೇಶದಿಂದ ನಾವು ಈ ಪ್ರಾಜೆಕ್ಟ್ ತಗೊಂಡಿದ್ದೀವಿ.
0: ಓಕೆ, ನೀವು ಓದ್ತಾ ಇರೋದು ಎಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್, ಅದಕ್ಕೆ ಈ ಎನ್ವೈರನ್ಮೆಂಟ್ ಅಂತ ಒಂದು ಜೋಡಿಸ್ತಾ ಇದೆ.
1: ಇದು IoT ಅನ್ನೋದು ಒಂದು ನಮ್ದು ಕಾನ್ಸೆಪ್ಟ್, ಇದು ಒಂದು ಡೊಮೇನ್ ತರ. ಎಲೆಕ್ಟ್ರಾನಿಕ್ಸ್ ಅವರು ಯೂಸ್ ಮಾಡ್ತಾರೆ ಈ ಡೊಮೇನ್ ನ.

0: ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಪ್ರಾಜೆಕ್ಟ್ ಡೆವಲಪ್ ಮಾಡ್ತೀವಿ.
1: ಈಗಾಗಲೇ ಉಲ್ಲಾಸ್ ಕಾರಂತ್ ಅಂಡ್ ಅವರ ತಂಡದವರು ಇದರಲ್ಲಿ ತುಂಬಾ ಮುಂದಕ್ಕೆ ಹೋಗಿ ಟ್ರ್ಯಾಕಿಂಗ್ ಎಲ್ಲ ಮಾಡಿದ್ದಾರೆ. ಬಹುಶಃ ನಿಮ್ಮ ಡಿವೈಸ್ ಇಂದ ಇನ್ನು ಹೆಚ್ಚಿನ ಬೆಳವಣಿಗೆ ಆಗಬಹುದು.
0: ಅಂದ್ರೆ ಈಗ ಮಾಡಿರೋರೆಲ್ಲ ಎಲೆಕ್ಟ್ರಿಕಲ್ ಫೆನ್ಸಸ್, ಕೆಲವೊಂದು ಅನಿಮಲ್ಸ್ ಏನು ಅಂದ್ರೆ ಗೊತ್ತಾಗಲ್ಲ ಫೆನ್ಸ್ ಎಲ್ಲಿದೆ ಏನು ಅಂತ, ಅದಕ್ಕೆ ಎಲೆಕ್ಟ್ರಿಕಲ್ ಶಾಕ್ಸ್ ಎಲ್ಲ ಹಾಕ್ಸಿರ್ತಾರೆ, ಟಚ್ ಆದ್ರೂ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ. ಇದು ನಮ್ದು ವರ್ಚುವಲ್ ಫೆನ್ಸಿಂಗ್, ಇದು ಫೆನ್ಸಿಂಗ್ ಬರೀ ಡಿಜಿಟಲ್ ಆಗಿ ನಮಗ್ ಕಾಣಿಸ್ತಾ ಇರುತ್ತೆ ಹೊರತು ಯಾವ್ದೇ ಹಾರ್ಮ್ ಆಗಲ್ಲ.
1: ಸೊ ಪ್ರಾಜೆಕ್ಟ್ ಬಗ್ಗೆ ತುಂಬಾ ಇನ್ವಾಲ್ವ್ ಆಗಿದೆ, ಅದು ಪ್ರಾಡಕ್ಟ್ ನಿಮ್ಮ ಕಾಲೇಜಿಗೆ ನೀವು ಸಬ್ಮಿಟ್ ಮಾಡ್ತಾ ಇದ್ದೀರಿ, ಇದು ಒಂದ್ ಕಡೆ. ಇನ್ನು ಸಂಗೀತದಲ್ಲಿ ನೀವು ಚಿಕ್ಕ ವಯಸ್ಸಿಂದಾನೇ ಅಭ್ಯಾಸ ಮಾಡ್ಕೊಂತಾ ಬಂದವರು. ಸೊ ನಿಮಗೆ ಶಾಲೆಯಲ್ಲಿ ಕಾಲೇಜಲ್ಲೆಲ್ಲ ಹಾಡ್ಲಿಕ್ಕೆ ವೇದಿಕೆ ಕೊಟ್ಟಿದ್ದಾರೆ, ನೀವು ಕಲಿತು ಹಾಡಿ ಬಹುಮಾನಗಳನ್ನಂತೂ ಬಾಚಿಕೊಂಡಿದ್ದೀರಿ. ಹೌದು ಅಂತ ಹೇಳ್ತಿದ್ದೀರಾ, ನಮ್ ಕೇಳುಗರಿಗೆ ನಂಬಿಕೆ ಬರಬೇಕು ಅಂದ್ರೆ ನೀವು ಹಾಡಬೇಕು. ಯಾವ ಹಾಡು ಹಾಡ್ತೀರಿ?
0: ಪುರಂದ್ರಾಸರದು ಕೀರ್ತನೆ, ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ, ಈ ಹಾಡ್ನ ಹಾಡ್ತೀನಿ.

0: ತುಂಬ ಚೆನ್ನಾಗಿ ಹಾಡಿದ್ರಿ ಅನುಶ್ರೀ. ಹಾಡುಗಾರಿಕೆಯನ್ನು ಅಭ್ಯಾಸ ಮಾಡ್ತಾ ಚಿಕ್ಕ ವಯಸ್ಸಿನ ವೇದಿಕೆಗೆ ಬಂದ್ರಿ, ಎಲ್ಲೆಲ್ಲಿ ಪರ್ಫಾರ್ಮೆನ್ಸ್ ಕೊಟ್ರಿ?
1: ಡಿಸ್ಟ್ರಿಕ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕಳ್ಕೊಟ್ಟಿದ್ದೀನಿ, ಮತ್ತೆ ಇಂಟರ್ ಕಾಲೇಜ್, ಇಂಟರ್ ಸ್ಕೂಲ್ ಲೆವೆಲ್, ಇಂಟ್ರಾ ಕಾಲೇಜ್ ಲೆವೆಲ್, ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲೂ ಡಿಸ್ಟ್ರಿಕ್ಟ್ ಲೆವೆಲ್, ಮೈಸೂರಲ್ಲೂ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಸರ್.
0: ಎರಡು ಜಿಲ್ಲೆಗಳು, ಶ್ರೀರಂಗಪಟ್ಟಣ ಇರೋದ್ರಿಂದ ಮಂಡ್ಯ ಕಡೆಗೆ, ಮೈಸೂರಲ್ಲಿ ಇರೋದ್ರಿಂದ ಇಲ್ಲಿ.

0: ಎರಡು ಅವಕಾಶ ಸಿಕ್ಕಿದೆ. ಸೊ ನೀವು ಭಾಗವಹಿಸ್ತಾ ಬಂದ್ರಿ, ತುಂಬಾ ಕಡೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ, ಬಹುಮಾನಗಳು ಸಾಕಷ್ಟು ಬಂದಿವೆ. ಗುರುಗಳು ಈಗ ವಿದ್ಯುತ್ ಕಟ್ಟಿಸ್ತಾ ಇದ್ದಾರೆ, ಯಾರ ಹತ್ರ?
1: ಮಹಾಲಕ್ಷ್ಮಿ ಅವ್ರ ಹತ್ರನೇ.
0: ಅವ್ರ ಹತ್ರನೇ ಹೋಗ್ತಾ ಇರಿ, ಅಭ್ಯಾಸ ಮಾಡ್ತಾ ಇದ್ದೀವಿ. ಆದ್ರೆ ಫೈನಲ್ ಸೆಮ್ ಪ್ರಾಜೆಕ್ಟ್ ವರ್ಕ್ ಇದರ ಮಧ್ಯೆ ಬಿಡುವ ಆಗ್ತಾ ಇದೆಯಾ?
1: ಅಂದ್ರೆ ವಾರಕ್ಕೆ ಎರಡು ದಿನ ಕ್ಲಾಸಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು.
0: ಈಗ ನೀವು ದಿನಾಮ ಹಾಡಿದ್ರಿ, ಯಾವ್ಯಾವ ದಾಸರ ಕೀರ್ತನೆಗಳನ್ನು ಹೆಚ್ಚು ಇಷ್ಟಪಡ್ತೀರಿ?
1: ನನಗೆ ತ್ಯಾಗರಾಜರ ಕೀರ್ತನೆಗಳು ತುಂಬಾ ಇಷ್ಟ. ದಾಸರ ಪದಗಳಲ್ಲಿ ಪುರಂದರದಾಸರ ಕೀರ್ತನೆಗಳು ತುಂಬಾ.
0: ಬೇರೆ
1: ಅಭ್ಯಾಸಗಳು ಮಾಡ್ತಾ ಇರ್ತೀವಿ, ತುಂಬಾ ಮನಸ್ಸಿಟ್ಟು ಇಷ್ಟಪಟ್ಟು ಹಾಡುವಂತದ್ದು ಇದೆರಡು.
0: ತ್ಯಾಗರಾಜರು ಇಷ್ಟ ಅಂದ್ರೆ ಅವ್ರು ಒಂದು ಕೀರ್ತನೆ ಹಾಡಬಹುದಾ?
1: ಮಾಯಾಳವಗೌಳರಾಗದು, ತುಳಸಿದಳ, ಆದಿತಾಳ
0: ಹಾಡ್ತೀರಿ ಈಗ?

0: ಅನುಶ್ರೀ, ಹಾಡುಗಾರಿಕೆ ಬಹಳ ಅಭ್ಯಾಸ ಮಾಡ್ತಾ ಇದ್ದೀರಿ ಅಂತ ಅನ್ನಿಸ್ತಾ ಇದೆ. ವಿದ್ವತ್ತಿನ ಕಡೆಗೆ ಪ್ರಯಾಣ ನಡೀತಾ ಇದೆ, ಎಕ್ಸಾಮ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಓದ್ತಾ ಇದ್ದೀರಿ, ಒಳ್ಳೇದು. ಮುಂದೆ ನಿಮ್ಮ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಯಾವ ಹಾದಿ ಆರಿಸ್ಕೋಬೇಕು ಅಂತಿದ್ದೀರಿ? ಒಂದ್ ಕಡೆ ಟೆಕ್ನಾಲಜಿ, ಒಂದ್ ಕಡೆ ಸಂಗೀತ.
1: ಯಾವ

0: ಅದಿ ಬೇಗ ಕೈ ಹಿಡಿಯುತ್ತೋ ಅದನ್ನ ಆರಿಸ್ಕೋಬೇಕು ಅಂತ ಇದ್ದೀನಿ. ಇಲ್ಲಾಂದ್ರೆ ಎರಡನ್ನು ನಾನು ಆರಿಸ್ಕೊಂಡು ಎರಡು ಕಡೆಗೂ ಒಟ್ಟಿಗೆ ಸಾಗೋಣ ಅಂತ ಅನ್ಕೊಂಡಿದ್ದೀನಿ. ಟೆಕ್ನಿಕಲ್ ರೌಂಡ್ ಅಲ್ಲಿ ಇರೋದಕ್ಕೆ ಸಂಗೀತ ಹಾಡಬಾರ್ದು ಅಂತ ಏನಿಲ್ಲ. ಸೊ ನಾನು ಯಾವ್ದು ಸಿಗುತ್ತೋ ಅದಕ್ಕೆ ರೆಡಿ ಆಗ್ತೀನಿ. ಎರಡೂ ಸಿಕ್ಕಿದ್ರು ನನ್ನ ಅದೃಷ್ಟ ಎರಡನ್ನೂ ನಾನು ಒಟ್ಟಿಗೆ ಮಾಡ್ಕೊಂಡು.
1: ಆಯ್ತು, ಇನ್ನೇನು ಸ್ವಲ್ಪ ದಿವಸದಲ್ಲಿ ಬಿಇನೆ ಮುಗಿದು ಹೋಗುತ್ತೆ, ಆಮೇಲೆ ಏನ್ ಮಾಡ್ತೀರಿ?
0: ಅದೇ ಬಿ ಜಾಬ್ ಮಾಡ್ತೀನಿ. ಜಾಬ್ ಮಾಡ್ಕೊಂಡೆ ನನ್ನ ಸಂಗೀತ ಅಭ್ಯಾಸನ ಕಂಟಿನ್ಯೂ ಮಾಡ್ಕೋತೀನಿ.
1: ಇದಕ್ಕೆ ಸಪೋರ್ಟ್ ಮನೆಯಲ್ಲಿ ಯಾರೆಲ್ಲ?
0: ನಮ್ಮಪ್ಪ ಅಮ್ಮ ನನ್ನ ತಂಗಿ ಅಜ್ಜಿ ಎಲ್ಲಾರು ಸಪೋರ್ಟ್ ಮಾಡ್ತಾರೆ.
1: ಸರಿ, ಎಲ್ಲರಿಗೂ ಅಪ್ಪ ಅಮ್ಮ ಅಜ್ಜಿ ಇರ್ತಾರೆ, ಅವ್ರವ್ರಿಗೆ ಒಂದು ಹೆಸರು ಇರುತ್ತೆ.
0: ಅಪ್ಪ ಕಿಶನ್ ಅಯ್ಯಂಗಾರ್ ಅಂತ, ಅವರು ಸ್ಟಾರ್ ಹೆಲ್ತ್ ಅಂಡ್ ಅಲೈಡ್ ಇನ್ಶೂರೆನ್ಸ್ ಕಂಪ್ನಿನಲ್ಲಿ ಸೇಲ್ಸ್ ಮ್ಯಾನೇಜರ್. ಅಮ್ಮ ಸುಮಾ ಬಿ ಎಸ್, ಅವರು ಒನ್ ವರ್ ವ್ಯಾಲಿ ಆರ್ಗನೈಸೇಷನ್ ಎನ್ ಜಿ ಒನಲ್ಲಿ ಅಕೌಂಟೆಂಟ್. ಅನಘ ನನ್ನ ತಂಗಿ, ಅವಳು ಮರಿಮಲ್ಲಪ್ಪ ಸ್ಕೂಲಲ್ಲಿ ಈಗ ಟೆಂತ್ ಓದ್ತಾ ಇದ್ದಾಳೆ. ಅವಳು ಈಗ ಡಾನ್ಸ್ ಸೀನಿಯರ್ ಕಟ್ತಾ ಇದ್ದಾಳೆ ಮುಂದಿನ ವರ್ಷ, ಈಗ ಟೆಂತ್ ಅಂತ ಕಟ್ಟಿಲ್ಲ. ಸಂಗೀತದಲ್ಲಿ ಜೂನಿಯರ್ ಆಗಿದೆ, ಸೀನಿಯರ್ ಅಭ್ಯಾಸ ಮಾಡ್ತಾ ಇದ್ದಾಳೆ. ಅಜ್ಜಿ ಶ್ರೀಮತಿ ಅಂತ, ವಯಸ್ಸಲ್ಲಿ ಅವರು ಸಂಗೀತ ಕಲ್ತಿದ್ರು, ಕೆಲವೊಂದು ಹಾಡ್ತಾರೆ ಅಂದ್ರೆ ಅವ್ರಿಗೂ ಕೆಲವು ಕೃತಿಗಳು ನಾವು ಹಾಡೋದು ಎಲ್ಲ ಇಷ್ಟ ಆಗುತ್ತೆ, ಅವರು ನಮ್ ಜೊತೆ ಕೆಲವೊಂದ್ಸತಿ ಹಾಡ್ತಾ ಇರ್ತಾರೆ.
1: ಸರಿ, ಮನೆಯಲ್ಲಿ ಅಜ್ಜಿ ಹಾಡ್ತಾರೆ, ಅಮ್ಮ ಕೇಳ್ತಾರೆ, ನೀವು ಹಾಡ್ತೀರಿ, ಒಂಥರ ಸಂಗೀತದ ಫ್ಯಾಮಿಲಿ. ಅಪ್ಪಂಗೂ ಹಾಡ್ ಬರುತ್ತಾ?
0: ಅಪ್ಪನೂ ಹಾಡ್ತಾರೆ, ಹೌದು.
1: ಸೊ ಸಂಗೀತದ ಫ್ಯಾಮಿಲಿ ಆದ್ರಿಂದ ಸಂಗೀತ ಇನ್ನು ಮುಂದೆ ಉರ್ಸ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇದೆ ನಿಮಗೆ. ಜೊತೆಗೆ ಸುಗಮ ಸಂಗೀತನು ಕೂಡ ಶಾಲಾ ದಿನಗಳಲ್ಲಿ ಹಾಡಿ ಒಂದಷ್ಟು ಬಹುಮಾನಗಳನ್ನು ತಗೊಂಡಿದ್ದೀರಿ. ಬೇರೆ ಏನೆಲ್ಲ ಹವ್ಯಾಸಗಳಿದ್ದಾವೆ ನಿಮಗೆ?
0: ಬೇರೆ ಹವ್ಯಾಸ ಅಂದ್ರೆ ಕೆಲವೊಂದ್ಸತಿ ತುಂಬಾ ಬಂದ್ರೆ ಡ್ರಾಯಿಂಗ್ ಮಾಡ್ತೀನಿ. ಅದು ಫೇಸ್ ಡ್ರಾಯಿಂಗ್ ಆದ್ರೂ ಓಕೆ, ಇಮೇಜಸ್ ನ ಡ್ರಾ ಮಾಡೋದಾದ್ರೂ
1: ಪೋರ್ಟ್ರೇಟ್
0: ಅದನ್ನು ಮಾಡ್ತೀನಿ. ಅದ್ ಬಿಟ್ರೆ ಕುಕಿಂಗ್ ಅಷ್ಟು.
1: ಕುಕಿಂಗ್ ಮಾಡ್ತೀರಿ? ಏನ್ ನಿಮ್ ಫೇವರೇಟ್ ಡಿಶ್?
0: ಬಿಸಿಬೇಳೆಬಾತ್.
1: ವೆರಿ ನೈಸ್. ಓಕೆ, ಬಹಳಷ್ಟು ಜನ ಹೆಣ್ಮಕ್ಳು ನಾನು ಓದ್ತೀನಿ, ನಾನು ಕಲೆ ಕಲಿತೀನಿ ಅಂದಾಗ ಅಡುಗೆ ಮಾಡಕ್ ಬರುತ್ತಾ ಈ ಹುಡುಗಿಗೆ ಅಂತ ಕೇಳ್ಬಿಡ್ತಾರೆ. ನೀವು ಬರುತ್ತೆ ಅಂದಿದ್ದೀರಿ, ತುಂಬಾ ಸಂತೋಷ. ಅದು ಒಂದು ಕಲೆ, ಎಲ್ರಿಗೂ ಬರೋದಿಲ್ಲ ಅದು. ಈಗ ಸುಗಮ ಸಂಗೀತದ ಅಭ್ಯಾಸಕ್ಕೆ ಬಂದ್ರೆ ಬಹುಮಾನಗಳನ್ನ ತಗೊಂಡಿದ್ದೀರಿ, ನಮ್ಮ ಕೇಳುಗರಿಗೆ ಒಂದು ಯಾವ್ದಾದ್ರು ಭಾವಗೀತೆಯೋ ಅಥವಾ ಒಂದು ಜನಪದ ಗೀತೆಯೋ ಯಾವ್ದಾರು ಹಾಡು ಕೇಳಿಸಬಹುದೇ?
0: ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ಅದು
1: ಹಾಡ್ತೀರ ಈಗ? ಯಾರ ರಚನೆ?
0: ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಅವರು ರಚಿಸಿರುವಂತಹ ಭಾವಗೀತೆ.

0: ವಿರಹ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ.
1: ತುಂಬಾ ಸೊಗಸಾಗಿ ಹಾಡಿದ್ರಿ, ಬಹಳಷ್ಟು ಕವಿಗಳ ರಚನೆಗಳನ್ನು ಕೂಡ ನೀವು ಹಾಡಿರಬಹುದು, ಯಾರ್ಯಾರು ಇಷ್ಟ ನಿಮಗೆ?
2: ಕೆ ಎಸ್ ನರಸಿಂಹಸ್ವಾಮಿ ಅವರು, ಜಿ ಎಸ್ ಶಿವರುದ್ರಪ್ಪ ಅವರು, ಲಕ್ಷ್ಮೀನಾರಾಯಣ್ ಭಟ್ರು.
1: ನೀವು ಸುಗಮ ಸಂಗೀತಕ್ಕೆ ಅಂತ ಪ್ರತ್ಯೇಕ ಪ್ರಾಕ್ಟೀಸ್ ಹೋದದ್ದಿಲ್ಲ ಅನ್ಸುತ್ತೆ?
2: ಹೌದು, ಜನಪದ ಆಗ್ಲಿ ಒಂದು ಭಾವಗೀತೆಗಳಾಗ್ಲಿ ನಮ್ಮಅಮ್ಮನೇ ಹೇಳ್ಕೊಟ್ಟಿರೋದು, ಅಮ್ಮನಿಂದನೇ ಕಲ್ತಿರೋದು.
1: ಓಕೆ, ಕೆಲವು ರೇಡಿಯೋ ಟಿವಿ ಎಲ್ಲ ನೋಡಿ ಕೇಳಿ ಅಲ್ಲಿಯೂ ಕಲ್ತಿರ್ತೀವಿ. ಈ ರಿಯಾಲಿಟಿ ಶೋಗಳೆಲ್ಲ ಬರ್ತಾವಲ್ಲ, ಅಲ್ಲಿಗೆ ಹೋಗ್ಬೇಕು ಅನ್ನಿಸ್ಲಿಲ್ಲ?
2: ಟ್ರೈ ಮಾಡ್ತಾ ಇದ್ದೀನಿ, ಸೆಲೆಕ್ಟ್
1: ಆದ್ರೆ ವೇದಿಕೆ ಮೇಲೆ ಕಾಣಿಸ್ಕೊಳ್ತೀರಿ. ಓಕೆ, ಚಾನ್ಸ್ ಸಿಗ್ಲಿ ಅಂತ ನಾವು ಹಾರೈಸ್ತೇವೆ. ಜನಪದ ಗೀತೆ ಅಂತ ಹೇಳಿದ್ರಿ ಈಗ,
2: ಹೌದು,
1: ಅದನ್ನು ಹಾಡಿಸ್ತೀರಿ ನಮ್ಮ ಕೆಳಗರಿಗಾಗಿ?
2: ಓಕೆ ಸರ್.

0: ಅಂತವರಿಗೆ.
1: ತುಂಬ ಸೊಗಸಾಗಿ ಹಾಡ್ತೀರಿ, ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ಹೆಚ್ಚು ಮಾಧುರ್ಯ ಬರುತ್ತೆ. ಪ್ರಾಕ್ಟೀಸ್ ಮಾಡಲಿಕ್ಕೆ ಟೈಮು ಹುಡುಕ್ಕೋಬೇಕು, ಮಾಡ್ತಾ ಇದ್ದೀರಿ, ಎಕ್ಸಾಮ್ಸ್ ಎಲ್ಲ ಹತ್ರ ಬರ್ತಾ ಇದ್ದಾವೆ, ಪ್ರಾಜೆಕ್ಟ್ ಬೇಗ ಮುಗಿಸ್ಬೇಕು, ಈ ಗಡಿ ಬಿಡೀಲಿ ಇದ್ದೀರಿ, ಅದರಲ್ಲೂ ಟೈಮ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನೀವೆಲ್ಲ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೀರಿ, ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಹೇಗೆ ಎಂಟರ್ ಆದ್ರಿ ಅನ್ನೋದನ್ನು ತಿಳಿಸಿದ್ದೀರಿ. ಮತ್ತೊಮ್ಮೆ ನಿಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಅಭಿನಂದನೆಗಳು. ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಹಾಡುಗಳನ್ನು ಹಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸಸ್ನ ಹಂಚಿಕೊಂಡಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ.
2: ಥ್ಯಾಂಕ್ ಯು ಸರ್.
3: ಇದುವರೆಗೆ ಯುವ ಪ್ರತಿಭೆಯಲ್ಲಿ ಶಾಸ್ತ್ರೀಯ ಸಂಗೀತ ಹಾಗೂ ಭರತನಾಟ್ಯ ಕಲಾವಿದೆ, ಮಂಡ್ಯ ಜಿಲ್ಲೆ ಎಲೆಯೂರಿನ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿದ್ಯಾರ್ಥಿನಿ ಕೆ ಅನುಶ್ರೀ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್. ಈಗ ಒಂದು ಭಕ್ತಿಗೀತೆ, ಪುರಂದರದಾಸರ ರಚನೆ, ಹಾಡಿದ್ದಾರೆ ಸುರಮ ಕೆ ದರ್ಶನ್.

ಆತ್ಮೀಯರೇ, ಈ ಭಕ್ತಿ ಗೀತೆಯೊಂದಿಗೆ ಇವತ್ತಿನ ಯುವವಾಣಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಇದು ಇಂದಿನ ಯುವವಾಣಿ. ಈಗ ಗಾಂಧಿ ಸ್ಮೃತಿ.

ಘಟನೆ. ಉಪಾಧ್ಯಾಯನಾಗಿ ಆಶ್ರಮ ಬೆಳೆಯುತ್ತಾ ಹೋದಂತೆ ಅಲ್ಲಿನ ಗಂಡು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಏರ್ಪಾಡು ಮಾಡುವುದು ನಮಗೆ ಅವಶ್ಯಕವಾಯಿತು. ಇವರ ಪೈಕಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಪಾರಸಿ ಹುಡುಗರು, ಕೆಲವು ಜನ ಹಿಂದೂ ಹುಡುಗಿಯರು ಇದ್ದರು. ಅವರ ವಿದ್ಯಾಭ್ಯಾಸಕ್ಕೆ ಪ್ರತ್ಯೇಕವಾಗಿ ಉಪಾಧ್ಯಾಯರನ್ನ ಗೊತ್ತು ಮಾಡುವುದು ಸಾಧ್ಯವಿರಲಿಲ್ಲ. ಅದು ಅವಶ್ಯಕವೆಂದು ನಾನು ಭಾವಿಸಲಿಲ್ಲ. ತರಬೇತು ಹೊಂದಿದ ಭಾರತೀಯ ಉಪಾಧ್ಯಾಯರು ಸಿಕ್ಕುತ್ತಿರಲಿಲ್ಲವಾಗಿ ಅದು ಸಾಧ್ಯವಿರಲಿಲ್ಲ. ಒಂದು ವೇಳೆ ಸಿಕ್ಕಿದರೂ ಸಣ್ಣ ಸಂಬಳಕ್ಕಾಗಿ ಯಾರೂ ಜೋಹಾನ್ಸ್ಬರ್ಗಿನಿಂದ 21 ಮೈಲಿ ಬರಲು ಸಿದ್ಧವಾಗಿರುತ್ತಿರಲಿಲ್ಲ. ನಮ್ಮ ಬಳಿ ಹಣವಂತೂ ಇರಲೇ ಇಲ್ಲ. ಹೊರಗಿನಿಂದ ಆಶ್ರಮಕ್ಕೆ ಉಪಾಧ್ಯಾಯರನ್ನ ಕರೆಸುವುದು ಅವಶ್ಯಕವೆಂದು ನಾನು ಭಾವಿಸಲಿಲ್ಲ. ಪ್ರಚಲಿತ ಶಿಕ್ಷಣ ಪದ್ಧತಿಯಲ್ಲಿ ನನಗೆ ವಿಶ್ವಾಸವಿರಲಿಲ್ಲ. ಅನುಭವದಿಂದಲೂ ಪ್ರಯೋಗದಿಂದಲೂ ಸರಿಯಾದ ಪದ್ಧತಿಯನ್ನ ಕಂಡುಹಿಡಿಯಬೇಕೆಂಬುದು ನನ್ನ ಮನಸ್ಸಿನಲ್ಲಿದ್ದಿತು. ನನಗೆ ಇಷ್ಟು ವಿಷಯವಂತೂ ಚೆನ್ನಾಗಿ ಗೊತ್ತಿದ್ದಿತು. ಆದರ್ಶ ಪರಿಸ್ಥಿತಿಯಲ್ಲಿ ನಿಜವಾದ ವಿದ್ಯೆಯನ್ನು ಮಕ್ಕಳಿಗೆ ಕಲಿಸಬೇಕಾದವರು ಮಾತಾಪಿತೃಗಳೇ. ಮಕ್ಕಳ ಶಿಕ್ಷಣದಲ್ಲಿ ಹೊರಗಡೆಯ ಪ್ರಭಾವ ಆದಷ್ಟು ಕಡಿಮೆ ಇರಬೇಕು. ಟಾಲ್ಸ್ಟಾಯ್ ಆಶ್ರಮದಲ್ಲಿ ನಾನು ಒಂದೇ ಸ್ಥಾನದಲ್ಲಿದ್ದೇನೆ. ಆದುದರಿಂದ ಬಾಲಕರಿಗೆ ಶಿಕ್ಷಣ ಕೊಡುವ ಹೊರೆಯನ್ನು ಸಾಧ್ಯವಾದ ಮಟ್ಟಿಗೆ ನಾನೇ ವಹಿಸಬೇಕು. ಈ ಕಲ್ಪನೆಯಲ್ಲಿ ನಿಸ್ಸಂದೇಹವಾಗಿ ದೋಷಲ್ಲದೆ ಇರಲಿಲ್ಲ. ಹುಡುಗರೆಲ್ಲ ತಮ್ಮ ಬಾಲ್ಯದೆಸೆಯಿಂದಲೂ ನನ್ನ ಜೊತೆಯಲ್ಲಿಯೇ ಇದ್ದಿರಲಿಲ್ಲ. ಅವರು ಬೆಳೆದಿದ್ದುದು ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ಮತ್ತು ವಾತಾವರಣದಲ್ಲಿ, ಮತ್ತು ಅವರೆಲ್ಲ ಒಂದೇ ಧರ್ಮಕ್ಕೆ ಸೇರಿದವರೂ ಆಗಿರಲಿಲ್ಲ. ಹೀಗಿರುವಲ್ಲಿ ನಾನು ಕುಟುಂಬದ ಯಜಮಾನಿಕೆಯನ್ನ ವಹಿಸಿಕೊಂಡರೂ ಎಲ್ಲಾ ಹುಡುಗರ ವಿಷಯದಲ್ಲಿಯೂ ನನ್ನ ಕರ್ತವ್ಯವನ್ನ ನಿರ್ವಹಿಸುವುದು ಹೇಗೆ ಸಾಧ್ಯ? ಆದರೆ ನಾನು ಯಾವಾಗಲೂ ಹೃದಯ ಶಿಕ್ಷಣ ಅಥವಾ ಚಾರಿತ್ರ್ಯದ ವಿಕಾಸಕ್ಕೆ ಪ್ರಥಮ

ಸ್ಥಾನವನ್ನು ಕೊಟ್ಟಿದ್ದನು. ವಿದ್ಯಾರ್ಥಿಗಳ ವಯಸ್ಸಿನಲ್ಲಿಯೂ ಅವರನ್ನು ಬೆಳೆಸಿದ ಕ್ರಮದಲ್ಲಿಯೂ ವ್ಯತ್ಯಾಸವಿದ್ದು ಅವರೆಲ್ಲರಿಗೂ ಒಂದೇ ವಿಧವಾದ ನೈತಿಕ ಶಿಕ್ಷಣವನ್ನು ಕೊಡಲು ಸಾಧ್ಯವೆಂಬುದು ನನ್ನ ಭಾವನೆಯಾಗಿದ್ದಿತು. ಆದುದರಿಂದ ನಾನು 24 ಗಂಟೆಯೂ ಅವರ ಜತೆಯಲ್ಲಿ ಅವರ ತಾಯಿಯಂತೆ ವಾಸಿಸತೊಡಗಿದೆನು. ಸಚ್ಚಾರಿತ್ರದ ಬೆಳವಣಿಗೆಯೇ ಅವರ ಶಿಕ್ಷಣದ ಆಧಾರ ಸ್ತಂಭವೆಂದು ನಾನು ಎಣಿಸಿದೆನು. ಆ ತಳಹದಿಯನ್ನ ಭದ್ರವಾಗಿ ಹಾಕಿದರೆ ಉಳಿದ ವಿಷಯಗಳನ್ನೆಲ್ಲ ವಿದ್ಯಾರ್ಥಿಗಳು ತಾವಾಗಿಯೇ ಕಲಿಯಬಲ್ಲರು ಅಥವಾ ತಮ್ಮ ಮಿತ್ರರ ಸಹಾಯದಿಂದ ಕಲಿಯಬಲ್ಲರು ಎಂಬುದು ನನ್ನ ಅಭಿಪ್ರಾಯವಾಗಿದ್ದಿತು. ಜತೆಗೆ ಅಕ್ಷರ ಜ್ಞಾನ ಪ್ರಧಾನ ಶಿಕ್ಷಣದ ಅವಶ್ಯಕತೆ ನನಗೆ ಚೆನ್ನಾಗಿ ಗೊತ್ತಾಗಿದ್ದಿತು. ನಾನು ಮಿಸ್ಟರ್ ಕಲ್ಲನ್ಬಾಕ್ ಮತ್ತು ಶ್ರೀ ಪ್ರಾಜ್ಞಿ ದೇಸಾಯಿ ಅವರ ಸಹಾಯದೊಡನೆ ಕೆಲವು ತರಗತಿಗಳನ್ನು ಪ್ರಾರಂಭಿಸಿದೆ. ನಾನು ಶಾರೀರಿಕ ಶಿಕ್ಷಣವನ್ನೂ ಸಹ ಉದಾಸೀನ ಮಾಡಲಿಲ್ಲ. ವಿದ್ಯಾರ್ಥಿಗಳಿಗೆ ತಮ್ಮ ನಿತ್ಯದ ಕೆಲಸಗಳ ಜೊತೆಯಲ್ಲೇ ಶಾರೀರಿಕ ಶಿಕ್ಷಣ ಸ್ವಾಭಾವಿಕವಾಗಿ ದೊರಕುತ್ತಿದ್ದಿತು. ಏಕೆಂದರೆ ಆಶ್ರಮದಲ್ಲಿ ಸೇವಕರು ಯಾರೂ ಇರಲಿಲ್ಲ. ಅಡಿಗೆಯಿಂದ ಹಿಡಿದು ಗುಡಿಸುವವರೆಗೂ ಎಲ್ಲಾ ಕಾರ್ಯಗಳನ್ನು ಆಶ್ರಮವಾಸಿಗಳೇ ಮಾಡುತ್ತಿದ್ದರು. ಆಶ್ರಮದಲ್ಲಿದ್ದ ಅನೇಕ ಹಣ್ಣಿನ ಮರಗಳ ಆಶ್ರಮವಾಸಿಗಳೇ ನೋಡಿಕೊಳ್ಳಬೇಕಾಗಿದ್ದಿತು. ಜತೆಗೆ ಅವರು ತೋಟದ ಕೆಲಸವನ್ನೂ ತಕ್ಕ ಮಟ್ಟಿಗೆ ಮಾಡಬೇಕಾಗಿದ್ದಿತು. ಮಿಸ್ಟರ್ ಕಲ್ಲನ್ಬಾಕರಿಗೆ ತೋಟಗಾರಿಕೆಯ ಕೆಲಸ ಪ್ರಿಯವಾಗಿದ್ದಿತು. ಅವರು ಸರಕಾರದ ಒಂದು ಮಾದರಿ ತೋಟದಲ್ಲಿ ಕೆಲಸ ಮಾಡಿದ್ದುದರಿಂದ ಅವರಿಗೆ ಅದರಲ್ಲಿ ಕೊಂಚ ಅನುಭವವೂ ಇದ್ದಿತು. ಅಡಿಗೆಯ ಕೆಲಸದಲ್ಲಿ ಸೇರದಿದ್ದ ಎಲ್ಲರೂ ಅವರು ಚಿಕ್ಕವರಾಗಿರಲಿ ವಯಸ್ಸಾದವರಾಗಿರಲಿ ಸ್ವಲ್ಪ ಹೊತ್ತು ತೋಟದ ಕೆಲಸವನ್ನು ಮಾಡುವುದು ಎಲ್ಲರಿಗೂ ಕಡ್ಡಾಯವಾಗಿದ್ದಿತು. ಇದರಲ್ಲಿ ಮಕ್ಕಳ ಕೆಲಸವೇ ಹೆಚ್ಚಾಗಿದ್ದಿತು. ಗುಂಡಿಗಳನ್ನು ಅಗೆಯುವ, ಮರಗಳನ್ನು ಕಡಿದು ಉರುಳಿಸುವುದು, ಹೊರೆ ಹೊರುವುದು ಇವುಗಳನ್ನೆಲ್ಲ ಅವರೇ ಮಾಡಬೇಕಾಗಿದ್ದಿತು. ಇದರಿಂದ ಅವರಿಗೆ ಬೇಕಾದಷ್ಟು ವ್ಯಾಯಾಮವಾಗುತ್ತಿದ್ದಿತು. ಕೆಲಸ ಮಾಡುವುದರಲ್ಲಿ ಅವರಿಗೆ ಸಂತೋಷವಿದ್ದಿತು. ಆದ್ದರಿಂದ ಅವರಿಗೆ ಬೇರೆ ಆಟ ಅಥವಾ ವ್ಯಾಯಾಮದ ಅವಶ್ಯಕತೆ ಇರಲಿಲ್ಲ. ಕೆಲವು ವೇಳೆ ಅವರಲ್ಲಿ ಕೆಲವರು ಅಥವಾ ಎಲ್ಲರೂ ಕೆಲಸಕ್ಕೆ ತಪ್ಪಿಸಿಕೊಳ್ಳುತ್ತಿದ್ದರು. ಕೆಲವು ವೇಳೆ ನಾನು ಅವರ ಚೇಷ್ಟೆಯಲ್ಲಿ ಸೇರುತ್ತಿದ್ದೆನು. ಆದರೆ ಸಾಧಾರಣವಾಗಿ ನಾನು ಅವರೊಂದಿಗೆ ಖಂಡಿತವಾಗಿಯೇ ಇರುತ್ತಿದ್ದೆನು. ನನ್ನ ಶಿಸ್ತು ಅವರಿಗೆ ಪ್ರಿಯವಾಗಿರಲಿಲ್ಲವೆಂದು ನಾನು ಹೇಳಬಲ್ಲೆನು. ಆದರೆ ಅವರು ಯಾವಾಗಲೂ ಎದುರು ಬಿದ್ದುದು ನೆನಪಿಲ್ಲ. ನಾನು ಖಂಡಿತನಾದಾಗ ಕೆಲಸ ಮಾಡುವಾಗ ಆಟವಾಡುವುದು ಸರಿಯಿಲ್ಲವೆಂದು ಅವರಿಗೆ ಹೇಳಿ ಅವರ ಮನಸ್ಸನ್ನು ಒಪ್ಪಿಸುತ್ತಿದ್ದೆನು. ಹಾಗೆ ಅವರು ಒಪ್ಪಿದುದು ಕ್ಷಣಿಕವಾಗಿರುತ್ತಿದ್ದಿತು. ಮುಂದಿನ ಗಳಿಗೆಯಲ್ಲೇ ಅವರು ಕೆಲಸ ಮಾಡುವುದನ್ನ ಬಿಟ್ಟು ಆಟವಾಡಲು ಓಡಿಬಿಡುತ್ತಿದ್ದರು. ಹೇಗೋ ನಾವು ಹೊಂದಿಕೊಂಡು ಹೋಗುತ್ತಿದ್ದವು. ಅವರು ಆರೋಗ್ಯ ದೃಢಕಾಯವನ್ನು ಬೆಳೆಸಿಕೊಂಡರು. ಆಶ್ರಮದಲ್ಲಿ ರೋಗವೇ ಅಪರೂಪವಾಗಿದ್ದಿತು. ಶುದ್ಧವಾದ ಗಾಳಿ ಮತ್ತು ನೀರು, ಕ್ಲಿಪ್ತ ಕಾಲದ ಊಟ ಇವು ಬಹುಮಟ್ಟಿಗೆ ಕಾರಣವಾಗಿದ್ದವು. ಔದ್ಯೋಗಿಕ ಶಿಕ್ಷಣದ ವಿಷಯದಲ್ಲಿಯೂ ಒಂದು ಮಾತು, ಪ್ರತಿಯೊಬ್ಬ ಬಾಲಕನಿಗೂ ಯಾವುದಾದರೂ ಉಪಯುಕ್ತವಾದ ಒಂದು ದೈಹಿಕ ಶ್ರಮದ ಕಸುಬನ್ನು ಕಲಿಸಬೇಕೆಂಬುದು ನನ್ನ ಉದ್ದೇಶವಾಗಿದ್ದಿತು. ಈ ಉದ್ದೇಶಕ್ಕಾಗಿ ಮಿಸ್ಟರ್ ಕಲ್ಲನ್ಬಾಕರು ಒಂದು ಈಸಾಯಿಗಳ ಮಠಕ್ಕೆ ಹೋಗಿ ಪಾದರಕ್ಷೆ ಹೊರೆಯುವುದನ್ನು ಕಲಿತುಕೊಂಡು ಹಿಂದಿರುಗಿದರು. ಅವರಿಂದ ನಾನು ಅದನ್ನು ಕಲಿತುಕೊಂಡು ಕಲಿಯಲು ಸಿದ್ಧರಾಗಿದ್ದ ಹುಡುಗರಿಗೆ ಕಲಿಸಿದೆನು. ಮಿಸ್ಟರ್ ಕಲ್ಲನ್ಬಾಕರಿಗೆ ಮರದ ಕೆಲಸ ಮಾಡುವುದರಲ್ಲಿಯೂ ಸ್ವಲ್ಪ ಅನುಭವವಿದ್ದಿತು. ಆಶ್ರಮದ ಮತ್ತೊಬ್ಬ ಸದಸ್ಯರಿಗೂ ಮರದ ಕೆಲಸ ಸ್ವಲ್ಪ ಗೊತ್ತಿದ್ದಿತು. ಆದುದರಿಂದ ನಾವು ಮರದ ಕೆಲಸದ ಒಂದು ಚಿಕ್ಕ ತರಗತಿಯನ್ನೂ ಪ್ರಾರಂಭಿಸಿದೆವು. ಹೆಚ್ಚು ಕಡಿಮೆ ಎಲ್ಲಾ ಬಾಲಕರಿಗೂ ಅಡಿಗೆ ಕೆಲಸ ಬರುತ್ತಿದ್ದಿತು. ಇದೆಲ್ಲವೂ ಬಾಲಕರಿಗೆ ಹೊಸದಾಗಿದ್ದಿತು. ಈ ಕಾರ್ಯಗಳನ್ನು ನಾವು ಒಂದು ದಿನ ಕಲಿಯಲೇಬೇಕಾಗುವುದೆಂದು ಅವರು ಮನಸ್ಸಿನಲ್ಲಿಯೂ ಎಣಿಸಿರಲಿಲ್ಲ. ಏಕೆಂದರೆ ದಕ್ಷಿಣ ಆಫ್ರಿಕಾದ ಭಾರತೀಯ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿ ದೊರೆಯುತ್ತಿದ್ದ ಶಿಕ್ಷಣ ಓದುವುದು, ಬರೆಯುವುದು ಮತ್ತು ಸ್ವಲ್ಪ ಮಟ್ಟಿನ ಗಣಿತ ಮಾತ್ರ. ಉಪಾಧ್ಯಾಯರು ತಾವು ಮಾಡದೇ ಇದ್ದ ಯಾವ ಕಾರ್ಯವನ್ನೂ ಹುಡುಗರಿಗೆ ಮಾಡಲು ಹೇಳಕೂಡದೆಂಬ ನಿಯಮವನ್ನ ನಾವು ಟಾಲ್ಸ್ಟಾಯ್ ಆಶ್ರಮದಲ್ಲಿ ಮಾಡಿದ್ದೆವು. ಆದುದರಿಂದ ಬಾಲಕರು ಕೆಲಸ ಮಾಡುವಾಗಲೆಲ್ಲ ಅವರ ಜತೆಯಲ್ಲಿ ಒಬ್ಬ ಉಪಾಧ್ಯಾಯರು ತಾವೂ ಕೆಲಸ ಮಾಡುತ್ತಾ ಸಹಕರಿಸುತ್ತಿದ್ದರು. ಆದುದರಿಂದ ಬಾಲಕರು ತಾವು ಕಲಿಯುವುದನ್ನೆಲ್ಲ ಸಂತೋಷದಿಂದ ಕಲಿಯುತ್ತಿದ್ದರು.

0: ಈಗ ಜನಪದ ಮಹಿಳೆಯರ ಹಾಡು ಪಾಡು ಈ ಕುರಿತು ಮಾತಾಡುತ್ತಾರೆ ಡಾಕ್ಟರ್ ಕಾವೇರಿ ಪ್ರಕಾಶ್.
1: ಜನವಾಣಿ ಬೇರು ಕವಿವಾಣಿ ಹೂ ಎಂಬ ಮಾತಿನಂತೆ ಜಾನಪದದಷ್ಟು ವಿಶಾಲವೂ ವ್ಯಾಪಕವೂ ಸರ್ವಾತ್ಮಕವೂ ಆದ ಮತ್ತೊಂದು ಪದವಿಲ್ಲವೆಂದು ತೋರುತ್ತದೆ. ಹರಿಯ ಬಸುರಲ್ಲಿ ಬ್ರಹ್ಮಾಂಡವಡಗಿರುವಂತೆ ಜಾನಪದದ ಕುಕ್ಷಿಯಲ್ಲಿ ಜಗತ್ತೆಲ್ಲ ಹುದುಗಿದೆ. ಆಧುನಿಕ ಮಾನವನಲ್ಲಿ ಆದಿಮಾನವನ ಗುಪ್ತಗಾಮಿನಿಯಾಗಿ ಪ್ರವಹಿಸುತ್ತಿರುವಂತೆ, ಬೀಜದಲ್ಲಿ ವೃಕ್ಷ ಅಡಗಿರುವಂತೆ, ಆಧುನಿಕ ಕಲೆ, ವಿಜ್ಞಾನ ಹಾಗೂ ತಾಂತ್ರಿಕತೆಯಲ್ಲಿ ಜಾನಪದ ಚೈತನ್ಯ ಸುಪ್ತವಾಗಿದೆ. ಜನಪದ ಸಾಹಿತ್ಯದಲ್ಲಿ ಹೆಣ್ಣಿಗೆ ಮಹತ್ವದ ಸ್ಥಾನಮಾನ ನೀಡಲಾಗಿದೆ. ಕಾಯಕದ ಮಹತ್ವವನ್ನು ಕಂಡುಕೊಂಡು ಬದುಕಿನಲ್ಲಿ ಕ್ರಿಯಾಂತರಗೊಳಿಸಿ ದುಡಿಮೆಯೇವೆಂದು ಹಗಲಿರುಳು ಶರೀರವನ್ನು ತೇಯ್ದ ಕರ್ಮಯೋಗಿನಿ ಈ ಹೆಣ್ಣು. ತಾಯಿ ತೊಟ್ಟಿಲು ತೂಗುತ್ತಾ, ಗರತಿ ರಾಗಿ ಬೀಸುತ್ತಾ, ನಾಟಿ ಹಾಕುತ್ತಾ, ಕಳೆ ಕೀಳುತ್ತಾ, ರಾಟಿ ತೆಸಿತಾ, ಬೇಸಿಗೆ ಬೆಳದಿಂಗಳಲ್ಲಿ ಬೀದಿಯ ಪಡಸಾಲೆಗಳ ಮೇಲೆ ನೆರೆದು ಹಬ್ಬ ಹರಿದಿನ ಮದುವೆಗಳಲ್ಲಿ ಹರಟೆ ಹೊಡೆಯುತ್ತಿರುವಾಗ ಜನಪದರ ಕಲ್ಪನಾ ಲಹರಿ ಉಕ್ಕಿ ಅರಿಯುತ್ತೆ. ಸಂಸಾರದ ಎಲ್ಲಾ ಮುಖಗಳು ಇಲ್ಲಿವೆ. ಅತ್ತೆ

ಸೊಸೆ, ತಾಯಿ ಮಗಳು, ಅಣ್ಣ ತಂಗಿ, ಅತ್ತಿಗೆ ನಾದಿನಿ, ಮೈದುನ, ಸವತಿ ಓರಗಿತ್ತಿಯರು, ಪತಿ ಪತ್ನಿಯರು, ಬಸುರ ಬಯಕೆ, ವಿಧವೆಯ ಗೋಳು, ಸಾವು ನೋವು, ಬಂಜೆತನ, ಬಾಣಂತಿತನ, ಪ್ರೇಮ, ದ್ವೇಷ, ಮುನಿಸು, ಜಗಳ, ಹೀಗೆ ಹತ್ತು ಹಲವು ಸಂಗತಿಗಳಿವೆ. ಕನ್ನಡ ಜನಪದ ಗೀತ ಸಂಕಲನದ ಮೊಟ್ಟಮೊದಲ ಕೃತಿ ಗರತಿಯ ಹಾಡು ಇದಕ್ಕೆ ಸಾಕ್ಷಿಭೂತವಾಗಿದೆ. ಇಲ್ಲಿರುವ 800 ತ್ರಿಪದಿಗಳು ಜನಪದ ತಾಯಂದಿರ ಕಲ್ಪಿತ ಶಕ್ತಿಗೆ, ಬದುಕಿನ ವಿವಿಧ ಬಗೆಯ ಅನುಭವಕ್ಕೆ ಹಿಡಿದ ಕೈಗನ್ನಡಿಗಳಾಗಿವೆ. ರಂಗವಲ್ಲಿಯ ಚಿತ್ತಾರ ಬಿಡಿಸುವ ಜಾನಪದ ಹೆಣ್ಣಿನ ಬದುಕಿನ ಆರಂಭವು ಭಾರತದ ಸಂಸ್ಕೃತಿಯ ಸಂಸ್ಕಾರದ ಪ್ರತಿರೂಪದಂತಿದೆ. ಈ ಸಂದರ್ಭ ಒಂದು ತುಣುಕು.

ಬೂಮ್ ತಾಯ ಎದ್ದೊಂದು ಗಗೆ ನೆನೆದೇನು ಎಂದು ಹಾಡುತ್ತಾ ಭೂಮಿ ತಾಯಿಗೆ ಕೃತಜ್ಞತೆಯನ್ನ ಅರ್ಪಿಸುತ್ತಾಳೆ ಈ ಜನಪದದ ಹೆಣ್ಣು. ಹಾಗೆಯೇ ಕೆಲವೇ ಜನಪದರ ಹಾಡು ಪುರಾಣ ಇತಿಹಾಸಗಳತ್ತ ಕರೆದೊಯ್ಯುತ್ತದೆ. ಈ ಸಂದರ್ಭದ ತುಣುಕು ಕುಟ್ಟು ಬೀಸುವ ಹಾಡು ಯಾವಾಕಿ ಕಲಿಸ್ಯಾಳ ಕೃಷ್ಣನ ತಂಗಿ ಸುಭದ್ರಿ, ಕೃಷ್ಣನ ತಂಗಿ ಸುಭದ್ರಿ ಕಲಿಸ್ಯಾಳ ಕೃಷ್ಣ.

0: ಬಲ ಭೀಮ ಹಾಯ್ದು ಹೋಗ್ಯಾನ ಜಳಕಾಕ. ಜನಪದರ ಕಾವ್ಯಶಕ್ತಿ, ಕುಶಲತೆ ಹಾಗೂ ಹಾಸುಗಲ್ಲಿನ ಮೇಲೆ ಮೂಡಿದ ಅವನ ಪಾದಗಳ ಮೂಲಕ ದೇಹ ಕಟ್ಟಿಕೊಟ್ಟಿರುವುದು ಜನಪದರ ಕಾವ್ಯಾತ್ಮದ ಪ್ರತಿಭೆಯಾಗಿದೆ. ಜಾನಪದ ಮಹಿಳೆಯರ ಹಂಬಲ ಹೋಲಿಕೆಗಳು ಕೆಲವೊಮ್ಮೆ ಆರಾಧಿಸುವ ಇಷ್ಟ ದೇವರನ್ನ ಜೊತೆ ಸೇರಿಸಿ ಪಿಸುವಂಥದ್ದು ಈ ಸಂದರ್ಭದ ತುಣುಕು. ಮಗಳು ಎಂಥ ಚೆಲ್ವಿ ನಕ್ಕಾರೆ ತುಟಿಗಂಪು, ಅಳಿಯ ಎಂಥವರು ನನಗೇಳ, ಅಳಿಯ ಎಂಥವರು ನನಗೇಳ, ಹಂಪಿಯ ವಿರೂಪಾಕ್ಷಗಿಂತ ಚೆಲುವಾರು, ವಿರೂಪಾಕ್ಷಗಿಂತ ಚೆಲುವಾರು. ಅತ್ತೆ ಮಾವರ ಪಾದ ಮತ್ತೆ ಗುರುವಿನ ಪಾದ, ಸ್ವಾಮಿ ಚೆಲುವೈರ ಸಿರಿಪಾದ, ಸ್ವಾಮಿ ಚೆಲುವೈರ ಸಿರಿಪಾದ, ನೆನೆದಾರೆ ಬಂದೋಟು ಪಾಪ ಪರಿಹಾರ.
1: ಹಿಂದಿನ ಕಾಲದ ಕುಟುಂಬದ ಚಿತ್ರಣ ಬಹಳ ಸೊಗಸಾಗಿ ಇಲ್ಲಿ ಮೂಡಿಬಂದಿದೆ. ಮನೆ ಸೊಸೆಯಾದವಳಿಗೆ ದೇವರಿಗಿಂತ ಗುರು ಹೆಚ್ಚು, ಗುರುವಿಗಿಂತ ಅತ್ತೆ ಮಾವರು ಹೆಚ್ಚು ಎಂಬ ಭಾವನೆ ಇಲ್ಲಿದೆ. ಅತ್ತೆ ಮಾವಂದಿರ ಸೇವೆ ಮಾಡುವ ಸೊಸೆಯ ಜವಾಬ್ದಾರಿ ಇಲ್ಲಿ ಮುಖ್ಯವಾಗಿದೆ. ಅದೇ ರೀತಿ ನೈತಿಕತೆ ಸಾರುವ ಸಂದರ್ಭದ ತ್ರಿಪದಿಯ ತುಣುಕು, ಸಿಬಂದ ಕಾಲಕ್ಕೆ ತಲೆವಾಗಿ ನಡೆಯಮ್ಮ, ಮನೆಗೆ ಬಂದ

ವರ್ಗೆ ಉಣಬಡಿಸು. ಇಲ್ಲಿ ಸಿರಿವಂತಿಕೆಯಿಂದ ಹೆಣ್ಣು ಮಕ್ಕಳು ಅಹಂ ಪಡದೆ ಅತಿಥಿಗಳನ್ನು ವಿನಯದಿಂದ ಸತ್ಕರಿಸಿ ಮಕ್ಕಳಿಗೆ ಆಶನವಿಯಬೇಕು ಎಂದು ನೀತಿಶಾಸ್ತ್ರದ ಕಾಣಿಕೆಯನ್ನು ನೀಡಲಾಗಿದೆ. ಜನಪದರ ಪ್ರೇಮ ವರ್ಣನೆಯಲ್ಲಿ ಶಿಷ್ಟಕಾವ್ಯದಲ್ಲಿ ಕಾಣದಂತಹ ನೂತನ ಪ್ರಯೋಗಗಳಿವೆ. ಭಾವನಾದಿನಿಯರ ಪ್ರಣಯದ ಕತೆ ಇದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತದೆ. ಭಾವನ ಸಂಪರ್ಕದಿಂದ ರಂಗು ಬಂದಿರುವ ಸಂತಸ ತುಂಬಿದ ನಾದಿನಿಯ ಮುಖವನ್ನು ಇತರ ಹೆಂಗಸರಿಂದ ಬಚ್ಚಿಡಲು ಸಾಧ್ಯವಿಲ್ಲ. ಅಕ್ಕ ತನ್ನ ಸಂಶಯವನ್ನು ವ್ಯಕ್ತಪಡಿಸಿದಾಗ ತಂಗಿ ಕೊಡುವ ಉತ್ತರ ನಿಜಗೆಂಪು ಎಂದು ಗಜಗೋಪುರಗೊಡದಿರೆ, ವಿಜಯನಗರದ ಅರಿಸಿನವ ಮಿಂದಿದ್ದೀನಿ, ನಿಜವಾ ಕಾಣೆ ಹಿರಿಯಕ್ಕ. ಜಾನಪದ ಹಳ್ಳಿಯ ತರುಣನ ಕಣ್ಣಿಗೆ ಕಾಣುವ ಹೆಣ್ಣಿನ ವರ್ಣನೆ ನಿಷ್ಕಲ್ಮಶವಾದದ್ದು ಹಾಗೂ ಮುಗ್ಧವಾದದ್ದು. ಮುಚ್ಚು ಮರೆಯಿಲ್ಲದೆ ನೇರವಾಗಿ ಶಬ್ದವನ್ನ ಹೊರಗೆಡಹುವ ಸ್ವಭಾವೋಕ್ತಿ ಈ ಸಂದರ್ಭದ ತುಣುಕು. ಈ ಟಿಟಿ ಮೊಲೆಯವಳೆ, ಚೀಟಿ ಕುಪ್ಪಸದವಳೆ, ಬ್ಯಾಟಿ ಹೋಗ್ತೀನಿ ಕೈಬೀಡ, ಬ್ಯಾಟಿ ಹೋಗ್ತೀನಿ ಕೈಬೀಡ, ಮಲ್ಲ ಜೇನ ತರ್ತೀನಿ ಸವಿನೋಡೆ. ಹಳ್ಳಿಯ ತರುಣ ವಿದ್ಯೆ ಇಲ್ಲದಿದ್ದರೂ ಜಾಣನಾಗಿದ್ದಾನೆ. ಸಂಸಾರದ ಸಂಹಿತೆಯನ್ನು ಬಲ್ಲವನು. ಬಡತನವಿದ್ದರೂ ಪ್ರೇಮಕ್ಕೆ ಬಡತನವಿಲ್ಲ, ಮಡಿಗೆ ಹೆಚ್ಚಿನ ಸ್ಥಾನಮಾನ. ಜಾನಪದ ಹೆಣ್ಣು ಅತ್ತೆ ನಾದಿನಿಯ ಕಾಟದ ನಡುವೆಯೂ ಗಂಡನ ಹೃದಯವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾಳೆ. ಹೆಂಡತಿ ತವರು ಮನೆಗೆ ಹೋದ ಸಂದರ್ಭದಲ್ಲಿ ಬಿಕೋ ಎನ್ನುತ್ತಿದೆ. ಆ ಸಮಯದ ಕಾತರತೆ, ನಿರಾಶೆ, ಪ್ರೇಮ ಉದ್ವೇಗವನ್ನು ಹೊರಹಾಕುವ ಗಂಡನ ಸ್ವಾಭಾವಿಕತೆಯನ್ನು ಸಾರುವಂತಹ ತುಣುಕು. ಅಡಗಿ

ಹಡೆದವ್ವ ಮಡದಿ ಹೋಗ್ಯಾಳ ತವರಿಗೆ, ಮಡದಿ ಹೋಗ್ಯಾಳ ತವರಿಗೆ. ಹೀಗೆ ಮಡದಿಯ ಬಗೆಗಿನ ಪ್ರೀತಿಯನ್ನು ಹೊರಹಾಕುತ್ತಾನೆ. ಜಾನಪದ ಹೆಣ್ಣಿಗೆ ತವರು ಸ್ಥಿರವಲ್ಲ, ಗಂಜಿ ಕುಡಿದರೂ ಗಂಡನ ಮನೆಲೇಸು ಎನ್ನುತ್ತಾಳೆ. ಅತ್ತೆ ನಾದಿನಿಯರಿಂದ ಎಷ್ಟೇ ಕಿರುಕುಳವಿದ್ದರೂ ಗಂಡನ ಪ್ರೇಮದ ಶೀಮಿಕೆಯಿಂದ ಅವೆಲ್ಲವನ್ನ ಸಹಿಸಿಕೊಳ್ಳುತ್ತಾಳೆ ಈ ಹೆಣ್ಣು. ಈ ಸಂದರ್ಭದ ತುಣುಕು ಹಚ್ಚಡದ ಪದರಾಗ ಅಚ್ಚಮಲ್ಲಿಗೆ ಹೂವ, ಬಿಚ್ಚೀನನ ಮೇಲೆ ಒಗೆವಂತ ಆಯರನ ಬಿಟ್ಟಾಂಗ ಬರಲಿ ಹಡೆದವ್ವ. ಭಾವಶ್ರೀಮಂತಿಕೆ ಇರುವ ಜನಪದ ಸಾಹಿತ್ಯದಲ್ಲಿ ಹೆಣ್ಣು ತ್ಯಾಗದ ಸಾಕಾರ ಮೂರ್ತಿ. ಅವಳ ಕಲ್ಪನೆ ಮಹತ್ವಪೂರ್ಣವಾದದ್ದು. ಗಂಡ ಮೇಲೆ ಪ್ರೀತಿ ಅಪಾರವಾಗಿದ್ದರೂ ತನ್ನ ಮುದ್ದಾದ ಮಗುವಿನಲ್ಲಿ ಗಂಡನ ಪ್ರತಿಬಿಂಬವನ್ನ ಕಾಣುತ್ತಾಳೆ ಆ ಸಂದರ್ಭದ ತುಣುಕು. ತೋಳುದ್ದ ತಲೆದಿಂಬು ಮೃದ್ದ ಹಾಸಿಗೆ, ಮಾಣಿಕ್ಯದಂತ ಮಗ ಮುಂದೆ, ಮಾಣಿಕ್ಯದಂತ ಮಗ ಮುಂದೆ ಮಲಗಿರಲು ಮಾರಾಯರ ಗೊಡವಿ ನನಗೇನ. ಜನಪದ ಹೆಣ್ಣು ಮಕ್ಕಳು ಹಡೆಯುವಲ್ಲಿ ಸಾರ್ಥಕತೆ ಕಾಣುತ್ತಾಳೆ. ಬಂಜೆಯಾದರೆ ಅಪವಾದಕ್ಕೆ ಗುರಿಯಾಗಿ ಕಾಲಕಸವಾಗುತ್ತಾಳೆ. ಬಾಳು ಕಣ್ಣೀರಿನ ಮಡುವಾಗುತ್ತದೆ. ಸವತಿ ಮನೆಯನ್ನು ಆಕ್ರಮಿಸಿ ಅವಳಿಗೆ ಮಕ್ಕಳಾದ ಜೀತಗಾತಿಯ ಜೀವನಕ್ಕಿಂತಲೂ ಇವಳ ಬಾಳು ಕಡೆಯಾಗುತ್ತದೆಂಬ ಸಂದರ್ಭದ ಭಾವನೆ

ಈ ರೀತಿಯವಳು ಮರುಗುತ್ತಾಳೆ. ಜಾನಪದ ಸ್ತ್ರೀಯರು ಲಾಲಿಪದ ದೂರಿಪದ ಒಗಟು ಪ್ರಾಸಗಳನ್ನು ಬಹಳ ಸೊಗಸಾಗಿ ಕಟ್ಟಿದ್ದಾರೆ. ಏಕೆವೇ ಎಲೆರಂಗ ಬೇಕಾದ್ದು ನಿನಗಿದೆ ಜೋ ಜೋ ಜೋ ಜೋ ಎಂದು ತೊಟ್ಟಿಲು ತೂಗಿ ಹಾಡುತ್ತಾಳೆ. ಹಾಗೆ ಸಂತೋಷಕ್ಕಾಗಿ ದೂರಿಪದವನ್ನು ಹಾಡುತ್ತಾಳೆ. ದೂರಿ ದೂರಿ ದುಗ್ಗಾಲಮ್ಮ ದಿ ದೂರಿ ದೂರೆಯಾಡೆ ದೂರಿ ದೂರಿ ದೂರು ತಂದ ದುಡ್ಡನ್ ಬಿದ್ದ ದೂರಿ ದೂರಿ ದುಡ್ಡನ್ನೆದ್ದ ದೂರಿ ದೂರಿ ಆತುಕೊಳ್ಳೆ ದೂರಿ ದೂರಿ ಭೂಮಿ ತಾಯಿ ದೂರಿ ದೂರಿ ಎಂದು ರಗಳೆಯ ದಾಟಿ ಈ ಸಾಲುಗಳು ಮುಂದುವರಿಯುತ್ತವೆ. ಜನಪದ ಸ್ತ್ರೀಯರಲ್ಲಿ ಗೆಳತಿಯರ ಮತ್ತು ಬೀಗ ಬೀಗತಿಯರ ಸಂವಾದದ ಹಾಸ್ಯದಲ್ಲಿ ಸರಸ ರಸಿಕತೆಯ ಸಲ್ಲಾಪಗಳಿಗೇನೂ ಕಮ್ಮಿ ಇಲ್ಲ. ಈ ಸಂದರ್ಭದ ತುಣುಕು: ಹೀರೆಕಾಯಿಯಂಥ ಮೂಗು, ಸ್ವಾರಿಕಾಯಿಯಂಥ ತುಟಿ, ಈ ಕಪ್ಪು ಕರಿಯಗಂಡ ನೀನು ಒಪ್ಪಿದೇನಮ್ಮ, ಚೋರ ತುಟಿ ಬೀರೆ ಹಲ್ಲು ನಾರ ಈ ಅಂದ ಕಪ್ಪು ಕರಿಗಂಡನ ನೀನ ಒಪ್ಪಿದೇನಮ್ಮ. ಜನಪದ ಸ್ತ್ರೀಯರ ಕೆಲವು ಮಾತುಗಳಲ್ಲಿ ಕರುಣರಸವೇ ಉಕ್ಕುತ್ತದೆ. ಭೌತಿಕ ಸಂಪತ್ತಿಲ್ಲದಿದ್ದರೂ ತವರು ಮನೆಯ ಪ್ರೇಮ ಅಪಾರದದ್ದು. ತವರು ಮನೆಯ ಪ್ರತಿಯೊಂದು ವಸ್ತುಗಳಿಗೂ ಬೆಲೆ ಇದೆ. ಅವಳು ಹೊಸ್ತಿಲ ಮೇಲೆ ಕುಳಿತು ಬೀದಿಯ ಕಡೆಗೆ ನೋಡುತ್ತಾ ಕುಳಿತಿರುವ ಅದೆಷ್ಟೋ ನೆನಪುಗಳು, ನಡುಮನೆಯಲ್ಲಿ ಹೊರಳಾಡಿದ್ದ, ಮಲಗಿದ್ದ, ಉಂಡಿದ್ದ, ಅತ್ತಿದ್ದ, ನಕ್ಕಿದ್ದ ಎಲ್ಲಾ ನೆನಪುಗಳು ಹೊನಲಾಗಿ ಹರಿಯುವ ಸಾಂದರ್ಭಿಕ ಭಾವನೆ

0: ಈ ರೀತಿ ಜನಪದ ಸಾಹಿತ್ಯದಲ್ಲಿ ಮಾನವ ಜೀವನದ ಸಕಲ ಮುಖಗಳು ಪ್ರತಿಫಲಿಸಿವೆ. ಆದ್ದರಿಂದ ಈ ಸಾಹಿತ್ಯವನ್ನು ಪೂರ್ವಕಾಲದ ಜ್ಞಾನ ವಿಜ್ಞಾನದ ವಿಶ್ವಕೋಶವೆನ್ನಬಹುದು. ಜನಪದ ಸಾಹಿತ್ಯ ಶ್ರೀ ಸಾಮಾನ್ಯರ ವೇದ ಭಗವದ್ಗೀತೆಗಳಿದ್ದೆ. ಇಂತಹ ವೈಶಿಷ್ಟ್ಯಪೂರ್ಣ, ವೈವಿಧ್ಯಮಯ ಹಾಗೂ ವೈಭವಪೂರ್ಣವಾದ ಸಾಹಿತ್ಯವನ್ನು ಉಳಿಸಿ ಬೆಳೆಸುವುದರಿಂದ ಅನುವಂಶೀಯ ಸತ್ಯದ ಮಹತ್ವಗಳು ಉಳಿಯುತ್ತದೆ. ಈ ನಿಟ್ಟಿನಲ್ಲಿ ಹಲವು ಸಂಶೋಧನಾ ಕಾರ್ಯಗಳು ಆಗಬೇಕಾಗಿದೆ. ಕನ್ನಡ ಜಾನಪದ ವಿಶ್ವವಿದ್ಯಾನಿಲಯ, ಜಾನಪದ ಅಕಾಡೆಮಿ ಹಾಗೂ ಜಾನಪದ ಪರಿಷತ್ತುಗಳು ಇನ್ನೂ ಉತ್ತಮವಾದ ಕೆಲಸವನ್ನು ನಿರ್ವಹಿಸಬೇಕಾಗಿದೆ.
1: ಇದುವರೆಗೆ ಜನಪದ ಮಹಿಳೆಯರ ಹಾಡುಪಾಡು ಈ ಕುರಿತು ಮಾತನಾಡಿದವರು ಡಾಕ್ಟರ್ ಕಾವೇರಿ ಪ್ರಕಾಶ್. ಈಗ ಅಪ್ಪಗೆರೆ ತಿಮ್ಮರಾಜು ಅವರು ಹಾಡಿರುವ ಕೆಲವು ಜನಪದ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಹೂವೇ ಮಾತಾಡುತ್ತವೆ.

ವಾಣಿ ಮಧುರ ಮುಂಜಾವ. ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆಗಳ ಕಾರ್ಯಕ್ರಮ ಈಗ. ಮೊದಲೇ ಕೆಲವು ಭಕ್ತಿಗೀತೆಗಳು. ಎಂ ಬಾಲಮುರುಳಿಕೃಷ್ಣ ಅವರ ಸ್ವರದಲ್ಲಿ ಆರ್ ಎನ್ ಜಯಗೋಪಾಲ್ ರಚಿತ ಒಂದು ಗೀತೆ, ಈ ಜಗವೆಲ್ಲ ಈಶ್ವರಮಯ.

ಆರ್ ಎನ್ ಜಯಗೋಪಾಲ್ ರಚಿತ ಗೀತ ಎಂ ಬಾಲಮುರಳಿಕೃಷ್ಣ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಸಂಗೀತ ಕಟ್ಟಿ ಹಾಡಿದ ಒಂದು ಗೀತೆ ಗಜ ಚರ್ಮಾಂಬರ, ರಚನೆ ಹೆ ಕಟ್ಟಿ.

ಶ್ಯಾಮಲಾ ಜಿ ಭಾವೆಯವರ ಸ್ವರದಲ್ಲಿ ಒಂದಿಗೆ ಕೇಳಿದರೆ ಇನ್ನು ಕೆಲವು ಭಾವಗೀತೆಗಳು. ಮೊದಲಿಗೆ ಮೈಸೂರು ಅನಂತಸ್ವಾಮಿಯವರು ಹಾಡಿದ ಡಿ ವಿ ಗುಂಡಪ್ಪ ರಚಿತ ಒಂದು ಗೀತೆ, ತಿರು ತಿರುಗಿ ತಿರುಗುತ್ತೆ ಬುಗುರಿ.

ಮೈಸೂರು ಅರಸ್ವಾಮಿಯವರ ಸ್ವರದಲ್ಲಿ ಡಿ ವಿ ಗುಂಡಪ್ಪ ರಚಿತ ಗೀತೆಯನ್ನು ಕೇಳಿದ್ರಿ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಒಂದು ಗೀತೆ ಸಹ್ಯಾದ್ರಿ ತಪ್ಪಲಲಿ, ರಚನೆ ವೀರಪ್ಪ ಮೊಯ್ಲಿ.

ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ವೀರಪ್ಪ ಮೊಯ್ಲಿ ರಚಿತ ಗೀತೆಯನ್ನು ಕೇಳಿದ್ರಿ. ಇನ್ನು ಜನಪದ ಗೀತೆ ಹಾಡಿದ್ದಾರೆ ಬಿ ಆರ್ ಛಾಯಾ. ತವರೂರ ಮನೆ ನೋಡ ಬಂದೆ